ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಆಷಾಢ ಮಾಸದ 20ನೇ ದಿನ, ಅಂದರೆ 2026 ಇಸ್ವಿ ಜುಲೈ ತಿಂಗಳ 11ನೇ ತಾರೀಕು ಶನಿವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು ಅಥವಾ 675 ಕಿಲೋಹರ್ಟ್ಸ್ ಹಾಗೂ FM ಕಂಪನಾಂಕ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ. ಈಗ ವೇಳೆ 5:58.45. ಮೋಹನ ಆನಂದ ಭೈರವಿ ಶಂಕರಾಭರಣ ಶಾಹನ ಕುರಂಜಿ ಕೇದಾರ ಕಾಪಿಗಳ ಮೋಹ ಸರ್ವಸ್ವ ರಾಗಾಬ್ಧಿಯೋ ಬ್ರಹ್ಮ ಗಾಹಿಸು ಅದರೊಳಗೆ ನಿಮ್ಮಂಕುತಿಮ್ಮ. ಮೋಹನ ಆನಂದ ಭೈರವಿ ಶಂಕರಾಭರಣ ಶಾಹನ ಕುರಂಜಿ ಕೇದಾರ ಕಾಪಿಗಳಂತಹ ರಾಗಗಳಲ್ಲಿ ಹೊರಹೊಮ್ಮುವ ಸಂಗೀತವು ಪರಬ್ರಹ್ಮನನ್ನು ಆರಾಧಿಸುವ ರಾಗಗಳ ಕಡಲು. ಆ ವಿಸ್ತಾರವಾದ ರಾಗಗಳ ಕಡಲಲ್ಲಿ ನೀನು ಮುಳುಗು, ಲೀನವಾಗು. ಇದು DVJ ಅವರ ಮಂಕುತಿಮ್ಮ ಕಕ್ಕ. ಆತ್ಮೀಯ ಶ್ರೋತೃಗಳಿಗೆಲ್ಲ ಡಾಕ್ಟರ್ ಬಸವರಾಜು ಗುಬ್ಬಿ ಮಾಡುವ ನಮಸ್ಕಾರಗಳೊಂದಿಗೆ ಮುಂಜಾನೆಯ ಶುಭೋದಯ.

ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸ್ಟುಡಿಯೋ. ಸಮಯ 6:52. ನಿಲಯದಿಂದ ಪ್ರಸಾರವಾಗುವ ಇಂದಿನ ಕಾರ್ಯಕ್ರಮಗಳ ವಿವರಣೆ. ನಮ್ಮ ನಿಲಯದಿಂದ ಈ ಬೆಳಗ್ಗೆ 6:10 ಗೀತಾರಾಧನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:35 ಡಾಕ್ಟರ್ ಗುರುರಾಜ್ ಕರ್ಜಿಗೆ ಅವರಿಂದ ಕಥನಗಳ ಕಾರ್ಯಕ್ರಮ, ಕರುಣಾಳು ಬಾಬೆಳಕೆ ನಿರ್ಮಾಣ ಎಸ್ ಆರ್ ಭಟ್. 6:40 ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಅರ್ಪಿಸುವ ಪ್ರಾಯುಕ್ತ ಕಾರ್ಯಕ್ರಮ ನೇಗಿಲೆ ಮಡಿತ. ಇದರಲ್ಲಿ ಅಂಜೂರ ಹಣ್ಣಿನ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ಡಾಕ್ಟರ್ ಗೌಡರ್ ಪ್ರಮಾದ್ ಗೌಡ ಅವರಿಂದ ಮಾಹಿತಿಯನ್ನು ಕೇಳುವಿರಿ. 6:45 ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಕಿಡ್ನಿ ಕಲ್ಲು ಕುರಿತು ಡಾಕ್ಟರ್ ಶ್ರೀಪಾದ್ ಹೆಗಡೆ ಅವರಿಂದ ಮಾಹಿತಿ.

6:50 ಸುದ್ದಿ ಮಿಂಚು, 7:15 ದಾವಣಗೆರೆ ಜಿಲ್ಲೆ ಪ್ರವಾಸಿ ತಾಣಗಳ ಪರಿಚಯಾತ್ಮಕ ಕಾರ್ಯಕ್ರಮ. ಇದರಲ್ಲಿ ಜೋಳದಾಳಿನ ಕುಕ್ಕವಾಡೇಶ್ವರಿ ಹಾಗೂ ಬಾತಿಗುಡ್ಡ ಕುರಿತು ಪರಿಚಯ ಮಾಡಿಕೊಡಲಿದ್ದಾರೆ ಎಂಎನ್ ಸುಂದರರಾಜ್. 7:45 ಚಿತ್ರಗೀತೆಗಳು, 8:30 ಯುವ ಸಾಧಕರೊಂದಿಗೆ ನೇರ ಫೋನ್ಔಟ್ ಕಾರ್ಯಕ್ರಮ ಭಾಗವಹಿಸ್ತಾ ಇದ್ದಾರೆ ಯುವ ಸಂಗೀತ ಕಲಾವಿದ ವಿದ್ವಾನ್ ಶ್ರೀ ನಿಖಿಲ್ ಎಸ್. 9:05 ಮಿಕ್ಸ್ ಮೆಲೋಡಿ, 9:30 ವಿಶ್ವ ಜನಸಿಂಹ ದಿನದ ಸಂದರ್ಭದಲ್ಲಿ ಈ ಕುರಿತು ಮಾತನಾಡುತ್ತಾರೆ ಅಶ್ವಿನಿ ಪ್ರಸಾದ್ ಚಿಕ್ಕನಲ್ಲೂರು. 9:45 ಭಾವಗೀತೆಗಳು, 10:00 ಹಾಡು ಮಾತಾಡು. ಶನಿವಾರದ ವಿಶೇಷತೆ ವಿಜ್ಞಾನ ರಸಪ್ರಶ್ನೆಗಳ ಕಾರ್ಯಕ್ರಮ. ನಾವು ಕೇಳುವ ಪ್ರಶ್ನೆಗೆ ನಮ್ಮ ವಾಟ್ಸಪ್ ಸಂಖ್ಯಾತ 9481527206 ತಾವು ಸಂದೇಶವನ್ನು ಕಳಿಸುವುದರ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. 11:00 ವಿಷಯ ನಮ್ಮದು, ಮಾಹಿತಿ ನಿಮ್ಮದು. ನಾವು ಕೇಳುವ ವಿಷಯಕ್ಕೆ ತಾವು ಉತ್ತರವನ್ನು ಕರೆ ಮಾಡೋದ್ರ ಮೂಲಕ ತಿಳಿಸ್ಬೋದು. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ, 2007074. 11:30 ಸೇವಾ ಮಾಹಿತಿ. 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆ ಕೋನುಬೇವಿನ ರಾಜಣ್ಣ ಮತ್ತು ತಂಡದವರಿಂದ ನಂದಿಕೋಲು ಪದವನ್ನು ಆಲಿಸುವಿರಿ. ಮಧ್ಯಾಹ್ನ 1:20 ಚಿತ್ರಗೀತೆಗಳು, 2:40 ಭಾವಗೀತೆಗಳು, 3:00 ಚಾಟ್ ಶೋ, 4:00 ಮಿಕ್ಸ್ ಮೆಲೋಡಿ. ಸಂಜೆ ಪ್ರಸಾರದಲ್ಲಿ 5:00 ಕನ್ನಡ ಚಿತ್ರಗೀತೆಗಳು, 6:00 ಸೇವಾ ಮಾಹಿತಿ. ಆರು ಗಂಟೆ 51 ನಿಮಿಷಕ್ಕೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಯೂರಿಯಾ ನ್ಯಾನೋ ಗೊಬ್ಬರಗಳ ಬಳಕೆ ಕುರಿತು ಚಿಕ್ಕಮಗಳೂರು ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಡಾಕ್ಟರ್ ಹೆಚ್ಎಲ್ ಸುಜಿತ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ನಂತರ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದ ನಾಡಪ್ರಭು ಕೆಂಪೇಗೌಡ ಜಯಂತಿಯ ಬಾನುಲಿ ವರದಿಯನ್ನು ಕೇಳುವರಿ ಪ್ರಸ್ತುತಿ ಡಾಕ್ಟರ್ ಎಸ್ಎಂ ಸುಧಾಕರ್. ಈ ರಾತ್ರಿ 8:00 ಚಿತ್ರಗೀತೆಗಳು, 9:15 ಭಾವಗೀತೆಗಳು. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಬೆಳಗ್ಗೆ 6:30 ಚಿಂತನ ಬಿಂಡಿಗಾನ ವಿಲಯ ಭಗವಾನ್ ಅವರಿಂದ. ಮಧ್ಯಾಹ್ನ 12:05 ವನಿತಾ ವಿಹಾರ ಮಹಿಳೆಯರಿಗೆ ಕಾರ್ಯಕ್ರಮದಲ್ಲಿ ಜಗಳೂರು ತಾಲೂಕು ಸುರಟ್ಟಿ ಗ್ರಾಮದ ವಸಂತಮ್ಮ ಹಾಗೂ ಸಂಗಡಿಗರಿಂದ ಜಾನಪದ ಕಾರ್ಯಕ್ರಮ ವೈವಿಧ್ಯ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಜನಸಂಖ್ಯಾ ದಿನದ ಸಂದರ್ಭದಲ್ಲಿ ಯುವಜನರ ಭವಿಷ್ಯಗಳು ಮತ್ತು ಆಕಾಂಕ್ಷೆಗಳನ್ನು ನನಸಾಗಿಸುವುದು ಮತ್ತು ಭವಿಷ್ಯಕ್ಕಾಗಿ ಕುರಿತು ಕಾರವಾರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಸಮುದಾಯದ ಆರೋಗ್ಯ ವಿಭಾಗದಲ್ಲಿ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾದ ಡಾಕ್ಟರ್ ಹೇಮಗಿರಿ ಅವರೊಡನೆ ಸಂದರ್ಶನ. 1:00 ಪ್ರಗತಿಪಥ. ಸಂಜೆ 6:30 ವಿಜ್ಞಾನದ ಮುನ್ನಡೆ. ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಇಂದಿನ ಕಾರ್ಯಕ್ರಮಗಳ ವಿವರಣೆ ಕೇಳಿದರೆ ವಿವರಣೆಯನ್ನು ನಮ್ಮ ಆಕಾಶವಾಣಿ ಭದ್ರಾವತಿ ಫೇಸ್ಬುಕ್ ಅಕೌಂಟ್ನಲ್ಲೂ ಸಹ ನೋಡಬಹುದು. ಸಮಯ ಆಗ್ತಾ ಇದೆ 6:05. ಇದು ಆಕಾಶವಾಣಿ ಭದ್ರ

ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ದೀರಿ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು ಸ್ಟುಡಿಯೋ ಸಮಯ 6:55. ಗೀತಾರಾಧನ ಭಕ್ತಿ ಗೀತೆಗಳ ಕಾರ್ಯಕ್ರಮ. ಆತ್ಮೀಯ ಶ್ರೋತೃಗಳಿಗೆಲ್ಲ ಗೀತಾರಾಧನ ಕಾರ್ಯಕ್ರಮಕ್ಕೆ ಸ್ವಾಗತ, ಶುಭ ಸುಪ್ರಭಾತ. ನಮ್ಮ ಪಂಚಾಂಗದ ಪ್ರಕಾರ ಶೇಷಾಲಿ ವಾಹನಶಕ್ಕೆ 1948 ಪರಾಭವ ನಾಮ ಸಂವತ್ಸರ, ಉತ್ತರಾಯಣ ವರ್ಷ ಋತು, ನಿಜ ಜ್ಯೇಷ್ಠ, ಕೃಷ್ಣಪಕ್ಷ ದ್ವಾದಶಿ ತಿಥಿ, ಶನಿವಾರ ಕೃತಿಕಾ ನಕ್ಷತ್ರ ಗಂಡ ಯೋಗವಾಗಿದೆ. ಸ್ನೇಹಿತರೆ, ನಾನು ಕಳೆದ ವಾರ ಹೇಳಿದ್ದೆ ನಮ್ಮ ಕರ್ನಾಟಕದಲ್ಲಿರುವ ಪಂಚನಾರಾಯಣ ಸ್ವಾಮಿ ದೇವಾಲಯಗಳ ಬಗ್ಗೆ ಪುಟ್ಟದಾಗಿ ಪರಿಚಯ ಮಾಡಿಕೊಡ್ತೀನಿ ಅಂತ ಹೇಳಿ. ನಾವು ಕಳೆದ ವಾರ ನಂಬಿ ನಾರಾಯಣ ದೇವಾಲಯದ ಬಗ್ಗೆ ಪರಿಚಯ ಮಾಡಿಕೊಟ್ಟೆ, ಮಂಡ್ಯ ಜಿಲ್ಲೆಯ. ಇಂದು ಸಹ ಒಂದು ವಿಶೇಷವಾದ, ನಿಮಗೆಲ್ಲರಿಗೂ ಆ ದೇವಾಲಯ ಪ್ರಸಿದ್ಧವಾದದ್ದು ಗೊತ್ತಿದೆ. ಪ್ರತಿ ವರ್ಷವೂ ವೈಭವವಾದ ಏಪ್ರಿಲ್ನ ಚೈತ್ರ ಮಾಸದ ಹುಣ್ಣಿಮೆಯಂದು ವಿಶೇಷವಾದ ಉತ್ಸವ ನಡೆಯುತ್ತದೆ. ಯಾವುದು ಆ ದೇವಾಲಯ ಇರಬಹುದು ಎಂಬ ಕುತೂಹಲವನ್ನು ನಿಮಗೆ ಬಿಡ್ತಾ ಈ ಒಂದು ಭಕ್ತಿ ರಚನೆ ನಂತರ ನಿಮ್ಮೊಡನೆ ಹಂಚಿಕೊಳ್ತೀನಿ. ಈಗ ಕೇಳೋಣ ಪುರಂದರದಾಸರ ಕೀರ್ತನೆಯನ್ನು ಹಾಡಿದ್ದಾರೆ ವಿದ್ಯಾಭೂಷಣರು.

ಗೀತಾರಾಧನ ಕಾರ್ಯಕ್ರಮದಲ್ಲಿ ಇಂದು ಎರಡನೇ ನಾರಾಯಣ ಸ್ವಾಮಿ ದೇವಾಲಯ ಅಂದರೆ ಪಂಚನಾರಾಯಣ ಕ್ಷೇತ್ರದ ಬಗ್ಗೆ ಪರಿಚಯ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ. ಸ್ನೇಹಿತರೆ, ಇವತ್ತು ನಾವು ಮೇಲುಕೋಟೆ, ಮಂಡ್ಯ ಜಿಲ್ಲೆಯಲ್ಲಿರುವ ಮೇಲುಕೋಟೆಯ ಚೆಲುವ ನಾರಾಯಣ ಸ್ವಾಮಿ ದೇವಾಲಯದ ಬಗ್ಗೆ ಒಂದು ಪುಟ್ಟದಾಗಿ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಈ ದೇವಾಲಯವನ್ನು ತಿರುನಾರಾಯಣಪುರಂ ಎಂದು ಸಹ ಕರೆಯಲಾಗ್ತದೆ. ಬಹಳ ಅದ್ಭುತವಾದ ಒಂದು ದೇವಾಲಯ ಈ ಮೇಲುಕೋಟೆ ಚೆಲುವ ನಾರಾಯಣ ಸ್ವಾಮಿ ದೇವಾಲಯವಾಗಿದೆ. ಒಂದು ದಾಂತಕಥೆ ಪ್ರಕಾರ ಬ್ರಹ್ಮದೇವರು ವಿಷ್ಣುವಿಗೆ ತನ್ನ ವಿಗ್ರಹವನ್ನು ಪೂಜಿಸಲು ಬ್ರಹ್ಮನು ವಿಷ್ಣುವಿಗೆ ತನ್ನ ವಿಗ್ರಹ ಪೂಜೆ ಉಡುಗೊರೆಯಾಗಿ ನೀಡುವಂತೆ ಕೇಳಿಕೊಳ್ತಾನೆ ಬ್ರಹ್ಮದೇವರು. ವಿಷ್ಣು ಅವನಿಗೆ ಒಂದು ವಿಗ್ರಹವನ್ನು ಕೊಟ್ಟು ಅದನ್ನು ಬ್ರಹ್ಮನು ತನ್ನ ಮಗ ಸನತ್ ಕುಮಾರನ್ನು ಕೊಡ್ತಾರೆ. ಹಾಗೆ ಅದನ್ನು ಪ್ರಸ್ತುತ ಮೇಲುಕೋಟೆಯಲ್ಲಿ ಸ್ಥಾಪನೆ ಮಾಡಲಾಗಿದೆ. ಬ್ರಹ್ಮನು ವಿಷ್ಣುವಿನೊಂದಿಗೆ ಪೂಜೆಗಾಗಿ ಮತ್ತೊಂದು ವಿಗ್ರಹವನ್ನು ಬೇಡಿಕೊಂಡನು ಮತ್ತು ಅವನು ಲೋಹದ ವಿಗ್ರಹವನ್ನು ಕೊಟ್ಟನು. ಇದನ್ನು ಕೃತಾಯುಗದಲ್ಲಿ ರಾಮನು, ದ್ವಾಪರಯುಗದಲ್ಲಿ ಬಲರಾಮನು ಮತ್ತು ಕಲಿಯುಗದಲ್ಲಿ ಯಾದವ ಕುಟುಂಬವು ಹೊತ್ತೊಯ್ದನೆಂದು ನಂಬಲಾಗಿದೆ. ಪ್ರಧಾನ ದೇವತೆಯನ್ನು ನಾರಾಯಣಾದ್ರಿ ಇಲ್ಲಿ ಸ್ಥಾಪನೆಯಾಗಿರ್ತದೆ. ಲೋಹದ ವಿಗ್ರಹವನ್ನು ಯಾದವಾದ್ರಿ ಎಂದು ಸಹ ಕರೆಯಲಾಗ್ತದೆ. ಮತ್ತಷ್ಟು ದಂತಕಥೆಯನ್ನು ಈ ಒಂದು ಗೀತೆಯ ನಂತರ ನಿಮ್ಮೊಡನೆ ಹಂಚಿಕೊಳ್ತೀನಿ. ಈಗ ಕೇಳೋಣ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ ಹೆಚ್ ಎಲ್ ಶೇಷಚಂದ್ರ ಅವರ ರಚನೆಯನ್ನು.

ಕೆಳಗರೆ ಇಂದಿನ ಪಂಚನಾರಾಯಣ ಅಂದರೆ ಕರ್ನಾಟಕದಲ್ಲಿರುವ ಪಂಚನಾರಾಯಣ ಕ್ಷೇತ್ರದ ಪರಿಚಯದಲ್ಲಿ ಎರಡನೇ ನಾರಾಯಣ ಸ್ವಾಮಿ ದೇವಾಲಯವಾದ ಚಲುವನಾರಾಯಣ ಸ್ವಾಮಿ ದೇವಾಲಯದ ಬಗ್ಗೆ ಪುಟ್ಟದಾಗಿ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಮತ್ತೊಂದು ಇತಿಹಾಸದ ಪ್ರಕಾರ ಹೇಳೋದಾದರೆ, 12ನೇ ಶತಮಾನದಲ್ಲಿ ಮಹಾನ್ ವೈಷ್ಣವ ಸಂತರಾದಂತಹ ಶ್ರೀ ರಾಮಾನುಜಾಚಾರ್ಯರ ಕ್ಷೇತ್ರಕ್ಕೆ ಬಂದು 12 ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಇಲ್ಲಿ ಈ ದೇವಸ್ಥಾನದ ಒಂದು ಜೀರ್ಣೋದ್ಧಾರವನ್ನು ಹೊಯ್ಸಳ ದೊರೆಯಾದ ವಿಷ್ಣುವರ್ಧನ ಮೂಲಕ ಗೊಳಿಸಿದರು ಎಂಬುದಾಗಿ ತಿಳಿದು

ಬರುತ್ತೆ. ಈ ದೇವಾಲಯಕ್ಕೆ ಮೈಸೂರು ಮಹಾರಾಜರು ಅಪಾರ ಕೊಡುಗೆಗಳನ್ನು ನೀಡಿದ್ದಾರೆ. ಹಾಗೆಯೇ ಸ್ವಾಮಿಗೆ ಪ್ರತಿ ವರ್ಷವೂ ಸಹ ಏನು ಚೈತ್ರ ಮಾಸದ ಹುಣ್ಣಿಮೆಯ ಸಂದರ್ಭದಲ್ಲಿ ನಡೆಯುವ ವೈರಮುಡಿ ಉತ್ಸವ ಬಹಳ ಅದ್ಭುತವಾದದ್ದು. ಇದು ಒಡೆಯರ ಕೊಡುಗೆಯಾಗಿದೆ, ಜೊತೆಗೆ ರಾಜಮುಡಿ ಉತ್ಸವ ಸಹ ನಡೆಯುತ್ತದೆ. ಈ ದೇವರಿಗಿರುವ ಹೆಸರುಗಳೆಂದರೆ ತಿರುನಾರಾಯಣ ಅಥವಾ ಚೊಲುವನಾರಾಯಣ, ಸುಂದರನಾರಾಯಣ, ಸೆಲ್ವಪಿಳ್ಳೈ, ಹೀಗೆ ಅನೇಕ ರೀತಿಯಲ್ಲಿ ರಾಮಪ್ರಿಯ ಮೊದಲಾದ ರೀತಿಯಲ್ಲಿ ಈ ದೇವರನ್ನು ಆರಾಧಿಸಲಾಗ್ತದೆ. ಈ ದೇವಾಲಯ ಅದ್ಭುತವಾಗಿ ದ್ರಾವಿಡ ಮತ್ತು ಹೊಯ್ಸಳರ ವಾಸ್ತುಶಿಲ್ಪದಲ್ಲಿ ನಿರ್ಮಾಣವಾದ ದೇವಾಲಯವಾಗಿದೆ. ಖಂಡಿತ ಸ್ನೇಹಿತರೆ, ಚೆಲುವನಾರಾಯಣ ಮೇಲ್ಕೋಟೆಗೊಂದ್ಸತಿ ಭೇಟಿ ಕೊಡಲೇಬೇಕು. ಹಾಗೆಯೇ ಅಲ್ಲಿರುವ ಭುವನೇಶ್ವರಿ ಮಂಟಪ, ಕಲ್ಯಾಣಿ ಮೇಲೆ ಯಾದ್ಯಾದ್ರಿ ಅಂತ ನಾವು ಕರಿತೀವಲ್ಲ, ಯದುಗಿರಿಯ ಮೌನವಿಕಾಸ ಅಂಥೇಳಿ ನಮ್ಮ ಪೋತಿನ ಅವರು ಒಂದು ಅದ್ಭುತವಾದ ಒಂದು ಕವಿತೆಯೇ ಬರೀತಾರೆ ಅದ್ರ ಬಗ್ಗೆ. ಆ ಯಾದಗಿರಿಯ ಮೌನವಿಕಾಸ ಅಂತ ಹೇಳಿ ಹೇಗಿದೆ, ಇಡೀ ಅದ್ಭುತವಾದ ಬೆಳಗಿನ ಮುಂಜಾನೆಯ ಸಂದರ್ಭದಲ್ಲಿ ಕಾಣುವಂಥ ಮೇಲುಕೋಟೆಯ ಒಂದು ಅದ್ಭುತವಾದ ವರ್ಣನೆಯನ್ನು ಪೂತಿನ ಅವರು, ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ ನರಸಿಂಹಾಚಾರ್ಯವರು ಅದ್ಭುತವಾಗಿ ಇಡೀ ಮೇಲುಕೋಟೆಯ ಸುಂದರ ಪರಿಸರ ಮತ್ತು ಅಲ್ಲಿಯ ಒಂದು ವಾತಾವರಣವನ್ನು ಸೃಷ್ಟಿಸ್ತಾರೆ ಸ್ನೇಹಿತರೆ. ಆ ಚೆಲುವನಾರಾಯಣ ನಮಗೆಲ್ಲರಿಗೂ ಸನ್ಮಂಗಳ ಉಂಟು ಮಾಡಲಿ ಅಂತ ಹೇಳ್ತಾ ಗೀತಾರಾಧನ ಕಾರ್ಯಕ್ರಮದಲ್ಲಿ ಕಡೆಯದಾಗಿ ಕೇಳೋಣ. ಪುರಂದರದಾಸರ ಕೀರ್ತನೆಯನ್ನು ಹಾಡಿದ್ದಾರೆ ಎನ್ ಆರ್ ವೀಣಾ.

ಕೇಳುಗರು, ಇದಾಗಿತ್ತು ಇಂದಿನ ಗೀತಾರಾಧನ ಕಾರ್ಯಕ್ರಮ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಮೂಡಿಬಂದಿತ್ತು. ಸಮಯ ಆಗ್ತಾ ಇದೆ 6:30. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ

0: ಆಕಾಶವಾಣಿ ಈಗ ಚಿಂತನ ಬಿಂಡಿಗನವಿಲೆ ಭಗವಾನ್ ಅವರಿಂದ.
1: ಕೃತಕ ಬುದ್ಧಿಮತ್ತೆ ಇತ್ತೀಚಿನ ವರ್ಷಗಳಲ್ಲಿ ಬಹು ತ್ವರಿತವಾಗಿ ಅಭಿವೃದ್ಧಿಯಾಗುತ್ತಿದೆ. ಆಧುನಿಕ ಜೀವನವನ್ನು ಅದು ಹಲವು ಬಗೆಗಳಲ್ಲಿ ಪರಿವರ್ತಿಸುತ್ತಿದೆ. ಎಐ ಮನುಷ್ಯನ ಬುದ್ಧಿವಂತಿಕೆಯನ್ನು ಪ್ರಚೋದಿಸುವ ತಂತ್ರಜ್ಞಾನಗಳ ಸರಣಿಯನ್ನು ಒಳಗೊಂಡಿದೆ. ಯಂತ್ರ ಕಲಿಕೆ, ಸ್ವಾಭಾವಿಕ ಭಾಷೆಯ ಸಂಸ್ಕರಣೆ ಮತ್ತು ಕಂಪ್ಯೂಟರ್ ದೃಷ್ಟಿ ಕೃತಕ ಬುದ್ಧಿಮತ್ತೆಯ ವ್ಯಾಪ್ತಿಯಲ್ಲಿದೆ. ಆರೋಗ್ಯ, ಹಣಕಾಸು ಹಾಗೂ ಶಿಕ್ಷಣದಲ್ಲಿ ಎಐನ ಅನ್ವಯಗಳು ಪ್ರಚಲಿತವಾಗುತ್ತಿವೆ. ಎಐ ಕೇವಲ ತಾಂತ್ರಿಕ ಆವಿಷ್ಕಾರವಲ್ಲ, ಅದು ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಆಗುಹೋಗುಗಳನ್ನು ಪ್ರಭಾವಿಸುತ್ತವೆ. ಎಐ ಉತ್ತೇಜಿತ ಪರಿಕರಗಳು ರೋಗಗಳನ್ನು ಶೀಘ್ರವಾಗಿ ಪತ್ತೆ ಮಾಡುತ್ತವೆ. ರೋಗಿಗಳಿಗೆ ಅವರವರ ರೋಗ ನಿರೋಧಕ ಶಕ್ತಿಗೆ ತಕ್ಕಂತೆ ಚಿಕಿತ್ಸಾ ವಿಧಾನಗಳನ್ನು, ಔಷಧ ಉಪಚಾರವನ್ನು ಯೋಜಿಸುತ್ತವೆ. ಶಿಕ್ಷಣ ರಂಗದಲ್ಲಿ ಎಐ ತಂತ್ರಜ್ಞಾನಗಳು ಪ್ರತಿಯೊಬ್ಬ ವಿದ್ಯಾರ್ಥಿಯ ಅಗತ್ಯಕ್ಕೆ ಅನುಗುಣವಾಗಿ ಕಲಿಕಾ ಅನುಭವ ನೀಡುತ್ತದೆ. ಶಿಕ್ಷಕರ ದಕ್ಷತೆಯನ್ನು ಸುಧಾರಿಸಿಕೊಳ್ಳುವ ಸಲಹೆ ಸೂಚನೆಗಳನ್ನು ಎಐ ಒದಗಿಸಬಲ್ಲದು. ಇನ್ನು ಉತ್ಪಾದನಾ ಕ್ಷೇತ್ರದಲ್ಲಿ ಆಟೋಮೇಷನ್ ಅಂದರೆ ಸ್ವಯಂಚಾಲನ ತಂತ್ರ, ಕೈಗಾರಿಕೆಗಳಲ್ಲಿ ಕಡಿಮೆ ಅವಧಿಯಲ್ಲಿ ಅಧಿಕ ಉತ್ಪಾದನೆ ಎಐ ದೆಸೆಯಿಂದ ಸಾಧ್ಯವಾಗಿದೆ. ಗ್ರಾಹಕರ ತೃಪ್ತಿಯೂ ಹೆಚ್ಚಿದೆ. ಸಾಮಾಜಿಕ ಸಂಪರ್ಕವನ್ನು ಕೃತಕ ಬುದ್ಧಿಮತ್ತೆ ವೃದ್ಧಿಸಿದೆ. ಸರಾಗವಾಗಿ ಭಾಷಾಂತರವಾಗುವ ಕಾರಣ ಸಾಮುದಾಯಿಕ ಒಡನಾಟ ಇಂದು ಜಟಿಲವಾಗುತ್ತಿಲ್ಲ. ಯಾವುದೇ ವಲಯಗಳಲ್ಲಿ ಸುಗಮ ಆಡಳಿತಕ್ಕೆ ಎಐ ಹಿಂದೆಂದಿಗಿಂತಲೂ ವೇಗವನ್ನು ಹೆಚ್ಚಿಸಿದೆ. ಹೇಳಿ ಕೇಳಿ ಕೃತಕ ಬುದ್ಧಿಮತ್ತೆ ಮನುಷ್ಯನದೇ ನಿರ್ಮಾಣ. ಎಷ್ಟಾದರೂ ಕೃತಕವಾದ ಅದಕ್ಕೆ ಇತಿಮಿತಿಗಳಿವೆ. ಎಐನಿಂದ ಕಾರೊಂದು ಓಡುತ್ತಿದೆ ಎಂದ ಮಾತ್ರಕ್ಕೆ ಸೀಟ್ ಬೆಲ್ಟ್ ಬೇಡ ಎನ್ನಲಾಗುತ್ತದೆಯೇ? ನಮ್ಮ ಎಚ್ಚರಿಕೆ ನಮಗಿರಬೇಕು. ಎಐ ಮೇಲಿನ ಸಹಜ ಆರೋಪವೆಂದರೆ ಅದು ಉದ್ಯೋಗ ಕಲ್ಪಿಸುತ್ತದೆ ಎಂದು. ಇದಲ್ಲದೆ ನೌಕರರಲ್ಲಿ ಅಭದ್ರತೆ ಕಾಡುತ್ತದೆ, ನಾಳೆ ಹೇಗೋ ಏನೋ ಎನ್ನುವ ಭಾವವು ಅವರಲ್ಲಿ ಆತಂಕ, ಕೀಳರಿಮೆ ಮೂಡಿಸುತ್ತದೆ. ಕೃತಕ ಬುದ್ಧಿ ಮತ್ತೆ ಬಿಟ್ಟರೆ ನಾವಿಲ್ಲ, ಅದೇ ಸರ್ವಸ್ವ ಎನ್ನುವ ಭ್ರಮೆಯಿಂದ ನಾವು ಹೊರಬರಬೇಕಿದೆ. ಎಐನ ಅತಿ ಅವಲಂಬನೆಯಿಂದ ನಾವು ನಮ್ಮ ವಿಮರ್ಶಾತ್ಮಕ ಆಲೋಚನೆಯನ್ನು ಕಳೆದುಕೊಳ್ಳುತ್ತೇವೆ. ಎಐನ ಶಿಫಾರಸುಗಳನ್ನು ಪ್ರಶ್ನಿಸದೆ ಒಪ್ಪುವ ಮನೋಭಾವ ಸರಿಯಲ್ಲ. ಮಾನವ ನಿರ್ಣಯಗಳ ಮೌಲ್ಯ ಕುಸಿಯುವ ಪ್ರಸಂಗ ಬರಬಾರದು. ಸ್ಕ್ರೀನ್ ಅಂದರೆ ಪರದೆಯ ಮೇಲೆಯೇ ನಮ್ಮ ಸಮಯ ಹೆಚ್ಚು ವ್ಯಯವಾಗುವುದರಿಂದ ಸಾಮಾಜಿಕ ಒಂಟಿತನ, ಮಾನಸಿಕ ಅನಾರೋಗ್ಯ ಕಾಡುತ್ತದೆ. ಎಐಗೆ ಮಾನವ ಸಹಾನುಭೂತಿ ಇಲ್ಲ. ತನಗೆ ಒದಗಿಸಿದ ಅಂಕಿಅಂಶಗಳ ಆಧಾರದಿಂದಲೇ ಅವು ಕಾರ್ಯನಿರ್ವಹಿಸುತ್ತವೆ. ಹಾಗಾಗಿ ಅದು ತಪ್ಪು ಮಾಹಿತಿ, ತಪ್ಪು ಚಿತ್ರ, ತಪ್ಪು ಸುದ್ದಿಗಳನ್ನು ನೀಡಬಹುದು. 2020ರಿಂದಲೇ ನಾವು ಈ ಬಾಧೆಗೊಳಗಾಗಿದ್ದೇವೆ. ಎಲ್ಲರಿಗೂ ಖಾಸಗಿತನ ಎನ್ನುವುದಿದೆ. ಪಾರದರ್ಶಕ ಗೋಡೆಗಳಿರುವ ಮನೆಗಳಲ್ಲಿ ಯಾರು ತಾನೇ ವಾಸಿಸ ಬಯಸುತ್ತಾರೆ? ಪ್ರೊಫೈಲಿಂಗ್ ಅಥವಾ ವ್ಯಕ್ತಿ ಚಿತ್ರ ವಿವರಣವನ್ನು ಎಐ ಸಿದ್ಧಪಡಿಸುತ್ತದೆ. ಇದು ಆತಂಕಕಾರಿ. ಈ ನ್ಯೂನತೆಯನ್ನು ವಾಸ್ತವತೆಯ ಕುಸಿತ ಎನ್ನುತ್ತಾರೆ. ನಕಲಿ ಫೋಟೋ, ಪತ್ರ, ದಾಖಲೆ ಸೃಷ್ಟಿಸಿ ಹೆದರಿಸಿ ಬೆದರಿಸಿ ವಂಚಿಸುವ ಪ್ರವೃತ್ತಿ ನಾಗರಿಕತೆಗೆ ಸವಾಲಾಗಿದೆ. ಮಾಡೆಲ್ ಎಂದರೆ ಕಂಪ್ಯೂಟರ್ ಮೂಲಕ ಸಿದ್ಧಪಡಿಸುವ ಕೃತಕ ಮೆದುಳು. ವಿವಿಧ ಉದ್ದೇಶಗಳಿಗಾಗಿ ಮಾಡೆಲ್ಗಳನ್ನು ಸಿದ್ಧಪಡಿಸಲಾಗುತ್ತದೆ. ಒಂದು ಎಐ ಮಾಡೆಲ್ ಅಣಿಯಾಗಲು ಅಪಾರ ವಿದ್ಯುತ್ತು, ದುಬಾರಿ ಸಂಸ್ಕರಕ ಸಾಧನಗಳು ಮತ್ತು ಮಾನವನ ಬುದ್ಧಿಶಕ್ತಿ ವ್ಯಯವಾಗುತ್ತದೆ. ಎಲ್ಲಕ್ಕೂ ಮುಖ್ಯವಾಗಿ ಇದರಿಂದ ಪರಿಸರಕ್ಕೂ ಗಂಭೀರ ಹಾನಿಯಾಗುತ್ತದೆ. ಒಂದೇ ಒಂದು ಮಾಡೆಲ್ ಸಿದ್ಧಗೊಳಿಸುವಾಗ 300,000 ಕಿಲೋಗ್ರಾಂಗಳಷ್ಟು ಇಂಗಾಲದ ಡೈಆಕ್ಸೈಡ್ ವಾತಾವರಣಕ್ಕೆ ಜಮೆಯಾಗುತ್ತದೆ. ಉಪಾಯ, ಅಪಾಯವನ್ನೂ ತರಬಹುದು ಎನ್ನುವುದು ಚೆನ್ನುಡಿ. ಎಐ ಒಡ್ಡುವ ಓರೆಕೋರೆಗಳ ಬಗ್ಗೆಯೂ ಸಾರ್ವಜನಿಕ ಜಾಗೃತಿ ವರ್ಧಿಸಬೇಕಿದೆ.
0: ಇದುವರೆಗೆ ಬಿಂಡಿಗನವಿಲೆ ಭಗವಾನ್ ಅವರಿಂದ ಚಿಂತನ ಕೇಳಿದರೆ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಮೆಗಹರ್ಟ್ಸ್ ಹಾಗೂ 101.4 ಮೆಗಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ನೀಲಿದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು ಸ್ಟುಡಿಯೋ ಸಮಯ 6:35:33. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಿತ್.
2: ವಾನ್ ಹ್ಯೋ ಅಂತನೋನು 7ನೇ ಶತಮಾನದಲ್ಲಿದ್ದಂಥ ದೊಡ್ಡ ಝೆನ್ ಗುರು. ಅವನು ಜ್ಞಾನ ಪಡಿಬೇಕು ಅಂತ ಅಪೇಕ್ಷೆಯಿಂದ ತನಕಿಂತ ದೊಡ್ಡ ಗುರುಗಳನ್ನು ಹುಡ್ಕೊಂಡು ಹೊರಟಿದ್ದ. 100 ದಾರಿ, ಒಬ್ಬನೇ ಹೊರಟಿದ್ದಾನೆ, ಹೆಚ್ಚು ಸಾಮಾನು ತಗೊಂಡು ಹೋಗಕ್ಕಾಗಲ್ಲ. ಸಂತ ಆದ್ರಿಂದ ಅಗತ್ಯಕ್ಕಿಂತ ಹೆಚ್ಚು ವಸ್ತು ಸಂಗ್ರಹ ಮಾಡೋ ಹಾಗೂ ಇಲ್ಲ. ಅವನು ಹ್ಯೋ ನಡ್ಕೊಂಡು ಗುರುವಿನ ಸ್ಥಳ ಆರಿಸ್ಕೊಂಡು ಹೊರಟಿದ್ದಂತೆ. ಯಾರೇನು ಹೇಳಿದ್ರು ಅಲ್ಲಿ ಹೋಗೋನು, ಗುರುಗಳನ್ನು ನೋಡೋನು. ಬುದ್ಧಿವಂತರು ಎಲ್ಲರೂ, ಸಾಕಷ್ಟು ಜನ ಸಿಕ್ಕರು ಗುರುಗಳು ಅಂತ ಅನ್ನೋರು, ಎಲ್ಲರೂ ಬುದ್ಧಿವಂತರೇ. ಎಲ್ರಿಗೆಲ್ಲ ಝೆನ್ ಸೂತ್ರ ಬಾಯಲ್ಲಿ ಬರ್ತವೆ. ಬುದ್ಧನ ಮಾತನ್ನು ಇಷ್ಟು ಚೆಂದಾಗಿ ಅಚ್ಚುಕಟ್ಟಾಗಿ ಹೇಳ್ತಾರೆ, ಚೆನ್ನಾಗಿ ಮಾತಾಡ್ತಾರೆ. ಆದರೆ ಯಾಕೋ ಹೇಗೆ ಅವ್ರ ಮಾತು ತುಟಿಯಿಂದ ಬಂದದ್ದು, ಅನುಭವದಿಂದ ಆಳದಿಂದ ಬಂದದ್ದು ಅಂತ ಅನಿಸ್ಲಿಲ್ಲ. ದಿನ ಕಳೆದ ಹಾಗೆ ಈ ಹ್ಯೋನ್ ಮನಸ್ಸು ಆರ್ತತೆ ಹೆಚ್ಚಾಯಿತು. ಗುರುವನ್ನು ಹೆಂಗಾದರೂ ಪಡಿಬೇಕು, ನಿಜವಾದ ಗುರು ಬೇಕು, ಬರೀ ಬಾಯ್ಪಾಟು ಗಿಳಿಪಾಠ ಹೇಳುವಂಥ ಗುರುಗಳು ಬೇಡ ನನಗೆ. ಇದು ಅದ್ಭುತ ಘಟನೆ ಸ್ನೇಹಿತರೆ, ನಿಮ್ಮ ಕಣ್ಣು ಮುಂದೆ ಬರಬೇಕು ನಾನು ಹೇಳುವಾಗ. ಇದನ್ನು ಒಂದು ಬಾರಿ ಮರುಭೂಮಿಯಲ್ಲಿ ಹೋಗ್ತಾ ಇದ್ದ, ಈ ಘಟನೆ ಎಷ್ಟು ಸಲ ಹೇಳಿದ ನನಗೆ ಒಂಥರ ಗಾಬರಿ ಆದಂಗೆ ಆಗ್ಬಿಟ್ಟಿದೆ. ಮರುಭೂಮಿಯಲ್ಲಿ ಹೋಗ್ತಾ ಇದ್ದಾನೆ, ಮಧ್ಯಾಹ್ನದ ಬಿಸಿಲು, ಬೆಂದು ಹೋಗ್ಬಿಟ್ಟ, ಕೊಡೆ ಇಲ್ಲ, ಕಾಲಲ್ಲಿ ಪಾದರಕ್ಷೆ ಇಲ್ಲ, ಪಾದದ ಮೇಲೆಲ್ಲ ಬೊಬ್ಬೆ ಬಂದ್ಬಿಟ್ಟಿದ್ದಾವೆ, ಹಸಿವು ಆಗಿ ಆಗಿ ತಲೆನೇ ಓಡ್ತಾ ಇಲ್ಲ, ಒಂದು ಹನಿ ನೀರು ಸಿಕ್ಕರೆ ಸಾಕು ಅನ್ನೋ ಪರಿಸ್ಥಿತಿಯಲ್ಲಿ ಬಂದಿದ್ದಾನೆ. ರಾತ್ರಿ ಆಗೋ ಹೊತ್ತಿಗೆ ಸ್ವಲ್ಪ ಹಸಿರು ಕಾಣಿಸ್ತು, ಜನರು ಯಾರೂ ಇಲ್ಲ ಅಲ್ಲಿ, ಒಂದೆರಡು ಸಣ್ಣ ಮರಗಳು, ಪೈನ್ ಟ್ರೀಸ್, ಸ್ವಲ್ಪ ತಂಪಾದಂಗೆ ಅನಿಸ್ತು. ದಣಿದ ದೇಹ ಎಷ್ಟು ದಣದಿತ್ತು ಅಂದರೆ ಅಯ್ಯೋ ತಲೆಗಿಟ್ಟರೆ ತಲೆ ಇಟ್ಟರೆ ಸಾಕು ಅನಿಸ್ತು. ಕತ್ಲೆ ಆಯಿತು, ಬಲ್ಕೊಂಡ, ತಕ್ಷಣ ನಿದ್ರೆ ಬಂದ್ಬಿಡ್ತು. ಹೊಟ್ಟೆ ಹಸಿದು ಕಂಗಾಲಾಗಿದ್ದಾನೆ, ನೀರಿಡಿಕೆ ಆಗಿ ತುಟಿ ಒಣಗೋಗಿದೆ. ಮಧ್ಯರಾತ್ರಿ ಹೊತ್ತಿಗೆ ಸ್ವಲ್ಪ ಎಚ್ಚರ ಆಯ್ತಂತೆ, ಏನೂ ಕಾಣಿಸಲ್ಲ, ಏನೇನೂ ಕಾಣಿಸಲ್ಲ. ಕತ್ಲೆ ಅಂದರೆ ಕಾಳು ರಾತ್ರಿ, ಏನು ಉಜ್ಕೊಂಡು ಉಜ್ಜಿಕೊಂಡ್ರು ಏನೂ ಕಾಣಿಸಲ್ಲ. ಗಂಟಲು ತುಟಿ ಒಣಗಿ ಹೋಗಿದ್ದಾವೆ, ನೀರು ಸಿಕ್ಕಿತೇನೋ ಅಂತ ನೋಡ್ದ, ಏನೂ ಕಾಣಿಸೋದೇ ಇಲ್ಲಲ್ಲ. ಮೊಳಕಾಲು ಊರಿ ಪ್ರಾಣಿ ಹಾಗೆ ಕೈ ಊರ್ಕೊಂಡು ನಡೆಯೋಕೆ ಶುರು ಮಾಡಿದ. ಕೈ ಆಡಿಸ್ತಾ ಇದ್ದ, ಏನಾದ್ರು ಸಿಕ್ಕಿತಾ ಕೈಗೆ ಅಂತ. ಆಗ ಎಡಗೈ ಟಕ್ ಅಂತೇನೋ ಬಡ್ದಂಗಾಯ್ತು. ಕೈ ಆಡಿಸ್ ನೋಡ್ತಾನೆ, ಅಗಲವಾದ ಪಾತ್ರೆ ಇದ್ದಂಗಿತ್ತು, ಬೆರಳು ಹಾಕಿದ, ಒಂಚೂರು ಹಸಿ ಇದ್ದಂಗಿತ್ತು, ನೀರು ಇದ್ದಂಗಿತ್ತು ಒಳಗಡೆ. ಅಯ್ಯೋ ನೀರಿದೆ ಒಳಗಡೆ, ಯಾವುದೋ ಪಾತ್ರೆ ನೀರಿದೆ, ಎಂಥದೋ ನೀರು ಕುಡಿಬೇಕು ಅಂತ ಹ್ಯೋ ಎತ್ತಿ ಕುಡ್ದ. ಆ ನೀರು ಅಮೃತ, ಅಮೃತವೇ ಅಮೃತ, ಏನು ರುಚಿ ಆ ನೀರಿಂದು, ಜೀವ ಬಂದಂಗಾಯ್ತು. ಆಕಾಶ ಕಡೆ ಮುಖ ಮಾಡಿ ಮಲ್ಕೊಂಡ, ಭಗವಂತ ಎಷ್ಟು ಕರುಣಾಮಯ್ಯಪ್ಪ ನೀನು, ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಈ ಮರುಭೂಮಿಯಲ್ಲಿ ನಾನು ಮಲ್ಕೊಂಡ ಜಾಗದಲ್ಲಿ ಇಷ್ಟು ಒಳ್ಳೆ ನೀರನ್ನು ನನಗಿಟ್ಟಿದ್ದೀಯಲ್ಲಪ್ಪ, ಜೀವ ಉಳಿಸ್ಬಿಟ್ಟೆ ನಂದು ಅಂತ ಕೃತಜ್ಞತೆ ಹೇಳಿ ಮತ್ತೆ ನಿದ್ದೆ ಮಾಡಿದ. ಮರುದಿನ ಚೆನ್ನಾಗಿ ಬೆಳಕಾಗಿತ್ತು, ತಾ ನೀರು ಕುಡಿದಿದ್ದನಲ್ಲ ಪಾತ್ರೆ ಅಲೆ ಪಕ್ಕದಲ್ಲೇ ಬಿದ್ದಿತ್ತು, ಎದ್ದು ನೋಡ್ದ, ವಾಂತಿ ಮಾಡ್ಕೊಂಬಿಟ್ಟ, ಕರುಳಕಿತ್ತು ಬಂದಂಗಾಯ್ತು. ಅದೇನಿತ್ತು ಗೊತ್ತಾ ಸ್ನೇಹಿತರೆ, ಪಾತ್ರೆ ಅಲ್ಲ ಅದು, ಯಾವುದೋ ಒಡೆದು ಚೂರಾದ ಮನುಷ್ಯನ ತಲೆಬುರುಡೆ, ಯಾವುದೋ ಪ್ರಾಣಿ ಕೊಂದು ಹಾಕಿರ್ಬೇಕು ಅವನ್ನ. ಆ ಬುರುಡೆಗೆ ಅಲ್ಲಲ್ಲೇ ಮಾಂಸ ಅಂಟ್ಕೊಂಡಿದೆ, ಕೂದಲು ಅಂಟ್ಕೊಂಡಿದೆ, ಆ ಬುರುಡೆಯಲ್ಲಿ ಒಂದು ಸ್ವಲ್ಪ ನೀರು ಉಳ್ಕೊಂಡಿದೆಯಲ್ಲ, ವಿಚಿತ್ರವಾದ ಹುಳುಗಳು ಓಡಾಡ್ತಾ ಇದ್ದಾವೆ. ಛೇ ಛೇ ಛೇ ಛೇ, ಇದನ್ನು ಕುಡಿದ್ಬಿಟ್ಟ ನಾನು, ಅಯ್ಯೋ ಪಾಪಿ ಎಂತದು, ಏನೇನು ಕುಡಿದ್ನಪ್ಪ ನಾನು ಅಂತ ಒದ್ದಾಡ್ಬಿಟ್ಟ. ತಕ್ಷಣ ಮನಸ್ಸು ತೆರೆತು, ಅವನು ಅನ್ಕೊಂಡು ನಿನ್ನೆ ಕಣ್ಣು ಕಾಣಿಸ್ತಿರ್ಲಿಲ್ಲಲ್ಲ ನನಗೆ, ಇದೇ ನೀರು ಅಮೃತ ಅಂದೆ, ಭಗವಂತನ ಕೃತಜ್ಞತೆ ಹೇಳಿದೆ. ಆದರೂ ಕಣ್ಣು ಕಂಡಾಗ ಕೊಳಕು, ಕಣ್ಣು ಮುಚ್ಚಿದಾಗ ಅಮೃತ ಆಗಿದ್ದು, ಕಣ್ಣು ತೆಗೆದಾಗ ಕೊಳಕಾಯ್ತು. ಅವನು ತಕ್ಷಣ ಹೇಳ್ತಾನೆ, ಈ ಕೊಳಕು ಶುಚಿ ಅನ್ನೋದು ನಾವು ಕಾಣೋದ್ರಲ್ಲಿದೆ ಸ್ವಾಮಿ, ನಮ್ಮ ಚಿಂತನೆಯಲ್ಲಿದೆ. ಅವನು ಹೇಳ್ತಾನೆ, ಗುರುಗಳನ್ನು ಹುಡ್ಕೊಂಡು ಹೋಗೋದೆ ಬೇಡ, ನಾನೇ ಗುರು ಆಗ್ಬಿಡ್ತೀನಿ ಅಂದ. ನನಗೆ ಒಳ್ಳೆಯದು ಕೆಟ್ಟದು ಅನ್ನೋದು ನೋಡುವಂಥ ವಸ್ತುವಿನಲ್ಲಿಲ್ಲ, ನನ್ನ ಮನಸ್ಸಲ್ಲಿದೆ. ದಯವಿಟ್ಟು ಗಮನಿಸಿ, ಹೋಟೆಲಲ್ಲಿ ಮಸಾಲೆ ದೋಸೆ ಎಷ್ಟು ಚೆನ್ನಾಗಿದೆ ಅಂತ ಬಾಯಿ ಚಪ್ಪರಿಸೋ ನಾವು, ಅಡುಗೆ ಮನೆಯೊಳಗೆ ಹೋಗಿ ಅದನ್ನು ಮಾಡೋದನ್ನು ಗಮನಿಸಿದ್ರೆ ಮೆಚ್ಕೋತಿದ್ವೋ ಇಲ್ಲೋ ಅನ್ನೋದು ಅನುಮಾನ. ಆದ್ದರಿಂದ ಜೀವನದಲ್ಲಿ ಒಳ್ಳೆಯದು ಕೆಟ್ಟದು ಅನ್ನುವಂಥದ್ದು ನಾವು ನೋಡೋ ರೀತಿಯಲ್ಲಿದೆ, ನೋಡೋ ಸ್ಥಳದಲ್ಲಿದೆ, ನೋಡೋ ಕಾಲದಲ್ಲಿದೆ. ಅವತ್ತಿಂದ ಹ್ಯೋ ಏನು ಮಾಡಿದ, ಗುರುವನ್ನ ಹುಡುಕೋದು ಬಿಟ್ಟ, ತನ್ನ ಚಿಂತನೆಯನ್ನು ಗುರುವನ್ನಾಗಿ ಮಾಡಿಕೊಂಡ, ಜ್ಞಾನೋದಯ ಪಡ್ಕೊಂಡ, ಝೆನ್ ಪರಂಪರೆಯಲ್ಲಿ ಬಹುದೊಡ್ಡ ಗುರು ಅಂತ ಹೆಸರಾದ.
1: ಕರುಣಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು.

0: ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.
1: ಕರುಣಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.
2: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸ್ಟುಡಿಯೋ. ಸಮಯ 6:40:42. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೀರಿನ ಹೋರಲು ಮಾಹಿತಿ ಬೇಕು.
4: ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UHS ನೇಗಿಲ ಮಿಡಿತ.
5: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಗೌಡ ಪ್ರಮೋದ್ಗೌಡ, ಸಹಾಯಕ ಪ್ರಾಧ್ಯಾಪಕರು ಕೃಷಿ ತಾಂತ್ರಿಕತೆ, ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. ಇವತ್ತು ನಾನು ಅಂಜೂರ ಹಣ್ಣಿನ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಇದರ ಅಂಗವಾಗಿ ಇವತ್ತು ನಾನು ಒಂದಿಷ್ಟು ಮಾತಾಡ್ತಿದ್ದೀನಿ. ಅಂಜೂರ ಹಣ್ಣು ಈಗ ಜನರಲ್ ಆಗಿ ನಾವು ನೋಡ್ತಾ ಇದೀವಿ ಮಾರ್ಕೆಟ್ ಅಲ್ಲಿ. ಅಂಜೂರ ಹಣ್ಣಿನ ಬೇಡಿಕೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿದೆ. ಇತ್ತೀಚಿನ ದಿನದಲ್ಲಿ ಈ ಡಾಕ್ಟರ್ಸ್ಗಳು ಕೂಡ ಈ ಹಣ್ಣನ್ನ ಪ್ರತಿದಿನ ತಿನ್ಲಿಕ್ಕೆ ಸಜೆಸ್ಟ್ ಮಾಡ್ತಾ ಇದಾರೆ. ಜನರಲ್ಲಿ ಬೇಬೀಸ್ ಇರ್ಬೋದು, ಅಥವಾ ಪ್ರೆಗ್ನೆಂಟ್ ವುಮೆನ್ಸ್ ಇರ್ಬೋದು, ಅಥವಾ ಏನು ಮದುವೆ ಆದ್ಮೇಲೆ ಮಕ್ಕಳು ಏನು ಯಾರು ಪ್ರಯತ್ನ ಪಡ್ತಿರ್ತಾರೆ ಅವ್ರಿಗೂ ಕೂಡ ಈ ಅಂಜೂರ ಹಣ್ಣು ಅಷ್ಟೇ, ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಅಷ್ಟೇ ಅದು ಉಪಯುಕ್ತವಾಗಿವೆ. ಹಾಗಾಗಿ ಈ ಅಂಜೂರ ಹಣ್ಣು ಎಲ್ಲ ಕಡೆ ಬೆಳೆಯಲ್ಲ. ಜನರಲ್ ಆಗಿ ಇದಕ್ಕೆ ಎರಿಡ್ ಕ್ಲೈಮೇಟ್ ಬೇಕಾಗುತ್ತೆ, ಅಂದ್ರೆ ಸ್ವಲ್ಪ ಬಿಸಿಲು ಇದ್ರೆ ಬೆಸ್ಟ್ ಇದಕ್ಕೆ ಬೆಳಿಲಿಕ್ಕೆ. ಆಮೇಲೆ ಈ ಒಂದು ಬಳ್ಳಾರಿ ಗುಲ್ಬರ್ಗ ಈ ಒಂದು ಭಾಗದಲ್ಲಿ ಅಂಜೂರ ಹಣ್ಣು ಅಲ್ಲಿನ ಒಂದು ಭಾಗದ ರೈತರು ತುಂಬಾ ಬೆಳೀತಾ ಇದಾರೆ. ಇತ್ತೀಚೆಗೆ ಇದರ ಒಂದಿಷ್ಟು ಬೇರೆ ಬೇರೆ ತಳಿಗಳನ್ನು ಕೂಡ ಕೆಲವೊಂದು ಈ ಮಿಡಲ್ ಕರ್ನಾಟಕದಲ್ಲಿ ಕೂಡ ಇತ್ತೀಚಿನ ದಿನದಲ್ಲಿ ಈ ಅಂಜೂರ ಹಣ್ಣಿನ ಒಂದು ಬೆಳೆಯನ್ನ ನಾವು ಇವತ್ತು ನೋಡ್ತಾ ಇದೀವಿ. ಏನಪ್ಪಾ ಅಂದ್ರೆ ಅಂಜೂರ ಹಣ್ಣು ವಿಶೇಷತೆ ಏನಂದ್ರೆ ತುಂಬಾ ಇದು ಡೈಜೆಷನ್ ಅಂದ ಒಂದು ಊಟದ ಒಂದು ಪಚನ ಕ್ರಿಯೆಗೆ ತುಂಬಾ ಸಹಕಾರಿಯಾಗಿದೆ. ಮತ್ತು ಇಮ್ಯುನಿಟಿ ಬೂಸ್ಟಿಂಗ್, ಇಮ್ಯುನಿಟಿ ಬೂಸ್ಟಿಂಗ್ ಏನ್ ಕರೋನಾ ಟೈಮ್ನಾಗೆಲ್ಲ ಹೇಳಿದ್ವಿ ಇಮ್ಯುನಿಟಿ ಕಡಿಮೆ ಇದ್ರೆ ನಾವು ಬೇಗ ಇದಾಗ್ತಿದೀವಿ ಮರಣ ಹೊಂತಿದ್ದಾರೆ ಅಂತಂದ್ರೆ ಇಮ್ಯುನಿಟಿ ಡೆವಲಪ್ಮೆಂಟ್ ಬೇಕೇ ಬೇಕು. ಇದು ಅಂಜೂರ ಹಣ್ಣು ಸ್ವಲ್ಪ ಸಹಕಾರಿಯಾಗಿದೆ. ಹಾಗೆ ವೆಯ್ಟ್ ಲಾಸ್ಗೆ ತುಂಬಾ ಅಂಜೂರ ಹಣ್ಣು ಕೂಡ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಇದು ಬ್ಲಡ್ ಶುಗರ್ ನ ಕಡಿಮೆ ಮಾಡುತ್ತೆ, ಇಟ್ ಲೋವರ್ಸ್ ದಿ ಬ್ಲಡ್ ಶುಗರ್ ಇದು. ಆಮೇಲೆ ನಮ್ಮ ಒಂದು ಸ್ಕಿನ್ ಅಂದ್ರೆ ಏನು ನಮ್ಮ ಸ್ಕಿನ್ ದ ಒಂದು ಕಾಂತಿ ಅಂದ್ರೆ ಅದರದ್ದು ಹೆಚ್ಚಿಗೆ ಆಗುತ್ತೆ. ಈ ಜನರಲಿ ಇವನ್ ಏನೋ ಡಾಕ್ಟರ್ಸ್ ಸ್ಕಿನ್ ಡಾಕ್ಟರ್ಸ್ ಕೂಡ ಅಂಜೂರ ಹಣ್ಣ ಪ್ರಿಫರ್ ಮಾಡ್ತಾರೆ ತಿನ್ಲಿಕ್ಕೆ. ಸೊ ಇಷ್ಟೆಲ್ಲ ವಿಶೇಷತೆಯನ್ನ ಈ ಒಂದು ಅಂಜೂರ ಹಣ್ಣು ಹೊಂದಿದೆ. ಜೊತೆಗೆ ಏನಪ್ಪಾ ಅಂದ್ರೆ ಈಗ ಫ್ರೆಶ್ ಹಣ್ಣು ನಾವು ಮಾರ್ಕೆಟ್ಗೆ ಇವತ್ತು ರೈತರು ಏನ್ ಹಾರ್ವೆಸ್ಟ್ ಮಾಡ್ಕೊಂಡು ಹೋಗ್ತಾರಲ್ಲ ಅದನ್ನ ಹಾರ್ವೆಸ್ಟ್ ಮಾಡ್ಕೊಂಡು ಹೋದ್ಮೇಲೆ ವಿದಿನ್ 7 ಡೇಸ್ ಮ್ಯಾಕ್ಸಿಮಮ್, ಅದು ಜನರಲ್ ಆಗಿ ಹೇಳ್ಬೇಕಂದ್ರೆ ಕ್ಲೈಮೇಟ್ ಮೇಲೆ ಡಿಪೆಂಡ್ ಆಗುತ್ತೆ, ಈ 5-7 ದಿನದಲ್ಲಿ ಈ ಹಣ್ಣು ಬೇಗ ಬಹುಬೇಗನೆ ಅದು ಡಿಕಂಪೋಸ್ ಆಗುತ್ತೆ ಅಥವಾ ಕೊಳತು ಹೋಗುತ್ತೆ. ಆದ್ರೆ ಈ ಹಣ್ಣನ್ನ ನಾವು 6 ತಿಂಗಳು ಅಥವಾ 1 ವರ್ಷದವರೆಗೆ ಅದನ್ನ ಶೇಖರಣೆ ಮಾಡಿ ಅದರ ಒಂದು ಹಣ್ಣಿನ ಗುಣಮಟ್ಟವನ್ನ ಕಡಿಮೆ ಆಗದಂತೆ ನೋಡಿಕೊಳ್ಬೇಕಂದ್ರೆ ಇದು ಒಂದು ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಯಿಂದ ಮಾತ್ರ ಸಾಧ್ಯ. ಈ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಅಂದ್ರೆ ಏನಪ್ಪಾ ಅಂದ್ರೆ ಈ ಅಂಜೂರ ಹಣ್ಣನ್ನ ಯಾವ ರೀತಿ ಸಂಸ್ಕರಣೆ ಮಾಡಬೇಕು, ಯಾವ ಅದರಲ್ಲಿ ಸ್ಟೋರ್ ಮಾಡಬೇಕು, ಯಾವ ರೀತಿ ಪ್ಯಾಕಿಂಗ್ ಮಾಡಬೇಕು, ಅಥವಾ ರೈತರು ಹೊಲದಿಂದ ಹಾರ್ವೆಸ್ಟ್ ಮಾಡ್ಕೊಂಡು ಅದನ್ನ ಯಾವ ರೀತಿ ನಾವು ಕಟಾವು ಆದ ನಂತರ ಕಟಾವು ಆದಿಂದ ಹಿಡಿದು ಅಪ್ಟು ಮೌಲ್ಯವರ್ಧನೆವರೆಗೂ ಯಾವ್ಯಾವ ಹಂತಗಳಲ್ಲಿ ಸಂಸ್ಕರಣೆಯನ್ನು ಮಾಡಬೇಕು ಒಂದು. ಇನ್ನೊಂದು ಸಂಸ್ಕರಣೆ ಮಾಡಿರ್ತಕ್ಕಂಥ ಹಣ್ಣನ್ನ ಯಾವ ರೀತಿ ಮೌಲ್ಯವರ್ಧನೆ ಮಾಡಬೇಕು, ಮೌಲ್ಯವರ್ಧನೆ ಯಾಕೆ ಬೇಕು ಅಂದ್ರೆ ಈಗ ರೈತರಿಗೆ ಏನಾಗುತ್ತೆ, ಈಗ ಫ್ರೆಶ್ ಹಣ್ಣು 100 ರೂಪಾಯಿ ಜನರಲಿ ಸೀಸನ್ ಅಲ್ಲಿ ರೇಟ್ ಕಡಿಮೆ ಆಗುತ್ತೆ, 100 ರೂಪಾಯಿ ಹಿಂಗೆಲ್ಲ ಆಗುತ್ತೆ. ಬಟ್ ಆಫ್ ಸೀಸನ್ ಅಲ್ಲಿ 150-200 ರೂಪಾಯಿ ಪ್ರತಿ ಕೆಜಿಗಿದೆ. ಬಟ್ ಅದನ್ನೇ ನೀವು ಡ್ರೈಡ್ ಮಾಡಿ ಒಣಗಿಸುವ ಒಂದು ವಿಧಾನದಿಂದ ಅದನ್ನ ಮೌಲ್ಯವರ್ಧನೆ ಮಾಡೋದು, ಮೌಲ್ಯವರ್ಧನೆ ಅಂದ್ರೆ ಇದರಲ್ಲಿ ಅಂಜೂರ ಹಣ್ಣನ್ನ ಜಾಮ್ ಮಾಡ್ಬೋದು, ಜೆಲ್ಲಿ ಮಾಡ್ಬೋದು, ಬಾರ್ ಅಂತ ಹೇಳಿ ಒಂದು ಶೀಟ್ ಮುಖಾಂತರ ಬಾರ್ ಅಂತ ಮಾಡ್ತಾ ಇದಾರೆ. ಮತ್ತ ಡ್ರೈಡ್ ಅಂಜೂರ ಹಣ್ಣು ನಿಮಗೆ ಗೊತ್ತೇ ಇದೆ 1,200 ರೂಪೀಸ್ ಪ್ರತಿ ಕೆಜಿಗೆ ಸೆಲ್ ಆಗ್ತಾ ಇದೆ, ಎಲ್ಲಾ ಸೂಪರ್ ಮಾರ್ಕೆಟ್ ನಲ್ಲಿದೆ, ಅಥವಾ ಇವನ್ ಇತ್ತೀಚಿನ ದಿನದಲ್ಲಿ ಎಲ್ಲಾ ಜನರಲ್ ಸ್ಟೋರ್ಸ್ ನಲ್ಲೂ ಈ ಅಂಜೂರ ಹಣ್ಣಿನ ಏನು ಮೌಲ್ಯವರ್ಧಿತ ಪದಾರ್ಥಗಳು ದೊರೀತಾ ಇದಾವೆ. ಆಮೇಲೆ ಬಾರ್ ಮತ್ತೆ ಈಗ ಏನು ಜಾಮ್ ಮಾಡ್ತೀವಲ್ಲ, ಜಾಮ್ ಮತ್ತೆ ಬಾರು ಮತ್ತೆ ಜೆಲ್ಲಿ ಮೂರನ್ನು ಕೂಡ ನಾವು ಟ್ರೈ ಮಾಡಿದ್ವಿ ನಮ್ಮ ಒಂದು ವಿಶ್ವವಿದ್ಯಾಲಯದಲ್ಲಿ. ಇವುಗಳ ಒಂದು ಯಾವ ರೀತಿ ಸಂಸ್ಕರಣೆ ಮಾಡಬೇಕು ಮತ್ತೆ ಮೌಲ್ಯವರ್ಧನೆ ಮಾಡ್ಲಿಕ್ಕೆ ಏನೆಲ್ಲ ಮಷಿನರೀಸ್ ಬೇಕಾಗುತ್ತೆ, ಯಾವ ಒಂದು ವಿಧಾನದಿಂದ ಮೌಲ್ಯವರ್ಧನೆ ಮಾಡಿದ್ರೆ ಅಂಜೂರ ಹಣ್ಣನ್ನ ನಾವು 6 ತಿಂಗಳಿಂದ 1 ವರ್ಷದವರೆಗೆ ಕೆಡದಂತೆ ಶೇಖರಣೆ ಮಾಡಿಡಬಹುದು ಅಂತ ಹೇಳಿ ತಂತ್ರಜ್ಞಾನ ಮತ್ತೆ ಟೆಕ್ನಾಲಜಿಗಳು ಇದಾವೆ. ಹೆಚ್ಚಿನ ಮಾಹಿತಿಗಾಗಿ ನನ್ನ ದೂರವಾಣಿ ಸಂಖ್ಯೆ

0: 2017-07-24. ಧನ್ಯವಾದಗಳು.
1: ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಯೋಜಕತ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ

0: ಸುಧಾಕರ್. ತೋಟಗಾರಿಕೆ ಇಲಾಖೆಯ 2026-2027 ಸಾಲಿಗೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ತೋಟಗಾರಿಕೆ ಬೆಳೆಗಳಿಗೆ ಹನಿ ಇಲ್ಲವೇ ತುಂತುರು ನೀರಾವರಿ ಘಟಕ ಅಳವಡಿಸಿಕೊಂಡಲ್ಲಿ ಮೊದಲ 2 ಹೆಕ್ಟೇರ್ ಪ್ರದೇಶಕ್ಕೆ ಶೇಕಡ 90% ಸಹಾಯಧನವನ್ನು ಹಾಗೂ 2-5 ಹೆಕ್ಟೇರ್ಗೆ ಶೇಕಡ 45% ಸಹಾಯಧನವನ್ನ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಸಾಮಾನ್ಯ ವರ್ಗದ ಫಲಾನುಭವಿಗಳಿಗೆ ನೀಡಲಾಗುವುದು. ಅಲ್ಪಸಂಖ್ಯಾತ ವರ್ಗದ ರೈತರಿಗೆ ಶೇಕಡ 15% ಮೀಸಲಾತಿ ಇರುತ್ತದೆ. ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಲು ಹತ್ತಿರದ ತೋಟಗಾರಿಕೆ ಇಲಾಖೆಯನ್ನ ಸಂಪರ್ಕಿಸಿ.
1: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ ಕಿಡ್ನಿ ಕಲ್ಲು ಕುರಿತು ಡಾಕ್ಟರ್ ಶ್ರೀಪಾದ್ ಹೆಗಡೆ ಅವರಿಂದ ಮಾಹಿತಿ.
2: ನಾನು ಹೋಮಿಯೋಪತಿ ತಜ್ಞ ಡಾಕ್ಟರ್ ಶ್ರೀಪಾದ್ ಹೆಗಡೆ ಮಾತನಾಡ್ತಾ ಇರೋದು. ಇವತ್ತಿನ ದಿನ ನಮ್ಮ ಜೀವನದ ಕ್ರಮದಲ್ಲಿ ಬಹಳಷ್ಟು ರೋಗಗಳನ್ನು ಕಾಣ್ತೇವೆ. ಯಾಕೆ ಅಂತಂದರೆ ನಮ್ಮ ಜೀವನ ಕ್ರಮ ಆ ರೀತಿ ಆಗಿರಬೇಕು ಅಂತ ಅನಿಸೋದು. ಅದರೊಳಗೆ ಬಾಡಿಯ ಇಮ್ಯೂನ್ ಸಿಸ್ಟಮು ಮತ್ತು ರೆಸಿಸ್ಟೆನ್ಸು ಕಡಿಮೆ ಆದಾಗ ಸಾಕಷ್ಟು ರೋಗಗಳಿಗೆ ಅವಕಾಶಗಳನ್ನ ಒಡ್ಡಿಕೊಡ್ತೇವೆ. ಹಾಗೆ ಕಿಡ್ನಿ ಅಥವಾ ಮೂತ್ರಪಿಂಡದ ತೊಂದರೆಗಳು ಈ ನಡುವೆ ಹೆಚ್ಚು ಹೆಚ್ಚು ಕೇಳಿ ಬರ್ತಾ ಇದೆ. ಮೂತ್ರಪಿಂಡದ ಈ ಒಂದು ವೈಫಲ್ಯತೆಗೆ ರೀನಲ್ ಫೇಲ್ಯೂರ್, ಕ್ರೋನಿಕ್ ಕಿಡ್ನಿ ಡಿಸೀಸ್ ಹೇಗೆ ಬರಬಹುದು, ಯಾಕಾಗಿ ಬರ್ತದೆ ಅನ್ನೋದ್ರ ಬಗ್ಗೆ ಲಕ್ಷ್ಯ ಕೊಟ್ಟರೆ ಸಾಧಾರಣ ಹುಟ್ಟುವಾಗಲೇ ಬರುವಂಥದ್ದು ಕೆಲವು ರೋಗಗಳಾದಂಥ ಪಾಲಿಸಿಸ್ಟಿಕ್ ಕಿಡ್ನಿ, ಟ್ಯೂಬರಸ್ ಕ್ಲಿರೋಸಿಸ್, ಕಂಜನೇಟಲ್ ಆಬ್ಸ್ಟ್ರಕ್ಟಿವ್ ಯುರೋಪತಿ. ಅಂದರೆ ಇಲ್ಲಿ ಏನಾಗ್ತದೆ, ಹುಟ್ಟುವಾಗಲೇ ಮಗುವಿನ ಮೂತ್ರಗಳು ಸರಿಯಾದ ದ್ವಾರದಲ್ಲಿ ಬರಲಿಕ್ಕೆ ಸಾಧ್ಯವಾಗದೆ ಕಟ್ಟಿಕೊಂಡು ಕಿಡ್ನಿ ಫೇಲಿಯರ್ ಆಗುವಂಥ ಸಾಧ್ಯತೆ ಇರ್ತದೆ. ಇನ್ನೊಂದು ನಾವು ನೋಡುವಾಗ ಸರ್ವೇ ಸಾಮಾನ್ಯವಾಗಿ ಕಾಣೋದು ನಾವು ಗ್ಲೋಮೆರುಲೋನೆಫ್ರೈಟಿಸ್ ಅಂತ ಹೇಳ್ತೀವಿ. ಇದು ಒಂದು ಮೂತ್ರಪಿಂಡದ ಬಹು ಪೀಡಿತವಾದಂತಹ ರೋಗ. ಸಾಧಾರಣ ಮಕ್ಕಳಲ್ಲಿ ಕಾಣಿಸಿಕೊಳ್ಳೋದು ಹೆಚ್ಚು. ನಾವು ಅದನ್ನು ಪ್ರೈಮರಿ ಗ್ಲೋಮೆರುಲೋನೆಫ್ರೈಟಿಸ್ ಅಂತ ಹೇಳ್ತೀವಿ. ಇದರೊಳಗೆ ನೀವು ಕೂಡ ಜನರು ಲಕ್ಷ್ಯ ಕೊಟ್ಟರೆ ಕಂಡುಹಿಡಿಬೋದು ಏನಾದರೂ ತೊಂದರೆ ಇರ್ಬೋದೇನೆ ಅಂತ. ಮಗು ಬೆಳಗ್ಗೆ ಏಳುವಾಗಲೇ ಮಗುವಿನ ಮುಖ ಊದ್ಕೊಂಡಿರ್ತದೆ, ಕಣ್ಣಿನ ಸುತ್ತ ಊದ್ಕೊಂಡಿರ್ತದೆ, ಹಾಗೂ ಮಗು ಪ್ರತಿ ದಿವಸ ಎಷ್ಟು ಮೂತ್ರವನ್ನು ವಿಸರ್ಜಿಸಬೇಕೋ ಅಷ್ಟನ್ನು ವಿಸರ್ಜಿಸದೆ ಕಡಿಮೆ ವಿಸರ್ಜಿಸ್ತಾ ಇರ್ತದೆ. ವಿಸರ್ಜಿಸಿದ ಮೂತ್ರ ಸಹಿತ ಈ ಸಿಮೆಂಟಿನ ನೆಲಗಳಾದರೆ ನೀವು ಅಲ್ಲೇ ಕಂಡುಹಿಡಿಬೋದು. ಅದರ ಬಣ್ಣ ಬಿಳಿಯಾಗಿ ಮಾರ್ಪಾಟಾಗಿರ್ತದೆ. ಅಂದರೆ ಯುರಿನ್ನಲ್ಲಿ ಅಲ್ಬಿಮಿನ್ ಅಥವಾ ಪ್ರೋಟೀನ್ ಇರ್ತದೆ ಅನ್ನೋದು ಬಹಳ ಮುಖ್ಯವಾದಂಥ ವಿಷಯ. ಇಲ್ಲಿ ಕೆಲವೊಂದಿಷ್ಟು ನಿಮಗೆ ಪಾಯಿಂಟ್ಸನ್ನು ನಾನು ಹೇಳ್ತಾ ಇದ್ದೇನೆ. ಇವೆಲ್ಲ ಆ ರೋಗದ ಲಕ್ಷಣಗಳು ಅಂತ ನಾನು ಹೇಳ್ತಾ ಇರುವಂಥದ್ದು. ಇನ್ನು ಈ ರೋಗ ಬಂದಿದ್ದು ಅದನ್ನು ಸರಿಯಾಗಿ ಉಪಶಮನ ಮಾಡದೆ ಹಾಗೇ ಬಿಟ್ಟಿದ್ದಿದ್ರೆ ಅದು ಈ ಅಕ್ಯೂಟ್ ಫಾರ್ಮಿಂದ ಕ್ರೋನಿಕ್ ಫಾರ್ಮ್ ಆಗಿ ಪದೇ ಪದೇ ಬರುವಂಥದ್ದಾಗಿ ಕಿಡ್ನಿ ಫೇಲ್ಯರ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಹಾಗೆ ಇನ್ನೊಂದು ಕಾಯಿಲೆ ಅಂತಂದರೆ ನಾವು ನೋಡಿದ ಹಾಗೆ ಬ್ಲಡ್ ಪ್ರೆಷರ್, ಅದರ ಹತೋಟಿ ಸರಿಯಾಗಿ ಇಲ್ಲದೇ ಇರೋದರಿಂದಾಗಿ ಬ್ಲಡ್ ಪ್ರೆಷರ್ನಿಂದಾಗಿ ಕಿಡ್ನಿ ಫೇಲ್ಯೂರ್ ಆಗುವಂಥದ್ದು ಮತ್ತೊಂದು. ಹಾಗೆ ಯಾವುದೋ ಬೇರೆ ಬೇರೆ ಕಾಯಿಲೆಗಳು ಲೈಕ್ ಟಿ ಬಿ ಆಗಿರ್ಬೋದು ಅಥವಾ ಮಲ್ಟಿಪಲ್ ಮೈಲೋಮ್ ಆಗಿರ್ಬೋದು, ಇವೆಲ್ಲ ರೋಗಗಳಿಂದಾಗಿಯೂ ಸಹಿತ ಕಿಡ್ನಿ ಫೇಲ್ಯೂರ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಇನ್ನೊಂದು ಪದೇ ಪದೇ ಕಿಡ್ನಿಯಲ್ಲಿ ಕಲ್ಲಾಗುವಂಥದ್ದು. ಈ ಕಿಡ್ನಿಯಲ್ಲಿ ಕಲ್ಲಾಗೋದ್ರಿಂದ ಕಿಡ್ನಿಯ ಕಾರ್ಯಕ್ಷಮತೆಗೆ ಅದು ತೊಂದರೆ ಮಾಡ್ತದೆ ಒಂದು. ಇಲ್ಲ ಆ ಕಲ್ಲುಗಳು ಮುಂದೆ ಬಂದು ಮೂತ್ರದ ಬಳ್ಳಿಯಲ್ಲಿ ಅಂದರೆ ಯುರಿಟರ್ನಲ್ಲಿ ಹಾಕಿ ಸಿಕ್ಕಾಕೊಂಡ್ರೆ ಅದು ಏನು ಹೈಡ್ರೋನೆಫ್ರೋಸಿಸ್ ಅಂತ ಹೇಳ್ತೀವಿ, ಪದೇ ಪದೇ ಹೈಡ್ರೋನೆಫ್ರೋಟಿಕ್ ಚೇಂಜಸ್ ಆದರೆ ಕಿಡ್ನಿಯ ಫಂಕ್ಷನ್ ಫೇಲ್ ಆಗಿ ಮತ್ತೆ ಕಿಡ್ನಿ ಫೇಲ್ಯೂರ್ ಆಗುವಂಥ ಚಾನ್ಸಸ್ ಇರುತ್ತೆ. ಇಲ್ಲ ಅಂತಂದರೆ ಕೆಲವೊಮ್ಮೆ ಪೆಲ್ವಿಕ್ ಟ್ಯೂಮರ್ಸು ಅಥವಾ ಕ್ಯಾನ್ಸರು, ರೆಟ್ರೋಪೆರಿಟೋನಿಯಲ್ ಫೈಬ್ರೋಸಿಸು ಆಗಿದ್ದರೆ ಈ ಕಿಡ್ನಿ ಫೇಲ್ಯೂರನ್ನು ಹೇಗೆ ಕಂಡುಹಿಡಿಯೋದು? ಇದರ ಲಕ್ಷಣಗಳಲ್ಲಿ ನಾವು ಮೂಲತಃ ಕಂಡುಹಿಡಿಯೋದು ಏನು ಅಂದರೆ ಮನುಷ್ಯನಿಗೆ ಒಂದು ರೀತಿಯಾದಂತಹ ಅಶಕ್ತತೆ, ಶರೀರದಲ್ಲಿ ವೀಕ್ನೆಸ್ ಕಾಣಿಸ್ಕೊಳ್ಳುವಂಥದ್ದು. ಎರಡನೇದು ಅವರ ಹಸಿವೆ ಕಡಿಮೆ ಆಗುವಂಥದ್ದು. ಮೂರನೇದು ಮೈಕೈ ಬಾವು ಬರುವಂಥದ್ದು. ಹಾಗೆ ನಿದ್ದೆ ಸರಿಯಾಗಿ ಆಗದೇ ಇರುವಂಥದ್ದು ಮತ್ತು ಪದೇ ಪದೇ ಮೂತ್ರಕ್ಕೆ ಹೋಗುವಂತಹ ಗುಣಲಕ್ಷಣ, ಮೂತ್ರಕ್ಕೆ ಹೋದರೆ ಸರಿಯಾಗಿ ಮೂತ್ರ ಬಾರದೇ ಇರುವಂಥದ್ದು, ಕೆಲವೊಮ್ಮೆ ವಾಮಿಟಿಂಗ್ ಅಥವಾ ಹೊಟ್ಟೆ ತುಳಿಸುವಿಕೆ ಆಗೋದು, ಈ ರೀತಿಯಾದಂಥ ಕೆಲವು ಲಕ್ಷಣಗಳು ಕಂಡು ಬಂದಲ್ಲಿ ವೈದ್ಯರನ್ನು ಹೋಗಿ ಕಾಣಬೇಕು. ಯಾವುದೇ ರೋಗಿಗೆ ಬೆಳಗ್ಗೆ ಹಾಸಿಗೆಯಿಂದ ಏಳುವಾಗಲೇ ಮುಖ ಎಲ್ಲ ಊದ್ಕೊಂಡಿದೆ ಅಂತಂದರೆ ಪ್ರತಿಯೊಬ್ಬರು ಮೊದಲು ಒಮ್ಮೆ ವಿಚಾರ ಮಾಡಬೇಕು ಕಿಡ್ನಿಗೆ ಏನಾದರೂ ತೊಂದರೆ ಆಗಿರಬೇಕು ಅಂತ. ಹಾಗಾಗಿ ಅವರು ಕಿಡ್ನಿಯ ತಜ್ಞರಲ್ಲಿ ಅಥವಾ ತಜ್ಞ ವೈದ್ಯರಲ್ಲಿ ಹೋಗಿ ತೋರಿಸಿಕೊಂಡು ತಮಗೇನಾದರೂ ತೊಂದರೆ ಇದೆಯೇ ಅನ್ನೋದನ್ನು ತೆಗೆದುಹಾಕಬೇಕು. ಹಾಗಿದ್ರೆ ಈಗ ನಮ್ಮ ಕಿಡ್ನಿಗೆ ತೊಂದರೆ ಇದೆ ಅಂತ ಗೊತ್ತಾದ ಮೇಲೆ ಮುಂದೆ ಏನು ಮಾಡ್ಬೋದು? ಶರೀರಕ್ಕೆ ಹೋಗುವಂಥ ನೀರಿನ ಅಂಶವನ್ನು ಕಡಿಮೆ ಮಾಡಬೇಕು ಮತ್ತು ವಿಟಮಿನ್, ಈ ಪ್ರೋಟೀನ್ ಇವುಗಳನ್ನು ರಿಸ್ಟ್ರಿಕ್ಟ್ ಮಾಡಬೇಕು. ಅವರಿಗೆ ಬೇರೆ ಅಭ್ಯಾಸಗಳಿದ್ದರೆ ಸ್ಮೋಕಿಂಗು ಅಥವಾ ಆಲ್ಕೋಹಾಲ್ ಸೇವನೆ ಇಂಥದ್ದೆಲ್ಲ ಇದ್ದರೆ ಅದನ್ನು ತಪ್ಪಿಸಬೇಕು. ಈಗ ಹೋಮಿಯೋಪತಿಯಲ್ಲಿ ನಾವು ರೋಗ ಲಕ್ಷಣಗಳ ಮೇಲೆ ಹೋಮಿಯೋಪತಿ ಔಷಧಿಯನ್ನು ಕೊಡ್ತೇವೆ. ಕಿಡ್ನಿ ಫೇಲ್ಯೂರ್ ಸಂಪೂರ್ಣ ಆದರೆ, ಕಿಡ್ನಿ ಕೆಲಸನೇ ಮಾಡ್ತಾ ಇಲ್ಲ ಅನ್ನೋಂಥ ದೃಷ್ಟಿ ಇದ್ದರೆ ಅವರಿಗೆ ಡಯಾಲಿಸಿಸ್ ಮಾಡುವಂಥ ಸಂದರ್ಭ ಇರ್ತದೆ. ಆದರೆ ಡಯಾಲಿಸಿಸ್ ಮಾಡಲಿಕ್ಕೆ ನೇರವಾಗಿ ಹೋಗದೆ ಮೊದಲು ಹೋಮಿಯೋಪತಿಯ ಡಾಕ್ಟರ್ಗಳಿಗೆ ಅಥವಾ ಔಷಧಿಗಳಿಗೆ ಒಂದು ಅವಕಾಶವನ್ನು ಕೊಟ್ಟರೆ ನಾವು ಡಯಾಲಿಸಿಸ್ಗೆ ಹೋಗೋದನ್ನು ಮುಂದೆ ಹಾಕ್ಬೋದು, ಇಲ್ಲ ಡಯಾಲಿಸಿಸ್ ತಪ್ಪಿಸ್ಬೋದು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ

0: ಸಾಧಾರಣ 30-40% ಕಿಡ್ನಿಯ ಸೆಲ್ಗಳು ಕೆಲಸ ಮಾಡ್ತಾ ಇದ್ರೆ ಅವನ್ನ ನಾವು ಪ್ರೋತ್ಸಾಹ ಮಾಡಿ ಅವಷ್ಟೇ ಸಾಕಾಗುವ ರೀತಿಯಲ್ಲಿ ಶರೀರಕ್ಕೆ ಬೇರೆ ರೀತಿಯಾದ ತೊಂದರೆ ಆಗದ ರೀತಿಯಲ್ಲಿ ಹೋಮಿಯೋಪತಿ ಔಷಧದಿಂದ ನಾವು ಕಾಪಾಡ್ಕೊಂಡು ಬರ್ಬೋದು ಅನ್ನೋದನ್ನ ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ. ನಮ್ಮಲ್ಲಿಯ ಕೆಲವು ಔಷಧಿಗಳು ಈಗ ಎಕೋನೈಟ್ ಇರ್ಬೋದು, ಎಪಿಸ್ ಮೆಲಿಫಿಕಾ ಇರ್ಬೋದು, ಎಪೋಸೈನಮ್ ಇರ್ಬೋದು, ಕ್ಯುಪ್ರಮಾರ್ಸ್ ಇರ್ಬೋದು, ಡಿಜಿಟಾಲಿಸ್ ಅವ್ರ ಕಾಲಿಬೈಕ್ರೋಮಿಕಮ್, ಪ್ಲಂಬಮೆಟ್, ಟೆರಬಿಂತಿನ, ಆರ್ಸೆನಿಕ್, ಹೀಗೆ ಸಾಕಷ್ಟು ಔಷಧಿಗಳು ಹೋಮಿಯೋಪತಿಯಲ್ಲಿ ಇವೆ. ಇವುಗಳಿಂದಾಗಿ ನಾವು ಕಿಡ್ನಿ ಫೇಲ್ಯೂರ್ ಆಗೋದನ್ನ ತಪ್ಪಿಸಬಹುದು. ಸಂಪೂರ್ಣ ಫೇಲ್ಯೂರ್ ಆದರೆ ಬಹುಶಃ ಯಾರಿಂದನೂ ಆಗ್ಲಿಕ್ಕಿಲ್ಲ, ಆದರೆ ಮೊದಲಿನ ಹಂತದಲ್ಲಿ ನಾವು ಕಂಡುಹಿಡಿದು ಔಷಧಿಯನ್ನು ಮಾಡಿದರೆ ನೀವು ಮುಂದೆ ಆಗುವಂತಹ ಕಿಡ್ನಿ ಫೇಲ್ಯೂರ್ ಅನ್ನು ತಪ್ಪಿಸಿಕೊಂಡು ಜೀವನವನ್ನ ಆರಾಮದಾಯಕವಾಗಿ ಸಂತೋಷವಾಗಿ ನಡೆಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ.
1: ಹೆಲ್ತ್ ಹಿಂಟ್ಸ್ ಆರೋಗ್ಯ ಸುಧಾರ ಕಾರ್ಯಕ್ರಮದಲ್ಲಿ ಕಿಡ್ನಿ ಕಲ್ಲು ಕುರಿತು ಡಾಕ್ಟರ್ ಶ್ರೀಪಾದ್ ಹೆಗ್ಡೆ ಅವರಿಂದ ಮಾಹಿತಿ ಕೇಳಿದ್ರಿ. ಇದಾಗಿದ್ದು ಈ ದಿನದ ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಸುದ್ದಿ ಮಿಂಚು. ಶಿವಮೊಗ್ಗ ನಗರ ಉಪವಿಭಾಗ 1 ನಗರದ ಕೆಬೀರ್ ಸರ್ಕಲ್ ಬಳಿ ವಿದ್ಯುತ್ ಕಂಬ ಬದಲಾವಣೆ ಕಾಮಗಾರಿ ಇರುವುದರಿಂದ ಇಂದು ಬೆಳಗ್ಗೆ 10-00 to 2:00 ಕೆಬಿ ಸರ್ಕಲ್, ಬಾಪೂಜಿ ನಗರ ರೈಲ್ವೆ ಸ್ಟೇಷನ್ ರಸ್ತೆ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ. ಸಾರ್ವಜನಿಕರು ಸಹಕರಿಸುವಂತೆ ಮೆಸ್ಕಾಂ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ. ಭದ್ರಾವತಿ ಆಕಾಶವಾಣಿ ಕೇಂದ್ರದ ಅಗತ್ಯಕ್ಕನುಗುಣವಾಗಿ ಟ್ಯಾಕ್ಸಿ ವಾಹನಗಳ ಸೇವೆಯನ್ನು ಸಾಂದರ್ಭಿಕ ಒಪ್ಪಂದದ ಆಧಾರದ ಮೇಲೆ ಒದಗಿಸಲು ಸೀಲ್ ಮಾಡಿದ ಲಕೋಟೆಯಲ್ಲಿ ಟೆಂಡರ್ ಕರೆಯಲಾಗಿದ್ದು 2026-27 ಸಾಲಿಗೆ ಈ ಒಪ್ಪಂದ ಜಾರಿಯಲ್ಲಿರುತ್ತದೆ. ಭದ್ರಾವತಿಯಲ್ಲಿರುವ ಅಧಿಕೃತ ಹಾಗೂ ನೋಂದಾಯಿತ ಸ್ಥಳೀಯ ಟ್ಯಾಕ್ಸಿ ವಾಹನ ಮಾಲೀಕರು ಮಾತ್ರ ನಿಗದಿಪಡಿಸಿದ ಅರ್ಜಿ ನಮೂನೆಯಲ್ಲಿ ಸಂಪೂರ್ಣವಾಗಿ ಭರ್ತಿ ಮಾಡಿದ ಟೆಂಡರ್ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಕಡೆಯ ದಿನಾಂಕ ಈ ತಿಂಗಳು 13 ಆಗಿರುತ್ತದೆ. ಟೆಂಡರ್, ಅರ್ಜಿ ನಮೂನೆ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಿಲಯ ನಿರ್ದೇಶಕರು, ಸಾರಿಗೆ ವಿಭಾಗ, ಆಕಾಶವಾಣಿ, ಜೆಪಿಎಸ್ ಕಾಲೋನಿ, ಕಾಗದನಗರ, ಭದ್ರಾವತಿ ಇವರನ್ನು ಕಚೇರಿ ಸಮಯದಲ್ಲಿ ಸಂಪರ್ಕಿಸಬಹುದು. ಭದ್ರಾ ಜಲಾಶಯದ ಅಚ್ಚುಕಟ್ಟುದಾರರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಭದ್ರಾ ಅಚ್ಚುಕಟ್ಟು ವ್ಯಾಪ್ತಿಯಲ್ಲಿ ಪ್ರಸ್ತುತ ಮಳೆ ಕೊರತೆಯಿಂದಾಗಿ ಭದ್ರಾ ಜಲಾಶಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಸಂಗ್ರಹವಾಗಿರುವುದಿಲ್ಲ. ಆದ ಕಾರಣ ಮುಂಗಾರು ಹಂಗಾಮಿನ ಬೆಳೆಗಳಿಗೆ ಬಲದಂಡೆ ಮತ್ತು ಎಡದಂಡೆ ನಾಲೆಯಲ್ಲಿ ನೀರು ಹರಿಸಲು ಸಾಧ್ಯವಾಗುವುದಿಲ್ಲವೆಂದು ಮತ್ತು ಜಲಾಶಯದಲ್ಲಿ ಸಂಗ್ರಹವಾಗಿರುವ ನೀರನ್ನು ಕುಡಿಯಲು ಮಾತ್ರ ಬಳಸಲು ಸರ್ಕಾರದ ಆದೇಶವಾಗಿರುವ ಹಿನ್ನೆಲೆಯಲ್ಲಿ ಅಚ್ಚುಕಟ್ಟು ಭಾಗದ ಎಲ್ಲ ರೈತರು ಇಲಾಖೆಯೊಂದಿಗೆ ಸಹಕರಿಸಬೇಕಾಗಿ ಈ ಮೂಲಕ ಕೋರಲಾಗಿದೆ. ಮುಂಬರುವ ದಿನಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾಗಿ ಜಲಾಶಯ ಭರ್ತಿಯಾದಲ್ಲಿ ನೀರಾವರಿ ಸಲಹಾ ಸಮಿತಿ ಸಭೆ ಆಯೋಜಿಸಿ ಬೆಳೆಗಳಿಗೆ ನೀರು ಹರಿಸುವ ಕುರಿತು ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಭದ್ರಾ ಯೋಜನಾ ನೀರಾವರಿ ಸಲಹಾ ಸಮಿತಿ ಸದಸ್ಯರ ಕಾರ್ಯದರ್ಶಿಗಳು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಶಿವಮೊಗ್ಗ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ಇವರ ವತಿಯಿಂದ ಇದೇ 13 ನೇರ ಸಂದರ್ಶನವನ್ನು ಆಯೋಜಿಸಲಾಗಿದೆ. ಈ ನೇರ ಸಂದರ್ಶನದಲ್ಲಿ ಸ್ವತಂತ್ರ ಮೈಕ್ರೋಫಿನ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಭಾಗವಹಿಸುತ್ತಿದ್ದು, ಸಂಸ್ಥೆಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದೆ. ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ ಅಥವಾ ಯಾವುದೇ ಪದವಿ ತೇರ್ಗಡೆ ಹೊಂದಿರುವ 18-30 ಅಭ್ಯರ್ಥಿಗಳು ಈ ಸಂದರ್ಶನದಲ್ಲಿ ಭಾಗವಹಿಸಲು ಅರ್ಹರಾಗಿರುತ್ತಾರೆ. ಆಸಕ್ತ ಅಭ್ಯರ್ಥಿಗಳು ತಮ್ಮ ಬಯೋಡಾಟಾ ಮತ್ತು ಆಧಾರ್ ಕಾರ್ಡ್ ಪ್ರತಿಯೊಂದಿಗೆ ನೇರ ಸಂದರ್ಶನದಲ್ಲಿ ಭಾಗವಹಿಸಬಹುದಾಗಿ ಈ ಸಂದರ್ಶನವು ಉಚಿತವಾಗಿರುತ್ತದೆ. ಸುದ್ದಿ ಮಿಂಚು ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6:55. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

0: ಸದಸ್ಯ ಕಾರ್ಯದರ್ಶಿ ಮಾತನಾಡುತ್ತಿದ್ದೇನೆ. ಭದ್ರಾವತಿಯ ವಿವಿಧ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ನಿಮ್ಮ ಪ್ರಕರಣಗಳಿಗೆ ಸುಲಭ ಮತ್ತು ಶಾಶ್ವತ ಪರಿಹಾರ ಬೇಕೇ? ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ. ಬರುವ ಜುಲೈ 11ನೇ ತಾರೀಕು ಎರಡನೇ ಶನಿವಾರ ರಾಷ್ಟ್ರೀಯ ಲೋಕಾದಾಲತ್ ಕಾರ್ಯಕ್ರಮ ಭದ್ರಾವತಿಯ ಎಲ್ಲಾ ನ್ಯಾಯಾಲಯಗಳಲ್ಲಿ ನಡೆಯಲಿದ್ದು, ಇಲ್ಲಿ ನಿಮ್ಮ ಸಿವಿಲ್, ರಾಜಿಯಾಗಬಲ್ಲ ಕ್ರಿಮಿನಲ್ ಪ್ರಕರಣಗಳು, ಬ್ಯಾಂಕ್ ಸಾಲ, ಆಸ್ತಿ ಪಾಲು ವಿಭಾಗ, ಕೌಟುಂಬಿಕ ಕಲಹ ಮತ್ತಿತರ ಪ್ರಕರಣಗಳನ್ನು ಪರಸ್ಪರ ಮಾತುಕತೆ ಮೂಲಕ ಉಚಿತವಾಗಿ ಬಗೆಹರಿಸಿಕೊಳ್ಳಬಹುದು. ಅಷ್ಟೇ ಅಲ್ಲ, ಇದೇ ಜುಲೈ 18ನೇ ತಾರೀಕು ಮೂರನೇ ಶನಿವಾರದಂದು ಚೆಕ್ ಬೌನ್ಸ್ ಪ್ರಕರಣಗಳನ್ನು ರಾಜಿ ಮೂಲಕ ಸುಲಭವಾಗಿ ವಿತ್ಯರ್ಥಪಡಿಸಿಕೊಳ್ಳಲು ವಿಶೇಷ ಲೋಕಾದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ದೀರ್ಘಕಾಲದ ಚೆಕ್ ಬೌನ್ಸ್ ವಿವಾದಗಳನ್ನು ನ್ಯಾಯಾಲಯದ ಶುಲ್ಕವಿಲ್ಲದೆ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳಲು ಅತ್ಯುತ್ತಮ ಅವಕಾಶವಿರುತ್ತದೆ. ಈ ಎರಡೂ ಲೋಕಾದಾಲತ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭದ್ರಾವತಿಯ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಅರ್ಹ ಪ್ರಕರಣಗಳನ್ನು ರಾಜಿ ಮೂಲಕ ಬಗೆಹರಿಸಿಕೊಂಡು ನಿಮ್ಮ ಅಮೂಲ್ಯ ಸಮಯ ಹಾಗೂ ಹಣ ಉಳಿತಾಯ ಮಾಡಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ವಕೀಲರು ಅಥವಾ ಭದ್ರಾವತಿ ನ್ಯಾಯಾಲಯದ ಆವರಣದಲ್ಲಿರುವ ತಾಲೂಕು ಕಾನೂನು ಸೇವಾ ಸಮಿತಿಯ ಕಚೇರಿಗೆ ಹಿಂದೆ ಸಂಪರ್ಕಿಸಿ.
1: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ ಸಿಕ್ಬಿದ್ರು.
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಕೇಳಿದ್ರೆ ಈ ಬೆಳಿಗ್ಗೆ 7:15ಕ್ಕೆ ದಾವಣಗೆರೆ ಜಿಲ್ಲೆಯ ಪ್ರವಾಸಿ ತಾಣಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಜೋಳದಾಳ್, ಕುಕ್ಕವಾಡೇಶ್ವರಿ ದೇವಾಲಯ ಮತ್ತು ಬಾತಿಗುಡ್ಡ ಕುರಿತು ಪರಿಚಯ ಮಾಡಿಕೊಡ್ತಾರೆ MN ಸುಂದರರಾಜ್. 8:30ಕ್ಕೆ ಯುವ ಸಾಧಕರೊಂದಿಗೆ ನೇರ ಫೋನ್ ಕಾರ್ಯಕ್ರಮ ಭಾಗವಹಿಸ್ತಾ ಇದ್ದಾರೆ ಯುವ ಸಂಗೀತ ಕಲಾವಿದ ವಿದ್ವಾನ್ ಶ್ರೀ ನಿಖಿಲ್ ಎಸ್. ಇದು ಆಕಾಶವಾಣಿ ಭದ್ರಾವತಿ. ಸಮಯ 7:02:28. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆಗಳು. ನಂತರ 7:05ಕ್ಕೆ ಧಾರವಾಡ ಕೇಂದ್ರ.
5: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
6: ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ. ನಮ್ಮ ಆಹಾರದ ಒಂದಂಶ, ನಮ್ಮ ಸಮಯದ ಒಂದಂಶ, ನಮ್ಮ ಆದಾಯದ ಒಂದಂಶ, ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ. ಆಗ ನಮ್ಮ ಬದುಕು ಪಾವನವಾಗುವುದು.
7: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಕೇಂದ್ರ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನು ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: বাংলা ভাষায় এখন ভালো ভালো সঙ্গীত, খবর আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগদান করুন.

0: ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ರಾಜ್ಯಾದ್ಯಂತ ಮುಂದುವರಿಕೆ, ಡಿಜಿಟಲೀಕರಣಕ್ಕಾಗಿ ಹಾವೇರಿ ಜಿಲ್ಲೆಗೆ ಮೂರನೇ ಸ್ಥಾನ, 14-15 ವರ್ಷದೊಳಗಿನ ಬಾಲಕಿಯರಲ್ಲಿ ಗರ್ಭಕಂಠದ ಕ್ಯಾನ್ಸರ್ ತಡೆ ಲಸಿಕೆ ನೀಡಿಕೆ ಅಭಿಯಾನದಲ್ಲಿ ವಿಜಯನಗರ ಜಿಲ್ಲೆ ಪ್ರಥಮ, ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ರಾಜ್ಯಮಟ್ಟದ 2 ದಿನಗಳ ಮಲ್ಲಕಂಬ ಸ್ಪರ್ಧೆಗೆ ಬೆಂಗಳೂರಿನಲ್ಲಿ ಇಂದು ಮುಖ್ಯಮಂತ್ರಿ ಚಾಲನೆ, ಯುವಜನತೆಯ ಆಕಾಂಕ್ಷೆಗಳನ್ನು ಅರಿಯೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಜನಸಂಖ್ಯಾ ದಿನಾಚರಣೆ. ಈಗ ವಾರ್ತೆಗಳ ವಿವರ. ನಾಡಹಬ್ಬ ಮೈಸೂರು ದಸರಾ ಈ ಬಾರಿ 11 ದಿನ ವಿಜೃಂಭಣೆಯಿಂದ ಆಚರಿಸಲು ತೀರ್ಮಾನಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಪ್ರಸಕ್ತ ಸಾಲಿನ ದಸರಾ ಪೂರ್ವ ಸಿದ್ದತೆ ಸಭೆ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಈ ಮಾಹಿತಿ ನೀಡಿದರು. ಆಗಸ್ಟ್ 26ರಂದು ಬೆಳಗ್ಗೆ 10 ಗಂಟೆಗೆ ಗಜಪೂಜೆ ನಡೆಯಲಿದ್ದು, ದಸರಾ ಉದ್ಘಾಟನೆ ಅಕ್ಟೋಬರ್ 11ರಂದು ಬೆಳಗ್ಗೆ 11:50ಕ್ಕೆ ನಿಗದಿಯಾಗಿದೆ. ರಾಜ್ಯದ ಸಂಸ್ಕೃತಿ ಪರಂಪರೆಗೆ ಅನುಗುಣವಾಗಿ ಹೊಸ ಕಾರ್ಯಕ್ರಮಗಳನ್ನು ಸಹ ಅಳವಡಿಸಲು ತೀರ್ಮಾನಿಸಲಾಗಿದೆ ಎಂದರು. ಜಂಬೂ ಸವಾರಿಯ ನಂದಿ ಪೂಜೆ ಕಾರ್ಯಕ್ರಮ ಅಕ್ಟೋಬರ್ 21ರಂದು ಮಧ್ಯಾಹ್ನ 1:30ಕ್ಕೆ ನಡೆಯಲಿದ್ದು, ಭಾರತೀಯ ವಾಯುಸೇನೆಯಿಂದ ಏರ್ ಶೋ ನಡೆಸುವ ಕುರಿತು ಕೇಂದ್ರಕ್ಕೆ ಸದ್ಯದಲ್ಲೇ ಪ್ರಸ್ತಾವ ಸಲ್ಲಿಸಲಾಗುವುದು ಎಂದು ಮುಖ್ಯಮಂತ್ರಿ ನುಡಿದರು. ಹಾವೇರಿ ಜಿಲ್ಲೆಯಾದ್ಯಂತ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯದ ದಾಖಲೆಗಳ ಡಿಜಿಟಲೀಕರಣಕ್ಕಾಗಿ ನಿನ್ನೆಗೆ ರಾಜ್ಯಕ್ಕೆ 3ನೇ ಸ್ಥಾನ ಹಾಗೂ ಎನ್ಯುಮರೇಷನ್ನಲ್ಲಿ 7ನೇ ಸ್ಥಾನ ಪಡೆದಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಡಾ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ.
1: ಹಾವೇರಿ ಜಿಲ್ಲೆಯಲ್ಲಿ ಎಸ್ಐಎಫ್ ಪ್ರಕ್ರಿಯೆ ಪ್ರಗತಿ ಚೆನ್ನಾಗಿ ಇದೆ. 335,342 ಮತದಾರರ ಪೈಕಿ ಈಗಾಗಲೇ ನಾವು 13,25,775 ನ್ಯೂಮರೇಷನ್ ಫಾರ್ಮ್ಸ್ ಅನ್ನ ಹಂಚಿಕೆ ಮಾಡಿದ್ದೇವೆ. ಪ್ರತಿಶತ 99.28% ಪ್ರಗತಿಯಾಗಿದೆ. ಸ್ವೀಕೃತಿ ಮಾಡಿದಂತಹ ಎನ್ಯುಮರೇಷನ್ ಫಾರ್ಮ್ಸ್ ಗಳನ್ನ ಗಣಕೀಕರಣ ಮಾಡುವಂತಹ ಕೆಲಸವೂ ಸಹ ಈಗಾಗಲೇ 4,73,466 ಹಂಚಿಕೆ ನಾವು ಮಾಡಿದ್ದೇವೆ. ಪ್ರತಿಶತ 35.46% ಇದೆ.
0: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಇದುವರೆಗೆ 13,87,063 ಗಣತಿ ನಮೂನೆಗಳನ್ನು ವಿತರಿಸಲಾಗಿದ್ದು, ಶೇಕಡ 85.52% ಗುರಿ ಸಾಧಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಆ ಪೈಕಿ 151,231 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಗದಗ್ ಜಿಲ್ಲೆಯಲ್ಲಿ ಇದುವರೆಗೆ 89,698 ಎನ್ಯುಮರೇಷನ್ ಫಾರ್ಮ್ಗಳನ್ನು ಮತಗಟ್ಟೆ ಅಧಿಕಾರಿಗಳು ವಿತರಿಸಿದ್ದು, 96,711 ಎನ್ಯುಮರೇಷನ್ ಫಾರ್ಮ್ ಡಿಜಿಟಲೀಕರಿಸಲಾಗಿದೆ ಎಂದು ಗದಗ್ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಶೇಕಡ 95%ರಷ್ಟು ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ. ಶೇಕಡ 17.85% ಫಾರ್ಮ್ಗಳ ಡಿಜಿಟಲೀಕರಣ ಪೂರ್ಣಗೊಂಡಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಚಿತ್ರದುರ್ಗದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಚೇರಿ ಆವರಣದಲ್ಲಿ ಮತದಾರರ ವಿಶೇಷ ಸಮಗ್ರ ಪರಿಷ್ಕರಣೆ ಜನಜಾಗೃತಿಗಾಗಿ ರಂಗೋಲಿ ಸ್ಪರ್ಧೆ ಜರುಗಿತು. ಕೇಂದ್ರ ಪುರಸ್ಕೃತ ಹಾಗೂ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಂಯೋಜಿತ 14-15 ವರ್ಷದೊಳಗಿನ ಹೆಣ್ಣು ಮಕ್ಕಳಿಗೆ ಗರ್ಭಕಂಠದ ಕ್ಯಾನ್ಸರ್ ತಡೆ ಎಚ್ಪಿವಿ ಲಸಿಕಾ ಅಭಿಯಾನದಲ್ಲಿ ವಿಜಯನಗರ ಜಿಲ್ಲೆ ಶೇಕಡ 95%ರಷ್ಟು ಗುರಿ ಸಾಧಿಸಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿದೆ. ಪ್ರದೇಶ ಸಮಾಚಾರಕ್ಕಾಗಿ ಮಕ್ಕಳ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಜಂಬಯ್ಯ ಮಾಹಿತಿ ನೀಡಿದ್ದಾರೆ.
2: ವಿಜಯನಗರ ಜಿಲ್ಲೆ ಇಡೀ ರಾಜ್ಯದಲ್ಲಿಯೇ ಎಚ್ಪಿವಿ ಲಸಿಕಾ ಕಾರ್ಯಕ್ರಮದಲ್ಲಿ ಪ್ರಥಮ ಸ್ಥಾನ ಪಡೆದಿದೆ. ಜಿಲ್ಲೆಯಲ್ಲಿ ಒಟ್ಟಾರೆ 10,793 ಮಕ್ಕಳಿಗೆ ಎಚ್ಪಿವಿ ಲಸಿಕೆಯನ್ನು ನೀಡಿ ಇದಕ್ಕೆ ಸಹಕಾರ ನೀಡಿದ ಜಿಲ್ಲೆಯ ಎಲ್ಲ ವೈದ್ಯಾಧಿಕಾರಿಗಳು, ಶುಶ್ರೂಷಣಾಧಿಕಾರಿಗಳು, ಪ್ರಾಥಮಿಕ ಆರೋಗ್ಯ ಸುರಕ್ಷಣಾಧಿಕಾರಿಗಳು, ಸಿಎಚ್ಒ, ಎಚ್ಐಒ ಇವರೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತೇನೆ. ಮುಂಬರುವ ದಿನಗಳಲ್ಲಿ ಎಲ್ಲ 14 ವರ್ಷ ತುಂಬಿ 15 ವರ್ಷದ ಒಳಗಿನ ಎಲ್ಲಾ ಮಕ್ಕಳಿಗೂ ಈ ಲಸಿಕೆಯನ್ನು ಪಡೆದುಕೊಂಡಂತ ಕೇಳಿಕೊಳ್ತೇವೆ.
0: ರಾಜ್ಯದ ಎಲ್ಲ ಉಪನೋಂದಣಾಧಿಕಾರಿ ಕಚೇರಿಗಳು ನಾಳೆ 12 ಭಾನುವಾರದಂದು ಸಾರ್ವಜನಿಕರ ಅನುಕೂಲ ಹಾಗೂ ಇಲಾಖೆಯ ಕಾರ್ಯದೊತ್ತಡ ನಿರ್ವಹಣೆಗಾಗಿ ಕಾರ್ಯನಿರ್ವಹಿಸಲಿವೆ ಎಂದು ನೋಂದಣಿ ಹಾಗೂ ಮುದ್ರಾಂಕ ಶುಲ್ಕಗಳ ಇಲಾಖೆ ತಿಳಿಸಿದೆ. ಸಾರ್ವಜನಿಕರು ತಮ್ಮ ಆಸ್ತಿ ನೋಂದಣಿ, ಮುದ್ರಾಂಕ ಖರೀದಿ ಹಾಗೂ ಇಲಾಖೆಗೆ ಸಂಬಂಧಿಸಿದ ಇತರ ಸೇವೆಗಳನ್ನು ದೈನಂದಿನಂತೆ

0: ಪಡೆಯಬಹುದು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ವಿಶ್ವ ಜನಸಂಖ್ಯಾ ದಿನಾಚರಣೆ. ಯುವಜನರ ಭರವಸೆಗಳು ಹಾಗೂ ಆಕಾಂಕ್ಷೆಗಳನ್ನು ಇಂದಿಗೆ ಹಾಗೂ ಭವಿಷ್ಯಕ್ಕಾಗಿ ಅರಿತುಕೊಳ್ಳುವುದು ಎಂಬ ಧ್ಯೇಯದೊಂದಿಗೆ ಆಚರಿಸಲಾಗುತ್ತಿದೆ. ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಧಾರವಾಡ ಜಿಲ್ಲೆ ಅಧಿಕಾರಿ ಡಾ ಎಫ್ಕೆ ಪರಶುರಾಮ್ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ.
4: ವಿಶ್ವ ಜನಸಂಖ್ಯಾ ದಿನಾಚರಣೆ ಮುಖ್ಯ ಉದ್ದೇಶ ಕೂಡಿಸುತ್ತಿರುವ ಜನಸಂಖ್ಯೆಯಿಂದ ಆಗ್ತಕ್ಕಂತ ಸಮಸ್ಯೆಗಳನ್ನು ತಡೆಗಟ್ಟು, ಆಹಾರ ಕೊರತೆ ಇರಬಹುದು, ನೀರಿನ ಕೊರತೆ ಇರಬಹುದು, ಶಿಕ್ಷಣ ಕೊರತೆ ಆಗಬಹುದು, ಇದ್ದಂತ ಭೂಮಿ ಇದ್ದಷ್ಟೇ ಇದೆ, ಜನಸಂಖ್ಯೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಜಗತ್ತಿನಾದ್ಯಂತ 831 crore ಜನಸಂಖ್ಯೆ ಇದ್ದಾಗ ನಮ್ಮ ಭಾರತದ 140, ಅದರಲ್ಲಿ ಕರ್ನಾಟಕ ತಗೊಂಡಾಗ 6.91 crore ಜನಸಂಖ್ಯೆ, ಧಾರವಾಡ ನಾವು ತಗೊಂಡಾಗಪ್ಪ ಅಂದ್ರೆ 20,16,000. ಸಾಮಾಜಿಕ ಸಮಸ್ಯೆಗಳು, ವಸತಿ, ನೀರು, ಆಹಾರ, ಜಾಗ ಇವೆಲ್ಲ ಅಭಾವ ಆಗುವುದರಿಂದ ಜನರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮಗಳು ಬೀರ್ತವೆ. ನಾವು ಜನಸಂಖ್ಯೆಯನ್ನ ಹತೋಟಲ್ಲಿ ಇಟ್ಟುಕೊಳ್ಳಲೇಬೇಕು.
0: ಹಾಸನ ಜಿಲ್ಲೆ ಅರಸೀಕೆರೆಯಿಂದ ಬೆಂಗಳೂರಿನ ಯಲಹಂಕದವರೆಗೆ ನೂತನ ಮೆಮು ರೈಲು ಸಂಚಾರವನ್ನು ಅನುಮೋದಿಸಿದ್ದಾಗಿ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಎಕ್ಸ್ ಖಾತೆಯಲ್ಲಿ ತಿಳಿಸಿದ್ದಾರೆ. ಭಾನುವಾರ ಹೊರತುಪಡಿಸಿ ವಾರದ 6 ಮೆಮು ರೈಲು ಸಂಚರಿಸಲಿದ್ದು ಪ್ರಯಾಣಿಕರು ಸದುಪಯೋಗಪಡಿಸಿಕೊಳ್ಳಲು ಕೋರಿದ್ದಾರೆ. ಪ್ರತಿಷ್ಠಿತ ಡಾ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಪ್ರಶಸ್ತಿಯನ್ನು ಡಾ ಬರಗೂರು ರಾಮಚಂದ್ರಪ್ಪ ಅವರಿಗೆ ರಾಜ್ಯ ಸರ್ಕಾರದ ಹೊಸದಿಲ್ಲಿಯ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಇಂದು ಬೆಳಗ್ಗೆ 11 ಬೆಂಗಳೂರಿನ ಗಾಂಧಿ ಭವನದ ಮಹದೇವ ದೇಸಾಯಿ ಸಭಾಂಗಣದಲ್ಲಿ ಪ್ರದಾನಿಸಿ ಗೌರವಿಸಲಿದ್ದಾರೆ. ಡಾ ಗೋರೂರು ಸಂಸ್ಮರಣೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದ ಅಧ್ಯಕ್ಷತೆಯನ್ನು ನಾಡೋಜ ಡಾ ಉಡೆ ಪಿ ಕೃಷ್ಣ ವಹಿಸಲಿದ್ದಾರೆ. ರಾಜ್ಯಮಟ್ಟದ ಮಲ್ಲಕಂಬ ಸ್ಪರ್ಧೆ ಬೆಂಗಳೂರಿನ ಜೆಪಿ ನಗರದ ಶ್ರೀ ದುರ್ಗಾಪರಮೇಶ್ವರಿ ಮೈದಾನದಲ್ಲಿ ಇಂದಿನಿಂದ 2 ನಡೆಯಲಿದೆ. 14 ಹಾಗೂ 14 ಮೇಲ್ಪಟ್ಟ ಬಾಲಕ ಹಾಗೂ ಬಾಲಕಿಯರ ಕಂಬ ಹಾಗೂ ಹಗ್ಗದ ಮಲ್ಲಕಂಬ ಸ್ಪರ್ಧೆಗಳು ವೈಯಕ್ತಿಕ ಹಾಗೂ ಗುಂಪು ವಿಭಾಗಗಳಲ್ಲಿ ನಡೆಯಲಿವೆ. ಮಲ್ಲಕಂಬ ಫೆಡರೇಷನ್ ಆಫ್ ಇಂಡಿಯಾ ನಿಯಮಾವಳಿಗಳ ಪ್ರಕಾರ ಸ್ಪರ್ಧಾವಳಿ ಆಯೋಜಿತವಾಗಿದ್ದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಾರಥ್ಯ ವಹಿಸಿದೆ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಸಾರಥ್ಯದ ಗ್ರಾಮೀಣ ಸೊಗಡಿನ ಮಲ್ಲಕಂಬ ಸ್ಪರ್ಧೆಗಳನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಉದ್ಘಾಟಿಸುವರು. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ ತಾಲೂಕಿನ ಬೆಳವಟಕಿ ಗ್ರಾಮದ ಅಥ್ಲೀಟ್ ಶಿವಾಜಿ ಮಾದಪ್ಪಗೌಡ ಚೀನಾದಲ್ಲಿ ನಡೆಯುತ್ತಿರುವ 23 ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ 5,000 ಓಟದಲ್ಲಿ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಹಳಿಯಾಳ ಶಾಸಕ ಆರ್ವಿ ದೇಶಪಾಂಡೆ ಎಕ್ಸ್ ಖಾತೆಯಲ್ಲಿ ಅಭಿನಂದಿಸಿ ಗ್ರಾಮೀಣ ಪ್ರತಿಭೆ ಶಿವಾಜಿ ಅಂತಾರಾಷ್ಟೀಯ ಮಟ್ಟದಲ್ಲಿ ಮಿಂಚಿದ್ದು ಉತ್ತರ ಕನ್ನಡ ಜಿಲ್ಲೆಯ ಯುವ ಕ್ರೀಡಾಪಟುಗಳಿಗೆ ಸ್ಫೂರ್ತಿದಾಯಕ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಆಧ್ಯಾತ್ಮಿಕ ಚಿಂತಕ ಮೆಹರ್ ಬಾಬಾ ಅವರ ಕುರಿತ ಆಧ್ಯಾತ್ಮಿಕ ಚಿಂತನ ಹಾಗೂ ಮೆಹರ್ ಪ್ರತಿಭಾ ಪುರಸ್ಕಾರ ಸಮಾರಂಭ ಮೆಹರ್ ಚಿಂತನ ಅಮೃತ ಸಿಂಚನ ನಾಳೆ ಬೆಳಗ್ಗೆ 10 ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ರಾಹಾ ದೇಶಪಾಂಡೆ ಸಭಾಭವನದಲ್ಲಿ ನಡೆಯಲಿದೆ. ಖ್ಯಾತ ಶಿಕ್ಷಣ ತಜ್ಞ ಸುರೇಶ್ ಕುಲಕರ್ಣಿ ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ವಿಶ್ರಾಂತ ಪ್ರಾಚಾರ್ಯೆ ಡಾ ಚಿತ್ರಾ ನಾಯಕ್ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಹಾವೇರಿ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಇಂದು ರಾಷ್ಟೀಯ ಲೋಕ್ ಅದಾಲತ್ ನಡೆಯಲಿದೆ. ರಾಜಿ ಸಂಧಾನದ ಮೂಲಕ ಕಕ್ಷಿದಾರರ ಒಪ್ಪಿಗೆ ಪಡೆದು ವ್ಯಾಜ್ಯ ಪ್ರಕರಣಗಳನ್ನು ಪರಿಹರಿಸಲಾಗುವುದು ಎಂದು ಪ್ರಧಾನ ಜಿಲ್ಲಾ ನ್ಯಾಯಾಧೀಶ ದೇವೀಂದ್ರಪ್ಪ ಬಿರಾದರ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ರಾಜ್ಯಾದ್ಯಂತ ಮುಂದುವರಿಕೆ. ಡಿಜಿಟಲೀಕರಣಕ್ಕಾಗಿ ಹಾವೇರಿ ಜಿಲ್ಲೆಗೆ 3 ಸ್ಥಾನ. 14-15 ಬಾಲಕಿಯರಲ್ಲಿ ಗರ್ಭಕಂಠದ

0: ಕ್ಯಾನ್ಸರ್ ತಡೆ ಲಸಿಕೆ ನೀಡಿಕೆ ಅಭಿಯಾನದಲ್ಲಿ ವಿಜಯನಗರ ಜಿಲ್ಲೆ ಪ್ರಥಮ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ರಾಜ್ಯ ಮಟ್ಟದ ಎರಡು ದಿನಗಳ ಮಲ್ಲಕಂಬ ಸ್ಪರ್ಧೆಗೆ ಬೆಂಗಳೂರಿನಲ್ಲಿ ಇಂದು ಮುಖ್ಯಮಂತ್ರಿ ಚಾಲನೆ. ಯುವಜನತೆಯ ಆಕಾಂಕ್ಷೆಗಳನ್ನು ಅರಿಯೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಜನಸಂಖ್ಯಾ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು ಸ್ಟುಡಿಯೋ ಸಮಯ 7:33. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಮಾಗಿಲೋಳು ಕೈ ಮುಗಿದು ಒಳಗೆ ಮಾಯಾತ್ರಿಕನೆ.
3: ದಾವಣಗೆರೆ
4: ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಎಂಎನ್ ಸುಂದರ್ರಾಜ್.
5: ದಾವಣಗೆರೆ ಜಿಲ್ಲೆಯ ಇನ್ನೂ ಕೆಲವು ಪ್ರವಾಸಿ ಸ್ಥಳಗಳ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ತಮಗೆಲ್ಲರಿಗೂ ತಿಳಿದಿರ್ತಕ್ಕಂಥದ್ದು. ಕಳೆದ ವಾರ ಅದರ ಬಗ್ಗೆ ನಾನು ಹೇಳಿದ್ದೆ ಚನ್ನಗಿರಿ ಬಗ್ಗೆ. ಈ ಚನ್ನಗಿರಿ ತಾಲೂಕಿನಲ್ಲಿ ಜೋಳದಾಳು ಅಂತ ಒಂದು ಗ್ರಾಮ ಇದೆ. ಆ ಜೋಳದಾಳು ಗ್ರಾಮದ ಬಳಿ ಹಿಂದೆ ಒಂದು ದಟ್ಟವಾದ ಕಾಡು ಇತ್ತು. ಅದಕ್ಕೆ ಕುಕ್ಕುವಾಡ ಕಾಡು ಅಂತ ಕರೀತಾ ಇದ್ರು, ಅರಣ್ಯ ಪ್ರದೇಶ ಕರೀತಾ ಇದ್ರು. ಈಗಲೂ ಸಹ ಅಲ್ಲಿ ಕಾಡಿದೆ, ಆದರೆ ಹಿಂದಿನಷ್ಟು ದಟ್ಟವಾಗಿಲ್ಲ. ಗಿಡ ಮರಗಳಿದ್ದಾವೆ, ಹಸಿರಾಗಿರ್ತಕ್ಕಂಥ ಗಿಡ ಮರಗಳಿದೆ. ಹಿಂದೆ ಸುತ್ತಮುತ್ತಲಿನ ಪ್ರದೇಶದವರು, ಅಕ್ಕಪಕ್ಕದ ತಾಲೂಕಿನವರು ಅಲ್ಲಿಗೆ ಬಂದು ಕಟ್ಟಿಗೆಯನ್ನು ಸಂಗ್ರಹಿಸ್ತಾ ಇದ್ರು. ಈಗ ಕಾಡು ಮೊದಲಿನ ಹಾಗೆ ದಟ್ಟವಾಗಿಲ್ಲ, ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತಾ ಇದೆ. ಆದರೆ ಕಾಡಿನಿಂದ ಈ ಒಂದು ಪ್ರದೇಶ ಹೆಚ್ಚು ಪ್ರಸಿದ್ಧವಾಗಿಲ್ಲ. ಇದು ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಕಾರಣ ಏನಪ್ಪ ಅಂತಂದರೆ, ಇಲ್ಲೊಂದು ಶಕ್ತಿ ದೇವತೆಯ ದೇವಸ್ಥಾನ ಇದೆ. ಈ ಕುಕ್ಕುವಾಡ ಕಾಡಿನಲ್ಲಿ ಇರ್ತಕ್ಕಂಥ ಈ ದೇವಾಲಯಕ್ಕೆ ಭಾಳ ಜನ ಭಕ್ತರು ಬರ್ತಾರೆ. ಇದನ್ನು ಕುಕ್ಕುವಾಡೇಶ್ವರಿ ಅನ್ನೋ ಹೆಸರಿನಲ್ಲಿ ಕರೀತಾರೆ. ಈ ಕುಕ್ಕುವಾಡೇಶ್ವರಿ ದೇವಾಲಯಕ್ಕೆ ಸುಮಾರು 400-500 ವರ್ಷಗಳ ಇತಿಹಾಸ ಇದೆ. ಇದನ್ನು ಅಲ್ಲಿನ ಜನ ಅಮ್ಮನಗುಡ್ಡ ಅಂತಲೂ ಸಹ ಕರೀತಾರೆ. ಯಾಕೆಂದರೆ ತಾಯಿಯ ಸ್ವರೂಪವಾಗಿರ್ತಕ್ಕಂಥ ಕುಕ್ಕುವಾಡೇಶ್ವರಿಯನ್ನು ಅಮ್ಮ ಅಂತ ಕರೀತಕ್ಕಂಥದ್ದು ಒಂದು ವಾಡಿಕೆ. ಸುಂದರವಾದ ಕಾನನದ ನಡುವೆ ಇರುವ ಈ ದೇಗುಲ ಒಂದು ಶ್ರದ್ಧೆಯ ಕೇಂದ್ರವಾಗಿ ಸಹ ರೂಪುಗೊಂಡಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಈ ದೇವಿ ಉಗಮಕ್ಕೆ ಒಂದು ಕಥೆಯನ್ನು ಇಲ್ಲಿ ಜೋಡಿಸಿದ್ದಾರೆ. ಒಂದು ನಂಬಿಕೆ ಏನು ಅಂದರೆ, ಒಬ್ಬ ರೈತ ತನ್ನ ದನಕರುಗಳನ್ನು ಮೇಯಿಸೋದಕ್ಕೆ ಈ ಅಮ್ಮನಗುಡ್ಡದ ಕಾಡು ಪ್ರದೇಶಕ್ಕೆ ಕಳಿಸ್ತಾ ಇದ್ದ. ಅದರಲ್ಲಿ ಒಂದು ಹಸು ಎಷ್ಟು ಚೆನ್ನಾಗಿತ್ತು ಅಂದರೆ ಒಳ್ಳೆ ದಷ್ಟಪುಷ್ಟವಾಗಿತ್ತು, ನೋಡೋದಕ್ಕೆ ಆರೋಗ್ಯವಾಗಿತ್ತು, ಯಾವ ಕಾಯಿಲೆನೂ ಇಲ್ಲ, ನೋಡೋದಕ್ಕೆ ಭಾಳ ಸುಂದರವಾಗೂ ಇತ್ತು. ಇಂಥ ಒಂದು ಹಸು ಒಂದು ಹನಿ ಹಾಲನ್ನು ಕೊಡ್ತಾ ಇರಲಿಲ್ಲ. ಯಾಕೆ ಹೀಗಾಗ್ತಾ ಇದೆ, ಇಷ್ಟೊಂದು ದಷ್ಟಪುಷ್ಟವಾಗಿದೆ, ಬೆಳಗ್ಗಿಂದ ಸಂಜೆವರೆಗೆ ಮೇಯ್ದು ಬರ್ತಾ ಇದೆ, ಆದರೆ ಹಾಲು ಕೊಡ್ತಾ ಇಲ್ವಲ್ಲ ಅಂತ ಅವನು ಚಿಂತಿತನಾದ. ಒಂದು ಸರಿ ಅದನ್ನು ಪರೀಕ್ಷೆ ಮಾಡಬೇಕು ಅಂತ ಅದರ ಹಿಂದೆನೇ ಕಾಣದಂಗೆ ಹೋಗಿ ನೋಡ್ದ ಏನಾಗಿರ್ಬೋದು ಅಂತ. ಆ ಹಸು ಏನು ಮಾಡ್ತಿತ್ತು ಅಂದರೆ, ಆ ಕಾಡಿನಲ್ಲಿ ಒಂದು ಹುತ್ತ ಇರ್ತಿತ್ತು. ಆ ಹುತ್ತಕ್ಕೆ ಹಾಲನ್ನು ಎರೆಯೋದನ್ನು ನೋಡಿ ಅವನಿಗೆ ಬಹಳ ಕುತೂಹಲ ಮೂಡಿತು. ಆಮೇಲೆ ಊರಿನ ಜನರನ್ನು ಕರ್ಕೊಂಬಂದು ಅವರ ಸಹಕಾರದಿಂದ ಆ ಹುತ್ತವನ್ನು ಅಗೆದಾಗ ಅಲ್ಲೊಂದು ದೇವಿ ಮೂರ್ತಿ ಅವನಿಗೆ ಕಂಡು ಬಂತು. ಅದು ಶಕ್ತಿ ದೇವತೆಯಾಗಿದ್ದರಿಂದ ಅದಕ್ಕೊಂದು ದೇವಾಲಯವನ್ನು ಸಹ ಕಟ್ಟಿಸ್ದ. ಈ ಕುಕ್ಕುವಾಡೇಶ್ವರಿ ದೇವಿ ಆಶಕ್ತಿ, ಪರಮೇಶ್ವರಿ ಹೀಗೆ ಅನೇಕ ಹೆಸರುಗಳಿಂದ ಅದನ್ನು ಕರೀತಾರೆ. ಅಲ್ಲಿಗೆ ಬಂದು ದೇವಿಗೆ ಪೂಜೆ ಮಾಡಿ ಶ್ರದ್ಧಾಭಕ್ತಿಯನ್ನು ವ್ಯಕ್ತಪಡಿಸಿದರೆ ಸಕಲ ಇಷ್ಟಾರ್ಥಗಳೂ ನೆರವೇರುತ್ತೆ ಅಂತ ಒಂದು ದೃಢವಾದ ನಂಬಿಕೆ ಅಲ್ಲಿನ ಭಕ್ತರಲ್ಲಿ ಇದೆ. ಆದ್ದರಿಂದ ಇಲ್ಲಿ ಜನ ಹೆಚ್ಚು ಹೆಚ್ಚಾಗಿ ಆಗಮಿಸ್ತಾರೆ. ಈ ಪ್ರದೇಶದ ರಕ್ಷಕಿಯಾಗಿ ನೆಲೆಸಿರ್ತಕ್ಕಂಥ ಈ ದೇವಿ ಸಹಸ್ರಾರು ಜನರ ಆರಾಧ್ಯ ದೈವನೂ ಆಗಿದ್ದಾಳೆ. ಈ ದೇವಾಲಯ ಸಮೀಪ ಒಂದು ಆಲದ ಮರ ಇದೆ, ದೊಡ್ಡ ಆಲದ ಮರ ಇದೆ. ಭಕ್ತರು ಬಂದರೆ ಏನು ಮಾಡ್ತಾರೆ ಅಂದರೆ, ದೇವಿಗೆ ಹರಸ್ಕೊಂಡು ಒಂದು ಕಲ್ಲನ್ನು ಆ ಆಲದ ಮರಕ್ಕೆ ಕಟ್ಟು ಹೋಗ್ತಾರೆ. ಬೇಡಿಕೆ ಈಡೇರಿದ ಮೇಲೆ ಬಂದು ಆ ಕಲ್ಲನ್ನು ತೆಗಿತಾರೆ. ಅಂದರೆ ನನ್ನ ಬೇಡಿಕೆ ಈಡೇರಿದೆ ಅಂತಂದು ದೇವಿಗೆ ತಮ್ಮ ಹರಕೆಯನ್ನು ಸಲ್ಲಿಸಿ ಪೂಜೆಯನ್ನು ಮಾಡಿಕೊಂಡು

ಅದೇ ಸಂತೋಷವಾಗಿ ಅವರು ಹೋಗ್ತಕ್ಕಂಥ ಒಂದು ಸಂಪ್ರದಾಯ ಹಿಂದಿನಿಂದಲೂ ನಡ್ಕೊಂಡು ಬಂದಿರತಕ್ಕಂಥದ್ದು. ಅಮಾವಾಸ್ಯ ದಿನಗಳಲ್ಲಿ ಸಾವಿರಾರು ಜನ ಸೇರ್ತಾರೆ ಇಲ್ಲಿ. ಕೆಲವರು ಪ್ರಾಣಿಗೆ ಬಲಿನೂ ನೀಡ್ತಾರೆ. ನವರಾತ್ರಿ ಸಮಯದಲ್ಲಿ ಸಹ ಇಲ್ಲಿ ಜಾತ್ರೆ ನಡೆಯೋದ್ರಿಂದ ಸಹಸ್ರಾರು ಜನ ನಾಡಿನ ಅನೇಕ ಕಡೆಗಳಿಂದ ಬಂದು ಇಲ್ಲಿ ಸೇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಇಲ್ಲಿ ಕುಕ್ಕುವಾಡೇಶ್ವರಿ ದೇವಾಲಯದ ಜೊತೆಗೆ ಮತ್ತೆರಡು ಪ್ರಮುಖ ದೇವಾಲಯಗಳು ಇದೆ. ಯಾವುದಪ್ಪ ಅದು ಅಂದರೆ ಪರಶುರಾಮ ದೇವಾಲಯ ಮತ್ತು ಮಾತಂಗಮ್ಮನ ದೇವಾಲಯ. ಈ ದೇವಾಲಯಗಳು ಕೇವಲ ಧಾರ್ಮಿಕ ಕ್ಷೇತ್ರ ಆಗಿರದೇ ಒಂದು ಪ್ರವಾಸಿ ತಾಣನೂ ಆಗಿರ್ತಕ್ಕಂಥದ್ದು ಬಹಳ ರೋಚಕವಾಗಿರ್ತಕ್ಕಂಥದ್ದು. ಇಲ್ಲಿಗೆ ಹೋಗ್ಬರೋದಕ್ಕೆ ಉತ್ತಮವಾಗಿರ್ತಕ್ಕಂಥ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಶಿವಮೊಗ್ಗದಿಂದ 46 ಕಿಲೋಮೀಟರ್ ದೂರದಲ್ಲಿದೆ. ಶಿವಮೊಗ್ಗದಿಂದ ಭದ್ರಾವತಿಯ ಮೂಲಕ ಚನ್ನಗಿರಿಗೆ ಹೋಗ್ತಕ್ಕಂಥ ರಸ್ತೆಯಲ್ಲಿ ಇರುವ ಒಂದು ಸ್ಥಳ ಇದು. ವಾಹನ ವ್ಯವಸ್ಥೆ ಬೇಕಾದಷ್ಟಿದೆ. ಖಾಸಗಿ ವಾಹನಗಳು ಇಲ್ಲಿ ಓಡಾಡುತ್ತೆ. ಸ್ವಂತ ವಾಹನ ಇದ್ದರೂ ಸಹ ವಾಹನದಲ್ಲಿ ಹೋಗಿ ಬರೋದಕ್ಕೆ ಸಾಧ್ಯ ಇದೆ. ಇಲ್ಲಿ ಯಾವುದೇ ಉತ್ತಮವಾಗಿರ್ತಕ್ಕಂಥ ಹೋಟೆಲ್ ಇಲ್ಲದೇ ಇರೋದರಿಂದ ಆಹಾರವನ್ನು ಕಟ್ಸ್ಕೊಂಡು ಹೋಗ್ತಕ್ಕಂಥದ್ದು ಒಳ್ಳೆಯದು. ಆಹಾರ ಮತ್ತು ನೀರು ಇವೆರಡನ್ನೂ ಸಹ ತೆಗೆದುಕೊಂಡು ಹೋಗೋದು ಒಳ್ಳೆಯದು. ಆ ಪ್ರಕೃತಿಯ ಮಡಿಲಲ್ಲಿ ಕುಟುಂಬ ಸಮೇತರಾಗಿ ಗೆಳೆಯರೊಡನೆ ಆ ಒಂದು ತಂಪಾದ ವಾತಾವರಣದಲ್ಲಿ ದೇವಿಯ ದರ್ಶನವನ್ನು ಪಡೆದು ಆ ಮರದ ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದರೆ ನಮಗೆ ಸಮಯ ಹೋಗಿದ್ದೇ ಗೊತ್ತಾಗಲ್ಲ. ಅಷ್ಟು ಸೊಗಸಾಗಿರ್ತಕ್ಕಂಥ ಒಂದು ಪ್ರದೇಶ ಇದು. ಒಂದು ದಿನದ ಪ್ರವಾಸಕ್ಕೆ ಇದು ಅತ್ಯಂತ ಸೂಕ್ತವಾಗಿರ್ತಕ್ಕಂಥದ್ದು. ಇಲ್ಲಿ ಪ್ರಕೃತಿಯ ಮಡಿಲಲ್ಲಿರ್ತಕ್ಕಂಥ ಈ ದೇವಾಲಯ ಒಂದು ಸುಂದರವಾದ ವಾತಾವರಣವನ್ನು ನಿರ್ಮಿಸಿದೆ. ಈ ದೇವಾಲಯದ ಬಳಿ ಬಾಳೆಕಲ್ಲು ಸಿದ್ದಪ್ಪನ ದೇವಾಲಯನೂ ಸಹ ಇದೆ. ಇವೆಲ್ಲವನ್ನು ಸಹ ನೋಡ್ಕೊಂಡು ಬಂದು ಪುನೀತರಾಗ್ತಕ್ಕಂತಹ ಅನೇಕ ಜನ ಭಕ್ತರು ಇಲ್ಲಿ ನಾವು ಕಾಣಬಹುದು. ಇನ್ನು ಎರಡನೇ ಒಂದು ಇವತ್ತಿನ ಪ್ರವಾಸಿ ಸ್ಥಳ ಅಂತಂದರೆ ಉಚ್ಚಂಗಿ ದುರ್ಗ. ದುರ್ಗ ಅಂದ ತಕ್ಷಣ ಕೋಟೆ ಅಂತಲೇ ಅರ್ಥ. ಎತ್ತರವಾದ ಪ್ರದೇಶದಲ್ಲಿ ಕಟ್ಟಿರ್ತಕ್ಕಂಥ ಒಂದು ಕೋಟೆ. ಹಿಂದಿನ ಕಾಲದಲ್ಲಿ ರಾಜಮಹಾರಾಜರುಗಳು ತಮ್ಮ ರಾಜ್ಯವನ್ನು ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಈ ರೀತಿಯ ಕೋಟೆಗಳನ್ನು ನಿರ್ಮಾಣ ಮಾಡ್ತಾಯಿದ್ರು. ಅದೇ ರೀತಿ ಉಚ್ಚಂಗಿ ದುರ್ಗನೂ ಸಹ ಕೋಟೆಯನ್ನು ಹೊಂದಿರತಕ್ಕಂಥ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನಲ್ಲಿ ಇರುವ ಒಂದು ಪ್ರವಾಸಿ ಸ್ಥಳ. ಇಲ್ಲಿ ಹಿಂದೆ ಪಾಳೇಗಾರರು ರಾಜ್ಯಭಾರ ಮಾಡ್ತಾಯಿದ್ರು. ಇದೊಂದು ಸಂಪದ್ಭರಿತ ಸ್ಥಳ ಆಗಿತ್ತು. ಇದು 11ನೇ ಶತಮಾನದಲ್ಲಿ ಇಲ್ಲಿ ಪಾಂಡ್ಯರು ಆಳ್ತಾಯಿದ್ರು. ಕಲ್ಯಾಣದ ಚಾಲುಕ್ಯರ ಸಾಮಂತರಾಗಿ ಇದ್ದಂತಹ ಪಾಂಡ್ಯರು ಇದನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡ್ಕೊಂಡಿದ್ರು. ಒಂದು ಕಾಲದಲ್ಲಿ ಇಲ್ಲಿ ಬಲಿಷ್ಠ ಕೋಟೆಯನ್ನು ಸಹ ನಿರ್ಮಾಣವಾಗಿತ್ತು. ಇಲ್ಲಿ ವೀರ ಪಾಂಡ್ಯ ಮತ್ತು ವಿಜಯ ಪಾಂಡ್ಯ ಅಂತಕ್ಕಂಥ ರಾಜರುಗಳು ಆಳ್ತಾಯಿದ್ರು. ಆ ನಂತರದ ದಿನಗಳಲ್ಲಿ ಇದು ಹೊಯ್ಸಳರ ವಿಷ್ಣುವರ್ಧನನ ಆಡಳಿತಕ್ಕೆ ಬಂತು. ಆಮೇಲೆ ವಿಜಯನಗರದ ಅರಸರ ಅಧೀನಕ್ಕೆ ಬಂತು. ಇಲ್ಲಿ ಆಳಿದ ಪ್ರಮುಖ ಪಾಳೆಗಾರರು ಅಂದರೆ ಹನುಮಪ್ಪ ನಾಯಕ ಮತ್ತು ತಿಮ್ಮಣ್ಣ ನಾಯಕ ಅಂತಕ್ಕಂಥವ್ರು. ಇವರಿಬ್ಬರೂ ಬಹಮನಿ ಸುಲ್ತಾನರ ವಿರುದ್ಧ ಜಯಗಳಿಸಿದ್ದಕ್ಕೋಸ್ಕರವಾಗಿ ವಿಜಯನಗರದ ಅರಸರು ಈ ಉಚ್ಚಂಗಿ ದುರ್ಗವನ್ನು ತಿಮ್ಮಣ್ಣ ನಾಯಕರಿಗೆ ಬಳುವಳಿಯಾಗಿ ನೀಡಿದರು. ಇದು ಚಿತ್ರದುರ್ಗದ ಪಾಳೆಯಗಾರ ಮದಕರಿ ನಾಯಕರ ವಶಕ್ಕೆ ಆ ನಂತರ ಬಂತು. ಇವತ್ತಿಗೂ ಸಹ ಅಲ್ಲಿ ನಾವು ನೋಡ್ತಕ್ಕಂಥ ಸ್ಥಳ ಅಂತಂದರೆ ಅಲ್ಲಿ ಉಳಿದಿರ್ತಕ್ಕಂಥ ಕೋಟೆಯ ಒಂದು ಪಳೆಯುಳಿಕೆಗಳು ಮಾತ್ರ. ಆಮೇಲೆ ನಾವು ಅಲ್ಲಿಂದ ಬಂದರೆ ದಾವಣಗೆರೆಯಲ್ಲಿ ಕೆಲವು ಪ್ರೇಕ್ಷಣೀಯ ಸ್ಥಳಗಳನ್ನು ನಾವು ಕಾಣ್ಬೋದು. ದಾವಣಗೆರೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ 3 ಸ್ಥಳಗಳನ್ನು ನಾವು ನೋಡಲೇಬೇಕು. ಈಗ ದಾವಣಗೆರೆ ತುಂಬ ಬೆಳೆದಿದೆ. ಒಂದು ಸುಂದರವಾಗಿರ್ತಕ್ಕಂಥ ದೊಡ್ಡ ನಗರವಾಗಿದೆ. ಆದರೂ ಸಹ ಈ 3 ಪ್ರದೇಶಗಳು ಅಲ್ಲಿನ ಜನರಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಸ್ಥಳಗಳಾಗಿದೆ. ಅದರಲ್ಲಿ ಮೊದಲನೇದು ಬಾತಿಗುಡ್ಡ ಅಂತಕ್ಕಂಥದ್ದು. ಇದು ದಾವಣಗೆರೆ ಸಮೀಪದಲ್ಲೇ ಇರತಕ್ಕಂಥದ್ದು. ಅಷ್ಟೇನೂ ಎತ್ತರ ಇಲ್ಲದೆ ಇರತಕ್ಕಂಥ ಒಂದು ಬೆಟ್ಟ ಪ್ರದೇಶ ಇದು. ದಾವಣಗೆರೆಯಿಂದ ಒಂದು 5-6 ಕಿಲೋಮೀಟರ್ನಷ್ಟು ದೂರದಲ್ಲಿರೋ ಈ ಪ್ರದೇಶಕ್ಕೆ ಇದಕ್ಕೆ ಬಾತಿಗುಡ್ಡ ಅಂತ ಕರೀತಾರೆ. ಈ ದೊಡ್ಡ ಬಾತಿ ಅಂತಕ್ಕಂಥ ಒಂದು ಸ್ಥಳ ಇದೆ ಇಲ್ಲಿ. ಆ ದೊಡ್ಡ ಬಾತಿಯ ಬಳಿ ಇರತಕ್ಕಂಥ ಒಂದು ಬೆಟ್ಟ ಇದು. ಇಲ್ಲಿಗೆ ಜನ ಯಾಕೆ ಹೋಗ್ತಾರೆ ಅಂತಂದರೆ ಸಂಜೆಯ ಸಮಯದಲ್ಲಿ ವಾಯುವಿಹಾರಕ್ಕೆ ಬರ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ. ಬೆಳಗ್ಗೆಗಿಂತ ಸಂಜೆ ಬಹಳ ಜನ ಬರ್ತಾರೆ. ಈ ಬೆಟ್ಟದ ಮೇಲೆ ನಿಂತು ನೋಡಿದರೆ ದಾವಣಗೆರೆ ಪಟ್ಟಣದ ಸುಂದರವಾದ ದೃಶ್ಯ ಕಂಡುಬರುತ್ತೆ. ಅಲ್ಲಿರುವ ಹಸಿರಾಗಿರ್ತಕ್ಕಂಥ ಪರಿಸರ ಆ ಬೆಟ್ಟಕ್ಕೆ ಒಂದು ಮೆರಗನ್ನು ನೀಡೋದನ್ನು ನಾವು ನೋಡ್ಬೋದು. ಕುಟುಂಬದೊಡನೆ ಮತ್ತು ಗೆಳೆಯ

0: ಹಿರಿಯರೊಡನೆ ಕೆಲ ಕಾಲ ಕಳೆಯೋದಕ್ಕೆ ಈ ಸ್ಥಳ ತುಂಬ ಸೂಕ್ತವಾಗಿದೆ. ಸಾಮಾನ್ಯವಾಗಿ ನೆಂಟ್ರಿಷ್ಟ್ರೇನಾರು ದಾವಣಗೆರೆಗೆ ಹೋದರೆ ಅಲ್ಲಿನ ಜನ ಈ ಬಾತಿಗುಡ್ಡು ಕರ್ಕೊಂಡು ಹೋಗ್ತಾರೆ, ಬನ್ನಿ ನೋಡೋಣ ಎಷ್ಟು ಚೆನ್ನಾಗಿದೆ ಅಂತ. ಆ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದೆ, ಅದಕ್ಕೆ ರೇಣುಕಾ ಯಲ್ಲಮ್ಮನ ದೇವಸ್ಥಾನ ಅಂತಲೂ ಕರೀತಾರೆ. ಅದಕ್ಕೆ ಸಾಕಷ್ಟು ಜನ ಭಕ್ತರು ಇದ್ದಾರೆ. ಇದು ಒಂದು ಶ್ರದ್ಧಾ ಕೇಂದ್ರವಾಗಿ ಮತ್ತು ಪ್ರೇಕ್ಷಣೀಯ ಸ್ಥಳವಾಗಿ ಇವತ್ತು ಕಂಡುಬಂದಿದೆ.
1: ಮಾಗಿಲೋಳು ಕೈ ಮುಗಿದು ಒಳಗೆ ಮಾಯಾತ್ರಿಕನೆ.
2: ಕೇಳಿದ್ರೆ ಇನ್ನು ಕೆಲವು ಪ್ರದೇಶಗಳ ಬಗ್ಗೆ ಮಾಹಿತಿಯನ್ನು ತಿಳಿಸೋದಿದೆ ನಿಮಗೂ ಕೂಡ. ನಿಮ್ಮ ಜಿಲ್ಲೆಯ ಹತ್ತು ಹಲವು ಪ್ರಾಂತ್ಯಗಳ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತ ಆಸೆ ಆಸಕ್ತಿ ಇದ್ದರೆ ತಾವೂ ಕೂಡ ನಮ್ಮ AIRBDVT@gmail.com ತಮ್ಮ ಊರಿನ ಮಾಹಿತಿಯನ್ನು ತಿಳಿಸೋದಕ್ಕೆ ಅವಕಾಶ ಇದೆ. ಹಾಗೆಯೇ ಈ ಕಾರ್ಯಕ್ರಮ ಸರಣಿಯಿಂದ ನೀವು ಕೂಡ ಪ್ರೇರಿತರಾಗಿರಬಹುದು, ಹಲವಾರು ಪ್ರದೇಶಗಳನ್ನು ಭೇಟಿ ಮಾಡ್ತಿರಬಹುದು, ಅದನ್ನು ಕೂಡ ಯೋಚನೆಯನ್ನು ಮಾಡ್ತಾ ಇದ್ರೆ ಬಹಳ ಒಳ್ಳೆಯದು. ಈ ಒಂದು ಪ್ರವಾಸಿ ಸ್ಥಳ ನಮಗೆ ಅತ್ಯಂತ ಪ್ರಮುಖ ಯಾಕಾಗತ್ತೆ ಅಂತಂದರೆ ಹತ್ತು ಹಲವು ನೊಂದು ಬೆಂದ ಜೀವಗಳಿಗೆ ಮರುಜೀವವನ್ನು ಕೊಡುವಂತಹ ಸ್ಥಳಗಳು ಇವಾಗಿರುತ್ತೆ. ಅದೇ ರೀತಿಯಲ್ಲಿ ಹಲವಾರು ಜನರು ವಾರಪೂರ್ತಿ ಕೆಲಸ ಮಾಡಿದ ನಂತರದಲ್ಲಿ ವೀಕೆಂಡ್ನಲ್ಲಿ ಅಂದರೆ ವಾರದ ಕೊನೆಯಲ್ಲಿ ಇರತಕ್ಕಂಥ ರಜಾ ದಿನವನ್ನು ಕೂಡ ಈ ಥರದ ಪ್ರವಾಸಗಳಿಗೆ ಉಪಯೋಗಿಸಿಕೊಂಡಾಗ ಆಹ್ಲಾದಕರವಾದಂತಹ ವಾತಾವರಣದಲ್ಲಿ ನೀವು ಹೋಗಿ ಬಂದಾಗ ಪುನಃ ಕೆಲಸ ಮಾಡುವ ಹುಮ್ಮಸ್ಸು ಶಕ್ತಿಯು ಕೂಡ ಹೆಚ್ಚಾಗತ್ತೆ. ಆ ರೀತಿಯ ಒಂದು ಯೋಚನೆಯನ್ನು ಮಾಡಿ ಪ್ರವಾಸ ಯಾವತ್ತೂ ಪ್ರಯಾಸವಾಗಿರಬಾರದು. ಪ್ರಯಾಸವಿಲ್ಲದೆ ಪ್ರವಾಸ ಮಾಡುವುದಕ್ಕೆ ನೀವು ಹೋಗುವುದಕ್ಕಿಂತ ಮೊದಲೇ ಅಲ್ಲಿ ಏನೇನನ್ನು ನೋಡಬಹುದು, ಸುತ್ತಮುತ್ತಲೂ ಏನೇನನ್ನು ನೋಡಬಹುದು ಎನ್ನುವುದನ್ನೆಲ್ಲವನ್ನು ತಿಳಿದುಕೊಂಡು ಹೋದಾಗ ನೀವು ಪ್ರವಾಸವನ್ನು ಸುಖಕರವಾಗಿ ಮುಗಿಸಿಕೊಂಡು ಬರೋದಕ್ಕೆ ಸಾಧ್ಯ ಆಗುತ್ತೆ. ಇದು ನಮ್ಮ ಈ ಪ್ರವಾಸಿ ತಾಣದ ಮಾಹಿತಿಯನ್ನು ಕೊಡುವಂಥ ಕಾರ್ಯಕ್ರಮದ ಪ್ರಮುಖ ಅಂಶವೂ ಕೂಡ ಹೌದು. ನಿಮಗೆ ಈ ಎಲ್ಲ ಮಾಹಿತಿಯನ್ನು ತಿಳಿಸ್ತಾ ಇದ್ದೀವಿ. ಈ ಮಾಹಿತಿ ನಿಮಗೆ ಹೇಗೆ ಅನಿಸ್ತಾ ಇದೆ ಅನ್ನೋದನ್ನು ನೀವು ಕೂಡ ನಮಗೆ ಬರ್ ತಿಳಿಸ್ತೀರಿ ಅನ್ನೋ ಆಶಯದೊಂದಿಗೆ ಮುಂದಿನ ವಾರ ಪುನಃ ಭೇಟಿಯಾಗೋಣ. ನಮಸ್ಕಾರ.
1: ಮಾಗಿಲೋಳು ಕೈ ಮುಗಿದು ಒಳಗೆ ಮಾಯಾತ್ರಿಕನೆ.
3: ಇದುವರೆಗೆ ದಾವಣಗೆರೆ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು MN ಸುಂದರ್ರಾಜ್, ನಿರ್ವಹಣೆ SR ಭಟ್.
4: ಕೇಳುಗರೆ, ಇದುವರೆಗೂ ದಾವಣಗೆರೆ ಜಿಲ್ಲೆಯ ಪ್ರವಾಸಿ ತಾಣಗಳ ಪರಿಚಯಾತ್ಮಕ ಕಾರ್ಯಕ್ರಮ ಕೇಳಿದ್ರಿ. ಈ ಕಾರ್ಯಕ್ರಮದ ಪ್ರಸ್ತುತಿ MN ಸುಂದರ್ರಾಜ್. ಈ ಬೆಳಿಗ್ಗೆ 8:30 ಯುವ ಸಾಧಕರೊಂದಿಗೆ ನೇರ ಫೋನ್ ಔಟ್ ಕಾರ್ಯಕ್ರಮ ಭಾಗವಹಿಸ್ತಾ ಇದ್ದಾರೆ ಯುವ ಸಂಗೀತ ಕಲಾವಿದ ವಿದ್ವಾನ್ ಶ್ರೀ ನಿಖಿಲ್ ಎಸ್. 9:05 ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 9:35 ವಿಶ್ವ ಜನಸಂಖ್ಯಾ ದಿನದ ಸಂದರ್ಭದಲ್ಲಿ ಈ ಕುರಿತು ಮಾತನಾಡುತ್ತಾರೆ ಅಶ್ವಿನಿ ಪ್ರಸಾದ್ ಚಿಕ್ಕನಲ್ಲೂರು. ಈ ಬೆಳಿಗ್ಗೆ 10:00 ಹಾಡು ಮಾತಾಡು ಶನಿವಾರದ ವಿಶೇಷತೆ ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ. ನಾವು ಕೇಳುವ ಪ್ರಶ್ನೆಗೆ ನಮ್ಮ ವಾಟ್ಸಪ್ ಸಂಖ್ಯಾದ 9481527260 ತಾವು ಸಂದೇಶಗಳನ್ನು ಕಳಿಸುವುದರ ಮೂಲಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಹನ್ನೊಂದು ಗಂಟೆಗೆ ವಿಷಯ ನಮ್ಮದು, ಮಾಹಿತಿ ನಿಮ್ಮದು. ನಾವು ಕೊಡುವ ವಿಷಯಕ್ಕೆ ತಾವು ಮಾಹಿತಿಯನ್ನು ಕರೆ ಮಾಡೋದ್ರ ಮೂಲಕ ತಿಳಿಸ್ಬೋದು. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ, 200704. ಭದ್ರಾವತಿಯಿಂದ ಹೊರಗಿನವರು ಬಳಸಬೇಕಾದ ಎಸ್ಟಿಡಿ ಕೋಡ್ ಸಂಖ್ಯೆ 08282. ಹನ್ನೊಂದು ಗಂಟೆ 45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಕೋನಬೇವಿನ ರಾಜಣ್ಣ ಮತ್ತು ಸಂಗಡಿಗರಿಂದ ನಂದಿಕೋಲು ಪದವನ್ನು ಕೇಳುವಿರಿ. ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ವಿವರಣೆಯನ್ನು ಕೇಳಿದ್ರಿ. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸ್ಟುಡಿಯೋ ಸಮಯ 7:30:23.
5: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
6: ನಿಮ್ಮ ಆಕಾಶವಾಣಿ FM 101.4 MHz ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ

0: ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದಿಹ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
1: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.
2: ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀ ಸಂತೋಷ್ MS, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಮಾತನಾಡ್ತಾ ಇರೋದು. ದಿನಾಂಕ 18 ಜುಲೈ 2026 ನಮ್ಮ ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ಗೌರವಾನ್ವಿತ ನ್ಯಾಯಾಲಯದಲ್ಲಿ ವಿಶೇಷವಾದ ಲೋಕ ಅದಾಲತ್ತನ್ನ ಚೆಕ್ ಬೌನ್ಸ್ ಪ್ರಕರಣಗಳ ಸಂಬಂಧಿಸಿದಂತೆ ಆಯೋಜಿಸಲಾಗಿದೆ. ಎಲ್ಲಾ ಪಕ್ಷಗಾರರು ಅಂದ್ರೆ ಚೆಕ್ ಬೌನ್ಸ್ ಪ್ರಕರಣದಲ್ಲಿನ ದೂರುದಾರರು ಅಥವಾ ಆರೋಪಿತರು ಅಥವಾ ಅಂತ ಪ್ರಕರಣದಲ್ಲಿ ಅಂತಿಮ ಆದೇಶವಾಗಿದ್ರೆ ಮೇಲ್ಮನವಿ ಸಲ್ಲಿಸಿದರೆ ಅಂತ ಮೇಲ್ಮನವಿಯ ಪಕ್ಷಗಾರರು ಈ ಒಂದು ಅವಕಾಶದ ಸದ್ಬಳಕೆ ಮಾಡಿಕೊಂಡು ಇರುವಂತ ವಿವಾದವನ್ನ ಸಂಪೂರ್ಣವಾಗಿ ನಿಶುಲ್ಕವಾಗಿ ತ್ವರಿತಗತಿಯಲ್ಲಿ ಬಗೆಹರಿಸಿಕೊಂಡು ತಮಗೆ ಬರಬೇಕಾದ ಹಣವನ್ನ ಸಮಯವನ್ನ ನಿಗದಿ ಮಾಡಿಕೊಂಡು ಅಲ್ಲಿ ರಾಜಸಂಧಾನದ ಮೂಲಕ ತಮ್ಮ ಪ್ರಕರಣವನ್ನ ಬಗೆಹರಿಸಿಕೊಳ್ಳಿಕ್ಕೆ ಭಾಜನರಾಗಬೇಕು ಅಂತ ನಾನು ಕೋರ್ತಾ ಇದ್ದೇನೆ. ಧನ್ಯವಾದಗಳು.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಏಕ ಪ್ರಕಾರ ಸೇ PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

ಈ ಸಂಜೆ 6:51 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಯೂರಿಯಾ ನ್ಯಾನೋ ಗೊಬ್ಬರಗಳ ಬಳಕೆ ಕುರಿತು ಚಿಕ್ಕಮಗಳೂರಿನ ಜಿಲ್ಲಾ ಕೃಷಿ ಜಂಟಿ ನಿರ್ದೇಶಕರಾದ ಡಾಕ್ಟರ್ ಹೆಚ್ಎಲ್ ಸುಜಿತ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಡಾಕ್ಟರ್ ಎಸ್ಎಂ ಸುಧಾಕರ್. ನಂತರ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದ ನಾಡಪ್ರಭು ಕೆಂಪೇಗೌಡ ಜಯಂತಿಯ ಬಾನುಲಿ ವರದಿಯನ್ನು ಕೇಳುವಿರಿ, ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಎಸ್ಎಂ ಸುಧಾಕರ್. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ ಆಗ್ತಾ ಇದೆ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

0: ದಾಮಲೆ ಮುಖ್ಯಾಂಶಗಳು. ಭಾರತ ನ್ಯೂಜಿಲೆಂಡ್ ನಡುವೆ ರಕ್ಷಣಾ ಪಶುಸಂಗೋಪನೆ ಸೇರಿ 5 ಪ್ರಮುಖ ಒಪ್ಪಂದಗಳಿಗೆ ಸಹಿ. ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಶಾಂತಿ, ಸ್ಥಿರತೆ, ಭದ್ರತೆ ಬಲವರ್ಧನೆಯಲ್ಲಿ ಭಾರತ ನ್ಯೂಜಿಲೆಂಡ್ ಪ್ರಮುಖ ಪಾತ್ರ, ಪ್ರಧಾನಿ ನರೇಂದ್ರ ಮೋದಿ. ದೇಶದ ಕರಾವಳಿಯ ಸಂಪೂರ್ಣ ಭದ್ರತೆಗೆ ಸರ್ಕಾರ ಕಟಿಬದ್ಧ, ಗೃಹ ಸಚಿವ ಅಮಿತ್ ಶಾ ಪ್ರತಿಪಾದನೆ. ಸ್ವದೇಶಿ ನಿರ್ಮಿತ ಮಹೇಂದ್ರಗಿರಿ F-38 ಯುದ್ಧ ನೌಕೆ ನೌಕಾಪಡೆಗೆ ಇಂದು ಸೇರ್ಪಡೆ. ಹಾಗೂ ಫಿಫಾ ವಿಶ್ವಕಪ್, ಬೆಲ್ಜಿಯಂ ವಿರುದ್ಧ ಸ್ಪೇನ್ಗೆ ರೋಚಕ ಗೆಲುವು, ಸೆಮಿಫೈನಲ್ ಪ್ರವೇಶ. ವಾರ್ತೆಗಳ ವಿವರ. ರಕ್ಷಣಾ ಪಶುಸಂಗೋಪನೆ, ಪ್ರವಾಸೋದ್ಯಮ, ಕ್ರೀಡೆ ಹಾಗೂ ವಿಪತ್ತು ನಿರ್ವಹಣೆ ಸೇರಿದಂತೆ 5 ಪ್ರಮುಖ ಒಪ್ಪಂದಗಳಿಗೆ ಭಾರತ ಮತ್ತು ನ್ಯೂಜಿಲೆಂಡ್ ಇಂದು ಸಹಿ ಹಾಕಿವೆ. ನ್ಯೂಜಿಲೆಂಡ್ನ ಆಕ್ಲೆಂಡ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಲ್ಲಿನ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ನಡುವೆ ನಡೆದ ನಿಯೋಗ ಮಟ್ಟದ ಮಾತುಕತೆ ನಂತರ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಸೇನಾ ಸಹಕಾರ ಮತ್ತು ಎರಡೂ ದೇಶಗಳ ನಡುವಿನ ಕಾರ್ಯತಂತ್ರ ಮಾತುಕತೆ ಮುಂದುವರೆಸುವ ಉದ್ದೇಶವನ್ನು ರಕ್ಷಣಾ ಒಡಂಬಡಿಕೆ ಹೊಂದಿದೆ. ಸಂಶೋಧನೆ, ಆವಿಷ್ಕಾರ ಮತ್ತು ಉತ್ತಮ ವಿಧಾನಗಳನ್ನು ಪಶುಸಂಗೋಪನೆ ಕುರಿತ ಒಪ್ಪಂದ ಉತ್ತೇಜಿಸಲಿದೆ. ಪ್ರವಾಸೋದ್ಯಮ ಕುರಿತ ಒಪ್ಪಂದ ಪ್ರವಾಸ ವಲಯದಲ್ಲಿ ಸಹಕಾರವನ್ನು ಬಲಪಡಿಸಲಿದೆ. ಕ್ರೀಡಾಭಿವೃದ್ದಿ ಮತ್ತು ಅಥ್ಲೀಟ್ಗಳ ವಿನಿಮಯದಲ್ಲಿ ಸಹಭಾಗಿತ್ವವನ್ನು ಬಲಪಡಿಸಲು ಜಂಟಿ ಕಾರ್ಯಯೋಜನೆಯನ್ನು ಸಹ ಎರಡೂ ದೇಶಗಳು ಅನುಮೋದಿಸಿವೆ. ವಿಪತ್ತು ನಿರ್ವಹಣಾ ಕುರಿತ ಒಡಂಬಡಿಕೆಯು ವಿಪತ್ತು ಎದುರಿಸುವ ಸನ್ನದ್ದತೆ, ತುರ್ತು ನಿರ್ವಹಣೆಯಲ್ಲಿ ಸಹಕಾರವನ್ನು ಹೆಚ್ಚಿಸಲಿವೆ. ಈ 5 ಒಪ್ಪಂದಗಳು ಭಾರತ ನ್ಯೂಜಿಲೆಂಡ್ ನಡುವಿನ ವೃದ್ಧಿಯಾಗುತ್ತಿರುವ ಪಾಲುದಾರಿಕೆಗೆ ಮತ್ತು ಕಾರ್ಯತಂತ್ರ, ಆರ್ಥಿಕ ಮತ್ತು ಜನರ ನಡುವಿನ ಸಂಪರ್ಕ ವಲಯಗಳಲ್ಲಿ ಸಹಕಾರ ಭದ್ರತೆಗೆ ನಿದರ್ಶನವಾಗಿವೆ. ಇದಕ್ಕೂ ಮುನ್ನ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು, ನ್ಯೂಜಿಲೆಂಡ್ನ ತಮ್ಮ ಪ್ರವಾಸ ಎರಡೂ ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಮೈಲುಗಲ್ಲಾಗಲಿದ್ದು ಬಾಂಧವ್ಯಗಳ ವೃದ್ಧಿಗೆ ಹೊಸ ವೇಗ ನೀಡಲಿದೆ. ಕಡಿಮೆ ಅವಧಿಯಲ್ಲಿ ಮುಕ್ತ ವ್ಯಾಪಾರ ಒಪ್ಪಂದ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸುವ ನ್ಯೂಜಿಲೆಂಡ್ನ ಕಾರ್ಯಗಳು ಶ್ಲಾಘನೀಯ. ಎರಡೂ ದೇಶಗಳು ಇದೀಗ ಕಾರ್ಯತಂತ್ರ ಪಾಲುದಾರಿಕೆ ಸ್ಥಾಪನೆಯತ್ತ ಮಹತ್ವದ ಹೆಜ್ಜೆ ಇಟ್ಟಿವೆ ಎಂದು ಹೇಳಿದರು. ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಶಾಂತಿ, ಸ್ಥಿರತೆ ಮತ್ತು ಭದ್ರತೆ ಬಲಪಡಿಸಲು ಭಾರತ ಮತ್ತು ನ್ಯೂಜಿಲೆಂಡ್ ಪ್ರಮುಖ ಪಾತ್ರ ವಹಿಸಿವೆ. ನ್ಯೂಜಿಲೆಂಡ್ನ ತಮ್ಮ ಈ ಪ್ರವಾಸ ದ್ವಿಪಕ್ಷೀಯ ಬಾಂಧವ್ಯಗಳನ್ನು ಮತ್ತಷ್ಟು ವೃದ್ಧಿಸಿ ಜಾಗತಿಕ ಶಾಂತಿ ಮತ್ತು ಸಮೃದ್ಧತೆಯನ್ನು ಹೆಚ್ಚಿಸುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಕ್ರಿಸ್ಟೋಫರ್ ಲಕ್ಸನ್ ಮಾತನಾಡಿ, 40 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಭಾರತೀಯ ಪ್ರಧಾನಿಯೊಬ್ಬರು ನ್ಯೂಜಿಲೆಂಡ್ಗೆ ಭೇಟಿ ನೀಡುತ್ತಿರುವುದು ಐತಿಹಾಸಿಕ ಮೈಲುಗಲ್ಲಾಗಿದೆ. ವಾಣಿಜ್ಯ ಕಾರ್ಯಸೂಚಿಯಲ್ಲಿ ಎರಡೂ ದೇಶಗಳಲ್ಲಿ ಮಹತ್ವದ ಪ್ರಗತಿ ಸಾಧಿಸಿವೆ. ಮುಕ್ತ ವ್ಯಾಪಾರ ಒಪ್ಪಂದವನ್ನು ಮೀರಿ ಎರಡೂ ದೇಶಗಳ ಸಂಬಂಧಗಳು ವಿಸ್ತರಿಸುತ್ತಿವೆ ಎಂದು ಹೇಳಿದರು. ಇಂದು ಪ್ರಧಾನಿಯವರು ಪ್ರಮುಖ ವಾಣಿಜ್ಯ ಮತ್ತು ಕ್ರೀಡಾ ಗಣ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ದೇಶದ ಕರಾವಳಿ ಸಂಪೂರ್ಣ ಭದ್ರತೆಗೆ ಸರ್ಕಾರ ಕಟಿಬದ್ದವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗ ಖಾತೆ ಸಚಿವ ಸರ್ಬಾನಂದ ಸೋನೋವಾಲ್ ಅವರೊಂದಿಗೆ ಬಂದರು ಭದ್ರತೆ ಬ್ಯೂರೋನ ಪ್ರಗತಿ ಪರಿಶೀಲನಾ ಸಭೆಯನ್ನುದ್ದೇಶಿಸಿ ಅವರು ಮಾತನಾಡಿದರು. ಬಂದರು ಭದ್ರತೆಗೆ ಕೇವಲ ಪರವಾನಿಗೆ ಹೊಂದಿದ ಖಾಸಗಿ ಭದ್ರತಾ ಸಂಸ್ಥೆಗಳಿಗೆ ಅವಕಾಶ ನೀಡಲಾಗುವುದು ಮತ್ತು ಕೇಂದ್ರೀಯ ಭದ್ರತಾ ಪಡೆಗಳಿಂದ ತರಬೇತಿ ಹೊಂದಿದ ಸಿಬ್ಬಂದಿಯನ್ನು ಮಾತ್ರ ನಿಯೋಜಿಸಲಾಗುವುದು. ಪ್ರಸ್ತುತ ಇರುವ ಮೂಲಸೌಕರ್ಯವನ್ನು ಆರಂಭದಲ್ಲಿಯೇ ಬಳಸಿಕೊಂಡು ಬಂದರು ಭದ್ರತಾ ತರಬೇತಿ ಸಂಸ್ಥೆ ಕಾರ್ಯನಿರ್ವಹಿಸಬೇಕು. ಬಂದರು ಭದ್ರತಾ ಬ್ಯೂರೋ ಅಡಿ ನಿಯೋಜನೆಗೊಂಡ ಎಲ್ಲಾ ಭದ್ರತಾ ಸಿಬ್ಬಂದಿಯ ಸಮಗ್ರ ಮಾಹಿತಿಯನ್ನು ರೂಪಿಸಬೇಕು ಎಂದು ಅಧಿಕಾರಿಗಳಿಗೆ ಸಚಿವರು ಕರೆ ನೀಡಿದರು. ಬಂದರು ಭದ್ರತಾ ಬ್ಯೂರೋ ವ್ಯಾಪ್ತಿಗೆ ಬರುವ ಎಲ್ಲಾ ಬಂದರುಗಳಲ್ಲಿ ಕಂಟೈನರ್ ಸ್ಕ್ಯಾನಿಂಗ್ ವ್ಯವಸ್ಥೆ ಮಾಡಬೇಕು. ವಿಶಾಖಪಟ್ಟಣಂ ಬಂದರು, ಜವಾಹರಲಾಲ್ ನೆಹರು ಬಂದರು ಮತ್ತು ಮುಂದ್ರಾ ಬಂದರು ಸೇರಿದಂತೆ ಪ್ರಮುಖ ಬಂದರುಗಳಲ್ಲಿ ಉದ್ದೇಶಿತ ಭದ್ರತಾ ಸಿದ್ದತೆಗಳ ಪ್ರಯೋಗಾರ್ಥ ಕಾರ್ಯವನ್ನು ಆರಂಭಿಸುವಂತೆ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆಗೆ ಸಚಿವರು ಸೂಚಿಸಿದರು. ಸಭೆಯಲ್ಲಿ ಕೇಂದ್ರ ಗೃಹ ಕಾರ್ಯದರ್ಶಿ, ಬೇಹುಗಾರಿಕೆ ಬ್ಯೂರೋ ನಿರ್ದೇಶಕರು, ಗಡಿ ನಿರ್ವಹಣಾ ಕಾರ್ಯದರ್ಶಿ, ಬಂದರು ಹಡಗು ಜಲಮಾರ್ಗಗಳ ಸಚಿವಾಲಯದ ಕಾರ್ಯದರ್ಶಿ, ಮೀನುಗಾರಿಕೆ ಇಲಾಖೆ ಕಾರ್ಯದರ್ಶಿ, ಸಿಎಎಸ್ಎಫ್ನ ಮಹಾನಿರ್ದೇಶಕರು ಮತ್ತು ಇತರೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರಿಂದು ಬಿಹಾರದ ಗಯಾಕ್ಕೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಬಿಹಾರ ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ದಿ ಸಂಸ್ಥೆಯಲ್ಲಿ ಆಯೋಜಿಸಲಾಗಿರುವ ಬಿಹಾರ ವಿಧಾನಸಭೆಯ ಸದಸ್ಯರ ತರಬೇತಿ ಕಾರ್ಯಕ್ರಮದ ಉದ್ಘಾಟನಾ ಅಧಿವೇಶನವನ್ನುದ್ದೇಶಿಸಿ ಉಪರಾಷ್ಟಪತಿ ಮಾತನಾಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಭಾರತೀಯ ನೌಕಾಪಡೆಯ ಸ್ವದೇಶಿ ನಿರ್ಮಿತ ಪ್ರಾಜೆಕ್ಟ್ 17A ಸರಣಿಯ 6ನೇ ಸ್ಟೆಲ್ತ್ ಯುದ್ದ ನೌಕೆ ಮಹೇಂದ್ರಗಿರಿ F-38 ಇಂದು ವಿಶಾಖಪಟ್ಟಣದಲ್ಲಿ ಭಾರತೀಯ ನೌಕಾಪಡೆಗೆ ಸೇರ್ಪಡೆಯಾಗಲಿವೆ. ರಕ್ಷಣಾ ಸ್ವಾವಲಂಬನೆ ಮತ್ತು ಸ್ವದೇಶಿ ಯುದ್ದ ನೌಕೆ ನಿರ್ಮಾಣದ ಭಾರತದ ಪಯಣದಲ್ಲಿ ಇದು ಮತ್ತೊಂದು ಮಹತ್ವದ ಮೈಲಿಗಲ್ಲಾಗಲಿದೆ. ವಿಶಾಖಪಟ್ಟಣದಲ್ಲಿ ನೌಕಾ ಸಿಬ್ಬಂದಿಯನ್ನುದ್ದೇಶಿಸಿ ಮಾತನಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು, ಹಿಂದೂ ಮಹಾಸಾಗರ ಪ್ರಾಂತ್ಯದಲ್ಲಿ ಶಾಂತಿ ಮತ್ತು ಸ್ಥಿರತೆಗೆ ಭಾರತ ಬದ್ದವಾಗಿದೆ. ಸಂಕೀರ್ಣ ಜಾಗತಿಕ ಭದ್ರತಾ ಪರಿಸರದ ನಡುವೆಯೂ ಭಾರತೀಯ ನೌಕಾಪಡೆ ದೇಶದ ಸಾಗರ ವಲಯದ ಹಿತಾಸಕ್ತಿಯನ್ನು ಕಾಪಾಡುತ್ತಿದೆ. ಹಿಂದೂ ಮಹಾಸಾಗರ ಪ್ರಾಂತ್ಯದಲ್ಲಿ ಭಾರತ ಅತಿದೊಡ್ಡ ಮತ್ತು ಅತಿ ಜವಾಬ್ದಾರಿಯುತ ಭಾಗಿದಾರ ದೇಶವಾಗಿದ್ದು, ಈ ಪ್ರಾಂತ್ಯದಲ್ಲಿ ಶಾಂತಿ ಸ್ಥಿರತೆ ಕಾಪಾಡುವುದು ಅಷ್ಟೇ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ಸಮುದ್ರ ಮಾರ್ಗಗಳ ಮೂಲಕ ಭಾರತದ ವಾಣಿಜ್ಯದ ಶೇಕಡ 90% ಪ್ರಮಾಣ ಸಾಗುತ್ತಿರುವುದರಿಂದ ದೇಶದ ಆರ್ಥಿಕ ಪ್ರಗತಿ, ಇಂಧನ ಭದ್ರತೆ ಮತ್ತು ದ್ವೀಪಗಳ ರಕ್ಷಣೆಗೆ ಸಾಗರ ಭದ್ರತೆ ಪ್ರಮುಖವಾಗಿದೆ. ಯುದ್ದ ಸ್ವರೂಪವು ತೀವ್ರ ಬದಲಾವಣೆಯಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ ಸಂಘರ್ಷಗಳು ಸಹ ಹೊಸ ರೂಪ ಪಡೆಯಲಿವೆ. ಈ ನಿಟ್ಟಿನಲ್ಲಿ ಸಶಸ್ತ ಪಡೆಗಳು ತಮ್ಮ ಕೌಶಲ್ಯಗಳನ್ನು ಹೆಚ್ಚಿಸಿಕೊಂಡು ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳಬೇಕು. ಹೊಸ ಭದ್ರತಾ ಸವಾಲುಗಳನ್ನು ಎದುರಿಸಲು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಿದ್ದರಾಗಿರಬೇಕು ಎಂದು ಸಚಿವರು ಕರೆ ನೀಡಿದರು. ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್, ಈಸ್ಟರ್ನ್ ನೇವಲ್ ಕಮಾಂಡ್ನ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ವೈಸ್ ಅಡ್ಮಿರಲ್ ಸಂಜಯ್ ಭಲ್ಲಾ ಹಾಗೂ ನೌಕಾಪಡೆಯ ಇತರ ಹಿರಿಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈ ಸ್ಟೆಲ್ತ್ ಫ್ರಿಗೇಟ್ ಅನ್ನು ಭಾರತೀಯ ನೌಕಾಪಡೆಯ ಯುದ್ಧ ನೌಕೆ ವಿನ್ಯಾಸ ಬ್ಯೂರೋ ದೇಶೀಯವಾಗಿ ವಿನ್ಯಾಸಗೊಳಿಸಿದೆ ಮತ್ತು ಮುಂಬೈನ ಮಜ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ನಿರ್ಮಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಪೂರ್ವ ಘಟ್ಟಗಳಲ್ಲಿರುವ ಭವ್ಯ ಮಹೇಂದ್ರಗಿರಿ ಪರ್ವತ ಶ್ರೇಣಿಯ ಹೆಸರನ್ನು ಈ ಯುದ್ದ ನೌಕೆಗೆ ನಾಮಕರಣ ಮಾಡಲಾಗಿದೆ. ಆಧುನಿಕ ಸಂಯೋಜಿತ ಅನಿಲ ಚಾಲನಾ ವ್ಯವಸ್ಥೆಯನ್ನು ಹೊಂದಿರುವ ಈ ಯುದ್ದ ನೌಕೆಯು ಸಮುದ್ರ ಕಾರ್ಯಾಚರಣೆಗಳ ಎಲ್ಲಾ ವಿಧದ ಕಾರ್ಯಗಳಲ್ಲಿ ಹೆಚ್ಚಿನ ವೇಗ ಮತ್ತು ದೀರ್ಘಾವಧಿಯ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ಹೊಂದಿದೆ. ಶೇಕಡ 75% ಹೆಚ್ಚು ಸ್ವದೇಶಿ ಘಟಕಗಳನ್ನು ಒಳಗೊಂಡಿರುವ ಮಹೇಂದ್ರಗಿರಿ ಯುದ್ದ ನೌಕೆಯು ಕೇಂದ್ರ ಸರ್ಕಾರದ ಆತ್ಮನಿರ್ಭರ ಭಾರತ ಅಭಿಯಾನದ ಯಶಸ್ಸಿಗೆ ಅತ್ಯುತ್ತಮ ಉದಾಹರಣೆಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಮುಂಬರುವ ಮುಂಗಾರು ಅಧಿವೇಶನದ ಸಿದ್ದತೆಗಳನ್ನು ಸಂಸದೀಯ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಮತ್ತು ಸಚಿವ ಡಾ ಎಲ್ ಮುರುಗನ್ ಸಂಸತ್ ಭವನದಲ್ಲಿ ನಿನ್ನೆ ಪರಿಶೀಲಿಸಿದರು. ಸಂಸತ್ತಿನ ಮುಂಗಾರು ಅಧಿವೇಶನ ಇದೇ 20ರಂದು ಆರಂಭಗೊಂಡು 13 August ನಡೆಯಲಿದೆ. ಮುಂಬರುವ ಅಧಿವೇಶನಕ್ಕೆ ನಿಗದಿಪಡಿಸಲಾದ ಶಾಸಕಾಂಗ ವ್ಯವಹಾರಗಳ ಸಮಗ್ರ ಪರಿಶೀಲನೆಯನ್ನು ನಡೆಸಲಾಗಿದೆ ಮತ್ತು ಅಗತ್ಯ ಮಾರ್ಗಸೂಚಿಗಳನ್ನು ನೀಡಲಾಗಿದೆ ಎಂದು ಸಚಿವ ಮೇಘವಾಲ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡ ಬೆಲ್ಜಿಯಂ ವಿರುದ್ದ 2-1 ಅಂತರದಿಂದ ರೋಚಕ ಜಯ ಸಾಧಿಸಿ ಸೆಮಿಫೈನಲ್ಗೆ ಪ್ರವೇಶಿಸಿದೆ. ಅಮೆರಿಕದ ಲಾಸ್ ಆಂಜಲಿಸ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಪಂದ್ಯದ ಮೊದಲಾರ್ಧದ ಮುಕ್ತಾಯಕ್ಕೆ ಉಭಯ ತಂಡಗಳು 1-1 ಸಮಬಲ ಸಾಧಿಸಿದ್ದವು. ಪಂದ್ಯದ 30ನೇ ನಿಮಿಷದಲ್ಲಿ ಫ್ಯಾಬಿಯನ್ ರೂಯಿಸ್ ಗೋಲು ಗಳಿಸಿ ಸ್ಪೇನ್ಗೆ ಮುನ್ನಡೆ ತಂದುಕೊಟ್ಟರು. ಇದಕ್ಕೆ ತಕ್ಕ ತಿರುಗೇಟು ನೀಡಿದ ಬೆಲ್ಜಿಯಂ ತಂಡ 40ನೇ ನಿಮಿಷದಲ್ಲಿ ಚಾರ್ಲ್ಸ್ ಡಿ ಕೆಟಲೇರಿ ಅವರ ಗೋಲಿನ ಮೂಲಕ ಸಮಬಲ ಸಾಧಿಸಿತು. ತದನಂತರ 88ನೇ ನಿಮಿಷದಲ್ಲಿ ಮೈಕೆಲ್ ಮೆರಿನೋ ಸ್ಪೇನ್ ಪರ ಗೋಲು ಗಳಿಸಿ ಜಯ ತಮ್ಮದಾಗಿಸಿಕೊಂಡರು. ಇಂದು ರಾತ್ರಿ ಮಿಯಾಮಿ ಗಾರ್ಡನ್ಸ್ನಲ್ಲಿ ನಡೆಯಲಿರುವ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ ಸವಾಲನ್ನು ಎದುರಿಸಲಿದ್ದು, ಈ ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 2:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ನ್ಯೂಜಿಲೆಂಡ್ ನಡುವೆ ರಕ್ಷಣಾ ಪಶುಸಂಗೋಪನೆ ಸೇರಿ 5 ಪ್ರಮುಖ ಒಪ್ಪಂದಗಳಿಗೆ ಸಹಿ. ಇಂಡೋ ಪೆಸಿಫಿಕ್ ಪ್ರಾಂತ್ಯದಲ್ಲಿ ಶಾಂತಿ, ಸ್ಥಿರತೆ, ಭದ್ರತೆ ಬಲವರ್ಧನೆಯಲ್ಲಿ ಭಾರತ ನ್ಯೂಜಿಲೆಂಡ್ ಪ್ರಮುಖ ಪಾತ್ರ, ಪ್ರಧಾನಿ ನರೇಂದ್ರ ಮೋದಿ. ದೇಶದ ಕರಾವಳಿಯ ಸಂಪೂರ್ಣ ಭದ್ರತೆಗೆ ಸರ್ಕಾರ ಕಟಿಬದ್ದ, ಗೃಹ ಸಚಿವ ಅಮಿತ್ ಶಾ ಪ್ರತಿಪಾದನೆ. ಸ್ವದೇಶಿ ನಿರ್ಮಿತ ಮಹೇಂದ್ರಗಿರಿ F-38 ಯುದ್ದ ನೌಕೆ ನೌಕಾಪಡೆಗೆ ಇಂದು ಸೇರ್ಪಡೆ. ಹಾಗೂ ಫಿಫಾ ವಿಶ್ವಕಪ್, ಬೆಲ್ಜಿಯಂ ವಿರುದ್ಧ ಸ್ಪೇನ್ಗೆ ರೋಚಕ ಗೆಲುವು, ಸೆಮಿಫೈನಲ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12:00.

ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸ್ಟುಡಿಯೋ ಸಮಯ 7:45:49. ಚಿತ್ರಗೀತೆಗಳು ಆರಂಭಕ್ಕೆ ಕೇಳೋಣ. ಭೂಮಿಗೆ ಬಂದ ಭಗವಂತ ಚಿತ್ರದ ಗೀತೆ ಹಾಡಿದ್ದಾರೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ ಜಿ ಕೆ ವೆಂಕಟೇಶ್.

0: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29ರವರೆಗೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
1: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಕಳಿಸಿ. ಅರೆವಾ, ದಿನಕ್ ಸುದಿನ
3: ಸಿಕ್ಕಿಬಿದ್ರು.
4: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
5: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಕೇಳಿದ್ರೆ ಬೆಳಿಗ್ಗೆ 8:30 ಯುವ ಸಾಧಕರೊಂದಿಗೆ ನೇರ ಫೋನ್ ಔಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಯುವ ಸಂಗೀತ ಕಲಾವಿದ ವಿದ್ವಾನ್ ಶ್ರೀ ನಿಖಿಲ್ ಎಸ್. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳೋಣ. ಇನ್ನು ಮುಂದೆ PB ಶ್ರೀನಿವಾಸ್ ಅವರ ದನಿಯಲ್ಲಿ ಭಕ್ತ ಕುಂಬಾರ ಚಿತ್ರದ ಗೀತೆ, ಹುಣಸೂರು ಕೃಷ್ಣಮೂರ್ತಿ ಅವರ ರಚನೆಗೆ ಸ್ವರಕಲ್ಪ ನೀಡಿದ್ದಾರೆ GK ವೆಂಕಟೇಶ್.

ತೆತ್ತಲೀಗ ತಗ್ಗತ್ತಲಾಯ್ತು ಗೊತ್ತಾಗದಾಯ್ತು ವಿಠಲ ಕೂತಂಥ ನಿನ್ನ ಕೈ ತುತ್ತ ತಿನ್ನ

ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದ್ರಿ. ಮತ್ತೆ ಚಿತ್ರಗೀತೆಗಳನ್ನು ಈ ಬೆಳಗ್ಗೆ 9:05 ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡುತ್ತೇವೆ. ಸಮಯ 8:00. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಮಾಚಾರ ಪ್ರಭಾತ್. ನಂತರ 8:15 ಇಂಗ್ಲಿಷ್ನಲ್ಲಿ ಮಾರ್ನಿಂಗ್ ನ್ಯೂಸ್ ಅನ್ನು ಆಲಿಸುವಿರಿ.

ಯುವ ಸಾಧಕರೊಂದಿಗೆ ನೇರ ಫೋನ್ ಔಟ್ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಯುವ ಗಾಯಕ ವಿದ್ವಾನ್ ನಿಖಿಲ್ ಎಸ್.

0: ಆತ್ಮೀಯ ಕೇಳುಗರಿಗೆಲ್ಲ ಯುವ ಸಾಧಕರೊಂದಿಗೆ ನೇರ ಫೋನ್ ಔಟ್ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತ. ಸ್ನೇಹಿತರೆ, ಪ್ರತಿ ಶನಿವಾರನೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಯುವ ಸಾಧಕರನ್ನ ಪರಿಚಯ ಮಾಡಿಕೊಡ್ತಾ ಇದೀವಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಯುವ ಗಾಯಕ ವಿದ್ವಾನ್ ಎಸ್ ನಿಖಿಲ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರನ್ನ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುಡ್ ಮಾರ್ನಿಂಗ್, ನಮಸ್ಕಾರ ನಿಖಿಲ್ ಅವರೇ.
1: ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ.
0: ನಮ್ಮ ಎಲ್ಲ ಆಕಾಶವಾಣಿ ಭದ್ರಾವತಿಯ ಕೇಳುವರ ಪರವಾಗಿ ತಮಗೆ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಿಖಿಲ್ ಅವರೇ, ತಮ್ಮ ಪರಿಚಯವನ್ನ ತಾವೇ ಮಾಡಿಕೊಡಿ ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ.
1: ಆಗ್ಲಿ. ಸೊ ಸಮಸ್ತ ಆಕಾಶವಾಣಿ ವೀಕ್ಷಕರಿಗೆ ಸ್ವಾಗತ. ಸೊ ನನ್ನ ಪರಿಚಯ ವಿದ್ಯಾಭ್ಯಾಸ ತೋಟಿ ಬೆಳೆದಿದ್ದು ಎಲ್ಲಾದ್ರೂ ನಾನು ಶಿವಮೊಗ್ಗದಲ್ಲೇ ಮಾಡಿರ್ತು. ಸೊ ಹಾಗೆ ಸೊ ಮೊದಲನೇ ಬಂದಾಗ ನನ್ನ ಪದವಿ ಪೂರ್ವ ಕಾಲೇಜು ವಿದ್ಯಾಭಾರತಿ ಆಗಿರ್ತದೆ. ಹಾಗೆ ಇಂಜಿನಿಯರಿಂಗ್ ಕಾಲೇಜ್ ಅದು ನಮ್ದು JNNC ನ್ಯಾಷನಲ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಅಲ್ಲಿ ನಾನು ಸಿವಿಲ್ ಇಂಜಿನಿಯರ್ ಮುಗಿಸಿದ್ದೇನೆ. ಹಾಗೂ ಮುಂದೆ ಸ್ನಾತಕೋತ್ತರ ಪದವಿ ಸಹ ಮಾಡಿದ್ದೇನೆ, ಬಟ್ ಅದು ನಾನು ಬೆಂಗಳೂರಿನಲ್ಲಿ ಮಾಡಿರೋದ್ರಿಂದ ಅದು SJBIT ಕಾಲೇಜ್ ಆಫ್ ಇಂಜಿನಿಯರಿಂಗ್. ಸೊ ಇಲ್ಲಿ ನನ್ನ ಸ್ನಾತಕೋತ್ತರ ಪದವಿಯನ್ನ ಮುಗಿಸಿ ಪ್ರಸ್ತುತ ಈಗ ನಾನು ಆಕ್ಚುಲಿ ನನ್ನ ಸ್ವಂತ ಕಂಪನಿ, ನಂದೇ ಹೋದ ಸ್ವಂತ ಕಂಪನಿ ಲೆವೆಲ್ ಪ್ಲೇ ಕನ್ಸ್ಟ್ರಕ್ಷನ್, ಅದರದ್ದು ಡೈರೆಕ್ಟರ್ ಅಂಡ್ ಫೌಂಡರ್ ಆಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೊ ಇದು ನನ್ನ ವೈಯಕ್ತಿಕ ಹಾಗೂ ನನ್ನ ವಿದ್ಯಾಭ್ಯಾಸ ಹಾಗೂ ಅದರ ಪರಿಚಯ. ಹಾಗೆ ನನ್ನ ಸಂಗೀತಾಭ್ಯಾಸ ಹಾಗೂ ನನ್ನ ಮೃದಂಗಾಭ್ಯಾಸ ಕಲೆಯ ಬಗ್ಗೆ ಬರೋದಾದ್ರೆ, ಸೊ ನಾನು ನನ್ನ ಏಳನೇ ವಯಸ್ಸಿಂದನೇ ನನ್ನ ಸಂಗೀತಾಭ್ಯಾಸನ ಪ್ರಾರಂಭ ಮಾಡಿದೆ. ಸೊ ಆಲ್ಮೋಸ್ಟ್ 25 ವರ್ಷ ಆಯಿತು ನನ್ನ ಸಂಗೀತಾಭ್ಯಾಸ ಪ್ರಾರಂಭ ಮಾಡಿ. ಸೊ ಏಳನೇ ವಯಸ್ಸಿನಿಂದ ನನ್ನ ಗುರುಗಳಾದ ವಿದ್ವಾನ್ HS ನಾಗರಾಜ್ ಅವರ ಬಳಿ ನಾನು ಕಲಿತ, ಅವರ ಕೆಳಗೆ ಅವರ ಗೈಡೆನ್ಸ್ ಅಲ್ಲಿ ಕಲಿತಾ ಬಂದೆ. ಸೊ ಇಲ್ಲಿ ತನಕ ವಿದ್ವತ್ ಮಾಡಿಕೊಂಡು ಸಂಗೀತದಲ್ಲಿ ವಿದ್ವತ್ ಮಾಡಿ ಹಾಗೂ ಮೃದಂಗ ಅಭ್ಯಾಸದಲ್ಲಿ ನಾನು ಮೊದಲಿಗೆ ಸಂಪುಗೂಡು ಶೇಷಾದ್ರಿ ಭಟ್ ಅಂತ ಅವರ ಬಳಿ ನಾನು ಪ್ರಾರಂಭ ಮಾಡಿದೆ. ಅನಂತರ ವಿದ್ವಾನ್ ಬಿ ಆರ್ ಶ್ರೀಧರ್ ಅಂತ, ಸೊ ಅವರ ಬಳಿ ನಾನು ನನ್ನ ಎರಡು ಕಂಟಿನ್ಯೂ ಮಾಡಿದ್ದೀನಿ ಮೃದಂಗ ಅಭ್ಯಾಸವನ್ನು. ಹೀಗೆ ಪ್ರಸ್ತುತವಾಗಿ ನಾನು ವಿದ್ವಾನ್ JCHANDRA ರಾವ್ ಅವರ ಬಳಿ ಮೃದಂಗ ಅಭ್ಯಾಸವನ್ನ ಮಾಡುತ್ತಿದ್ದೇನೆ ಸದ್ಯದಲ್ಲಿ. ಸೊ ಇದು ನನ್ನ ಕಿರು ಪರಿಚಯ, ವಿದ್ಯಾಭ್ಯಾಸ ಹಾಗೂ ಕಲೆಯ ಬಗ್ಗೆ ಕಿರು ಪರಿಚಯ.
0: ನಿಖಿಲ್ ಅವರೇ, ನಿಮ್ದು ಒಂದು ರೀತಿಯಲ್ಲಿ ಮಲ್ಟಿ ಟ್ಯಾಲೆಂಟ್ ಕಣ್ರಿ, ಯಾಕೆಂದ್ರೆ ಒಂದ್ ಕಡೆ ಮೃದಂಗ, ಒಂದ್ ಕಡೆ ಇಂಜಿನಿಯರಿಂಗ್, ಮತ್ತೊಂದ್ ಕಡೆ ಗಾಯನ, ಇದು ಎಲ್ಲವನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುದಷ್ಟು ಸುಲಭವಲ್ಲ. ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ಏಳನೇ ವಯಸ್ಸಿನಲ್ಲೇ ಸಂಗೀತಕ್ಕೆ ಸೇರ್ಕೊಂಡೆ ಅಂತ ಹೇಳಿ, ಈ ಸಂಗೀತ ನಿಮ್ಮನ್ನ ಹೇಗೆ ಆಕರ್ಷಿಸ್ತು? ಇಲ್ಲ ಕೆಲಸದಿ ನಾ ಯಾರೋ ಹಾಡ್ತಾ ಇದ್ರೆ ನಾನೇ ಕಲಿಬೇಕು ಅಂತ ಮನಸ್ಥಿತಿ ಬಂತ, ಅಥವಾ ನೀವೇ ಸ್ವತಃ ಮನೆಯಲ್ಲಿ ಕೇಳಿದ ನಾನು ಕಲಿಸ್ತೀರಾ ನನಗೆ ಅಂತ? ಹೇಗೆ
1: ಆಕ್ಚುಲಿ ಇದು ಹೇಗೆ ಆಗಿದ್ದಂದ್ರೆ, ನಮ್ಮ ತಾತ ಅಂದ್ರೆ ನಮ್ಮ ಅಮ್ಮನ ತಂದೆ ಅವರು ಜ್ಯೋತಿಷ್ಯ ವಿದ್ವಾಂಸರು, ಸಂಗೀತ ವಿದ್ವಾಂಸರು ಹಾಗೂ ಯಕ್ಷಗಾನ ವಿದ್ವಾಂಸರು. ಸೊ ಅವರನ್ನು ನೋಡಿ ಸ್ವಲ್ಪ ಆಸಕ್ತಿ ಇತ್ತು. ಬಟ್ ಹಾಗೂ ನನ್ನ ಸ್ವಂತ ಅಣ್ಣ ಅಂದ್ರೆ ತಂದೆ ಅಂತಾನೆ ಕರಿಬಹುದು ಅವರನ್ನ. ಸೊ 9 ವರ್ಷ ಡಿಫರೆನ್ಸ್ ನನಗೆ. ಸೊ ಸ್ವಂತ ಅಣ್ಣ ಅವರು ಮುಂಚಿಂದನೇ ಸಂಗೀತ ಅಭ್ಯಾಸ ಮಾಡಿ ಮಾಡ್ತಾರೆ. ಸೊ ಅವರ ಜೊತೆಯಾಗಿ ನಾನು ಸಂಗೀತ ಅಭ್ಯಾಸ ಸ್ಟಾರ್ಟ್ ಮಾಡಕ್ ಪ್ರಾರಂಭ ಮಾಡಿತ್ತು. ಸೊ ಹಂಗೆ ಅವ್ರ ಜೊತೆ ಅಭ್ಯಾಸ ಮಾಡ್ತಾ, ನಮ್ಮ ಗುರುಗಳ ಕೆಳಗಡೆ ಅಭ್ಯಾಸ ಮಾಡ್ತಾ ಅದರ ಬಗ್ಗೆ ಆಸಕ್ತಿ ಬಂದಿತ್ತು. ಆಕ್ಚುಲಿ ನಮ್ಮ

0: ಹಿರಿಯರು ಅಥವಾ ನಮ್ಮ ಯಾರು ಸಂಗೀತದಲ್ಲೇ ಅದೇ ಅದೇ ಫೀಲ್ಡ್ ಅಲ್ಲಿ ಬೆಳೆದು ಆ ತರ ಯಾವುದೂ ಇಲ್ಲ. ನಾವು ನೋಡಿ ನೋಡಿನೇ ನಮಗೂ ಸಂಗೀತ ಆಸಕ್ತಿ ಬಂದಿದ್ದು. ಮೊದಲಿಗೆ ಆಕ್ಚುಲಿ ನಾನು ಸಣ್ಣ ಹುಡುಗ ಇದ್ದಾಗ ನನಗೆ ಆಕ್ಚುಲಿ ಸಂಗೀತದಲ್ಲಿ ಅಷ್ಟು ಆಸಕ್ತಿ ಅನ್ನೋದು ಇರ್ತಿಲ್ಲ, ಯಾಕಂದ್ರೆ ಹುಡುಗಾಟದ ಬುದ್ಧಿ ಆ ಟೈಮಲ್ಲಿ. ಸೊ ನಮಗೆ ಸಂಗೀತ ಅನ್ನೋದು ಅಷ್ಟು ಆಸಕ್ತಿ ಇರ್ತಿರ್ಲಿಲ್ಲ. ಅದ್ ಹೇಗೆ ಅಂದ್ರೆ ನೋಡ್ತಾ ನೋಡ್ತಾ ನಮ್ಮ ಅಣ್ಣನ ಅಭ್ಯಾಸ ನೋಡ್ತಾ ನಾನು ಸಂಗೀತ ಕೇಳ್ತಾ ನಮ್ಮ ಸಂಗೀತ ಕೇಳಿಸಿ ಕೇಳಿಸಿ ಕೇಳಿಸಿ ಸೊ ಆ ಸಂಗೀತದ ಮೇಲೆ ಆಸಕ್ತಿ ಬಂದಿತ್ತು.
1: ಅಂದ್ರೆ ತಾತನ ಒಂದು ಯಕ್ಷಗಾನ ಪರಂಪರೆ ತಮ್ಮನ್ನ ಆಕರ್ಷಣೆ ಮಾಡಿತ್ತು, ಹಾಗೇನೆ ಅಣ್ಣನ ಒಂದು ಸಂಗೀತ. ಯಾಕೆ ಅಣ್ಣ ಒಬ್ರೆ ಯಾಕೆ ಆಡ್ಬೇಕು, ನಾನು ಹಾಡ್ಬಾರ್ದು ಅನ್ನುವ ಕುತೂಹಲ ಹುಟ್ಕೊಂಡು ತಾವು ಸಹ ಸಂಗೀತದ ಒಂದು ಕಲೆಯನ್ನ ಅಭಿರುಚಿಯನ್ನ ಬೆಳೆಸ್ಕೊಂಡ್ರಿ. ನೀವು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪರಂಪರೆಯ ಅಂತ ಅನ್ಕೊಂಡಿದ್ದೀನಿ, ಹೌದಾ? ನಮ್ಮ ಕೇಳುಗರಿಗೆ ಒಂದು ತಮ್ಮದೇ ಆದ ಸ್ವರದಲ್ಲಿ ಒಂದು ಹಾಡನ್ನು ಕೇಳಿಸ್ತೀರಾ?
0: ಖಂಡಿತವಾಗಿ.

0: ತುಂಬಾ ಸುಶ್ರಾವ್ಯವಾಗಿ ಹಾಡಿದ್ರಿ. ನಿಜವಾಗ್ಲೂ ಪುರಂದರದಾಸರ ರಚನೆ ಅದ್ಭುತವಾಗಿತ್ತು. ನಮ್ಮ ಕೇಳುಗರ ಮನಸ್ಸು ತಣಿತು ಅಂತ ನಾನು ಭಾವಿಸಿದ್ದೀನಿ. ತಾವು ಸಂಗೀತದ ಬಗ್ಗೆ ಹೇಳ್ತಾ ಜೊತೆಗೆ ತಮ್ಮ ಶಿಕ್ಷಣದ ಬಗ್ಗೆ ಹೇಳಿದೆ. ಈ ವಿಜ್ಞಾನ ಶಿಕ್ಷಣವನ್ನು ಕಲಿಬೇಕಾದ್ರೆ ಈ ಸಂಗೀತ ತಮ್ಗೇನಾದ್ರೂ ಕಲಿಯೋಗೆ ಎರಡೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ಏನಾದ್ರು ಏರುಪೇರು ಆಗ್ತಿತ್ತ?
1: ಏರುಪೇರು ಅನ್ನೋದು ಖಂಡಿತವಾಗಿ ಜೀವನದಲ್ಲಿ ಇದ್ದೇ ಇರುತ್ತೆ. ಯಾಕೆಂದ್ರೆ ಒಂದು ದೋಣಿಯಲ್ಲಿ ಇನ್ನೊಂದು ದೋಣಿಯಲ್ಲಿ ಕಾಲಿಟ್ಟಾಗ ಆ ಏರುಪೇರು ಇದ್ದೇ ಇರುತ್ತೆ. ಅದನ್ನ ನಾವು ತುಂಬಿಸ್ಕೊಂಡು ಹೋಗೋದೇ ನಮ್ದು ಒಂದು ಜೀವನ ಆಗುತ್ತೆ. ಸೊ

0: ಪದವಿಪೂರ್ವ ಸ್ನಾತಕೋತ್ತರ ಇವೆಲ್ಲದರ ಮಧ್ಯದಲ್ಲಿ ನಮ್ಮ ದಿನಚರಿ ದಿನಚರಿಯನ್ನ ನಾವು ನೋಡ್ಕೊಂಡು ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಎಲ್ಲದನ್ನು ತುಂಬಿಸ್ಕೊಂಡು ಹೋಗೋದ್ರಿಂದನೇ ನಾವು ಸಂಗೀತನೂ ಬ್ಯಾಲೆನ್ಸ್ ಮಾಡ್ಬೋದು, 100% ನಮ್ಮ ವಿದ್ಯಾಭ್ಯಾಸನು ಬ್ಯಾಲೆನ್ಸ್ ಮಾಡ್ಬೋದು. ಇದರಿಂದ ಅದಕ್ಕೆ ತೊಂದರೆ ಉಂಟಾಗತ್ತೆ, ಅದರಿಂದ ಇದಕ್ಕೆ ತೊಂದರೆ ಉಂಟಾಗತ್ತೆ ಆಗದಂತೂ ಇಲ್ಲ. ಯಾಕಂದ್ರೆ ಸಂಗೀತ ನಮಗೆ ಬಹಳ ಹೆಲ್ಪ್ ಮಾಡುತ್ತೆ ನಮ್ಮ ವಿದ್ಯಾಭ್ಯಾಸಕ್ಕೆ, ಯಾಕೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ತದೆ. ಸೊ ಈ ತರ ಬಹಳ ಉಪಯುಕ್ತವಾದ ಸಂಗೀತ ಒಂದು ನಮಗೆ ಬಹಳ ಉಪಯುಕ್ತವಾದ ನಮ್ಮ ವಿದ್ಯಾಭ್ಯಾಸಕ್ಕೆ. ಏನಂದ್ರೆ ನಮ್ಮ ದಿನಚರಿ ಹಾಗೂ ನಮ್ಮ ಒಂದು ಟೈಮ್ ಟೇಬಲ್ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಅಷ್ಟೆ.
1: ಅಂದ್ರೆ ನಮ್ಮ ದಿನನಿತ್ಯದ ಕಾರ್ಯಕಲಾಪಗಳನ್ನ ಸುಗಮವಾಗಿ ಸಾಗಿಸೋದಕ್ಕೆ ಸಂಗೀತ ಅನ್ನೋದು ಇವತ್ತು ಬಹಳ ಮುಖ್ಯ. ಮಾನಸಿಕ ಶುದ್ಧತೆ ನಮ್ಮನ್ನ ಏಕಾಗ್ರತೆಯನ್ನ ಏಕಾಗ್ರತೆಗೆ ಕೊಂಡೊಯ್ಯೋದಕ್ಕೆ ಈ ಸಂಗೀತ ಸಾಧ್ಯವಾಗುತ್ತೆ ಅಂತ ಹೇಳ್ತಾ
0: ಇದ್ದೀವಿ.
1: ಮತ್ತೆ ಓದಿಗೆ ಬಹಳ ಮುಖ್ಯ. ಜೊತೆ ಇನ್ನೊಂದ್ ಮಾತು ಹೇಳಿದ್ರೆ ಕೇಳುವಿಕೆ, ಗ್ರಹಿಕೆ ಮತ್ತು ತಾಳ್ಮೆಯನ್ನು ಹೆಚ್ಚಿಸುತ್ತೆ ಅಂತ.
0: ಹೌದು, ಕೇಳುವಿಕೆ ನಮಗೆ, ಯಾಕಂದ್ರೆ ಸಂಗೀತ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಿಂದೂಸ್ತಾನಿ ಕೂಡ ನಮಗೆ ಆಲಾಪನೆ ನೆರವಲ್ ಇಂಥದ್ದು ನಮಗೆ ತುಂಬಾ ತಾಳ್ಮೆಯನ್ನು ಕೊಡುವುದಂತೂ ಖಂಡಿತ. ಯಾಕಂದ್ರೆ 1 ಗಂಟೆ ಆಲಾಪನೆ, 2 ಗಂಟೆ ಆಲಾಪನೆ, ರಾಗ ತಾನ ಪಲ್ಲವಿ, 1 ಗಂಟೆ 2 ಗಂಟೆ ಇಂಥ ಸುಮಾರು ಕಚೇರಿಗಳು ಕೇಳುವಿಕೆಯಿಂದ ನಮಗೆ ತುಂಬಾ ತಾಳ್ಮೆ ಹಾಗೂ ಸಂಗೀತ ಜ್ಞಾನವೂ ಸಹ ಹಾಗೂ ನಮಗೆ ಏಕಾಗ್ರತೆ ಬಹಳ ತಂದುಕೊಡುತ್ತೆ.
1: ನಿಜ, ಯಾಕೆಂದ್ರೆ ಮಾನಸಿಕ ಶುದ್ಧತೆ ಮತ್ತು ಏಕಾಗ್ರತೆ, ಸಂಗೀತವನ್ನು ನಾವು ಎಷ್ಟು ಕೇಳ್ತೀವೋ ಕೇಳ್ತೀವೋ ಆ ಸಂಗೀತದ ಒಂದು ಮನಸ್ಸು ಟ್ಯೂನ್ ಆಗ್ತಾ ಹೋಗುತ್ತೆ. ಮನಸ್ಸು ಮತ್ತು ಬುದ್ಧಿ ಇವೆರಡು ಟ್ಯೂನ್ ಆದಾಗ ನಮ್ಮಲ್ಲಿ ಮಾನಸಿಕವಾದಂತಹ ಏನ್ ಹೇಳ್ತೀವಿ ಪಾಸಿಟಿವ್ ನೇಚರ್ ಅನ್ನೋದು ಬೆಳೆಯೋದಕ್ಕೆ ಸಾಧ್ಯವಾಗುತ್ತೆ.
0: ಖಂಡಿತವಾಗಿ
1: ಇವೆರಡರ ಒಂದು ಸಮ್ಮಿಲನವೇ ಸಂಗೀತ ಅಂತ ನಾವು ಭಾವಿಸ್ಬೋದು. ನೀವು ಸಂಗೀತದ ಬಗ್ಗೆ ಹೇಳ್ತಾ ಹೋದ್ರೆ ನೀವು ಅಂದ್ಕೊಂಡಂಗೆ ನೀವೊಂದು ಈಗ ಶಾಸ್ತ್ರೀಯ ಸಂಗೀತ ಕಲ್ತಿದ್ದೀರಿ, ಈ ಪಾಶ್ಚಿಮಾತ್ಯಕ್ಕೂ ಶಾಸ್ತ್ರೀಯ ಸಂಗೀತಕ್ಕೂ ಏನಾರ ನಿಮ್ಮ ಅನುಭವದಲ್ಲಿ ಏನಾರ ವ್ಯತ್ಯಾಸ ಕಂಡಿದ್ಯಾ, ಏನ್ ಅನ್ಸುತ್ತೆ ಅವೆರಡಕ್ಕೂ?
0: ತುಂಬಾ ವ್ಯತ್ಯಾಸ ಇದೆ. ಪಾಶ್ಚಿಮಾತ್ಯ ಹಿಂದೂಸ್ತಾನಿ ಹಾಗೂ ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಬಹಳ ಬಹಳ ವ್ಯತ್ಯಾಸ ಇದೆ. ಯಾಕಂದ್ರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಗಟ್ಟಿತನ ನಮ್ಮ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಆ ಗಟ್ಟಿತನ ಬರಲ್ಲ, ಆದ್ರೂ ಅದರದ್ದೇ ಆದ ಒಂದು ಮೇರುತ್ವ ಇದ್ದೇ ಇದೆ ಹಿಂದೂಸ್ತಾನಿಯಲ್ಲಿ. ಯಾಕೆಂದ್ರೆ ಆ ಹಿಂದೂಸ್ತಾನಿ ಆಲಾಪ, ಈ ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಆಲಾಪನೆ ಎರಡೂ ನೀವು ತೂಗಿಸಿದ್ರೆ ಅದರದ್ದೇ ಆದ ಗಟ್ಟಿತನ ಅದಕ್ಕಿದೆ, ಹಿಂದೂ ಕರ್ನಾಟಕ ಶಾಸ್ತ್ರೀಯ ಆಲಾಪನೆಯ ಗಟ್ಟಿತನ ಇದಕ್ಕಿದೆ. ಸೊ ಎರಡೂ ಒಂದೇ ತಗಡಿಯಲ್ಲಿ ಇಟ್ಟರೆ ನಿಮ್ಗೆ ಎರಡೂ ಒಂದೇ ತರ ಸಮವಾಗಿ ತೋರುತ್ತೆ.
1: ಅಂದ್ರೆ ಅದರದೇ ಆದ ಶೈಲಿಗಳಲ್ಲಿ ಅದು ತನ್ನದೇ
0: ಆದ ಶೈಲಿಗಳಲ್ಲಿ ಇದ್ದೇ ಇರುತ್ತೆ. ಅದನ್ನ ಇನ್ನೂ ಬಿಡಿಸಿ ಹೇಳಬೇಕು ಅಂತಂದ್ರೆ ಹಿಂದೂಸ್ತಾನಿ ನಾವು ಕೇಳಬೇಕಾದ್ರೆ ಒಂದು ಏನಂತಾರೆ ಒಂಥರ ತುಂಬಾ ಮೈಲ್ಡ್ ಆಗಿ ಒಂಥರ ಆಲಾಪನೆಗಳು ಬರ್ತವೆ. ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಹೇಗಾಗ್ತದೆ ಅಂದ್ರೆ ಅದು ಒಂಥರ ನಮಗೆ ಶಾಸ್ತ್ರೀಯತೆ ಮತ್ತು ಗಟ್ಟಿತನವನ್ನ ನಮಗೆ ಅದರಲ್ಲಿ ನೋಡಕ್ಕಾಗ್ತದೆ. ಸೊ ಭಕ್ತಿ ಭಾವನೆ ಎರಡೂ ತೂಗ್ಸತ್ತೆ ಕನ್ನಡ ಶಾಸ್ತ್ರದಲ್ಲಿ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ನಮಗೆ ಭಕ್ತಿ ಅನ್ನೋದನ್ನ ನಾವು ನೋಡ್ಬೋದು, ಆದರೆ ಭಾವನೆ ಸ್ವಲ್ಪ ಜಾಸ್ತಿ ಇರುತ್ತೆ.
1: ನಾನು ಎಲ್ಲೋ ಒಂದು ಕಡೆ ಓದಿದ್ದೆ ನೆನಪು, ನಮ್ಮ ಶಾಸ್ತ್ರೀಯ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪರಂಪರೆ ಸ್ವರ ಪ್ರಧಾನವಾದದ್ದು ಅಂತ ಹೇಳ್ತಾರೆ. ಸಂಗೀತ ಸ್ವರ ಹೆಚ್ಚು ಮಹತ್ವ ಕೊಡುತ್ತೆ ಅಂತ. ಹೌದಾ?
0: ಸ್ವರ ಪ್ರಧಾನವಾದದ್ದು ಹೌದು. ಹಿಂದೂಸ್ತಾನಿ ನಿಮಗೆ ಸ್ವರ ಪ್ರಧಾನವೇ, ಸ್ವರವಿಲ್ಲದೆ ಯಾವುದು ಸಂಗೀತ ಹುಟ್ಟದೇ ಇಲ್ಲ ಅಲ್ಲ.
1: ಹೌದು ಹೌದು.
0: ಸ್ವರ ಪ್ರಧಾನ ಅನ್ನೋದನ್ನ ಹೇಗೆ ಅಂತಂದ್ರೆ ನಮಗೆ ಸ್ವಲ್ಪ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ನಾವು ಸ್ವರನ್ನ ಒತ್ತಿ ಹೇಳುವುದರಿಂದ ಮತ್ಲಬ್ ಅಂದ್ರೆ ಈಗ ನೀವ್ ಹೇಳ್ತಿರೋದ ರಾಗ ತಾನ ಪಲ್ಲವಿ ಅಂತ ಮಾಡ್ತೀವಿ, ಪಲ್ಲವಿ ಮಾಡಿದ ನಂತರ ನಾವು ಸ್ವರ ಹಾಕ್ತೀವಿ. ಸ್ವರ ಹಾಕ್ತೀವಿ ಅದನ್ನ ನಾವು ಒತ್ತಿ ನಾವು ಅದನ್ನ ತೋರಿಸಿ ಇಲ್ಲಿ ತನಕ ನಮ್ಮ ಹಿರಿಯರಿಂದ ಇಲ್ಲಿ ತನಕ ಅದನ್ನ ತೋರಿಸಿರೋದ್ರಿಂದ ನಮಗೆ ಅದು ಸ್ವರ ಪ್ರಧಾನ ಅಂತ ಬಂದಿದೆ. ಅದು ಬಿಟ್ರೆ ಹಿಂದೂಸ್ತಾನಿ ಸ್ವರ ಪ್ರಧಾನವೇ. ನೀವು ಸ್ವರ ಇಲ್ಲದೆ ನಿಮಗೆ ಒಂದು ಏನು ಮಾಡಲು ಸಾಧ್ಯ ಇಲ್ಲ. ಆದ್ರಿಂದ ಅಲ್ಲಿ ನಮಗೆ ಸ್ವರನ ಒತ್ತಿ ತೋರಿಸಿಲ್ಲ ಹಿಂದೂಸ್ತಾನಿಯಲ್ಲಿ, ಆದ್ರಿಂದ ನಿಮಗೆ

0: ಕರ್ನಾಟಕ ಶಾಸ್ತ್ರೀಯ ಸಂಗೀತ ಸ್ವರ ಪ್ರಧಾನ ಅಂತ ಬಂದಿದೆ ಹೊರತು ಎರಡು ಅದು ಸ್ವರ ಪ್ರಧಾನ ಅಲ್ಲ, ಇದು ಸ್ವರ ಪ್ರಧಾನ ಅನ್ನೋದು ನನ್ನ ಭಾವನೆಯ ಪ್ರಕಾರ ಅಲ್ಲ.
1: ಇಲ್ಲ ಅದು ಹೇಗೆಂದ್ರೆ ಎರಡು ಇರುತ್ತೆ, ಆದ್ರೆ ಇದಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದಂಗೆ ಅಂತ.
0: ಹೆಚ್ಚು ಒತ್ತು ಕೊಟ್ಟಿದ್ವಿ ಏನಕ್ಕೆ ಅಂದ್ರೆ ನಾವು ಸ್ವರ ಹಾಡ್ತೀವಿ ಅದರಲ್ಲಿ ತೂರಿಸ್ತೀವಿ ಸ್ವರಗಳನ್ನ. ಸೊ ಆದ್ರಿಂದ ನಮಗೆ

0: senesinde
1: ಇದು ಒಂದು ಭಾಗ. ಇನ್ನ ಈ ತಾವು ಹೇಳಿದ್ರು ಮೃದಂಗ ಕಲಿಬೇಕು ಅಂತ ಆಸಕ್ತಿ ಹೇಗೆ ಮೂಡುತ್ತೋ ನಮ್ಗೆ, ಯಾಕೆಂದ್ರೆ ಗಾಯನದ ಜೊತೆಗೆ ನಮ್ಮ ವಾದ್ಯಗಳ ಪರಿಚಯನೂ ಬೇಕು ಅಂತ ಅನಿಸ್ತಾ ನಿಮಗೆ?
0: ಹೌದೌದು, ಖಂಡಿತವಾಗಿ. ಯಾಕೆಂದ್ರೆ ನಮ್ಗೆ ಒಂದು ಕನ್ನಡ ಶಾಸ್ತ್ರೀಯದಿಂದ ನಾವು ಕಲಿತಾ ಇದೀವಿ ಅಂತಂದ್ರೆ ನಮ್ಮ ಕಚೇರಿ ಕೊಡಲು ಅಥವಾ ನಮ್ಮ ಅಭ್ಯಾಸ ಮಾಡಲು ಅಥವಾ ನಮಗೆ ಒಂದು ಏನೋ ಒಂದು ನೆರವಲ್ಲು ಇಲ್ಲ ಏನೋ ಒಂದು ಕಾರ್ವೆ ಏನೋ ಒಂದು ಮುಕ್ತಾಯಗಳು, ಈ ಮುಕ್ತಾಯಗಳು ನಾವೊಂದೇನೋ ನಮ್ಮ ಕಚೇರಿ ನಾವು ಕೊಡ್ತಾ ಇದೀವಿ ಅಂತಂದ್ರೆ ಅದಕ್ಕೊಂದು ಮುಕ್ತಾಯ ಬೇಕಾಗ್ತದೆ. ಅದಕ್ಕೆಲ್ಲ ಕ್ಯಾಲ್ಕುಲೇಷನ್ಸ್ ತುಂಬಾ ಮುಖ್ಯ. ಹಾಗೂ ಒಂದು ಹಾಡಬೇಕಾದ್ರೆ, ಕಚೇರಿ ಕೊಡ್ಬೇಕಾದ್ರೆ ಮೃದಂಗ ಅವರು ಯಾವ ತರ ನಮ್ಮನ್ನು ಫಾಲೋ ಮಾಡ್ತಾರೆ, ನಮ್ಮ ಹಿಂಬಾಲಿಸ್ತಾರೆ ಅಥವಾ ನಮ್ಮ ಒಂದು ಕೃತಿಗೆ ಯಾವ ತರ ಹಿಂಬಾಲಿಸೋದನ್ನ ನಾವು ಅದನ್ನ ತಿಳ್ಕೊಂಡ್ರೆ, ಸೊ ನಾವೇ ಕಲಿತು ಅದನ್ನ ತಿಳ್ಕೊಂಡ್ರೆ ಕಚೇರಿ ಮಾಡ್ಬೇಕಾದ್ರು ತುಂಬಾ ತುಂಬಾ ತುಂಬಾ ಉಪಯುಕ್ತ. ಹಾಗೂ ನಮ್ಮ ಮೃದಂಗ ಕಲಿಬೇಕಾದ್ರೆ ನಮಗೆ ಕ್ಯಾಲ್ಕುಲೇಷನ್ಸ್ ಬಹಳ ಬಹಳ ಬಹಳ ನಾವು ಕಲಿತಾ ಬರ್ತೀವಿ. ಸೊ ನಮಗೆ ಸಂಗೀತ ಕಚೇರಿ ಮಾಡ್ಬೇಕಾದ್ರೆ ಅಥವಾ ಏನೋ ಒಂದು ಮುಕ್ತಾಯ ನಾವು ಮಾಡಬೇಕಾದ್ರೆ ಅದು ನಮಗೆ ಏನಾಗುತ್ತೆ, ನಮಗೆ ತುಂಬಾ ಉಪಯೋಗ ಆಗುತ್ತೆ. ಆ ಕ್ಯಾಲ್ಕುಲೇಷನ್ಸ್ ಕಲಿತೀವಿ ಮೃದಂಗ ಅಭ್ಯಾಸದಲ್ಲಿ, ಕೋರ್ವೆ ಕಲಿತೀವಿ ಮತ್ತೆ ಹಾಗೂ ಮುಕ್ತಾಯಗಳು ಕಲಿತೀವಿ, ಅದು ನಮಗೆ ಸಂಗೀತದಲ್ಲಿ ಬಹಳ ಉಪಯುಕ್ತ ಆಗ್ತದೆ.
1: ಖಂಡಿತ, ತಾವು ಎರಡರ ಉಭಯ ಗಾನ ಮತ್ತು ಮೃದಂಗ ವಾದನ ಇವೆರಡರ ಕಲಿತ್ರೆ ಕಚೇರಿಯ ಸಮಯದಲ್ಲಿ ಬೇರೆಯವರು ಮೃದಂಗ ನುಡಿಸಬೇಕಾದ್ರೆ ತಾವು ಹೇಗೆ ಅದನ್ನು ಮುಕ್ತಾಯಗೊಳಿಸಬೇಕು ಇವೆಲ್ಲವೂ ಒಂದು ರೀತಿಯಲ್ಲಿ ತುಂಬಾ ಸುಲಭ ಆಗುತ್ತೆ ಅಂತ ಹೇಳ್ತಿದ್ದೀರಿ.
0: ತುಂಬಾ ಸುಲಭ ಆಗುತ್ತೆ. ಹೌದು
1: ಖಂಡಿತ. ಹಾಗೇನೇ ತಾವು ಮಾತಾಡ್ತಾ ಹೇಳ್ತಿದ್ರೆ, ತಾವು ಈಗ ಒಬ್ಬೊಬ್ಬ ಸಂಗೀತಗಾರರಿಗೆ ಒಂದೊಂದು ರಾಗಗಳು ತುಂಬಾ ಇಷ್ಟ ಅಂತ ಅನ್ಸುತ್ತೆ ನಿಮಗೆ, ಎಲ್ಲ ಬಹುಶಃ ಹಾಡುಗಾರ ಎಲ್ಲ ರಾಗವೂ ಅತ್ಯಂತ ಪ್ರಿಯವಾದದ್ದು ನಿಮಗೆ, ಈ ಇಷ್ಟವಾದ ಒಂದು ರಾಗ ಯಾವ್ದಾರ ಉಂಟಾ ಆ ತರದ?
0: ನನಗೆ ಬಹಳ ಇಷ್ಟವಾದ, ನಿಮಗೆ ನೀವು ಯಾವ ಯಾವುದೇ ಸಮಯದಲ್ಲಿ ನನಗೆ ನಿಖಿಲ್ ನೀವು ಒಂದು ರಾಗ ಹಾಡು ಅಂತ ತಕ್ಷಣ ನನಗೆ ತಲೆಗೆ ಮೊದಲಿಗೆ ಬರೋದು ಕಲ್ಯಾಣಿ ರಾಗ.
1: ವಾವು, ಒಂದು ಕಲ್ಯಾಣಿ, ಒಂದು ಆಲಾಪನೆ ಮಾಡ್ತೀರಾ ನಮ್ಮ ಕಲ್ಯಾಣಿ ರಾಗನ?
0: ಖಂಡಿತವಾಗಿ.

0: ಮಾನಸಿಕವಾದಂತಹ ಮೈಯೆಲ್ಲ ರೋಮಾಂಚನಗೊಳ್ಳುವಂತಹ ಒಂದು ಆ ರಾಗದ ಒಂದು ಖಂಡಿತ. ಹಾಗೇನೆ ಇಷ್ಟೆಲ್ಲ ಕಲಿಯೋದಕ್ಕೆ ತಮ್ಗೆ ಗುರುಗಳ ಮಾರ್ಗದರ್ಶನ ಹೇಗೆ? ನಮ್ಮಲ್ಲಿ ಒಂದು ಗುರುದಾಸರು ಹೇಳ್ತಾರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅನ್ನು ಹಾಗೆ ಸಂಗೀತಕ್ಕೆ ಗುರುವಿನ ಒಂದು ತುಂಬಾ ಅದ್ಭುತವಾದದ್ದು ಬೇಕಾಗುತ್ತೆ. ತಮಗೆ ಅಂತ ಓರ್ವ ಗುರುಗಳು ಸಿಕ್ಕಿದ್ದಾರೆ, ಏನ್ ಹೇಳ್ತೀರಾ ಈ ವಿಚಾರದ ಬಗ್ಗೆ?
1: ಅದು ನಮ್ಮ ಪೂರ್ವಜನ್ಮದ ಸುಕೃತ ಅಂತ ಹೇಳ್ತಾರೆ. ಇಂತ ಗುರುಗಳು ಸಿಗುವುದು ಬಹಳ ಬಹಳ ಬಹಳ ಬಹಳ ಕಮ್ಮಿ. ನಮ್ಮ ಗುರುಗಳು HS ನಾಗರಾಜ್, ವಿದ್ವಾನ್ HS ನಾಗರಾಜ್, ಅವರ ಬಗ್ಗೆ ಹೇಳೋದಾದ್ರೆ ಅವರಿಗೆ ಒಂದು ಏನು ಆಡಂಬರ, ಕಚೇರಿ ಆಡಂಬರ, ಇಂತಹ ಯಾವುದೇ ಒಂಥರ ಮಾನಸಿಕ ಮನಸ್ಸು ಆತರ ಕಚೇರಿ ಆಡಂಬರ ಅಂತ ಜೀವನದಲ್ಲಿ ಆಡಂಬರವಾಗಿ ಈ ತರದ್ದನ್ನ ಯಾವುದು ನಮಗೆ ಒಂಥರ ಕಲಿಸ್ಕೊಟ್ಟಿಲ್ಲ. ಅದು ಬಹಳ ಮುಖ್ಯ ಸಂಗೀತದಲ್ಲಿ. ಹಾಗೂ ನಾವು ಗುರುಗಳ ಹತ್ರ ಹೇಗಿರ್ಬೇಕು ಅದು ಸಹ ಅವರು ನಮಗೆ ತುಂಬಾ ಕಲಿಸ್ಕೊಟ್ಟಿದ್ದಾರೆ. ನಮ್ಮ ಸಂಗೀತ ಕರ್ನಾಟಕ, ಅದರಲ್ಲೂ ಕನ್ನಡ ಶಾಸ್ತ್ರೀಯ ಸಂಗೀತದಲ್ಲಿ ಗುರುಗಳ ಹತ್ರ ಕಲಿಯುವುದಾದ್ರೆ ಕಲಿಯೋದಂದ್ರೆ ಯಾವ ತರ ಅವ್ರ ಹತ್ರ ಇರ್ಬೇಕು, ಹೇಗೆ ಅವ್ರ ಬಳಿ ನಾವು ಒಡನಾಟ ಇರಬೇಕು. ಸಂಗೀತ ಕನ್ನಡ ಶಾಸ್ತ್ರೀಯ ಸಂಗೀತ ಗುರುಗಳ ಒಡನಾಟ ಇಲ್ಲದೆ ನಾವು ಕಲಿಯಲು ಬಹಳ ಕಷ್ಟ. ಕಲಿಬಹುದು, ಈಗೆಲ್ಲ ಆನ್ಲೈನ್ ಅಂತ ಬಂದಿದೆ, ಕಲಿಬಹುದು. ಬಟ್ ಅವರ ಬಳಿ ಅವರ ಜೊತೆ ವರ್ಷಾನುಗಟ್ಟಲೆ ಅವ್ರ ಜೊತೆ ಓಡಾಡ್ಕೊಂಡು ಅವ್ರ ಜೊತೆ ಕಲಿಯೋದು, ಅದು ಒಂದು ರೀತಿ ಗಟ್ಟಿ ಕನ್ನಡ ಶಾಸ್ತ್ರ ಅಂತ ನಿಮಗೆ ಒಂದು ಕಲಿಕೆ ಆಗುತ್ತೆ. ಬಟ್ ಈಗೆಲ್ಲ ಆನ್ಲೈನ್ ಇದೆ ಆಗತ್ತೆ. ಬಟ್ ಆ ರೀತಿ ನಿಮಗೆ ಒಡನಾಟದಲ್ಲಿ ಕಲಿತರೆ ಮತ್ತೆ ಸಂಗೀತ ಒಂದೇ ಅಂತಲೇ, ಗುರುಗಳು ನಿಮಗೆ ಸಿಕ್ಕಾಗ, ಸಂಗೀತ ಗುರುಗಳು ಸಿಕ್ಕಾಗ ನಿಮಗೆ ಸಂಗೀತ ಒಂದು ಭಾಗ, ಇನ್ನೊಂದು ಭಾಗ ನೀವು ಇಡೀ ಜೀವನ ಕಲಿತೀರ. ಅದು ಅದು ಬಹಳ ಮುಖ್ಯ ನಮಗೆ. ಸಂಗೀತ ಒಂದು ಸಣ್ಣ ಮಗು ಇದ್ದಾಗಿಂದಲೇ ನೀವು ಗುರುಗಳ ಜೊತೆ ಒಡನಾಟ ಪ್ರಾರಂಭ ಆಯ್ತು ಅಂದ್ರೆ ಸಂಗೀತದ ಜೊತೆಗೆ ಇಡೀ ಜೀವನವನ್ನ ನಿಮಗೆ ಅವರು ತೋರಿಸ್ಕೊಡ್ತಾರೆ ಹೇಗಾಗ್ತದೆ ಸಂಗೀತದ ಜೊತೆಗೆ ಎಲ್ಲಾದು. ಇಂತಹ ಒಂದು ಇಡೀ ಜೀವನ ನಾವು ಹೇಗೆ ಮುಂದೆ ಸಂಭಾಳಿಸ್ಕೊಂಡು ಹೋಗ್ಬೋದು ಸಂಗೀತದ ಜೊತೆ ಎಲ್ಲವುದನ್ನು ನಾವು ಬಹಳ ಮುಖ್ಯ ಗುರುಗಳು ನಮಗೆ ಸಂಗೀತ ಶಾಸ್ತ್ರೀಯ ಸಂಗೀತದ ಕನ್ನಡ ಶಾಸ್ತ್ರೀಯ ಸಂಗೀತದ.
0: ಅಂದ್ರೆ ಉಪನಿಷತ್ತು ಹೇಳುತ್ತಲ್ಲ, ಗುರುವಿನ ಪದ ತಲದಲ್ಲಿ ಕಲಿಯುವುದು ವಿದ್ಯೆ ಅನ್ನೋ ಹಾಗೆ ಗುರುವಿನ ಎದುರಿಗೆ ನಾವು ಕಲಿಯಬೇಕಾದದ್ದು ಸಂಗೀತ ಅನ್ನುವಂಥದ್ದು. ಕೇವಲ ಗಾಯನವಲ್ಲ, ಮನುಷ್ಯನಿಗೆ ನೈತಿಕತೆ ಮತ್ತು ಸಮಾಜದಲ್ಲಿ ಹೇಗಿರಬೇಕು ಅನ್ನುವುದನ್ನು ವಿಶೇಷವಾಗಿ ಗುರುಗಳು ಕಲಿಸ್ಕೊಟ್ಟಿದ್ದಾರೆ ಅಂತ. ವಿಶೇಷವಾದ ಒಂದು ಗುರುವಿನ ಒಂದು ಮಾರ್ಗದರ್ಶನ ನಿಮಗೆ ಆಗಿದೆ. ಹಾಗೆಯೇ ತಾವು ಮಾತಾಡ್ತಾ ಹೇಳ್ತಾ ಇದ್ರಿ, ಈಗ ಇಂಜಿನಿಯರ್ ಆಗಿ ಸ್ವಂತ ಒಂದು ಕಂಪನಿಯನ್ನು ಸ್ಥಾಪನೆ ಮಾಡಿದ್ದೀನಿ ಅಂತ, ಏನದರ ವೈಶಿಷ್ಟ್ಯತೆ ಯಾವ ರೀತಿ ನಿಮ್ಮ? ಯಾಕಂದ್ರೆ ತಾನು ಕೆಲಸ ಮಾಡದಲ್ಲ, ತನ್ನ ಜೊತೆ ನಾಲ್ಕು ಜನ ಕೆಲಸ ಕೊಡೋದು ಬಹಳ ಇವತ್ ಮುಖ್ಯ. ಇವತ್ತಿನ ಸಂದರ್ಭ ಸ್ಟಾರ್ಟ್ಅಪ್ ಗಳು ಇವತ್ ನೋಡ್ತಾ ಇದ್ದೀರಿ, ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ತಾವು?
1: ನನ್ನ ಜೀವನದಲ್ಲಿ ನಾನು ಮೊದಲಿಗೆ ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಎರಡು ಕಂಪನಿ ನಾನು ವರ್ಕ್ ಮಾಡಿದ್ದೆ. ನಾನು ಒಂದು 4-5 ವರ್ಷ ತನಕ ನಾನು ಬೇರೆ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಿದ್ದು. ನಂತರ ನನಗೆ ಅನ್ಸಿದ್ದು, ನಾನು ಬೇರೆಯವರ ಕೆಳಗಡೆ ಇಷ್ಟು ಕಲಿತಿದ್ದೀನಿ, ಸೊ ಇನ್ನು ಬೇರೆಯವರಿಗೆ ನಾವು ಸ್ವಲ್ಪ ಹೇಳ್ಕೊಡ್ಬಹುದು ಅನ್ನೋದೊಂದು ನನಗೆ ತಲೆಗೆ ಬಂದಿತ್ತು. ಸೊ ಆದ್ರಿಂದ ನನಗೆ ಆಗ್ಲಿ ಸ್ವಲ್ಪ ಕಷ್ಟ ಆದ್ರೂ ತೊಂದರೆ ಇಲ್ಲ ಅನ್ನೋದು. ನಾನು ಸ್ಟಾರ್ಟಿಂಗ್ ನಮ್ಮ ಕಂಪನಿ ಕನ್ಸ್ಟ್ರಕ್ಷನ್ ಲೆವೆಲ್ ಬೇ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್. ಸೊ ಅದಾಗಿ ನಾವು 3.5 ವರ್ಷ ಈಗ ಆಯ್ತು, ನಾವು ಸ್ಟಾರ್ಟ್ಅಪ್ ಕಂಪನಿ ಸ್ಟಾರ್ಟ್ ಮಾಡಿ 3 ವರ್ಷ. ಅದನ್ನ ಸ್ಟಾರ್ಟ್ಅಪ್ ಅಂತಾನೆ ಹೇಳ್ತಾರೆ, 5 ವರ್ಷ ತಂದ್ರೆ ಎಲ್ಲ ಕಂಪನಿಗಳು ಸ್ಟಾರ್ಟ್ಅಪ್ ಅಂತಾನೆ ಹೇಳ್ತಾರೆ. ಸೊ ಈಗ ನಮಗೆ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿ, ನಾವು ಇದರಲ್ಲಿ ಮನೆ ಕಟ್ಟಡ ಮಾಡ್ಕೊಡ್ತೀವಿ, ಕಮರ್ಷಿಯಲ್ ಅಪಾರ್ಟ್ಮೆಂಟ್ಸ್ ಏನೇ ಕಟ್ಟಡ ಕಟ್ಕೊಡ್ಬೇಕು ಅಂತಂದ್ರೆ ನಮ್ಮ ಕಡೆಯಿಂದ ಅದು ನಾವು ಮಾಡ್ಕೊಡ್ತೀವಿ. ಸೊ ಈ ತರದೊಂದು ಕಂಪನಿ ನಾವು ಸ್ಟಾರ್ಟ್ ಮಾಡ್ಬೇಕು. ನಾನು ಮುಂಚೆ ಇದೇ ಸಿವಿಲ್ ಫೀಲ್ಡ್ ಅಲ್ಲೇ ಮನೆ ಕಟ್ಟೋದು, ಬಿಲ್ಡಿಂಗ್ ಡಿಸೈನ್ ಮಾಡೋದು, ಪ್ಲಾನ್ ಮಾಡೋದು ಈ ತರ ಮಾಡ್ತಿರೋದ್ರಿಂದ, ಸೊ ಅದರಲ್ಲೇ ನಾವು ಕಂಟಿನ್ಯೂ ಮಾಡ್ಬೇಕು ಅನ್ನೋದೊಂದು, ನನಗೆ ಅದರಲ್ಲೇ ಏನಾದ್ರು ಒಂದು ಸಾಧಿಸ್ಬೇಕು ಅನ್ನೋದೊಂದು ನನ್ನ ತಲೆಯಲ್ಲಿ ಇತ್ತರಿಂದ, ಸೊ ನಾನು ಒಂದು ಕಂಪನಿ ಓಪನ್ ಮಾಡಿ ಸೊ ನನ್ನದೇ ಕಂಪನಿಯಲ್ಲಿ ನಾನು ದೊಡ್ಡದ್ರೆ ಅದನ್ನೊಂದು ನಮಗೆ ಒಂದು ತೃಪ್ತಿ ಕೊಡುತ್ತೆ ಅನ್ನೋದೊಂದು ನನ್ನದೊಂದು ಭಾವನೆ.
0: ಅಂದ್ರೆ ಸ್ವಾವಲಂಬೀಕರಣವಾಗ ಯೋಚನೆ ಮಾಡಿದಿರಿ, ನಾನು ಇಷ್ಟು ವರ್ಷ ಕಲ್ತಿದ್ದೀನಿ, ನಾನು ಕಲ್ತಿದ್ದು ನಾನೀಗ ಸ್ವಂತ ಕಲ್ತು ನಾನೊಂದಷ್ಟು ನಾಳೆ ನಾನು ಇನ್ನೊಂದಷ್ಟು ಜನಕ್ಕೆ ನಾನು ಬೆಳೆಸೋ ಪ್ರಯತ್ನ ಮಾಡ್ಬೋದು ಅಂತಾನೆ. ಈಗ ನಿಮ್ಮ ಕಂಪ್ನಿಲಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ?

0: ಪ್ರಸ್ತುತ ಸಂದರ್ಭದಲ್ಲಿ?
1: ಪ್ರಸ್ತುತ ಸಂದರ್ಭದಲ್ಲಿ ಬೆಂಗಳೂರು ಹಾಗೂ ಶಿವಮೊಗ್ಗದಲ್ಲಿ ನಮ್ಮ ಕಂಪನಿ ಚಾಲನೆಯಲ್ಲಿದೆ. ಸೊ ಆಲ್ಮೋಸ್ಟ್ ನಮ್ದೊಂದು 15 ಜನ ಇದೆ.
0: ಅಂದ್ರೆ ಈಗ ನಿಮ್ಗೆ ಒಂದು 15 ಜನಕ್ಕೆ ಉದ್ಯೋಗವನ್ನ ಕಲ್ಪಿಸಿಕೊಟ್ಟಿದ್ದೀರಿ ನೋಡಿ. ಈಗ ಅದಕ್ಕೆ ಹೇಳೋದು, ತಾನು ಕಲಿತು ಒಂದು 15 ಜನಕ್ಕೆ ಒಂದು ಕೆಲಸ ಕೊಟ್ರೆ ಅವ್ರಿಗೂ ಅವ್ರ ಬದುಕು ಆಗ್ತದೆ, ವಿಶೇಷವಾದದ್ದು ಅನ್ನೋದು. ಒಳ್ಳೆಯ ಒಂದು ಸ್ಟಾರ್ಟ್ಅಪ್ ಅನ್ನ ಯೋಜನೆ ಮಾಡ್ಕೊಂಡಿದ್ರಿ ಖಂಡಿತ. ಹಾಗೆ ಇದೊಟ್ಟಿಗೆ ಸಂಗೀತದ ಮತ್ತೆ ಎಲ್ಲಿ ಮರ್ತು ಬಿಡ್ತೀರಾ ಏನಾದ್ರೂ ಇದ್ರಲ್ಲಿ? ಯಾಕೆಂದ್ರೆ ಒತ್ತಡ ಹೆಚ್ಚಾದಾಗ ಸಂಗೀತ ಎಲ್ಲೋ ಕಡೆ ಆ ಕಡೆ ಹೋಗ್ಬಿಡುತ್ತೆ, ಅಥವಾ ಸಂಗೀತವನ್ನ ಮುಂದೆ ರೂಢಿಸ್ಕೊಳ್ಬೇಕು ಅಂತ ಇದೆಯಾ ಹೆಚ್ಚಾಗಿ?
1: ಖಂಡಿತವಾಗಿ ಇದೆ. ಅಂದರೆ ಒತ್ತಡ ನಮ್ಮ ಸ್ವಂತ ಕಂಪನಿ ಆದ್ರಿಂದ ಒತ್ತಡ ಇದ್ದೇ ಇರುತ್ತದೆ. ಸೊ ಅದನ್ನ ಜೊತೆಗೆ ಸಂಗೀತ ರೂಢಿಸ್ಕೊಳ್ಳೋದು ಬೇಕೇ ಬೇಕು. ಕಚೇರಿಗೆ ನಾವು ಒಪ್ಪಿಕೊಳ್ಳೋದಾಗತ್ತ ಅನ್ನೋದಕ್ಕಿಂತ ನಮ್ಮ ಸ್ವಂತಕ್ಕೆ ಈ ಸಂಗೀತ, ನಮ್ಮ ಮನೆಯಲ್ಲಿ ನಾನು ಆ ಸಂಗೀತ ಅನ್ನೋದನ್ನ ರೂಢಿಸ್ಕೊಳ್ಳೋದು ಬಹಳ ಮುಖ್ಯ ಆಗತ್ತೆ. ಸೊ ಅದು ಮಾಡಲೇಬೇಕು, ಮಾಡ್ತಾ ಇದ್ದೀವಿ.
0: ಇನ್ನೊಂದು ಪ್ರಶ್ನೆ ನಂಗೆ ನೆನಪ ಕುತೂಹಲದಿಂದ, ನೀವು ಮಟ್ಟಿಗೆ ಈಗ ಸಂಗೀತದಲ್ಲಿ ಒಂದಷ್ಟು ಶಿಷ್ಯ ಪರಂಪರೆ ಏನಾದರೂ ನೀವು ಸೃಷ್ಟಿ ಮಾಡಬೇಕು ಅಂತ ಆಸೆ ಇದೆಯಾ? ಒಂದು ಸಂಗೀತ ಒಂದು ಇದು ತರಗತಿಗಳನ್ನು ಆರಂಭ ಮಾಡಬೇಕು, ಆ ಥರದ ಏನಾದರೂ ಆಲೋಚನೆ ಇದೆಯಾ?
1: ಆಸೆ ಆಸೆ ಅನ್ನೋದು ಇದ್ದೇ ಇರುತ್ತೆ. ಆ ಥರ ಪರಂಪರೆ ಬೆಳೆಸಬೇಕು ಅನ್ನೋದು ಇದೆ. ಸಮಯ ಸಂದರ್ಭ ನೋಡಿ ನೋಡಿ ಮುಂದೆ ಅದನ್ನು ಮಾಡೋ ಆಸೆ ಅಂತೂ ಖಂಡಿತ ಇದೆ. ಅದಂತೂ ನಾವು ಮಾಡ್ತೀನಿ ಅನ್ನೋದಿದೆ ನನ್ನ ಮನಸ್ಸಲ್ಲಿ.
0: ಈಗಾಗಲೇ ಸುಮಾರು ಕಡೆ ಕಚೇರಿಯನ್ನು ಕೊಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ, ರಾಜ್ಯ ಮತ್ತು ಅಂತಾರಾಜ್ಯದಲ್ಲೆಲ್ಲ. ನಿಮಗೆ ಎಲ್ಲಿ ಹೆಚ್ಚು ತುಂಬಾ ಕಚೇರಿಯ ಒಂದು ಪ್ರಭಾವ ಬೀರಿದ್ದು?
1: ನನಗೆ ನಮ್ಮ ಪ್ರಭಾವ ಅಂತಂದ್ರೆ ನಮ್ಮ ಶೃಂಗೇರಿ ಮಠದಲ್ಲಿ. ನಾ ಶೃಂಗೇರಿ ಮಠದಲ್ಲಿ ಒಂದು 2-3 ಬಾರಿ ಕಚೇರಿ ನಾನು ಕೊಟ್ಟಿದ್ದೇನೆ. ಸೊ ಅಲ್ಲಿ ಕೂತ್ಕೊಂಡು ಹಾಡಿದ್ರೆ ನಾವು ಹಾಡ್ತಿದೀವಿ ಅನ್ನೋದು ಒಂದು ಎಕ್ಸಾಂಪಲ್. ಏನಂದ್ರೆ ನಮ್ ಒಂದ್ ಟೈಮ್ ನಾನು ಶೃಂಗೇರಿ ಹೋದಾಗ ನನ್ನ ಕಂಠ 100% ಹೋಗಿತ್ತು. ಕಚೇರಿ ಆಗದೇ ಇಲ್ಲ ಅನ್ನೋ ಪರಿಸ್ಥಿತಿ ಇತ್ತು. ನಂದು ಕಚೇರಿ ಒಪ್ಕೊಂಡ್ಬಿಟ್ಟಿದ್ದೆ. ಅವತ್ತು ಬೆಳಿಗ್ಗೆ ಹೋಗಿದ್ದೆ, ಸಂಜೆ ಕಚೇರಿ ಇತ್ತು. ಬೆಳಿಗ್ಗೆ ಅಂತೂ ಪ್ರಾಕ್ಟೀಸ್ ಮಾಡಿದ್ದೆ ಸ್ವಲ್ಪ. ಮಧ್ಯಾಹ್ನ ಹೊತ್ತಿಗೆ ನನ್ನ ಕಂಠ ಇಲ್ಲೂ ಇಲ್ಲ. ನನಗೆ ಹಾಡಕ್ ಆಗಲ್ಲ, ಕಚೇರಿ ಕಷ್ಟ ಅಂತಾನೆ ನಾನು ಅಲ್ಲಿ ಮ್ಯಾನೇಜ್ಮೆಂಟ್ ಅವರಿಗೆಲ್ಲ ಮಾತಾಡಿದ್ದೆ. ಮ್ಯಾನೇಜ್ಮೆಂಟ್ ಅವ್ರು ಜೀವನ ನೆನ್ಸ್ಕೊಳ್ಳಿ ಹಾಡಿ, ಹಿಂಗೆ ಆಯ್ತು ಏನಾಯ್ತು ಅದು ನನಗೆ ಇಲ್ಲಿ ಇವತ್ತಿಗೂ ಗೊತ್ತಿಲ್ಲ. ಆ ದೇವಿ ನೆನ್ಸ್ಕೊಂಡು ಕಣ್ಣು ಮುಚ್ಕೊಂಡು ಹಾಡಿದ್ದಷ್ಟೇ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅವತ್ತಿನ ಕಚೇರಿಯಲ್ಲಿ. ಇದು ನಮ್ಮ ಸ್ಥಳ ಮಹಿಮೆ, ದೇವಿ ಮಹಿಮೆ, ಸಂಗೀತದ ಮಹಿಮೆ.
0: ಖಂಡಿತ ನಿಜ ಕಂಡಿ, ತಾಯಿ ಶಾರದೆಯೇ ಒಂದು ಕೃಪಾ ಕಟಾಕ್ಷ ಅವತ್ತಿತ್ತು ನಿಮಗೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದ್ರೆ ಅದೊಂದು ಒಂಥರ ಆಶ್ಚರ್ಯ ಆಗ್ಬಿಡುತ್ತೆ ನಮ್ಗೇನೆ ಆಗಲ್ಲ ಅಂದಿದ್ದು ಆಗಿದ್ದು ತುಂಬಾ ಆಶ್ಚರ್ಯಕರ
1: ಆಶ್ಚರ್ಯ,
0: ಒಳ್ಳೆಯ ಒಂದು ಅನುಭವ. ಇದ್ ಜೊತೆಗೆ ಈಗ ಅಪ್ಪ ಅಮ್ಮ ಕುಟುಂಬ ಹೇಗೆ ನಿಮಗೆ ಇವೆಲ್ಲದಕ್ಕೂ ಸಹಕಾರ ಇತ್ತು?
1: ಅಪ್ಪ ಅಮ್ಮನಿಗೆ ಅವರಿಗೆ ಆಕ್ಚುಲಿ ಸಂಗೀತ ಕಲಿಬೇಕು ಅನ್ನೋದು ಬಹಳ ಆಸೆ ಇತ್ತು. ಅವರ ಜೀವನದ ಒತ್ತಡ ಅದು, ಮತ್ತೆ ಅವರ ಕುಟುಂಬದ ಒತ್ತಡ, ಅವ್ರಿಗೆ ಕಲಿಯಕ್ಕೆ ಆಗದೇ ಇರೋದ್ರಿಂದ ಅವರ ಇಬ್ಬರು ಮಕ್ಕಳು, ನನ್ನ ಅಣ್ಣ ನಿಶ್ಚಲ್ ವಿದ್ವಾನ್ ನಿಶ್ಚಲ್ ಎಸ್ ಕುಮಾರ್ ಅವರಿಗೂ ಹಾಗೂ ನನಗೆ ಇಬ್ಬರಿಗೂ ಸಂಗೀತ ಕಲಿಸಿ ಅದರಲ್ಲಿ ವಿದ್ವತ್ ಮಾಡಿಸಿ ಇಬ್ಬರು ಒಟ್ಟಿಗೆ ಹಾಡ್ತಾ ಇದ್ವಿ. ಸೊ ಅದೇ ಆ ತರ ತುಂಬಾ ಸಹಕಾರ ಕೊಟ್ಟು ಅವರೇ ನನಗೆ ಸಣ್ಣ ವಯಸ್ಸಲ್ಲಿ ಅವರೇ ಕರ್ಕೊಂಡು ಹೋಗಿ ಸಂಗೀತ ಪ್ರತಿದಿನ ಕರ್ಕೊಂಡು ಹೋಗಿ ಸಂಗೀತ ಪಾಠಶಾಲೆ ಕಲಿಸಿ ಬಹಳ ಬಹಳ ಬಹಳ ತಂದೆ ತಾಯಿ ಋಣ ಯಾವತ್ತು ತೀರ್ಸಕ್ ಆಗಲ್ಲ.
0: ನಿಮ್ಮ ಒಳ್ಳೆಯ ಒಂದು ಸಂಗೀತ ಜರ್ನಿಯನ್ನು ನಮ್ಮೊಡನೆ ಹಂಚ್ಕೊಂಡ್ರಿ. ಕೊನೆಯದಾಗಿ ನಮ್ಮ ಕೇಳಿದ್ರಿಗೆ ಒಂದು ಕೀರ್ತನೆಯಿಂದ 2 ಸಾಲುಗಳನ್ನು ಹಾಡ್ಬಿಡ್ತೀರಾ, ಸಮಯ ಆಗ್ತಾ ಇದೆ.

ഗോവിന്ദ ഗോകുലപാലക പരമാനന്ദാ.

0: ತುಂಬ ಸುಶ್ರಾವ್ಯವಾಗಿ ಹಾಡಿದ್ರಿ. ಇದುವರೆಗೂ ತಮ್ಮ ಇಡೀ ಸಂಗೀತ ಜರ್ನಿ ಮತ್ತು ತಮ್ಮ ವೃತ್ತಿ ಈ ತಾರೆ ವಿಚಾರಗಳನ್ನು ನಮ್ಮೊಡನೆ ಹಂಚಿಕೊಂಡ್ರಿ. ನಿಮ್ಮ ಭವಿಷ್ಯ ಮತ್ತು ನಿಮ್ಮ ಮುಂದಿನ ಕನಸು ನನಸಾಗಲಿ ಅಂತ ಹಾರೈಸ್ತಾ ತಮ್ಮ ಅಮೂಲ್ಯವಾದ ಸಮಯ ನೀಡಿದ್ದಕ್ಕೆ ತಮಗೆ ಆಕಾಶವಾಣಿ ಭದ್ರಾವತಿ ಮತ್ತು ಪ್ರೀತಿಯ ಕೇಳುಗರ ಪರವಾಗಿ ವಂದನೆಗಳು, ಧನ್ಯವಾದಗಳು. ನಮಸ್ಕಾರ, ಧನ್ಯವಾದ. ಕೇಳುವರಿಂದಿನ ಯುವ ಸಾಧಕರೊಂದಿಗೆ ನೇರ ಫೋನೌಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಯುವ ಗಾಯಕ ವಿದ್ವಾನ್ ನಿಖಿಲ್ ಎಸ್. ಕೇಳುವರಿದಾಗಿತ್ತು ಈ ವಾರದ ಯುವ ಸಾಧಕರೊಂದಿಗೆ ನೇರ ಫೋನೌಟ್ ಕಾರ್ಯಕ್ರಮ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಸಂಜೆ 9:35 ನಿಮಿಷಕ್ಕೆ ವಿಶ್ವ ಜನಸಂಖ್ಯಾ ದಿನದ ಸಂದರ್ಭದಲ್ಲಿ ಈ ಕುರಿತು ಮಾತನಾಡುತ್ತಾರೆ ಅಶ್ವಿನಿ ಪ್ರದೀಪ್ ಚಿಕ್ಕನಲ್ಲೂರು. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆತ್ಮೀಯ ಶ್ರೋತೃಗಳಿಗೆಲ್ಲ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತ. ಸ್ನೇಹಿತರೆ, ಇಂಪಾದ ಹಾಡುಗಳ ಜೊತೆಗೆ ಈ ದಿನಾಂಕದಂದು ಜನಿಸಿದ ಮಹನೀಯರು ಮತ್ತು ಈ ದಿನದ ವಿಶೇಷತೆ ಕುರಿತು ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋಣ. ಸ್ನೇಹಿತರೆ, ಇವತ್ತು ವಿದುಷಿ ನೀಲಮ್ಮ ಕಡಂಬಿಯವರ ಜನ್ಮದಿನವಾಗಿದೆ. ಇವರು ಕರ್ನಾಟಕದ ಅತ್ಯಂತ ಒಂದು ಗಾಯಕ ಪರಂಪರೆಯಲ್ಲಿ ತಮ್ಮದೇ ಆದ ವೈಶಿಷ್ಟ್ಯ ಸಾಧಿಸಿದಂಥವರು. ಇವರು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕ್ಷೇತ್ರದ ಅತ್ಯಂತ ಪ್ರಸಿದ್ಧ ವೀಣಾ ವಿದ್ವಾಂಸ ಮತ್ತು ಗಾಯಕಿ. ಆ ಕಾಲದಲ್ಲಿ ಸಾರ್ವಜನಿಕ ವೇದಿಕೆಯಲ್ಲಿ ಸಂಗೀತ ಕಚೇರಿ ನಡೆಸಿದ ಪ್ರಾದೇಶಿಕ ವಲಯದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆ ಇವರಿಗೆ ಬಂದಿದೆ. ಇವರು ಹುಟ್ಟಿದ್ದು ಜುಲೈ 11, 1911 ಮಂಡ್ಯ ಜಿಲ್ಲೆಯ ಮೇಲ್ಕೋಟೆಯಲ್ಲಿ. ಇವರ ತಂದೆ ವೆಂಕಟಾಚಾರ್ಯರು ವೃತ್ತಿಯಲ್ಲಿ ಪೊಲೀಸ್ ಅಧಿಕಾರಿಯಾಗಿದ್ದು ಪ್ರಸಿದ್ಧ ವೀಣಾ ವಿದ್ವಾಂಸರಾಗಿದ್ದರು. ತಾಯಿ ಮತ್ತು ಅಣ್ಣ ಎಂ ಎ ಶ್ರೀನಿವಾಸ್ ಅಯ್ಯಂಗಾರ್ ಅವರು ಕೂಡ ಸಂಗೀತ ವಿದ್ವಾಂಸರಾಗಿದ್ದರು. ಇವರು ಆರಂಭದಲ್ಲಿ ಅಣ್ಣ

ಮತ್ತು ತಂದೆಯಿಂದಲೇ ಸಂಗೀತವನ್ನು ಶುರು ಮಾಡ್ತಾರೆ. ತದನಂತರ ವಿದ್ವಾನ್ ಲಕ್ಷ್ಮೀನಾರಾಯಣಪ್ಪ ಮತ್ತು ವೀಣಾ ವೆಂಕಟಗಿರಿಯಪ್ಪನವರ ಬಳಿ ಶಿಕ್ಷಣವನ್ನು ಪಡೆಯುತ್ತಾರೆ. ಮೈಸೂರು ವಾಸುದೇವಾಚಾರ್ಯರು, ಮೈಸೂರು ಟಿ ಚೌಡಯ್ಯ ಮತ್ತು ವಿ ರಾಮರತ್ನಂ ಅವರಂತಹ ಮಹಾನ್ ವಿದ್ವಾಂಸರ ಬಳಿ ಗಾಯನವನ್ನು ಕಲಿತಾರೆ. ಇವರ ಶೈಲಿ ವಿಶಿಷ್ಟವಾದದ್ದು, ಗಾಯನ ವಾದನ ಸಮನ್ವಯ. ನೀಲಂನವರು ಕೇವಲ ವೀಣೆ ನುಡಿಸುವುದಲ್ಲದೆ ವೀಣಾ ವಾದನದೊಟ್ಟಿಗೆ ಹಾಡನ್ನ ತಾವೇ ಹಾಡ್ತಾ ಇದ್ರು. ಇದರೊಟ್ಟಿಗೆ ಪ್ರೇಕ್ಷಕರ ಮೆಚ್ಚುಗೆಯನ್ನ ಪಡ್ಕೊಂಡಿದ್ರು. ಇವರ ಕೋಮಲವಾದ ಧ್ವನಿ ಮತ್ತು ವೀಣಾನದ ಎರಡು ಹದವಾಗಿ ಬೆರೆತು ಕಚೇರಿಗಳ ಕೇಳುಗರಿಗೆ ವಿಶೇಷ ಅನುಭವ ನೀಡ್ತಾ ಇತ್ತು. ಇವರು ಕನ್ನಡ ಚಲನಚಿತ್ರರಂಗದ ಮೊದಲ ಮಹಿಳಾ ಸಂಗೀತ ನಿರ್ದೇಶಕಿಯಾಗಿ ಕಾರ್ಯನಿರ್ವಹಿಸಿದ ಕೀರ್ತಿ ಇವರಿಗೆ ಸಲ್ತದೆ. ಈ ನೀಲಮ್ಮ ಕಡಂಬಿಯವರ ಒಂದು ವಿಶಿಷ್ಟವಾದ ಪರಂಪರೆ, ವಿಶಿಷ್ಟವಾದ ಗಾಯನ ಪರಂಪರೆ ಆಗಿನ ಕಾಲದಲ್ಲಿ ಎಲ್ಲರನ್ನ ಮನೆ ಸುರಗೊಂಡಿತ್ತು ಅಂತ ಹೇಳ್ತಾ ಅವರ ಒಂದು ಹುಟ್ಟುಹಬ್ಬದ ಸವಿನೆನಪನ್ನು ಮಾಡಿಕೊಳ್ತಾ ಬನ್ನಿ ಈಗ ಕನ್ನಡದ ಒಂದು ಹಾಡನ್ನು ಕೇಳ್ಕೊಂಡು ಬರೋಣ. ಚಿತ್ರ ಶ್ರವಣ ಬಂತು, ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್.

ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಮೆಗಾಹೆಡ್ಸ್ ಹಾಗೂ 101.4 ಮೆಗಾಹೆಡ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋವಾಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಪ್ರಸಾರವಾಗುತ್ತಿರುವಂತಹ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಈ ದಿನದ ವಿಶೇಷತೆ ಮತ್ತು ಈ ದಿನಾಂಕದಂದು ಜನಿಸಿದ ಮಹನೀಯರನ್ನ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಕೇಳ್ತಾ ಇದೀರ ತಾವು ಸ್ನೇಹಿತರೆ. ಇವತ್ತು ವಿಶ್ವ ಜನಸಂಖ್ಯಾ ದಿನ. ಪ್ರತಿ ವರ್ಷ ಜುಲೈ 11 ವಿಶ್ವ ಜನಸಂಖ್ಯಾ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಹೆಚ್ಚಿರುವ ಜಾಗತಿಕ ಜನಸಂಖ್ಯೆ, ಅದರಿಂದ ಎದುರಾಗುವ ಸವಾಲುಗಳು ಮತ್ತು ಮಾನವ ಹಕ್ಕುಗಳ ಕುರಿತು ಸಾರ್ವಜನಿಕರ ಜಾಗೃತಿ ಮೂಡಿಸೋಕ್ಕೋಸ್ಕರ ಈ ದಿನವನ್ನ ಆಯ್ಕೆ ಮಾಡಲಾಗಿದೆ. ಇದು 1987 ಜುಲೈ 11 ವಿಶ್ವದ ಒಟ್ಟು ಜನಸಂಖ್ಯೆ 5 ಬಿಲಿಯನ್ ಅಂದರೆ 500 ಕೋಟಿ ತಲುಪಿತು. ಇದನ್ನು 5 ಬಿಲಿಯನ್ ಡೇ ಎಂದು ಗುರುತಿಸಲಾಯಿತು. ಈ ಹಿನ್ನೆಲೆಯೊಳಗೆ ಅಧಿಕೃತವಾಗಿ 1989 ವಿಶ್ವ ಜನಸಂಖ್ಯೆ ದಿನಾಚರಣೆಯಾಗಿ ಆಯ್ಕೆ ಮಾಡಲಾಗಿದೆ. ಹೀಗೆ ಜಾಗೃತಿ ಮೂಡಿಸೋದು ಅಂದರೆ ಮಿತಿಮೀರಿದ ಜನಸಂಖ್ಯೆಯಿಂದ ಪರಿಸರ, ಆರ್ಥಿಕತೆ ಮತ್ತು ಆರೋಗ್ಯದ ಮೇಲಾಗುವ ಪರಿಣಾಮಗಳ ಬಗ್ಗೆ ಜನರಿಗೆ ತಿಳಿಸುವುದಾಗಿರುತ್ತದೆ. ಕುಟುಂಬ ಯೋಜನೆ ಬಗ್ಗೆ, ಲಿಂಗ ಸಮಾನತೆ ಬಗ್ಗೆ, ಹೀಗೆ ಮೊದಲಾದ ವಿಚಾರವನ್ನು ಮೂಡಿಸೋಕ್ಕೋಸ್ಕರವಾಗಿ ಈ ಒಂದು ವಿಶ್ವ ಜನಸಂಖ್ಯಾ ದಿನದ ಕುರಿತಾಗಿ ಅರಿವನ್ನು ಮೂಡಿಸೋಕ್ಕೋಸ್ಕರವಾಗಿ ಈ ದಿನವನ್ನು ಆಚರಣೆ ಮಾಡಲಾಗ್ತದೆ ಅಂತ ಹೇಳ್ತಾ ಬನ್ನಿ ಈಗ ಒಂದು ಹಿಂದಿ ಚಿತ್ರದ ಹಾಡನ್ನು ಕೇಳ್ಕೊಂಡು ಬಿಡೋಣ. ಚಿತ್ರ ಶ್ರೀ 420 ಹಾಡಿದ್ದಾರೆ ಮನ್ನಾಡೆ ಮತ್ತು ಸಂಗಡಿಗರು.

ಹಬ್ಬದ ಹಾಡನ್ನು ಕೇಳ್ಕೊಂಡು ಬಂದ್ವಿ ಸ್ನೇಹಿತರೆ. ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮಿಡಿವಿ 625 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಪ್ರಸಾರವಾಗುತ್ತಿರುವ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಸ್ಟುಡಿಯೋ ಸಮಯ 9:25 ಸ್ನೇಹಿತರೆ. ಇವತ್ತು ಅಮಿತ್ವಾ ಘೋಷ್ ಅವರ ಹುಟ್ಟಿದಿನವಾಗಿದೆ. ಇವರು ಭಾರತದ ಅತ್ಯಂತ ಪ್ರಸಿದ್ಧ ಇಂಗ್ಲಿಷ್ ಭಾಷೆಯ ಕಾದಂಬರಿಕಾರರು ಮತ್ತು ಲೇಖಕರು. ಇವರು ಜುಲೈ 11, 1956 ಕೋಲ್ಕತ್ತಾದಲ್ಲಿ ಜನಿಸುತ್ತಾರೆ. ಇವರು ಡೆಹ್ರಾಡೂನ್ನಲ್ಲಿ ಡಿ ಡೂನ್ ಸ್ಕೂಲ್ ಆಫ್ ಇದರಲ್ಲಿ ಮತ್ತು ದೆಹಲಿ ವಿಶ್ವವಿದ್ಯಾಲಯದಲ್ಲಿ ಮತ್ತು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಸಾಮಾಜಿಕ ಮಾನವಶಾಸ್ತ್ರದಲ್ಲಿ ಇವರು PhDಯನ್ನು ಮಾಡ್ತಾರೆ. ಹಾಗೆಯೇ ಆರಂಭದಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಯಲ್ಲಿ ವರದಿಗಾರ ಕೆಲಸ ಮಾಡ್ತಾರೆ. ನಂತರ ಪೂರ್ಣಾವಧಿ ಬರವಣಿಗೆ ಇವರು ಪಾದಾರ್ಪಣೆ ಮಾಡ್ತಾರೆ. ಇವರ ಬರಹಗಳು ಇತಿಹಾಸ, ವಸಾಹತುಶಾಹಿ, ರಾಷ್ಟ್ರೀಯ ಗುರುತು ಮತ್ತು ಇತ್ತೀಚಿನ ವರ್ಷಗಳಲ್ಲಿ ಹವಾಮಾನ ಬದಲಾವಣೆ ವಿಷಯಗಳ ಕುರಿತು ಬಹಳಷ್ಟು ಹೆಚ್ಚು ಕೇಂದ್ರೀಕರಿಸ್ತಾ ಇದ್ದಾರೆ ಎಂದು ಗಮನಿಸಬೇಕು. ಇವರು ದ ಶಾಡೋ ಲೈನ್ಸ್, ದ ಗ್ಲಾಸ್ ಪ್ಯಾಲೆಸ್, ದ ಹಂಗ್ರಿ ಟೈಡ್ ಮೊದಲಾದ ಕೃತಿಗಳನ್ನು ಹೊರತಂದಿದ್ದಾರೆ. ಹಾಗೆ ಕಾದಂಬರಿಗಳನ್ನು ತಂದಿದ್ದಾರೆ. ದಿ ಗ್ರೇಟ್ ಏನು ಡೆಡ್ಮೆಂಟ್, ಹಾಗೆಯೇ ಇನ್ ಆನ್ ಆಂಟಿಕ್ ಲ್ಯಾಂಡ್ ಎಂಬ ಪುಸ್ತಕವನ್ನು ಇವರು ಪುರಾತನ ನೆಲದಲ್ಲಿ ಎಂಬ ಹೆಸರಿನಲ್ಲಿ ಕನ್ನಡಕ್ಕೆ ಇದನ್ನು ಅನುವಾದ ಮಾಡಲಾಗಿದೆ. ಇವರ ಪ್ರಮುಖ ಪ್ರಶಸ್ತಿಗಳೆಂದರೆ 2018 ಜ್ಞಾನಪೀಠ ಪ್ರಶಸ್ತಿ, 2007 ಪದ್ಮಶ್ರೀ ಪ್ರಶಸ್ತಿ, ಹಾಗೆಯೇ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಎರಾಸ್ಮಾಸ್ ಪ್ರಶಸ್ತಿಯನ್ನು ಸಹ ನೀಡಿ ಗೌರವಿಸಲಾಗಿದೆ. ಅವರ ಹುಟ್ಟುಹಬ್ಬ ಶುಭಾಶಯವನ್ನು ತಿಳಿಸ್ತಾ ಬನ್ನಿ, ಈಗ ಒಂದು ಕನ್ನಡದ ಗೀತೆಯನ್ನು ಅಲ್ಸೋಣ. ಚಿತ್ರ ನಮ್ಮೂರ ಮಂದಾರ ಹೂವೆ, ಗಾಯಕರು ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ.

ಪ್ರಥಮೆ ಸ್ವಾಗತ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.5 ಮೆಘಟ್ಸ್ ಹಾಗೂ 101.4 ಮೆಘಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಪ್ರಸಾರವಾಗುತ್ತಿರುವ ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳನ್ನು. ಸ್ನೇಹಿತರೆ, ಸ್ಟುಡಿಯೋ ಸಮಯ ಈಗ 9:26:12. ಕನ್ನಡ ಸಾಹಿತ್ಯದಲ್ಲಿ ಮುತ್ತೋರ್ವ ವಿಶಿಷ್ಟವಾದ ಛಾಪನ್ನು ಮೂಡಿಸಿದಂಥ ಡಾಕ್ಟರ್ ಸುನೀತಿ ಉದ್ಯಾವರ ಅವರ ಹುಟ್ಟುಹಬ್ಬವಾಗಿದೆ. ಇವರು ನಾಡಿನ ಖ್ಯಾತ ಕಥೆಗಾರ್ತಿ, ಕಾದಂಬರಿಗಾರ್ತಿ, ಕವಯಿತ್ರಿ ಮತ್ತು ಸಂಘಟಕಿ ಆಗಿದ್ದಾರೆ. ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದಿಂದ ಮೊಟ್ಟ ಮೊದಲ ಬಾರಿಗೆ ಮಹಿಳೆ PhD ಪಡೆದ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ ಅಂತ ನಮಗೆ ತಿಳಿದು ಬರುತ್ತೆ. ಇವರು ಹುಟ್ಟಿದ್ದು July 11, 1937 ಮಂಗಳೂರಿನ ಸ್ವಾತಂತ್ರ್ಯ ಹೋರಾಟಗಾರರ ಮನೆತನದಲ್ಲಿ ಜನಿಸ್ತಾರೆ. ತಂದೆ ಶಾಂತಾರಾಮರಾವ್, ತಾಯಿ ಸೀತಾಬಾಯಿ. ಇವರು ಮಂಗಳೂರಿನಲ್ಲಿ ಪ್ರೌಢಶಿಕ್ಷಣ ಮುಗಿಸಿದ ನಂತರ ಮುಂಬೈನ ಕಾಲ್ಸ್ ಕಾಲೇಜ್ನಲ್ಲಿ ಉನ್ನತ ಶಿಕ್ಷಣವನ್ನು ಪಡೀತಾರೆ. ಹಾಗೆಯೇ ಇವರ

ಒಂದು ವಿಶಿಷ್ಟವಾದ ಸಾಧನೆ ನಾವು ಇಲ್ಲಿ ನೆನಪು ಮಾಡಿಕೊಳ್ಬೇಕಾಗ್ತದೆ. ಹಾಗೆಯೇ ಇವರು ಹೈಸ್ಕೂಲ್ನಲ್ಲಿ ಶಿಕ್ಷಕ ತರಬೇತಿ ಪಡೆದ ನಂತರ ಗಣಪತಿ ಹೈಸ್ಕೂಲ್ನಲ್ಲಿ ಶಿಕ್ಷಕರಾಗಿ ವೃತ್ತಿಯನ್ನು ಆರಂಭ ಮಾಡ್ತಾರೆ. ಮುಂಬೈ ರಾಷ್ಟ್ರೀಯ ಕನ್ನಡ ಶಿಕ್ಷಣ ಸಮಿತಿ ಪ್ರೌಢಶಾಲೆ ವಡಲದಲ್ಲಿ ಶಿಕ್ಷಕಿಯಾಗಿ 34 ವರ್ಷಗಳ ಕಾಲ ಸೇವೆ ನಂತರ ನಿವೃತ್ತಿ ಹೊಂದಿದ್ದಾರೆ. ಅಧ್ಯಾಪನದೊಂದಿಗೆ ಓದುವ ಹುಚ್ಚು. ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ವಿಭಾಗದಲ್ಲಿ ಎಂಎಯನ್ನು ಹಾಗೆಯೇ ವರದರಾಜ್ ಆದ್ಯ ಸ್ವರ್ಣ ಪದಕವನ್ನು ಪಡ್ಕೊಳ್ತಾರೆ. ಈಗಾಗಲೇ ಹೇಳಿದೆ, ಇವರು ಮುಂಬೈ ವಿಶ್ವವಿದ್ಯಾಲಯಕ್ಕೆ ಕಡೆಂಗೂಡು ಶಂಕರ ಭಟ್ಟರ ಸೃಜನಶೀಲ ಪ್ರಕಟಿತ ಕೃತಿಗಳು ಎಂಬ ಮಹಾಪ್ರಬಂಧ ಮಂಡಿಸಿ PhD ಪದವಿಯನ್ನು ಪಡೀತಾರೆ. ಹಾಗೆಯೇ 15 ವಯಸ್ಸಿನಲ್ಲಿ ಸಾಹಿತ್ಯ ಎಲ್ಲ ಪ್ರಕಾರಗಳನ್ನು ಸೇರಿಸಿ ಛಾಯಾ, ಪುಷ್ಪಾಂಜಲಿ, ನವೋದಯ ಕೃತಿ ರಚನೆ. 19 ವಯಸ್ಸಿನಲ್ಲಿ ಕಾದಂಬರಿ ರಚನೆ. ಕಾದಂಬರಿಗಳೆಂದರೆ ಸ್ನೇಹ ಸ್ಮಾರಕ, ತಂಗಿಯ ಕಾಣಿಕೆ, ಕ್ಷಮಾಶೀಲೆ, ಋಣಮುಕ್ತಿ, ಆಶ್ವಾಸನೆ ಪ್ರಕಟಿತ ಮುಂತಾದ ಕೃತಿಗಳಾಗಿದ್ದಾವೆ. ಕವನ ಸಂಕಲನ ಅಂದರೆ ಮೊಗ್ಗು, ಗೊಂಚಲು, ಶಿಶುಗೀತೆಗಳು ಸಂಕಲನ, ಕಿಂಕಿಣಿಯ ಮುಂಬೈ ಕರ್ನಾಟಕ ಸಂಘದ ಕಲಿಕಾ ವರ್ಗಕ್ಕೆ ಪಠ್ಯಪುಸ್ತಕ, 4 ಗೀತ ರೂಪಕಗಳ ಸಂಕಲನ ರೂಪಕ, ವಲ್ಲಾರಿ, ಮಹಾಪ್ರಬಂಧ, ವಾಂಗ್ಮಯ, ಆರಾಧಕ, ಕಡೆಂಗೊಬ್ಬಳು ಶ್ರೇಷ್ಠ ಸಂಶೋಧನಾ ಕೃತಿಯಾಗಿ ಆಯ್ಕೆಯಾಗಿದೆ. ಕನ್ನಡ, ಮರಾಠಿ, ತುಳು, ಕೊಂಕಣಿ, ಇಂಗ್ಲಿಷ್, ಹಿಂದಿಯಲ್ಲಿ ಕವನವನ್ನು ಬರೆದಿದ್ದು ನಾಟಕ, ಬೀದಿ ನಾಟಕಗಳು ರಚನೆಯನ್ನು ಮಾಡಿದ್ದಾರೆ. ಅಂಕಣ ಬರಹಗಾರ್ತಿಯಾಗಿ ಶ್ರೀ ಸತ್ಯ ಪತ್ರಿಕೆಗಾಗಿ ನಾರಿ ಪಡೆದ ಬಂದ ದಾರಿ ಎಂಬ ಅಂಕಣ ಬರಹವನ್ನು ಧ್ವನಿ ಸುರುಳಿ ಹಿಂದಿಯಿಂದ ಕನ್ನಡಕ್ಕೆ ಅನುವಾದಿಸಿ ಸಾಯಿದರ್ಶನ ಭಜನೆಗಳು ಮಾಡಿದ್ದಾರೆ. ಹಲವಾರು ಸಮಿತಿ ಸಂಘ ಸಂಸ್ಥೆಗಳ ಪ್ರಮುಖ ಪಾತ್ರ ಇವರು ನಡೆಸಿಕೊಟ್ಟಿದ್ದಾರೆ. ಮಹಾರಾಷ್ಟ್ರ ರಾಜ್ಯ ಪುಸ್ತಕ ಮಂಡಳಿ ಕನ್ನಡ ಭಾಷಾ ಸಮಿತಿಯ ಸದಸ್ಯಯಾಗಿ, ಪುಣೆಯ ಪಠ್ಯಪುಸ್ತಕ ಸಮಿತಿ ಮಂಡಳ ಕನ್ನಡ ಭಾಷಾ ಸಮಿತಿಯಲ್ಲಿ ಸದಸ್ಯಯಾಗಿ, ಗೋರ್ಗಾಂವ್ ಕರ್ನಾಟಕ ಸಂಘದ ಮಹಿಳಾ ವಿಭಾಗದ ಸ್ಥಾಪಕರಲ್ಲೊಬ್ಬರಾಗಿ, ಕಾರ್ಯದರ್ಶಿಯಾಗಿ, ಉಪಾಧ್ಯಕ್ಷೆಯಾಗಿ, ಅಧ್ಯಕ್ಷೆಯಾಗಿ ಸೇವೆ ಸಲ್ಲಿಸಿದ್ದಾರೆ. ಹಲವಾರು ಸಂಕೀರ್ಣ ಕವಿಗೋಷ್ಠಿಗಳಲ್ಲಿ ಭಾಷಣಕಾರ್ತಿಯಾಗಿ ಸಿಂಗಾಪುರ್, ಹಾಂಗ್ಕಾಂಗ್, ಪಟಾಯಿ, ಬ್ಯಾಂಕಾಕ್, ನೇಪಾಳಗಳಲ್ಲಿ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಷಣಕಾರ್ತಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರ ಒಂದು ಸಾಧನೆಗೆ ವಾಂಗ್ಮಯ, ಆರಾಧಕ, ಕಡೆಂಗೊಡ್ಲು ಕೃತಿಗೆ ಶ್ರೇಷ್ಠ ಸಂಶೋಧನಾ ಪ್ರಶಸ್ತಿ ಇವರ ಒಂದು ಸಾಧನೆಗೆ ಲಭಿಸಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಡಾಕ್ಟರ್ ಸುನೀತಿ ಉದ್ಯಾ ಅವರ ಹುಟ್ಟುಹಬ್ಬವನ್ನು ಸ್ಮರಣೆ ಮಾಡ್ತಾ ಕಾರ್ಯಕ್ರಮದ ಕಡೆಯದಾಗಿ ಒಂದು ಹಿಂದಿ ಗೀತೆಯನ್ನು ಕೇಳ್ಕೊಂಡು ಬರೋಣ. ಮೊಹಮ್ಮದ್ ರಫಿಯವರ ದನಿಯಲ್ಲಿ ಆಮ್ನೆ ಸಾಮ್ನೆ ಚಿತ್ರದ ಹಾಡು.

ಸ್ನೇಹಿತರಿಗಾಗಿ ಇತ್ತು ಇಂದಿನ ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ಬಾನುಲಿ ಕೇಂದ್ರವಾದಂಥ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಮೂಡಿಬಂದಿತು.

0: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನಮ್ಮ ಮೊದಲ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳುಗರಿಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವಿಶ್ವ ಜನಸಂಖ್ಯಾ ದಿನ, ಈ ಕುರಿತು ಮಾತನಾಡುತ್ತಾರೆ ಅಶ್ವಿನಿ ಪ್ರದೀಪ್ ಚಿಕ್ಕನಲ್ಲೂರು.
2: ಎಲ್ಲರಿಗೂ ವಿಶ್ವ ಜನಸಂಖ್ಯಾ ದಿನದ ಶುಭಾಶಯಗಳು. ಮನುಷ್ಯನೇ ಭೂಮಿಯ ಶ್ರೇಷ್ಠ ಸಂಪತ್ತು ಎಂಬ ಮಾತಿದೆ. ಆದರೆ ಅದೇ ಮನುಷ್ಯ ಸಂಖ್ಯೆ ಮಿತಿ ಮೀರಿದಾಗ ಆ ಸಂಪತ್ತೇ ಸಮಸ್ಯೆಯಾಗಿ ಬದಲಾಗುತ್ತದೆ. ಒಂದು ದೇಶ, ರಾಜ್ಯ ಅಥವಾ ಪ್ರದೇಶದಲ್ಲಿ ವಾಸಿಸುವ ಒಟ್ಟು ಜನರ ಸಂಖ್ಯೆಯನ್ನು ಜನಸಂಖ್ಯೆ ಎಂದು ಕರೆಯಲಾಗುತ್ತದೆ. ಪ್ರತಿ ವರ್ಷ ಜುಲೈ 11ರಂದು ಆಚರಿಸುವ ವಿಶ್ವ ಜನಸಂಖ್ಯಾ ದಿನವು ಈ ವಿರೋಧಾಭಾಸವನ್ನು ವಿಮರ್ಶಿಸುತ್ತದೆ.

ಸಲು ನಮಗೆ ಒಂದು ಅವಕಾಶ. 1989 ಜುಲೈ 11 ವಿಶ್ವದ ಜನಸಂಖ್ಯೆ 500 ಕೋಟಿಯನ್ನು ತಲುಪಿತು. ಈ ಅಭೂತಪೂರ್ವ ಹೆಚ್ಚಳದ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಆತಂಕ ಮತ್ತು ಅರಿವು ಮೂಡಿಸಲು UNDP ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಂ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮವು 1989 ಈ ದಿನಾಚರಣೆಗೆ ನಾಂದಿ ಹಾಡಿತು. ಅಂದಿನಿಂದ ಇಂದಿನವರೆಗೆ ಪ್ರತಿ ವರ್ಷ ಒಂದು ಘೋಷವಾಕ್ಯದೊಂದಿಗೆ ವಿಶ್ವ ಜನಸಂಖ್ಯಾ ದಿನವನ್ನು ಆಚರಿಸುತ್ತಾ ಬಂದಿದ್ದೇವೆ. ಪ್ರತಿಯೊಬ್ಬ ಮನುಷ್ಯನು ಕೇವಲ ಒಂದು ಹೊಟ್ಟೆಯೊಂದಿಗೆ ಹುಟ್ಟುವುದಿಲ್ಲ, ಬದಲಿಗೆ ಆತನಿಗೆ ಕೆಲಸ ಮಾಡಲು 2 ಕೈಗಳು ಇರುತ್ತವೆ ಎಂಬ ಆಶಾವಾದಿ ಮಾತುಗಳನ್ನು ನಾವು ಅನೇಕ ಬಾರಿ ಕೇಳಿದ್ದೇವೆ. ಆದರೆ 820 ಕೋಟಿ ಗಡಿ ದಾಟಿರುವ ಜಾಗತಿಕ ಜನಸಂಖ್ಯೆ ಮತ್ತು 147 ಕೋಟಿಗೂ ಅಧಿಕ ಜನಸಂಖ್ಯೆಯೊಂದಿಗೆ ವಿಶ್ವದಲ್ಲೇ ಮೊದಲ ಸ್ಥಾನದಲ್ಲಿರುವ ನಮ್ಮ ಭಾರತದ ವಾಸ್ತವಿಕತೆಯನ್ನು ನೋಡಿದಾಗ ಈ ಮಾತುಗಳು ಕೇವಲ ಸಾಂತ್ವನಕ್ಕೆ ಮಾತ್ರ ಸೀಮಿತವಾಗುತ್ತವೆಯೇ ಎಂಬ ಗಂಭೀರ ಪ್ರಶ್ನೆ ನಮ್ಮನ್ನು ಕಾಡುತ್ತದೆ. ಇಂದಿನ ವಿಶ್ವ ಜನಸಂಖ್ಯಾ ದಿನದ ಈ ಶುಭ ಸಂದರ್ಭದಲ್ಲಿ ಜನಸಂಖ್ಯೆಯ ಬೆಳವಣಿಗೆಯನ್ನು ಕೇವಲ ಸಮಸ್ಯೆ ಎಂದು ಪರಿಗಣಿಸುವುದನ್ನು ಮೀರಿ ಅದೊಂದು ಅವಕಾಶ ಮತ್ತು ಗಂಭೀರ ಜವಾಬ್ದಾರಿ ಎರಡೂ ಹಾಗೆ ಹೇಗೆ ಪರಿವರ್ತಿಸಬಹುದು ಎಂಬುದನ್ನು ವಿಮರ್ಶಿಸೋಣ. ಈ ದಿನವನ್ನು ಆಚರಿಸುವ ಮುಖ್ಯ ಉದ್ದೇಶ ಜನಸಂಖ್ಯೆಯ ಏರಿಕೆ, ಅದರ ಪರಿಣಾಮಗಳು ಮತ್ತು ಕುಟುಂಬ ಯೋಜನೆ, ತಾಯಂದಿರು ಹಾಗೂ ಮಕ್ಕಳ ಆರೋಗ್ಯ, ಶಿಕ್ಷಣ, ಮಹಿಳಾ ಸಬಲೀಕರಣ ಮತ್ತು ಸುಸ್ಥಿರ ಅಭಿವೃದ್ಧಿಯ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವುದಾಗಿದೆ. ಜನಸಂಖ್ಯೆಯು ಒಂದು ದೇಶದ ಶಕ್ತಿಯೂ ಆಗಬಹುದು, ಆದರೆ ಅದು ನಿಯಂತ್ರಣವಿಲ್ಲದೆ ವೇಗವಾಗಿ ಹೆಚ್ಚಾದರೆ ಅನೇಕ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. 2026 ಕಾಲಮಾನದಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ ಎಂಬುದು ಕೇವಲ ಸಂಖ್ಯೆಯಲ್ಲ, ಅದು ಅವಕಾಶ, ಸವಾಲು, ಅಸಮಾನತೆ ಮತ್ತು ನಾವೀನ್ಯತೆಯ ಕತೆ ಎಂಬುದನ್ನು ವಿಮರ್ಶಾತ್ಮಕವಾಗಿ ನೋಡುವ ಒಂದು ಪ್ರಯತ್ನ. ಪ್ರಸ್ತುತ ಜನಸಂಖ್ಯೆಯ ಬೆಳವಣಿಗೆಯು ಕೇವಲ ಜನನ ಪ್ರಮಾಣಕ್ಕೆ ಸಂಬಂಧಿಸಿದ್ದಲ್ಲ, ಬದಲಿಗೆ ವೈದ್ಯಕೀಯ ಕ್ಷೇತ್ರದ ಮುನ್ನಡೆಯಿಂದಾಗಿ ಮರಣ ಪ್ರಮಾಣದಲ್ಲಿನ ಇಳಿಕೆ ಮತ್ತು ಸರಾಸರಿ ಜೀವಿತಾವಧಿಯ ಹೆಚ್ಚಳ, ಕುಟುಂಬ ಯೋಜನೆಯ ಅರಿವಿನ ಕೊರತೆ, ಬಾಲ್ಯ ವಿವಾಹ, ಶಿಕ್ಷಣದ ಕೊರತೆ, ಬಡತನ, ಮೂಢನಂಬಿಕೆಗಳು, ಮಕ್ಕಳನ್ನು ಹೆಚ್ಚು ಹೊಂದಬೇಕೆಂಬ ಮನೋಭಾವ ಕೂಡ ಜನಸಂಖ್ಯಾ ಏರಿಕೆಗೆ ಪ್ರಮುಖ ಕಾರಣವಾಗಿವೆ. ಹಿಂದೆ ಜನಸಂಖ್ಯಾ ನಿಯಂತ್ರಣ ಎಂದರೆ ನಾವು ಇಬ್ಬರು ನಮಗೆ ಇಬ್ಬರು ಎಂಬ ಘೋಷಣೆ ಮಾತ್ರ ಇತ್ತು, ಆದರೆ ಇಂದು ಅದರ ಸಮಸ್ಯೆಯೇ ಬೇರೆ ಆಗಿದೆ. ಭಾರತದಲ್ಲಿ 65% ಜನರು 35 ವರ್ಷದೊಳಗಿನವರು. ಇದು ಬೃಹತ್ ಕೆಲಸ ಮಾಡುವ ಶಕ್ತಿ, ಆದರೆ ಕೌಶಲ್ಯ ಇಲ್ಲದ ಯುವಶಕ್ತಿ ನಿರುದ್ಯೋಗದ ಬಾಂಬ್ ಆಗುತ್ತಿದ್ದಾರೆ. ಪ್ರತಿ ವರ್ಷ 1.2 ಕೋಟಿ ಯುವಕರು ಉದ್ಯೋಗ ಮಾರುಕಟ್ಟೆಗೆ ಬರುತ್ತಾರೆ, ಆದರೆ ಉದ್ಯೋಗ ಸೃಷ್ಟಿಯಾಗುವುದು ಅರ್ಧದಷ್ಟೂ ಇಲ್ಲ. ಜಪಾನ್, ಯುರೋಪ್, ಚೀನಾದಲ್ಲಿ ಜನನ ಪ್ರಮಾಣ ಕುಸಿದು ವೃದ್ಧರ ಸಂಖ್ಯೆ ಏರುತ್ತಿದೆ. 2050 ಜಗತ್ತಿನ 6ರಲ್ಲಿ ಒಬ್ಬ ವ್ಯಕ್ತಿ 65 ವರ್ಷ ಮೇಲ್ಪಟ್ಟ ವಯಸ್ಸಿನವರಾಗಿರುತ್ತಾರೆ. ಜನಸಂಖ್ಯೆ ಕಡಿಮೆಯಾದರೂ ಆರೋಗ್ಯ ಪಿಂಚಣಿ ಹೊರೆ ಹೆಚ್ಚುತ್ತದೆ. ಹಾಗಾಗಿ ಸಮಸ್ಯೆ ಹೆಚ್ಚು ಜನ ಅಲ್ಲ, ಸಮತೋಲನ ಇಲ್ಲದಿರುವುದು. ಭಾರತದಲ್ಲಿ ಪ್ರಸ್ತುತ 37.5% ಜನರು ನಗರ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದಾರೆ. 2030 ಭಾರತದ 40% ಜನ ನಗರ ಪ್ರದೇಶಗಳಲ್ಲಿ ವಾಸಿಸುತ್ತಾರೆ. ದೊಡ್ಡ ದೊಡ್ಡ ನಗರಗಳು ಟ್ರಾಫಿಕ್, ವಿದ್ಯುತ್, ಮೂಲಭೂತ ಸೌಕರ್ಯಗಳು, ಕಸದ ಸಮಸ್ಯೆ ಎದುರಿಸಬೇಕಾಗುತ್ತದೆ. ಜನಸಂಖ್ಯೆ ಹಂಚಿಕೆಯೇ ದೊಡ್ಡ ಸವಾಲಾಗಿದೆ. 2026 ಹೊಸ ಸವಾಲುಗಳನ್ನು ಗಮನಿಸುವುದಾದರೆ ಮೊದಲನೆಯದಾಗಿ ಹವಾಮಾನ ಬದಲಾವಣೆ ಮತ್ತು ಜನಸಂಖ್ಯೆ. ಹೆಚ್ಚು ಜನ ಎಂದರೆ ಹೆಚ್ಚು ಇಂಗಾಲ, ಆದರೆ ನಿಜವಾದ ಸಮಸ್ಯೆ ಯಾರು ಎಷ್ಟು ಬಳಸುತ್ತಾರೆ ಎಂಬುದು. ವಿಶ್ವದ ಶ್ರೀಮಂತ 10% ಜನರು 50% ಇಂಗಾಲ ಬಳಸುತ್ತಾರೆ. ಹಾಗಾಗಿ ಜನನ ನಿಯಂತ್ರಣ ಮಾತ್ರ ಪರಿಸರಕ್ಕೆ ಪರಿಹಾರವಲ್ಲ, ಸುಸ್ಥಿರ ಬಳಕೆಯೇ ಮುಖ್ಯ. ಎರಡನೆಯದಾಗಿ AI ಮತ್ತು ಉದ್ಯೋಗ. ಕೃತಕ ಬುದ್ಧಿಮತ್ತೆ 2030 ವೇಳೆಗೆ 30 ಕೋಟಿ ಉದ್ಯೋಗಗಳನ್ನು ಬದಲಾಯಿಸಬಹುದು. ಇದರಿಂದ ಉದ್ಯೋಗ ನಷ್ಟ, ನಿರುದ್ಯೋಗ ಹೆಚ್ಚಾಗುವ ಸಾಧ್ಯತೆ, ಆದಾಯ ಅಸಮಾನತೆ, ಡಿಜಿಟಲ್ ಅಂತರ, ಕೌಶಲ್ಯದ ಕೊರತೆ, ಗೌಪ್ಯತೆ ಸಮಸ್ಯೆ, ಯಂತ್ರಗಳ ಮೇಲಿನ ಅತಿಯಾದ ಅವಲಂಬನೆ, ಸೈಬರ್ ಅಪರಾಧಗಳ ಹೆಚ್ಚಳ, ಇಂತಹ ಸಮಸ್ಯೆಗಳು ಉಂಟಾಗಬಹುದು. ಜನಸಂಖ್ಯೆ ಹೆಚ್ಚಿರುವ ದೇಶಗಳಲ್ಲಿ ಕಡಿಮೆ ಕೌಶಲ್ಯದ ಕೆಲಸಗಳಿಗೆ ಬೇಡಿಕೆ ಕಡಿಮೆಯಾದರೆ ಏನು ಮಾಡುವುದು? ಇದು ನಮ್ಮ ಮುಂದಿರುವ ಹೊಸ ಪ್ರಶ್ನೆಯಾಗಿದೆ. ಇನ್ನು ಮೂರನೆಯ ಸವಾಲ್ ಎಂದರೆ ಮಹಿಳೆ ಮತ್ತು ಸಂತಾನೋತ್ಪತ್ತಿ ಹಕ್ಕು. ಇಂದಿಗೂ 25.7 ಕೋಟಿ ಮಹಿಳೆಯರಿಗೆ ಸುರಕ್ಷಿತ ಗರ್ಭ ನಿರೋಧಕ ಸಿಗುತ್ತಿಲ್ಲ. ಶಿಕ್ಷಣ ಮತ್ತು ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಾಗ ಮಹಿಳೆಯರು ತಾವಾಗಿಯೇ ಕಡಿಮೆ ಮಕ್ಕಳನ್ನು ಆಯ್ಕೆ ಮಾಡುತ್ತಾರೆ.
ಕೇರಳ

ಮತ್ತು ತಮಿಳುನಾಡು ಇದಕ್ಕೆ ಉದಾಹರಣೆ. ಬಲವಂತದ ನಿಯಂತ್ರಣವಲ್ಲ, ಆಯ್ಕೆಯ ಸ್ವಾತಂತ್ರ್ಯವೇ ಉತ್ತರ. ಸಂಖ್ಯೆಯನ್ನು ದೂರುವುದು, ಜನ ಜಾಸ್ತಿ ಎಂದು ಬಡವರನ್ನು ದೂರುವುದು ಸುಲಭ. ಆದರೆ ಒಬ್ಬ ಅಮೆರಿಕನ್ ಪ್ರಜೆ 25 ಭಾರತೀಯರಷ್ಟು ಸಂಪನ್ಮೂಲ ಬಳಸುತ್ತಾರೆ. ಇದನ್ನು ಗಮನಿಸಿದರೆ ಸಮಸ್ಯೆ ಜನಸಂಖ್ಯೆಯಲ್ಲ, ಅಸಮಾನ ಬಳಕೆಯಲ್ಲಿ ಇದೆ. ತುರ್ತು ಪರಿಸ್ಥಿತಿಯ ಕಾಲದ ಬಲವಂತದ ಸಂತಾನ ಅರಣದಂತಹ ಕ್ರಮಗಳು ಜನರಲ್ಲಿ ಆತಂಕ ಮೂಡಿಸಿದವು. ಇಂದಿಗೂ ಕುಟುಂಬ ಯೋಜನೆ ಎಂದರೆ ಸರ್ಕಾರದ ಹಸ್ತಕ್ಷೇಪ ಎಂಬ ಭಾವನೆ ಇದೆ. ಮಕ್ಕಳನ್ನು ಹೆರುವುದನ್ನು ತಡೆದರೆ ಸಾಲದು. ಹುಟ್ಟಿದ ಮಕ್ಕಳಿಗೆ ಶಿಕ್ಷಣ, ಪೌಷ್ಟಿಕತೆ, ಆರೋಗ್ಯ ಕೊಡದಿದ್ದರೆ ಅದು ಮಾನವ ಸಂಪನ್ಮೂಲದ ವ್ಯರ್ಥ ಕಾರ್ಯ ಎಂದೇ ಹೇಳಬಹುದು. ಜನಸಂಖ್ಯಾ ನಿಯಂತ್ರಣಕ್ಕೆ ಮುಖ್ಯ ಪರಿಹಾರವನ್ನು ಗಮನಿಸುವುದಾದರೆ, ಹೆಣ್ಣು ಮಗುವಿಗೆ 12 ವರ್ಷ ಶಿಕ್ಷಣ ಕೊಟ್ಟರೆ ಜನನ ಪ್ರಮಾಣ ತಾನಾಗಿಯೇ 2% ಕಡಿಮೆಯಾಗುತ್ತದೆ. ಇದು ಇಂದಿನ ದತ್ತಾಂಶ ಹೇಳುವ ಸತ್ಯದ ಸಂಗತಿ. ಜನಸಂಖ್ಯೆಯ ನಿಯಂತ್ರಣ ಮತ್ತು ಕುಟುಂಬ ಯೋಜನೆಯಲ್ಲಿ ಮಹಿಳೆಯರ ಪಾತ್ರ ನಿರ್ಣಾಯಕವಾಗಿದೆ. ಮಹಿಳೆಯರಿಗೆ ಶಿಕ್ಷಣ ಮತ್ತು ಅವರ ಸಂತಾನೋತ್ಪತ್ತಿ ಹಕ್ಕುಗಳ ಬಗ್ಗೆ ಸಂಪೂರ್ಣ ಸ್ವಾತಂತ್ರ್ಯ ಸಿಕ್ಕಾಗ ಮಾತ್ರ ಜನಸಂಖ್ಯೆಯ ನಿಯಂತ್ರಣ ತಾನಾಗಿಯೇ ಸಾಧ್ಯವಾಗುತ್ತದೆ. ಮಹಿಳಾ ಸಬಲೀಕರಣವೇ ಜನಸಂಖ್ಯಾ ನಿಯಂತ್ರಣದ ಕೀಲಿಕೈ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಜನಸಂಖ್ಯಾ ಲಾಭಾಂಶವನ್ನು ನಿಜವಾದ ಲಾಭ ಮಾಡಿಕೊಳ್ಳಲು ಡಿಜಿಟಲ್ ಕೌಶಲ್ಯ, ಎಐ ತರಬೇತಿ, ಆರೋಗ್ಯ ವಿಮೆ ಬೇಕು. ಕೇವಲ ಜನರಿದ್ದರೆ ಸಾಲದು, ಸಮರ್ಥ ಜನರಿರಬೇಕು. ಸರ್ಕಾರ ಮಾತ್ರವಲ್ಲ, ಪ್ರತಿಯೊಬ್ಬ ಪ್ರಜೆಯು ನೀರು, ವಿದ್ಯುತ್, ಆಹಾರ ವ್ಯರ್ಥ ಮಾಡದೆ ಬಳಸುವ ಸಂಸ್ಕೃತಿ ಬೆಳೆಸಿಕೊಳ್ಳಬೇಕು. ನಾವು ಇಂದು ಬಳಸುವ ನೈಸರ್ಗಿಕ ಸಂಪನ್ಮೂಲಗಳು ಮಿತಿಮೀರಿದ ಬಳಕೆಯಿಂದಾಗಿ ಬರಿದಾಗುತ್ತಿವೆ. ಭೂಮಿಯ ಮೇಲಿನ ಅತಿಯಾದ ಜನದಟ್ಟಣೆಯು ವಾಯುಮಾಲಿನ್ಯ, ಜಲಕ್ಷಾಮ, ಅರಣ್ಯ ನಾಶ ಮತ್ತು ಹವಾಮಾನ ಬದಲಾವಣೆಯಂತಹ ಗಂಭೀರ ಸಮಸ್ಯೆಗಳನ್ನು ಸೃಷ್ಟಿಸಿದೆ. ಸುಸ್ಥಿರ ಅಭಿವೃದ್ಧಿ ಎನ್ನುವುದು ಇಂದು ಕೇವಲ ಪುಸ್ತಕದ ಮಾತಾಗಿ ಉಳಿದಿದೆಯೇ ಹೊರತು ವಾಸ್ತವದಲ್ಲಿ ಅನುಷ್ಠಾನಗೊಳ್ಳಲು ಜನಸಂಖ್ಯೆಯ ಮಿತಿ ಅತ್ಯಗತ್ಯವಾಗಿದೆ. ಬಿಗ್ ಫ್ಯಾಮಿಲಿ ಬ್ರಿಂಗ್ಸ್ ಬಿಗ್ ಪ್ರಾಬ್ಲಮ್ಸ್, ದೊಡ್ಡ ಕುಟುಂಬ ದೊಡ್ಡ ಸಮಸ್ಯೆಗಳನ್ನು ತರುತ್ತದೆ ಎಂಬ ನಾಣ್ಣುಡಿ ಕೇವಲ ಒಂದು ಕುಟುಂಬಕ್ಕೆ ಮಾತ್ರವಲ್ಲ, ಇಡೀ ಭೂಮಂಡಲಕ್ಕೂ ಅನ್ವಯಿಸುತ್ತದೆ. ಪ್ರಸ್ತುತ ಜಗತ್ತಿನಲ್ಲಿ ಯುವ ಜನಸಂಖ್ಯೆಯು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿದೆ. ಆದರೆ ಆರ್ಥಿಕ ಅಸ್ಥಿರತೆ, ಉದ್ಯೋಗದ ಕೊರತೆ, ಲಿಂಗ ತಾರತಮ್ಯ ಮತ್ತು ಉತ್ತಮ ಆರೋಗ್ಯ ಹಾಗೂ ಶಿಕ್ಷಣದ ಕೊರತೆಯಿಂದಾಗಿ ಯುವ ಸಮುದಾಯವು ತೀವ್ರ ಸಂಕಷ್ಟದಲ್ಲಿದೆ. ಇಂದಿನ ಯುವಕರಿಗೆ ಕೇವಲ ಜನಸಂಖ್ಯೆಯನ್ನು ನಿಯಂತ್ರಿಸುವ ಪಾಠಗಳನ್ನು ಹೇಳುವುದಲ್ಲ, ಬದಲಿಗೆ ಅವರಿಗೆ ಸುರಕ್ಷಿತ ಭವಿಷ್ಯ, ಉದ್ಯೋಗ ಮತ್ತು ಉತ್ತಮ ಜೀವನ ಮಟ್ಟವನ್ನು ಒದಗಿಸುವುದು ನಮ್ಮ ಆದ್ಯತೆಯಾಗಬೇಕು. ಜನಸಂಖ್ಯಾ ಸ್ಫೋಟವನ್ನು ನಾವು ವಿಮರ್ಶಾತ್ಮಕವಾಗಿ ನೋಡಿದಾಗ ಜನಸಂಖ್ಯೆಯ ಬೆಳವಣಿಗೆಯನ್ನು ತಡೆಯಲು ಕೇವಲ ಬಲವಂತದ ನಿಯಂತ್ರಣ ಕ್ರಮಗಳು ಸಾಲದು ಎಂಬುದು ಸ್ಪಷ್ಟವಾಗುತ್ತದೆ. ಚೀನಾ ದೇಶ ಕೈಗೊಂಡ ಒಂದು ಮಗು ಎಂಬ ನೀತಿಯು ಇಂದು ವೃದ್ಧಾಪ್ಯದ ಜನಸಂಖ್ಯೆಗೆ ಹೆಚ್ಚಳಕ್ಕೆ ಕಾರಣವಾಗಿ ಹೊಸ ಆರ್ಥಿಕ ಬಿಕ್ಕಟ್ಟನ್ನು ಸೃಷ್ಟಿಸಿದೆ. ಭಾರತದಲ್ಲಿ ಯುವ ಜನಸಂಖ್ಯೆಯ ಪ್ರಮಾಣ ಹೆಚ್ಚಿರುವುದು ಒಂದು ದೊಡ್ಡ ಶಕ್ತಿಯಾಗಿದೆ. ಆದರೆ ಈ ಶಕ್ತಿಯನ್ನು ನಾವು ಸರಿಯಾದ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿಯ ಮೂಲಕ ಉತ್ಪಾದಕ ಶಕ್ತಿಯನ್ನಾಗಿ ಬದಲಾಯಿಸದಿದ್ದರೆ ಇದೇ ಜನಸಂಖ್ಯೆಯು ನಿರುದ್ಯೋಗ ಮತ್ತು ಅಪರಾಧಗಳ ಹೆಚ್ಚಳಕ್ಕೆ ಕಾರಣವಾಗಬಹುದು. ಜನಸಂಖ್ಯಾ ಹೆಚ್ಚಳದ ಪರಿಣಾಮಗಳನ್ನು ಗಮನಿಸುವುದಾದರೆ, ನಿರುದ್ಯೋಗ. ಜನಸಂಖ್ಯೆ ಹೆಚ್ಚಿದಂತೆ ಉದ್ಯೋಗಗಳ ಬೇಡಿಕೆ ಹೆಚ್ಚಾಗುತ್ತದೆ. ಆದರೆ ಉದ್ಯೋಗ ಸೃಷ್ಟಿಯ ಪ್ರಮಾಣ ಅಷ್ಟೇ ವೇಗದಲ್ಲಿ ಹೆಚ್ಚುವುದಿಲ್ಲ. ಇದರ ಪರಿಣಾಮವಾಗಿ ನಿರುದ್ಯೋಗ ಹೆಚ್ಚುತ್ತದೆ. ಬಡತನ. ಹೆಚ್ಚಿನ ಜನರಿಗೆ ಸಮಾನವಾಗಿ ಸಂಪನ್ಮೂಲಗಳನ್ನು ಹಂಚುವುದು ಕಷ್ಟವಾಗುತ್ತದೆ. ಇದರಿಂದ ಬಡತನ ಹೆಚ್ಚಾಗುತ್ತದೆ. ಆಹಾರದ ಸಮಸ್ಯೆ. ಜನಸಂಖ್ಯೆ ಹೆಚ್ಚಾದಂತೆ ಆಹಾರದ ಬೇಡಿಕೆಯೂ ಹೆಚ್ಚುತ್ತದೆ. ಕೃಷಿ ಭೂಮಿ ಕಡಿಮೆಯಾಗುತ್ತಿದ್ದು ಆಹಾರ ಭದ್ರತೆ ಸವಾಲಾಗುತ್ತದೆ. ಪರಿಸರ ಮಾಲಿನ್ಯ. ಕಾಡುಗಳ ನಾಶ, ವಾಯು ಮಾಲಿನ್ಯ, ನೀರಿನ ಮಾಲಿನ್ಯ ಮತ್ತು ತ್ಯಾಜ್ಯದ ಪ್ರಮಾಣ ಹೆಚ್ಚಾಗುತ್ತದೆ. ನೀರಿನ ಕೊರತೆ, ಮನೆಗಳ ಕೊರತೆ, ಶಿಕ್ಷಣದ ಮೇಲಿನ ಪರಿಣಾಮ, ಆರೋಗ್ಯ ಸೇವೆಗಳ ಮೇಲಿನ ಒತ್ತಡ ಹೆಚ್ಚಾಗುತ್ತದೆ. ಇಷ್ಟೆಲ್ಲ ಪರಿಣಾಮಗಳ ನಡುವೆ ಜನಸಂಖ್ಯೆ ಹೆಚ್ಚಳದ ಕೆಲವು ಸಕಾರಾತ್ಮಕ ಅಂಶಗಳನ್ನು ನೋಡುವುದಾದರೆ, ಜನಸಂಖ್ಯೆ ಹೆಚ್ಚಿರುವುದು ಯಾವಾಗಲೂ ಸಮಸ್ಯೆಯೇ ಅಲ್ಲ. ಹೆಚ್ಚು ಜನರು ಇದ್ದರೆ ದೇಶಕ್ಕೆ ಉತ್ತಮ ಮಾನವ ಸಂಪನ್ಮೂಲ ಸಿಗುತ್ತದೆ. ಹೆಚ್ಚಿನ ಯುವ ಜನಸಂಖ್ಯೆ ಎಂದರೆ ಹೆಚ್ಚು ಕೆಲಸ ಮಾಡುವ ಕೈಗಳು. ಕೃಷಿ, ಕೈಗಾರಿಕೆ, ಸೇವಾ ವಲಯ ಹಾಗೂ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಹೆಚ್ಚಿನ ಉದ್ಯೋಗಗಳು ಲಭ್ಯವಾಗುತ್ತವೆ. ದೊಡ್ಡ ಮಾರುಕಟ್ಟೆ. ಹೆಚ್ಚು ಜನರು ಇದ್ದರೆ ವಸ್ತುಗಳು ಮತ್ತು ಸೇವೆಗಳಿಗೆ ಬೇಡಿಕೆ ಹೆಚ್ಚುತ್ತದೆ. ಇದರಿಂದ ವ್ಯಾಪಾರ, ಕೈಗಾರಿಕೆ ಹಾಗೂ ಆರ್ಥಿಕ ಚಟುವಟಿಕೆಗಳು ಬೆಳೆಯುತ್ತವೆ. ಕಾರ್ಮಿಕ ಶಕ್ತಿ ಹೆಚ್ಚುತ್ತದೆ. ತೆರಿಗೆ ಆದಾಯ ಹೆಚ್ಚಳ.
ಹೆಚ್ಚು ಉದ್ಯೋಗ ಮತ್ತು ವ್ಯಾಪಾರದಿಂದ ಸರ್ಕಾರ

ಸರ್ಕಾರದ ತೆರಿಗೆ ಸಂಗ್ರಹ ಹೆಚ್ಚಾಗಿ ಅಭಿವೃದ್ಧಿ ಯೋಜನೆಗಳಿಗೆ ನೆರವಾಗುತ್ತದೆ. ಉತ್ಪಾದನಾ ಸಾಮರ್ಥ್ಯ ಹೆಚ್ಚಬಹುದು. ನಾವೀನ್ಯತೆ ಮತ್ತು ಆವಿಷ್ಕಾರ, ಹೆಚ್ಚಿನ ಜನರಲ್ಲಿ ಹೆಚ್ಚಿನ ಪ್ರತಿಭೆಗಳು ಬೆಳೆಯುವ ಸಾಧ್ಯತೆ ಇರುತ್ತದೆ. ವಿಜ್ಞಾನ, ತಂತ್ರಜ್ಞಾನ, ವೈದ್ಯಕೀಯ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಹೊಸ ಆವಿಷ್ಕಾರಗಳು ಸಾಧ್ಯವಾಗುತ್ತವೆ ಹಾಗೂ ಉದ್ಯಮಶೀಲತೆ

0: ಪರಿಸರ ಮಾಲಿನ್ಯ, ನೀರಿನ ಕೊರತೆ ಮತ್ತು ವಸತಿ ಸಮಸ್ಯೆಗಳು ಹೆಚ್ಚುತ್ತಿವೆ. ಆದ್ದರಿಂದ ಜನಸಂಖ್ಯೆಯನ್ನು ಭಾರವೆಂದು ನೋಡುವುದಕ್ಕಿಂತ ಮಾನವ ಸಂಪನ್ಮೂಲವಾಗಿ ಅಭಿವೃದ್ಧಿಪಡಿಸುವುದು ಮುಖ್ಯ. ಜನಸಂಖ್ಯೆಯನ್ನು ನಿಯಂತ್ರಿಸಲು ಕೆಲವು ಪರಿಹಾರೋಪಾಯಗಳು ಪ್ರಮುಖವಾಗಿವೆ. ಅಂತಹ ಅಂಶಗಳೆಂದರೆ, ಕುಟುಂಬ ಯೋಜನೆ ಕುರಿತು ಜಾಗೃತಿ ಮೂಡಿಸಬೇಕು, ಮಹಿಳೆಯರಿಗೆ ಶಿಕ್ಷಣ ಮತ್ತು ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಬೇಕು, ಬಾಲ್ಯ ವಿವಾಹವನ್ನು ಸಂಪೂರ್ಣವಾಗಿ ತಡೆಯಬೇಕು, ಆರೋಗ್ಯ ಸೇವೆಗಳನ್ನು ಎಲ್ಲರಿಗೂ ತಲುಪಿಸಬೇಕು, ಯುವ ಜನರಿಗೆ ಕೌಶಲ್ಯ ತರಬೇತಿ ನೀಡಬೇಕು, ಪರಿಸರ ಸಂರಕ್ಷಣೆಗೆ ಆದ್ಯತೆ ನೀಡಬೇಕು, ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬಳಸಬೇಕು, ಪ್ರತಿಯೊಬ್ಬ ನಾಗರಿಕರಿಗೂ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳುವಂತೆ ಮಾಡಬೇಕು. ಜನಸಂಖ್ಯೆಯ ಬಗ್ಗೆ ಮಾತನಾಡುವಾಗ ಕೇವಲ ಸಂಖ್ಯೆಯನ್ನು ಮಾತ್ರ ಗಮನಿಸುವುದು ಸರಿಯಲ್ಲ. ನಿಜವಾದ ಪ್ರಶ್ನೆ ಎಷ್ಟು ಜನ ಎನ್ನುವುದಲ್ಲ, ಜನರಿಗೆ ಎಷ್ಟು ಉತ್ತಮ ಶಿಕ್ಷಣ, ಆರೋಗ್ಯ, ಉದ್ಯೋಗ ಮತ್ತು ಜೀವನ ಮಟ್ಟ ದೊರೆಯುತ್ತಿದೆ ಎಂಬುದಾಗಿದೆ. ಹೆಚ್ಚಿನ ಜನಸಂಖ್ಯೆ ಹೊಂದಿರುವ ಕೆಲವು ದೇಶಗಳು ಅಭಿವೃದ್ಧಿ ಹೊಂದಿವೆ. ಅದೇ ಸಮಯದಲ್ಲಿ ಕಡಿಮೆ ಜನಸಂಖ್ಯೆ ಹೊಂದಿರುವ ಕೆಲವು ದೇಶಗಳು ಅಭಿವೃದ್ಧಿಯಲ್ಲಿ ಹಿಂದೆ ಇವೆ. ಆದ್ದರಿಂದ ಸಮಸ್ಯೆ ಕೇವಲ ಜನಸಂಖ್ಯೆಯಲ್ಲ, ಅದರ ಸಮರ್ಪಕ ನಿರ್ವಹಣೆಯಲ್ಲಿದೆ. ಸರ್ಕಾರ, ಸಮಾಜ ಮತ್ತು ಪ್ರತಿಯೊಬ್ಬ ನಾಗರಿಕರೂ ಸೇರಿ ಯೋಜಿತ ಅಭಿವೃದ್ಧಿಗೆ ಒತ್ತು ನೀಡಿದರೆ ಜನಸಂಖ್ಯೆಯನ್ನೇ ದೇಶದ ದೊಡ್ಡ ಶಕ್ತಿಯನ್ನಾಗಿ ಪರಿವರ್ತಿಸಬಹುದು. ವಿಶ್ವ ಜನಸಂಖ್ಯಾ ದಿನದ ಆಚರಣೆಯು ಕೇವಲ ಒಂದು ದಿನದ ಘೋಷಣೆಗಳಿಗೆ ಸೀಮಿತವಾಗಬಾರದು. ಹೆಚ್ಚುತ್ತಿರುವ ಜನಸಂಖ್ಯೆಯನ್ನು ನಿಯಂತ್ರಿಸಲು ಮತ್ತು ಭೂಮಿಯನ್ನು ಉಳಿಸಲು ನಾವೆಲ್ಲರೂ ಜವಾಬ್ದಾರಿಯುತ ಕುಟುಂಬ ಯೋಜನೆಯನ್ನು ಅಳವಡಿಸಿಕೊಳ್ಳಬೇಕು. ಜನಸಂಖ್ಯೆಯ ಗಾತ್ರವನ್ನು ಹೆಚ್ಚಿಸುವುದಕ್ಕಿಂತ ಇರುವ ಮಾನವ ಸಂಪನ್ಮೂಲಕ್ಕೆ ಗುಣಮಟ್ಟದ ಶಿಕ್ಷಣ, ಆರೋಗ್ಯ ಮತ್ತು ಉತ್ತಮ ಪರಿಸರವನ್ನು ನೀಡುವುದು ಅತ್ಯಗತ್ಯವಾಗಿದೆ. ಭೂಮಿಯು ನಮ್ಮ ಪೂರ್ವಜರು ನಮಗೆ ಉಡುಗೊರೆಯಾಗಿ ನೀಡಿದ ಆಸ್ತಿಯಲ್ಲ. ಬದಲಿಗೆ ಅದನ್ನು ನಾವು ನಮ್ಮ ಮುಂದಿನ ಪೀಳಿಗೆಯಿಂದ ಸಾಲವಾಗಿ ಪಡೆದಿದ್ದೇವೆ. ಆ ಸಾಲವನ್ನು ನಾವು ಮರುಪಾವತಿಸಬೇಕಾದರೆ ಜನಸಂಖ್ಯೆ ಮತ್ತು ಪರಿಸರದ ನಡುವೆ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಸಂಕಲ್ಪ ಮಾಡೋಣ. ಮಿತ್ರರೇ, ಜನಸಂಖ್ಯೆ ಎಂಬುದು ಬಾಂಬ್ ಅಲ್ಲ, ಅದು ಬ್ಯಾಂಕ್. ಅದನ್ನು ಸರಿಯಾಗಿ ಹೂಡಿಕೆ ಮಾಡಿದರೆ ಬಡ್ಡಿ ಸಮೇತ ಲಾಭ ಕೊಡುತ್ತದೆ, ಇಲ್ಲದಿದ್ದರೆ ದಿವಾಳಿಯಾಗಿಸುತ್ತದೆ. 2026 ನಿಂತು ನಾವು ಆಯ್ಕೆ ಮಾಡಿಕೊಳ್ಳಬೇಕು. ಜನರನ್ನು ಸಮಸ್ಯೆ ಎಂದು ಕಾಣಬೇಕು ಅಥವಾ ಪರಿಹಾರ ಎಂದು ನಂಬಬೇಕು. ಇಂಗ್ಲೆಂಡ್ನ ಅರ್ಥಶಾಸ್ತ್ರಜ್ಞರು ಹಾಗೂ ಜನಸಂಖ್ಯಾಶಾಸ್ತ್ರಜ್ಞರು ಆದಂತಹ ಥಾಮಸ್ ಮಾಲ್ಥಸ್ 1798 ಆಹಾರಕ್ಕಿಂತ ಜನ ಬೇಗ ಬೆಳೆಯುತ್ತಾರೆ ಎಂದಿದ್ದರು. ಆದರೆ ಮನುಷ್ಯ ತನ್ನ ಬುದ್ಧಿಶಕ್ತಿಯಿಂದ ಹಸಿರು ಕ್ರಾಂತಿ ಮಾಡಿದ, ಇಂಟರ್ನೆಟ್ ಕಂಡುಹಿಡಿದ, ಈಗ AI ಯುಗಕ್ಕೆ ಕಾಲಿಟ್ಟಿದ್ದಾನೆ. ವಿಶ್ವ ಜನಸಂಖ್ಯಾ ದಿನವು ಕೇವಲ ಆಚರಣೆಯ ದಿನವಲ್ಲ, ಇದು ನಮ್ಮ ಜವಾಬ್ದಾರಿಯನ್ನು ನೆನಪಿಸುವ ದಿನವಾಗಿದೆ. ಜನಸಂಖ್ಯೆ ಹೆಚ್ಚಳವನ್ನು ನಿಯಂತ್ರಿಸುವುದರ ಜೊತೆಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಉತ್ತಮ ಶಿಕ್ಷಣ, ಆರೋಗ್ಯ, ಉದ್ಯೋಗ ಮತ್ತು ಗೌರವಯುತ ಜೀವನವನ್ನು ಒದಗಿಸುವುದು ನಮ್ಮ ಗುರಿಯಾಗಬೇಕು. ವಿಶ್ವ ಜನಸಂಖ್ಯಾ ದಿನದ ಈ ಸಂದರ್ಭದಲ್ಲಿ ನಾವು ಪ್ರತಿಜ್ಞೆ ಮಾಡೋಣ. ಪ್ರತಿಯೊಬ್ಬ ಮಗುವಿಗೂ ಗುಣಮಟ್ಟದ ಬದುಕು, ಪ್ರತಿಯೊಬ್ಬ ಮಹಿಳೆಗೂ ಆಯ್ಕೆಯ ಹಕ್ಕು, ಪ್ರತಿಯೊಬ್ಬ ಯುವಕನಿಗೂ ಕೌಶಲ್ಯ ಮತ್ತು ಪ್ರತಿಯೊಬ್ಬ ವೃದ್ಧರಿಗೂ ಗೌರವಯುತ ಜೀವನ ಸಿಗುವಂತೆ ಮಾಡಲು ಶ್ರಮಿಸೋಣ. ಏಕೆಂದರೆ ಕೊನೆಗೆ ಮುಖ್ಯವಾಗುವುದು ಎಷ್ಟು ಜನ ಇದ್ದೇವೆ ಎಂಬುದಲ್ಲ, ಎಷ್ಟು ಚೆನ್ನಾಗಿ ಬದುಕುತ್ತಿದ್ದೇವೆ ಎಂಬುದು. ಸಮತೋಲಿತ ಜನಸಂಖ್ಯೆ ಸುಸ್ಥಿರ ಅಭಿವೃದ್ಧಿಗೆ ದಾರಿ. ಈ ಸಂದೇಶವನ್ನು ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿಕೊಂಡು ಆರೋಗ್ಯಕರ, ಸಮೃದ್ಧ ಮತ್ತು ಅಭಿವೃದ್ಧಿ ಹೊಂದಿದ ಭಾರತವನ್ನು ನಿರ್ಮಿಸೋಣ. ಇಷ್ಟೊತ್ತು ವಿಶ್ವ ಜನಸಂಖ್ಯಾ ದಿನದ ಆಚರಣೆಯ ಮಹತ್ವವನ್ನು ಕುರಿತು ಕೇಳಿದ ಎಲ್ಲ ಆಕಾಶವಾಣಿ ಕೇಳುವರಿಗೆ ಧನ್ಯವಾದಗಳು.
1: ಇದುವರೆಗೂ ವಿಶ್ವ ಜನಸಂಖ್ಯಾ ದಿನ ಈ ಕುರಿತು ಮಾತನಾಡಿದವರು ಅಶ್ವಿನಿ ಪ್ರದೀಪ್ ಚಿಕ್ಕನಲ್ಲೂರು.
2: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಭಾವಗೀತೆ ವೃಂದಗಾನದಲ್ಲಿ ಕೇಳೋಣ ಕೆ ಎಸ್ ನರಸಿಂಹಸ್ವಾಮಿಯವರ ಕವನ.

ಕೆ ಎಸ್ ನರಸಿಂಹಸ್ವಾಮಿಯವರ ಕವನವನ್ನ ವೃಂದ ಗಾನದಲ್ಲಿ ಕೇಳಿದ್ರೆ ಇದಾಗಿತ್ತು ಭಾವಗೀತೆ. ಸ್ನೇಹಿತರೆ, ಮತ್ತೆ ಭಾವಗೀತೆಗಳನ್ನ ಈ ಬೆಳಗ್ಗೆ 11:35 ನಿಮಿಷಕ್ಕೆ ಪ್ರಸಾರ ಮಾಡುತ್ತೇವೆ. ಬೆಳಗಿನಿಂದ ಕಾರ್ಯಕ್ರಮಗಳನ್ನು ಕೇಳಿ ಒಂದಷ್ಟು ಸಂದೇಶ ಕಳಿಸಿಕೊಟ್ಟಿದ್ದೀರಿ. ನಿಮ್ಮೆಲ್ಲ ಸಂದೇಶಗಳು ಓದುವ ಸಮಯ ಈಗ.

ಇದಕ್ಕೆ ನರಸಿಂಹಸ್ವಾಮಿಯವರ ಕವನವನ್ನ ವೃಂದಗಾನದಲ್ಲಿ ಕೇಳಿದ್ರೆ ಇದಾಗಿತ್ತು ಭಾವಗೀತೆ. ಸ್ನೇಹಿತರೆ, ಮತ್ತೆ ಭಾವಗೀತೆಗಳನ್ನ ಈ ಬೆಳಗ್ಗೆ 11:35 ನಿಮಿಷಕ್ಕೆ ಪ್ರಸಾರ ಮಾಡುತ್ತೇವೆ. ಬೆಳಗಿನಿಂದ ಕಾರ್ಯಕ್ರಮಗಳನ್ನು ಕೇಳಿ ಒಂದಷ್ಟು ಸಂದೇಶ ಕಳಿಸಿಕೊಟ್ಟಿದ್ದೀರಿ. ನಿಮ್ಮೆಲ್ಲ ಸಂದೇಶಗಳು ಓದುವ ಸಮಯ ಈಗ.

ಕಾಲ್ ಕಾರ್ಯಕ್ರಮದಲ್ಲಿ ಅವರು ಹೇಳಿದ ಹಾಡು ಸರಿಯಾಗಿ ಕೇಳಲಿಲ್ಲ ಅಂತ, ಸ್ವಲ್ಪ ಮೊಬೈಲ್ ತಾಂತ್ರಿಕ ದೋಷ ಇತ್ತು, ಆಮೇಲೆ ಸರಿಯಾಯಿತು. ಬರ್ತಾ ಇಲ್ಲ ಅಂತ ಹೇಳ್ತಾರೆ, ಈಗ ಬರ್ತಾ ಇರ್ಬೋದು ನೋಡಿ. ಸಿ ಡಿ ಚಂದ್ರಶೇಖರ್ ಅತ್ತಿ ಚೌಡನಹಳ್ಳಿ ಒಳ ನರಸೀಪುರ ತಾಲೂಕು ಹಾಸನ ಜಿಲ್ಲೆಯಿಂದ, ವಾಟ್ ಇಸ್ ದ ಬ್ಯೂಟಿಫುಲ್ ವಂಡರ್ಫುಲ್ ಮೀನಿಂಗ್ಫುಲ್ ಮೆಮೊರಬಲ್ ಎಕ್ಸ್ಟ್ರಾಡಿನರಿ ಸಾಂಗ್ಸ್ ಥ್ಯಾಂಕ್ಸ್ ಫಾರ್ ಏರ್ ಭದ್ರಾವತಿ ಅಂತ ಹೇಳ್ತಾ ಇದ್ದಾರೆ. ಶುಭ ಮುಂಜಾನೆ ಸರ್, ಬೆಳಗ್ಗೆ ಪ್ರಸಾರವಾದ ಕರ್ನಾಳ ಬಾ ಬೆಳಕು ಚೆನ್ನಾಗಿತ್ತು, ಚಲನಚಿತ್ರ ಇದು ಚೆನ್ನಾಗಿತ್ತು, ಹಾಗೆಯೇ 8:30 ಪ್ರಸಾರವಾದ ವಿದ್ವಾನ್ ನಿಖಿಲ್ ಸರ್ ನಡೆಸಿದ ಸಂದರ್ಶನ ತುಂಬ ಚೆನ್ನಾಗಿ ಮೂಡಿ ಬಂತು, ಮಂಜುನಾಥ್ ಸೈಕಲ್ ಶಾಪ್ ಜನ್ನಾಪುರ ಭದ್ರಾವತಿಯಿಂದ. ನಮಸ್ಕಾರ ಸರ್, ಸರ್ ಹೆಸರು ಹೇಳ್ತೀರಾ ಅಂದ್ರೆ ಖಂಡಿತ ತಾವು ಸಂದೇಶ ಯಾರ ಹೆಸರು ಬಿಡೋದಿಲ್ಲ, ನಾವು ಹೇಳೇ ಹೇಳ್ತೀವಿ, ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಬಹುದು. ನಮಸ್ತೆ, ವಿಶ್ವ ಜನಸಂಖ್ಯೆ ದಿನಾಚರಣೆ ಶುಭಾಶಯಗಳು. ಮಾಹಿತಿ ಹಾಡುಗಳು ಅದ್ಭುತವಾಗಿ ಮೂಡಿ ಬಂತು. ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಪುರ ಪದ್ಮಶ್ರೀಧರ್ ಪನಗಟ್ಟೆ ಅನಂತಕುಮಾರ್ ಚಂದ್ರಿಕಾ ಶೇಷಾಚಲ ಹರ್ನಹಳ್ಳಿಯಿಂದ ಶುಭಾಶಯ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು, ಬ್ಯಾನರ್ಜಿಗೆ ಪೂರಕ ಮೂಡಿ ಬಂದಿದೆ, ಧನ್ಯವಾದಗಳು. ಇಂದು ಬೆಳಗ್ಗೆ 9:30 ಪ್ರಸಾರವಾದ ವಿಶ್ವ ಜನಸಂಖ್ಯೆ ಕುರಿತು ಅಶ್ವಿನಿ ಪ್ರದೀಪ್ ಚಿಕ್ಕಮಗಳೂರು ಪ್ರಸ್ತುತಪಡಿಸಿದ ರೀತಿ ತುಂಬಾ ಚೆನ್ನಾಗಿತ್ತು, ಹಾಗೆ ಕಾರ್ಯಕ್ರಮ ಚಿಂತನಾಹಾರವಾಗಿತ್ತು, ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಡಿ ಪಂಕಜ ನಟರಾಜ್ ನ್ಯಾಮತಿಯಿಂದ. ಸುನೇರಿ ಪಾಲ್ ಚಿತ್ರಗೀತೆ ಕಾರ್ಯಕ್ರಮದಲ್ಲಿ ನಾನು ಕೋರಿರುವ ಹಿಂದಿ ಚಿತ್ರವಾದ ಕರ್ಜ್ ಚಿತ್ರದಲ್ಲಿ ಕಮಲ್ ಹೈ ಕಮಲ್ ಹಾಡು ಪ್ರಸಾರ ಮಾಡಲಿ ಮೂಲಕ ಮಾಡ್ತೇನೆ ಎಂಬ ತರದ ಕಂಡಿತು. ಯುವರ್ಸ್ ಗೋವಿಂದ ಮೆನ್ನನ್. ಸ್ನೇಹಿತರೆ, ನೀವು ಕಾರ್ಯಕ್ರಮವನ್ನು ಕೇಳೋದಾದರೆ ನಿಮ್ಮ ಹಾಡು ನಿಮ್ಮ ಆಯ್ಕೆ ಅಂತ ಹೇಳಿ ಒಂದು ಪತ್ರಾಧಾರಿತ ಕಾರ್ಯಕ್ರಮ ಇದೆ, ತಾವು ಅಲ್ಲಿಗೆ ಸಂದೇಶವನ್ನು ಕಳಿಸ್ಬೋದು. ರಂಗಸ್ವಾಮಿ ಅವರು ಸಂಶೋಧನಾರ್ಥಿ ಕನ್ನಡ ಭಾರತಿ ಕುವೆಂಪು ವಿಶ್ವವಿದ್ಯಾಲಯ. ಶುಭ ಮುಂಜಾನೆ. ಸುಂದರರಾಜ್ ಅವರು ನಡೆಸಿಕೊಟ್ಟಂತಹ ಕಾರ್ಯಕ್ರಮ ಭಕ್ತಿಗೀತೆಗಳ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ವನಿತಾ ಮುಂದರಾಜ್ ದೀಕ್ಷಾ ಮಿಥುನ್ ಸಿದ್ಧಾರೂಢ ಭದ್ರಾವತಿ. ನಮಸ್ತೆ ಸರ್, ಶಿವಮೊಗ್ಗದಿಂದ ಬಸವೇಶ್ವರನಗರದಿಂದ ಜಯಶೀಲ ಸದಾಶಿವಳಿಗೆ ಎಲ್ಲ ಕಾರ್ಯಕ್ರಮ ಸುಂದರವಾಗಿ ಮೂಡಿ ಬಂತು. ಸುಂದರರಾಜ್ ಅವರ ಸ್ಥಳ ಮಾಹಿತಿ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸಿಕೊಟ್ಟರು, ಧನ್ಯವಾದಗಳು. ನಾಗರಾಜ್ ಅವರು ಅಂಗಡಿಯಿಂದ ಕಾಗದ ನಗರ. ನಮಸ್ಕಾರ ಸರ್, ಶುಭೋದಯ ಆಕಾಶವಾಣಿ ಭದ್ರಾವತಿಗೆ ತಮಗೆ ಸಹ ನಮಸ್ಕಾರ. ಗುಡ್ ಮಾರ್ನಿಂಗ್, ಆಕಾಶವಾಣಿ ಬೆಳಗ್ಗೆಯಿಂದ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಹಿತೈಷಿ ಕಲಾಕರಣ ಚಿನ್ನ ನಿಯಮಿತಿಯಿಂದ. ಶುಭೋದಯ ಸರ್, ರಾಧಾ ನಿಧಿಗೆಯಿಂದ ಬೆಳಗ್ಗೆ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂದು ಜನಸಂಖ್ಯೆ ವಿರುದ್ಧ ಮಾಹಿತಿ ತುಂಬ ವಿಶೇಷವಾಗಿತ್ತು, ಧನ್ಯವಾದಗಳು. ಶುಭೋದಯ ದಿನ ಬೆಳಗ್ಗೆ ಚಿಂತನ ಕರ್ನಾಳ ಬಾ ಬಳಕೆ ಹೆಲ್ತ್ ಎಂಟ್ ಚಿತ್ರಗೀತೆಗಳು ಭಾವಗೀತೆಗಳು ಸೂಪರ್ ಆಗಿ ಮೂಡಿ ಬಂತು. ಮಿಕ್ಸ್ ಮೇಳ ಕಾರ್ಯಕ್ರಮ ಪ್ರಸಾರ ಗೀತೆ ಒಂದಕ್ಕಿಂತ ಒಂದು ಸುಂದರವಾಗಿತ್ತು, ಭಾವಗೀತೆ ಅರ್ಥಪೂರ್ಣವಾಗಿವೆ ಈಗ ಹಾಗೂ ಈ ದಿನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ಎಲ್ಲ ಸಾಧಕರಿಗೆ ಆಕಾಶವಾಣಿಗೂ ಶಿವಮೊಗ್ಗದಿಂದ ರೋಟು ವಿಜಯಕುಮಾರ್ ಅವರು ಬಿಂದು ವಿಜಯಕುಮಾರ್ ಅವರು ಶುಭಾಶಯ ತಿಳಿಸಿಕೊಡ್ತಾ ಇದ್ದಾರೆ. ಹಾಗೆಯೇ ಅನಿಲ್ ಕುಮಾರ್ ತಲುಪಿನಲ್ಲಿ ಬೆಳಗಿನ ಕಾರ್ಯಕ್ರಮ ಕೇಳ್ತಾ ಇದ್ದೇವೆ. ಎಲ್ಲ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಗೀತಾರಾಧನೆಯಲ್ಲಿ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನವರು ಮೇಲುಕೋಟೆ ಶ್ರೀ ಚಲುವನಾರಾಯಣ ಸ್ವಾಮಿ ದೇವಾಲಯದ ಬಗ್ಗೆ ಮಾಹಿತಿ ತುಂಬಾ ಚೆನ್ನಾಗಿತ್ತು, ಜೊತೆಗೆ ಭಕ್ತಿಗೀತೆಗಳ ಕಾರ್ಯಕ್ರಮವು ಸಹ ತುಂಬಾ ಚೆನ್ನಾಗಿ ಮೂಡಿ ಬಂತು. ಹಾಗೆಯೇ ನೇಗಿಲೆ ಮಿಡಿತ ಅಂಜೂರ ಹಣ್ಣಿನ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಬಗ್ಗೆ ಮಾಹಿತಿ ತುಂಬಾ ಚೆನ್ನಾಗಿತ್ತು. ದಾವಣಗೆರೆ ಜಿಲ್ಲಾ ಪ್ರವಾಸಿ ತಾಣ ಕಾರ್ಯಕ್ರಮ ಎಂಎನ್ ಸುಂದರರಾಜ್ ಅವರು ಚಂದನ ಎಡಿಸಿಕೊಟ್ರು. ಹಾಗೆಯೇ ಮಿಕ್ಸ್ ಮಾಡಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮತ್ತು ಮೂಡಿ ಬಂತು. ವಿಶ್ವ ದಿನದ ಜನಸಂಖ್ಯಾ ದಿನದ ನಿಮಿತ್ತವಾಗಿ ಅಶ್ವಿನಿ ಪ್ರದೀಪ್ ಚಿಕ್ಕಮಲ್ಲೂರು ತುಂಬಾ ಚೆನ್ನಾಗಿ ನಡೆಸಿಕೊಟ್ರು. ಮುಂದಿನ ಕಾರ್ಯಕ್ರಮಕ್ಕೆ ಕಾಯ್ತಾ ಇದ್ದೀವಿ, ಚೆನ್ನಾಗಿ ಮೂಡಿ ಬರಲಿ ಅಂತ ಹೇಳ್ತಾ ಇದ್ದಾರೆ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರ್ ತಾಲೂಕು ಹಾವೇರಿ ಜಿಲ್ಲೆಯಿಂದ. ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಂಧಿ ವಿಜಯಕುಮಾರ್ ಅವರು. ಶುಭ ಮುಂಜಾನೆ ಸರ್, ಬೆಳಗಿನ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀವಿ. ಕರುಣಾಳ ಬಾ ಬಳಿಕೆ ಗೀತಾ ಭಕ್ತಿಗೀತೆಗಳು ಚಿತ್ರಗೀತೆಗಳು ಮಾಹಿತಿಗಳು ತುಂಬಾ ಚೆನ್ನಾಗಿ ಮೂಡಿ ಬಂತು, ನಿರೂಪಣೆ ಚೆನ್ನಾಗಿತ್ತು, 7:45 ಪ್ರಸಾರಗೊಂಡ ಕನ್ನಡ ಚಿತ್ರಗೀತೆಗಳು ಖುಷಿಯಾಯಿತು ಸರ್ ಅಂತ ಹೇಳ್ತಾ ಇದ್ದಾರೆ. ಸರ್, ಇದನ್ನೆಲ್ಲ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂತು. ಮೋಹನ್ ಕುಮಾರ್ ಆಲ್ನಹಳ್ಳಿ ಮೈಸೂರಿನಿಂದ. ಹಾಯ್, ಗುಡ್ ಮಾರ್ನಿಂಗ್ ಸರ್, ಉಷಾ ಗಜೇಂದ್ರ ಬನಕನಹಳ್ಳಿಯಿಂದ. ನಿತಿನ್ ಬಣಗಾರ್ ಅವರು ನಿರ್ಮಿತ ಶಿವಮೊಗ್ಗ ಸರ್, ಇದ್ರ ಮೂಡಿ ಬರ್ತಿದ್ದ ಎಲ್ಲ ಕಾರ್ಯಕ್ರಮ ಸೊಗಸಾಗಿ ಮೂಡಿ ಬರ್ತಿದ್ದ, ಧನ್ಯವಾದಗಳು. ಬಿ ಸತ್ಯನಾರಾಯಣ ಜೇಜ್ ಪಟೇಲ್ ಬಾಡು ಶಿವಮೊಗ್ಗದಿಂದ, ಇದನ್ನೆಲ್ಲ ಕಾರ್ಯಕ್ರಮ ಸೊಗಸಾಗಿ ಮೂಡಿ ಬಂತು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಸ್ನೇಹಿತರು, ಇವತ್ತಿನ ಮತ್ತೊಂದು ವಿಶೇಷ ಕಾರ್ಯಕ್ರಮದ ಕಡೆ ಗಮನ ಹರಿಸೋಣ. ಗೊತ್ತಲ್ಲ, ಇವತ್ತಿನ ವಿಶೇಷ ಹಾಡು ಮಾತಾಡೋ ಕಾರ್ಯಕ್ರಮದಲ್ಲಿ ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ. ಎಲ್ಲ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಸಿದ್ಧವಾಗಿದ್ದೀರಲ್ವಾ? ಬನ್ನಿ ಸ್ನೇಹಿತರೆ, ಹಾಗಾದ್ರೆ ಇಂದಿನ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ನೀವು ಕೇಳ್ತಾ ಇದ್ದಾರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು ಸ್ನೇಹಿತರೆ, ಸ್ಟುಡಿಯೋ ಸಮಯ 10:05 ಸೆಕೆಂಡ್ಗಳು.

ಆತ್ಮೀಯ ಸ್ನೇಹಿತರಿಗೆಲ್ಲ ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಮ್ಮೆ ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇವತ್ತಿನ ಒಂದು ರಸಪ್ರಶ್ನೆ ಕಾರ್ಯಕ್ರಮ ಒಂದಷ್ಟು ಮಾಹಿತಿ ಜೊತೆಗೆ ಪ್ರತಿ ಶನಿವಾರದಂತೆ ನಾವು ಯಥಾವತ್ತಾಗಿ ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದೀವಿ. ನಮ್ಮೆಲ್ಲ ಪ್ರೀತಿಯ ಕೇಳುಗರು ಪಟಪಟ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ, ಪ್ರಶ್ನೆಗೆ ತಕ್ಕಂಥ ಉತ್ತರಗಳನ್ನು ಕಳಿಸ್ಕೊಡ್ತಾ ಇದ್ದಾರೆ. ತೌಸ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸದುಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತಾ, ಸ್ನೇಹಿತರೆ ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ 94 8 1 5 7 2 6 0 0. ತಾವು ಸಂದೇಶವನ್ನು ಕಳಿಸುವುದರ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಮೊದಲನೇ ಪ್ರಶ್ನೆ ಈಗ ನಿಮ್ಮ ಮುಂದೆ ಇದೆ ಸ್ನೇಹಿತರೆ. ವಿಜ್ಞಾನ ರಸಪ್ರಶ್ನೆ ಪೆನ್ನು ಪೇಪರ್ ತೆಗೆದುಕೊಂಡಿದ್ದೀರಿ, ಹಾಗೆಯೇ ಉತ್ತರವನ್ನು ಕಳಿಸ್ಕೊಡೋದಕ್ಕೆ ನಿಮ್ಮ ಕೈಯಲ್ಲಿ ಮೊಬೈಲ್ ಇಟ್ಕೊಳ್ಳಿ, ಪಟಪಟ ಅಂತೇಳಿ ಉತ್ತರವನ್ನು ಕಳಿಸ್ಕೊಡಿ ಅಂತ ಹೇಳ್ತಾ ಬನ್ನಿ. ಈಗ ಮೊದಲನೇ ಪ್ರಶ್ನೆ, ಅಗ್ನಿಶಾಮಕಗಳಲ್ಲಿ ಉಪಯೋಗಿಸುವ ಅನಿಲ ಯಾವುದು? ಗಮನಿಸಿ, ಅಗ್ನಿಶಾಮಕಗಳಲ್ಲಿ ಉಪಯೋಗಿಸುವ ಅನಿಲ ಯಾವುದು? ಆಯ್ಕೆ 1 ಕಾರ್ಬನ್ ಡೈಆಕ್ಸೈಡ್, ಆಯ್ಕೆ 2 ನೈಟ್ರೋಜನ್. ಆಯ್ಕೆ 1 ಕಾರ್ಬನ್ ಡೈಆಕ್ಸೈಡ್, ಆಯ್ಕೆ 2 ನೈಟ್ರೋಜನ್. ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಬಿ ನೈಟ್ರೋಜನ್. ಸರಿಯಾದ ಉತ್ತರವನ್ನು ನಮ್ಮ ವಾಟ್ಸಪ್ ಸಂಖ್ಯೆಯಾದ 94 8 1 5 7 2 6 0 0 ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 94 8 1 5 7 2 6 0 0 ತಾವು ಉತ್ತರವನ್ನು ಕಳಿಸ್ಕೊಡಿ ಅಂತ ಹೇಳ್ತಾ ಈಗ ನಿಮ್ಮ ಮುಂದೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅಗ್ನಿಶಾಮಕ ಇದರಲ್ಲಿ ಬಳಸುವಂತಹ ಅನಿಲ ಯಾವುದು? ಆಯ್ಕೆ 1 ಕಾರ್ಬನ್ ಡೈಆಕ್ಸೈಡ್, ಆಯ್ಕೆ 2 ನೈಟ್ರೋಜನ್. ಬನ್ನಿ, 2 ಇಂಪಾದ ಹಾಡುಗಳು ನಿಮ್ಮ ಕಿವಿಯೊಳಗೆ ನಮ್ಮ ನಿಲಯದಿಂದ ಮೂಡಿ ಬರಲಿದೆ.

அந்த இல்லை, ஒளிமிச்சு அந்த இல்லை, உண்மையா

ചന്ദ്രമില്ല.

ಬಿಟ್ಟವರಂತೆ ಬಂಗಾರಿ, ಬಿಟ್ಟವರಂತೆ ಪಯ್ಯಾರಿ, ಒಂದು ಒಂದು ಬಾರಿ ಬಾರಿ ಸಾಕು. ಮತ್ತೆ ಬೇಕು ಅಮ್ಮಲ್ಲ, ನಿನ್ನ ಹೀಗೆ ಕಾಡಲ್ಲ, ಈಗ ನೀನು ಬೇರೆ.

ನೂತನವಾಗಿ ಸ್ವಾಗತ ಸ್ನೇಹಿತರೆ, ನೀವು ಕೇಳ್ತಾ ಇದ್ದಾರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಪ್ರಸಾರವಾಗುತ್ತಿರುವಂತಹ ಹಾಡು ಮಾತಾಡು ಶನಿವಾರದ ವಿಶೇಷತೆ ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ. ಈ ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಮೊದಲನೆಯ ಪ್ರಶ್ನೆಯಾಗಿ ಕೇಳಿದ್ದೆ, ಅಗ್ನಿಶಾಮಕಗಳಲ್ಲಿ ಉಪಯೋಗಿಸುವ ಅನಿಲ ಯಾವುದು ಅಂತ ಹೇಳಿ ಬನ್ನಿ. ನಮ್ಮೆಲ್ಲ ಪ್ರೀತಿಯ ಕೇಳುಗರು ಸಂದೇಶ ಕಳಿಸಿಕೊಟ್ಟಿದ್ದಾರೆ. ಸಂದೇಶವನ್ನು ಓದುವ ಸಮಯ

ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರಿನಿಂದ, ಹಿರೇಕೆರೂರು ತಾಲೂಕಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ, ಉತ್ತರ ಬಂದಿದೆ. ಹಾಗೆಯೇ ಶುಭೋದಯ ಸರ್, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮುಡಿ ಬರ್ತಿದೆ, ಕೇಳಿದ ಪ್ರಶ್ನೆಗೆ ಉತ್ತರ ಅಂತ ಹೇಳ್ತಾ ಇದ್ದಾರೆ. ಹುತ್ತ ಕಾಲೋನಿ ಭದ್ರಾವತಿಯಿಂದ ಎಲ್ಲೇಗೌಡರು, ಹಂಪಣ್ಣ ಅವರು ನ್ಯಾಮತಿಯಿಂದ, ತಮಿಳು ಅವರು ಮಾಧವ ನಗರ ಭದ್ರಾವತಿಯಿಂದ, ಹ್ಯಾಬಲ್ ರಾಘವೇಂದ್ರ ಅಪ್ಪರ್ ಹುತ್ತ ಕಾಲೋನಿ ಭದ್ರಾವತಿಯಿಂದ, ಸುರೇಶ್ ಅವರು ಶಿವಮೊಗ್ಗದಿಂದ, ರೂಪ ಹೆಚ್ KSRP ಪೊಲೀಸ್ ಗೃಹ ಸಮುಚ್ಚಯ ಡೈರಿ ವೃತ್ತದಿಂದ, ಬೆಳಗಿನ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮುಡಿ ಬಂತು, ಹಾಗೆಯೇ ಬರ್ತಿದೆ ಸರ್ ಅಂತ ಉತ್ತರವನ್ನು ಕಳಿಸ್ಕೊಡಿದ್ದಾರೆ. ಸದಾಶಿವ ಮಂಡಘಟ್ಟ, ಹಾಗೆ ಸದಾಶಿವಕುಮಾರ್ ಮಂಡಘಟ್ಟದಿಂದ, ಹನುಮಂತಪ್ಪ ಮಡವಾಳರ ಜಗಳೂರು ತಾಲೂಕಿನಿಂದ, ಪ್ರತಿಮಾ ನಾಯಕರು ಶಿವಮೊಗ್ಗದಿಂದ, ಬಿ ಸತ್ಯನಾರಾಯಣ ಜಹೇತ್ ಪಟೇಲ್ ಬಡಾವಣೆ ಶಿವಮೊಗ್ಗದಿಂದ, ಶಾಂತಿನಿ ಹಾಸನದಿಂದ, ಚಂದ್ರಿಕಾ ಶಶಾಚಲ ಹಾರ್ನಹಳ್ಳಿಯಿಂದ, ನೇವಿ ಡಿಸೋಜಾ ಅವರು ರಾಜೇಂದ್ರ ನಗರ ಶಿವಮೊಗ್ಗದಿಂದ, ಶೈಲಜಾ ಕೃಷ್ಣಸ್ವಾಮಿ ಅವರು ವಿಜಯನಗರ ಶಿವಮೊಗ್ಗದಿಂದ, ತಾರಾ ಸುಷ್ಮಿತಾ ಶೆಟ್ಟಿಕೊಪ್ಪ ನರಸಿಂಹರಾಜಪುರ ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯಿಂದ, ರಾಧಾ ನಿದಿಗೆಯಿಂದ, ಮಮತಾ ಅವರು ಭದ್ರಾವತಿಯಿಂದ, ರೇಣುಕಾಡಿ ಶಿವಮೊಗ್ಗದಿಂದ, ಶ್ರೀಶೈಲ ಕುಮಾರ್ ಏರ್ ಲೇಔಟ್ ಶಿವಮೊಗ್ಗದಿಂದ, ವಿವಿಧ ವಿದ್ಯಾನಗರ ಶಿವಮೊಗ್ಗದಿಂದ, ಕಲಬುರಗಿ ಜಿಲ್ಲೆ ಮಾದನ ಹಿಪ್ಪರಿಗಿಂದ ಶಿವಲಿಂಗಪ್ಪ ಭದ್ರೆ ಅವರು ಉತ್ತರವನ್ನು ಕಳಿಸ್ತಾ ಒಳ್ಳೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಉಮಾದೇವಿ PWD ಕಾಲೋನಿ BI ಪ್ರಾಜೆಕ್ಟ್ನಿಂದ, ವಿನೂತಾ ಮುರಳೀಧರ್ ತೀರ್ಥಹಳ್ಳಿಯಿಂದ, ಗೌರಮ್ಮನವರು ಹಾವೇರಿಯಿಂದ, ಅಶೋಕ್ ಕೇಸಲ್ ಅವರು ಶಿವಮೊಗ್ಗದಿಂದ, ಹಾಗೆಯೇ ಮೋಹನ್ ಕುಮಾರ್ ಆಲ್ನಹಳ್ಳಿಯಿಂದ, ವಂದನಾ ಸುರೇಖ ಮಂಜುನಾಥರಾವ್ ನಾಗೇಶ್, ಗಗನ್ ಜಿಂಗಾಡೆ ಅಶ್ವಿನಿ ಗಗನ್ ಅವರು ತರೀಕೆರೆಯಿಂದ, ವಿಜಯಪುರದಿಂದ ಸುದರ್ಶನ್ ಭರತ್ ಕುಮಾರ್ ಬಂದೆ ನವಾಜ್ ಅವರು, ಬೃಂದಾ ಅವರು ರವೀಂದ್ರನಗರ ಶಿವಮೊಗ್ಗದಿಂದ, ಎಂ ಈಶಣ್ಣ ಮುತ್ತುಗಾರಹಳ್ಳಿ ಮಳಕಲ್ಮೂರು ತಾಲೂಕು ಚಿತ್ರದುರ್ಗ ಜಿಲ್ಲೆಯಿಂದ, ನಮಸ್ತೆ, ಬೆಳಗಿನ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮುಡಿ ಬರ್ತಿದೆ, ಶಿವಮೊಗ್ಗ ಜಿಲ್ಲೆ ಮೂಡಲ್ ಹೋಟೆಲ್ ಪಡೆದಿಂದ ಪದ್ಮ ಪನ್ನಗ ಶ್ರೀಧರ್ ಅನಂತ್ ಕುಮಾರ್ ಕಾರ್ಬನ್ ಡೈ ಉತ್ತರವನ್ನು

ಕೊಟ್ಟಿದ್ದಾರೆ. ಎಂಎಚ್ ರವಿಕುಮಾರ್ ಅವರು ಮೇಟಿಕುರ್ಕಿ ಹಿರಿಯೂರು ತಾಲೂಕಿನಿಂದ ಉತ್ತರ ಬಂದಿದ್ದಾರೆ. ಮಂಜುಳಾ ಜನಾರ್ಧನ್ ಅವರು ಉದಯ್ ಟೈಲರ್ ಭೂತನಗುಡಿ ಭದ್ರಾವತಿಯಿಂದ. ಶಿವಮೊಗ್ಗದಿಂದ ಡಾಕ್ಟರ್ ವಿಜಯಕುಮಾರ್ ಬಂಧು ವಿಜಯಕುಮಾರ್ ಅವರು. ಹಲೋ ನಮಸ್ತೆ ಮುತ್ತಮ್ಮ ಚಿತ್ರಕಾರ ಅವರು ಭಾಗ್ಯನಗರ ಕೊಪ್ಪಳ ಜಿಲ್ಲೆಯಿಂದ. ಮಂಜುಳಾ ಶ್ಯಾಮ್ ಅವರು ಸುರೇಶ್ ಹರ್ಷ ಬಿ ಎಚ್ ರೋಡ್ ಭದ್ರಾವತಿಯಿಂದ. ನಿತಿನ್ ಮತ್ತು ನಿರ್ಮಿತಾ ಬಣಗಾರ್ ಶಿವಮೊಗ್ಗದಿಂದ. ವೀಣಾ ರಮೇಶ್ ಭಟ್ ಹೊಸಮನೆ ಭದ್ರಾವತಿಯಿಂದ. ರೇಖಾ ಅವರು ಬೆಂಗಳೂರಿನಿಂದ. ಹಾಗೆಯೇ ಧನಲಕ್ಷ್ಮಿ ಯೋಗೇಶ್ ಹಾಲಪ್ಪ ಸರ್ಕಲ್ ಭದ್ರಾವತಿಯಿಂದ. ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಮಂಟಗದ್ದೆ ಹುಬ್ಳಿ ತೀರ್ಥಹಳ್ಳಿ ತಾಲೂಕಿನಿಂದ. ಶ್ಯಾಮ್ ಸುರೇಶ್ ಅವರು ಬಿ ಎಚ್ ರೋಡ್ ಭದ್ರಾವತಿಯಿಂದ. ರಾಘವ ಮನೆಯನಿ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ ಶಕುಂತ ಬೆಟ್ಟಂಪಡಿ ದುಬೈನಿಂದ. ಶಿವಮೊಗ್ಗ ಕೃಷಿನಗರದಿಂದ ದೊಡ್ಡಮನೆ ಸವಿತಾ ಗಣೇಶ್ ಆಶಾ ವಿಜಯಕುಮಾರ್ ಡಾಕ್ಟರ್ ಪ್ರವೀಣ್ ಅವರು. ಸಿಟಿ ಚಂದ್ರಶೇಖರ್ ಅತಿ ಚೌಡನಹಳ್ಳಿ ವಸನ್ ಹೊಳೆನರಸೀಪುರ ತಾಲೂಕು ಹಾಸನ ಜಿಲ್ಲೆಯಿಂದ. ಸರ್ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ನಾನು ಭಾಗ್ಯ ಸದಾಶಿವ ಕೇಶವಪುರ ಭದ್ರಾವತಿಯಿಂದ. ವೈಭವ್ ಅವರು ಬೆಂಗಳೂರು, ದೀಪಕ್ ಅವರು ಬೆಂಗಳೂರಿನಿಂದ. ಜಯಶೀಲ ಸದಾಶಿವ ಶಿವಮೊಗ್ಗ ಬಸವೇಶ್ವರ ನಗರದಿಂದ. ಬೆಳಗಿನೆಲ್ಲ ಕಾರ್ಯಕ್ರಮ ತುಂಬ ಜನ ಮುಡಿಬರುತ್ತಿದೆ, ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಯಾರಪ್ಪ ಉಡುಪಿ ಕ್ಯಾಂಟೀನ್ ಜನಾಪುರ ಭದ್ರಾವತಿಯಿಂದ ಶಾಂತಿಯವರು. ಮಾದಪ್ಪ ಹಾಗೂ ಕೃಷ್ಣ ಕೆ ಕಮಂಡಲ ಗುಂಡಿ ಜಗಳೂರು ತಾಲೂಕಿನಿಂದ. ಶುಭ ಮುಂಜಾನೆ ಪ್ರಶಾಂತ ಶೆಟ್ಟರ್ ಭದ್ರಾವತಿಯಿಂದ. ಲಕ್ಷ್ಮೀ ಮಂಜುನಾಥ್ ಅವರು ಸುಬ್ರಹ್ಮಣ್ಯ ಪತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ. ಉಷಾ ಗಜೇಂದ್ರ ಬೆನಕನಹಳ್ಳಿಯಿಂದ. ಸುಮಿತ್ರ ಮಂಡಲ ನಗರ ಶಿವಮೊಗ್ಗದಿಂದ. ನಾಗಶಿ ಜಯಂತಿ ಗಣಪತಿ ಮಗಿ ಗ್ರಾಮ ಬೇರ್ಕುಡಿಗೆ ಕೊಪ್ಪ ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯಿಂದ. ಅಕ್ಷಣ ಕುಟುಂಬಕ್ಕೆ ಜನಸಂಖ್ಯೆ ಶುಭಾಶಯಗಳು. ಗೀತಾರಾಧನೆ ದೇವಾಲಯದ ಪರಿಚಯ, ಕರುಣಾಳ ಬೆಳಕ್ಕೆ ನೇಗಿಲು ಮುಡಿತ, ಆರೋಗ್ಯ ಸೂತ್ರ, ದಾವಣಗೆರೆ ಜಿಲ್ಲೆ ಪ್ರವಾಸಿ ತಾಣ ಪರಿಚಯ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು ಅಂತ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಬೆಂಗಳೂರಿನ ಬೆಳಗಿನಿಂದ ನಿಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೇವೆ, ಮಧ್ಯೆ ಮಧ್ಯೆ ತೊಂದರೆ ಆಗ್ತಿದೆ, ಸರಿಪಡಿಸಿ ಖಂಡಿತ, ಅದು ತಾಂತ್ರಿಕ ದೋಷ, ನಾನು ನಮ್ಮ ತಾಂತ್ರಿಕ ಅಭಿಯಂತರರಿಗೆ ಹೇಳಿದ್ದೀನಿ, ಅವರು ಸರಿಪಡಿಸ್ತಾರೆ ಅಂತ ಹೇಳ್ತಾ ಎಲ್ಲರೂ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದೀರಿ. ಉತ್ತರ ಆಗಿತ್ತು ಕಾರ್ಬನ್ ಡೈಆಕ್ಸೈಡ್. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗಿತ್ತು? ಕಾರ್ಬನ್ ಡೈಆಕ್ಸೈಡ್. ಸರಿಯಾದ ಉತ್ತರ ಕಾರ್ಬನ್ ಡೈಆಕ್ಸೈಡ್. ಅಗ್ನಿಶಾಮಕಗಳಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಬಳಸಲಾಗ್ತದೆ. ಇದು ಬೆಂಕಿ ನಂದಿಸಲು ಅತ್ಯಂತ ಪರಿಣಾಮಕಾರಿಯಾದ ಮತ್ತು ಸಾಮಾನ್ಯವಾದ ಅನಿಲವಾಗಿದೆ. ಕಾರ್ಬನ್ ಡೈಆಕ್ಸೈಡ್ ಅನ್ನು ಇದಕ್ಕೆ ಇದು ಏನು ಸಿಂಬಲಿಕ್ ವರ್ಡ್ ಅಂದರೆ CO2. ಇದು ಆಮ್ಲಜನಕದ ಸರಬರಾಜನ್ನು ಕಡಿತಗೊಳಿಸಿ ಬೆಂಕಿಯನ್ನು ನಂದಿಸುತ್ತದೆ. ಇದು ವಿದ್ಯುತ್ ಉಪಕರಣಗಳ ಬೆಂಕಿಗೆ ಹೆಚ್ಚು ಸೂಕ್ತವಾದದ್ದು. ಸಾರಜನಕ ನೈಟ್ರೋಜನ್ ಒಂದು ಒಣ ರಾಸಾಯನಿಕ ಪುಡಿಯನ್ನು ಡ್ರೈ ಕೆಮಿಕಲ್ ಪೌಡರ್ ಹೊರ ಹಾಕಲು ಒತ್ತಡದ ಅನಿಲವಾಗಿ ಇದನ್ನು ಬಳಸಲಾಗುತ್ತದೆ. ಸರಿಯಾದ ಉತ್ತರ ಆಗಿತ್ತು ಕಾರ್ಬನ್ ಡೈಆಕ್ಸೈಡ್. ಎಲ್ಲ ಪ್ರೀತಿ ಕೆಳಗರು ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದೀರಿ, ಧನ್ಯವಾದಗಳು. ಬನ್ನಿ ಈಗ ಮತ್ತೊಂದು ರಸಪ್ರಶ್ನೆ ನಿಮ್ಮ ಮುಂದೆ. ವಾತಾವರಣದಲ್ಲಿ ಹೇರಳವಾಗಿ ದೊರೆಯುವ ಮೂಲ ವಸ್ತು ಯಾವುದು? ಗಮನಿಸಿ, ವಾತಾವರಣದಲ್ಲಿ ಹೇರಳವಾಗಿ ದೊರೆಯುವ ಮೂಲ ವಸ್ತು ಯಾವುದು? ಸಾರಜನಕ ಆಯ್ಕೆ ಒಂದು, ಸಾರಜನಕ ಆಯ್ಕೆ ಎರಡು, ಗಂಧಕ ಆಯ್ಕೆ ಒಂದು, ಸಾರಜನಕ ಆಯ್ಕೆ ಎರಡು, ಗಂಧಕ. ವಾತಾವರಣದಲ್ಲಿ ಹೇರಳವಾಗಿ ದೊರೆಯುವ ಮೂಲ ವಸ್ತು ಯಾವುದು? ಸಾರಜನಕ ಆಯ್ಕೆ ಒಂದು, ಆಯ್ಕೆ ಎರಡು, ಗಂಧಕ. ಇದಕ್ಕೆ ಸರಿಯಾದ ಉತ್ತರವನ್ನು ಕಳಿಸ್ಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ ಆದ 9481527260 ಸಂಸರಿಗೆ ಉತ್ತರವನ್ನು ಕಳಿಸ್ಕೊಡಿ ಅಂತ ಹೇಳ್ತಾ ಇಂಪಾದ ಹಾಡುಗಳು ನಿಮ್ಮ ಕಿವಿದರಿಗೆ ನಮ್ಮ ನಿಲಯದಿಂದ ಪ್ರಸಾರವಾಗ್ತಾ ಇದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 9481527260 ಉತ್ತರವನ್ನು ಕಳಿಸ್ಕೊಡಿ. ಉತ್ತರವನ್ನು ಕಳಿಸ್ಕೊಡ್ತಾ ಇಂಪಾದ ಹಾಡುಗಳನ್ನು ಕೇಳಿ ಅಂತ ಹೇಳ್ತಾ ಇದ್ದೀನಿ. ಗಮನಿಸಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವಾತಾವರಣದಲ್ಲಿ ಹೇರಳವಾಗಿ ದೊರೆಯುವ ಮೂಲ ವಸ್ತು ಯಾವುದು? ಬನ್ನಿ ಈಗ ಇಂಪಾದ ಹಾಡುಗಳು ನಿಮ್ಮ ಕಿವಿದೇರಿಗೆ ನಮ್ಮ ನಿಲಯದಿಂದ.

ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು, ಅದರಲ್ಲೂ ಹಾಡು ಮಾತಾಡು ಶನಿವಾರದ ವಿಶೇಷತೆ ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ. ನಾನು ಎರಡನೇ ಪ್ರಶ್ನೆಗೆ ಕೇಳಿದ್ದೆ, ವಾತಾವರಣದಲ್ಲಿ ದೊರೆಯುವಂಥ ಹೇರಳವಾಗಿ ದೊರೆಯುವ ಮೂಲ ವಸ್ತು ಯಾವುದು ಅಂತ ಪ್ರಶ್ನೆ ಮಾಡಿದ್ದೆ. ಬಹಳಷ್ಟು ಜನ ಉತ್ತರಗಳನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲ ಉತ್ತರಗಳನ್ನು ಓದುವ ಸಮಯ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೇರೂರು ತಾಲೂಕಿನಿಂದ ಉತ್ತರ ಬಂದಿದೆ. ಸರೋಜ ಅವರು ಮಾಧವ ನಗರ ಭದ್ರಾವತಿಯಿಂದ, ಹಂಪಣ್ಣ ಅವರು ನೇಮತಿಯಿಂದ, ಸುರೇಶ್ ಅವರು ಶಿವಮೊಗ್ಗದಿಂದ, ತಾರಾ ಸುಶಮಿತ ಶೆಟ್ಟಿಕೊಪ್ಪ ನರಸಿಂಹರಾಜಪುರ ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯಿಂದ, ಮಮತಾ ಅವರು ಭದ್ರಾವತಿಯಿಂದ, ರೂಪ ಹೆಚ್ ಕೆಎಸ್ಆರ್ಪಿ ಪೊಲೀಸ್ ಗೃಹ ಸಮುಚ್ಚಯ ಡೈರಿ

ಹಸ್ತದಿಂದ ಸದಾಶಿವಪ್ಪ ಮಂಡಘಟ್ಟ, ನಾನು ಭಾಗ್ಯ ಸದಾಶಿವಂ ಕೇಶವಪುರ ಭದ್ರಾವತಿಯಿಂದ, ಶ್ಯಾಮ್ ಸುರೇಶ್ ಅವರು ಬಿ ಎಚ್ ರೋಡ್ ಭದ್ರಾವತಿಯಿಂದ, ಮೀನಾ ಆಚಾರ್ ಮಸರಳ್ಳಿಯಿಂದ, ಹನುಮಂತಪ್ಪ ಮಡ್ವಾಳ್ ಅವರು ಜಗಳೂರು ತಾಲೂಕಿನಿಂದ, ಶಾಂತಿನಿ ಹಾಸನ ಬಿ ಸತ್ಯನಾರಾಯಣ ಜಿ ಎಚ್ ಪಟೇಲ್ ಬಡಾವಣೆ ಶಿವಮೊಗ್ಗದಿಂದ, ಶಿವಮೊಗ್ಗದ ಬಸವೇಶ್ವರ ನಗರದ ಜಯಶೀಲ ಸದಾಶಿವಪ್ಪನವರು, ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯಿಂದ, ಇವರು ಯಾರಪ್ಪ, ಅನಿತಾ ಶಂಕರ್ ಎಡೆಹಳ್ಳಿ ಗಾಂಧಿನಗರ ಶಿವಮೊಗ್ಗದಿಂದ, ಪ್ರತಿಮಾ ನಾಯಕ್ ಅವರು ಶಿವಮೊಗ್ಗದಿಂದ, ಎಂ ಈಶಣ್ಣ ಮುತಗಾರಹಳ್ಳಿ ಮೊಳಕಾಲ್ಮೂರು ತಾಲೂಕಿನಿಂದ, ಜ್ಯೋತಿ ನೀನಾ ಸಂತೋಷ್ ನ್ಯಾಮ್ತಿ ಗಾಂಧಿ ರಸ್ತೆಯಿಂದ, ಕಲಬುರಗಿ ಜಿಲ್ಲೆ ಮಾದನ ಹಿಪ್ಪರಿಗಿಯಿಂದ ಶಿವಲಿಂಗಪ್ಪ ಭಾತ್ರೆ ಅವರು ಮಾಹಿತಿಯನ್ನು ಕಳಿಸ್ಕೊಟ್ಟಿದ್ದಾರೆ. ವಿಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಉಮಾದೇವಿ ಪಿ ಡಬ್ಲ್ಯೂ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ನಿಂದ, ಚಂದ್ರಿಕಾ ಶಶಿಚಲ ಹಾರ್ನಳ್ಳಿಯಿಂದ, ನೇವಿ ಡಿಸೋಜ್ ಅವರು ರಾಜೇಂದ್ರನಗರ ಶಿವಮೊಗ್ಗದಿಂದ, ಮಂಜುಳಾ ಅವರು ಭೂತನಗುಡಿ ಭದ್ರಾವತಿಯಿಂದ, ವಿಜಯಪುರ ಸುದರ್ಶನ್ ಭರತಕುಮಾರ್ ಬಂದೇನವಾಜ್ ಅವರು, ರೇಖಾ ಅವರು ಬೆಂಗಳೂರಿನಿಂದ, ಉಷಾ ಗಜೇಂದ್ರ ಬೆನಕನಹಳ್ಳಿಯಿಂದ, ಪದ್ಮ ಪನ್ನಗ ಶ್ರೀಧರ್ ಅವರು ಅನಂತಕುಮಾರ್ ಮೂಡಲ ವಿಠಲ್ಪುರ ಭದ್ರಾವತಿಯಿಂದ, ಹಾಗೆಯೇ ಚಿತ್ರ ಶಿವಕುಮಾರ್ ಅವರು ಹೊಸಮನೆ ಭದ್ರಾವತಿಯಿಂದ, ಸಂಗೀತ ವಿನಯ್ ಬ್ಯಾಡಗಿಯಿಂದ, ಬೃಂದಾ ರವೀಂದ್ರನಗರ ಶಿವಮೊಗ್ಗದಿಂದ, ನರಸಿಂಹರಾಜಪುರ ತಾಲೂಕು ಅಪರ್ಣಾ ಅವರು, ಅಪರ್ಣಾ ಎಸ್ ಅವರು, ಹ್ಯಾಬಲ್ ರಾಘವೇಂದ್ರ ಅಪ್ಪರ್ ಹುತ್ತ ಕಾಲೋನಿ ಭದ್ರಾವತಿಯಿಂದ, ವಂದನಾ ಸುರೇಖ ಮಂಜು ಮಂಜುನಾಥರಾವ್ ನಾಗೇಶ್ ಗಗನ್ ಜಿಂಗಾಡೆ ಅಶ್ವಿನಿ ಗಗನ್ ಅವರು, ಕೆ ಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿ ತೀರ್ಥಹಳ್ಳಿ ತಾಲೂಕಿನಿಂದ, ರಾಘವ ಮನಿಯನಿ ಶಕುಂತಲಾ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ ಪುತ್ತೂರು ಬೆಟ್ಟಂಪಡಿ ದುಬೈನಿಂದ, ಶಿವಮೊಗ್ಗದಿಂದ ರೋಟು ವಿಜಯಕುಮಾರ್ ಬಿಂದು ವಿಜಯಕುಮಾರ್ ಅವರು, ಮೋಹನ್ ಕುಮಾರ್ ಅವರು ಆಲ್ನಳ್ಳಿ ಮೈಸೂರಿನಿಂದ, ಶಿವಮೊಗ್ಗ ಕೃಷಿನಗರದ ಸವಿತಾ ಗಣೇಶ್ ದೊಡ್ಡಮನೆ ಸವಿತಾ ಗಣೇಶ್ ಆಶಾ ವಿಜಯಕುಮಾರ್ ಅವರು, ಡಾಕ್ಟರ್ ಪ್ರವೀಣ್ ಅವರು, ಸುಮಿತ್ರ ಮಂಡ್ರನಗರ ಶಿವಮೊಗ್ಗದಿಂದ, ಹಾಗೆಯೇ ಅಜಯ್ ವಣ್ಕರ್ ಲೋಯರ್ ಹುತ್ತ ಕಾಲೋನಿ ಭದ್ರಾವತಿಯಿಂದ, ವೀಣಾ ರಾಮೇಶ್ವರ ಹೊಸಮನೆ ಭದ್ರಾವತಿಯಿಂದ, ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲ ಗುಂದಿ ಜಗಳೂರು ತಾಲೂಕಿನಿಂದ, ವರ್ಣಿಕಾ ಜೀವನ್ ಅರಳಿಹಳ್ಳಿಯಿಂದ, ಸರಸ್ವತಿ ಹೊಸಮನೆ ಭದ್ರಾವತಿಯಿಂದ, ಸುಶೀಲ ಅವರು ಎಸ್ ಎಸ್ ಡಿ ಕೆ ಹಳ್ಳಿ ಅಂತ ಹಾಕಿದ್ದಾರೆ, ಯಾವೂರು ಅಂತ ಸ್ಪಷ್ಟವಾಗಿ ಕಳಿಸ್ಕೊಡಿ ದಯಮಾಡಿ. ನಂದಿನಿ ಕೋಲಾರ ಆಶಾ ಪ್ರಕಾಶ್ ಅವರು ಕೋಲಾರದಿಂದ, ಬೆಳಗಾವಿ ಜಿಲ್ಲೆಯ ರಾಯಭಾಗ್ ತಾಲೂಕು ಮುಗುಳ್ಕೋಡು ಶಿವಲಿಂಗಯ್ಯ ಹಿರೇಮಠ ಅಭಿಷೇಕಯ್ಯ ಹಿರೇಮಠ, ವಿಶ್ವಾಸ್ ಅವರು ಸವಳಂಗದಿಂದ, ಗುಡ್ ಮಾರ್ನಿಂಗ್ ಸರ್ ಕರಡರ ಲತಾ ಜಗದೀಶ್ ಅವರು ಹಳ್ಳಿಯಲ್ಲಿ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ನಿತಿನ್ ನಿರ್ಮಿತಾ ಬಣಕರ್ ಅವರು ಶಿವಮೊಗ್ಗದಿಂದ, ವಿಭಾದೀಪಕ್ ಅವರು ಬೆಂಗಳೂರಿನಿಂದ, ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರ್ಕುಡಿಗೆ ಕೊಪ್ಪ ತಾಲೂಕು ಚಿಕ್ಕಬಳ್ಳೂರು ಜಿಲ್ಲೆಯಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲ ಉತ್ತರ ಸರಿ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸುಬ್ರಹ್ಮಣ್ಯ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ಎಂ ಎಚ್ ರವಿಕುಮಾರ್ ಮೇಟಿಕುರ್ಕೆ ಹಿರಿಯೂರು ತಾಲೂಕಿನಿಂದ, ನಮಸ್ತೆ ಮುತ್ತ ಚಿತ್ರಗಾರ ಅವರು ಭಾಗ್ಯನಗರ ಪಟ್ಟಣ ಕೊಪ್ಪಳ ಜಿಲ್ಲೆಯಿಂದ, ರಾಧಾ ಅವರು ನಿದಿಗೆಯಿಂದ ಉತ್ತರ ಅಂತ ಹೇಳ್ತಾ ಇದ್ದಾರೆ, ಮುರಳೀಧರ ಶಿವಮೊಗ್ಗದಿಂದ, ವೇದಾಶೆಟ್ಟಿ ಕಳಾವರ ಕುಂದಾಪುರದಿಂದ, ಮಹೇಶ್ ಹೊಸೂರು ಅವರು, ಆಮೇಲೆ ಜಯಪ್ಪ ಬಣಗಾರ್ ಕಿಶೋರ್ ಕುಮಾರ್ ಬಣಗಾರ್ ಅವರು ಕೊಪ್ಪಳ ಶಿವಮೊಗ್ಗದಿಂದ, ಶಿವಲಿಂಗಪ್ಪ ಭದ್ರ ಅವರು ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ, ಶೈಲಜ ಕೃಷ್ಣಸ್ವಾಮಿ ಅವರು ವಿಜಯನಗರ ಶಿವಮೊಗ್ಗದಿಂದ, ಎಲ್ಲರೂ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಖಂಡಿತ ಸ್ನೇಹಿತರೆ, ನಿಮ್ಮೆಲ್ಲ ಉತ್ತರವು ಸರಿಯಾಗಿತ್ತು. ಇದಕ್ಕೆ ಸರಿಯಾದ ಉತ್ತರ ಸಾರಜನಕ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಸಾರಜನಕ. ಭೂಮಿಯ ವಾತಾವರಣದಲ್ಲಿ ಅತ್ಯಂತ ಸರಳವಾಗಿ ದೊರೆಯುವ ಮೂಲವಸ್ತು ಅಂದರೆ ಸಾರಜನಕ, ನೈಟ್ರೋಜನ್. ನಮ್ಮ ವಾತಾವರಣದಲ್ಲಿ ಕಂಡುಬರುವ ಪ್ರಮುಖ ಅನಿಲಗಳು ತಾವು ಪ್ರಮಾಣ ಹೀಗೆ: ಸಾರಜನಕ ಶೇಕಡ 28% ಸಿಗ್ತದೆ, ಆಮ್ಲಜನಕ ಶೇಕಡ 21%, ಆರ್ಗನ್ ಅಂದರೆ ಅದು ಶೇಕಡ 0.93% ಇರುವ ನಿಷ್ಕ್ರಿಯ ಅನಿಲವಾಗಿದೆ. ಇಂಗಾಲದ ಡೈಆಕ್ಸೈಡ್ CO2 ಇದು ಶೇಕಡ 0.04% ಸಸ್ಯಗಳ ದ್ಯುತಿ ಸಂಶ್ಲೇಷಣೆಗೆ ಸಹಕಾರಿಯಾಗಿದೆ. ಆದ್ದರಿಂದ ಅತ್ಯಂತ ಹೆಚ್ಚು ಸಿಗೋದು ಯಾವುದು, ಅತ್ಯಂತ ಹೇರಳವಾಗಿ ದೊರೆಯುವ ಮೂಲ ವಸ್ತು ಯಾವುದು ಅಂದರೆ ಸಾರಜನಕವಾಗಿದೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಸಾರಜನಕ. ಬನ್ನಿ ಹಾಗಾದರೆ ಮುಂದಿನ ಪ್ರಶ್ನೆ ನಿಮ್ಮ ಮುಂದೆ ಬರ್ತಾ ಇದೆ. ಮುಂದಿನ ಪ್ರಶ್ನೆ ಹೀಗಿದೆ, ಇದೊಂದು ಅಬ್ರಿವೇಷನ್ನು ಅಂದರೆ ಇದೊಂದು ಪದ ವಿಸ್ತರಿಸಬೇಕು. HMT ಇದರ ವಿಸ್ತೃತ ರೂಪವನ್ನು ನಮಗೆ ಬರೆದು ಕಳಿಸ್ಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9481572206000. ಇದೊಂದು ಅಬ್ರಿವೇಷನ್ನು HMT. ಆಯ್ಕೆ ಕೊಡುವುದಿಲ್ಲ, ಆಯ್ಕೆ ಇದರಲ್ಲೇ

ಪ್ರಸಿದ್ಧವಾದ ಪ್ರಸಿದ್ಧವಾದದ್ದಿದೊಂದು. ಇದಕ್ಕೆ ಒಂದು ಸುಳಿವು ಕೊಡ್ತೀನಿ, ಇದು ಕೈ ಗಡಿಯಾರ ಕಾರ್ಖಾನೆ, ಕೈ ಗಡಿಯಾರದ ಕಾರ್ಖಾನೆ. ಸುಳಿವನ್ನು ಕೊಟ್ಟುಬಿಟ್ಟಿದ್ದೀನಿ ಈಗಾಗಲೇ ನಾನು ನಿಮಗೆ. HMT ಇದರ ವಿಸ್ತೃತ ಪದವಿಸ್ತರಣೆಯನ್ನು ಮಾಡಿ HMT ಉತ್ತರವನ್ನು ಕಳಿಸ್ಕೊಡ್ತಿರಲ್ವಾ? ನಾನೇನು ಹೇಳದೆ ಬೇಡ, ಪಟಪಟ ಅಂತೇಳಿ ಉತ್ತರ ಬರಲಿಕ್ಕತ್ತಿದ್ದಾವೆ. ನಮ್ಮ ವಾಟ್ಸಪ್ ಸಂಖ್ಯೆ 9485727 26 ಸಮಸ್ಯೆಗೆ ಉತ್ತರವನ್ನು ಕಳಿಸ್ಕೊಡಿ ಅಂತ ಹೇಳ್ತಾ ಬನ್ನಿ. ಎರಡು ಇಂಪಾದ ಹಾಡುಗಳು ನಿಮ್ಮ ಕಿವಿದೆರೆಗೆ ನಮ್ಮ ನಿಲಯದಿಂದ ಮೂಡಿ ಬರ್ತಾ ಇದೆ. ನಮ್ಮ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಕೇಳಿ ಆನಂದಿಸ್ತಾ ಪಟಪಟ ಅಂತೇಳಿ ಸಂದೇಶ ಕಳಿಸ್ಕೊಡ್ತಿರಲ್ವ? ಹಾಗೆಯೇ ಸ್ನೇಹಿತರೆ, ಇವತ್ತಿನ ಒಂದು ವಿಷಯ ನಮ್ಮದು, ಮಾಹಿತಿ ನಿಮ್ಮದು ಕಾರ್ಯಕ್ರಮದಲ್ಲಿ ಇವತ್ತು ಸ್ವಲ್ಪ ನುಡಿಗಟ್ಟಿನ ಕಡೆಗೆ ಹೋಗೋಣ. ನಾನೊಂದು ನುಡಿಗಟ್ಟು ಕೊಡ್ತೀನಿ, ನೀವೊಂಚೂರು ಅರ್ಥ ವಿಸ್ತರಬೇಕು, ಅರ್ಥವನ್ನು ವಿಸ್ತರಿಸಬೇಕಾಗತ್ತೆ. ಆ ನುಡಿಗಟ್ಟಿನ ಹಿನ್ನೆಲೆ ಅರ್ಥವನ್ನು ಹೇಳ್ತಿರಲ್ವಾ ಕರೆ ಮಾಡೋದ್ರ ಮೂಲಕ? ಯಾವಾಗ ಹೇಳಿ? 11 ಗಂಟೆಗೆ. ಖಂಡಿತ ಬನ್ನಿ. ಈಗ ಎರಡು ಇಂಪಾದ ಹಾಡುಗಳನ್ನು ಕೇಳಿಸ್ತಾ ನಿಮಗೆ ನಾನು ಪ್ರಶ್ನೆಯನ್ನು ಕೇಳಿದೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, HMT ಇದರ ವಿಸ್ತೃತ ರೂಪವನ್ನು ತಾವು ನಮಗೆ ಬರೆದು ತಿಳಿಸಬೇಕು. HMT ನಾನು ಇದಕ್ಕೆ ಆಯ್ಕೆ ಕೊಡೋದಿಲ್ಲ, ಈಗಾಗಲೇ ಸುಳಿವು ಕೊಟ್ಟಿದ್ದೀನಿ. ಇದೊಂದು ಪ್ರಸಿದ್ಧವಾದ ಕೈ ಗಡಿಯಾರದ ಕಾರ್ಖಾನೆಯ ಹೆಸರಾಗಿದೆ. ಬನ್ನಿ ಈಗ ಎರಡು ಇಂಪಾದ ಹಾಡು ನಿಮ್ಮ ಕಿವಿದರೆಗೆ ನಮ್ಮ ನಿಲಯದಿಂದ.

ಕೆಲವರೇ ಮೂರನೇ ಪ್ರಶ್ನೆಯಾಗಿ ಮತ್ತೊಮ್ಮೆ ಪ್ರಶ್ನೆ ಹೇಳ್ತಾ ಇದ್ದೀನಿ. HMT ಇದರ ವಿಸ್ತೃತ ರೂಪವನ್ನು ತಿಳಿಸಿ ಅಂತ ಹೇಳಿದ್ದೆ. ಇದೊಂದು ಪ್ರಸಿದ್ಧವಾದ ಕೈಗಡಿಯಾರ ಕಂಪನಿಯಾಗಿತ್ತು, ಈಗ ಇದು ಇಲ್ಲ. ಅದರ ಮಾಹಿತಿಯನ್ನು ನಿಮ್ಮೊಡನೆ ಅನಂತರ ಹಂಚಿಕೊಳ್ತೀನಿ. ಇದರ ವಿಸ್ತೃತ ರೂಪವನ್ನು ತಿಳಿಸಿ ಸ್ನೇಹಿತರೆ. ಮತ್ತೊಮ್ಮೆ ಪ್ರಶ್ನೆ ಹೇಳ್ತಾ ಇದ್ದೀನಿ, HMT ಇದರ ವಿಸ್ತೃತವಾದ ರೂಪವನ್ನು ತಿಳಿಸಿ.

ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದಾರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಪ್ರಸಾರವಾಗುತ್ತಿರುವಂತಹ ಹಾಡು ಮಾತಾಡು ಶನಿವಾರದ ವಿಶೇಷತೆ ವಿಜ್ಞಾನ ರಸಪ್ರಶ್ನೆ ಮೂರನೇ ಪ್ರಶ್ನೆಯಾಗಿ ಕೇಳಿದ್ದೆ HMT ಇದರ ವಿಸ್ತೃತ ಸ್ವರೂಪವನ್ನು ತಿಳಿಸಿ, ಅಕ್ಷರದ ವಿಸ್ತೃತ ಸ್ವರೂಪವನ್ನು ಬರೆಯಿರಿ ಅಬ್ರಿವೇಶನ್ ಅಂತ ಹೇಳಿ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ ಉತ್ತರವನ್ನು ಕಳಿಸಿದ್ದಾರೆ. ತನುಜ ಅವರು ಮಾಧವನಗರ ಭದ್ರಾವತಿಯಿಂದ, ಹಂಪನವರ ನಿಯಮತಿಯಿಂದ ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆಯಿಂದ, ಸುರೇಶ್ ಅವರು ಶಿವಮೊಗ್ಗದಿಂದ, ಸದಾಶಿವಪ್ಪ ಮಂಡಘಟ್ಟ, ನೇವಿ ಡಿಸೋಜ ಅವರು ರಾಜೇಂದ್ರ ನಗರ ಶಿವಮೊಗ್ಗದಿಂದ, ರೂಪಾ ಹೆಚ್ KSRP ಪೊಲೀಸ್ ಗೃಹ ಸಮುಚ್ಚಯ, ಹಾಗೆಯೇ ಚಂದ್ರಿಕಾ ಶೇಷಾಚಲ ಹಾರ್ನಹಳ್ಳಿಯಿಂದ, ಅಜಯ್ ವಂಡ್ಕರ್ ಲೋಯರ್ ಹುತ್ತ ಕಾಲೋನಿ ಭದ್ರಾವತಿಯಿಂದ, MH ರವಿಕುಮಾರ್ ಮೇಟಿಕುರ್ಕಿ ಹಿರಿಯೂರು ತಾಲೂಕಿನಿಂದ, ಹ್ಯಾಬಲ್ ರಾಘವೇಂದ್ರ ಅಪ್ಪರ್ ಹುತ್ತ ಕಾಲೋನಿ ಭದ್ರಾವತಿಯಿಂದ, ರಾಧಾ ಅವರು ನಿದಿಗೆಯಿಂದ, ವಿಶ್ವಾಸ್ ಅವರು ಸವಳಂಗದಿಂದ, ಶಾಂತಿನಿ ಹಾಸನ ವಿಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಹಾಗೆಯೇ ಶುಭೋದಯ ಸರ್ ರೇಖಾ JC ಭದ್ರಾವತಿಯಿಂದ, ಮಂಜುಳಾ ಶ್ಯಾಮ್ ಸುರೇಶ್ BH ರೋಡ್ ಭದ್ರಾವತಿಯಿಂದ, ಹಾಗೆ ಮುಂದುವರೆದಂತೆ ಉಷಾ ಗಜೇಂದ್ರ ಬೆನಕನಹಳ್ಳಿಯಿಂದ, ಮೋಹನ್ ಕುಮಾರ್ ಅವರು ಆಲ್ನಹಳ್ಳಿ ಮೈಸೂರಿನಿಂದ, ಹನುಮಂತಪ್ಪ ಮಡವಳ ಅವರು ಜಗಳೂರಿನಿಂದ, ಸುಮನಾ ನಿರಂಜನ ಅವರು ಬೆನಕನಹಳ್ಳಿಯಿಂದ, ನಳಿನಿ ಗಿರಿಜಾರಾವ್ ಹಿರಿಯಡ್ಕ ದಕ್ಷಿಣ ಕನ್ನಡ ಜಿಲ್ಲೆಯಿಂದ, ಮಂಗಳ ಯು ರಾವ್ ಭದ್ರಾವತಿಯಿಂದ, ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯಿಂದ, ಶೈಲಜಾ ಕೃಷ್ಣಸ್ವಾಮಿ ಅವರು ಶಿವಮೊಗ್ಗ ವಿಜಯನಗರದಿಂದ, ಮುರಳೀಧರ ಅವರು ಶಿವಮೊಗ್ಗದಿಂದ, ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳ್ಕೋಡು ಶಿವಲಿಂಗಯ್ಯ ಹಿರೇಮಠ ಕಲಾವತಿ ಹಿರೇಮಠ ಅವರು, ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ, KP ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹುಬ್ಳಿಯಿಂದ, ಆಶಾ ಪ್ರಕಾಶ್ ನಂದಿನಿ ಕೋಲಾರದಿಂದ, ಹಾಗೆಯೇ ಪದ್ಮ ಪನ್ನಗ ಶ್ರೀಧರ್ ಮೂಡಲು ವಿಠಲ್ಪುರ ಭದ್ರಾವತಿಯಿಂದ, ಬಾಲಕೃಷ್ಣ ಪುರಾಣಿಕರು ಗ್ರಾಮಜ್ಯೋತಿ ಪ್ರೌಢಶಾಲೆಯಿಂದ ಲಕ್ಕವಳ್ಳಿ, ಜಯಶೀಲ ಸದಾಶಿವ ಶಿವಮೊಗ್ಗ ಬಸವೇಶ್ವರ ನಗರದಿಂದ, ಮಮತಾ ಅವರು ಭದ್ರಾವತಿಯಿಂದ, ವಿನುತಾ ಮುರಳೀಧರ ಅವರು ತೀರ್ಥಹಳ್ಳಿಯಿಂದ, ಪ್ರತಿಮಾ ನಾಯ್ಕ ಅವರು ಶಿವಮೊಗ್ಗದಿಂದ, ವೇದಾ ಶೆಟ್ಟಿ ಕಾಳಾವರ ಕುಂದಾಪುರದಿಂದ, BC ಮುರಳಿ ಮೋಹನ್ ಓಲ್ಡ್ ಟೌನ್ ಭದ್ರಾವತಿ, ವಿಜಯಪುರದ ಸುದರ್ಶನ್ ಭರತ್ ಕುಮಾರ್ ಬಂದೇ ನವಾಜ್ ಅವರು, ಮಹೇಶ್ ಹೊಸೂರ್ ಅವರು ಶಿಕಾರಿಪುರದಿಂದ, ಎಂ ಈಶಣ್ಣ ಮುತಿಗಾರಹಳ್ಳಿ ಮೊಳಕಾಲ್ಮೂರು ತಾಲೂಕಿನಿಂದ, ಕಲಬುರಗಿ ಜಿಲ್ಲೆ ಮಾದನಿ ಹಿಪ್ಪರಿಗೆಯಿಂದ ಉತ್ತರವನ್ನು ಕಳಿಸ್ತಾ ಅದರ ಸಮಗ್ರವಾದ ಮಾಹಿತಿಯನ್ನು ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು. ಪೇಪರ್ ಟೌನ್ನಿಂದ ಟಿ ಮಲ್ಲೇಶ್ ಅವರು, ಚಿತ್ರ ಶಿವಕುಮಾರ್ ಅವರು ಹೊಸಮನೆ ಭದ್ರಾವತಿಯಿಂದ, ಬೃಂದಾ ರವೀಂದ್ರನಗರ ಶಿವಮೊಗ್ಗದಿಂದ, ನಾನು ಸದಾಶಿವನ್ ಕೇಶವಪುರ ಭದ್ರಾವತಿಯಿಂದ, ಕಾರ್ಯಕ್ರಮ ಚೆನ್ನಾಗಿ ಕೇಳ್ತಾ ಇದ್ದೀವಿ, ಪ್ರಸಾರ ಮಾಡಿದ್ದಕ್ಕೆ ಚಿತ್ರಗೀತೆಗಳು ತುಂಬ ಚೆನ್ನಾಗಾಯಿತು, ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ ಭಾವಗೀತೆಗಳು ಅಂತ ಹೇಳ್ತಾ ಇದ್ದಾರೆ. ಜಯಪ್ಪ ಬಣಗಾರ್ ಕಿಶೋರ್ ಕುಮಾರ್ ಬಣಗಾರ್ ನ್ಯಾಮತಿ ಗೋಪಾಳ ಶಿವಮೊಗ್ಗದಿಂದ, ಹಾಗೆಯೇ TG ಸತ್ಯನಾರಾಯಣ TSP ಕೋಟೆ ರೋಡ್ ಶಿವಮೊಗ್ಗದಿಂದ, ಗಜೇಂದ್ರ ಆನ್ವೇರಿ ಉತ್ತವನ್ನು ಕಳಿಸ್ಕೊಟ್ಟಿದ್ದಾರೆ, ಹೊಸ ಕೇಳುಗರನ್ನ ಅಂದ್ಕೊಟ್ಟಿದ್ದೀನಿ. ಉಮೇಶ್ ಸಿರಿಗಿರಿ ಅವರು ದಾವಣಗೆರೆಯಿಂದ, ಲಕ್ಷ್ಮೀ ಮಂಜುನಾಥ್ ಅವರು ಗಾಂಧಿನಗರ ಶಿವಮೊಗ್ಗದಿಂದ, ಶಿವಲಿಂಗಪ್ಪ ಭದ್ರೆ ಅವರು ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ದಾವಣಗೆರೆಯಿಂದ ಚಂದ್ರಿಕಾ ನೀರ್ಲಿಗುಂಡಿ ಅವರು, ಸುಜಾತಾ ಜನ್ನಾಪುರ ಭದ್ರಾವತಿಯಿಂದ, ರೇಖಾ ಬೆಂಗಳೂರಿನಿಂದ, ಹಾಗೆಯೇ KT ತ್ಯಾಗರಾಜ್ ಅವರು ಶಿವಮೊಗ್ಗದಿಂದ, ರಾಘವ ಮನಿಯಾನಿ ಶಕುಂತಲಾ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿ ಕಪತ್ತೂರು ಬೆಟ್ಟಂಪಡಿ ದುಬೈನಿಂದ, ಹಾಗೆಯೇ ಗಿರಿಜಾ ಅವರು ಭದ್ರಾವತಿಯಿಂದ, ಶ್ಯಾಮ್ ಸುರೇಶ್ ಬೇಚ್ ರೋಡ್ ಯಾವುದಪ್ಪ ಅಂದರೆ ಓಕೆ ಇವ್ರು ಯಾರು, ಹಾಯ್ ತರೀಕೆರೆಯಿಂದ ಇಂದ್ರೇಶ್ ಅವರು, ಶ್ರೀಶೈಲ ಏರ್ ಲೈಟ್ ಶಿವಮೊಗ್ಗದಿಂದ, ನಾಗಶಿ ಜಯಂತಿ ಗಣಪತಿ ನುಗ್ಗಿಗ್ರಾಮ ಬೇರ್ಕುಡಿಗೆ ಕೊಪ್ಪ ತಾಲೂಕಿನಿಂದ, ವರ್ಣಿಕಾ ಜೀವನ್ ಅರ್ಲಿಹಳ್ಳಿಯಿಂದ, ಉಮಾದೇವಿ PW ಕಾಲೋನಿ BR ಪ್ರಾಜೆಕ್ಟಿನಿಂದ, ಹಾಗೆಯೇ ನಿರ್ಮಿತಾ ಬಣಗಾರ್ ಶಿವಮೊಗ್ಗ ಇಂದ, ಇವರು ಯಾರು, ವೀಣಾ ರಮೇಶ್ ಭಟ್ ಹೊಸಮನಿ ಭದ್ರಾವತಿಯಿಂದ, ಮಲ್ಲಿಗೆನಾಡು ಹೂನಾಡಗ್ಲಿ ತಾಲೂಕು ಜಗಳೂರು ತಾಲೂಕಿನಿಂದ, ವಿಜಯನಗರ ಜಿಲ್ಲೆ ಹೊಳೆಗುಂದಿಯಿಂದ ಕೊಟ್ರೇಶ್ ಕವಿತಾ ಅಭಿನಂದನ್ ಅವರು, ರೇಖಾ ರವಿಶಂಕರ್ ಜನ್ನಾಪುರ ಭದ್ರಾವತಿಯಿಂದ, ನಮಸ್ತೆ ಮುತ್ರಣ ಚಿತ್ರಣಗಾರರು ಇಲ್ಲಿ ಭಾಗ್ಯನಗರ ಪಟ್ಟಣ ಕೊಪ್ಪಳ ಜಿಲ್ಲೆ ಭಾಗ್ಯನಗರ ಪಟ್ಟಣ ಕೊಪ್ಪಳ

ಜಿಲ್ಲೆ ವಂದನ ಸುರೇಖ ಅಶ್ವಿನಿ ಗಗನ ತರೀಕೆರೆಯಿಂದ ಸುಮಿತ್ರ ಮಾಂಡ್ರೆ ನಾಗರಾಜ್ ಅವರು ಹಾಗೆಯೇ ಬಿ ಸತ್ಯನಾರಾಯಣ ಜೈಜ್ ಪಟೇಲ್ ಬಡಾವಣೆ ಶಿವಮೊಗ್ಗದಿಂದ ಸುಬ್ರಹ್ಮಣ್ಯ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಮಂಜುಳಾ ಜನಾರ್ದನ್ ಅವರು ಉದಯ ಟೈಲರ್ ಭೂತಂಗುಡಿ ಭದ್ರಾವತಿಯಿಂದ ಭದ್ರಾವತಿ ಇದು ಯಾರಪ್ಪ ಅಂತವರು ಎಸ್ ಎಸ್ ದಾಸರಕಲ್ಲಳ್ಳಿ ಭದ್ರಾವತಿ ತಾಲೂಕು ಹೊಳೆಹೊನ್ನೂರು ಹುಬ್ಬಳ್ಳಿಯಿಂದ ಸುಶೀಲಾ ಅವರು ಸಂಗೀತಾ ವಿನಯ್ ಕುಮಾರ್ ಅವರು ಬ್ಯಾಡ್ಗಿಯಿಂದ ಅಶೋಕ್ ಶ್ರುತಿ ಗೋಪಾಲ ಕಾಲೋನಿ ತರೀಕೆರೆ ತಾಲೂಕಿನಿಂದ ಶಿವಮೊಗ್ಗದಿಂದ ಪುಷ್ಪ ಸುರೇಶ್ ಹಳ್ಳಿ ವಿಭಾದೀಪಕ್ ಬೆಂಗಳೂರಿನಿಂದ ಹಾಗೆಯೇ ಭೋಜರಾಜ್ ಆಚಾರಿ ಭಾರತಿ ದೇವಾಂಶ್ ಮೊಸರಳ್ಳಿ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ನಮಸ್ತೆ ಶುಭೋದಯ ಸರ್ ಅಂತ ಹೇಳ್ತಾ ಇದ್ದಾರೆ. ಫಣೀಂದ್ರ ಅವರು ವಿನೋಬನಗರ ಶಿವಮೊಗ್ಗದಿಂದ ತಡವಾಗಿ ಭಾಗವಹಿಸ್ ಪ್ರಶ್ನೆಗಳು ಗೊತ್ತಾಗಲಿಲ್ಲ, ಮತ್ತೊಮ್ಮೆ ಎಲ್ಲ ಪ್ರಶ್ನೆಗಳು ಹೇಳಿ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ. ಈಗ ಸಮಯದ ಅಭಾವ ಇದೆ ಮೇಡಮರೇ, ಪ್ರಶ್ನೆ ಹೇಳೋದಕ್ಕೆ ಕಷ್ಟ ಆಗುತ್ತೆ, ಕ್ಷಮಿಸಿ. ನಾನೀಗ ಕೇಳಿದ್ದು HMT ಇದರ ಅಭಿವೇಶನನ್ನು ಪೂರ್ಣಗೊಳಿಸಿ ಅಂತ ಹೇಳಿದೆ ವಿಸ್ತೃತ ಸ್ವರೂಪವನ್ನು. ಹುಚ್ಚೇಗೌಡ ಅವರು ಸುರ್ಗಿ ತೋಪು ಭದ್ರಾವತಿಯಿಂದ ಎಲ್ಲರೂ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಖಂಡಿತ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ HMT ಆಗಿತ್ತು. HMT ಎಲ್ಲರಿಗೂ ಗೊತ್ತುಂಟು, ಇದರ ಒಂದು ವಿಸ್ತೃತ ಸ್ವರೂಪವನ್ನು ನಾವು ಈಗಾಗಲೇ ಬಹಳಷ್ಟು ತಿಳ್ಕೊಂಡಿದ್ದೀವಿ. ಇದೊಂದು ಭಾರತ ಸರ್ಕಾರದ ಬೃಹತ್ ಕೈಗಾರಿಕಾ ಸಚಿವಾಲಯದ ಅಡಿಯಲ್ಲಿದ್ದ ಒಂದು ಸಾರ್ವಜನಿಕ ವಲಯದ ಉದ್ಯಮವಾಗಿದೆ. ಇದರ ಪ್ರಧಾನ ಕಚೇರಿ ಬೆಂಗಳೂರಿನಲ್ಲಿದೆ. ಒಂದು ಕಾಲದಲ್ಲಿ ಭಾರತದ ಸಮಯ ಪಾಲಕ ಅಂತಲೇ ಕರೀಬಹುದಾಗಿದ್ದಿದ್ದಾನೆ. ಟೈಮ್ ಕೀಪರ್ ಆಫ್ ಇಂಡಿಯಾ ಅಂತ ಪ್ರಸಿದ್ಧಿಯಾಗಿದ್ದು, ಈ ಸಂಸ್ಥೆ ದೇಶದ ಕೈಗಾರಿಕಾ ಪ್ರಗತಿಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದೆ. ಇದರ ಸ್ಥಾಪನೆಯಾಗಿದ್ದು 1953 ಫೆಬ್ರವರಿ 7 ಬೆಂಗಳೂರಿನಲ್ಲಿ. ಆರಂಭಿಕ ಉದ್ದೇಶ ಆಗಿತ್ತು ದೇಶಕ್ಕೆ ಅಗತ್ಯವಿರುವ ಯಂತ್ರೋಪಕರಣಗಳನ್ನು, ಅಂದರೆ ಮೆಷಿನ್ ಟೂಲ್ಸ್, ಹಿಂದೂಸ್ತಾನ್ ಮೆಷಿನ್ ಟೂಲ್ಸ್ ಅಂತ ಹೇಳಿ ಅದರ ವಿಸ್ತೃತ ಸ್ವರೂಪ ಹಿಂದೂಸ್ತಾನ್ ಮೆಷಿನರಿ ಟೂಲ್ಸ್ ಅಂತ ನಾವು ಕರಿತೀವಿ. ಹೆಚ್ ಅಂದರೆ ಹಿಂದೂಸ್ತಾನ್, ಎಂ ಅಂದರೆ ಮೆಷಿನ್, ಟಿ ಅಂದರೆ ಟೂಲ್ಸ್. ಸ್ನೇಹಿತರಿಗಾಗಿತ್ತು ಈ ವಾರದ, ಅಂದರೆ ಯಾವುದು ಹೇಳಿ, ಹಾಡು ಮಾತಾಡು ರಸಪ್ರಶ್ನೆಗಳ ಕಾರ್ಯಕ್ರಮ. ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರೀತಿಯ ಕೇಳುಗರು ತಮ್ಮದೇ ಆದ ವಿಚಾರಧಾರೆಗಳನ್ನು ಹಂಚಿಕೊಂಡ್ರಿ. ತಮಗೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಪರವಾಗಿ ಪ್ರೀತಿಯ ಚಪ್ಪಾಳೆಯನ್ನು ಉತ್ತರವನ್ನು ಕಳಿಸಿ. ಪ್ರೀತಿಯಿಂದ ಭಾಗವಹಿಸಿದ ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಚಪ್ಪಾಳೆ.

ಇದು ಇವರದ ಹಾಡು ಮಾತಾಡು ಕಾರ್ಯಕ್ರಮ, ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕೇಳುಗರಿಗೆಲ್ಲ ಧನ್ಯವಾದಗಳು. ಹಾಡು ಮಾತಾಡು ಕಾರ್ಯಕ್ರಮ, ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ ಇದುವರೆಗೂ ಮೂಡಿ ಬಂದಿತು.

0: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸ್ಟುಡಿಯೋ. ಸಮಯ 11:02:15.
1: ಆತ್ಮೀಯ ಕೇಳುವರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
2: ನಿಮ್ಮ ಆಕಾಶವಾಣಿ FM 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು, ಮನಮಿಡಿದಿ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
1: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿ ಕ್ಷಣಗಳು ಪ್ರಸಾರವಾಗಲಿದೆ.
3: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

0: ಕೆಳಗಡೆ ಶನಿವಾರದ ಮತ್ತೊಂದು ವಿಶೇಷ ಕಾರ್ಯಕ್ರಮ ವಿಷಯ ನಮ್ಮದು ಮಾಹಿತಿ ನಿಮ್ಮದು. ಬನ್ನಿ, ಇವತ್ತಿನ ವಿಷಯವನ್ನ ನಾನು ನುಡಿಗಟ್ಟಿಗೆ ತೆಗೆದುಕೊಂಡಿದ್ದೀನಿ. ನುಡಿಗಟ್ಟನ್ನ ಮಾಡಿ ಸುಮಾರು ದಿನ ಆಗಿತ್ತಲ್ಲ ನುಡಿಗಟ್ಟಿಗಳ ಬಗ್ಗೆ. ಬನ್ನಿ, ಮೊದಲನೇ ಕರೆ ಯಾರ್ದು ಅಂತ ನೋಡೋಣ. ನಮಸ್ತೆ. ರಾಧಾ ಅವರು ನಿಧಿಗೆಯಿಂದ ಇವತ್ತಿನ ಒಂದು ನುಡಿಗಟ್ಟು ನಿಮ್ಮ ಮುಂದೆ ಬರ್ತಾ ಇದೆ. ಈಗ ಗೊಡ್ಡು ಪಾಂಡಿತ್ಯ, ಇದರ ಒಂದು ನುಡಿಗಟ್ಟಿನ ಅರ್ಥ ಏನು? ಸ್ವಲ್ಪ ಹತ್ರ ಇದೆ, ಸರಿ ಇದೆ, ಇಲ್ಲ ಅಂತ ಹೇಳಲ್ಲ. ಇನ್ನೊಂದು ಅದಕ್ಕೊಂದು ಮಾಹಿತಿ ಇದೆ. ಸರಿ ಇದೆ, ನಿಮ್ದು ಉತ್ತರ ಸರಿ, ತಪ್ಪಿಲ್ಲ ಅಂತ ಇಲ್ಲ. ಇದು ಸರಿ ಇದೆ, ಅದೇ ಇದೆ, ಅದರ ಅರ್ಥಕ್ಕೆ ಸುಮಾರು ಶೇಕಡ 60% ಹತ್ತಕ್ಕೆ ಬಂದಿದ್ದೀರಿ ಖಂಡಿತ. ಸರಿ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ನೋಡೋಣ ಮುಂದಷ್ಟು, ಮುಂದಿನ ಪ್ರಯತ್ನ ಮಾಡೋಣ. ಓಕೆ ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸ್ನೇಹಿತರೆ, ಮೊದಲನೆಯ ನುಡಿಗಟ್ಟು ಕೇಳಿದ್ದೆ ಗೊಡ್ಡು ಪಾಂಡಿತ್ಯ ಅಂತ ಹೇಳಿ. ಬನ್ನಿ. ನಮಸ್ತೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಈಗೊಂದು ನುಡಿಗಟ್ಟು ಕೇಳಿದೀನಿ ಗೊಡ್ಡು ಪಾಂಡಿತ್ಯ.
1: ಸರ್, ಗೊಡ್ಡು ಪಾಂಡಿತ್ಯ ಅಂದ್ರೆ ಸಾರಾಂಶವಿಲ್ಲದ ಮಾತುಗಳು, ಅದ್ರಲ್ಲಿ ಏನು ಉಪಯೋಗ ಇಲ್ಲದ ಮಾತುಗಳನ್ನ ವ್ಯರ್ಥವಾಗಿ ಮಾತಾಡ್ತಾರಲ್ಲ, ಅದಕ್ಕೆ ಗೊಡ್ಡು ಇದು ಅಂತ ಹೇಳ್ತಾರೆ ಸರ್.
0: ಖಂಡಿತ ಹೌದು, ಹುರುಳಿಲ್ಲದ ಮಾತು ಅಂತ ಹೇಳ್ತೀವಿ. ನೋಡೋಣ ಇನ್ನಷ್ಟು ಮಾಹಿತಿ ಇದೆ. ನಿಮ್ಮ ಮಾಹಿತಿನೂ ಸರಿ ಇದೆ, ಇಲ್ಲ ಅಂತ ಹೇಳಲ್ಲ. ಅರ್ಥ ಅದಕ್ಕೆ ನೋಡೋಣ, ನಮ್ಮ ಎಲ್ಲ ಕೇಳಗರು ಏನೆಲ್ಲ ಅರ್ಥೈಸ್ಕೊಳ್ತಾರೆ ಅಂತ ನೋಡೋಣ. ಅದಕ್ಕೆ ಖಂಡಿತ ಕರೆ ಮಾಡಿದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸ್ನೇಹಿತರೆ. ಬನ್ನಿ, ಮತ್ತಷ್ಟು ಮಾಹಿತಿಯನ್ನ ಗೊಡ್ಡು ಪಾಂಡಿತ್ಯ ಅನ್ನೋ ಮಾತಾಡೋಕರ್ ಇದನ್ನ ಬಳಸ್ತಾ ಇರ್ತೀವಿ ನುಡಿಗಟ್ಟನ್ನ. ಹಲೋ.
2: ಹಲೋ,
0: ನಮಸ್ತೆ.
2: ಹಂಪಣ್ಣ,
0: ಹಂಪಣ್ಣ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲೇ ನುಡಿಗಟ್ಟು ಈಗಲ್ಲ ಸುಮಾರು ಅರ್ಥ ಹೇಳ್ತಾ ಇದಾರೆ, ನೀವು ಏನೇನು ಅರ್ಥೈಸ್ಕೊಂಡಿದ್ದೀರಿ ಇದಕ್ಕೆ?
2: ಅರ್ಥವಿಲ್ಲದ ಸಾಹಿತ್ಯ ಅಂತ.
0: ಅರ್ಥವಿಲ್ಲದ ಸಾಹಿತ್ಯ, ಅದೇ ಅರ್ಥವಿಲ್ಲದ ಸಾರಾಂಶ ಎಲ್ಲ. ಹೌದು ಖಂಡಿತ, ಇದಕ್ಕೊಂದು ಇನ್ನೊಂದು ಮೂಲ ಧಾತು ಇದೆ. ಸರಿ ಇದೆ, ಕೆಲವು ಸತಿ ನೀವು ಹೇಳಿದ್ರು ಸರಿ ಇದೆ, ಇಲ್ಲ ಅಂತ ಹೇಳಲ್ಲ. ನೋಡೋಣ ಮತ್ತಷ್ಟು ಮಾಹಿತಿ ಏನೇನು ಸಂಗ್ರಹ ಸಿಗುತ್ತೆ ಅಂತ ಹೇಳಿ. ತುಂಬಾ ಚಂದ ಹೇಳಿದ್ರಿ, ಧನ್ಯವಾದಗಳು ಹಂಪಣ್ಣವರೇ ಕರೆ ಮಾಡಿದ್ದಕ್ಕೆ. ಸ್ನೇಹಿತರೆ, ಮತ್ತಷ್ಟು ಮಾಹಿತಿನ ನೋಡೋಣ. ಯಾರೆಲ್ಲ ಉತ್ತರವನ್ನ ಕಳಿಸ್ತಾ ಇದಾರೆ, ವಾಟ್ಸಪ್ ಮುಖಾಂತರ ಉತ್ತರ ಕಳಿಸ್ತೀವಿ, ನೋಡುವ ಕರೆಗೆ ಇದು ಪ್ರಾಮುಖ್ಯತೆ ಕೊಡೋಣ. ನಮಸ್ತೆ. ಹಲೋ, ನಮಸ್ತೆ. ಹೇಳಿ. ಗೊತ್ತಾಯ್ತು, ಇದು ಗೊಡ್ಡು ಪಾಂಡಿತ್ಯ ಇದರ ಒಂದು.
3: ಇದನ್ನ ಗೊಡ್ಡು ಅಂತಂದ್ರೆ ಈ ಫಾರ್ ಎಕ್ಸಾಂಪಲ್ ಈ ಗೊಡ್ಡು ಹಸು ಅಂತ ಹೇಳ್ತೀವಲ್ಲ, ಅದು ಸ್ವಲ್ಪ ಹಾಲು ಕೊಡ್ದ ಇರೋ ಹಸು ಅಂದ್ರೆ ಉಪಯೋಗಕ್ಕೆ ಬಾರ್ದ ಇರೋದು. ಇಲ್ಲಿ ಅದು ತಗೊಂಡ್ರೆ ಪಾಂಡಿತ್ಯ ಇರುತ್ತೆ, ಉಪಯೋಗಕ್ಕೆ ಬಾರದಿರುವ ಪಾಂಡಿತ್ಯ, ನಿಷ್ಪ್ರಯೋಜಕ ಪಾಂಡಿತ್ಯ.
0: ಖಂಡಿತ ಹೌದು, ಅದಕ್ಕೆ ನೀವು ಹೇಳಿದ್ದು ಸರಿ ಇದೆ. ಈಗ ಅದನ್ನೆಲ್ಲ ಹೇಳ್ತಾ ಇದ್ದಾರೆ. ಆ ಪಾಂಡಿತ್ಯಕ್ಕೆ ಇನ್ನೊಂದು ಪದದ ಅರ್ಥವೂ ಇದೆ, ಅದಕ್ಕೆ ಕೇಳಿದಷ್ಟೇನೆ. ಸರಿ ಇದೆ, ಸರಿ ಇದೆ, ನಿಮ್ಮ ಉತ್ತರ ಸರಿ ಇದೆ, ತಪ್ಪಿಂತ ಇಲ್ಲ ಇಲ್ಲ. ಪ್ರಯತ್ನ ಮಾಡಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸ್ನೇಹಿತರೆ, ಮತ್ತಷ್ಟು ಜನ ನೋಡೋಣ ಏನೇನು ಅರ್ಥವನ್ನ ಕೊಡ್ತಾರೆ ಗೊಡ್ಡು ಪಾಂಡಿತ್ಯ ಅನ್ನೋದಕ್ಕೆ. ಬನ್ನಿ, ಮತ್ತೊಂದು ಕರೆ ಬರ್ತಾ ಇದೆ. ನಮಸ್ತೆ.
4: ಹಲೋ, ನಮಸ್ತೆ.
0: ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿರೋದು? ಕೇಶವ್ ಮತ್ತೊಮ್ಮೆ ನಿಮ್ಗೆ ಸಿಗ್ತಲ್ಲ ಏನು?
4: ಇಲ್ಲ ಸರ್, ನಾನು ಈಗಿದೆ ಫಸ್ಟ್.
0: ಹೌದಾ, ಆವಾಗ್ಲೇ ಇನ್ನೊಬ್ರು ಯಾರೋ ಮಾತಾಡಿದ್ರು. ಓಕೆ ಓಕೆ,
4: ಅವರು ಬೆಂಗಳೂರಲ್ಲಿ ಇದ್ದಾರೆ, ಕೇಶವ್ ಮೂರ್ತಿ ಸರ್.
0: ಹಾ ಸರಿ ಸರ್, ನಾನೆಲ್ಲೋ ಅವರೇ ಅಂತ ತಿಳ್ಕೊಂಡಿದ್ದೆ. ಓಕೆ ಓಕೆ, ಸರಿ ಸರ್.
4: ಕೆಲಸವಿಲ್ಲದ ಮಾತುಗಳು ಇಲ್ಲ ವಿಚಾರ.
0: ಕೆಲಸವಿಲ್ಲದ ಮಾತುಗಳು ಮತ್ತು ವಿಚಾರ, ಖಂಡಿತ ಖಂಡಿತ ಸರಿ ಇದೆ ನಿಮ್ಮ ಉತ್ತರ. ಮತ್ತಷ್ಟು ನೋಡೋಣ, ಇದಕ್ಕೆ ಇನ್ನೊಂದು ಏನು ಸ್ಪಷ್ಟ ನೋಡೋಣ ನೋಡೋಣ, ಕಾಯ್ತಾ ಇದ್ದೀವಿ. ಅಪಾರ, ಅದನ್ನೇ ಹೇಳಿದ್ದು, ಅದನ್ನೇ ಹೇಳ್ತಾ ಇರೋದು, ಅದಕ್ಕೆ ಇಂತಿಷ್ಟೇ ನಿಗದಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನೋಡೋಣ ಮತ್ತಷ್ಟು ಜನ ಏನೇನು ಹೇಳ್ತಾರೆ ಅನ್ನೋದನ್ನ. ಥ್ಯಾಂಕ್ ಯು, ಧನ್ಯವಾದಗಳು. ಸ್ನೇಹಿತರೆ, ಗೊಡ್ಡು ಪಾಂಡಿತ್ಯ ಇದಕ್ಕೆ ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ. ಓಹೋ, ನೆಟ್ವರ್ಕ್ ಕಟ್ ಆಯ್ತು. ಹಲೋ. ಓ ಸ್ನೇಹಿತರೆ, ಪ್ರಶ್ನೆನು ನಾನು ಕೇಳಿದೆ ಗೊಡ್ಡು ಪಾಂಡಿತ್ಯ ಇದರ ಒಂದು ನುಡಿಗಟ್ಟಿ.

0: ಏನು ಅಂತ ಹೇಳಿ. ನಮಸ್ತೆ. ಹಲೋ ಹಲೋ, ರೇಡಿಯೋ ಸೆಟ್ಟಿಂದ ದೂರ ಬನ್ನಿ. ಹಲೋ, ನಮಸ್ಕಾರ. ಎಲ್ಲಿಂದ ಕರೆ? ತಮ್ಮ ಹೆಸರು?
1: ಶಿವಮೊಗ್ಗದಿಂದ ಶಾಂತಾ ದಾವಸ್ಕರ್
0: ಅಂತ. ಶಾಂತಾ ದಾವಸ್ಕರ್ ಅವರೇ, ಒಂದು ಇವತ್ತಿನ ನುಡಿಗಟ್ಟು ಶುರು ಮಾಡಿದೀವಿ ಮತ್ತೊಮ್ಮೆ. ಗೊಡ್ಡು ಪಾಂಡಿತ್ಯ, ಇದರ ಒಂದು ಅರ್ಥ ಏನ್ ಬರಬಹುದು?
1: ಕುರುಡು ನಂಬಿಕೆ ಅಂತ ಬರುತ್ತೆ.
0: ಕುರುಡು ನಂಬಿಕೆನೂ ಹೌದು, ಇಲ್ಲ ಅಂತ ಹೇಳಲ್ಲ. ಸ್ವಲ್ಪ ಇಲ್ಲಿ ಪಾಂಡಿತ್ಯ ಅಂತ ಒಂದು ಪದ ಬಂದಿದೆ. ನಂಬಿಕೆಗೂ ಪಾಂಡಿತ್ಯಕ್ಕೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಅದೇ ಹುರುಳಿಲ್ಲದ ಮಾತು, ನಿಷ್ಪ್ರಯೋಜಕವಾದ ಮಾತು ಅಂತ ಹೇಳ್ತೀವಿ. ಅದು ಮಾತಿಗೂ ಬರುತ್ತೆ, ಸ್ವಲ್ಪ ಇನ್ನೊಂದು ನಿಖರವಾದ ಅರ್ಥ ಇದೆ. ಆ ಪದವನ್ನು ಯಾರು ಹಿಕ್ಕಿ ತೆಗಿತಾರಾ ಅಂತ ನೋಡ್ತಾ ಇದ್ದೀನಿ ನಾನು. ಅದ ಹಾಗೇನೆ ನೀವು ಹೇಳಿದಷ್ಟೇ, ಅರ್ಥವಿಲ್ಲದ ಮಾತು, ಕೆಲ್ಸಕ್ ಬಾರದು ಅಂತ ಗುಡ್ಡು ಪಾಂಡಿತ್ಯ ಅಂತ ಹೌದು. ಆದ್ರೆ ಅದೊಂದು ಪದ, ನನಗೆ ನಿಖರವಾದ ಒಂದು ಪದ ಬೇಕು. ಒಂದು ಪದವನ್ನ ನಾನು ಹುಡುಕ್ತಾ ಇದ್ದೀನಿ, ಯಾರು ಹೇಳ್ತಾರಾ ಅಂತ ಕಾಯ್ತಾ ಇದ್ದೀನಿ. ನಿಖರವಾದ ಪದ ಇದೆ ಅದಕ್ಕೆ, ಪಾಂಡಿತ್ಯಕ್ಕೆ ಒಂದು ಪದ ಇದೆ. ಓಕೆ ಓಕೆ, ಇಲ್ಲ ನಿಮ್ಮ ಹತ್ರ ಸರಿ ಇದೆ, ತಪ್ಪು ಅಂತ ಹೇಳ್ತಾ ಇಲ್ಲ. ನಾನು ಆ ಪಾಂಡಿತ್ಯಕ್ಕೆ ಸಂಬಂಧಪಟ್ಟಿದ್ದೆ ಹೇಳಿದ್ದೆ ಅಷ್ಟೆ, ಇನ್ನೇನಿಲ್ಲ. ಸರಿ ಇದೆ ನಿಮ್ಮ ಹತ್ರ, ತೊಂದರೆ ಇಲ್ಲ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಧನ್ಯವಾದ. ಸ್ನೇಹಿತರೆ, ಬಹಳಷ್ಟು ಜನ ಚಂದವಾಗಿ ಹೇಳ್ತಾ ಇದ್ದೀರಾ. ನೋಡೋಣ, ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿರೋದು? ಲೀಲಾ ವಿದ್ಯಾನಗರ್ ಅವರು. ಈಗೊಂದು ನುಡಿಗಟ್ಟು ಕೊಟ್ಟಿದ್ದೀನಿ, ಗೊಡ್ಡು ಪಾಂಡಿತ್ಯ. ಅಂಧಾಭಿಮಾನ ಅಂದ್ರೆ ಮೂಢನಂಬಿಕೆ ಆಗತ್ತೆ, ಅದು ಹೌದು. ಅಂಧಾಭಿಮಾನನೆ ಬೇರೆ, ಇಲ್ಲಿ ಪಾಂಡಿತ್ಯ ಎಂಬ ಪದ ಬಂದಿದೆ. ಅದಕ್ಕೊಂದು ಸ್ಪಷ್ಟವಾದ ಒಂದು ಪದ ಇದೆ. ಪಾಂಡಿತ್ಯಕ್ಕೆ ಏನೋ ಹೇಳ್ತೀವಿ ನಾವು. ತಕ್ಷಣಕ್ಕೆ ಹಾಗೇನೆ ನಮ್ಗಳಿಗೆ ಎಲ್ಲ, ಈಗ ಪ್ರಶ್ನೆ ನೇರ ಕೇಳಿ ಓದ್ಕೊಂಡು ಹೋದ್ರೆ ಚೆನ್ನಾಗಿ ಉತ್ತರ ಬರೆದು ಬಿಡ್ತೀವಿ ಪರೀಕ್ಷೆಗೆ. ಇದಕ್ಕಿದಂಗೆ ಕೇಳಿಬಿಟ್ರೆ ತಡಕ್ತಾ ಇರ್ತೀವಿ ಎಲ್ಲರೂ ಅಷ್ಟೇನೆ. ಕೊನೆಗೆ ಅಷ್ಟೇನೆ, ಇದೆಲ್ಲ ಆದ್ಮೇಲೆ ಓ ಇಷ್ಟೇ ಅಲ್ವಾ ಅಂತ ಅನ್ಸುತ್ತಲ್ಲ. ಹೌದೌದು, ಖಂಡಿತ. ನೋಡೋಣ ನೋಡೋಣ ನೋಡೋಣ. ಅದಕ್ಕೆ ಧನ್ಯವಾದಗಳು ಲೀಲಾ ಅವರೇ ಕರೆ ಮಾಡಿದ್ದಕ್ಕೆ. ಸ್ನೇಹಿತರೆ, ಮತ್ತಷ್ಟು ನೋಡೋಣ ಯಾರೆಲ್ಲ ಇನ್ನು ಉತ್ತರಗಳನ್ನ ಹೇಳ್ತಾರೆ. ನೋಡೋಣ, ಪದ ನನಗೆ ಸಿಕ್ಲಿ ಅಂತ ಕಾಯ್ತಾ ಇದ್ದೀರಿ ಸ್ನೇಹಿತರೆ. ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಧ್ವನಿ. ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶ್ನೆ, ಗೊಡ್ಡು ಪಾಂಡಿತ್ಯ ಅದು ಬೇರೆ ಅರ್ಥ. ನಾನ್ ಕೇಳ್ತಾ ಇರೋದು ನುಡಿ, ಈ ನಾನು ಹೇಳ್ತಿರೋದೇ ನುಡಿಗಟ್ಟೆ ನಿಮ್ಗೆ, ನೀವು ನಂಗೊಂದು ಮತ್ತೊಂದು ನುಡಿಗಟ್ಟೆ ಹೇಳ್ತಾ ಇದ್ದೀರಾ. ಅರ್ಧ ಚಂದ್ರ ಪ್ರಯೋಗ ಅಂದ್ರೆ ಕತ್ತಿಡ್ದು ಆಚೆ ನೋಕು ಅಂತ, ಕತ್ತಿಡ್ದು ಹೊರದಬ್ಬು ಅಂತ ಅರ್ಥ. ಇದು ಗೊಡ್ಡು ಪಾಂಡಿತ್ಯ ಅಂತ
1: ಅಂದ್ರೆ ಸುಳ್ಳು ಪಾಂಡಿತ್ಯ ಅಂತ ಸರ್. ಅಂದ್ರೆ ಅವ್ರಿಗೆ ಪೂರ್ತಿ ಗೊತ್ತಿರಲ್ಲ, ಅರ್ಧಂಬರ್ಧ ತಿಳ್ಕೊಂಡು ಹೇಳುವಂತದ.
0: ಹೌದು, ನೀವು ಹೇಳಿ ಸರಿ ಇದೆ. ನಾನು ಅದರಲ್ಲಿ ಒಂದು ಪದವನ್ನ ತೆಗೆಯೋ ಪ್ರಯತ್ನ ಮಾಡ್ತಾ ಇದ್ದೀನಿ, ಯಾರು ಹೇಳ್ತಾರಾ ಅಂತ ಅನ್ಕೊಂತಾ ಇದ್ದೀನಿ. ನೋಡೋಣ, ನೀವು ಹೇಳಿದ್ದು ಸರಿ ಇದೆ, ತಪ್ಪಿಲ್ಲ ಆಯ್ತಾ. ಈಗ ಹೇಳಿದ್ರಲ್ಲ ಅದು ಸರಿ ಇದೆ. ನೋಡೋಣ ಯಾರ್ಯಾರು ಮತ್ತಷ್ಟು ಹೇಳ್ತಾರೇನು ಅಂತ ನೋಡ್ತಾ ಇದ್ದೀನಿ. ನೋಡೋಣ, ಖಂಡಿತ. ಧನ್ಯವಾದಗಳು ಸ್ನೇಹಿತರೆ. ನೋಡೋಣ, ಕರೆ ಮಾಡಿ ಸಂದೇಶಗಳು ಸಹ ಬರ್ತಿದ್ದಾವೆ. ನೋಡೋಣ, ಕರೆಗೆ ಸ್ವೀಕರಿಸೋಣ ಮೊದಲಿಗೆ. ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿರೋದು? ಎಲ್ಲಿಂದ? ಹಾರ್ನಹಳ್ಳಿ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಗೊಡ್ಡು ಪಾಂಡಿತ್ಯ ಹೇಳಿ.
2: ವಿಷಯ ಮಂಡನೆ ಮಾಡಿದಾಗ ಅದ್ರ ಚಿಂತನೆಯ ಕೊರತೆ, ಅಭಾವ, ನಿತ್ಯ ಜೀವನಕ್ಕೆ ಅನ್ವಯಿಸದಿರ್ಬೋದು, ಪ್ರಾಯೋಗಿಕ ಪಾಂಡಿತ್ಯ ಕೊರತೆ, ಇವೆಲ್ಲ ಬರ್ತದೆ ಸರ್?
0: ಖಂಡಿತ, ನೀವು ಹೇಳಿದ್ದು ಪ್ರತಿಯೊಂದು ಬರ್ತದೆ. ಅದೆಲ್ಲ ಪಾಂಡಿತ್ಯನ ಹೊಂದೋದಕ್ಕೆ ಏನ್ ಹೇಳ್ತೀವಿ ಅನ್ನೋದು ಬಹಳ ಮುಖ್ಯ ಈಗ ನನಗೀಗ. ಅದಕ್ಕೊಂದಿದೆ ಪಾಂಡಿತ್ಯ ಅಂದ್ರೆ, ಪಾಂಡಿತ್ಯಕ್ಕೆ ಇನ್ನೊಂದು ಪದ ಬಳಸ್ತೀವಿ ನಾವು. ಓಕೆ ಓಕೆ, ನೀವು ಸರಿ ಇದೆ, ನೀವು ಹೇಳಿದ್ ಸರಿ ಇದೆ. ಸ್ನೇಹಿತರೆ, ಸಂದೇಶಗಳು ನೋಡೋಣ. ಪಾಪ ಸಂದೇಶಗಳೆಲ್ಲವೂ ಕಳಿಸ್ಕೊಟ್ಬಿಟ್ಟಿದ್ದಾರೆ.

0: ಶಾಂತಿನಿ ಅವರು ಕರೆಕ್ಟ್ ಕರೆಕ್ಟ್ ಸರಿಯಾಗಿದೆ. ಜಯಪ್ಪ ಬಣಗಾರ್ ಅವರು ನೋಡೋಣ ಆಯಿತು. ಓಕೆ ಓಕೆ, ಬದನೇಕಾಯಿ ಅಂತ ಹೇಳ್ತಾ ಇದ್ದಾರೆ ಯಾರಪ್ಪ ಅವರು, ರಾಧಾ ಅವ್ರ ನಿಧಿಯಿಂದ, ಹಂಪಣ್ಣ ಅವರು ನ್ಯಾಮತಿಯಿಂದ, ಎಮ್ ಎಚ್ ರವಿಕುಮಾರ್ ಮೇಟಿ ಕುರಿಕೆಯಿಂದ ಸ್ನೇಹಿತವಾದ. ಓಕೆ ಓಕೆ ಓಕೆ ಓಕೆ ಓಕೆ, ಹ್ಞೂ ಆಯ್ತು ಆಯಿತು. ನಮಸ್ತೆ ಸರ್, ಓಕೆ ಸರಿ ಇದೆ. ಶಾಂತಿನಿ ಹಾಸನ ಅವರು ಹಾಗೆಯೇ ಗುಡ್ಡು ಪಾಂಡಿತ್ಯ. ನೋಡೋಣ, ಮತ್ತೊಂದು ಕರೆ ಬರ್ತಾ ಇದೆ. ನಮಸ್ತೆ. ಹಲೋ, ನಮಸ್ತೆ ನಮಸ್ತೆ. ತಮ್ಮ ಹೆಸರು?
1: ಪಣೀಂದ್ರ ಅಂತ ಸರ್.
0: ಹಾ, ಪಣೀಂದ್ರ ಅವರೇ, ಶಿವಮೊಗ್ಗದಿಂದ ಅಲ್ಲ? ಈಗ ನಾನೊಂದು ಪ್ರಶ್ನೆ ಕೇಳಿದ್ದೆ, ನುಡಿಗಟ್ಟು ಗೊಡ್ಡು ಪಾಂಡಿತ್ಯ, ಇದಕ್ಕೆ ಉತ್ತರ ಏನು ಹೇಳಕ್ ಇಷ್ಟಪಡ್ತೀರಿ?
1: ಅಂದಾಜು ಮಾಡ್ತೀನಿ, ಒಮ್ಮೆ ತೋರ್ಗಾಣಿಕೆ ಮಾಡ್ತಾ ಇರ್ತಾರೆ, ಗೊತ್ತಿರಲ್ಲ ಅವ್ರ ಜ್ಞಾನ ಇರೋದಿಲ್ಲ ಅವ್ರಿಗೆ, ಹೇಳ್ತಾರೆ ಆ ತರ ಏನಾರು ಇರ್ಬೋದಾ?
0: ಇದೇ ನೀವು ಅರ್ಥ ಸರಿ ಇದೆ, ನಾನು ಖಂಡಿತ ಹೇಳ್ತಾ ಇಲ್ಲ ತಪ್ಪು ಅಂತ, ಯಾರ್ದು ಎಲ್ಲರೂ ಸರಿಯಾದ ಉತ್ತರನೇ ಕೊಟ್ಟಿದ್ದೀರದು. ಆದ್ರೆ ಅದಕ್ಕೊಂದು ಪದ ಇದೆ, ಆ ಪದ ಏನು ಸುಮಾರು ಜನ ಕಳಿಸ್ತಾ ಇದಾರೆ, ನಮ್ ಕೇಳಿದ್ರೆ ಹೇಳ್ತಾ ಇಲ್ಲ ಪದ ಯಾವ್ದು ಅಂತ ಹೇಳಿ, ಅದಕ್ಕೆ ಆ ಪದ ಹುಡುಕ್ತಾ ಇದೀನಿ ನಾನು, ಅದಕ್ಕೆ ಇಲ್ಲ ಇಲ್ಲ ನೀವು ಹೇಳಿ ಅರ್ಥ ಸರಿ ಇದೆ. ಆ ಪಾಂಡಿತ್ಯ ಅನ್ನೋದಕ್ಕೆ ಇನ್ನೊಂದು ಪದ ನಮ್ಮಲ್ಲಿ ಹುಡುಕ್ತೀವಿ ಅದನ್ನ, ಅದಕ್ಕೆ ಹಾಗೆ ಹಾಗೆ ಅಷ್ಟೇನೆ. ನಮ್ಮ ಸಂದೇಶದಲ್ಲಿ ತಿಳಿಸ್ಬಿಟ್ಟಿದಾರೆ ನಾಲ್ಕೈದು ಜನ, ಈಗಾಗ್ಲೇ ಉತ್ತರ ಹೇಳಕ್ ಹೋಗೋದಿಲ್ಲ, ಈಗ್ಲೇನೆ ನೋಡೋಣ ಕರೆ ಮಾಡೋದ್ರ ಮುಖಾಂತರ ನಮ್ ಕೇಳಿದ್ರೆ ಹೇಳ್ತಾ ಇರೋಣ ಅಂತ ಕಾಯ್ತಾ ಇದ್ದೇನೆ ಸರ್. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ, ಧನ್ಯವಾದ. ಸ್ನೇಹಿತರೆ, ಚಂದವಾಗಿ ಉತ್ತರಗಳನ್ನ ಕಳ್ಸಿಕೊಟ್ಟು ಬಿಟ್ಟಿದ್ದೀರಿ. ಅಬ್ಬಾಬಾಬಾ, ಕೇಳಗರಂತೂ ತುಂಬಾ ಚಂದವಾಗಿ ಬಸವರಾಜಯ್ಯ ಭದ್ರಾವತಿಯಿಂದ, ಓಕೆ ಓಕೆ. ಯಾವುದಪ್ಪ ಇವರು, ಜಯಶೀಲ ಅವರು, ಸದಾಶಿವ ಅವರು, ಓಕೆ ಓಕೆ ಸದ್ಯ ಕರೆಕ್ಟಾಗಿ ಸರಿ ಇದೆ. ಚಂದ್ರಿಕಾ ಶೇಷಜಲ ಹಾರನಹಳ್ಳಿಯಿಂದ, ಆಮೇಲೆ ವೀಣಾ ಅವರು ಪೂರ್ಣ ಪ್ರಜ್ಞೆ ಲೇಔಟ್ ಸೀತಾ ಸರ್ಕಲ್ ಬೆಂಗಳೂರಿನಿಂದ, ಎಲ್ಲವೂ ಬರ್ಕಬಿಡಿ ನೀವೇ ಅಂದ್ಬಿಟ್ರು ಅಟ್ಲಾಗೆ. ಯಾರಪ್ಪ ನಮ್ಮ ಮೂಡಲ್ ವಿಠಲ್ ಪುರ, ಶ್ರೀಧರ್, ಪದ್ಮ, ಪನ್ನಗ, ಅನಂತಕುಮಾರ್, ಮಮತಾ ಅವರು ಭದ್ರಾವತಿಯಿಂದ, ಹಂಪಣವರು ಈಗ ಜಾಡಿ ಹಿಡಿದ್ರು, ಹಾಗೇನೇ ಮುರಳೀಧರ್ ಅವರು ಶಿವಮೊಗ್ಗದಿಂದ ಈಗ ಜಾಡಿ ಹಿಡಿದ್ರು. ನೋಡೋಣ ಮತ್ತೊಂದು ಕರೆ ಬರ್ತಾ ಇದೆ. ನಮಸ್ತೆ. ನಿಮ್ ಸಂದೇಶ ಈಗಿನ್ನು ಓದಿದೀನಿ ನಾನು, ಓದ್ದೆ ಬೇಡ ಬೇಡ, ನಿಮ್ ಸಂದೇಶ ಓದಿದ್ದೀನಿ ಸಾಕು, ಆಯ್ತಾ ಆಯ್ತು, ಅದು ಸರಿಗೆ ಇದೆ ಓದಿದ್ದೀನಿ, ಅದಕ್ಕೆ ಆಮೇಲೆ ಹೇಳ್ತೀನಿ ಕೊನೆ. ಧನ್ಯವಾದ ಧನ್ಯವಾದ. ತನುಜ್ ಅವರು ಮಾಧವನಗರ ಭದ್ರಾವತಿಯಿಂದ, ಅವರು ಸಹ ಸರಿಯಾದ ಉತ್ತರವನ್ನೇ ಕಳಿಸ್ಕೊಟ್ಟಿದ್ದಾರೆ. ಖಂಡಿತ ಎಲ್ಲರೂ ಬರ್ತಾ ಇದೆ. ನೋಡೋಣ ಇನ್ನೊಂದು ಕರೆಯನ್ನು ಸ್ವೀಕರಿಸಿ ನಾನು ಇನ್ನೊಂದು ಪ್ರಶ್ನೆಗೆ ಹೋಗ್ತೀನಿ, ಇನ್ನೊಂದು ನುಡಿಗಟ್ಟಿಗೆ ಹೋಗ್ತೀನಿ. ನೋಡೋಣ ಸಿಗುತ್ತಾ ಅಂತ ಕರೆ, ನಾನು ಕರೆ ಕೇಳಬೇಕು ಅಂತ ಕುತೂಹಲ ಕಾಯ್ತಾ ಇದ್ದೀನಿ. ನೋಡೋಣ ಬಟ್ಟಿ ಅದೇನು ವಿಕ್ರಮಾದಿತ್ಯ ಹಾಗೆ. ಹಲೋ ಹಲೋ, ನಮಸ್ತೆ. ಅದು ಪಂಡಿತ ಪಾಂಡಿತ್ಯ ಹೌದು, ಆ ಪಾಂಡಿತ್ಯಕ್ಕೆ ಇನ್ನೊಂದು ಪದ ಇದೆ ಅಂತ ನಾನು ಹೇಳ್ತಾ ಇರೋದಷ್ಟೇ, ನೀವು ಹೇಳಿದ್ ಸರಿ ಇದೆ, ಅದ್ ಇನ್ನೊಂದ್ ಪದ ಇದೆ. ಇಲ್ಲಿ ನಮ್ ಸಂದೇಶದಲ್ಲಿ ಬಂದು ಒಂದ್ ನಾಲ್ಕೈದು ಉತ್ತರಗಳು ಬಂದು ಅದೇ ತರನೇ, ಅದಕ್ಕೆ ಇನ್ನೊಂದು ಪದ ಇದೆ, ಅದಕ್ಕೇನು ಹೇಳ್ತೀವಿ ಅಂತ ಅಂದೆ ಅಷ್ಟೇ ನಾನು. ಇನ್ನೇನಿಲ್ಲ, ನೀವು ಹೇಳು ಉತ್ತರ ತಪ್ಪಲ್ಲ, ಖಂಡಿತ ತಪ್ಪಲ್ಲ, ಸರಿ ಇದೆ, ನೋಡ್ ನೋಡ್ ಸರಿ ಇದೆ. ಆದರೆ ನಾನು ಒಂದು ಆ ಪದ ನಿಖರವಾದ ಪದ ಕೇಳ್ತಾ ಇದ್ದೀನಿ ಅಷ್ಟೇ. ಅಷ್ಟೇ ಅಷ್ಟೇ ಅಷ್ಟೇ ಅಷ್ಟೇ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸ್ನೇಹಿತರೆ ಉತ್ತರ ಹೇಳ್ಬಿಡ್ಲಾ? ಖಂಡಿತ ಸ್ನೇಹಿತರೆ, ನಾವು ಪಾಂಡಿತ್ಯ ಹೊಂದಿದವ್ರಿಗೆ ಏನು ಹೇಳ್ತೀವಿ ಹೇಳಿ, ಜ್ಞಾನ ಅಂತ ಹೇಳ್ತೀವಿ, ಅದಕ್ಕೆ ನಿರುತ್ತರವಾದ ಜ್ಞಾನ ಅಂತ ನಾವು ಕರಿತೀವಿ. ಅದಕ್ಕೆ ಯಾವುದೇ ಇಲ್ಲ, ಹುರುಳಿಲ್ಲದ ಜ್ಞಾನ ಗೊಡ್ಡು ಪಾಂಡಿತ್ಯ ಅಂತಂದ್ರೆ ಹುರುಳಿಲ್ಲ. ಅದಕ್ಕೆ ಇವರೆಲ್ಲ ಕಳಿಸ್ಕೊಟ್ರು ಸ್ನೇಹಿತರೆಲ್ಲ, ತೋರಿಕೆಯ ಜ್ಞಾನ ಅಂತ ಹೇಳಿ ತನುಜ ಅವರು ಮಾಧವನಗರ ಭದ್ರಾವತಿಯಿಂದ, ಹಂಪಣ್ಣವರು ಅದೇ ರೀತಿ ಕಳಿಸ್ಕೊಟ್ರು ಕೊನೆಗೆ. ಆದ್ರಿಂದ ಅದೊಂದು ಈ ರೀತಿಯ ಜ್ಞಾನ ಅಂತ ನಾವು ಕರಿತೀವಿ ಸ್ನೇಹಿತರೆ. ಅದಕ್ಕೆ ಪಾಂಡಿತ್ಯ ಅಂದ್ರೆ ಏನು ಹೇಳ್ರಿ, ಜ್ಞಾನ ಹೊಂದುವುದು ಅಂತ ಅರ್ಥ ಅಲ್ವಾ, ನಿರುಪಯುಕ್ತವಾದ ಜ್ಞಾನ. ಬನ್ನಿ ಮತ್ತೊಂದು ಈಗ ನುಡಿಗಟ್ಟಿನ ಕಡೆಗೆ ಹೋಗೋಣ ಸ್ನೇಹಿತರೆ. ಈಗ ಈ ಮತ್ತೊಂದು ನುಡಿಗಟ್ಟು ಯಾವುದು ಅಂತಂದ್ರೆ ಮಾರ್ಜಾಲ ಸನ್ಯಾಸಿ. ಈ ನುಡಿಗಟ್ಟು ಗಮನಿಸಿ, ಮತ್ತೊಂದು ನುಡಿಗಟ್ಟು ಮಾರ್ಜಾಲ ಸನ್ಯಾಸಿ. ನೋಡೋಣ ಇದರ ಅರ್ಥ ಯಾರು ಹುಡುಕ್ತಾರೆ, ನಮ್ಮ ಕೇಳುಗರು ಏನ್ ಹೇಳ್ತಾರೆ. ಮಾರ್ಜಾಲ ಸನ್ಯಾಸಿ ಏನಿದರ ಈ ನುಡಿಗಟ್ಟಿನ ಅರ್ಥ, ಸಂದೇಶ ಮುಖಾಂತರ

0: ಕಳಿಸ್ಬೋದು ಬಂತು ಅಂತ ಅಂದ್ಕೊಂಡಿದ್ದೀನಿ. ಸಂದೇಶ ಕರೆ ಬರ್ತಾ ಇದೆ, ನೋಡೋಣ, ಕರೆ ಕಡೆಗೆ ಗಮನಿಸೋಣ. ಆಹಾ, ನಮಸ್ತೆ.
1: ಹಲೋ.
0: ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿರೋದು?
1: ಶಿವಮೊಗ್ಗದಿಂದ. ಶಾಂತ ದಾಸ್
0: ಅಂತ. ನಿಮಗೆ ಬಂತ, ಬೇರೆಯವ್ರಿಗೆ ಅವಕಾಶ ಮಾಡ್ಕೊಡಿ ಪ್ಲೀಸ್. ಆಯ್ತಾ? ಆಯ್ತಾಯ್ತಾ. ನಿಮ್ಗೆ ಮತ್ತೊಬ್ಬರಿಗೆ ಸಿಗ್ಲಿ ಅಂತ
1: ಅಷ್ಟೇ.
0: ಇರ್ಲಿ ಇರ್ಲಿ, ತೊಂದರೆ ಇಲ್ಲ, ತೊಂದರೆ ಇಲ್ಲ, ಕರೆ ಮಾಡಿದ್ದಕ್ಕೆ ತೊಂದರೆ ಇಲ್ಲ. ಸ್ನೇಹಿತರೆ, ಮಾರ್ಜಾಲ ಸನ್ಯಾಸಿ ಅಂತ ನಾವು ಹೇಳ್ತೀವಿ ಇದಕ್ಕೆ. ಏನ್ ಹಂಗಂದ್ರೆ, ಆ ಮಾರ್ಜಾಲ ಅಂದ್ರೆ ಏನು? ಆ ಪದವನ್ನ ಎಲ್ಲವೋ ಮಾರ್ಜಾಲ ಅಂತ ಹೇಳ್ತೀವಿ. ಏನು ಅದರ ಅರ್ಥವನ್ನ ನಾವು ಗಮನಿಸ್ಬೇಕಾಗ್ತದೆ. ಮಾರ್ಜಾಲ ಸನ್ಯಾಸಿ. ಸಂದೇಶಗಳು ಸಹ ಬರ್ತಾ ಇದ್ದಾವೆ. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ ಹೇಗಿದೆ? 200-7-0-4. ಭದ್ರಾವತಿಯಿಂದ ಹೊರಗಿನವರು ಕರೆ ಮಾಡಬೇಕಾದ್ರೆ ಬಳಸಬೇಕಾದ ಸ್ಟ್ರೀಟ್ ಕೋಡ್ ಸಂಖ್ಯೆ 08-2-8-2. ಬನ್ನಿ. ನಮಸ್ತೆ.
2: ಹಲೋ.
0: ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿರೋದು?
2: ನಮಸ್ಕಾರ ಗುರುಗಳೇ, ನಮಸ್ಕಾರ. ಕಿಷ್ಕಿಂಧ ನಗರ.
0: ಓ, ಗಂಗಾವತಿ ಈರಣ್ಣನವರು, ಕಾರ್ಯಕ್ರಮಕ್ಕೆ ಸ್ವಾಗತ ಈರಣ್ಣನವರಿಗೆ.
2: ಧನ್ಯವಾದ ಗುರುಗಳೇ, ಧನ್ಯವಾದ. ಆರಾಮಿದ್ದೀರಿ?
0: ಆರಾಮಿದ್ದೀರಿ, ತಾವ್ ಆರಾಮಿದ್ದೀರಿ?
2: ನಾವು ಆರಾಮಾಗಿದ್ದೀವಿ.
0: ಮಳೆ ಬೆಳೆ ಚಂದ ಆಗಿತ್ತೇನ್ರಿ?
2: ಮಳೆ ನಮ್ ಕಡೆ ಜುಟಿ ಜುಟಿ ಸ್ವಲ್ಪ ಬರೋದು ಹೋಗೋದು, ಬಿಸಿಲು ಬೀಳೋದು ಮಾಡತ್ರಿ. ಆದ್ರೆ ನಮ್ಗೇನು ಇಲ್ಲಿ ಗಂಗಾವತಿಗೆ ಈ ಹೊಸಪೇಟೆಗೆ ಕೊಪ್ಪಳಕ್ಕ ಮಳೆ ಏನು ಅಷ್ಟೇನು ಬೇಡ ಅನ್ಸ್ತೀರಿ, ಯಾಕಂದ್ರೆ ನಮ್ ತುಂಗಾಭದ್ರ ಜಲ ಶಿವಮೊಗ್ಗ ನಿಮ್ ಕಡೆ ಆಗ್ಬಿಟ್ರು ಸಾಕು ನಮ್ಗೆ
0: ನೀರು. ಹಾಗೆ ನಮ್ ಕಡೆ ಮಳೆ ಆದ್ರೆ ನಿಮ್ ಕಡೆ ಮಳೆ ಬೇಡ ಅಂತೀರಿ?
2: ನಾವು ನಮ್ ಕಡೆ ಬೇಡ್ಕೊಳ್ಳೋದಕ್ಕಿಂತ ನಿಮ್ ಕಡೆನೆ ಮಳೆ ಆಗ್ಲಪ್ಪ ಅಂತ ಬಿಡ್ಕೋಬೇಕ್ರಿ ನಾವು.
0: ಹಾಗೆ ಹಾಗೆ ಹಾಗೆ ಹಾಗೆ.
2: ಒಳ್ಳೆ ರೀತಿ ಮಳೆ ಆಗಿ ನೀರು ಡ್ಯಾಮ್ಗೆ ಹರಿ ಬರ್ದು ಬರ್ತಾ ಇತ್ತು, ಬಹಳ ಖುಷಿ ಆಗತ್ತೆ.
0: ಧನ್ಯವಾದಗಳು. ಇವತ್ತಿನ ಒಂದು ನುಡಿಗಟ್ಟು
2: ಮಾಡ್ತೇವ ಸನ್ಯಾಸಿಗೆ, ನನ್ನ ಒಂದು ನುಡಿಗಟ್ಟಿನ ಒಂದು ಪದ ಹೇಳ್ಬೇಕು ಅಂದ್ರೆ ಕಪಟ ಸನ್ಯಾಸಿ ಅಥವಾ ನಟನ ಸನ್ಯಾಸಿ ಅಂತ ಅನ್ಬೋದೇನು?
0: ಖಂಡಿತ ಅನ್ಬೋದೇನು, ಸರಿಯಾದ ಉತ್ತರ. ಸರಿಯಾದ ಉತ್ತರನೇ ಕೊಟ್ಟಿದ್ದೀರಿ, ಖಂಡಿತ ಸರಿಯಾದ. ಮಾರ್ಜಾಲ ಅಂದ್ರೆ ಕಪಟ ಸನ್ಯಾಸಿ ಅಥವಾ ವೇಷಧಾರಿ ಅಂತ ನಾವು ಕರಿತೀವಿ ಅವ್ರನ್ನ. ನಟನಾ ಸೂತ್ರಧಾರ ಅಥವಾ ವೇಷಧಾರಿ ಮಾರ್ಜಾಲ ಅಂತ ನಾವು ಕರಿತೀವಿ. ನಾವು
2: ಒಳ್ಳೆ ಒಂದು ಪದಗಳನ್ನು ಕೊಡ್ತಾ ಇದ್ರಿ, ಒಳ್ಳೆ ಒಂದು ತೆರೆಗೆ ಟ್ವಿಸ್ಟ್ ಕೊಡ್ತಾ ಇದ್ರಿ, ನಮಗೆ ಜ್ಞಾನವಂತರನ್ನಾಗಿ
0: ಮಾಡ್ತೀವಿ. ನಮ್ದೇನು ಪ್ರಯತ್ನ, ಏನ್ ಹೇಳ್ತೀವಿ ಅಂತಂದ್ರೆ, ಹೂವಿನಿಂದ ನಾರು ಸ್ವರ್ಗ ಸೇರ್ತು ಅಂತ. ಹಾಗೇನೆ ಆ ರೀತಿಯಲ್ಲಿ ಖಂಡಿತ ಎಲ್ಲರೂ ಸರಿಯಾದ ಉತ್ತರವನ್ನೇ ಕಳಿಸ್ಕೊಡ್ತಾ ಇದ್ದೀರಾ. ಮಾರ್ಜಾಲ ಅಂತಂದ್ರೆ ಕಪಟ ಸನ್ಯಾಸಿ ಎಂಬ ಪದವನ್ನು ನಾವು ಬಳಸ್ತೀವಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಗಂಗಣ್ಣ. ಧನ್ಯವಾದಗಳು. ಕೆಳಗರೆ ಎಲ್ಲರೂ ಸರಿಯಾದ ಉತ್ತರವನ್ನ ಕಳಿಸ್ಕೊಡ್ತಾ ಇದ್ದಾರೆ ಅಲ್ವಾ? ಖಂಡಿತ ನೋಡೋಣ. ನಮಸ್ತೆ.
3: ಹಲೋ, ನಮಸ್ಕಾರ ಸರ್.
0: ನಮಸ್ಕಾರ. ತಮ್ಮ ಹೆಸರು?
3: ಮೂರ್ತಿ ಅವರು ಸರ್, ವಿಲ್ಸನ್ ಗಾರ್ಡನ್ ಇಂದ.
0: ಓಹೋ, ಬೆಂಗಳೂರು. ಈಗ ಹೊಸ ನುಡಿಗಟ್ಟಿಗ ಉತ್ತರ ಹೇಳ್ಬಿಟ್ರು ಅವರು ಮಾರ್ಜಾಲಕ್ಕೆ. ಈಗ ಹೊಸ ನುಡಿಗಟ್ಟು, ಕಣ್ಣಲ್ಲಿ ಜೀವ ಇಟ್ಕೊಂಡು, ಇದರ ನುಡಿಗಟ್ಟಿನ ಅರ್ಥ. ಕಣ್ಣಲ್ಲಿ ಜೀವ ಇಟ್ಟುಕೊಂಡು,
3: ಕಣ್ಣಲ್ಲಿ
0: ಜೀವ ಇಟ್ಟುಕೊಂಡು
3: ನುಡಿಗಟ್ಟು.
0: ಹೌದು ಹೌದು, ಅವ್ನು ಕಣ್ಣಲ್ಲಿ ಜೀವ ಇಟ್ಕೊಂಡವನೇ ಅಂತ ಹೇಳ್ತೀವಿ ಇದರ ಅರ್ಥ. ನೆನ್ಪಾಗ್ತಿಲ್ವಾ?
3: ಅದು ನಮಗೆ ತುಂಬಾ ಹೃದಯಕ್ಕೆ ಹತ್ತಿರವಾಗಿರ್ತಕ್ಕಂಥವ್ರ
0: ಸ್ವಲ್ಪ ಹತ್ತಿರ ಬಂತಷ್ಟೇನೆ.
3: ನಮ್ಮ ಹೃದಯಕ್ಕೆ ಹತ್ತಿರವಾದ, ನಮ್ಮ ಜೀವಕ್ಕೆ ಹತ್ತಿರವಾಗಿರ್ತಕ್ಕಂಥ,
0: ಅದೇ ಅದೇ ಸ್ವಲ್ಪ ಹತ್ತಿರ ಬಂತು. ಸ್ವಲ್ಪ ಹತ್ತಿರ ಬಂತು, ಪರವಾಗಿಲ್ಲ, ಹತ್ತಿರದಲ್ಲಿ ಇದೆ ಸ್ವಲ್ಪ. ಆಯ್ತಾ?
3: ಹಿಂದಿನ ನೋಡಿಗಟ್ಟ ಮಾರ್ಜಾಲಕ್ಕೆ ಅಂತ ಕಂಡಿಕೊಂಡಿದ್ದೆ.
0: ಇರ್ಲಿ, ತೊಂದ್ರೆ ಇಲ್ಲ, ಉತ್ತರ ಬಂದು ಬಿಡ್ತು. ಅದು ಉತ್ತರ ನೀವು ಕರೆ, ಕಪಟ ಸನ್ಯಾಸಿ ಅಂತ ಹೇಳಿ ಉತ್ತರ ಬಂತು. ಖಂಡಿತ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಆಯ್ತಾಯ್ತು, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸ್ನೇಹಿತರೆ, ಎಲ್ಲರು ಮಾರ್ಜಾಲಕ್ಕೆ ಉತ್ತರ ಕೊಟ್ಟಿದ್ದಾರೆ, ಎಲ್ಲರೂ ಉತ್ತರ ಕೊಟ್ಟಿದ್ದಾರೆ. ಯಾರು ಯಾರಪ್ಪ? ಜಯಶೀಲ ಅವರು ಸದಾಶಿವಪ್ಪ ಅವರು ಶಿವಮೊಗ್ಗದಿಂದ, ಮಮತಾ ಅವರು ಭದ್ರಾವತಿ, ತನುಜ ಅವರು ಮಾಧವ ನಗರ ಭದ್ರಾವತಿಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಇದಕ್ಕೆ ಎಂ ಎಚ್ ರವಿಕುಮಾರ್ ಅವರು ಮೆಟಿಕುರಿಕೆಯಿಂದ ಉತ್ತರವನ್ನು ಕಳಿಸ್ಕೊಡ್ತಾ ಎಲ್ಲ ಸರಿಯಾಗಿದೆ, ಅದೇ ಕರೆಕ್ಟ್ ಕರೆಕ್ಟು. ಆಮೇಲೆ ವಿಲಿಯ ವಿದ್ಯಾನಗರ ಶಿವಮೊಗ್ಗದಿಂದ, ಆಮೇಲೆ ಶಾಂತಿನಿ ಹಾಸನ ಅವರು ಮಹೇಶ್ ಹೊಸೂರು ಶಿಕಾರಿಪುರದಿಂದ, ಮುರಳೀಧರ ಅವರು ಶಿವಮೊಗ್ಗದಿಂದ ಮತ್ತೊಂದು ಕರೆ ಬರ್ತಾ ಇದೆ. ನಮಸ್ತೆ.
4: ಸರ್,
0: ಎಲ್ಲಿಂದ ಕರೆ ಮಾಡ್ತಿರೋದು? ತಾವ್ಯಾರು, ತಮ್ಮ ಹೆಸರು?
4: ಆಗಲಿದೆ ಶೇಷಾಚಲ ಸರ್.
0: ಶೇಷಾಚಲ ನಿಮ್ಗೆ ಸಿಕ್ತಾ? ಶೇಷಾಚಲ ಅವರೇ ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಡಿ.

0: ಮಾಡಿ.
1: ಅತೀವವಾದ ಕಾಳಜಿ ಸರ್.
0: ಪರವಾಗಿಲ್ಲ, ಇದೆ ನೋಡೋಣ ಕಾಳಜಿ. ಹೌದು, ಸ್ವಲ್ಪ ಹತ್ತಿರ ಇದೆ. ದಯ ಮಾಡಿ ಮತ್ತೊಬ್ಬರಿಗೆ ಅವಕಾಶ ಸಿಗಲಿ. ಆಯ್ತಾ, ಧನ್ಯವಾದಗಳು. ಬೇಕಿದ್ರೆ ಸಂದೇಶ ಕಳಿಸ್ಕೊಡಿ ನೀವು. ಆಯ್ತಾ, ಧನ್ಯವಾದಗಳು. ಸ್ನೇಹಿತರೆ, ಕರೆ ಸಿಗಲಿ ಮತ್ತೊಬ್ಬರಿಗೆ ಅಂತ ಹೇಳ್ತಾ ಇದ್ದೀನಿ. ಎಮ್ ಎಚ್ ರವಿಕುಮಾರ್ ಅವರು ಮೇಟಿಕುರಿಕೆ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಭಾವನಾತ್ಮಕ ನಡೆಯಿಟ್ಟು ಓಕೆ ಓಕೆ, ಕರೆಕ್ಟ್ ಕರೆಕ್ಟ್ ಕರೆಕ್ಟು. ಆಮೇಲೆ ಕಿಷ್ಕಿಂದ ನಗರ ಗಂಗಾವತಿ ವೀರಣ್ಣನವರು ಎನ್ನಬಹುದಾ ಅಂತ ಹೇಳಿದ್ದಾರೆ. ಓಹೋ ಓ ಓ, ಹತ್ತಿರ ಬಂದ್ಬಿಟ್ರು ಅವರು. ನೋಡೋಣ, ಮಹೇಶ್ ಹೊಸೂರವರು ಖಂಡಿತ. ಹೌದು ಹೌದು ಹೌದು, ಡಿ ಪಂಕಜ ನಟರಾಜ್ ಅವ್ರ ನ್ಯಾಮ್ತಿಯಿಂದ. ವೀಲ್ ಎಂತರವರು ಮೂಡಲ್ ವಿಠಲ್ಪುರ ಇಂದ. ಪದ್ಮ ಪನ್ನಗ ಶ್ರೀಧರ್ ಟಿ ಅನಂತ್ ಕುಮಾರ್ ಅವರು. ಮುರಳೀಧರ್ ಅವರು ಶಿವಮೊಗ್ಗದಿಂದ. ಹಾಗೆಯೇ ವೀಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ. ತಾವು ಕರೆ ಮಾಡಿದ ಮುಖಾಂತರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 200704 ಭದ್ರಾವತಿಯಿಂದ ಹೊರಗಿನವರು ಕರೆ ಮಾಡಬೇಕಾದ್ರೆ ಬಳಸಬೇಕಾದ ಸ್ಟೇಟ್ ಕೋಡ್ ಸಂಖ್ಯೆ 0882. ಹಾಗೆಯೇ ನಮ್ಮ ಹಂಪಣ್ಣವರು ನ್ಯಾಮ್ತಿಯಿಂದ. ಮತ್ತು ನಿತಿನ್ ಬಣಗಾರ್ ಮತ್ತು ನಿರ್ಮಿತ ಬಣಗಾರ್ ಅವರು ಶಿವಮೊಗ್ಗದಿಂದ. ಹಾಗೆ ಮುಂದುವರೆದಂತೆ ಓಹೋ ಯಾರಪ್ಪ ಇವರು, ವಾಸುಕಿ ವಿಜಯ ಲಕ್ಷ್ಮೀ ಸಾಗರದಿಂದ ಉತ್ತರ ಕಳಿಸಿದ್ದಾರೆ. ಚಂದ್ರಿಕಾ ಶೇಷಾಜಲ ಹಾರ್ನಹಳ್ಳಿಯಿಂದ ಸರಿ ಉತ್ತರ ಬಂದಿದೆ ಸ್ನೇಹಿತರೆ. ಪ್ರಶ್ನೆ ಕೇಳ್ತೀರಾ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಹೇಳ್ತಾ ಇದ್ದೀನಿ ನಾನು. ಪ್ರಶ್ನೆ ಹೀಗೆ, ಕಣ್ಣಲ್ಲಿ ನಾವು ಪದವನ್ನು ಬಳಸ್ತಾ ಇರ್ತೀವಿ ಆಗುವಾಗ, ನಿಮಗೆ ಗೊತ್ತಿರ್ಬೋದು ಏನಪ್ಪ ಅವನು ಹಾಗೆ ಭಾಳ ಯೋಚನೆ ಮಾಡ್ಬೇಕಾರೆ ಮಾತಾಡ್ಬೇಕಾದ್ರೆ ನಾವು ಹೇಳ್ತಾ ಇರ್ತೀವಿ, ಕಣ್ಣಲ್ಲಿ ಜೀವ ಇಟ್ಟುಕೊಂಡು ಅಂತ ಹೇಳ್ತೀವಿ. ಕಣ್ಣಲ್ಲಿ ಜೀವ ಇಟ್ಟುಕೊಂಡು ಕರೆ ಬರ್ತಾ ಇದೆ. ನಮಸ್ತೆ. ನಮಸ್ತೆ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿರೋದು? ಎಲ್ಲಗೌಡ್ರೆ. ಈಗ ಒಂದು ನುಡಿಗಟ್ಟು, ಕಣ್ಣಲ್ಲಿ ಜೀವ ಇಟ್ಟುಕೊಂಡು. ಕಣ್ಣಲ್ಲಿ ಜೀವ ಇಟ್ಟುಕೊಂಡು. ಹೌದೌದು, ಅದು ನೀವು ಕಣ್ಣಲ್ಲಿ ಜೀವ ಇಟ್ಟುಕೊಂಡು ಅಂತಂದ್ರೆ ನೀವು ಹೆಂಗೆ ಹೇಳ್ತೀವಿ, ನೀವು ರೂಪಕ್ಕೂ ನಾನು ಕೇಳ್ತಾ ಅರ್ಥ ಕೇಳ್ತಾ ಇದ್ದೀನಿ, ನೀವು ಕ್ರಿಯೆ ಹೇಳ್ತಾ ಇದ್ದೀರಾ, ತೊಂದರೆ ಇಲ್ಲ ನೋಡೋಣ, ಪ್ರಯತ್ನ ಮಾಡಿ. ಆಯ್ತಾ, ಹೌದೌದು ಹೌದು, ನೀವು ಕ್ರಿಯೆ ಹೇಳ್ತಾ ಇದ್ದೀರಾ, ನಾನಿಲ್ಲಿ ಒಳಗಿನ ಅರ್ಥ ಕೇಳ್ತಾ ಇದ್ದೀನಿ. ಕಣ್ಣಲ್ಲಿ ಜೀವ ಇಟ್ಟುಕೊಂಡು ಅಂತ,
1: ಕಣ್ಣಲ್ಲಿ ಜೀವ ಇಟ್ಟುಕೊಂಡು ಮಂತ ಇರ್ಬೇಕಂತ.
0: ಅಲ್ಲಲ್ಲ, ಈಗ ನಾ ಯಾವ್ದಾರ ಪದವೇ ಕಣ್ಣಲ್ಲಿ ಜೀವ ಇಟ್ಕೊಂಡು ಅನ್ಕೋಣ ಅಂತ ಹೇಳ್ತೀವಿ.
1: ಅದೇ ಸರ್, ಸಾಯಕಿನ ಮೊದಲು ಕಣ್ಣು ಮುಚ್ಚಕಿನ ಮೊದಲು ಕಣ್ಣು ಹೊಡಿತಾ ಇರ್ತಾವಲ್ಲ ಅವಾಗ ನೋಡ್ತಾರಲ್ಲ, ಹಂಗೆ ಹೇಳ್ತಾರೆ ಸರ್.
0: ಸ್ವಲ್ಪ ಒಂದೊಂಥರ ಅದು ಒಂಥರ ಮೇಲ್ನೋಟದ ಅರ್ಥ ಹೇಳ್ತಿದ್ದೀರಿ, ಒಳ ಅರ್ಥದಲ್ಲಿ ಇನ್ನೂ ಬೇರೆ ಇದೆ. ಎಲೆಗೌಡ್ರೆ, ಓಕೆ ಓಕೆ, ಧನ್ಯವಾದಗಳು ತಾವು ಕರೆ ಮಾಡಿದ್ದಕ್ಕೆ, ಖುಷಿ ಆಯ್ತು. ಧನ್ಯವಾದ ಧನ್ಯವಾದ. ಸ್ನೇಹಿತರೆ, ಬಹಳಷ್ಟು ಜನ ಉತ್ತರವನ್ನು ಕಳಿಸಿದಿರಿ ಸಂದೇಶಗಳಲ್ಲಿ. ಬಹುಶಃ ನೋಡೋಣ, ಇದೊಂದು ಕೊನೆಯ ಕರೆ ತೆಗೆದುಕೊಂಡು ನಾನು, ಅಂದ್ರೆ ಈ ಪ್ರಶ್ನೆಯ ಕೊನೆ ಕರೆ ತೆಗೆದುಕೊಂಡು ಇದು ಮಾಡ್ತೀನಿ. ಹಲೋ ನಮಸ್ತೆ. ಸ್ನೇಹಿತರೆ, ಮತ್ತೊಮ್ಮೆ ಪ್ರಶ್ನೆ ಹೇಳ್ತಾ ಇದ್ದೀನಿ, ಕಣ್ಣಲ್ಲಿ ಜೀವ ಇಟ್ಟುಕೊಂಡು ಈ ನುಡಿಗಟ್ಟಿನ ಅರ್ಥವನ್ನ ವಿವರಿಸಿ, ಅರ್ಥ ಏನಿರಬಹುದು ಅಂತ. ನಮಸ್ತೆ.
2: ಹಲೋ ಸರ್, ನಮಸ್ಕಾರ, ನಾನು ಬೀನಾ ವಸಂತ ಬೆಂಗಳೂರಿಂದ.
0: ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ಅವರೇ, ಹೇಳಿ. ನಾನು ಕಣ್ಣಲ್ಲಿ ಜೀವ ಇಟ್ಟುಕೊಂಡು ಅಂತ ಹೇಳ್ತೀವಿ, ಏನು ಹೇಳಿ?
2: ಕಣ್ಣಲ್ಲಿ ಜೀವ ಇಟ್ಕೊಂಡು ಅಂದ್ರೆ ತುಂಬಾ ಕಾಳಜಿ ವಹಿಸಿ ಮಾಡೋದು ಅಂತ.
0: ಅದು ಕಾಳಜಿನೂ ಇದೆ, ಆದ್ರೆ ಇನ್ನೊಂದು ಅವನು ಅವನು ಕಣ್ಣಲ್ಲಿ ಜೀವ ಇಟ್ಕೊಂಡು ಕಣ್ರಿ ಅಂತ ಹೇಳ್ತೀವಿ.
2: ಅಂದ್ರೆ ಅವರ ಗಮನ ಎಲ್ಲ ಅಲ್ಲೇ ಇರುತ್ತೆ ಅಂತಾನು ಒಂದು
0: ಆಗ್ಬಹುದು. ನಿಮ್ದು ಶೇಕಡ 50% ಸರಿ ಇದೆ, ತಪ್ಪು ಅಂತ ಹೇಳ್ತಾ ಇಲ್ಲ. ಅಲ್ಲಿ ಇನ್ನೊಂದು ಪದ ಇದೆ, ಅತೀವವಾದ ಒಂದು ಪದ ಇದೆ, ಅದು ಸರಿ ಇದೆ. ನೀವು ಹೇಳಿದ್ದು ಸರಿ ಇದೆ, ತಪ್ಪಂತ ಇಲ್ಲ. ಆಯ್ತಾ, ಅಪ್ಪ ಕಣ್ ಅಂದ್ರೆ ಕಣ್ಣಲ್ಲಿ ಕಣ್ಣಿಟ್ಟುಕೊಂಡು ಕಣ್ಣಲ್ಲಿಟ್ಟು ನೋಡ್ಕೊಂಡಿದ್ದಾನೆ ಅಂತಂದ್ರೆ ಜೀವ ಕಾಳಜಿ ಇಟ್ಟು ನೋಡಿದಾನೆ ಅಂತ ಹೇಳ್ತಾ ಇದ್ದೀವಿ. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ದೀನಿ ಅಂತ ಹೇಳರ್ಥ. ಅದಕ್ಕೆ ನೀವು ಉತ್ತರ ಹೇಳ್ತಾ ಇದ್ದೀರಾ. ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ್ದು ಮಗ

0: ಅಂತ ಹೇಳ್ತೀವಿ ನಾವು. ಹೌದಾ? ಅದ ಅರ್ಥ ಅದು. ಆದ್ರೆ ನಾ ಇಲ್ಲಿ ಕೇಳ್ತಾ ಇರೋದು ಕಣ್ಣಲ್ಲಿ ಜೀವ ಇಟ್ಟುಕೊಂಡು ಅಂತ ಅರ್ಥ. ಜೀವ ಇಟ್ಟುಕೊಂಡು ಅಂತ ಇದು ನುಡಿಗಟ್ಟಿದು. ಇದನ್ನ ಬಳಸ್ತೀವಿ, ಏ ಒಂದು ಕಣ್ಣಲ್ಲಿ ಜೀವ ಇಟ್ಕೊಂಡು ಕೊಡು ಅಂತ ಹೇಳ್ತೀವಿ. ಇದ್ರ ಅರ್ಥನೂ ಇದೆ, ಪರೋಕ್ಷವಾಗೂ ಕೆಲವರು ಹೇಳಿದ್ರು ಅದ ಅರ್ಥನೂ ಇದೆ. ಸರಿ ಸರ್, ನೀವು ಕರೆ ಮಾಡಿದ್ದು ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸ್ನೇಹಿತರೆ, ಇರೋದು ಆತಂಕದಿಂದ ಇರೋದು ಅಂತ ಹೇಳ್ತಾರೆ, ಉಷಾ ಗಜೆಯಿಂದ ನೋಡೋಣ ಶಾಂತಿ ನೀವು ಹೋರಾಟ ಮಾಡು ಅಂತ ಹೇಳ್ತಾ ಇರ್ತಾರೆ. ಅಂತರಾತ್ಮ ವೈಕ್ಯೆ ರವಿಕುಮಾರ್ ಅವರು ತೆರಿಕೆರೆಯಿಂದ ನೋಡೋಣ. ಕಾಪಿಟ್ಟುಕೊಂಡು ಜೋಪಾನ ವೈತಾರೆ ಯಾರಪ್ಪ. ಅನಿತಾ ಶಂಕರ್ ಅವರು ಎಡೆಹಳ್ಳಿಯಿಂದ ಮತ್ತೊಂದು ಕರೆ ಬರ್ತಾ ಇದೆ. ನಮಸ್ತೆ. ಹಲೋ.
1: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಎಲ್ಲಿಂದ ಕರೆ ಮಾಡ್ತೀರಾ ತಾವು? ಶಾಂತಿನಿ ಅವರೇ, ಹೇಳಿ ಉತ್ತರ ಇದಕ್ಕೆ. ಏನಾದ್ರೂ ನೆನಪಾಯ್ತಾ?
1: ಅಂದ್ರೆ ಈಗ ಸಾಯಕ್ ಮುಂಚೆ ಹೋರಾಟ ನಡೆಸ್ತಾರಲ್ಲ ಸರ್, ಅದಕ್ಕೆ ಕಣ್ಣಲ್ಲಿ ಜೀವ ಇಟ್ಕೊಂಡಿದ್ದಾರೆ, ಯಾರನ್ನು ಕಾಯ್ತಾ ಇರ್ತಾರೆ.
0: ಅದಕ್ಕೆ ಏನ್ ಹೇಳ್ತೀವಿ? ಸರಿ, ಅದು ನೀವು ಅಂದ ಹೋರಾಟನೂ ಅಲ್ಲ, ಕಣ್ಣಲ್ಲಿ ಜೀವ ಇಟ್ಟುಕೊಂಡವನೇ ಅಂತ. ಅದಕ್ಕೆ ಏನ್ ಹೇಳ್ತೀರಿ? ಇನ್ನೊಂದು ನೀವು ಆ ಪದ ಹತ್ರ ಹತ್ರ ಬಂದ್ರಿ ನೀವು ಅಲ್ಲಿಗೆ. ಅಲ್ಲ ಅಲ್ಲ, ನೀವೇನು ಹೇಳಿದ್ರಿ, ಯಾರನ್ನೋ ಕಾಯ್ತಾ ಇದ್ದಾರೆ, ಇತ್ಲಕ್ ಸಾಯ್ಲಕ್ಕೂ ಆಗ್ದಲೆ ಹೊರ. ಅದಕ್ಕೆ ಏನ್ ಹೇಳ್ತೀವಿ? ಕಾಯ್ತಾ ಇದ್ದಾರೆ ಅನ್ನೋದಕ್ಕೆ ಏನೋ ಇದೆ ಜೀವ ಇಟ್ಟುಕೊಂಡು. ನಿರೀಕ್ಷೆ ಅಂದ್ರೆ ಅವನಲ್ಲ, ಇನ್ನೊಂದು ಇದೆ ನಿರೀಕ್ಷೆ. ಒಂದ್ ರೀತಿ ಒಂದ್ 90 ಭಾಗ ಹತ್ರ ಬಂತದು. ಇನ್ನೊಂದ್ ಪದ ಇದೆ, ಅದ್ ನಮ್ಗೆಲ್ಲರೂ ಗೊತ್ತ ಪದ. ಆಯ್ತು, ಇದಕ್ಕೆ ನಾನು ಹೇಳ್ಬಿಡ್ತೀನಿ ಕೇಳಿ. ನಮ್ಮಲ್ಲಿ ಒಂದು ಗಾದೆ ಹೇಳ್ತೀನಿ ಕೇಳ್ರಿ. ಈಗ ಮನುಷ್ಯ ಸಾಯ್ಬೇಕಾರೆ ಸಾಯ್ತಾನೆ ಅಂದಾಗ ಅವ್ನು ಕೇಳ್ತಾರೆ, ಏನು ನಿಂದು ಅಂತ ಹೇಳ್ತಾರೆ. ಏನಂದ್ರೆ ಅದೇನದು? ಅದು ಕಣ್ಣಲ್ಲಿ ಜೀವ ಇಟ್ಟುಕೊಂಡವನೆ ಅಂದ್ರೆ ತುಂಬಾ ಆಸೆ ಇಟ್ಕೊಂಡವನೆ ಅಂತ ಅರ್ಥ ಅದು. ಈಗ ನಮ್ಮಲ್ಲಿ ಹಳ್ಳಿಲಿ ಗಾದೆ ಹೇಳ್ತಿ, ಸಾಯ್ತೀನಿ ಸಾಯ್ತೀನಿ ಅಂತ ಹೇಳಿ ಸಾವಿರ ಕೋಳಿ ತಿಂದ ಅಂತ ಹೇಳಿ. ಅವನ್ಗೇನು, ಅವನ ಆಸೆ ಇರುತ್ತೆ, ಅವ್ನು ನಾಳೆ ಸಾಯ್ತಾನೆ, ಅವ್ನಿಗೆ ಏನ್ ಕೋಳಿ ಕೇಳ್ತಾ ಇರುತ್ತೆ. ನಂಗೆ ಅವ್ನು ಸಾಯಲ್ಲ, ಬಟ್ ಆದ್ರೆ ಆಸೆ ಅದು, ತುಂಬಾ ಆಸೆ ಇಟ್ಟುಕೊಂಡು ಅಂತ ಅರ್ಥ ಅದು. ನೋಡಿ, ಅದಕ್ಕೆ ಹೇಳಿ ನೀವು ಹತ್ರ ಬಂದ್ರಿ, ಯಾರನ್ನೋ ಕಾಯ್ತಾ ಇದ್ದಾರೆ ಅಂತ ನಿರೀಕ್ಷೆ ಅನ್ನೋದಕ್ಕಿಂತ ಅವ್ರು ನೋಡ್ಬೇಕೆಂಬ ಆಸೆ ಅದು ನಿರೀಕ್ಷೆ. ಅದಕ್ಕೆ ಅದನ್ನ ಹೇಳಿದಷ್ಟೇನೆ. ಅದನ್ನೇ ನುಡಿಗಟ್ಟು, ಅದಕ್ಕೆ ಹೇಳೋದು ನುಡಿಗಟ್ಟು ಅಂತ ನಾವು ಕರಿತೀವಿ. ಅದಕ್ಕೆ ಕನ್ನು ಒಂದು ಪದವನ್ನು ಹೊಡೆದು ಅನೇಕ ನುಡಿಗಟ್ಟುಗಳನ್ನು, ಅದಕ್ಕೆ ಕನ್ನಡದ ಪದ ಶಬ್ದ ಭಂಡಾರ ಅಂತ ನಾವು ಕರಿತೀವಿ. ನಾವಿವತ್ತ ಶಬ್ದ ಭಂಡಾರವನ್ನ ಹೆಕ್ಕಿ ತೆಗೆಯೋದಕ್ಕೆ ಯೋಚನೆ ಮಾಡೋದಿಲ್ಲ. ಅದಕ್ಕೆ ನಮ್ಮಲ್ಲಿ ಕನ್ನಡದ ಇನ್ನೊಂದು ಅರ್ಥ ಇದೆ, ನಾನಾರ್ಥಗಳ ಪದಗಳು, ಸಮಾನಾರ್ಥಕ ಪದಗಳು ಅಂತೆಲ್ಲ ಇದಾವೆ. ಅದೇ ರೀತಿಯಲ್ಲಿ ಇಲ್ಲಿ ನುಡಿಗಟ್ಟು ಇದೊಂದು ರೀತಿಯಲ್ಲಿ ಒಳಗಡೆ ಒಂದೇ ಅರ್ಥ ಇರುತ್ತೆ, ವಿವಿಧ ಪದಗಳ ಅಲಂಕಾರದಿಂದ ಕೂಡಿರುತ್ತೆ, ರೂಪಕವಾಗಿರುತ್ತೆ, ನಾನಾರ್ಥ ಆ ರೀತಿಯಲ್ಲಿ ಇರುತ್ತೆ ಅಂತ ನಾವು ಗಮನಿಸ್ಬೇಕು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಧನ್ಯವಾದ, ಧನ್ಯವಾದ ಶಾಂತಿನಿ ಅವರೇ, ಧನ್ಯವಾದ. ಸ್ನೇಹಿತರೆ, ಇದಾಗಿತ್ತು ಇಂದಿನ ವಿಷಯ ನಮ್ಮದು, ಮಾಹಿತಿ ನಿಮ್ಮದು ಕಾರ್ಯಕ್ರಮ. ಮುಂದಿನ ವಾರ ಮತ್ತೆ ಈ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ.

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ ಗಳಲ್ಲಿ ಮತ್ತು 675 ಕಿಲೋಹರ್ಟ್ಸ್ ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನ
1: ನೋಡು. ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಸೇವಾ ಮಾಹಿತಿ. ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಬ್ಯಾಡ್ರಳ್ಳಿ ಗ್ರಾಮದ ಧನಂಜಯ್ ಕುಮಾರ್ ಎಂಬ 30 ವರ್ಷದ ವ್ಯಕ್ತಿಯು ಜೂನ್ 26ರಂದು ಶಿವಮೊಗ್ಗದ ಮಾನಸ ಆಸ್ಪತ್ರೆ ಚಿಕಿತ್ಸೆಗೆ ಎಂದು ಕರೆದುಕೊಂಡು ಬಂದಿದ್ದು, ಆ ವೇಳೆ ಆತ ಆಸ್ಪತ್ರೆಯಿಂದ ಕಾಣೆಯಾಗಿದ್ದಾನೆ. ಈತನ ಚಹರೆ 5.2

ಅಡಿ ಎತ್ತರ, ಕೋಲುಮುಖ, ಕಪ್ಪು ಮೈಬಣ್ಣ ಹೊಂದಿದ್ದು ಎಡಗೈ ಮೇಲೆ ಹಳೆಯ ಗಾಯದ ಗುರುತು ಇರುತ್ತದೆ. ಕಾಣಿಯಾದ ಸಂದರ್ಭದಲ್ಲಿ ಬೂದು ಬಣ್ಣದ ತುಂಬು ತೋಳಿನ ಶರ್ಟ್ ಮತ್ತು ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿರುತ್ತಾರೆ. ಈ ವ್ಯಕ್ತಿ ಬಗ್ಗೆ ಯಾರಿಗಾದರೂ ಸುಳಿವು ಪತ್ತೆಯಾದಲ್ಲಿ ಸಂಪರ್ಕಿಸಬೇಕಾದ ವಿಳಾಸ ಶಿವಮೊಗ್ಗ ದೊಡ್ಡಪೇಟೆ ಪೊಲೀಸ್ ಸ್ಟೇಷನ್.

ನಂಜಪ್ಪ ಎಂಬ 47 ವರ್ಷದ ವ್ಯಕ್ತಿಯು ಕಾಮನಕೆರೆ ಗ್ರಾಮದಿಂದ ಕಾಣಿಯಾಗಿದ್ದಾರೆ. ಇವರ ಚೆಹರೆ 5.2 ಅಡಿ ಎತ್ತರ, ದುಂಡು ಮುಖ, ಕಪ್ಪು ಮೈಬಣ್ಣ ಹೊಂದಿದ್ದು, ತಲೆಯಲ್ಲಿ ಕಪ್ಪು ಕೂದಲಿದ್ದು, ದೊಡಕಾಯ ಶರೀರವನ್ನು ಹೊಂದಿರುತ್ತಾರೆ. ಇವರಿಗೆ ಕನ್ನಡ ಭಾಷೆ ಬರುತ್ತಿದ್ದು ಕಾಣಿಯಾದ ಸಂದರ್ಭದಲ್ಲಿ ನೀಲಿ ಬಣ್ಣದ ಶರ್ಟ್ ಹಾಗೂ ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿರುತ್ತಾರೆ. ಇವರ ಸುಳಿವು ಸಿಕ್ಕಲ್ಲಿ ಸಂಪರ್ಕಿಸಬೇಕಾದ ವಿಳಾಸ ಪೊಲೀಸ್ ಉಪನಿರೀಕ್ಷಕರು, ಬೀರೂರು ಪೊಲೀಸ್ ಠಾಣೆ, ಚಿಕ್ಕಮಗಳೂರು ಜಿಲ್ಲೆ. ಬಸವರಾಜು ಎಂಬ 45 ವರ್ಷದ ವ್ಯಕ್ತಿಯು ಬೀರೂರಿನಿಂದ ಕಾಣಿಯಾಗಿದ್ದಾರೆ. ಇವರ ಚೆಹರೆ 5.3 ಅಡಿ ಎತ್ತರ, ಎಣ್ಣೆಗೆಂಪು ಮೈಬಣ್ಣ, ಸಾಧಾರಣ ಮೈಕಟ್ಟು ಹೊಂದಿದ್ದು, ಕಾಣಿಯಾದ ಸಂದರ್ಭದಲ್ಲಿ ಬಿಳಿ ಬಣ್ಣದ ಶರ್ಟ್ ಹಾಗೂ ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿರುತ್ತಾರೆ. ಇವರ ಸುಳಿವು ಸಿಕ್ಕಲ್ಲಿ ಸಂಪರ್ಕಿಸಬೇಕಾದ ವಿಳಾಸ ಪೊಲೀಸ್ ಉಪನಿರೀಕ್ಷಕರು, ಬೀರೂರು ಪೊಲೀಸ್ ಠಾಣೆ, ಚಿಕ್ಕಮಗಳೂರು ಜಿಲ್ಲೆ. ಕಾಣಿಯಾದವರ ಬಗ್ಗೆ ಪ್ರಕಟಣೆ ಕೇಳಿದ್ರೀ.

ಭದ್ರಾವತಿ ಆಕಾಶವಾಣಿ ಕೇಂದ್ರದ ಅಗತ್ಯಕ್ಕನುಗುಣವಾಗಿ ಟ್ಯಾಕ್ಸಿ ವಾಹನಗಳ ಸೇವೆಯನ್ನು ಸಂದರ್ಭಕ್ಕೆ ಒಪ್ಪಂದ ಆಧಾರದ ಮೇಲೆ ಒದಗಿಸಲು ಸೀಲ್ ಮಾಡಿದ ಲಕೋಟೆಯಲ್ಲಿ ಟೆಂಡರ್ ಕರೆಯಲಾಗಿದೆ. 2026-27 ಸಾಲಿಗೆ ಈ ಒಪ್ಪಂದ ಜಾರಿಯಲ್ಲಿರುತ್ತದೆ. ಭದ್ರಾವತಿಯಲ್ಲಿರುವ ಅಧಿಕೃತ ಹಾಗೂ ನೋಂದಾಯಿತ ಸ್ಥಳೀಯ ಟ್ಯಾಕ್ಸಿ ವಾಹನ ಮಾಲೀಕರು ಮತ್ತು ಮಾಲೀಕರು ಮಾತ್ರ ನಿಗದಿಪಡಿಸಿದ ಅರ್ಜಿ ನಮೂನೆಯಲ್ಲಿ ಸಂಪೂರ್ಣವಾಗಿ ಭರ್ತಿ ಮಾಡಿದ ಟೆಂಡರ್ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 13-7-2026 ಆಗಿದ್ದು ಟೆಂಡರ್, ಅರ್ಜಿ ನಮೂನೆ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಿಲಯದ ನಿರ್ದೇಶಕರು ಆಕಾಶವಾಣಿ ಜೆಪಿಎಸ್ ಕಾಲೋನಿ ಕಾಗದನಗರ ಭದ್ರಾವತಿ ಇವರನ್ನು ಕಚೇರಿ ಸಮಯದಲ್ಲಿ ಸಂಪರ್ಕಿಸಬಹುದು.

ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ಇವರ ವತಿಯಿಂದ ಬರುವ ಸೋಮವಾರ 13ರಂದು ಬೆಳಗ್ಗೆ 10 ಗಂಟೆಗೆ ನೇರ ಸಂದರ್ಶನವನ್ನು ಆಯೋಜಿಸಲಾಗಿದೆ. ನೇರ ಸಂದರ್ಶನದಲ್ಲಿ ಸ್ವತಂತ್ರ ಮೈಕ್ರೋಫೈನಾನ್ಸ್ ಕಂಪನಿಯು ಪ್ರೈವೇಟ್ ಲಿಮಿಟೆಡ್ ಕಂಪನಿಯು ಭಾಗವಹಿಸುತ್ತಿದ್ದು ಸಂಸ್ಥೆಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದೆ. ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ ಅಥವಾ ಯಾವುದೇ ಪದವಿ ತೇರ್ಗಡೆ ಹೊಂದಿರುವ 18ರಿಂದ 30 ವರ್ಷದೊಳಗಿನ ಈ ಸಂದರ್ಶನದಲ್ಲಿ ಭಾಗವಹಿಸಲು ಅರ್ಹರಾಗಿರುತ್ತಾರೆ. ಆಸಕ್ತ ಅಭ್ಯರ್ಥಿಗಳು ತಮ್ಮ ಬಯೋಡಾಟಾ ಅಥವಾ ಆಧಾರ್ ಕಾರ್ಡ್ ಪ್ರತಿಗಳೊಂದಿಗೆ ನೇರ ಸಂದರ್ಶನದಲ್ಲಿ ಭಾಗವಹಿಸಬಹುದಾಗಿದೆ. ಸಂದರ್ಶನಕ್ಕೆ ಯಾವುದೇ ಪ್ರವೇಶ ಶುಲ್ಕ ಇರುವುದಿಲ್ಲ, ಉಚಿತವಾಗಿರುತ್ತದೆ. ನೇರ ಸಂದರ್ಶನವು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ಯಪ್ಪ ಕಾಲೋನಿ, ಪಂಪನಗರ, 2ನೇ ಕ್ರಾಸ್, ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿ ನಡೆಯಲಿದೆ. ಹೆಚ್ಚಿನ ಮಾಹಿತಿಗಾಗಿ ಅಭ್ಯರ್ಥಿಗಳು ಶಿವಮೊಗ್ಗದ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯನ್ನು ಖುದ್ದಾಗಿ ಸಂಪರ್ಕಿಸಬಹುದು ಅಥವಾ ದೂರವಾಣಿ ಸಂಖ್ಯೆಗಳಾದ 9108235132 ಮತ್ತೊಮ್ಮೆ ಗಮನಿಸಿ 9108235132 ಹಾಗೆಯೇ 9308663606 9308663606 ಮೂಲಕ ಮಾಹಿತಿಯನ್ನು ಪಡೆಯಬಹುದು ಎಂದು ಜಿಲ್ಲಾ ಉದ್ಯೋಗ ಅಧಿಕಾರಿಗಳು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.

ಭದ್ರಾ ಜಲಾಶಯ ಅಚ್ಚುಕಟ್ಟುದಾರರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಭದ್ರಾ ಅಚ್ಚುಕಟ್ಟು ವ್ಯಾಪ್ತಿಯಲ್ಲಿ ಪ್ರಸ್ತುತ ಮಳೆ ಕೊರತೆಯಿಂದಾಗಿ ಭದ್ರಾ ಜಲಾಶಯ ಸಾಕಷ್ಟು ಪ್ರಮಾಣದಲ್ಲಿ ನೀರು ಸಂಗ್ರಹವಾಗಿರುವುದಿಲ್ಲ. ಆದ ಕಾರಣ ಮುಂಗಾರು ಹಂಗಾಮಿನ ಬೆಳೆಗಳ ಬಲದಂಡೆ ಮತ್ತು ಎಡದಂಡೆ ನಾಲೆಯಲ್ಲಿ ನೀರು ಹರಿಸಲು ಸಾಧ್ಯವಾಗುವುದಿಲ್ಲವೆಂದು ಮತ್ತು ಜಲಾಶಯದಲ್ಲಿ ಸಂಗ್ರಹವಾಗಿರುವ ನೀರನ್ನು ಕುಡಿಯಲು ಮಾತ್ರ ಬಳಸಲು ಸರ್ಕಾರದ ಆದೇಶವಾಗಿರುವ ಹಿನ್ನೆಲೆಯಲ್ಲಿ ಅಚ್ಚುಕಟ್ಟು ಭಾಗದ ಎಲ್ಲ ರೈತರು ಇಲಾಖೆಯೊಂದಿಗೆ ಸಹಕರಿಸಬೇಕಾಗಿ ಈ ಮೂಲಕ ಕೋರಲಾಗಿದೆ. ಮುಂಬರುವ ದಿನಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾಗಿ ಜಲಾಶಯ ಭರ್ತಿಯಾದಲ್ಲಿ ನೀರಾವರಿ ಸಲಹಾ ಸಮಿತಿ ಸಭೆ ಆಯೋಜಿಸಿ ಬೆಳೆಗಳಿಗೆ ನೀರು ಹರಿಸುವ ಕುರಿತು ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಭದ್ರಾ ಯೋಜನಾ ನೀರಾವರಿ ಸಲಹಾ ಸಮಿತಿ ಸದಸ್ಯ ಕಾರ್ಯದರ್ಶಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

2026-27 ಸಾಲಿನ ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಜೀವನೋಪಾಯ ಇಲಾಖೆ ವತಿಯಿಂದ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ ಜೆಟಿಟಿಸಿ ಐಐಟಿಸಿ ಎಸ್ಟಿಎಫ್ಟಿಎಸ್ ಟಿಎಸ್ಪಿ ಯೋಜನೆಯಡಿಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನಿರುದ್ಯೋಗಿ ಯುವಕ ಯುವತಿಯರಿಗೆ ವಿವಿಧ ಕೌಶಲ್ಯ ಅಭಿವೃದ್ಧಿ ಉಚಿತ ತರಬೇತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಐಟಿಐ ಪೂರೈಸಿದವರಿಗೆ 4 ತಿಂಗಳು, ಸಿಎನ್ಸಿ ಆಪರೇಟರ್ ವರ್ಟಿಕಲ್ ಮಿಷಿನ್ ಸೆಂಟರ್ ಡಿಪ್ಲೊಮೊ ಬಿಇ ಪೂರೈಸಿದವರಿಗೆ 4 ತಿಂಗಳು, ಸಿಎನ್ಸಿ ಪ್ರೋಗ್ರಾಮರ್ ಪ್ರೋಗ್ರಾಮ್ ಇ ಆಟೋ ಕ್ಯಾಡ್ ಐಒಟಿ ಎಸ್ಎಸ್ಎಲ್ಸಿ ಪೂರೈಸಿದವರಿಗೆ 4 ತಿಂಗಳು, ಮಿಲ್ಲರ್ ಟರ್ನರ್ ಹಾಗೂ 12 ತಿಂಗಳು ಟೂಲ್ ರೂಮ್ ಮಿಷಿನ್ಸ್ ತರಬೇತಿಗಳನ್ನು ನೀಡಲಾಗುವುದು. ತರಬೇತಿ ಮುಗಿದ ನಂತರ ತಾಂತ್ರಿಕ ಕೈಗಾರಿಕೆಗಳು ಉದ್ಯೋಗಾವಕಾಶವು ಕಲ್ಪಿಸಲಾಗುವುದು. ತರಬೇತಿಯ ಅವಧಿಯಲ್ಲಿ ಪ್ರತಿ ತಿಂಗಳಿಗೆ 2,500 ರೂಪಾಯಿಗಳ ಶಿಷ್ಯ ವೇತನ ನೀಡಲಾಗುವುದು. ಆಸಕ್ತ ಅರ್ಹ ಅಭ್ಯರ್ಥಿಗಳು ತಮ್ಮ ವಯಸ್ಸು, ವಿದ್ಯಾರ್ಹತೆ, ದಾಖಲಾತಿಗಳನ್ನು ಮತ್ತು ವೈಯಕ್ತಿಕ ವಿವರಗಳೊಂದಿಗೆ ಪ್ರಾಂಶುಪಾಲರು ಜಿಟಿಟಿಸಿ ಫ್ಲಾಟ್ ನಂಬರ್ CA 38 ನಿಧಿಗೆ ಇಂಡಸ್ಟ್ರಿಯಲ್ ಏರಿಯಾ ಮಾಚೇನಹಳ್ಳಿ ಇಲ್ಲಿ ಅರ್ಜಿ ಸಲ್ಲಿಸಬಹುದು. ಸೇವಾ ಮಾಹಿತಿ ಪ್ರಸಾರವಾಯಿತು.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ಒಂದು ಭಾವಗೀತೆಯನ್ನು ಆಲಿಸೋಣ. ರಚನೆ ಡಾಕ್ಟರ್ ಬುದ್ಧಣ್ಣ, ಹಿಂಗಿಮೇರೆ ವೃಂದಗಾನದಲ್ಲಿ.

ಡಾಕ್ಟರ್ ಬುದ್ಧಣ್ಣ ಹೆಂಗಿಮೇರಿ ಅವರ ರಚನೆಯನ್ನು ವೃದ್ಧ ಗಾನದಲ್ಲಿ ಕೇಳಿದಿರಿ. ಇದಾಗಿತ್ತು ಇಂದಿನ ಭಾವಗೀತೆಯ ಕಾರ್ಯಕ್ರಮ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 11:45. ಜನಪದ ಸಂಗೀತ ಕಾರ್ಯಕ್ರಮ ಚಿತ್ರದುರ್ಗ ಜಿಲ್ಲೆಯ ಕೋನಬೇವಿನ ರಾಜಣ್ಣ ಮತ್ತು ಸಂಗಡಿಗರಿಂದ ನಂದಿಕೋಲು ಪದ.

ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಕೋಣಬೇವಿನ ರಾಜಣ್ಣ ಮತ್ತು ಸಂಗಡಿಗರಿಂದ ನಂದಿಕೋಲು ಪದವನ್ನು ಆಲಿಸಿದ್ರಿ. ಇದಾಗಿತ್ತು ಈ ಹೊತ್ತಿನ ಜನಪದ ಸಂಗೀತ ಕಾರ್ಯಕ್ರಮ.

ಭದ್ರಾವತಿ ಆಕಾಶವಾಣಿ ಕೇಂದ್ರದ ಅಗತ್ಯಕ್ಕೆ ಅನುಗುಣವಾಗಿ ಟ್ಯಾಕ್ಸಿ ವಾಹನಗಳ ಸೇವೆಯನ್ನು ಸಾಂದರ್ಭಿಕ ಒಪ್ಪಂದದ ಆಧಾರದ ಮೇಲೆ ಒದಗಿಸಲು ಸೀಲ್ ಮಾಡಿದ ಲಕೋಟೆಯಲ್ಲಿ ಟೆಂಡರ್ ಕರೆಯಲಾಗಿದೆ. 2026-27 ಸಾಲಿಗೆ ಈ ಒಪ್ಪಂದ ಜಾರಿಯಲ್ಲಿರುತ್ತದೆ. ಭದ್ರಾವತಿಯಲ್ಲಿರುವ ಅಧಿಕೃತ ಹಾಗೂ ನೋಂದಾಯಿತ ಸ್ಥಳೀಯ ಟ್ಯಾಕ್ಸಿ ವಾಹನ ಮಾಲೀಕರು ಮಾತ್ರ ಇದನ್ನು ನಿಗದಿಪಡಿಸಿದ ಅರ್ಜಿ ನಮೂನೆಯಲ್ಲಿ ಸಂಪೂರ್ಣವಾಗಿ ಭರ್ತಿ ಮಾಡಿದ ಟೆಂಡರ್ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಕಡೆಯ ದಿನಾಂಕ ಈ ತಿಂಗಳು 13ರಾಗಿರುತ್ತದೆ. ಟೆಂಡರ್ ಅರ್ಜಿ ನಮೂನೆ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಿಲಯ ನಿರ್ದೇಶಕರು, ಸಾರಿಗೆ ವಿಭಾಗ,

ಈ ಸಂಜೆ 6:50 ಕಿಸಾನ್ ಮಣಿ ಕಾರ್ಯಕ್ರಮದಲ್ಲಿ ಯೂರಿಯಾ ನ್ಯಾನೋ ಗೊಬ್ಬರಗಳ ಬಳಕೆ ಕುರಿತು ಚಿಕ್ಕಮಗಳೂರು ಜಿಲ್ಲಾ ಕೃಷಿ ಜಂಟಿ ನಿರ್ದೇಶಕರಾದ ಡಾ ಎಚ್ಎಸ್ ಸುಜಿತ್ ಅವರೊಂದಿಗೆ ಸಂದರ್ಶಿಸುತ್ತಾರೆ ಡಾ ಎಸ್ಎಂ ಸುಧಾಕರ್. ನಂತರ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ ಮಹೋತ್ಸವದ ಬಾನುಲಿ ವರದಿಯನ್ನು ಕೇಳುವರಿ ಪ್ರಸ್ತಪಡಿಸುತ್ತಾರೆ ಡಾ ಎಸ್ಎಂ ಸುಧಾಕರ್. ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ವಿವರಣೆ ಕೇಳಿದರೆ ಇದು ಆಕಾಶವಾಣಿ ಭದ್ರಾವತಿ. ಸಮಯ 12:00 ಆಗಲಿದೆ. ಇನ್ನು ಮುಂದೆ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಕಲ್ಯಾಣ ಹಾಗೂ ಕಿತ್ತೂರು ಕರ್ನಾಟಕ ಭಾಗದ ಜನ ಬರ ಮತ್ತು ನೆರೆ ಸಂಕಷ್ಟಕ್ಕೆ ಸಿಲುಕಿ ಉದ್ಯೋಗ ಅರಸಿ ಬೃಹನ್ ನಗರಗಳತ್ತ ವಲಸೆ ಹೋಗುತ್ತಿದ್ದಾರೆ. ಮುಖ್ಯಮಂತ್ರಿಗಳು ತುರ್ತಾಗಿ ಗಮನಹರಿಸಬೇಕು ಎಂದು ಕೇಂದ್ರ ಕೈಗಾರಿಕೆ ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಆಗ್ರಹಿಸಿದ್ದಾರೆ. ಕೃಷ್ಣರಾಜಸಾಗರ, ಕಬಿನಿ, ಹಾರಂಗಿ ಹಾಗೂ ಹೇಮಾವತಿ ಜಲಾಶಯಗಳ ಸ್ಥಿತಿಗತಿ ಬಗ್ಗೆ ಚರ್ಚಿಸಲು ಮೈಸೂರು, ಮಂಡ್ಯ ಜಿಲ್ಲೆಗಳ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಸಭೆ ಜಲಸಂಪನ್ಮೂಲ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನ ವಿಧಾನಸೌಧದಲ್ಲಿ ಜರುಗಿತು. ಮೋಡ ಬಿತ್ತನೆ ಬಗ್ಗೆ ವಿಷಯ ತಜ್ಞರ ಸಲಹೆ ಪಡೆದು ತೀರ್ಮಾನಿಸಲಾಗುವುದು ಎಂದು ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದರು. ಬೆಳಗಾವಿಯ ಅನುಗೋಳದ ಸಂತಮೀರಾ ಶಾಲೆಯಲ್ಲಿ ರಾಷ್ಟೀಯ ಸ್ವಯಂ ಸೇವಕ ಸಂಘದ ವಾರ್ಷಿಕ ಅಖಿಲ ಭಾರತೀಯ ಪ್ರಾಂತ ಪ್ರಚಾರಕರ ಸಭೆ ನಿನ್ನೆ ಆರಂಭಗೊಂಡಿದೆ. ಮೂರು ದಿನಗಳ ಕಾಲ ನಡೆಯುವ ಈ ಸಭೆಯಲ್ಲಿ ಸರಸಂಘ ಚಾಲಕ ಮೋಹನ್ ಭಾಗವತ್, ಸರಕಾರ್ಯವಾಹ ದತ್ತಾತ್ರೇಯ ಹೊಸಬಾಳೆ ಹಾಗೂ 46 ಪ್ರಾಂತ್ಯಗಳಿಂದ ಪ್ರಾಂತ ಪ್ರಚಾರಕರು ಪಾಲ್ಗೊಂಡಿದ್ದಾರೆ. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸಹಯೋಗದಲ್ಲಿ ರಾಜ್ಯದ ಎಲ್ಲ ನ್ಯಾಯಾಲಯಗಳಲ್ಲಿ ಇಂದು ರಾಷ್ಟೀಯ ಜನತಾ ನ್ಯಾಯಾಲಯ ಆಯೋಜಿತವಾಗಿದೆ. ರಾಜಿ ಸಂಧಾನದ ಮೂಲಕ ಕಕ್ಷಿದಾರರ ಸಹಮತಿಯೊಂದಿಗೆ ವ್ಯಾಜ್ಯ ಪ್ರಕರಣಗಳನ್ನು ಪರಿಹರಿಸಲು ವಿಚಾರಣೆಗೆ ಇಂದು ನಿಗದಿಗೊಳಿಸಲಾಗಿದೆ. ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ನೂತನ ಉಪಕುಲಪತಿಯಾಗಿ ಬೆಂಗಳೂರು ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಹಾಗೂ ಖ್ಯಾತ ಮಣ್ಣು ತಜ್ಞ ಪ್ರೊಫೆಸರ್ ಎನ್ಬಿ ಪ್ರಕಾಶ್ ನೇಮಕಗೊಂಡಿದ್ದಾರೆ. ಕೃಷಿಯಲ್ಲಿ ಸಿಲಿಕಾನ್ ಬಳಕೆಯ ಮಹತ್ವ ಕುರಿತ ಅವರ ಸಂಶೋಧನೆಗಳು ಅಂತಾರಾಷ್ಟೀಯ ಮನ್ನಣೆ ಪಡೆದಿವೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ದೇವರಕೊಟ್ಟದ ಏಕಲವ್ಯ ಮಾದರಿ ವಸತಿ ಶಾಲೆಗೆ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಭೇಟಿ ನೀಡಿ ಪರಿಶೀಲಿಸಿದರು. ಕೇಂದ್ರೀಯ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಸಿಬಿಎಸ್ಇ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಮತ್ತು ಗಣಿತ ವಿಷಯಗಳ ಪ್ರಾಯೋಗಿಕ ಕಲಿಕೆ ಹಾಗೂ ಆಸಕ್ತಿ ಉದ್ದೀಪಿಸಲು ಆಂಧ್ರಪ್ರದೇಶದ ಕುಪ್ಪಂನ ಅಗಸ್ತ್ಯ ಅಂತಾರಾಷ್ಟೀಯ ವಿಜ್ಞಾನ ಕೇಂದ್ರದಲ್ಲಿ ನ್ಯಾಷನಲ್ ಇನೋವೇಟಿವ್ ಎಜುಕೇಷನ್ ಕಾನ್ಕ್ಲೇವ್ 4 ದಿನಗಳ ಕಾಲ ಆಯೋಜಿಸಿತ್ತು. ಧಾರವಾಡದ ಪ್ರೆಸೆಂಟೇಷನ್ ಕಾನ್ವೆಂಟ್ ಹೆಣ್ಣು ಮಕ್ಕಳ ಆಂಗ್ಲ ಮಾಧ್ಯಮ ಸಿಬಿಎಸ್ಇ ಶಾಲೆಯ 9ನೇ ತರಗತಿ ವಿದ್ಯಾರ್ಥಿನಿ ಜೆಎಚ್ ಭೂಮಿ, ಶಿಕ್ಷಕಿಯರಾದ ದೀಪಾ ಮತ್ತು ಸಿಸ್ಟರ್ ರೊಫಿನಾ ಮಾರ್ಗದರ್ಶನದಲ್ಲಿ ಈ ರಾಷ್ಟೀಯ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದರು. ಪ್ರದೇಶ ಸಮಾಚಾರಕ್ಕಾಗಿ ಭೂಮಿ, ಜೆಎಚ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ವಿಜ್ಞಾನವನ್ನು ಸುಮ್ಮನೆ ಓದಬೇಡಿ, ಮಾಡಿ ಕಲಿಯಿರಿ. ಪ್ರಯೋಗಗಳೇ ನಿಜವಾದ ವಿಜ್ಞಾನದ ಮೂಲ ಎಂಬುದನ್ನು ನಾನು ನನ್ನ ಗುರುಗಳಿಂದ ಕೇಳಿದ್ದೆ. ಈಗ ಅದರ ಆಳವಾದ ಅನುಭವ ಹೊಂದುವ

0: ಅವಕಾಶ ದೊರೆತಂತು ಆಂಧ್ರಪ್ರದೇಶದ ಕುಪ್ಪಂನಲ್ಲಿರುವ ಅಗಸ್ತ್ಯ ಇಂಟರ್ನ್ಯಾಷನಲ್ ವಿಜ್ಞಾನ ಕೇಂದ್ರದಲ್ಲಿ. 4 ದಿನಗಳ ವಿಜ್ಞಾನ ಕಾರ್ಯಾಗಾರದಲ್ಲಿ ಕರ್ನಾಟಕದಿಂದ ನಾವು 6 ವಿದ್ಯಾರ್ಥಿಗಳು ಭಾಗವಹಿಸಿದ್ದೆವು. ಅಲ್ಲಿ ನಮಗೆ ವಿಜ್ಞಾನದ ಅನೇಕ ಅಮೂರ್ತ ಕಲ್ಪನೆಗಳಿಗೆ ಮೂರ್ತ ರೂಪದ ಅನುಭವ ದೊರೆಯಿತು. ವಿಜ್ಞಾನ ಮತ್ತು ಗಣಿತಕ್ಕೆ ಸಂಬಂಧಿಸಿದ ಅನೇಕ ಪ್ರಯೋಗ ಮತ್ತು ಚಟುವಟಿಕೆಗಳನ್ನು ಮಾಡಿದಾಗ ಈ ವಿಷಯಗಳ ಕಠಿಣತೆ ಮಾಯವಾಗಿ ವಿಸ್ಮಯದ ಅನುಭವವಾಯಿತು. ಅಲ್ಲಿ ಪ್ರತಿದಿನ ಆಗಮಿಸಿದ ಕ್ರಿಯಾಶೀಲ ಮಾರ್ಗದರ್ಶಕರು ನಮಗೆ ನವನವೀನ ವಿಷಯಗಳನ್ನು ಮಾಡಿ ಕಲಿ ತತ್ವದೊಂದಿಗೆ ತಿಳಿಸಿಕೊಟ್ಟರು. ಈ ವೈಜ್ಞಾನಿಕ ಪಯಣದಲ್ಲಿ ನನಗೆ ಮಾರ್ಗದರ್ಶನ ಮಾಡಿದ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಸಿಸ್ಟರ್ ಸಿಲ್ವಿಯಾ, ಉಪಪ್ರಾಂಶುಪಾಲರಾದ ಸಿಸ್ಟರ್ ರುಫಿನಾ ಹಾಗೂ ವಿಜ್ಞಾನ ಗುರುಗಳಾದ ಮೇಡಮ್ ದೀಪಾರವರಿಗೆ ಧನ್ಯವಾದಗಳು.
1: ಧಾರವಾಡದ ಹಾಲಗೇರಿ ಹನುಮಂತದೇವರ ಕೆರೆಯಲ್ಲಿ 5 ಎಕರೆ 35 ಗುಂಟೆ ಜಾಗೆಯಲ್ಲಿ ಸುಸಜ್ಜಿತ ಮಾರುಕಟ್ಟೆ ರೂಪಿಸುವಂತೆ ಧಾರವಾಡ ವಾಣಿಜ್ಯೋದ್ಯಮ ಸಂಘದ ಕಾರ್ಯದರ್ಶಿ ರವೀಂದ್ರ ಆಕಳವಾಡಿ ಆಗ್ರಹಿಸಿದ್ದಾರೆ. ಕೋಲಾರ್ ಗೋಲ್ಡ್ ಫೀಲ್ಡ್ಸ್ನಲ್ಲಿ ನಾಳೆ ಬೆಳಗ್ಗೆ ಕೆಜಿಎಫ್ ಅಲ್ಟ್ರಾ ಮ್ಯಾರಥಾನ್ ನಡೆಯಲಿದ್ದು 1500ಕ್ಕೂ ಹೆಚ್ಚು ಓಟಗಾರರು ಪಾಲ್ಗೊಳ್ಳಲಿದ್ದಾರೆ ಎಂದು ಸಂಘಟಕ ಕಮಲನಾಥನ್ ತಿಳಿಸಿದ್ದಾರೆ. ಕಲಬುರಗಿಯ ಡಾ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಇಂದು ಸಂಜೆ 6 ಗಂಟೆಗೆ ಸ್ವಾತಂತ್ರ್ಯ ಓಟ ನಾಟಕ ಪ್ರದರ್ಶನಗೊಳ್ಳಲಿದೆ ಎಂದು ಕಲಬುರಗಿ ರಂಗಾಯಣದ ನಿರ್ದೇಶಕಿ ಸುಜಾತಾ ಜಂಗಮಶೆಟ್ಟಿ ತಿಳಿಸಿದ್ದಾರೆ. ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾಯರ 146ನೇ ಜನ್ಮದಿನಾಚರಣೆ ನಾಳೆ ಭಾನುವಾರ ಬೆಳಗ್ಗೆ 10:30ಕ್ಕೆ ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಜರುಗಲಿದೆ. ಹಿರಿಯ ಸಾಹಿತಿ ಡಾ ಸಿದ್ದಲಿಂಗ ಪಟ್ಟಣಶೆಟ್ಟಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಕರ್ನಾಟಕ ಏಕೀಕರಣ ಹೋರಾಟಗಾರರು ವ್ಯಕ್ತಿಚಿತ್ರಮಾಲೆ ಅಡಿ ಮರುಮುದ್ರಿತ ಡೆಪ್ಯೂಟಿ ಚನ್ನಬಸಪ್ಪ ಹಾಗೂ ಆಲೂರು ವೆಂಕಟರಾಯರ ಪುಸ್ತಕಗಳನ್ನು ಬಿಡುಗಡೆ ಮಾಡಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.
2: ಆಕಾಶವಾಣಿ ವನಿತಾ ವಿಹಾರ.

ಇಂದಿನ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಜಗಳೂರು ತಾಲೂಕು ಸೂರಡ್ಡಿ ಹಳ್ಳಿ ಗ್ರಾಮದ ವಂತಮ್ಮ ಹಾಗೂ ಸಂಗಡಿಗರಿಂದ ಜನಪದ ಕಾರ್ಯಕ್ರಮ ವೈವಿಧ್ಯ. ಜನಪದ ಸಾಹಿತ್ಯವು ಜನರ ಬದುಕಿನ ಸಾಹಿತ್ಯ. ಬಾಯಿಯಿಂದ ಬಾಯಿಗೆ ತಲೆಮಾರುಗಳಿಂದ ಸಾಗಿ ಬಂದ ಮೌಲ್ಯ ಸಾಂಸ್ಕೃತಿಕ ಸಂಪತ್ತು. ಜನಪದ ಗೀತೆಗಳು, ಕತೆಗಳು, ಗಾದೆಗಳು, ಒಗಟುಗಳು, ವೀರಗಾಥೆಗಳು, ಲಾಲಿ ಹಾಡುಗಳು ಹಾಗೂ ಹಬ್ಬ ಹರಿದಿನಗಳ ಹಾಡುಗಳು ಜನಪದಾಹಿತ್ಯದ ಪ್ರಮುಖ ಭಾಗಗಳಾಗಿದೆ. ಇದೀಗ ವಸಂತಮ್ಮ ಮತ್ತು ತಂಡದವರಿಂದ ವಿವಿಧ ರೀತಿಯ ಜನಪದ ಹಾಡುಗಳನ್ನು ಕೇಳ್ತಾ ಹೋಗೋಣ. ಆರಂಭದಲ್ಲಿ ಕೇಳಿ ದೇವರ ನಾಮ.

0: ಕೊಬ್ಬರಿಯನ್ನುವಂಥದ್ದು ಎರಡು ಕುಟುಂಬಗಳನ್ನು ಬೆಸೆಯುವ ಪವಿತ್ರ ಸಂಪ್ರದಾಯ. ಕನ್ನಡ ನಾಡಿನ ಗ್ರಾಮೀಣ ಜೀವನದಲ್ಲಿ ಮದುವೆಯ ಪ್ರತಿಯೊಂದು ಶಾಸ್ತ್ರಕ್ಕೂ ತನ್ನದೇ ಆದ ಜಾನಪದ ಹಾಡುಗಳಿವೆ. ಈ ಹಾಡುಗಳು ಸಂತೋಷ, ಸಂಭ್ರಮ, ಆಶೀರ್ವಾದ, ಹಾಸ್ಯ, ಕುಟುಂಬದ ಬಾಂಧವ್ಯವನ್ನು ಅಭಿವ್ಯಕ್ತಿಸುತ್ತೆ. ಮದುವೆಯ ವಿವಿಧ ಹಂತಗಳಲ್ಲಿ ಮಹಿಳೆಯರು ಗುಂಪಾಗಿ ಹಾಡುವ ಈ ಹಾಡುಗಳು ತಲೆಮಾರಿನಿಂದ ತಲೆಮಾರಿಗೆ ಮೌಖಿಕವಾಗಿ ಹರಿದು ಬಂದಿವೆ. ಮದುವೆಯ ಸಿದ್ದತೆ ಆರಂಭವಾಗುವಾಗ ಅರಿಶಿನ ಕುಟ್ಟುವ ಶಾಸ್ತ್ರ, ಬೀಸಕಲ್ಲು ಪೂಜೆ, ವರನ ಸ್ವಾಗತ, ಕನ್ಯಾದಾನ, ಧಾರೆ ಮುಹೂರ್ತ, ತಾಳಿ ಕಟ್ಟುವ ಶಾಸ್ತ್ರ, ಸಪ್ತಪದಿ ಹಾಗೂ ಆರತಿ ಸಂದರ್ಭಗಳಲ್ಲಿ ವಿಭಿನ್ನ ಜನಪದ ಹಾಡುಗಳನ್ನು ಹಾಡಲಾಗುತ್ತೆ. ಪ್ರತಿಯೊಂದು ಹಾಡು ಆ ಶಾಸ್ತ್ರದ ಮಹತ್ವವನ್ನು ಸಾರುತ್ತೆ ಹಾಗೂ ನವ ದಂಪತಿಗಳಿಗೆ ಶುಭ ಹಾರೈಸುತ್ತೆ. ಈ ಹಾಡುಗಳಲ್ಲಿ ಕನ್ನಡ ನಾಡಿನ ಸಂಸ್ಕೃತಿ, ಸಂಪ್ರದಾಯ, ಕುಟುಂಬದ ಮೌಲ್ಯಗಳು ಹಾಗೂ ಗ್ರಾಮೀಣ ಬದುಕಿನ ಸೊಗಡು ಅಡಗಿದೆ. ಹಾಡಿನ ಮೂಲಕ ಹಿರಿಯರು ಕಿರಿಯರಿಗೆ ಜೀವನ ಮೌಲ್ಯಗಳನ್ನು ತಿಳಿಸುತ್ತಾರೆ. ಅದಕ್ಕಾಗಿಯೇ ಮದುವೆ ಜನಪದ ಹಾಡುಗಳು ಕೇವಲ ಮನೋರಂಜನೆಯ ಸಾಧನವಲ್ಲ, ಅವು ನಮ್ಮ ಸಂಸ್ಕೃತಿಯ ಪರಂಪರೆಯ ಜೀವಂತ ದಾಖಲೆಗಳಾಗಿವೆ. ಇದೀಗ ಒಳಕಲ್ಲು ಹಾಡು.
1: ಬಾಯಿ

0: ಇಂದಿನ ಆಧುನಿಕ ಯುಗದಲ್ಲಿಯೂ ಈ ಅಮೂಲ್ಯ ಜನಪದ ಪರಂಪರೆಯ ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಮದುವೆ ಸಮಾರಂಭಗಳಲ್ಲಿ ಸಾಂಪ್ರದಾಯಿಕ ಜನಪದ ಹಾಡುಗಳಿಗೆ ಆದ್ಯತೆ ನೀಡುವ ಮೂಲಕ ನಮ್ಮ ಸಂಸ್ಕೃತಿಯನ್ನ ಮುಂದಿನ ಪೀಳಿಗೆ ಪರಿಚಯಿಸಬಹುದು.
1: ಇದುವರೆಗೂ ಇಂದಿನ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಜಗಳೂರು ತಾಲೂಕು ಸೂರಡ್ಡಿ ಹಳ್ಳಿ ಗ್ರಾಮದ ಸಂತಮ್ಮ ಹಾಗೂ ಸಂಗಡಿಗರಿಂದ ಜನಪದ ಕಾರ್ಯಕ್ರಮ ವೈವಿಧ್ಯ ಆಲಿಸಿದಿರಿ. ಪ್ರಸ್ತುತಿ ಸುಮಾ ಆರ್, ಸಂಕಲನ ಅನುಶ್ರೀ ಸಿ ಕಾಲುವೆಹಳ್ಳಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ

0: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.
1: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನ ಸ್ಟುಡಿಯೋ. ಸಮಯ 12:49.
2: ಆತ್ಮೀಯ ಕೇಳುವರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
3: ನಿಮ್ಮ ಆಕಾಶವಾಣಿ ಎಫ್ಎಂ 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದಿಹ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
2: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.
4: ಆಕಾಶವಾಣಿ ಶ್ರೋತೃಗಳಿಗೆ ನಮಸ್ಕಾರ. ನಾನು ರವಿಕುಮಾರ್ ರವಿ, ಭದ್ರಾವತಿ ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಮಾತನಾಡುತ್ತಿದ್ದೇನೆ. ಭದ್ರಾವತಿಯ ವಿವಿಧ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ನಿಮ್ಮ ಪ್ರಕರಣಗಳಿಗೆ ಸುಲಭ ಮತ್ತು ಶಾಶ್ವತ ಪರಿಹಾರ ಬೇಕೇ? ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ. ಬರುವ ಜುಲೈ 11 ಎರಡನೇ ಶನಿವಾರ ರಾಷ್ಟ್ರೀಯ ಲೋಕಾದಾಲತ್ ಕಾರ್ಯಕ್ರಮ ಭದ್ರಾವತಿಯ ಎಲ್ಲಾ ನ್ಯಾಯಾಲಯಗಳಲ್ಲಿ ನಡೆಯಲಿದ್ದು, ಇಲ್ಲಿ ನಿಮ್ಮ ಸಿವಿಲ್, ರಾಜಿಯಾಗಬಲ್ಲ ಕ್ರಿಮಿನಲ್ ಪ್ರಕರಣಗಳು, ಬ್ಯಾಂಕ್ ಸಾಲ, ಆಸ್ತಿ ಪಾಲು ವಿಭಾಗ, ಕೌಟುಂಬಿಕ ಕಲಹ ಮತ್ತಿತರ ಪ್ರಕರಣಗಳನ್ನು ಪರಸ್ಪರ ಮಾತುಕತೆ ಮೂಲಕ ಉಚಿತವಾಗಿ ಬಗೆಹರಿಸಿಕೊಳ್ಳಬಹುದು. ಅಷ್ಟೇ ಅಲ್ಲ, ಇದೇ ಜುಲೈ 18 ಮೂರನೇ ಶನಿವಾರದಂದು ಚೆಕ್ ಬೌನ್ಸ್ ಪ್ರಕರಣಗಳನ್ನು ರಾಜಿ ಮೂಲಕ ಸುಲಭವಾಗಿ ಇತ್ಯರ್ಥಪಡಿಸಿಕೊಳ್ಳಲು ವಿಶೇಷ ಲೋಕಾದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ದೀರ್ಘಕಾಲದ ಚೆಕ್ ಬೌನ್ಸ್ ವಿವಾದಗಳನ್ನು ನ್ಯಾಯಾಲಯದ ಶುಲ್ಕವಿಲ್ಲದೆ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳಲು ಅತ್ಯುತ್ತಮ ಅವಕಾಶವಿರುತ್ತದೆ. ಈ ಎರಡೂ ಲೋಕಾದಾಲತ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭದ್ರಾವತಿಯ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಅರ್ಹ ಪ್ರಕರಣಗಳನ್ನು ರಾಜಿ ಮೂಲಕ ಬಗೆಹರಿಸಿಕೊಂಡು ನಿಮ್ಮ ಅಮೂಲ್ಯ ಸಮಯ ಹಾಗೂ ಹಣ ಉಳಿತಾಯ ಮಾಡಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ವಕೀಲರು ಅಥವಾ ಭದ್ರಾವತಿ ನ್ಯಾಯಾಲಯದ ಆವರಣದಲ್ಲಿರುವ ತಾಲೂಕು ಕಾನೂನು ಸೇವಾ ಸಮಿತಿಯ ಕಚೇರಿಗೆ ಹಿಂದೆ ಸಂಪರ್ಕಿಸಿ.
5: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ಪ್ರಕಾರ ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ ಬನ್ ಗಯಿ.

0: ಆರು ಗಂಟೆ 21 ನಿಮಿಷಕ್ಕೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಯೂರಿಯಾ ನ್ಯಾನೋ ಗೊಬ್ಬರಗಳ ಬಳಕೆ ಕುರಿತು ಚಿಕ್ಕಮಗಳೂರಿನ ಜಿಲ್ಲೆಯ ಕೃಷಿ ಜಂಟಿ ನಿರ್ದೇಶಕರಾದ ಡಾಕ್ಟರ್ ಎಚ್ ಎಲ್ ಸುಜಿತ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಡಾಕ್ಟರ್ ಎಸ್ ಎಂ ಸುಧಾಕರ್. ನಂತರ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದ ನಾಡಪ್ರಭು ಶ್ರೀ ಕೆಂಪೇಗೌಡ ಅವರ 517ನೇ ಜಯಂತಿ ಮಹೋತ್ಸವದ ಬಾನುಲಿ ವರದಿಯನ್ನು ಕೇಳುವಿರಿ. ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಎಸ್ ಎಂ ಸುಧಾಕರ್. ಈ ರಾತ್ರಿ 8 ಗಂಟೆಗೆ ಚಿತ್ರಗೀತೆಗಳು, 9:15ಕ್ಕೆ ಭಾವಗೀತೆಗಳು. ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳತ್ತ ಗಮನ ಹರಿಸಿದೆವು. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸ್ಟುಡಿಯೋ. ಸಮಯ 12:35. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.
1: ಆಕಾಶವಾಣಿ ಕೇಳಿ ಆರೋಗ್ಯ ಸಂಚಿಕೆ. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಜನಸಂಖ್ಯಾ ದಿನದ ಸಂದರ್ಭದಲ್ಲಿ ಯುವ ಜನರ ಭರವಸೆಗಳು ಮತ್ತು ಆಕಾಂಕ್ಷೆಗಳನ್ನು ನನಸಾಗಿಸುವುದು ಇಂದು ಮತ್ತು ಭವಿಷ್ಯಕ್ಕಾಗಿ. ಈ ವಿಷಯವಾಗಿ ಕಾರವಾರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಸಮುದಾಯ ವೈದ್ಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಹೇಮಗಿರಿ ಕೆ ಅವರೊಡನೆ ಸಂದರ್ಶನ.
2: ಆತ್ಮೀಯ ಕೇಳುವರೆ, ಜುಲೈ 11 ವಿಶ್ವ ಜನಸಂಖ್ಯಾ ದಿನ. ಈ ಬಾರಿಯ ಘೋಷವಾಕ್ಯ ರಿಯಲೈಸಿಂಗ್ ದ ಹೋಪ್ಸ್ ಅಂಡ್ ಆಸ್ಪಿರೇಷನ್ಸ್ ಆಫ್ ಯಂಗ್ ಪೀಪಲ್ ಟುಡೇ ಅಂಡ್ ಫಾರ್ ದ ಫ್ಯೂಚರ್. ಯುವಜನರ ಭರವಸೆಗಳು ಮತ್ತು ಆಕಾಂಕ್ಷೆಗಳನ್ನು ನನಸಾಗಿಸುವುದು ಇಂದು ಮತ್ತು ಭವಿಷ್ಯಕ್ಕಾಗಿ. ಈ ವಿಚಾರವಾಗಿ ಹೆಚ್ಚಿನ ವಿಷಯವನ್ನು ಚರ್ಚಿಸುವುದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಹೇಮಗಿರಿ ಕೆ. ಇವರು ಕಾರವಾರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಇಲ್ಲಿಯ ಸಮುದಾಯ ವೈದ್ಯಶಾಸ್ತ್ರದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು. ನಮಸ್ಕಾರ ಡಾಕ್ಟರ್ ಹೇಮಗಿರಿ ಅವರೇ.
3: ನಮಸ್ಕಾರ ಸರ್.
2: ಜುಲೈ 11 ವಿಶ್ವ ಜನಸಂಖ್ಯಾ ದಿನ, ಈ ಒಂದು ಹಿನ್ನೆಲೆಯಲ್ಲಿ ಈ ಜನಸಂಖ್ಯಾ ದಿನಾಚರಣೆಯ ಒಂದು ಮಹತ್ವ ಏನು, ಇದರ ಒಂದು ಉದ್ದೇಶ ಏನು, ಇದರ ಹಿನ್ನೆಲೆ ಏನು, ಈ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಮಾಡಿಕೊಡ್ತೀರಾ?
3: ಸರ್, ವಿಶ್ವ ಜನಸಂಖ್ಯಾ ದಿನಾಚರಣೆ ಇದರ ಹಿನ್ನೆಲೆ ಹೇಳಬೇಕು ಅಂತಂದ್ರೆ, ಜುಲೈ 11, 1987 ನಮ್ಮ ವಿಶ್ವದ ಜನಸಂಖ್ಯೆ 5 ಬಿಲಿಯನ್ನಷ್ಟು ರೀಚ್ ಆಯ್ತು, ಅಂತಂದ್ರೆ 500 ಕೋಟಿಗಳಷ್ಟು ರೀಚ್ ಆಯ್ತು. ಸೊ ಇದರ ಸ್ಮರಣೆಗೋಸ್ಕರ ವಿಶ್ವದಾದ್ಯಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ. ಸೊ ಮೊದಲಿಗೆ 1990 ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನು ಆಚರಿಸಲಾಯಿತು. ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆಯಾದ ಗವರ್ನಿಂಗ್ ಕೌನ್ಸಿಲ್ ಆಫ್ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ವಿಶ್ವವ್ಯಾಪಿ ಸಾರ್ವಜನಿಕ ಹಿತಾಸಕ್ತಿಗೋಸ್ಕರ ಮತ್ತು ಭವಿಷ್ಯದ ಪೀಳಿಗೆಗೋಸ್ಕರ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಆಚರಿಸ್ತಾ ಇದ್ದಾರೆ ಒಂದೊಂದು ಘೋಷವಾಕ್ಯದ ಜೊತೆ. ಈ ವರ್ಷದ ಘೋಷವಾಕ್ಯ ರಿಯಲೈಸಿಂಗ್ ದಿ ಹೋಪ್ಸ್ ಅಂಡ್ ಆಸ್ಪಿರೇಷನ್ಸ್ ಆಫ್ ಯಂಗ್ ಪೀಪಲ್ ಟುಡೇ ಅಂಡ್ ಫಾರ್ ದಿ ಫ್ಯೂಚರ್,
2: ಅಂದ್ರೆ ಯುವಜನರ ಭರವಸೆಗಳು ಮತ್ತು ಆಕಾಂಕ್ಷೆಗಳನ್ನು ನನಸಾಗಿಸುವ ನಿಟ್ಟಿನಲ್ಲಿ ಇಂದು ಮತ್ತು ಭವಿಷ್ಯಕ್ಕಾಗಿ ಅನ್ನುವಂತ.
3: ಹೌದು,
2: ಸದ್ಯದ ಒಂದು ಪರಿಸ್ಥಿತಿ ಹೇಗಿದೆ, ವಿಶ್ವದ ಜನಸಂಖ್ಯೆ ಮತ್ತು ಭಾರತದ ಪರಿಸ್ಥಿತಿ ಎಲ್ಲ ಹೇಗಿದೆ?
3: ಸರ್, ಸದ್ಯದ ಪರಿಸ್ಥಿತಿ ಬಗ್ಗೆ ಹೇಳಬೇಕು ಅಂತಂದ್ರೆ, ಪ್ರಪಂಚದ ಒಟ್ಟು ಜನಸಂಖ್ಯೆ ಈಗ 8.3 ಬಿಲಿಯನ್ನಷ್ಟಿದೆ, ಅಂತಂದ್ರೆ 830 ಕೋಟಿ. ಇದರಲ್ಲಿ ಭಾರತದ ಜನಸಂಖ್ಯೆ 1.47 ಬಿಲಿಯನ್, ಅಂತಂದ್ರೆ 147 ಕೋಟಿಯಷ್ಟಿದೆ. ಚೈನಾದ್ದು 141 ಕೋಟಿ. ಅಮೆರಿಕದ ಜನಸಂಖ್ಯೆ ಕೇವಲ 34 ಕೋಟಿ ಆಗಿದೆ ಅಂತಂದೇಳಿ ಇಲ್ಲಿ ಉಲ್ಲೇಖಿಸ್ತಾ ಇದ್ದೇನೆ. 2011 ಸೆನ್ಸಸ್ ಪ್ರಕಾರ ಭಾರತದ ಜನಸಂಖ್ಯೆ 121 ಕೋಟಿಗಳಷ್ಟಿತ್ತು. ಇದು ಯಾಕೆ ನಾವು ಒತ್ತು ನೀಡಬೇಕಾಗಿದೆ ಅಂತಂದ್ರೆ, ಸೊ ವಿಶ್ವದ ಜನಸಂಖ್ಯೆಯಲ್ಲಿ ಭಾರತದ ಪಾಲು 17.79% ಅಷ್ಟು ಇದೆ. ಇದು ಅತಿ ದೊಡ್ಡ ಪ್ರಮಾಣದಲ್ಲಿದೆ.
2: ಒಂದು ಕಾಲದಲ್ಲಿ ಹೇಳ್ತಾ ಇದ್ವಿ ಚೀನಾವೇ ಮೊದಲ ದೇಶ ಅಂತ ಹೇಳಿ.
3: ಇಲ್ಲ ಸರ್, ಈಗ 2 ವರ್ಷಗಳ ಹಿಂದೆ ಚೀನಾವನ್ನು ಬೀಟ್ ಮಾಡಿ ಭಾರತ ಅಗ್ರಸ್ಥಾನಕ್ಕೆ
2: 7 ಕೋಟಿ ಆಗಿದೆ.
3: ಹೌದು ಸರ್.
2: ಇದರಲ್ಲಿ ನಾವು ಗಮನಿಸಬೇಕಾಗಿರುವಂತಹದ್ದು ಜನನ ಮತ್ತು ಮರಣದ

0: ಒಂದು ಪ್ರಮಾಣದಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆಯೋ, ಈ ಹಿಂದೆ ಹೇಗಿತ್ತು ಈಗ ಹೇಗಿದೆ ಪರಿಸ್ಥಿತಿ ಅಂತ?
1: ಸರ್, ಮುಂಚೆ ಜನನ ಪ್ರಮಾಣ ಮತ್ತು ಮರಣ ಪ್ರಮಾಣ ಜಾಸ್ತಿ ಇತ್ತು. ಸೊ ಈಗ ಎರಡೂ ಕೂಡ ನಿಯಂತ್ರಣವಿದೆ. ಭಾರತ ಸರ್ಕಾರ ನಾನಾ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಂಡಿದೆ. ಸೊ ಅದರ ಫಲವಾಗಿ ಈಗ ಜನನ ಪ್ರಮಾಣ ಕೂಡ ನಿಯಂತ್ರಣದಲ್ಲಿ ಬಂದಿದೆ. ಸೊ ಮರಣ ಪ್ರಮಾಣ ಕೂಡ ನಿಯಂತ್ರಣದಲ್ಲಿದೆ. ಜನನ ಪ್ರಮಾಣ ಸದ್ಯದಲ್ಲೇ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5 ಅದರ ಪ್ರಕಾರ 17.1 ಬರ್ತ್ ಪ್ರತಿ 1,000 ಜನಸಂಖ್ಯೆಗೆ, ಮರಣ ಪ್ರಮಾಣ 6.2 ಡೆತ್ ಪ್ರತಿ 1,000 ಜನಸಂಖ್ಯೆಗೆ. ಸೊ ಒಟ್ಟಾರೆ ಗ್ರೋತ್ ರೇಟ್ 10.9 ಪ್ರತಿ 1,000 ಪಾಪ್ಯುಲೇಷನ್ ಗಷ್ಟು ಆಗಿದೆ.
0: ಡಾಕ್ಟರ್, ಈಗ ಈ ಜನಸಂಖ್ಯೆಯ ಹೆಚ್ಚುವರಿ ಆಗ್ತಾ ಇರುವಂತಹದ್ದು, ಅದರ ಒಂದು ಗತಿ ಹೇಗಿದೆ ನಮ್ಮ ಭಾರತದಲ್ಲಿ ಅಥವಾ ವಿಶ್ವದಲ್ಲಿ?
1: ಸರ್, ಹೇಳಬೇಕು ಅಂತಂದ್ರೆ ಇದು ಶರವೇಗದಲ್ಲಿ ಹೋಗ್ತಾ ಇದೆ. ಸೊ ಇತ್ತೀಚಿನ ಅಂಕಿ ಅಂಶಗಳ ಪ್ರಕಾರ ಭಾರತದಲ್ಲಿ ಪ್ರತಿ ದಿನಕ್ಕೆ 67,000 ಹೊಸದಾಗಿ ಮಕ್ಕಳುಗಳು ಹುಡ್ತಾ ಇದೆ. ಅಂತಂದ್ರೆ 2,600 ಮಕ್ಕಳು ಪ್ರತಿ ಗಂಟೆಗೆ ಜನನ ಹೊಂದುತ್ತಾ ಇದ್ದಾರೆ ಅಂತಂದು ಹೇಳ್ಬೋದು ಸರ್.
0: ಅಂದ್ರೆ ಬಹುಶಃ ನಮ್ಮ ಕೈಯಲ್ಲಿ ಇಲ್ದೇ ಇರುವಂತಹದ್ದು ಇದು?
1: ಇಲ್ಲ ಸರ್, ಇದು ಅಷ್ಟು ಸುಲಭವಾಗಿ ನಿಯಂತ್ರಣಕ್ಕೆ ಸಿಗದಂತ ಒಂದು ಪರಿಸ್ಥಿತಿಯಲ್ಲಿದೆ.
0: ಆಮೇಲೆ ಈಗ ಈ ಜನಸಂಖ್ಯಾ ಹೆಚ್ಚಳ ಎನ್ನುವಂತಹದನ್ನ ಯಾವ ದೃಷ್ಟಿಕೋನದಿಂದ ನಾವು ನೋಡಬೇಕು ಅಂತ ಹೇಳಿ? ಸಾಮಾನ್ಯವಾಗಿ ಜನಸಂಖ್ಯೆ ಅಂದ ತಕ್ಷಣ ಅದರಲ್ಲಿ ಜೊತೆಗೆ ನಾವು ಬೇರೆ ಬೇರೆ ಕಾರಣಗಳು, ಬೇರೆ ಬೇರೆ ಸಮಸ್ಯೆಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಈ ಜನಸಂಖ್ಯಾ ಹೆಚ್ಚಳದಿಂದ ಆಗುವಂತಹ ಒಂದು ಸವಾಲುಗಳು, ದುಷ್ಪರಿಣಾಮಗಳು ಏನೇನು?
1: ಸರ್, ಇದನ್ನ ನಾನಾ ಶೀರ್ಷಿಕೆ ಅಡಿಯಲ್ಲಿ ನಾನು ಇದು ಹೇಳಬೇಕಾಗಿದೆ. ಮೊದಲನೇದಾಗಿ ಭೌತಿಕ ಸವಾಲುಗಳು ಏನು ಅಂತಂದ್ರೆ ಆಹಾರದ ಮತ್ತೆ ನೀರಿನ ಕೊರತೆ ಆರಂಭವಾಗುತ್ತೆ. ಆಮೇಲೆ ಪೂರ್ ಲಿವಿಂಗ್ ಕಂಡೀಷನ್ಸ್, ಜೀವನ ಶೈಲಿ ಕುಂಠಿತಗೊಳ್ತದೆ, ಕೊಳಗೇರಿಗಳು ಹೆಚ್ಚು ಹೆಚ್ಚಾಗಿ ವಸತಿ ಸಮಸ್ಯೆ ಹೊಸದಾಗಿ ಕಂಡು ಬರ್ತದೆ. ಆಮೇಲೆ ಗಾಳಿ, ನೀರು, ಶಬ್ದ, ಮಣ್ಣು ಮಾಲಿನ್ಯಗೊಳ್ಳುವ ಸಾಧ್ಯತೆಗಳು ಅತಿ ಹೆಚ್ಚಿದೆ. ಇದರೊಂದಿಗೆ ಸಾಂಕ್ರಾಮಿಕ ರೋಗಗಳು ಕೂಡ ಹರಡುವ ಸಾಧ್ಯತೆ ಜಾಸ್ತಿ ಇದೆ. ಇನ್ನು ಮಾನಸಿಕ ಪರಿಸ್ಥಿತಿ ಪ್ರಕಾರ ಹೇಳ್ಬೇಕಂದ್ರೆ ಮಾನಸಿಕ ಒತ್ತಡ ಅಂತಂದ್ರೆ ಜನಸಂಖ್ಯೆ ಜಾಸ್ತಿ ಆದ್ರೆ ಜನರಲ್ಲಿ ಮಾನಸಿಕ ಒತ್ತಡ, ಖಿನ್ನತೆ, ಕಿರುಕುಳ, ಆತಂಕ, ಆತ್ಮಹತ್ಯೆಗಳು ಜಾಸ್ತಿ ಆಗುವ ಸಾಧ್ಯತೆಗಳು ಇದೆ. ಆಮೇಲೆ ಸಾಮಾಜಿಕ ಪರಿಸ್ಥಿತಿ ಪ್ರಕಾರ ಹೇಳ್ಬೇಕು ಅಂತಂದ್ರೆ ನಿರುದ್ಯೋಗದ ಸಮಸ್ಯೆ ಜಾಸ್ತಿ ಆಗ್ತದೆ. ಸೊ ಶಾಲೆಗಳು ಕಮ್ಮಿ ಇದೆ, ಶಾಲೆಗಳು ಕೂಡ ಅಲ್ಲಿ ಕೆಲವರಿಗೆ ಸಿಗದೇ ಇರ್ಬೋದು, ಶಿಕ್ಷಣ ಸಿಗದೇ ಇರ್ಬೋದು. ಭ್ರಷ್ಟಾಚಾರ, ವರದಕ್ಷಿಣೆ, ಮಾದಕ ವಸ್ತುಗಳ ವ್ಯಸನ, ಜೂಜಾಟ, ಭಿಕ್ಷಾಟನೆ, ದಾಂಪತ್ಯ ಕಲಹ, ವಿಚ್ಛೇದನೆ, ಮದುವೆಯಾಗದ ತಾಯಂದಿರು, ಅತಿ ಹೆಚ್ಚು ವಯಸ್ಸಾದ ವೃದ್ಧರಲ್ಲಿ ಕಾಯಿಲೆಗಳು, ಇನ್ನು ಆರೋಗ್ಯದ ಮೇಲೆ ಪರಿಣಾಮ ಯಾವ ರೀತಿ ಬೀಳ್ತದೆ ಅಂತ ಹೇಳಿದ್ರೆ ಇದರಲ್ಲಿ ಮಾಲ್ ನ್ಯೂಟ್ರಿಷನ್ ಜಾಸ್ತಿಯಾಗಿ ಕಂಡು ಬರ್ತದೆ. ಆಮೇಲೆ ಇನ್ಫೆಕ್ಷನ್ಸ್ ಅಂತಂದ್ರೆ ಸಾಂಕ್ರಾಮಿಕ ರೋಗಗಳು, STDs, ಏಡ್ಸ್ಗಳು ಕೂಡ ಜಾಸ್ತಿ ಜನರಲ್ಲಿ ಕಂಡು ಬರುವ ಸಾಧ್ಯತೆ ಇದೆ. ಇನ್ನು ಸಮಾಜ ಘಾತುಕ ಚಟುವಟಿಕೆಗಳು ಕೂಡ ಇದು ಜಾಸ್ತಿಯಾಗಿ ಕಂಡು ಬರುವ ಸಾಧ್ಯತೆ ಇದೆ. ಉದಾಹರಣೆ ಕಳ್ಳತನ, ಸುಲಿಗೆ, ಕೊಲೆ, ದರೋಡೆ, ಆಮೇಲೆ ಸೆಕ್ಸ್ ಕ್ರೈಮ್ಸ್, ಮಹಿಳೆಯರ ಮೇಲೆ ದೌರ್ಜನ್ಯ, ಮಕ್ಕಳ ಮೇಲೆ ದೌರ್ಜನ್ಯ, ಇವು ಕೂಡ ಆಗುವ ಸಾಧ್ಯತೆಗಳಿದೆ. ಇನ್ನು ಇತರೆ ಪ್ರಕರಣಗಳಲ್ಲಿ ಆಕ್ಸಿಡೆಂಟ್ಸ್, ನಾನ್ ಕಮ್ಯುನಿಕಬಲ್ ಡಿಸೀಸ್, ಆಮೇಲೆ ಕಾಂಪಿಟೇಷನ್ ಜಾಸ್ತಿ ಕಂಡು ಬರ್ತದೆ. ಆಮೇಲೆ ನಾನ್ ಅವೈಲಬಿಲಿಟಿ ಆಫ್ ಸರ್ವಿಸಸ್. ಸೊ ಜನಸಂಖ್ಯೆ ಜಾಸ್ತಿ ಆಯ್ತು ಅಂತಂದ್ರೆ ಕೆಲವೊಮ್ಮೆ ಕೆಲವರಿಗೆ ಸರ್ವಿಸಸ್ ಸಿಗದೇ ಇರಬಹುದು. ಸೊ ಇಂಥ ಪರಿಸ್ಥಿತಿ ಕೂಡ ಉದ್ಭವಿಸಬಹುದು.
0: ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ವಿವರಣೆಯನ್ನ ಕೊಡಬೇಕು. ಈಗ ಈ ಜನಸಂಖ್ಯೆ ಹೆಚ್ಚಳದಿಂದಾಗಿ ಆರೋಗ್ಯದ ಸಮಸ್ಯೆಗಳೆಲ್ಲ ಹೇಗೆ ಉಲ್ಬಣ ಆಗಬಹುದು ಅಂತ?
1: ಸರ್, ಆರೋಗ್ಯದ ಸಮಸ್ಯೆ ಮಕ್ಕಳಲ್ಲಿ ಕಂಡು ಬರ್ತದೆ, ಆಮೇಲೆ ಸ್ತ್ರೀಯರಲ್ಲೂ ಕಂಡು ಬರ್ತದೆ. ಸೊ ಮಕ್ಕಳಲ್ಲಿ ಯಾವುದು ಕಂಡು ಬರ್ತದೆ ಅಂತ ಹೇಳಿದ್ರೆ ಕಡಿಮೆ ತೂಕದ ಮಕ್ಕಳು ಹುಟ್ಟುವುದು ಸಂಖ್ಯೆ ಜಾಸ್ತಿ ಆಗ್ತದೆ. ಆಮೇಲೆ ಕಾಂಪ್ಲಿಕೇಶನ್, ಹುಟ್ಟಬೇಕಾದ್ರೆ ಕೂಡ ಕಾಂಪ್ಲಿಕೇಶನ್ಸ್ ಜೊತೆ ಹುಟ್ಟುವ ಸಾಧ್ಯತೆಗಳು ಜಾಸ್ತಿ ಇದೆ. ಆಮೇಲೆ ನವಜಾತ ಶಿಶುಗಳ ಮರಣ, ಚಿಕ್ಕ ಮಕ್ಕಳ ಮರಣ, ಆಮೇಲೆ ಮಕ್ಕಳಲ್ಲಿ ಅಪೌಷ್ಟಿಕತೆ ಸಾಮಾನ್ಯವಾಗಿ ಕಂಡು ಬರ್ತದೆ. ಈ ಅಪೌಷ್ಟಿಕತೆಯಿಂದ ಇನ್ಫೆಕ್ಷನ್ಸ್ ಜಾಸ್ತಿಯಾಗಿ ಕಂಡು ಬರುತ್ತದೆ. ಸೊ ಇನ್ಫೆಕ್ಷನ್ಗಳಲ್ಲಿ ನಿಮೋನಿಯಾ, ರೆಸ್ಪಿರೇಟರಿ ಇನ್ಫೆಕ್ಷನ್ಸ್, ಆಮೇಲೆ ಡೈರಿಯಾ, ಆಮೇಲೆ ಮೀಸಲ್ಸ್, ಸೊ ಇವು ಜಾಸ್ತಿ ಕಂಡು ಬರ್ತದೆ. ಆಮೇಲೆ ಅಪೌಷ್ಟಿಕತೆಯಿಂದ ಇನ್ನೊಂದು ದುಷ್ಪರಿಣಾಮ ಏನು ಅಂತಂದ್ರೆ ಫಿಸಿಕಲ್ ಗ್ರೋತ್, ಆಮೇಲೆ ಮೆಂಟಲ್ ಗ್ರೋತ್ ಕುಂಠಿತವಾಗ್ತದೆ, ಗ್ರೋತ್ ರಿಟಾರ್ಡೇಷನ್ ಅಂತಂದು ಹೇಳ್ತೇವೆ. ಆಮೇಲೆ ಸ್ಟಂಟಿಂಗ್ ಆಗುವ ಸಾಧ್ಯತೆ ಕೂಡ ಇದೆ. ಇನ್ನು ಸ್ಯಾನಿಟೇಷನ್ ಪ್ರಾಬ್ಲಮ್ ಇಂದ ನಾನಾ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆಗಳು ಇದೆ ಸರ್, ಇದು ಮಕ್ಕಳಲ್ಲೇ. ಇನ್ನು ಮಹಿಳೆಯರಲ್ಲಿ ಹೇಳಬೇಕು ಅಂತಂದ್ರೆ ಮ್ಯಾಟರ್ನಲ್ ಡೆತ್ಸ್ ಅಂತಂದ್ರೆ ತಾಯಂದಿರ ಮರಣ ಕೂಡ ಜಾಸ್ತಿ ಆಗ್ತದೆ. ಆಮೇಲೆ ಅವರಲ್ಲಿ ಕೂಡ ಸ್ಯಾನಿಟೇಷನ್ ಪ್ರಾಬ್ಲಮ್ಸ್, ಅಪೌಷ್ಟಿಕತೆ ಕಂಡು ಬರ್ತದೆ, ಅನಿಮಿಯಾ ಕಂಡು ಬರ್ತದೆ, ಪದೇ ಪದೇ ಅಬಾರ್ಷನ್ಸ್, ಈ ತರ ಎಲ್ಲ ಸಮಸ್ಯೆಗಳು ಕಂಡು ಬರ್ತದೆ.
0: ಈಗ ಸಮುದಾಯ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಈಗಾಗಲೇ ಹೇಳಿದ್ರೆ ಈ ಕೊಳಚೆ ಪ್ರದೇಶಗಳು ಕೂಡ ಜಾಸ್ತಿ ಆಗಬಹುದು, ಸಾಂಕ್ರಾಮಿಕ ರೋಗಗಳು ಕೂಡ ಉಲ್ಬಣಾವಸ್ಥೆಗೆ ಹೋಗಬಹುದು ಅಂತ ಸ್ವಲ್ಪ ವಿವರವಾಗಿ ಹೇಳಿದನ.
1: ಈಗ ಕೊಳಚೆ ಪ್ರದೇಶ ಅಂತಂದ್ರೆ ಅಲ್ಲಿ ಮೊದಲದಾಗಿ ನೈರ್ಮಲ್ಯತೆ ತುಂಬಾ ಕೆಳಮಟ್ಟದಿರ್ತದೆ, ಸರಿಯಾದ ನೀರು ಸಿಗುದಿಲ್ಲ, ಸರಿಯಾದ ಗಾಳಿ ಸಿಗುದಿಲ್ಲ, ಆಮೇಲೆ ಶೌಚದ ವ್ಯವಸ್ಥೆ ಸರಿ ಇರುದಿಲ್ಲ. ಸೊ ಹೀಗಾಗಿ ಏನಾಗುತ್ತೆ ಅಂತಂದ್ರೆ

0: ಡೈರೆಕ್ಟ್ ಆಗಿ ಮಕ್ಕಳ ಮತ್ತು ಮಹಿಳೆಯರ ಮೇಲೆ ದುಷ್ಪರಿಣಾಮ ಬೀಳ್ತದೆ. ಹಾಗಾಗಿ ಇದನ್ನ ನಾವು ಆದಷ್ಟು ಬೇಗ ನಿಯಂತ್ರಿಸಬೇಕು.
1: ಈಗ ಸೊಳ್ಳೆಗಳ ಉತ್ಪತ್ತಿ ಜಾಸ್ತಿ ಆಗುತ್ತೆ.
0: ಸೊಳ್ಳೆಗಳ ಉತ್ಪತ್ತಿಯಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಡೆಂಗು, ಮಲೇರಿಯಾ, ಚಿಕನ್ ಗುನ್ಯಾ ಇವು ಸಾಮಾನ್ಯವಾಗಿ ಕಂಡು ಬರುವಂತಹ. ಒಂದು ಸತಿ ಈಗ ಮಲೇರಿಯಾ ಚಿಕನ್ ಗುನ್ಯಾ ಬಂತು ಅಂತ ಹೇಳಿದ್ರೆ ಮಹಿಳೆಯರಲ್ಲಿ ಮತ್ತೆ ಅವರಿಗೆ ಅನಿಮಿಯಾ ಉಂಟಾಗುವ ಸಾಧ್ಯತೆ ಇದೆ. ಆಮೇಲೆ ಪ್ರೆಗ್ನೆನ್ಸಿ ಆದಾಗ ಈ ಕಾಯಿಲೆಗಳು ಬಂತು ಅಂತಂದ್ರೆ ಹುಟ್ಟುವ ಮಕ್ಕಳು ಕೂಡ ವಿಕಲಾಂಗ ಆಗಿರುವ ಸಾಧ್ಯತೆಗಳು ಇದೆ.
1: ಸರಿ, ಈಗ ಈ ಜನಸಂಖ್ಯಾ ನಿಯಂತ್ರಣದ ಅಗತ್ಯ ಯಾಕೆ ಬೇಕು? ಈಗ ಅಂದ್ರೆ ಆಡಳಿತ ವ್ಯವಸ್ಥೆಗೆ ಮಾತ್ರ ಸಂಬಂಧಪಟ್ಟಂತಹ ಅಥವಾ ಪ್ರತಿ ಕುಟುಂಬದ ಜವಾಬ್ದಾರಿ ಕೂಡ ಹೌದಾ? ಹೇಗೆ
0: ಸರ್ ಜನಸಂಖ್ಯಾ ನಿಯಂತ್ರಣ ಇದು ಪ್ರತಿಯೊಬ್ಬರ ಜವಾಬ್ದಾರಿ ಸರ್ ಹೇಳಬೇಕು ಅಂತಂದ್ರೆ ಇದು ಪ್ರತಿಯೊಬ್ಬರು ಸ್ವಯಂ ಪ್ರೇರಿತರಾಗಿ ಮತ್ತು ಸ್ವಯಂ ಸೇವಕರಾಗಿ ಇದನ್ನು ನಿಯಂತ್ರಣದಲ್ಲಿಡಬೇಕು. ಸೊ ಕಾರ್ಯಕ್ರಮಗಳ ಬಗ್ಗೆ ಮತ್ತು ವಿಧಾನಗಳ ಬಗ್ಗೆ ತಿಳಿಯಬೇಕು ಮತ್ತೆ ತಿಳಿಯದವರಿಗೆ ತಿಳಿಸಬೇಕು. ಸೊ ಯಾವುದೇ ಸಂದೇಹವಿದ್ರೆ ಸಮೀಪದ ಆರೋಗ್ಯ ಕೇಂದ್ರ ಆಗಿರ್ಬೋದು ಅಥವಾ ಆಶಾ ಕಾರ್ಯಕರ್ತೆಯರಾಗಿರ್ಬೋದು, ಆಮೇಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರು ಆಗಿರ್ಬೋದು ಸಿಬ್ಬಂದಿಗಳನ್ನು ಭೇಟಿ ಮಾಡಿ ಸೂಕ್ತ ಮಾಹಿತಿ ಪಡೆಯಬೇಕು. ಈಗ ಬಲಿಷ್ಠ ರಾಷ್ಟ್ರ ನಿರ್ಮಾಣ ಆಗಬೇಕು ಅಂತಂದ್ರೆ ಯುವ ಜನರ ಭರವಸೆಗಳು ಈಡೇರುತ್ತದೆ ಮತ್ತು ಆಕಾಂಕ್ಷೆಗಳನ್ನು ನನಸಾಗಿಸಬಹುದು. ಇದು ಎಲ್ಲರ ಪಾತ್ರ ವಹಿಸಲೇಬೇಕು.
1: ಸ್ವಾಮಿ ವಿವೇಕಾನಂದರ ಈ ಸಂದರ್ಭದಲ್ಲಿ ನಾವು ಜ್ಞಾಪಿಸಿಕೊಳ್ಬೇಕು, ಯುವಜನರು ಅಂದ್ರೆ ಬಲಾಢ್ಯವಾದಂತಹ ಒಂದು ದೇಶದ ನಿರ್ಮಾಣಕ್ಕೆ ಯುವಜನರ ಒಂದು ಸೇವೆ ಕೂಡ ಅಗತ್ಯ ಇದೆ.
0: ಸೊ ದೇಶ ಒಂದು ದಿಕ್ಕಿನಲ್ಲೇ ನಡಿಬೇಕು ಅಂತಂದ್ರೆ ಯುವಜನರ ಪಾತ್ರ ಮಾತ್ರವಾಗಿದೆ.
1: ಈ ಜನಸಂಖ್ಯಾ ನಿಯಂತ್ರಣದ ಬಗ್ಗೆ ಬಂದಾಗ ಈ ನಿಯಂತ್ರಣ ಹೇಗೆ ಸಾಧ್ಯ ಅಂತ ಹೇಳಿ?
0: ಜನಸಂಖ್ಯಾ ನಿಯಂತ್ರಣ ಮಾಡುದು ಅದು ನಾನಾ ಹಂತ ಅಥವಾ ನಾನಾ ರೀತಿಯಲ್ಲಿದೆ ಸರ್. ಅದು ಸಾಮಾಜಿಕವಾಗಿ ಹೇಳಬೇಕು ಅಂತಂದ್ರೆ ಮೊದಲಿಂದಾಗಿ ಸೊ ಎಲ್ಲರಿಗೂ ಅದರ ಬಗ್ಗೆ ತಿಳುವಳಿಕೆ ಇರಬೇಕು. ಜನಸಂಖ್ಯೆ ನಿಯಂತ್ರಣ ಅಂದ್ರೇನು, ಜನಸಂಖ್ಯೆ ನಿಯಂತ್ರಣಕ್ಕೆ ಲಭ್ಯವಿರುವ ಅವಕಾಶಗಳೇನು ಅಥವಾ ವಿಧಾನಗಳನ್ನು ಅದನ್ನೆಲ್ಲ ತಿಳ್ಕೋಬೇಕು. ಆಮೇಲೆ ಮದುವೆಯ ವಯಸ್ಸನ್ನು ಕನಿಷ್ಠ 21 ವರ್ಷಕ್ಕೆ ಸೀಮಿತಗೊಳಿಸುವುದು ಒಳ್ಳೆಯದು ಅಂತಂದು ನಾನು ಹೇಳ್ತೇನೆ. ಅಥವಾ ಮದುವೆಯನ್ನೇ ಕೂಡ ಮುಂದೂಡುವುದು ಇನ್ನೂ ಉತ್ತಮ. ಸೊ ಈಗಿನ ಜನರೇಷನ್ ನಾವು ಅದನ್ನೇ ಕಾಣ್ತಾ ಇದ್ದೇವೆ, ಬಹಳಷ್ಟು ಜನ ಮುಂದೂಡ್ತಿದ್ರು ಎಜುಕೇಶನ್ ಅಂತಂದೇಳಿ ಮುಂದೂಡ್ತಿದ್ರು. ಅದು ಒಂದು ಜನಸಂಖ್ಯೆಯ ನಿಯಂತ್ರಣಕ್ಕೆ ಒಂದು ಅದು ಒಂದು ರೀತಿಯ ಕೊಡುಗೆ ಅಂತಾನೆ ನಾವು ಹೇಳಬಹುದು. ಇನ್ನು ಶೈಕ್ಷಣಿಕವಾಗಿ ಹೇಳಬೇಕು ಅಂತಂದ್ರೆ ಮೊದಲನೇದಾಗಿ ಎಲ್ಲರಿಗೂ ಶಿಕ್ಷಣ ಲಭ್ಯವಿರಬೇಕು. ಮಹಿಳಾ ಸಬಲೀಕರಣ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಅವರು ಸಬಲರಾಗಬೇಕು. ಇನ್ನು ಮನಸ್ಥಿತಿ ಬದಲಾವಣೆ ಆಗ್ಬೇಕು. ಹಿಂದೆ ಏನಾಗ್ತಿತ್ತು ಅಂತಂದ್ರೆ ಇಂದಿಷ್ಟು ಏಜಿಗೆ ಮದುವೆ ಆಗ್ಬೇಕು, ಮದುವೆ ಆಗಿಲ್ಲ ಅಂತಂದ್ರೆ ಅಲ್ಲಿ ಊರಲ್ಲೆಲ್ಲ ಮಾತಾಡ್ಕೊಂತಾರೆ, ಸರ್ ಇನ್ನು ಮದುವೆ ಆಗಿಲ್ವಾ, ಯಾಕೆ ಮದುವೆ ಆಗಿಲ್ಲ, ಏನು ಸಮಸ್ಯೆ, ಯಾಕೆ ಗಂಡು ಸಿಕ್ಕಿಲ್ವ, ಈಗೆಲ್ಲ ಮಾತಾಡ್ತಾರೆ. ಈ ತರ ಮನೋಭಾವ ಬದಲಾಗ್ಬೇಕು ನಮ್ಮಲ್ಲಿ. ಆಮೇಲೆ ಸಾಮಾಜಿಕ ಸುರಕ್ಷತೆ ಎಲ್ಲರಿಗೂ ದೊರಕುವಂತಾಗ್ಬೇಕು. ಇನ್ನು ಆರ್ಥಿಕವಾಗಿ ನಿಯಂತ್ರಣ ಮಾಡಬಹುದು ಅಂತ ಹೇಳಿದ್ರೆ ಮಹಿಳಾ ಸಬಲೀಕರಣ, ಆಮೇಲೆ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಬೇಕು, ಆರ್ಥಿಕ ಭದ್ರತೆ ಒದಗಿಸಬೇಕು, ವ್ಯವಸಾಯ ಕ್ಷೇತ್ರ ಮತ್ತು ಕೈಗಾರಿಕಾ ಕ್ಷೇತ್ರಕ್ಕೆ ಒತ್ತು ನೀಡುವುದು ಮತ್ತೆ ಅಭಿವೃದ್ಧಿಪಡಿಸಬೇಕು, ಇನ್ನು ಜೀವನ ಶೈಲಿ ಉತ್ತಮ ಪಡಿಸಬೇಕು. ಇತರೆ ವಿಧಾನಗಳು ಯಾವುದು ಅಂತಂದ್ರೆ ಸ್ವನಿಯಂತ್ರಣ ಅಂತಂದ್ರೆ ಅಬ್ಸ್ಟಿನೆನ್ಸ್ ಅಂತಂದು ಹೇಳ್ತೇವೆ, ಅಥವಾ ಮದುವೆ ಆಗದೇ ಇರುವುದು, ಅದು ಒಂದು ವಿಧಾನನೇ. ಆಮೇಲೆ ಮನರಂಜನಾ ಕಾರ್ಯಕ್ರಮಗಳನ್ನು ಜಾಸ್ತಿಯಾಗಿ ನಾವು ಉಪಯೋಗಿಸುವುದು, ಆಮೇಲೆ ಅರಿವು ಕಾರ್ಯಕ್ರಮ ಪ್ರೋತ್ಸಾಹ ಧನ ನೀಡುವುದು, ಆಮೇಲೆ ಎಲ್ಲಾ ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಉದ್ಯೋಗಾವಕಾಶಗಳು. ಇನ್ನು ಕೊನೆಯದಾಗಿ ಫ್ಯಾಮಿಲಿ ಪ್ಲಾನಿಂಗ್ ಮೆಥಡ್ಸ್ ಅಂತಂದು ಬರ್ತದೆ. ಈ ಫ್ಯಾಮಿಲಿ ಪ್ಲಾನಿಂಗ್ ಮೆಥಡ್ಸ್ ಅಥವಾ ಕುಟುಂಬ ಕಲ್ಯಾಣ ವಿಧಾನಗಳು, ಸೊ ಇದರಲ್ಲಿ ಮುಖ್ಯವಾಗಿ ಎರಡು ವಿಧಗಳಿವೆ. ಒಂದು ಟೆಂಪರರಿ ಅಥವಾ ತಾತ್ಕಾಲಿಕವಾಗಿ, ಇದು ಏನಂತಂದ್ರೆ ಮಗು ಹುಟ್ಟುವುದಕ್ಕಿಂತ ಮುಂಚೆ ಪೋಸ್ಟ್ಪೋನ್ ಮಾಡೋದು ಅಥವಾ ಮುಂದೂಡುವುದು, ಒಂದು ವರ್ಷಕ್ಕೆ ಅಥವಾ 2 ವರ್ಷ ತನಕ ತಡೆ ಹಿಡಿದು ಆ ನಂತರ ಅವರು ಮಕ್ಕಳನ್ನು ಮಾಡಿಕೊಳ್ಳುವ ಅವಕಾಶ. ಸೊ ಆತರ ಅಥವಾ ಒಂದು ಮಗುವಾದ ನಂತರ ಇನ್ನೊಂದು ಮಗುವಿನ ಮಧ್ಯದಲ್ಲಿ ಅಂತರವನ್ನು ಕಾಪಾಡಿಕೊಳ್ಳಿಕ್ಕೆ ಇದು ಒಂದು ಅವಕಾಶ, ಅದು ಟೆಂಪರರಿ ಮೆಥಡ್. ಇನ್ನೊಂದು ವಿಧಾನ ಕಾಯಂ ಅಥವಾ ಪರ್ಮನೆಂಟ್ ಮೆಥಡ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಮಹಿಳೆಯರಿಗೆ ಟ್ಯುಬೆಕ್ಟಮಿ ಅಂತ ಹೇಳ್ತೇವೆ, ಸಂತಾನ ಹರಣ ಶಸ್ತ್ರಚಿಕಿತ್ಸೆ ಅಂತ ನಾವೆಲ್ಲ ಹೇಳ್ತೇವೆ, ಅದು ಒಂದು. ಇನ್ನೊಂದು ಪುರುಷರಲ್ಲಿ ನಾನ್ ಸ್ಕ್ಯಾಲ್ಪಲ್ ವ್ಯಾಸೆಕ್ಟಮಿ ಅಂತ ಇದೆ. ಸೊ ಇದು ಎರಡು ಪರ್ಮನೆಂಟ್ ಮೆಥಡ್. ಇನ್ನು ಟೆಂಪರರಿ ಮೆಥಡ್ ಅಲ್ಲಿ ನಾವು ಮೊದಲನೇದಾಗಿ ಸ್ಪೇಸಿಂಗ್ ಮೆಥಡ್ ಅಂತಂದು ಹೇಳ್ತೇವೆ. ಸ್ಪೇಸಿಂಗ್ ಮೆಥಡ್ ಅಂತರವನ್ನು ಕಾಯ್ದುಕೊಳ್ಳೋದು. ಇದರಲ್ಲಿ ಮುಖ್ಯವಾಗಿ ಬ್ಯಾರಿಯರ್ ಮೆಥಡ್, ಬ್ಯಾರಿಯರ್ ಅಂತಂದು ಹೇಳಿದ್ರೆ ಒಂದು ಪದರ, ಯಾವುದೇ ಒಂದು ಪದರ ಸ್ಕ್ರೀನಿಂಗ್ ಅಥವಾ ಪದರವನ್ನು ಯೂಸ್ ಮಾಡಿದಾಗ ಸೊ ಇನ್ನೊಂದು ಕಡೆ ಹೋಗದ ಹಾಗೆ, ಅದು ಕಾನ್ಸೆಪ್ಟ್. ನೆಕ್ಸ್ಟ್ ಇಂಟರ್ಯೂಟರಿನ್ ಕಾಂಟ್ರಸೆಪ್ಟಿವ್ ಡಿವೈಸಸ್, ಹಾರ್ಮೋನಲ್ ಮೆಥಡ್ಸ್ ಅಂಡ್ ಪೋಸ್ಟ್ ಕಾನ್ಸೆಪ್ಷನಲ್ ಮೆಥಡ್, ಆಮೇಲೆ ಇತರ ಮೆಥಡ್ಗಳು. ಇನ್ನು ಬ್ಯಾರಿಯರ್ ಮೆಥಡ್ ಅಲ್ಲಿ ಅದರಲ್ಲಿ ಫಿಸಿಕಲ್ ಮೆಥಡ್ ಮತ್ತೆ ಕೆಮಿಕಲ್ ಮೆಥಡ್ ಅಂತ ಎರಡು ವಿಧಾನ ಇದೆ. ಫಿಸಿಕಲ್ ಮೆಥಡ್ ಅಲ್ಲಿ ಮೇಲ್ ಮತ್ತು ಫಿಮೇಲ್ ಕಾಂಡಮ್ಸ್ ಅಂತ ಇದೆ, ಆಮೇಲೆ ಡಯಾಫ್ರಮ್ ಅಂತ ವಿಧಾನ ಇದೆ, ಸರ್ವೈಕಲ್ ಕ್ಯಾಪ್ ಅಂತಂದೇಳಿ ಬಳಸಬಹುದು, ಅಥವಾ ವೆಜಿನಲ್ ಸ್ಪಾಂಜ್. ಸೊ ಇದೆಲ್ಲ ಫಿಸಿಕಲ್ ಮೆಥಡ್ಸ್ ಅಂತಂದೇಳಿ ನಾವು ಹೇಳ್ತೇವೆ. ಇನ್ನು ಕೆಮಿಕಲ್ ವಿಧಾನದಲ್ಲಿ ಫೋಮ್ ಟ್ಯಾಬ್ಲೆಟ್ಸ್ ಅಂತಂದೇಳಿ ಬಳಸಬಹುದು, ಇದು ಕ್ರೀಮ್ ಜೆಲ್ಲಿಸ್ ಅಂತಂದೇಳಿ ಬಳಸಬಹುದು. ಸೊ ಇದಿಷ್ಟು ಬ್ಯಾರಿಯರ್ ಮೆಥಡ್. ಇನ್ನು IUC

ಅಥವಾ ಇಂಟ್ರಾಯುಟ್ರಿನ್ ಕಾಂಟ್ರಸೆಪ್ಟಿವ್ ಡಿವೈಸ್. ಇದರಲ್ಲಿ ಮೆಡಿಕೇಟೆಡ್ ಮತ್ತೆ ನಾನ್ ಮೆಡಿಕೇಟೆಡ್ ಅಂತ ಎರಡು ವಿಧ ಇದೆ. ಮೆಡಿಕೇಟೆಡ್ಗೆ ಬೆಸ್ಟ್ ಎಕ್ಸಾಂಪಲ್ ಕಾಪರ್ ಟಿ, ಇನ್ನು ನಾನ್ ಮೆಡಿಕೇಟೆಡ್ಗೆ

0: ಪ್ರೊಜೆಸ್ಟ್ರಾನ್ ಎಂಬ ಹಾರ್ಮೋನ್ ಅನ್ನ ಅದು ಕಂಬೈನ್ ಮಾಡಿ ಒಂದು ಪಿಲ್ಸ್ ಅನ್ನ ರೆಡಿ ಮಾಡಿರ್ತದೆ. ಸೊ ಈಗ ನೀವು ಕೇಳಿರ್ಬೋದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೋದಾಗ ಮಾಲಾ ಡಿ ಅಂತ ಸಿಗ್ತದೆ. ಸೊ ಇದೇ ಎಕ್ಸಾಂಪಲ್ ಅದು ಕಂಬೈನ್ಡ್ ಪಿಲ್ಸ್. ಅದರಲ್ಲಿ ಇಸ್ಟ್ರೋಜನ್ ಹಾರ್ಮೋನ್ಸ್ ಇದೆ, ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ ಇದೆ. ಇನ್ನು ಬೇರೆ ವಿಧಾನಗಳಂತಂದ್ರೆ ಪ್ರೊಜೆಸ್ಟ್ರಾನ್ ಓನ್ಲಿ ಪಿಲ್ ಅಂತಂದು ಸಿಗ್ತದೆ. ಆಮೇಲೆ ಪೋಸ್ಟ್ ಕಾಯಿಟಲ್ ಪಿಲ್ ಅದು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಪ್ರಚಲಿತದಲ್ಲಿದೆ. ಯಾಕಂತಂದ್ರೆ ಇದು ಅಸುರಕ್ಷಿತ ಲೈಂಗಿಕ ಸಂಪರ್ಕದ ನಂತರ, ಅಂತಂದ್ರೆ ಈಗ ಟೀನೇಜರ್ಸ್ ಎಲ್ಲ ಹೋಗಿರ್ತಾರೆ, ತಕ್ಷಣಕ್ಕೆ ಅವರು ಆಕರ್ಷಣೆಗೆ ಒಳಗಾಗ್ತಾರೆ, ಲೈಂಗಿಕ ಸಂಪರ್ಕಕ್ಕೆ ಒಳಗಾಗ್ತಾರೆ. ಸೊ ಆಗ ಅವರು ಯಾವುದೇ ರೀತಿಯ ಸುರಕ್ಷಿತ ವಿಧಾನಗಳನ್ನು ಬಳಸಿರುವುದಿಲ್ಲ. ಸೊ ಇಂತಹ ಸಮಯದಲ್ಲಿ ಸೊ ಇವರು ಲೈಂಗಿಕ ಸಂಪರ್ಕದ ನಂತರ 72 ತಾಸಿನ ಒಳಗಡೆ ಈ ಟ್ಯಾಬ್ಲೆಟ್ ಅನ್ನು ಒಂದನ್ನು ನುಂಗಬೇಕು. ಅದಕ್ಕೆ ಪೋಸ್ಟ್ ಕಾಯಿಟಲ್ ಪಿಲ್ ಅಥವಾ ಎಮರ್ಜೆನ್ಸಿ ಪಿಲ್ ಅಂತಂದು ಹೇಳ್ತೇವೆ. ಇನ್ನು ಒನ್ಸ್ ಎ ಮಂತ್ ಪಿಲ್ ಮತ್ತೆ ಮೇಲ್ ಪಿಲ್ ಎಲ್ಲ ಇದೆ. ಸೊ ಇದು ನಾನಾ ರೀತಿಯ ಹಾರ್ಮೋನಲ್ ಪಿಲ್ಸ್ ಈಗ ಬಳಸ್ತಾ ಇದ್ದಾರೆ. ಸೊ ಮುಖ್ಯವಾಗಿ ಅತಿ ಹೆಚ್ಚು ಉಪಯೋಗ ಆಗ್ತಾ ಇರೋದು ಕಂಬೈನ್ಡ್ ಪಿಲ್ ಮತ್ತೆ ಪೋಸ್ಟ್ ಕಾಯಿಟಲ್ ಪಿಲ್. ಇನ್ನು ಡೆಪೋಟ್ ಫಾರ್ಮುಲೇಷನ್ಸ್ ಅಲ್ಲಿ 3 ವಿಧಾನ ಇದೆ. ಅದು ಇಂಜೆಕ್ಟಬಲ್, ಸಬ್ಕ್ಯೂಟೇನಿಯಸ್ ಇಂಪ್ಲಾಂಟ್ಸ್, ವೆಜನಲ್ ರಿಂಗ್ಸ್. ಸೊ ಇದನ್ನು ಚರ್ಮದ ಕೆಳಗಡೆ ಸಬ್ ಎಪಿಡರ್ಮಿಸ್ ಅಥವಾ ಸಬ್ಕ್ಯೂಟೇನಿಯಸ್ ಅಂತಂದ್ರೆ ನಾವು ಹೇಳ್ತೇವೆ, ಅಂದ್ರೆ ಚರ್ಮದ ಕೆಳಗಡೆ ಇಂಪ್ಲಾಂಟ್ ಮಾಡುದು, ಅಂದ್ರೆ ತೋರಿಸುದು ಅದನ್ನು, ಅದು ಅಲ್ಲಿ ಇನ್ಸೆಟ್ ಮಾಡಿದೆ ಅಂತಂದ್ರೆ. ಸೊ ಸುಮಾರು 1-5 ವರ್ಷಗಳ ತನಕ ಅದು ಎಫೆಕ್ಟ್ ಇರ್ತದೆ.
1: ಶಾಶ್ವತ ವಿಧಾನ.
0: ಸೊ ಇದು ಇನ್ನು ಕಂಬೈನ್ಡ್ ಪಿಲ್ಸ್ ಮತ್ತೆ ಪೋಸ್ಟ್ ಕಾರ್ಟಲ್ ಪಿಲ್ಸ್ ಅದು ಪದೇ ಪದೇ ತಗೊಳ್ತಾ ಇರ್ಬೇಕು. ಈಗ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಮಾಲಾ ಡಿ ಅದನ್ನ ಪ್ರತಿ ತಿಂಗಳು ತಗೊಳ್ಬೇಕು. ಸೊ ಅದೇ ಇದು ಸಬ್ಕ್ಯೂಟೇನಿಯಸ್ ಇಂಪ್ಲಾಂಟ್ಸ್. ಸೊ ಇದನ್ನ ಒಂದ್ಸತಿ ಅದನ್ನ ಇಂಪ್ಲಾಂಟ್ ಆಯ್ತು ಅಂತಂದ್ರೆ 5 ವರ್ಷಗಳ ತನಕ ಅದು ಎಫೆಕ್ಟ್ ಕೊಡ್ತದೆ. ಇನ್ನು ಇತರೆ ವಿಧಾನಗಳು ಅಂತಂದ್ರೆ ಫ್ಯಾಮಿಲಿ ಪ್ಲಾನಿಂಗ್ ಮೆಥಡ್ಸ್ ಹೇಳ್ಬೋದು ಅಂತಂದ್ರೆ, ಇದಕ್ಕೆ ನ್ಯಾಚುರಲ್ ಮೆಥಡ್ಸ್ ಅಂತ ಹೇಳ್ತೇವೆ. ತಾಯಿ ಎದೆ ಹಾಲುಣಿಸುವುದರಿಂದ ಕೂಡ ತಡೆಗಟ್ಟಬಹುದು. ಸುಮಾರು 1-6 ತಿಂಗಳಿಂದ 1 ವರ್ಷ ತನಕ ಇದನ್ನು ಮುಂದೂಡಬಹುದು. ಅಂಡ್ ಲೈಂಗಿಕ ಸಂಪರ್ಕ ಮಾಡದಿರುವುದು, ಅದಕ್ಕೆ ಅಬ್ಸ್ಟಿನೆನ್ಸ್ ಅಂತ ಹೇಳ್ತೇವೆ. ಆಮೇಲೆ ಕ್ವಾಯಿಟಸ್ ಇಂಟರಪ್ಟಸ್ ಅಂತಂದ್ರೆ, ಈಗ ಲೈಂಗಿಕ ಕ್ರಿಯೆ ನಡೀತಾ ಇರಬೇಕಾದ್ರೆ ಅದು ಎಜಕ್ಯುಲೇಷನ್ ಆಗಿಂತ ಮುಂಚೆನೆ ಅವರ ಗುಪ್ತಾಂಗವನ್ನು ಹೊರಗೆ ತೆಗೆಯೋದಕ್ಕೆ ನಾವು ಕ್ವಾಯಿಟಸ್ ಇಂಟರಪ್ಟಸ್ ಅಂತ ಹೇಳ್ತೇವೆ. ಇನ್ನು ರಿದಮ್ ಮೆಥಡ್ ಅಂತ ಹೇಳ್ತೇವೆ ಅಥವಾ ಕ್ಯಾಲೆಂಡರ್ ಮೆಥಡ್. ಸೊ ಹೀಗೆ ನಾನಾ ರೀತಿಗಳಿದೆ. ಜನರು ಇದ್ರ ಬಗ್ಗೆ ಸೂಕ್ತ ತಿಳುವಳಿಕೆ ತಗೊಂಡು ಅವರು ಮುಂದುವರಿಬೇಕು. ಸೊ ಹಾಗಾದ್ರೆ ಮಾತ್ರ ಜನಸಂಖ್ಯೆ ನಿಯಂತ್ರಣವನ್ನು ಸಾಧಿಸಲಿಕ್ಕೆ ಸಾಧ್ಯ.
1: ಈಗ ಇತ್ತೀಚಿನ ವರ್ಷಗಳಲ್ಲಿ ಸಾಮಾನ್ಯವಾಗಿ ಯೋಜನತೆಯನ್ನ ನೋಡಿದ್ರೆ ಶಿಕ್ಷಣ, ಉದ್ಯೋಗ, ನಂತರ ಮದುವೆಗೆ ಕೊನೆಯ ಪ್ರಯಾರಿಟಿ ಅಂತ ಆಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಈ ಮಗುವಿನ ಜನನ ಮತ್ತೆ ಅವರನ್ನ ಶಿಕ್ಷಣವನ್ನು ಒದಗಿಸುವಂತಹದ್ದು, ಅವರ ಆರೋಗ್ಯವನ್ನ ಕಾಪಾಡಿಕೊಳ್ಳುವಂತಹದ್ದು, ಇದು ಸ್ವಲ್ಪ ಹಿನ್ನೆಲೆಗೆ ಸರಿದಿದೆಯಾ ಹೇಗೆ?
0: ಹೌದು ಸರ್, ಇತ್ತೀಚಿನ ದಿನಗಳಲ್ಲಿ ಸೊ ಅದು ಕಂಡು ಬಂದಿದೆ. ಯಾಕಂತಂದ್ರೆ ಈಗ ಒಂದು ಕುಟುಂಬ ನಡೆಸಬೇಕು ಅಂತಂದ್ರೆ ಯಾರಾದ್ರೊಬ್ರು ಉದ್ಯೋಗ ಮಾಡ್ಲೇಬೇಕು.
1: ಸೊ
0: ಉದ್ಯೋಗ
1: ಮಾಡಬೇಕಾದಂತ
0: ಇತ್ತೀಚಿನ ದಿನಗಳಲ್ಲಿ ಉದ್ಯೋಗ ಸಿಗೋದು ಬಹಳ ಕಷ್ಟ ಇದೆ. ಆಮೇಲೆ ಮನೆ ನಡೆಸಬೇಕು ಮತ್ತೆ ಮನೆಯ ಪರಿಕರಗಳು ಮತ್ತೆ ಅವನ್ನೆಲ್ಲ ಕೊಂಡುಕೊಳ್ಬೇಕು ಅಂತಂದ್ರೆ ಬಹಳಷ್ಟು ಕಾಸ್ಟ್ಲಿ ಇದೆ. ಸೊ ಒಬ್ಬರಿಂದನೇ ಈಗ ಮನೆ ನಡೆಸೋದು ಬಹಳ ಕಷ್ಟ. ಸೊ ಹಾಗಾಗಿ ಗಂಡ ಹೆಂಡತಿ ಇಬ್ರು ಕೂಡ ದುಡಿಯುವಂತ ಕಾಲ ಬಂದಿದೆ, ಅನಿವಾರ್ಯತೆ ಇದೆ. ಸೊ ಹಾಗಾಗಿ ಗಂಡ ಬೆಳಿಗ್ಗೆ ಹೋಗ್ತಾನೆ, ಹೆಂಡತಿ ಕೂಡ ಬೆಳಿಗ್ಗೆ ಹೋಗ್ತಾನೆ, ಕೆಲವೊಮ್ಮೆ ಗಂಡ ನೈಟ್ ಡ್ಯೂಟಿ ಮಾಡ್ತಾನೆ ಅಥವಾ ಕೆಲವೊಮ್ಮೆ ಹೆಂಡತಿ ಕೂಡ ನೈಟ್ ಡ್ಯೂಟಿ ಮಾಡ್ತಾರೆ. ಈಗ ಕಾಲ ಬದಲಾಗಿದೆ. ಸೊ ಹಾಗಾಗಿ ಅದಕ್ಕೆ ಯಾವುದೇ ಸಮಯದ ನಿರ್ಬಂಧ ಇಲ್ಲ. ಸೊ ಹಾಗಾಗಿ ದಿನದ 24 ಗಂಟೆನೂ ಕೂಡ ಕೆಲಸ ಮಾಡುವಂತ ಅವಕಾಶ ಇದೆ ಮತ್ತು ಅನಿವಾರ್ಯತೆನೂ ಕೂಡ ಇದೆ. ಸೊ ಹಾಗಾಗಿ ಫ್ಯಾಮಿಲಿ ಪ್ಲಾನಿಂಗ್ ಇದರಲ್ಲಿ ಕೂಡ ಅದು ಕೂಡ ಸ್ವಲ್ಪ ಕಾಂಟ್ರಿಬ್ಯೂಷನ್ ಇದೆ ಅಂತಂದು ಹೇಳಬಹುದು.
1: ಅದರಿಂದ ಒಳ್ಳೇದಾಗಿದೆಯೋ ಕೆಟ್ಟದಾಗಿದೆಯೋ
0: ಅದನ್ನ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ನಾಣ್ಯದ 2 ಮುಖ ಇದ್ದಾಗೆ ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ.
1: ಒಂದು ಕಾಲದಲ್ಲಿ ಆಶೀರ್ವಾದ ಮಾಡಬೇಕಿದ್ರೆ ಹೇಳ್ತಾ ಇದ್ವಿ ಮಕ್ಕಳಿರೋ ನೋವು ಮನೆ ತುಂಬಾ ಅಂತ ಹೇಳಿ. ಆಮೇಲೆ ಅದು 2 ಮಕ್ಕಳಾಯ್ತು, ಕಡೆಗೆ 1 ಮಕ್ಕಳಾಯ್ತು, ಈಗ 1 ಇಲ್ದಿದ್ರು ಕೂಡ ನಡೀತದೆ ಅನ್ನೋ ಪರಿಸ್ಥಿತಿ ಬಂದಿದೆ.
0: ಹೌದು ಸರ್, ಅಂತಂದ್ರೆ ಇಕೋ ಸಿಸ್ಟಮ್ ಬ್ಯಾಲೆನ್ಸ್ ಆಗ್ಬೇಕು ಅಂತಂದ್ರೆ ಎಲ್ಲದ ಇರಬೇಕು. ಸೊ ಮಕ್ಕಳು ಇರ್ಲೇಬೇಕು. ಸೊ ಮಕ್ಕಳು ಇಲ್ಲ ಅಂತಂದ್ರೆ ಅದು ಕಂಪ್ಲೀಟ್ ಆಗುದಿಲ್ಲ. ಸೊ ಮಕ್ಕಳು ಬೇಕದು.
1: ಸರ್, ಈಗ ಇನ್ನೊಂದು ವಿಚಾರವನ್ನ ನಾವು ಇಲ್ಲಿ ಗಮನಿಸಬೇಕು. ಈ ಜನಸಂಖ್ಯಾ ಹೆಚ್ಚಳದಿಂದ ನಮ್ಮ ಸುತ್ತಮುತ್ತಲಿನ ಪರಿಸರದ ಮೇಲೆ ಏನೇನು ಪರಿಣಾಮಗಳಾಗ್ತವೆ ಅಂತ ಹೇಳಿ?
0: ಪರಿಸರದ ಮೇಲೆ ಯಾವ ರೀತಿಯ ಪರಿಣಾಮಗಳು ಬೀಳ್ತದೆ ಅಂತಂದ್ರೆ, ಈ ಜನಸಂಖ್ಯೆಯಿಂದ ಜಾಸ್ತಿಯಾಗಿ ನೀರು, ಗಾಳಿ, ಮಣ್ಣು ಇದರ ಮಾಲಿನ್ಯ ಬೇಗ ಆಗ್ತದೆ. ಯಾಕಂತಂದ್ರೆ ಎಲ್ಲರೂ ನೀರನ್ನು ಬಳಸ್ತಾರೆ, ಶೌಚಕ್ಕೆ ಯೂಸ್ ಮಾಡ್ತಾರೆ, ಶೌಚದ ನಂತರ ಅದನ್ನ ಹೊರಗಡೆ ಬಿಡ್ತಾರೆ, ಆಟೋಮೆಟಿಕಲಿ ಅದು ಸಾಯಿಲ್ ಪೊಲ್ಯೂಷನ್ ಆಗಿ ಆಗ್ತದೆ.
1: ಜೊತೆಗೆ ಹಳ್ಳಿಗಳಿಂದ ನಗರದ ಪಟ್ಟಣಕ್ಕೆ ಒಂದು ವಲಸೆ ಹೋಗುವಂತದ್ದು ಕೂಡ ಜಾಸ್ತಿ ಆಗ್ತದೆ, ಉದ್ಯೋಗ ಇರುವುದಿಲ್ಲ.
0: ಹೌದು ಸರ್. ಸೊ ಅಂಕಿ ಅಂಶಗಳ ಪ್ರಕಾರ ಭಾರತದಲ್ಲಿ ಸುಮಾರು 34% ಅಷ್ಟು ಜನ ನಗರಗಳಲ್ಲಿ ವಾಸಿಸ್ತಾ ಇದ್ದಾರೆ. ಸೊ ಇತ್ತೀಚಿನ ದಿನಗಳಲ್ಲಿ ನಗರೀಕರಣದಿಂದ ನಗರಕ್ಕೆ ಆಕರ್ಷಿತರಾಗಿ ಹೋಗುವವರು ಜಾಸ್ತಿ ಆಗಿದೆ. ಕೆಲವೊಮ್ಮೆ ಮಳೆ ಸರಿಯಾಗಿ ಬಂದಿರುವುದಿಲ್ಲ, ಅಲ್ಲಿ

0: ಬೆಳೆ ಬೆಳಿಲಿಕ್ಕೆ ಯಾವುದೇ ಅವಕಾಶ ಇಲ್ಲ. ಸೊ ಹಾಗಾಗಿ ಅವರು ಪಟ್ಟಣಗಳಿಗೆ ವಲಸೆ ಹೋಗಬೇಕಾಗಿದೆ, ಗುಳೆ ಹೋಗುದು ಅಂತ ಹೇಳ್ತಾರೆ ಕರ್ನಾಟಕದಲ್ಲಿ. ನಗರದ ಮೇಲೆ ಒತ್ತಡ ಜಾಸ್ತಿ ಆಗಿದೆ. ಆಮೇಲೆ ನಗರದ ಮೇಲೆ ಯಾವ ರೀತಿ ಒತ್ತಡ ಆಗ್ತದೆ, ಕೊಳೆಗೇರಿಗಳು ಪ್ರಾರಂಭವಾಗ್ತವೆ. ಇವು ಒಂದ್ ಸತಿ ಕೊಳೆಗೇರಿಗಳು ಆಯ್ತು ಅಂತಂದ್ರೆ ಅಲ್ಲಿ ನೈರ್ಮಲ್ಯತೆ ಕುಂಠಿತ ಹೋಗ್ತದೆ. ನೈರ್ಮಲ್ಯತೆ ಕುಂಠಿತಗೊಂಡ್ರ ಅಂತಂದ್ರೆ ಅಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗ್ತದೆ. ಇನ್ನು ಸೊಳ್ಳೆಗಳು ಉತ್ಪತ್ತಿ ಆಯ್ತು ಅಂತಂದ್ರೆ ನಾನಾ ರೀತಿಯ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆ ಇದೆ.
1: ಜೊತೆಗೆ ಬಹುಶಃ ಈಗ ವಸತಿ ವ್ಯವಸ್ಥೆ ಆಗ್ಬಹುದು, ಶಿಕ್ಷಣ ಆಗ್ಬಹುದು, ಆರೋಗ್ಯ ಆಗ್ಬಹುದು, ಎಲ್ಲ ಸಮಸ್ಯೆಗಳು ಕೂಡ ಒಂದಕ್ಕೊಂದು ಕೊಂಡಿ ಹಾಗೆ
0: ಎಲ್ಲದರ ಮೇಲೆ ಪರಿಣಾಮ ಬಿದ್ದೇ ಬೀಳ್ತದೆ.
1: ಈಗ ಒಂದ್ ದಿವಸ ಹಾಲಿನ ಸಪ್ಲೈ ಇಲ್ಲ ಅಂತ ಆಗ್ಬಹುದು, ಒಂದ್ ದಿವಸ ಪೆಟ್ರೋಲ್ ಇಲ್ಲ ಅಂತ ಆಗ್ಬಹುದು.
0: ಹೌದು ಸರ್, ಇದೆಲ್ಲ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ನ ದುಷ್ಪರಿಣಾಮ ಅಂತಾನೆ ಹೇಳ್ಬಹುದು, ಅಥವಾ ಜನಸಂಖ್ಯಾ ಸ್ಫೋಟದ ಪರಿಣಾಮಗಳು ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಅಲ್ಲಿ 10 ಜನರಿಗೆ ಅಂತಂದೇಳಿ ಸೀಮಿತವಾಗಿದ್ದ ಹಾಲು ಅಥವಾ ನೀರು ಅಥವಾ ಪೆಟ್ರೋಲ್ ಸಡನ್ ಆಗಿ ಇನ್ನು 100 ಜನ ಹೋದ್ರು ಅಂತಂದ್ರೆ ಅದನ್ನು ಪೂರೈಸಲಿಕ್ಕೆ ಕಷ್ಟ ಆಗ್ತದೆ. ಸೊ ಹಾಗಾಗಿ ಈ ದುಷ್ಪರಿಣಾಮ ಎಲ್ಲ ನಾವು ಎದುರಿಸಲೇಬೇಕಾಗ್ತದೆ.
1: ಅಂದ್ರೆ ಒಂದು ಹೋಟೆಲ್ ನಲ್ಲಿ 100 ಜನರಿಗೆ ಮಾತ್ರ ಆಹಾರವನ್ನು ಪೂರೈಸುವ ವ್ಯವಸ್ಥೆ ಇದ್ರೆ 1,000 ಜನ ಏಕಕಾಲದಲ್ಲಿ ಬಂದ್ಬಿಟ್ರೆ ಏನಾಗ್ತದೋ ಹಾಗೆ
0: ಕಷ್ಟ ಆಗ್ತದೆ.
1: ಸರಿ, ಈಗ ವಿವಿಧ ಇಲಾಖೆಗಳು ವಿಶೇಷವಾಗಿ ಆರೋಗ್ಯ ಇಲಾಖೆ ಈ ಒಂದು ಜನಸಂಖ್ಯಾ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ಆಮೇಲೆ ವೈದ್ಯಕೀಯ ಸಂಸ್ಥೆಗಳಾಗ್ಬಹುದು, ಸರ್ಕಾರ ಆಗ್ಬಹುದು, ಇವರ ಒಂದು ಪಾತ್ರ ಏನು ಈ ಜನಸಂಖ್ಯಾ ಜಾಗೃತಿಯಲ್ಲಿ?
0: ಸರ್, ಈಗ ನಾನಾ ಇಲಾಖೆಗಳು ಇದಕ್ಕಾಗಿ ಬಹಳ ಕಷ್ಟಪಟ್ಟು ದುಡಿತಾ ಇದ್ದಾವೆ. ಸೊ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಆಗಿರ್ಬೋದು ಅಥವಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಗಿರ್ಬೋದು, ನ್ಯಾಷನಲ್ ಪಾಪ್ಯುಲೇಷನ್ ಕೌನ್ಸಿಲ್ ಅಥವಾ NPC ಆಗಿರ್ಬೋದು, ಜನಸಂಖ್ಯಾ ಸ್ಥಿರತೆ ಕೋಶ JNK ಆಗಿರ್ಬೋದು, ನೀತಿ ಆಯೋಗ, ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ವಿಂಗ್ ಆಗಿರ್ಬೋದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಿಕ್ಷಣ ಇಲಾಖೆ, ಪಂಚಾಯತ್ ರಾಜ್, ಹೀಗೆ 10 ಹಲವಾರು ಇಲಾಖೆಗಳು ಈ ಕಾರ್ಯಕ್ರಮಕ್ಕೋಸ್ಕರ ಕೈ ಜೋಡಿಸಿದ್ದೇವೆ. ಇವುಗಳ ಕಾರ್ಯಕ್ರಮಗಳು ಅತ್ಯಂತ ಉತ್ಕೃಷ್ಟ ಮಟ್ಟದ ಕಾರ್ಯಕ್ರಮಗಳಾಗಿದೆ ಮತ್ತು ಇವು ಏನು ವಿಧಾನಗಳಾಗಿರ್ಬೋದು ಅಥವಾ ತರಬೇತಿಗಳಾಗಿರ್ಬೋದು ಅತ್ಯಂತ ಸುಲಲಿತವಾಗಿ ಅರ್ಥ ಮಾಡಿಕೊಳ್ಳುವಂತಹ ಕಾರ್ಯಕ್ರಮಗಳಿದೆ. ಇವನ್ನ ಜನಸಾಮಾನ್ಯರು ಸರಿಯಾಗಿ ಅರ್ಥ ಮಾಡಿಕೊಂಡು ಅಳವಡಿಸಿಕೊಳ್ಳುವುದು ನಮ್ಮ ಕರ್ತವ್ಯ. ಈಗ ಕುಟುಂಬ ಕಲ್ಯಾಣ ವಿಧಾನಗಳ ಅರಿವು ಮೂಡಿಸುವುದು ಕೂಡ ಒಂದು ಕಾರ್ಯಕ್ರಮವಾಗಿದೆ. ಅರ್ಹ ದಂಪತಿಗಳನ್ನು ಸಂಪರ್ಕಿಸಿ ಆಪ್ತ ಸಮಾಲೋಚನೆ ಮತ್ತು ಸೂಕ್ತ ವಿಧಾನಗಳನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಡುವುದು ಕೂಡ ಒಂದು ಕಾರ್ಯಕ್ರಮವಾಗಿದೆ. ಇನ್ನು ಅತ್ಯಂತ ತಳಮಟ್ಟದಲ್ಲಿ ಇರುವಂತ ತಾಯಿ ಮಗುವನ್ನ ಆರೈಕೆ ಮಾಡುವುದು ಕೂಡ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಕುಟುಂಬ ಕಲ್ಯಾಣ ಇದರಲ್ಲಿ ಇರುವಂತ ವಿಧಾನಗಳನ್ನು ತಿಳಿಸುವುದು ಮತ್ತೆ ಹಂಚುವುದು ಕೂಡ ಒಂದು ಕಾರ್ಯಕ್ರಮವಾಗಿದೆ. ಆಶಾ ಕಾರ್ಯಕರ್ತೆಯರು ಕೂಡ ಭಾಗವಹಿಸುತ್ತಾ ಇದ್ದಾರೆ. ಇವರು ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಹಾಗೂ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಸರ್ಕಾರದ ಸವಲತ್ತುಗಳನ್ನು ಪೂರೈಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆಮೇಲೆ NPC ಮತ್ತು JNK ಅನುಷ್ಠಾನಗೊಳಿಸುವಲ್ಲಿ ಮಾತ್ರ ಪಾತ್ರ ವಹಿಸ್ತಾ ಇದ್ದಾವೆ. ನೀತಿ ಆಯೋಗ, ಇವು ಭಾರತದಾದ್ಯಂತ ಅಂಕಿಅಂಶಗಳನ್ನು ಪಡೆದು ವಿಮರ್ಶೆ ಮಾಡಿ ಗುರಿ ಮುಟ್ಟಲು ಹೊಸ ರೂಪುರೇಷೆಗಳನ್ನು ವಿನ್ಯಾಸಗೊಳಿಸುತ್ತಿವೆ. ಆಮೇಲೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ಹದಿಹರೆಯದ ಹೆಣ್ಣು ಮಕ್ಕಳ ಆರೋಗ್ಯವನ್ನು ನೋಡಿಕೊಳ್ತಾ ಇದೆ ಹಾಗೂ ಮದುವೆಗಳನ್ನು ಮುಂದೂಡುವ ಕಾರ್ಯಕ್ರಮ ಕೂಡ ಕೈಗೊಂಡಿದೆ. ಆಮೇಲೆ ಟೀನೇಜ್ ಪ್ರೆಗ್ನೆನ್ಸಿ ತಡೆಗಟ್ಟುವುದರಲ್ಲೂ ಕೂಡ ಇವು ಕಾರ್ಯೋನ್ಮುಖವಾಗಿವೆ. ಹೆಣ್ಣು ಮಕ್ಕಳ, ಗರ್ಭಿಣಿಯರ, ಬಾಣಂತಿಯರ ನ್ಯೂಟ್ರಿಷನಲ್ ಹೆಲ್ತ್ ಅಥವಾ ಆಹಾರ ಮತ್ತು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾ ಇದೆ. ಇನ್ನು ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಥವಾ ಶಿಕ್ಷಣ ಇಲಾಖೆ ಹದಿಹರಿಯದ ಮತ್ತು ಸಂತಾನೋತ್ಪತ್ತಿಯ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಎಲ್ಲಾ ಶಾಲೆ ಕಾಲೇಜುಗಳಲ್ಲಿ ನಡೆಸ್ತಾ ಇದ್ದಾರೆ. ಇನ್ನು ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಅಂತಂದ್ರೆ ಪಂಚಾಯತ್ ರಾಜ್, ಇದು ಮುಖ್ಯ ಕೆಲಸ ಏನಂತಂದ್ರೆ ಬಡತನ ನಿರ್ಮೂಲನೆ. ಒಂದ್ಸತಿ ಬಡತನ ನಿರ್ಮೂಲನೆ ಆಯ್ತು ಅಂತಂದ್ರೆ ಇವನ್ನೆಲ್ಲ ನಾವು ಸರಿ ತೂಗಿಸಬಹುದು. ಸೊ ಹೀಗೆ ಹಲವಾರು ಇಲಾಖೆಗಳು ಸೊ ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಈ ಎಲ್ಲಾ ಇಲಾಖೆಗಳಲ್ಲಿ ಉತ್ತಮ ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ ಹಾಗೂ ಸಂಶೋಧನೆಗಳನ್ನು ಕೂಡ ಹಮ್ಮಿಕೊಳ್ತಾ ಇದ್ದಾರೆ. ಆಮೇಲೆ ಇತ್ತೀಚೆಗೆ ಹೊಸದಾಗಿ ಕೆಲವೊಂದು ಸ್ಟ್ರಾಟಜಿ ಮಾಡಿದ್ದಾರೆ. ಏನು ಅಂತಂದ್ರೆ ಹೊಸ ಹೊಸ ರೀತಿಯ ಕಾಂಟ್ರಸೆಪ್ಟಿವ್ ಮೆಥಡ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಉದಾಹರಣೆಗೆ ಇಂಜೆಕ್ಟಬಲ್ ಕಾಂಟ್ರಸೆಪ್ಟಿವ್ಸ್, ಸೆಂಟಕ್ರೋಮನ್ ಅಂಡ್ ಪ್ರೊಜೆಸ್ಟ್ರಾನ್ ಓನ್ಲಿ ಪಿಲ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಈ ಕಾಂಟ್ರಸೆಪ್ಟಿವ್ ಮೆಥಡ್ಸ್ ಅನ್ನು ಜನರು ಡಿಮ್ಯಾಂಡ್ ಮಾಡಬೇಕು ಅಂತಂದೇಳಿ ಗುರಿಯಿಂದ ಪ್ಯಾಕೆಟ್ ಅನ್ನು ತುಂಬಾ ಆಕರ್ಷಕವಾಗಿ ಪ್ಯಾಕಿಂಗ್ ಇದು ಮಾಡ್ತಾ ಇದ್ದಾರೆ.
1: ಕೊನೆಯದಾಗಿ ಹಾಗೂ ಪ್ರಮುಖವಾಗಿ ಈ ಬಾರಿಯ ಒಂದು ಘೋಷವಾಕ್ಯ ಯುವಜನರ ಭರವಸೆಗಳು ಮತ್ತು ಆಕಾಂಕ್ಷೆಗಳನ್ನು ನನಸಾಗಿಸುವಂತಹದ್ದು ಇಂದು ಮತ್ತು ಭವಿಷ್ಯಕ್ಕಾಗಿ, ಈ ಬಗ್ಗೆ ನೀವೇನು ಹೇಳೋದಕ್ಕೆ ಬಯಸ್ತೀರಿ?
0: ಸರ್, ಜನಸಂಖ್ಯೆ ನಿಯಂತ್ರಣ ಮಾಡಿದ್ರೆ ಮಾತ್ರ ಯುವಜನರಿಗೆ ಅವಕಾಶ. ಯುವಜನರೇ ದೇಶದ ಮುಂದಿನ ಭವಿಷ್ಯ ಅಂತಂದು ಹೇಳಬಹುದು. ಈ ಯುವಶಕ್ತಿ ನಾವು ಎಷ್ಟು ಸ್ಟ್ರಾಂಗ್ ಆಗಿರ್ತೀವೋ ದೇಶ ಯಾವ ದಿಕ್ಕಿನಲ್ಲಿ ನಡಿಬೇಕು ಅನ್ನೋದು ಅವರೇ ನಿರ್ಧರಿಸ್ತಾ ಇದ್ದಾರೆ. ಸೊ ಹಾಗಾಗಿ ಯುವಕರು ಈ ಎಲ್ಲಾ ವಿಧಾನಗಳನ್ನು ತಾವು ಅರಿತು ಮತ್ತು ಎಲ್ಲರಿಗೂ ತಿಳಿಸಿ ಸೊ ದೇಶವನ್ನು ಒಂದು ಸರಿಯಾದ ದಿಕ್ಕಿನಲ್ಲಿ ನಡೆಸಬೇಕು ಅಂತಂದು, ಯಾಕಂತಂದ್ರೆ ಅವರಿಗಷ್ಟೇ ಇದು ಶಕ್ತಿ ಇದೆ.
1: ಬಹಳ ಸಂತೋಷ ಡಾಕ್ಟರ್ ಹೇಮಗಿರಿಯವರೇ. ವಿಶ್ವ ಜನಸಂಖ್ಯಾ ದಿನದ ಹಿನ್ನೆಲೆಯಲ್ಲಿ ಈ ಬಾರಿಯ ಒಂದು ಘೋಷವಾಕ್ಯ ಯುವಜನರ ಭರವಸೆಗಳು ಮತ್ತು ಆಕಾಂಕ್ಷೆಗಳನ್ನು ನನಸ

0: ಆಗಿಸುವಂತಹದ್ದು ಇಂದು ಮತ್ತು ಭವಿಷ್ಯಕ್ಕಾಗಿ. ಈ ವಿಚಾರವಾಗಿ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ರಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು.
2: ವಿಶ್ವ ಜನಸಂಖ್ಯಾ ದಿನದ ಸಂದರ್ಭದಲ್ಲಿ ಯುವ ಜನರ ಭರವಸೆಗಳು ಮತ್ತು ಆಕಾಂಕ್ಷೆಗಳನ್ನು ನನಸಾಗಿಸುವುದು ಇಂದು ಮತ್ತು ಭವಿಷ್ಯಕ್ಕಾಗಿ, ಈ ವಿಷಯವಾಗಿ ಕಾರವಾರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಸಮುದಾಯ ವೈದ್ಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಹೇಮಗಿರಿ ಕೆ ಇವರೊಡನೆ ನಡೆದ ಸಂದರ್ಶನವನ್ನು ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ಆರೋಗ್ಯ ಸಂಚಿಕೆ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್ ಕುರಿತು ಮಾತನಾಡುತ್ತಾರೆ ಮೈಸೂರಿನ ಪತ್ರಕರ್ತ ಎಸ್ಪಿ ದೇವರಾಜ.
4: ರಾಷ್ಟ್ರೀಯ ಡಿಜಿಟಲ್ ಆರೋಗ್ಯ ಅಭಿಯಾನ ಅರ್ಥಾತ್ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್, ಇದು ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆಯಾಗಿದೆ. ಪ್ರತಿಯೊಬ್ಬ ಭಾರತೀಯನಿಗೂ ವಿಶಿಷ್ಟ ಡಿಜಿಟಲ್ ಐಡಿ ಅಂದರೆ ಗುರುತು ನೀಡುವ ಮೂಲಕ ದೇಶದಲ್ಲಿ ಡಿಜಿಟಲ್ ಆರೋಗ್ಯ ವ್ಯವಸ್ಥೆ ರಚಿಸುವ ಉದ್ದೇಶ ಈ ಯೋಜನೆಯದ್ದಾಗಿದೆ. ಈ ಮೂಲಕ ಆರೋಗ್ಯ ಸೇವೆಯನ್ನು ಸರಳೀಕರಣಗೊಳಿಸುವುದರ ಜೊತೆಗೆ ಗಣನೀಯ ಸುಧಾರಣೆ ತರುವುದು ಸರ್ಕಾರದ ಗುರಿಯಾಗಿದೆ. ರಾಷ್ಟ್ರೀಯ ಡಿಜಿಟಲ್ ಆರೋಗ್ಯ ಅಭಿಯಾನದ ಪ್ರಾಯೋಗಿಕ ಯೋಜನೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2020 ಆಗಸ್ಟ್ 15 ಘೋಷಿಸಿದ್ದರು. ಆರಂಭಿಕ ಹಂತದಲ್ಲಿ ಈ ಯೋಜನೆಯನ್ನು 6 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಜಾರಿಗೊಳಿಸಲಾಯಿತು. ನಂತರದಲ್ಲಿ ದೇಶಾದ್ಯಂತ ವಿಸ್ತರಿಸಲಾಗಿದೆ. ಈ ನಡುವೆ ರಾಷ್ಟ್ರೀಯ ಡಿಜಿಟಲ್ ಹೆಲ್ತ್ ಮಿಷನ್ ಎನ್ನುವುದು ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಎಂದು ಪರಿಷ್ಕರಣೆಯಾಗಿದೆ. ಯಾವುದೇ ಮಹತ್ವದ ಯೋಜನೆಯನ್ನು ಜಾರಿಗೊಳಿಸುವ ಮುನ್ನ ಸೀಮಿತ ಪ್ರದೇಶದಲ್ಲಿ ಪ್ರಾಯೋಗಿಕವಾಗಿ ಜಾರಿಗೆ ತಂದು ಅದರ ಸಾಧಕ ಬಾಧಕಗಳನ್ನು ಪರಿಶೀಲಿಸಲಾಗುತ್ತದೆ. ನಂತರ ಅಗತ್ಯವಿರುವ ಸುಧಾರಣೆಯೊಂದಿಗೆ ರಾಷ್ಟ್ರವ್ಯಾಪಿ ಯೋಜನೆಯನ್ನು ವಿಸ್ತರಿಸಲಾಗುತ್ತದೆ. ಹಾಗೆಯೇ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಅನ್ನು 6 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 1 ವರ್ಷ ಪ್ರಾಯೋಗಿಕವಾಗಿ ಜಾರಿಗೊಳಿಸಿ ಅಲ್ಲಿ ಯಶಸ್ವಿಯಾದ ಬಳಿಕ ದೇಶದೆಲ್ಲೆಡೆ ವಿಸ್ತರಿಸಲಾಗಿದೆ. ಡಿಜಿಟಲ್ ಹೆಲ್ತ್ ಮಿಷನ್ ಆರಂಭಿಸಿರುವ ಉದ್ದೇಶ ಪ್ರತಿಯೊಬ್ಬ ವ್ಯಕ್ತಿಗೂ ಉತ್ತಮ ಆರೋಗ್ಯ ಸೌಲಭ್ಯ ಕಲ್ಪಿಸಬೇಕು ಎಂಬುದಾಗಿದೆ. ಈ ನಿಟ್ಟಿನಲ್ಲಿ ಡಿಜಿಟಲ್ ಹೆಲ್ತ್ ಮಿಷನ್ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ಆರೋಗ್ಯ ಗುರುತಿನ ಚೀಟಿ ಅಂದರೆ ಹೆಲ್ತ್ ಐಡಿ ನೀಡಲಾಗುತ್ತದೆ. ಹೆಲ್ತ್ ಐಡಿ ರಚಿಸಲು ಆಯ್ಕೆ ಮಾಡಿಕೊಂಡ ಬಳಿಕ ಫಲಾನುಭವಿಯ ಹೆಸರು, ಜನ್ಮ ದಿನಾಂಕ, ಲಿಂಗ, ಮೊಬೈಲ್ ಸಂಖ್ಯೆ, ವಿಳಾಸ ಇನ್ನಿತರ ಮಾಹಿತಿಯನ್ನು ಸಂಗ್ರಹಿಸಲಾಗುತ್ತದೆ. ಅಗತ್ಯ ಮಾಹಿತಿಯನ್ನೆಲ್ಲ ದಾಖಲಿಸಿದ ಬಳಿಕ ಹೆಲ್ತ್ ಐಡಿ ರಚಿಸಲಾಗುತ್ತದೆ. ಡಿಜಿಟಲ್ ಹೆಲ್ತ್ ಮಿಷನ್ ಅಡಿಯಲ್ಲಿ ಪ್ರತಿಯೊಬ್ಬ ನಾಗರಿಕನ ಆರೋಗ್ಯ ದಾಖಲೆಯನ್ನ ಡಿಜಿಟಲ್ ಮೂಲಕ ರಕ್ಷಿಸಲಾಗುತ್ತದೆ. ಇದರಲ್ಲಿ ವೈದ್ಯರು, ನರ್ಸ್, ಪ್ಯಾರಾಮೆಡಿಕಲ್ ಮುಂತಾದ ವೃತ್ತಿಪರರ ನೋಂದಣಿಯೂ ಇರುತ್ತದೆ. ದೇಶದ ಎಲ್ಲಾ ಆಸ್ಪತ್ರೆಗಳು, ಕ್ಲಿನಿಕ್ಗಳು, ಲ್ಯಾಬ್ಗಳು, ಔಷಧಿ ಅಂಗಡಿಗಳು ಕೂಡ ಈ ಯೋಜನೆಯಡಿ ನೋಂದಣಿಯಾಗುತ್ತದೆ. ಅಗತ್ಯವಿದ್ದರೆ ನಾಗರಿಕರಿಗೆ ನೀಡುವ ಡಿಜಿಟಲ್ ಹೆಲ್ತ್ ಐಡಿ ಮೂಲಕ ರೋಗಿ ಮತ್ತು ವೈದ್ಯರು ಹಳೆಯ ವೈದ್ಯಕೀಯ ದಾಖಲೆಗಳನ್ನು ಪರಿಶೀಲಿಸಬಹುದು. ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದ ಪೂರ್ವ ವೈದ್ಯಕೀಯ ದಾಖಲೆಗಳು ಅಂದರೆ ಮೆಡಿಕಲ್ ಹಿಸ್ಟರಿ ಸೂಕ್ತ ಚಿಕಿತ್ಸೆ ನೀಡಲು ವೈದ್ಯರಿಗೆ ನೆರವಾಗುತ್ತದೆ. ಇದರಿಂದ ರೋಗಿಗಳು ಬಹುಬೇಗ ಗುಣಮುಖವಾಗುವುದರ ಜೊತೆಗೆ ಸಮಸ್ಯೆ ಉಲ್ಬಣಗೊಳ್ಳದಂತೆ ತಡೆಯಬಹುದು. ಆದರೆ ಹಿಂದಿನ ಆರೋಗ್ಯ ಸ್ಥಿತಿ, ವೈದ್ಯರ ಸಲಹೆ, ಬಳಸಿದ ಔಷಧಿ, ನಂತರದ ಆರೋಗ್ಯ ಸುಧಾರಣೆಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಸಂಗ್ರಹಿಸಿಟ್ಟುಕೊಳ್ಳಲು ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ. ಆದರೆ ಡಿಜಿಟಲ್ ಆರೋಗ್ಯ ಮಿಷನ್ನ ಮೂಲಕ ಎಲ್ಲಾ ದಾಖಲೆಗಳನ್ನು ರಕ್ಷಿಸಿಕೊಳ್ಳಬಹುದು. ಅಗತ್ಯವಿದ್ದಾಗ ಆ ವ್ಯಕ್ತಿಯ ಅನುಮತಿ ಪಡೆದು ಪರಿಶೀಲಿಸಬಹುದಾಗಿದೆ. ಡಿಜಿಟಲ್ ಆರೋಗ್ಯ ವ್ಯವಸ್ಥೆಯಡಿಯಲ್ಲಿ ರೋಗಿಗಳು ತಮ್ಮ ಆರೋಗ್ಯ ದಾಖಲೆಗಳನ್ನು ಸಂರಕ್ಷಿಸಿಟ್ಟುಕೊಂಡು ಅಗತ್ಯವಿದ್ದಾಗ ತಮ್ಮ ಆಯ್ಕೆಯ ವೈದ್ಯರೊಂದಿಗೆ ಹಂಚಿಕೊಳ್ಳಬಹುದು. ತಮ್ಮ ಆರೋಗ್ಯ ಖಾತೆಯಲ್ಲಿ ಪ್ರತಿ ಬಾರಿಯ ವೈದ್ಯಕೀಯ ಪರೀಕ್ಷೆ, ಆರೋಗ್ಯ ಸಮಸ್ಯೆ, ಸಂಪರ್ಕಿಸಿದ ವೈದ್ಯರು, ಸ್ವೀಕರಿಸಿದ ಔಷಧಿಗಳು ಮತ್ತು ರೋಗ ನಿರ್ಣಯದ ವಿವರಗಳನ್ನು ದಾಖಲಾಗುವುದರಿಂದ ಯಾವ ಸ್ಥಳಕ್ಕೆ ಹೋದಾಗಲೂ, ಯಾವುದೇ ವೈದ್ಯರನ್ನು ಭೇಟಿಯಾದರೂ ಪೋರ್ಟಲ್ ಮೂಲಕ ಪೂರ್ಣ ಮಾಹಿತಿ ಲಭ್ಯವಾಗಲಿದೆ. ಈ ಡೇಟಾ ಸುರಕ್ಷಿತವಾಗಿರುವುದರಿಂದ ವಾಣಿಜ್ಯ ಲಾಭಕ್ಕಾಗಿ ದುರ್ಬಳಕೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಮಿಷನ್ ಸಮಗ್ರ

0: ಸ್ವಯಂಪ್ರೇರಿತ ಆರೋಗ್ಯ ಕಾರ್ಯಕ್ರಮವಾಗಿದ್ದು ಇದು ವೈದ್ಯರು, ಆಸ್ಪತ್ರೆಗಳು, ಔಷಧಾಲಯಗಳು, ವಿಮಾ ಕಂಪನಿಗಳನ್ನು ಸಂಯೋಜಿಸುತ್ತದೆ. ಈ ಮಿಷನ್ ಸ್ಮಾರ್ಟ್ ಫೋನ್ಗಳಿಲ್ಲದ ಲಕ್ಷಾಂತರ ನಾಗರಿಕರಿಗೆ ಅಥವಾ ಸಂಪರ್ಕ ಸಮಸ್ಯೆಗಳನ್ನು ಎದುರಿಸುತ್ತಿರುವಂತಹ ದೂರದ ಬುಡಕಟ್ಟು ಪ್ರದೇಶಗಳಲ್ಲಿರುವವರಿಗೆ ಈ ಸೇವೆ ಪಡೆಯಲು ಅವಕಾಶವಿದೆ ಎಂದು ಡಿಜಿಟಲ್ ಆರೋಗ್ಯ ಮಿಷನ್ ಅಧಿಕಾರಿಯೊಬ್ಬರು ಈ ಹಿಂದೆಯೇ ತಿಳಿಸಿದ್ದಾರೆ. ದೇಶಾದ್ಯಂತ ಬಳಸಬಹುದಾದ ಎಟಿಎಂ ಕಾರ್ಡ್ ಮಾದರಿಯ ಆಯುಷ್ಮಾನ್ ಭಾರತ್ ಹೆಲ್ತ್ ಕಾರ್ಡ್ ವಿತರಿಸಲಾಗುತ್ತಿದೆ. ಇದರಲ್ಲಿ ಆಧಾರ್ ಕಾರ್ಡ್ನಂತೆ 14 ಡಿಜಿಟ್ನ ಪ್ರತ್ಯೇಕ ಗುರುತಿನ ಸಂಖ್ಯೆ ಇರಲಿದೆ. ಈ ನೋಂದಣಿ ಉಚಿತವಾಗಿದ್ದು ಗ್ರಾಮ ಪಂಚಾಯಿತಿ, ಗ್ರಾಮ 1, ಕರ್ನಾಟಕ 1 ಕೇಂದ್ರಗಳಲ್ಲಿ ಆಧಾರ್ ಕಾರ್ಡ್ ಪ್ರತಿ, ಆಧಾರ್ ಕಾರ್ಡ್ ನೋಂದಣಿ ಮಾಡಿದ ಮೊಬೈಲ್ ನಂಬರ್ ಹಾಗೂ ರೇಷನ್ ಕಾರ್ಡ್ ಪ್ರತಿ ನೀಡಿ ಕಾರ್ಡ್ ಪಡೆದುಕೊಳ್ಳಬಹುದು. ಈ ಡಿಜಿಟಲ್ ಕಾರ್ಡ್ ಹೊಂದಿದವರಿಗೆ ಹಿಂದಿನಂತೆಯೇ ನೋಂದಾಯಿತ ಆಸ್ಪತ್ರೆಗಳಲ್ಲಿ ಆಯುಷ್ಮಾನ್ ಭಾರತ್ ಸರ್ಕಾರಿ ಯೋಜನೆ ಸೌಲಭ್ಯ, ಬಿಪಿಎಲ್ ಕಾರ್ಡ್ದಾರರಿಗೆ ವರ್ಷಕ್ಕೆ ಗರಿಷ್ಠ ರೋಗಕ್ಕೆ ಅನುಸಾರವಾಗಿ ಪ್ಯಾಕೇಜ್ ದರ ಉಚಿತವಾಗಿ ಸಿಗಲಿದೆ. ಸಾಮಾನ್ಯ ರೋಗಿಗಳು ಅಂದರೆ ಎಪಿಎಲ್ ಕಾರ್ಡ್ ಹೊಂದಿದವರಿಗೂ ಪ್ಯಾಕೇಜ್ ದರದ ಶೇಕಡ 30% ನೆರವು ದೊರೆಯಲಿದೆ. ಒಟ್ಟು 1650 ಹೆಚ್ಚು ಚಿಕಿತ್ಸೆಗಳಿಗೆ ಪ್ಯಾಕೇಜ್ ದರ ನಿಗದಿಪಡಿಸಲಾಗಿದೆ. ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅಂದರೆ ABPMJAY ಕಾರ್ಡ್ನಲ್ಲೇ ಆಯುಷ್ಮಾನ್ ಭಾರತ್ ಆರೋಗ್ಯ ಖಾತೆ ಹೆಲ್ತ್ ಅಕೌಂಟ್ ನಂಬರ್ ಸಹ ದಾಖಲಾಗಿರುತ್ತದೆ. ಹೆಲ್ತ್ ಅಕೌಂಟ್ ನಂಬರ್ ಅನ್ನ ಆಭಾ ನಂಬರ್ ಎನ್ನಲಾಗುತ್ತದೆ. ಈ ಖಾತೆಯಲ್ಲಿ ವ್ಯಕ್ತಿಯ ಆರೋಗ್ಯ ವಿವರವನ್ನೆಲ್ಲ ದಾಖಲಿಸಲಾಗಿರುತ್ತದೆ. ವೈದ್ಯರ ಭೇಟಿಗೆ ಹೋಗುವಾಗ ಇದೊಂದು ಕಾರ್ಡ್ ತೆಗೆದುಕೊಂಡು ಹೋದರೆ ಸಾಕು. ಅದರಲ್ಲಿರುವ ಆಭಾ ನಂಬರ್ ಅನ್ನ ನಿರ್ದಿಷ್ಟ ವೆಬ್ಸೈಟ್ನಲ್ಲಿ ನಮೂದಿಸಿದರೆ ಸಂಬಂಧಪಟ್ಟ ವ್ಯಕ್ತಿಯ ಮೊಬೈಲ್ಗೆ ಒಟಿಪಿ ಬರುತ್ತದೆ. ಆ ಸಂಖ್ಯೆಯನ್ನು ಹೇಳಿದರಷ್ಟೇ ಆ ವ್ಯಕ್ತಿಯ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಡಿಜಿಟಲ್ ದಾಖಲೆಗಳನ್ನು ವೀಕ್ಷಿಸಲು ಸಾಧ್ಯ. ಅಂದರೆ ಸಂಬಂಧಪಟ್ಟವರ ಅನುಮತಿ ಇಲ್ಲದೆ ಅವರ ಆರೋಗ್ಯ ದಾಖಲೆಗಳನ್ನು ಮತ್ತೊಬ್ಬರು ನೋಡಲು ಅಥವಾ ಬಳಸಿಕೊಳ್ಳಲು ಸಾಧ್ಯವಿಲ್ಲ. ಸದ್ಯ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಕಾರ್ಡ್ ಅನ್ನು ಸ್ವತಃ ಸಿದ್ಧಪಡಿಸಿಕೊಳ್ಳುವುದಕ್ಕೂ ಅವಕಾಶವಿದೆ. ಈ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ತೆರಳಿ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ. ತಮ್ಮ ಹಾಗೂ ಪೋಷಕರ ABPMJAY ಕಾರ್ಡ್ ನೋಂದಣಿ ಮಾಡಲು ಮಾರ್ಗದರ್ಶನ ಮತ್ತು ಪ್ರೋತ್ಸಾಹ ನೀಡಲಾಗುತ್ತಿದೆ. 20,000 ಹೆಚ್ಚು ಸೆಲ್ಫ್ ರಿಜಿಸ್ಟ್ರೇಷನ್ ಸದ್ಯಕ್ಕೆ ಆಗಿದೆ. ಮುಂದಿನ ದಿನಗಳಲ್ಲಿ ಈ ಸಂಖ್ಯೆ ಹೆಚ್ಚಾಗಲಿದೆ ಎಂದು ಯೋಜನೆಯ ಮೈಸೂರು ನೋಡಲ್ ಅಧಿಕಾರಿ ಡಾಕ್ಟರ್ ವೃಂದ ತಿಳಿಸಿದ್ದಾರೆ. ಇಲೆಕ್ಟ್ರಾನಿಕ್ ವೈಯಕ್ತಿಕ ವೈದ್ಯಕೀಯ ದಾಖಲೆಗಳನ್ನು ಈ ಕಾರ್ಡ್ನೊಂದಿಗೆ ಸಂಯೋಜಿಸುವುದರಿಂದ ಆ ವ್ಯಕ್ತಿಯು ದೇಶದ ಯಾವುದೇ ವೈದ್ಯರಲ್ಲಿ ಚಿಕಿತ್ಸೆಗೆ ಹೋದರೂ ಸಂಪೂರ್ಣ ಆರೋಗ್ಯ ಕೈಪಿಡಿ ಅದರಲ್ಲಿ ಲಭ್ಯವಿರಲಿದೆ. ಈ ಕಾರ್ಡ್ ಉಪಯೋಗಿಸಿ ಟೆಲಿಕನ್ಸಲ್ಟೇಷನ್ ಮತ್ತು ಇಫಾರ್ಮಸಿ ಸೇವೆಗಳನ್ನು ಪಡೆಯುವುದಕ್ಕೂ ಸಾಧ್ಯವಿದೆ. ಕಂಪನಿಗಳ ಆರೋಗ್ಯ ವಿಮೆ ಕ್ಲೇಮ್ಗಳು ತ್ವರಿತವಾಗುತ್ತವೆ. ಆಸ್ಪತ್ರೆಗೆ ದಾಖಲಾಗುವುದರಿಂದ ಹಿಡಿದು ವ್ಯಕ್ತಿಯ ಆರೋಗ್ಯದ ಎಲ್ಲಾ ಮಾಹಿತಿಗಳನ್ನು ಕಾರ್ಡ್ ರೂಪದಲ್ಲಿ ಸಂಗ್ರಹಿಸಿಡಬಹುದು. ಈ ಡಿಜಿಟಲೀಕರಣ ವ್ಯವಸ್ಥೆಯಡಿ ಸ್ವಯಂ ಪ್ರೇರಿತವಾಗಿ ಎಲ್ಲಾ ಖಾಸಗಿ ಸರ್ಕಾರಿ ಆಸ್ಪತ್ರೆಗಳು, ಕ್ಲಿನಿಕ್, ಡಯಾಗ್ನೋಸ್ಟಿಕ್ ಮತ್ತು ಇಮೇಜಿಂಗ್ ಸೆಂಟರ್, ಬ್ಲಡ್ ಬ್ಯಾಂಕ್ಗಳು ನೋಂದಣಿಯನ್ನು ಮಾಡಿಕೊಳ್ಳಬಹುದು. ಈ ಅಧಿಕೃತ ವೆಬ್ಸೈಟ್ ಮೂಲಕ ಈ ಎಲ್ಲಾ ಸಂಸ್ಥೆಗಳ ವಿವರವನ್ನು ಪಡೆದುಕೊಳ್ಳಬಹುದಾಗಿದೆ. ಆಸ್ಪತ್ರೆಯಲ್ಲಿ ಲಭ್ಯವಿರುವಂತಹ ಸೇವೆಗಳು, ಪರಿಣಿತ ವೈದ್ಯರು, ತಂತ್ರಜ್ಞರು, ಮೂಲಸೌಕರ್ಯಗಳ ವಿವರಗಳನ್ನು ಇಲ್ಲಿ ನೋಂದಾಯಿಸಿಕೊಳ್ಳಬಹುದು. ಇದರಿಂದಾಗಿ ಜನಸಾಮಾನ್ಯರಿಗೆ ತಮ್ಮ ಸಮೀಪವಿರುವ ಆಸ್ಪತ್ರೆಗಳು ಹಾಗೂ ಸೇವೆಗಳ ಸಂಪೂರ್ಣ ವಿವರ ದೊರಕಲಿದೆ. PMJAY ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಪಡೆಯಲು ಯೋಜನೆಯ ಕಾಲ್ ಸೆಂಟರ್ 1455555 ಅಥವಾ 1800111565 ಕರೆ ಮಾಡಬಹುದು. ಆಯುಷ್ಮಾನ್ ಭಾರತ್ ಯೋಜನೆಗೆ ವಯಸ್ಸು, ಗುರುತಿನ ಚೀಟಿ, ಸಂಪರ್ಕ ವಿವರಗಳು, ಜಾತಿ ಪ್ರಮಾಣ ಪತ್ರ, 500,000 ಆದಾಯ ಪ್ರಮಾಣ ಪತ್ರ, ಈ ಯೋಜನೆಯಡಿಯಲ್ಲಿ ನಿಮ್ಮ ಕುಟುಂಬವನ್ನು ಒಳಗೊಳ್ಳಲು ಡಾಕ್ಯುಮೆಂಟ್ ಪುರಾವೆ ಅಗತ್ಯವಿದೆ. ಆರೋಗ್ಯ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ಸುಧಾರಣೆಯನ್ನ ಜಾರಿಗೆ ತಂದಿದ್ದು ಎಲ್ಲ ಅರ್ಹರು ಕೂಡ ಇದನ್ನ ಸದುಪಯೋಗ ಪಡಿಸಿಕೊಳ್ಳಬಹುದು.
1: ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್ ಕುರಿತು ಇದುವರೆಗೂ ಮಾತನಾಡಿದವರು ಪತ್ರಕರ್ತ ಮೈಸೂರಿನ ಎಸ್ಪಿ ದೇವರಾಜ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ.

0: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಭಾರತ ನ್ಯೂಜಿಲೆಂಡ್ ನಡುವಿನ ದ್ವಿಪಕ್ಷೀಯ ಸಂಬಂಧ ಕಾರ್ಯತಂತ್ರ ಪಾಲುದಾರಿಕೆಗೆ ಎತ್ತರಿಸಲು ಪ್ರಧಾನಿ ನರೇಂದ್ರ ಮೋದಿ, ನ್ಯೂಜಿಲೆಂಡ್ ಪ್ರಧಾನಿ ನಿರ್ಧಾರ. ಸ್ವದೇಶಿ ನಿರ್ಮಿತ ಗುಪ್ತ ಯುದ್ದ ನೌಕೆ ಐಎನ್ಎಸ್ ಮಹೇಂದ್ರಗಿರಿ ಇಂದು ನೌಕಾಪಡೆಗೆ ಸೇರ್ಪಡೆ. ಇಂದು ವಿಶ್ವ ಜನಸಂಖ್ಯಾ ದಿನ, ಯುವಜನರ ನಿರೀಕ್ಷೆ ಆಕಾಂಕ್ಷೆ ಅರಿತುಕೊಳ್ಳುವುದು ಈ ವರ್ಷದ ಘೋಷವಾಕ್ಯ. ಹಾಗೂ ಫಿಫಾ ವಿಶ್ವಕಪ್ 3ನೇ ಕ್ವಾರ್ಟರ್ ಫೈನಲ್ನಲ್ಲಿಂದು ನಾರ್ವೆ ಇಂಗ್ಲೆಂಡ್ ಸೆಣಸು. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಮತ್ತು ನ್ಯೂಜಿಲೆಂಡ್ನ ಪ್ರಧಾನಮಂತ್ರಿ ಕ್ರಿಸ್ಟೋಫರ್ ಲಕ್ಸನ್ ನಡುವೆ ಆಕ್ಲೆಂಡ್ನಲ್ಲಿ ನಡೆದ ಮಾತುಕತೆ ನಂತರ ಭಾರತ ಮತ್ತು ನ್ಯೂಜಿಲೆಂಡ್ ಇಂದು ದ್ವಿಪಕ್ಷೀಯ ಸಂಬಂಧಗಳನ್ನು ಕಾರ್ಯತಂತ್ರದ ಪಾಲುದಾರಿಕೆಗೆ ಏರಿಸಿವೆ. ಅಲ್ಲದೆ 2030 ವೇಳೆಗೆ ಸರಕು ಮತ್ತು ಸೇವೆಗಳಲ್ಲಿ ವಾರ್ಷಿಕ ದ್ವಿಪಕ್ಷೀಯ ವಾಣಿಜ್ಯ ವಹಿವಾಟು 35,000 ಕೋಟಿ ರೂಪಾಯಿಗಳಿಗೆ ದ್ವಿಗುಣಗೊಳಿಸುವ ಗುರಿ ಹೊಂದಿವೆ. ಮಹತ್ವದ ಈ ಸಭೆಯು ಅನೇಕ ನಿರ್ದಿಷ್ಟ ಫಲಿತಾಂಶಗಳನ್ನು ನೀಡಿದೆ. ಮುಂದಿನ 4 ವರ್ಷಗಳಲ್ಲಿ ಬಾಂಧವ್ಯವನ್ನು ವಿಸ್ತರಿಸುವ ಮಾರ್ಗಸೂಚಿ, ಇಂಡೋ ಪೆಸಿಫಿಕ್ ಕಡಲ ಸಹಕಾರ ಹೆಚ್ಚಿಸುವ ಚೌಕಟ್ಟು ಮತ್ತು ಭಾರತೀಯ ನೌಕಾಪಡೆ ಹಾಗೂ ನ್ಯೂಜಿಲೆಂಡ್ ರಕ್ಷಣಾ ಪಡೆಗಳ ನಡುವಿನ ಪರಸ್ಪರ ಲಾಜಿಸ್ಟಿಕ್ಸ್ ಬೆಂಬಲ ಒಪ್ಪಂದವು ಇವುಗಳಲ್ಲಿ ಪ್ರಮುಖವಾಗಿದೆ. ಮಾತುಕತೆ ನಂತರ ಜಂಟಿ ಹೇಳಿಕೆಯಲ್ಲಿ ಉಭಯ ನಾಯಕರು ಇಂಡೋ ಪೆಸಿಫಿಕ್ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡಿದ್ದು, ಮುಕ್ತ ಮತ್ತು ಸಮೃದ್ದ ಪ್ರದೇಶಕ್ಕಾಗಿ ತಮ್ಮ ಬದ್ದತೆಯನ್ನು ಪುನರುಚ್ಚರಿಸಿದ್ದಾರೆ. ಸಾರ್ವಭೌಮತ್ವ, ಪ್ರಾದೇಶಿಕ ಸಮಗ್ರತೆ ಮತ್ತು ನಿಯಮ ಆಧಾರಿತ ಅಂತಾರಾಷ್ಟೀಯ ಅನುಸರಣೆಯನ್ನು ಕಾಪಾಡುವ ಮಹತ್ವವನ್ನು ಪ್ರತಿಪಾದಿಸಿದರು. ಅಂತಾರಾಷ್ಟೀಯ ಕಾನೂನಿಗೆ ಅನುಸಾರ ನೌಕಾಯಾನ ಮತ್ತು ಕಡಲ ಮೇಲಿನ ಹಾರಾಟ ಸ್ವಾತಂತ್ರ್ಯ ಹಾಗೂ ಸಮುದ್ರಗಳ ಇತರ ಕಾನೂನುಬದ್ಧ ಬಳಕೆಗೆ ಉಭಯ ನಾಯಕರು ಕರೆ ನೀಡಿದ್ದಾರೆ. ಅಲ್ಲದೆ ಇಂಡೋ ಪೆಸಿಫಿಕ್ನಲ್ಲಿ ಸಹಕಾರ ಹೆಚ್ಚಿಸುವ ನಿಟ್ಟನಲ್ಲಿ ಸಮನ್ವಯ ಮತ್ತು ಮಾಹಿತಿ ವಿನಿಮಯವನ್ನು ಬಲಪಡಿಸಲು ಒಪ್ಪಿಗೆ ಸೂಚಿಸಿದ್ದಾರೆ. ಸಮತೋಲಿತ, ಸಮಗ್ರ ಹಾಗೂ ಪರಸ್ಪರ ಪ್ರಯೋಜನಕಾರಿ ಭಾರತ ನ್ಯೂಜಿಲೆಂಡ್ ಮುಕ್ತ ವ್ಯಾಪಾರ ಒಪ್ಪಂದದ ಅಂಗೀಕಾರವನ್ನು ಉಭಯ ನಾಯಕರು ಸ್ವಾಗತಿಸಿದ್ದಾರೆ. ಒಪ್ಪಂದದ ಆರಂಭಿಕ ಜಾರಿ ಮತ್ತು ಪರಿಣಾಮಕಾರಿ ಅನುಷ್ಠಾನವನ್ನು ಖಚಿತಪಡಿಸಿಕೊಳ್ಳುವುದಕ್ಕಾಗಿ ಒಟ್ಟಾಗಿ ಕಾರ್ಯನಿರ್ವಹಿಸಲು ಅವರು ಒಪ್ಪಿಕೊಂಡಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಪುನರಾವರ್ತನೆಗೊಳ್ಳುತ್ತಿರುವ ಉದ್ವಿಗ್ನತೆ ಕುರಿತು ಕಳವಳ ವ್ಯಕ್ತಪಡಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕ್ರಿಸ್ಟೋಫರ್ ಲಕ್ಸನ್ ಸಂಯಮ ಕಾಪಾಡಿಕೊಂಡು ನಾಗರಿಕರ ರಕ್ಷಣೆಯನ್ನು ಖಾತರಿಪಡಿಸಿಕೊಳ್ಳುವಂತೆ ಕರೆ ನೀಡಿದ್ದಾರೆ. ಹಡಗು ಸಾಗಣೆಯ ಮೇಲಿನ ಯಾವುದೇ ನಿರ್ಬಂಧಗಳನ್ನು ವಿರೋಧಿಸಿದ ಉಭಯ ನಾಯಕರು ಹಡಗು ಸಂಚಾರಕ್ಕೆ ಸ್ವಾತಂತ್ರ್ಯ ಮತ್ತು ಹೊರ್ಮುಸ್ ಜಲಸಂಧಿಯ ಮೂಲಕ ಜಾಗತಿಕ ವಾಣಿಜ್ಯ ಹರಿವನ್ನು ಸಂಪೂರ್ಣವಾಗಿ ಪುನರ್ ಸ್ಥಾಪಿಸಲು ಕರೆ ನೀಡಿದ್ದಾರೆ. ಅಲ್ಲದೆ ವಿಶ್ವಸಂಸ್ಥೆಯ ಪರಿಣಾಮಕಾರಿ ಸುಧಾರಣೆ ಮತ್ತು ಭದ್ರತಾ ಮಂಡಳಿಯ ವಿಸ್ತರಣೆಗೆ ತಮ್ಮ ಬೆಂಬಲವನ್ನು ದೃಢಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ನ್ಯೂಜಿಲೆಂಡ್ ಪ್ರಧಾನಿಯವರು ಆಕ್ಲೆಂಡ್ನಲ್ಲಿಂದು ನಡೆದ ಭಾರತ ನ್ಯೂಜಿಲೆಂಡ್ ವಾಣಿಜ್ಯ ಮಾತುಕತೆ 2026ರಲ್ಲಿ ಭಾಗವಹಿಸಿ ಉಭಯ ದೇಶಗಳ ನಡುವಿನ ಆರ್ಥಿಕ ಸಂಬಂಧಗಳನ್ನು ಬಲಪಡಿಸುವ ಬದ್ದತೆಯನ್ನು ಪುನರುಚ್ಚರಿಸಿದರು. ವಾಣಿಜ್ಯೋದ್ಯಮಿಗಳನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದವು ದಾಖಲೆಯ 9 ತಿಂಗಳಲ್ಲಿ ಮುಕ್ತಾಯಗೊಂಡಿದೆ. ಇದು ದ್ವಿಪಕ್ಷೀಯ ಸಂಬಂಧದಲ್ಲಿನ ಬಲವಾದ ವಿಶ್ವಾಸ ಮತ್ತು ವೇಗವನ್ನು ಪ್ರತಿಬಿಂಬಿಸುತ್ತದೆ. 2030ರ ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವು ದ್ವಿಗುಣಗೊಳ್ಳುವ ನಿರೀಕ್ಷೆ ಇದೆ. ಮುಂದಿನ 15 ವರ್ಷಗಳಲ್ಲಿ ಭಾರತದಲ್ಲಿ $20 ಶತಕೋಟಿ ಹೂಡಿಕೆ ಮಾಡುವ ನ್ಯೂಜಿಲೆಂಡ್ನ ಬದ್ದತೆ ಸ್ವಾಗತಾರ್ಹ. ಹೆಚ್ಚಳವಾಗುತ್ತಿರುವ ಆರ್ಥಿಕ ಪಾಲುದಾರಿಕೆಯಲ್ಲಿ ಇದೊಂದು ಪ್ರಮುಖ ಮೈಲಿಗಲ್ಲು ಎಂದು ಬಣ್ಣಿಸಿದರು. ಭಾರತವನ್ನು ಅವಕಾಶಗಳ ನೆಲ ಎಂದ ಪ್ರಧಾನಿಯವರು, ಭಾರತ ಕೇವಲ ಮಾರುಕಟ್ಟೆಯಲ್ಲ, ಜಾಗತಿಕ ಬೆಳವಣಿಗೆಗೆ ಒಂದು ಪ್ರಮುಖ ವೇದಿಕೆಯಾಗಿದೆ. ನೀತಿ ಸುಧಾರಣೆಗಳು, ಉತ್ಪಾದನಾ ಪ್ರೋತ್ಸಾಹ, ವಿಶ್ವದರ್ಜೆಯ ಮೂಲಸೌಕರ್ಯ ಮತ್ತು ಸುಧಾರಿತ ಸಂಪರ್ಕವು ಭಾರತವನ್ನು ಜಾಗತಿಕ ಹೂಡಿಕೆಗೆ ಆಕರ್ಷಕ ತಾಣವನ್ನಾಗಿ ಮಾಡಿದೆ. 35 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಉದ್ಯಮಿಗಳನ್ನು ಒಳಗೊಂಡ ವ್ಯಾಪಾರ ನಿಯೋಗಗಳು ದೀರ್ಘಾವಧಿಯ ಪಾಲುದಾರಿಕೆಗಾಗಿ ನಿಯಮಿತವಾಗಿ ಪರಸ್ಪರ ದೇಶಗಳಿಗೆ ಭೇಟಿ ನೀಡಬೇಕು. ಯುವ ಆವಿಷ್ಕಾರರು ಮತ್ತು ಉದ್ಯಮಿಗಳು ಭಾರತ ನ್ಯೂಜಿಲೆಂಡ್ ಆರ್ಥಿಕ ಸಹಕಾರದ

0: ಭವಿಷ್ಯವನ್ನು ರೂಪಿಸುತ್ತಾರೆ ಎಂದು ಹೇಳಿದರು. ಪ್ರಧಾನಿಯವರು ಆಕ್ಲೆಂಡ್ನಲ್ಲಿಂದು ಅಲ್ಲಿನ ಭಾರತೀಯರ ಬೃಹತ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸಾಂಪ್ರದಾಯಿಕ ರಕ್ಷಣಾ ಸಾಮರ್ಥ್ಯ ಮತ್ತು ಸುಧಾರಿತ ತಂತ್ರಜ್ಞಾನ ಎರಡನ್ನೂ ಬಲಪಡಿಸುವ ಮೂಲಕ ಭಾರತ ಬಲಿಷ್ಠ, ಸ್ವಾವಲಂಬಿ ಹಾಗೂ ಭವಿಷ್ಯಕ್ಕೆ ಸಜ್ಜುಗೊಂಡ ರಕ್ಷಣಾ ಪಡೆಯನ್ನು ನಿರ್ಮಿಸುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ವಿಶಾಖಪಟ್ಟಣದಲ್ಲಿಂದು ಪ್ರಾಜೆಕ್ಟ್ 17A ಸರಣಿಯ 6ನೇ ಸ್ವದೇಶಿ ಗುಪ್ತ ಯುದ್ದ ನೌಕೆ ಐಎನ್ಎಸ್ ಮಹೇಂದ್ರಗಿರಿಯನ್ನು ಪೂರ್ವ ನೌಕಾಪಡೆಗೆ ಸೇರ್ಪಡೆಗೊಳಿಸಿ ಮಾತನಾಡಿದ ಅವರು, ಈ ನೌಕೆಯ ಸೇರ್ಪಡೆಯು ದೇಶದ ಕಡಲ ಶಕ್ತಿ ಮತ್ತು ಸ್ವದೇಶಿ ರಕ್ಷಣಾ ಸಾಮರ್ಥ್ಯದ ಮತ್ತೊಂದು ಮೈಲಿಗಲ್ಲಾಗಿದೆ. ಕಳೆದ ಒಂದೂವರೆ ವರ್ಷಗಳಲ್ಲಿ 6 ಮುಂಚೂಣಿ ಯುದ್ದ ನೌಕೆಗಳನ್ನು ನೌಕಾಪಡೆಗೆ ಸೇರ್ಪಡೆಗೊಳಿಸಿರುವುದು ದೇಶದ ವಿಸ್ತರಿಸುತ್ತಿರುವ ಹಡಗು ನಿರ್ಮಾಣ ಸಾಮರ್ಥ್ಯ ಮತ್ತು ರಕ್ಷಣಾ ಆಮದುಗಳ ಮೇಲಿನ ಅವಲಂಬನೆಯಿಂದ ಮುಕ್ತಿ ಪಡೆದಿರುವುದಕ್ಕೆ ನಿದರ್ಶನವಾಗಿದೆ ಎಂದು ಸಚಿವರು ಹೇಳಿದರು. ಆತ್ಮನಿರ್ಭರ ಭಾರತ ಉಪಕ್ರಮದಡಿ ಶೇಕಡ 75ಕ್ಕಿಂತ ಹೆಚ್ಚು ಸ್ವದೇಶಿ ಸಾಮಗ್ರಿಗಳಿಂದ ನಿರ್ಮಾಣವಾಗಿರುವ ಐಎನ್ಎಸ್ ಮಹೇಂದ್ರಗಿರಿಯು ಬ್ರಹ್ಮೋಸ್ ಕ್ಷಿಪಣಿ, ಸುಧಾರಿತ ರಾಡಾರ್ ಸೇರಿದಂತೆ ಆಧುನಿಕ ಶಸ್ತಾಸ್ತ್ರಗಳನ್ನು ಹೊಂದಿದ್ದು ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಭಾರತದ ರಕ್ಷಣಾ ವ್ಯಾಪ್ತಿಯನ್ನು ಹೆಚ್ಚಿಸಲಿದೆ ಎಂದು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ಮಹಾಸಾಗರ್ ಪರಿಕಲ್ಪನೆಯಡಿ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಭಾರತ ನಂಬಿಕಸ್ಥ ಭದ್ರತಾ ಪಾಲುದಾರ ದೇಶವಾಗಿ ಹೊರಹೊಮ್ಮಿದೆ. ನೈಸರ್ಗಿಕ ವಿಕೋಪಗಳು ಹಾಗೂ ಇತ್ತೀಚಿನ ಪಶ್ಚಿಮ ಏಷ್ಯಾ ಸಂಘರ್ಷದ ವೇಳೆ ವಾಣಿಜ್ಯ ಹಡಗುಗಳ ಸುರಕ್ಷಿತ ಸಂಚಾರವನ್ನು ಖಚಿತಪಡಿಸುವಲ್ಲಿ ನೌಕಾಪಡೆಯ ಪಾತ್ರ ಮಹತ್ವದ್ದಾಗಿತ್ತು ಎಂದರು. ಮ್ಯಾರಿಟೈಮ್ ಇಂಡಿಯಾ 2030 ಅಡಿಯಲ್ಲಿ ಭಾರತ ಜಾಗತಿಕ ಹಡಗು ನಿರ್ಮಾಣದ ಕೇಂದ್ರವಾಗಲಿದ್ದು ದೇಶದ ಯುವಜನತೆ ಹಾಗೂ ನವೋದ್ಯಮಗಳು ಮುಂದಿನ ಪೀಳಿಗೆಯ ರಕ್ಷಣಾ ತಂತ್ರಜ್ಞಾನ ಅಭಿವೃದ್ಧಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂದು ಸಚಿವ ರಾಜನಾಥ್ ಸಿಂಗ್ ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಬಿಹಾರದ ಗಯಾದಲ್ಲಿ 18ನೇ ಬಿಹಾರ ವಿಧಾನಸಭೆಯ ಸದಸ್ಯರಿಗೆ ಆಯೋಜಿಸಿರುವ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಕಾರ್ಯಕ್ರಮವನ್ನು ಬಿಹಾರ ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಆಯೋಜಿಸಿದೆ. ಇಂದು ವಿಶ್ವ ಜನಸಂಖ್ಯಾ ದಿನ. ಪ್ರತಿ ವರ್ಷ ಜುಲೈ 11ರಂದು ಆಚರಿಸಲಾಗುವ ಈ ದಿನ ಹೆಚ್ಚುತ್ತಿರುವ ಜನಸಂಖ್ಯೆಯಿಂದ ಉಂಟಾಗುವ ಸವಾಲುಗಳು ಮತ್ತು ಅವಕಾಶಗಳ ಬಗ್ಗೆ ಬೆಳಕು ಚೆಲ್ಲುತ್ತದೆ. ಅಲ್ಲದೆ ಜನಸಂಖ್ಯೆಗೆ ಸಂಬಂಧಿಸಿದ ಕಾಳಜಿಗಳನ್ನು ಪರಿಹರಿಸಲು ಮತ್ತು ಸುಸ್ಥಿರ ಭವಿಷ್ಯದತ್ತ ಕೆಲಸ ಮಾಡುವುದನ್ನು ನೆನಪಿಸುತ್ತದೆ. ಇಂದು ಮತ್ತು ಭವಿಷ್ಯಕ್ಕಾಗಿ ಯುವಜನರ ನಿರೀಕ್ಷೆ ಹಾಗೂ ಆಕಾಂಕ್ಷೆಗಳನ್ನು ಅರಿತುಕೊಳ್ಳುವುದು ಈ ವರ್ಷದ ವಿಶ್ವ ಜನಸಂಖ್ಯಾ ದಿನದ ಘೋಷವಾಕ್ಯವಾಗಿದೆ. 1989ರಲ್ಲಿ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮದ ಆಗಿನ ಆಡಳಿತ ಮಂಡಳಿಯಿಂದ ಸ್ಥಾಪಿಸಲ್ಪಟ್ಟ ವಿಶ್ವ ಜನಸಂಖ್ಯಾ ದಿನವು ಜನಸಂಖ್ಯಾ ಸಮಸ್ಯೆಗಳ ಕುರಿತು ತುರ್ತು ಗಮನ ಸೆಳೆಯುವ ಉದ್ದೇಶ ಹೊಂದಿದೆ. 1990ರ ಡಿಸೆಂಬರ್ನಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಜನಸಂಖ್ಯಾ ದಿನ ಆಚರಿಸುವ ನಿರ್ಣಯ ಅಂಗೀಕರಿಸಿತ್ತು. ಕೇಂದ್ರ ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಮಹಾರಾಷ್ಟದ ನಾಗ್ಪುರದಲ್ಲಿಂದು ನಡೆದ 3ನೇ ಬ್ರಿಕ್ಸ್ ಒಕ್ಕೂಟ ರಾಷ್ಟಗಳ ಸಾರಿಗೆ ಸಚಿವರ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವರು, ರಸ್ತೆ, ರೈಲು, ವಿಮಾನಯಾನ ಮತ್ತು ಜಲಮಾರ್ಗ ಸಾರಿಗೆಗೆ ಪರ್ಯಾಯ ಜೈವಿಕ ಇಂಧನಗಳು ಮತ್ತು ಮಾಲಿನ್ಯ ಮುಕ್ತ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವ ಬಗ್ಗೆ ಪ್ರತಿನಿಧಿಗಳು ಒಪ್ಪಿದ್ದಾರೆ ಎಂದು ತಿಳಿಸಿದರು. ಇತ್ತೀಚಿನ ತಲಾ ಆದಾಯ ದತ್ತಾಂಶದ ವಿಶ್ಲೇಷಣೆಯಂತೆ ಸಿಕ್ಕಿಂ ರಾಜ್ಯ ಮತ್ತೊಮ್ಮೆ ದೇಶದಲ್ಲಿ ಅತಿ ಹೆಚ್ಚು ತಲಾದಾಯ ಹೊಂದಿರುವ ಅತ್ಯಂತ ಶ್ರೀಮಂತ ರಾಜ್ಯವಾಗಿ ಹೊರಹೊಮ್ಮಿದೆ. ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಕೇವಲ ಶೇಕಡ 0.05ರಷ್ಟಿದ್ದರೂ 2024-25ರ ಹಣಕಾಸು ವರ್ಷದಲ್ಲಿ ಸಿಕ್ಕಿಂ ರಾಜ್ಯದ ತಲಾ ಆದಾಯ 6.46 ಲಕ್ಷ ರೂಪಾಯಿಗಳಿಗಿಂತಲೂ ಅಧಿಕ ದಾಖಲಾಗಿದೆ. ಇದು ದೇಶದ ಸರಾಸರಿ ತಲಾ ಆದಾಯಕ್ಕಿಂತ ಸುಮಾರು 3 ಪಟ್ಟು ಹೆಚ್ಚಾಗಿದೆ. ಕಳೆದ ಕನಿಷ್ಠ 1 ದಶಕದಿಂದಲೂ ಸಿಕ್ಕಿಂ ಈ ಸ್ಥಾನವನ್ನು ಕಾಯ್ದುಕೊಂಡು ಬಂದಿದ್ದು ವೈಯಕ್ತಿಕ ಆದಾಯದ ಆಧಾರದ ಮೇಲೆ ಭಾರತದ ಅತ್ಯಂತ ಸಮೃದ್ಧ ರಾಜ್ಯ ಎಂಬ ತನ್ನ ಹೆಗ್ಗಳಿಕೆಗೆ ಪುನಃ ಪಾತ್ರವಾಗಿದೆ. ಇಂದು ರಾತ್ರಿ ಮಿಯಾಮಿ ಗಾರ್ಡನ್ಸ್ನಲ್ಲಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ನ ಸವಾಲನ್ನು ಎದುರಿಸಲಿದ್ದು ಪಂದ್ಯವು ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 2:30ಕ್ಕೆ ಆರಂಭವಾಗಲಿದೆ. ನಾಳೆ ಕಾನ್ಸಾಸ್ ಸಿಟಿಯಲ್ಲಿ ನಡೆಯಲಿರುವ 4ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ತಂಡ ಸ್ವಿಟ್ಜರ್ಲೆಂಡ್ ತಂಡವನ್ನು ಎದುರಿಸಲಿದೆ. ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡವು ಬೆಲ್ಜಿಯಂ ವಿರುದ್ದ 2-1 ಗೋಲುಗಳ ಅಂತರದಿಂದ ರೋಚ

ಪದಕ ಜಯ ಸಾಧಿಸಿ ಸೆಮಿಫೈನಲ್ಗೆ ಪ್ರವೇಶಿಸಿದೆ. ಭಾರತೀಯ ಕಾಲಮಾನ ಇದೇ 14ರ ಮಧ್ಯರಾತ್ರಿ ನಡೆಯಲಿರುವ ಸೆಮಿಫೈನಲ್ ಪಂದ್ಯದಲ್ಲಿ ಸ್ಪೇನ್ ಫ್ರಾನ್ಸ್ ತಂಡವನ್ನು ಎದುರಿಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಭಾರತ ನ್ಯೂಜಿಲೆಂಡ್ ನಡುವಿನ ದ್ವಿಪಕ್ಷೀಯ ಸಂಬಂಧ ಕಾರ್ಯತಂತ್ರ ಪಾಲುದಾರಿಕೆಗೆ ಎತ್ತರಿಸಲು ಪ್ರಧಾನಿ ನರೇಂದ್ರ ಮೋದಿ, ನ್ಯೂಜಿಲೆಂಡ್ ಪ್ರಧಾನಿ ನಿರ್ಧಾರ. ಸ್ವದೇಶಿ ನಿರ್ಮಿತ ಗುಪ್ತ ಯುದ್ದ ನೌಕೆ ಐಎನ್ಎಸ್ ಮಹೇಂದ್ರಗಿರಿ ಇಂದು ನೌಕಾಪಡೆಗೆ ಸೇರ್ಪಡೆ. ಇಂದು ವಿಶ್ವ ಜನಸಂಖ್ಯಾ ದಿನ, ಯುವಜನರ ನಿರೀಕ್ಷೆ ಆಕಾಂಕ್ಷೆ ಅರಿತುಕೊಳ್ಳುವುದು ಈ ವರ್ಷದ ಘೋಷವಾಕ್ಯ. ಹಾಗೂ ಫಿಫಾ ವಿಶ್ವಕಪ್ 3ನೇ ಕ್ವಾರ್ಟರ್ ಫೈನಲ್ನಲ್ಲಿಂದು ನಾರ್ವೆ ಇಂಗ್ಲೆಂಡ್ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಕ್ಕೆ.

0: ಇದು ಆಕಾಶವಾಣಿ ಭದ್ರಾವತಿ. ಆತ್ಮೀಯ ಕೇಳುಗರೆ, ಈ ಮಧ್ಯಾಹ್ನದ ಪ್ರಸಾರದ ಹೊತ್ತಿನಲ್ಲಿ ನಿಮ್ಮೊಟ್ಟಿಗೆ ನಾನು ಮಂಗೋಟೆ ಕೆ ಶಿವಕುಮಾರ್. ಸ್ನೇಹಿತರೆ, ಇವತ್ತು ಏನು ವಿಷಯ ಕೊಡಬಹುದು ಅಂತ ಹೇಳಿ ಬಹುಶಃ ನೀವೆಲ್ಲರೂ ಕೂಡ ಕಾತರರಾಗಿ ಕಾಯ್ತಾ ಇದ್ದೀರಿ ಅಂತ ಹೇಳಿ ನಾನು ಭಾವಿಸ್ತೀನಿ. ಇವತ್ತು ಒಂದು ಕೆಲಸ ಮಾಡೋಣ. ನಮ್ಮ ದೈನಂದಿನ ಬದುಕಿನಲ್ಲಿ ಸಂಬಂಧ ಅನ್ನುವಂಥದ್ದು ಬಹಳ ಮಹತ್ವಪೂರ್ಣವಾದ ಒಂದು ವಿಷಯ. ಹಿಂದೆಲ್ಲ ಒಂದು ರೀತಿ ಖುಷಿ ಹೇಗಿರ್ತಿತ್ತು ಅಂತ ಹೇಳಿದ್ರೆ, ಅತ್ತೆ ಮನೆಗೆ ಹೋಗೋದು, ಮಾಮನ ಮನೆಗೆ ಹೋಗೋದು, ಚಿಕ್ಕಪ್ಪ ಚಿಕ್ಕಮ್ಮನ ಮನೆಗೆ ಹೋಗೋದು, ಅಜ್ಜಿ ಮನೆಗೆ ಹೋಗೋದು, ತಾತನ ಮನೆಗೆ ಹೋಗೋದು, ಇವೆಲ್ಲ ಒಂದು ರೀತಿ ಒಬ್ಬ ವ್ಯಕ್ತಿಯನ್ನು ಪರಿಪೂರ್ಣವಾಗಿ ಮಾಡುವಂತಹ ಕೇಂದ್ರಗಳಾಗಿ ಇರ್ತಾ ಇದ್ವು. ಇನ್ನು ಮನೆಗಳು ಹೇಗಿರ್ತಾ ಇದ್ವು ಅಂತ ಹೇಳಿದ್ರೆ, ಒಂದು ಮನೆ ಅಂದರೆ ಅದರಲ್ಲಿ ಅಜ್ಜಿ ತಾತ ಮತ್ತು ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲರೂ ಕೂಡಿ ಒಂದು ಕೂಡು ಕುಟುಂಬ ಇರ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಹೇಗಾಗಿದೆ, ಮನೆಯಲ್ಲಿ ಗಂಡ ಹೆಂಡತಿ ಒಂದು ಮಗು, ಹೆಚ್ಚು ಅಂದರೆ ಎರಡು ಮಗು ಇಷ್ಟೇ. ಇದನ್ನೇ ಒಂದು ಕುಟುಂಬ ಅನ್ನುವಂಥ ಪರಿಕಲ್ಪನೆಗೆ ನಾವು ಈಗ ನೂಕಲ್ಪಟ್ಟಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈಗ ನಮ್ಮ ಮಕ್ಕಳಿಗೆ ಇದೇ ಒಂದು ಸಂಸಾರ ಅನ್ನುವಂಥ ಪರಿಕಲ್ಪನೆ ಬಂದುಬಿಟ್ಟಿದೆ. ಏನು, ತಂದೆ ತಾಯಿ ಮಕ್ಕಳು ಇದಿಷ್ಟೇ ಅಂತ ಅಂದ್ಕೊಳ್ತಾರೆ. ಮತ್ತು ಸಂಬಂಧದ ಮೌಲ್ಯಗಳು ಹೆಚ್ಚು ಜನರಿಗೆ ಪರಿಚಯ ಆಗ್ತಾನೇ ಇಲ್ಲ. ಎಲ್ರಿಗೂ ಒಂದೇ ಪದ ಅಂಕಲ್ ಅಂಕಲ್, ಹೆಣ್ಮಕ್ಕಳಾದರೆ ಆಂಟಿ ಆಂಟಿ, ಅದು ಚಿಕ್ಕಮ್ಮ ಆಗಿರಲಿ ದೊಡ್ಡಮ್ಮ ಆಗಿರಲಿ ಅತ್ತೆ ಆಗಿರಲಿ, ಎಲ್ರಿಗೂ ಅದೊಂದೇ ಪದಗಳು ಸಾಮಾನ್ಯ ಬಳಕೆ ಆಗ್ತಾ ಇದೆ. ಈ ಒಂದು ಸಂಬಂಧಕ್ಕೆ ನನಗನ್ಸುತ್ತೆ ನಮ್ಮ ಜೀವನ ಶೈಲಿ, ಅದರಲ್ಲೂ ವಿಶೇಷವಾಗಿ ಮೊಬೈಲು ಬಹಳ ಪೆಟ್ಟು ಕೊಟ್ಟಿದೆ ಅಂತ. ಹಾಗಾಗಿ ಕೇಳಿದ್ರೆ ಈ ಸಂದರ್ಭದಲ್ಲಿ ಸಂಬಂಧದ ಬಗ್ಗೆ ಒಂದು ನಿಮಿಷ ಮಾತಾಡಿ, ಅದ್ರ ಜೊತೆಗೆ ಒಂದು ಹಾಡು ಹೇಳಿ. ನಿಮಗಿಷ್ಟವಾಗಿರ್ತಕ್ಕಂಥ ಯಾವುದೇ ಹಾಡು ಇರಬಹುದು, ಅದು ಸಂಬಂಧವನ್ನು ಸೂಚಿಸುವಂತಹ, ಸಂಬಂಧವನ್ನು ಬೆಸೆಯುವಂತಹ ಅಥವಾ ಸಂಬಂಧದ ಮಹತ್ವವನ್ನು ತಿಳಿಸುವಂತಹ ಒಂದು ಹಾಡು ಆಗಿರಲಿ. ಇನ್ಯಾಕೆ ತಡ ಕರೆ ಮಾಡಿ ಸಂಬಂಧದ ಬಗ್ಗೆ ಮಾತಾಡಿ, ಹಾಡು ಹೇಳಿ. ಹಲೋ
1: ಸರ್, ನಮಸ್ತೆ.
0: ನಮಸ್ಕಾರ, ಯಾರು ಮಾತಾಡೋದು?
1: ರಾಧಾ.
0: ಹೇಳಿ ರಾಧಾ ಅವರೇ, ಈಗ ವಿಷಯ ಕೇಳ್ಕೊಂಡ್ರ?
1: ಕೇಳಿಸ್ಕೊಂಡೆ ಸರ್.
0: ಏನ್ ಹೇಳಿ?
1: ಸಂಬಂಧಗಳ ಬಗ್ಗೆ ಮಾತನಾಡಿ. ನೀವು ಹಾಡೋ ಹಾಡಲ್ಲಿ ಯಾವ್ದಾದ್ರು ಒಂದು ಸಂಬಂಧದ ಬಗ್ಗೆ ಇರುವಂತ ಹಾಡು.
0: ಖಂಡಿತ ಹೇಳಿ.
1: ಸಂಬಂಧ ಅಂದ್ರೆ ಅದು ರಕ್ತಗತವಾಗಿ ಬಂದಿರ್ಬೇಕು ಅಂತ ಏನಿರಲ್ಲ. ಅಭಿರುಚಿಗಳ ಮೇಲೆ ಹೊಂದಾಣಿಕೆ ಇದ್ರೆ ಅದನ್ನ ಒಂದು ರೀತಿ ಸಂಬಂಧ ಅಂತ ಕರಿತೀವಿ, ನನ್ನ ಅಭಿಪ್ರಾಯ. ಅದಕ್ಕೆ ವಯಸ್ಸಿನ ಅಂತರ ಇರಲ್ಲ, ಲಿಂಗ ಭೇದ ಇರಲ್ಲ. ಇದು ರಕ್ತ ಸಂಬಂಧ, ಅದು ಬೇರೆ ಆಗುತ್ತೆ. ಅದು ಆಟೋಮೆಟಿಕಲಿ ಮಿಡದೆ ಮಿಡಿಯುತ್ತೆ, ತಮ್ಮ ರಕ್ತ ತಮಗೆ ಮಿಡಿಯುತ್ತೆ ಅಂತಾನೆ ಹೇಳ್ತಾರೆ. ಅದು ಆ ಕ್ಷಣಕ್ಕೆ ಏನೇ ಸಿಟ್ಟು ತೆಳುವು ಮಾಡ್ಬೋದು, ಅಕ್ಕ ತಂಗಿರಾಗ್ಲಿ ಮನೇಲಿ ಅಣ್ಣ ಸಂಬಂಧ ಇರ್ಬೋದು, ಆದ್ರೆ ಹೊರಗಿನವರು ಯಾವ್ದೇ ಸಂಬಂಧ ಇಲ್ಲದವರು ಅಂತ ಹೇಳ್ತಾರಲ್ಲ, ಅಂತವ್ರ ಜೊತೆ ಹೊಂದಾಣಿಕೆಯಿಂದ ಇರೋದನ್ನೇ ಅರ್ಥ ಮಾಡ್ಕೊಳ್ಳೋದ್ರ ಮೇಲೆ ಅದು ಆಧಾರವಾಗಿದೆ.
0: ಓಕೆ ರಾಧಾ ಅವರೇ, ಯಾವ ಹಾಡು ನೆನ್ಪು ಮಾಡ್ಕೋತೀರಿ ಈ ಸಂದರ್ಭದಲ್ಲಿ?
1: ಸರ್, ತನ್ನ ಕುಟುಂಬದ ಬಗ್ಗೆನೆ ಹೇಳ್ಬೋದು ಸರ್.
0: ಹೇಳಿ.
1: ಭಾಗ್ಯವಂತರು ನಾವೇ, ಭಾಗ್ಯವಂತರು.

0: ತಂದೆ ಪ್ರೀತಿಯ ತಾಯಿ ಮಮತೆಯ ಪಡೆದ ನಾವುಗಳೇ ಪುಣ್ಯವಂತರು. ಧನ್ಯವಾದಗಳು.
1: ಧನ್ಯವಾದಗಳು. ಮುಂದಿನ ಕರೆ ಹೋಗೋಣ.
0: ಓಕೆ ಸರ್, ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕೆ.
1: ಕೇಳಿದ್ರೆ ಮತ್ತೆ ಯಾರು ಕರೆ ಮಾಡ್ತೀರಿ? ಹಲೋ,
2: ಹಲೋ,
1: ಯಾರು?
2: ಗೋಣಿಬೀಡಿಂದ.
1: ಗೋಣಿಬೀಡಿಂದ ಜಯಕ್ಕ. ಜಯಕ್ಕ, ಶಿರಸಾಷ್ಟಾಂಗ ನಮಸ್ಕಾರಗಳು.
2: ನಿಮಗೆ ನಮಸ್ಕಾರ.
1: ಹೇ, ದೊಡ್ಡವರಿಗೆ ಆತರ ಹೇಳಿದಾಗ ಚಿಕ್ಕವರಿಗೆ ನೀವು ಆಶೀರ್ವಾದ ಮಾಡಬೇಕು.
2: ಆಶೀರ್ವಾದ ಮಾಡ್ಬೇಕ?
1: ಹೌದು.
2: ಅಷ್ಟ ವಯಸ್ಸಾಗಿತ್ತ ನನಗೆ, ನಿಮ್ಗಿಂತ 10 ವರ್ಷ ದೊಡ್ಡವಳ.
1: ಆಗಿದೆ, ಜಾಸ್ತಿ ಆಗಿದೆ.
2: ಹೌದಾ? ಹಂಗಾದ್ರೆ 100 ವರ್ಷ ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡೋದು.
1: ವಾವ್, ಥ್ಯಾಂಕ್ ಯು. ಹೇಳಿ ಸಂಬಂಧದ ಬಗ್ಗೆ ಹೇಳಿ. ಸಂಬಂಧದ ಬಗ್ಗೆ ಹೇಳಿ. ಅಯ್ಯೋ, ಆಕಾಶವಾಣಿನಲ್ಲಿ 100 ವರ್ಷ ಇದ್ರೆ ಮತ್ತಿನ್ ಯಾಕೆ ಹೇಳಿ? ಸಂಬಂಧದ ಬಗ್ಗೆ ಹೇಳಿ.
2: ಸಂಬಂಧದ ಬಗ್ಗೆ ಏನ್ ಹೇಳೋದು? ಈಗಿನ ಸಂಬಂಧ ಹುಡುಕಾಡ್ಕೋಬೇಕಷ್ಟೇ, ಹುಡುಕ್ಬೇಕು ಎಲ್ಲಿ ಹೋಯ್ತು ಅಂತ. ಹತ್ರದಲ್ಲಿ ಸಿಗೋದಲ್ಲ ಈಗ. ಹಿಂದಿನ ಕಾಲದಲ್ಲಿ ನಾವು 6 ಜನ ಮಕ್ಕಳು ನಮ್ಮ ಅಮ್ಮನಿಗೆ, ಎಲ್ಲ ಜೊತೆಯಲ್ಲಿದ್ದು ಮದುವೆ ಆಗಿ 4 ಮಕ್ಕಳು, 4ನೇ ಮದುವೆ ಗಂಟ ಅವ್ರ ಅಣ್ಣ ತಮ್ಮ ಜೊತೆಲೇ ಇದ್ರು. ಈಗೆಲ್ಲ ಬೇರೆ ಬೇರೆ ಬೇರೆ ಬೇರೆ, ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಅನ್ನೋ ಕಾಲಕ್ಕೆ ಬಂದ್ಬಿಟ್ಟಿದಾರೆ ಈಗ.
1: ಹೌದಲ್ಲ?
2: ಲೆಕ್ಕಕ್ಕೆ ಅಪ್ಪ ಅಮ್ಮನು ಬೇಡ, ಇವ್ರು ಯಾಕಪ್ಪ ಇದಾರೆ ಅನ್ನೋ ಲೆಕ್ಕ. ಈಗ ಅಕಸ್ಮಾತ್ ಬರ್ತಿದ್ರು, ಕೆಲವರು ಅನಾಥ ಆಶ್ರಮಕ್ಕೆ ಅಲ್ಲಿ ಇಲ್ಲಿ ಸೇರ್ಕೊಂಡು ಕೇಟ ಕೈ ತೊಳ್ಕೊಂಡಿರ್ತಾರೆ.
1: ಎಂತ ದುರಂತ ಅಲ್ಲ. ಯಾವ ಹಾಡು ನೆನ್ಪು ಮಾಡ್ಕೋತೀರಿ ಜಯಕ್ಕ? ಈಗ
2: ನಾನು ಜಲ್ಮ ನೀಡುತ್ತಾಳೆ ನಮ್ಮ ತಾಯಿ.
1: ಹೇಳಿ ಹೇಳಿ ಹೇಳಿ.
2: ಜಲ್ಮ ನೀಡುತ್ತಾಳೆ ನಮ್ಮ ತಾಯಿ, ಅನ್ನ ನೀಡುತ್ತಾಳೆ ಭೂಮಿ ತಾಯಿ, ಮಾತು ನೀಡುತ್ತಾಳೆ ಕನ್ನಡ ತಾಯಿ, ಪಾಪ ತೊಳೆಯುತ್ತಾಳೆ ಕಾವೇರಿ ತಾಯಿ, ಪಾಪ ತೊಳೆಯುತ್ತಾಳೆ ಕಾವೇರಿ ತಾಯಿ.
1: ಧನ್ಯವಾದಗಳು ಜಯಕ್ಕ.
2: ನೀಡುತ್ತಾಳೆ ನಮ್ಮ ತಾಯಿ.
1: ಧನ್ಯವಾದಗಳು.
2: ನೀಡುತ್ತಾಳೆ ಭೂಮಿ ತಾಯಿ, ಮಾತು ನೀಡುತ್ತಾಳೆ ಕನ್ನಡ ತಾಯಿ, ಪಾಪ ತೊಳೆಯುತ್ತಾಳೆ ಕಾವೇರಿ ತಾಯಿ.
1: ಧನ್ಯವಾದಗಳು ಜಯಕ್ಕ.
2: ಪದ
1: ಧನ್ಯವಾದ. ಧನ್ಯವಾದಗಳು. ಕೇಳಿದ್ರೆ ಮತ್ತೆ ಯಾವ ಹಾಡು ನೆನಪು ಮಾಡ್ಕೋತೀರಿ? ಸಂಬಂಧದ ಬಗ್ಗೆ ಎರಡು ಮಾತಾಡಿ. ಹಲೋ.
3: ಹಲೋ ಸರ್, ನಾನು ಬಿದ್ರೆಯಿಂದ ಗಾಯತ್ರಕ್ಕ.
1: ಸಂಬಂಧದ ಬಗ್ಗೆ ಮಾತಾಡಿ
3: ಸರ್. ಈಗ ಸಂಬಂಧದ ಹೆಂಗೋತ್ರ, ಹಳೇದ್ ಬಹಳ ಇತ್ತು ಹಳೆ ಕಾಲದಲ್ಲಿ. ತಾಯಿ ತಂದೆ ಅಜ್ಜಿ ಅಜ್ಜ ಮೊಮ್ಮಕ್ಕಳು, ಮನೆ ತುಂಬಾ 30-40 ಜನ ಇದ್ದಿದ್ ನೋಡಿದ್ವಿ ನಾವು. ಈಗ ನೀವ್ ಹೇಳ್ದಂಗೆ ಗಂಡ ಹೆಂಡತಿ ಮಕ್ಕಳಿಗೆ ಸೀಮಿತ ಆಗ್ಬಿಟ್ಟದ. ಏನ್ ಮಾಡ್ತೀರ ಈಗಿನ ಪರಿಸ್ಥಿತಿ? ದುಡ್ಡಿಗೆ ಬಹಳ ಮಹತ್ವ, ಸಂಬಂಧಗಳಿಗೆ ಮಹತ್ವನೇ ಇಲ್ಲ ಸರ್. ಹೆಂಗೋತ್ರ ದುಡ್ಡು ಇದ್ಬಿಟ್ರೆ ಅವು ಅದೇ ಎಲ್ಲ ಸಂಬಂಧಗಳು ಅಂತ ತಿಳ್ಕೊಂಡ್ಬಿಡ್ತಾರ ಜನ. ಹಂಗಾಗಿ ಈಗ 10 ಜನ ಇರೋದು ಕುಟುಂಬ, ಜನ ಕುಟುಂಬ ಇಲ್ಲ ಸರ್. ಈಗ
1: ಅಯ್ಯೋ 10 ಜನಕ್ಕೆ ಹೋದ್ರೆ ನೀವು 4 ಜನ 5 ಜನ ಇರೋದಿಲ್ಲ.
3: 5 ಜನ ಇರು, ನೀವ್ ಹೇಳ್ದಂಗ ಅದೇ ದೊಡ್ಡ ಮಾತು.
1: ಖಂಡಿತ ಖಂಡಿತ. ಹಾಡು ಯಾವ್ದು ನೆನ್ಪು ಮಾಡ್ಕೊಂತೀರಿ?
3: ಒಳ್ಳೆ ವಿಚಾರ ತಗೊಂಡಿದ್ದೀರ ಸರ್ ನೀವು. ಅಂತ ಖುಷಿ ಇದ್ರಲ್ಲಾರ ಸ್ವಲ್ಪ ಜನಕ್ಕೆ ಮುಟ್ಟುತ್ತೇನೋ ಅಂತ.
1: ಮುಟ್ಲಿ ಮುಟ್ಲಿ ಅಂತ ಹಾರೈಸೋಣ. ಹಾಡು ಯಾವ್ದು ನೆನ್ಪು ಮಾಡ್ಕೋತೀರಿ?
3: ಹಾಡು ಸರ್.

0: ಶಕ್ತಿ ಹೇಳುವರ್ಯಾರಮ್ಮ ಅಮ್ಮ ಅಮ್ಮ.
1: ಥ್ಯಾಂಕ್ಸ್ ಅಮ್ಮ, ತುಂಬಾ ಸೊಗಸಾಗಿ ಹಾಡಿದ್ರಿ, ಧನ್ಯವಾದ ಕರೆ ಮಾಡಿದಕ್ಕೆ. ಸ್ನೇಹಿತರೆ, ಮತ್ತಾರು ಕರೆ ಮಾಡ್ತೀರಿ, ಕರೆ ಮಾಡಿ ಸಂಬಂಧದ ಬಗ್ಗೆ ಮಾತಾಡಿ. ಹಲೋ,
2: ಹಲೋ ಸರ್, ನಮಸ್ತೆ. ನಾನು ಮಂಜುನಾಥ್, ಲಕ್ಷ್ಮೀ ಶೆಟ್ಟಿ ಅಂತ.
1: ಮಂಜುನಾಥ್ ಅವರೇ ಹೇಳಿ.
2: ಅದೇ ಸಂಬಂಧದಲ್ಲಿ ಹಿಂದೆ ಮಕ್ಕಳು, ಅಜ್ಜ, ತಾತ, ಅಜ್ಜಿ, ತುಂಬಾ ಮನೆ, ತುಂಬಾ ಜನ ಇದ್ರು.
1: ಹೌದು,
2: ಸಂಬಂಧಕ್ಕೆ ಅರ್ಥ ಇತ್ತವಾಗ, ಈಗ ಅರ್ಥ ಇಲ್ಲ. ಆದ್ರೆ ನನ್ನ ಪ್ರಕಾರ ನಮ್ಮ ಮನೇಲಿ ಏನಪ್ಪಾ ಅಂದ್ರೆ, ನಾನು ಮೂರ್ ಜನ ಮಕ್ಕಳು, ನನಗಿಬ್ರು ಅಳಿಯಂದ್ರು, ಒಬ್ಳು ಸೊಸೆ, ಮೂರ್ ಜನ ಮೊಮ್ಮಕ್ಕಳು. ನನ್ನ ಸಂಸಾರ ತುಂಬಿದ ಕುಟುಂಬ, ಚೆನ್ನಾಗಿದೆ, ಖುಷಿ ಕೊಡ್ತಾ ಇದೆ, ಎಲ್ಲರು ಬರ್ತಾರೆ, ಸಂತೋಷನ ಹಂಚ್ಕೊಳ್ತೀವಿ, ಹಬ್ಬ ಎಲ್ಲ ಶೇರ್ ಮಾಡ್ತೀವಿ. ಹಾಗಾಗಿ ನಮ್ಮನೇಲಿ ಜನಸಂಖ್ಯೆ ತುಂಬಾ ಇದ್ರು, ಒಂಟಿತನ ಕಾಣಲ್ಲ.
1: ಗುಡ್, ಖುಷಿ ಆಯ್ತು ನಿಮ್ ಮಾತ್ ಕೇಳಿ.
2: ಏನ್ ಮಾಡ್ತಾರೋ ಗೊತ್ತಿಲ್ಲ, ಎಲ್ಲರೂ ನಂಬಿಕೆ ಸಾಕು ಅಂತಾರೆ.
1: ಹೌದು ಹೌದು,
2: ಅದು ನಮ್ಮ ಇದು ಚೆನ್ನಾಗಿದೆ.
1: ಆಯ್ತು ಸರ್, ಹಾಡು ಯಾವ್ದು ನೆನ್ಪ್ ಮಾಡ್ಕೊಂತೀರಿ?
2: ಸರಿ ಸರ್, ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ನಮ್ಮ ಸಂಸಾರ ಆನಂದ ಸಾಗರ. ಧನ್ಯವಾದ ಸರ್.
1: ಧನ್ಯವಾದಗಳು ಸರ್. ಸ್ನೇಹಿತರೆ, ಮತ್ಯಾವ ಹಾಡು ನೆನ್ಪ್ ಮಾಡ್ಕೋತೀರಿ? ಹಲೋ,
3: ನಮಸ್ಕಾರ ಸರ್.
1: ನಮಸ್ಕಾರ, ಯಾರು ಮಾತಾಡೋದು?
3: ಸಂಬಂಧದ ಜೊತೆಯಲ್ಲಿ ಸಂಬಂಧವನ್ನು ಬೆಳೆಸುತ್ತ ಸಂಬಂಧದಲ್ಲಿ ಬಾನಿಂದ ನಮ್ಮೆಲ್ಲರನ್ನು ಸೆಳೆಯುವ ನಮ್ಮ ಬಾನುಲಿಯ ನಿಮ್ಮೆಲ್ಲರಿಗೂ ಸಂಬಂಧದ ವಿಶೇಷ ಶುಭಾಶಯಗಳು.
1: ಧನ್ಯವಾದಗಳು ಸರ್.
3: ರಾಜಶಂಕರ್ ಏಟಾ.
1: ಓಕೆ
3: ಸರ್, ಸಂಬಂಧ ಹಿಂದೆ ಹೇಗಿತ್ತು ಅಂದ್ರೆ, ಏನೇ ಒಂದು ರಜಾ ಬರ್ಲಿ, ಒಂದು ಇದು ಬರ್ಲಿ, ನಮ್ಮ ದೊಡ್ಡಮ್ಮರ ಮನೆ, ದೊಡ್ಡಪ್ಪವ್ರ ಮನೆ, ಮಾವೋರ್ ಮನೆ, ಅಲ್ಲಿ ಇಲ್ಲಿ ಅಂತ ಹೋಗೋ ಅಭ್ಯಾಸ ತುಂಬಾ ಇತ್ತು. ಮಕ್ಕಳಿಗೆ ಆಗ್ಲಿ, ದೊಡ್ಡವರಿಗೆ ಆಗ್ಲಿ, ಅದೊಂದು ಖುಷಿ ಇತ್ತು.
1: ಹೌದು.
3: ಆಮೇಲೆ ಕೂಡು ಕುಟುಂಬ ಅಂತ ಇತ್ತು ಅಂದ್ರೆ, ಅವ್ರು ಪ್ರತಿಯೊಂದು ಆ ಮನೆಗಳು ನೋಡಕ್ಕೆ ಒಂದ್ ಚಂದ ಇತ್ತು. ಆ ಕುಡು ಕುಟುಂಬಗಳು ಏನೇನ್ ಆಗಿದಾವೆ ಅಂದ್ರೆ ಸರ್, ಛಿದ್ರ ಛಿದ್ರ ಆಗೋಗ್ಬಿಟ್ಟಿದೆ. ಆಮೇಲೆ ಒಂದು ಮನೆಯಲ್ಲಿ ನಾಲ್ಕ್ ಜನ ಐದ್ ಜನ ಇರ್ತೀವಿ. ಈಗ ಏನಾಗಿದೆ ಅಂದ್ರೆ, ಮನೆಯಲ್ಲಿ ಒಬ್ರು ಇರೋದು ಒಂದೊಂದ್ ಟೈಮ್ ಕಷ್ಟ ಇರುತ್ತೆ, ಅಥವಾ ಒಬ್ರು ಇಬ್ರು ಇರಂಗಾಗಿದೆ. ಆಮೇಲೆ ಹಬ್ಬ ಹರಿದಿನ ಬಂತು ಅಂದ್ರೆ, ಎಲ್ಲಾರು ಒಂದ್ ಕಡೆ ಸೇರ್ಕೊತಾ ಇದ್ವಿ, ಖುಷಿಯಿಂದ ಎಲ್ಲ ಹಬ್ಬ ಮಾಡ್ತಾ ಇದ್ವಿ. ಆದ್ರೆ ಈಗ ಹಬ್ಬ ಮಾಡೋದ ಅಪ್ಪ ಅಮ್ಮ ಇಬ್ರು ಬಿಟ್ಟು ಬೇರೆ ಯಾರು ಮಾಡಲ್ಲ. ಆ ಸ್ಥಿತಿಗೆ ಬಂದ್ ತಲುಪಿದೀವಿ. ಇದಕ್ಕೆಲ್ಲ ಕಾರಣ ಏನು ಅಂದ್ರೆ, ಈಗಿನ ಒಂದು ಹಣದ ಓಟದ ಸಮಸ್ಯೆ ಆಗ್ತಿದೆ. ಅಂದ್ರೆ ಪ್ರತಿ ಒಂದು ಏನಾಗಿದೆ, ಒಂದು ಕೆಲಸದ ಒತ್ತಡ, ಮತ್ತೆ ಪ್ರತಿ ಒಂದು ವಿಚಾರದಲ್ಲೂ ಅಷ್ಟೇನೆ, ಒಂದು ಸಮಯನೇ ಇಟ್ಕೊಂಡಿಲ್ಲ. ಆ ಸ್ಥಿತಿಯಲ್ಲಿ ಈಗಿನ ಪರಿಸ್ಥಿತಿ ಬಂದ್ಬಿಟ್ಟಿದೆ.
1: ಧನ್ಯವಾದಗಳು ಸರ್, ಕರೆ ಮಾಡಿದಕ್ಕೆ. ಮತ್ತೆ ಈಗ ಹಾಡು ಯಾವ್ದು ಹೇಳ್ತೀರಾ?
3: ಹಾಡು

0: ಬದುಕಿನ ಅಳಿಸಲು ಸಾಧನ,
1: ಬಡತನ ಅಳಿಸಲು ಸಾಧನ
0: ಸಾಧನ.
1: ಥ್ಯಾಂಕ್ ಯು ಸರ್.
0: ಥ್ಯಾಂಕ್ ಯು, ಧನ್ಯವಾದ.
1: ಕಿಡ್ಗ್ರೆ ಮತ್ತೆ ಯಾವ ಹಾಡು ನೆನಪು ಮಾಡ್ಕೋತೀರಿ? ಯಾರು ವಿಷಯ ಮಾತಾಡ್ತೀರಿ? ಇತ್ತೀಚಿನ ಸಂಬಂಧಗಳು, ಸಂಬಂಧಗಳ ಬಗ್ಗೆ ಬೆಸೆಯುವಂತಹ ಹಾಡುಗಳು ನೆನಪು ಮಾಡ್ಕೊಳ್ಳಿ. ಹಲೋ,
2: ನಮಸ್ತೆ ಸರ್.
1: ನಮಸ್ಕಾರ.
2: ಕೃಷ್ಣಪ್ಪ ಜಂಡಾಪುರ ಸರ್.
1: ಕೃಷ್ಣಪ್ಪ ಸರ್, ಹೇಳಿ ಸಂಬಂಧದ ಬಗ್ಗೆ.
2: ಸಂಬಂಧದ ಬಗ್ಗೆ ಹಾಕಿದ್ರೆ ಒಳ್ಳೆ ಕಾರ್ಯಕ್ರಮ ಇಟ್ಟಿದ್ದೀರ, ಚೆನ್ನಾಗಿದೆ ಪ್ರೋಗ್ರಾಮ್ಗಳು. ಸಂಬಂಧ ಅಂದ್ರೆ ಹಿಂದಿನ ಸಂಬಂಧಕ್ಕೂ ಈಗಲೂ ಸಂಬಂಧಕ್ಕೂ ಭಾರಿ ಹೆಚ್ಚು ಕಡಿಮೆ
1: ವ್ಯತ್ಯಾಸ ಇದೆ,
2: ಅಂತರ ಇದೆ. ಅಂದ್ರೆ ಈಗ ಕಾಲಿನ ತಕ್ಕನಾಗೆ ನಡ್ಕೊಂಡು ಹೋಗ್ತಾ ಇದೆ ಅಂತ ಒಂದು ಪಕ್ಷ ನಮ್ದು ಹೇಳ್ಬೋದು. ಅಂದ್ರೆ ಹಿಂದಿನ ತರ ಬಾಳಕ್ ಆಗಲ್ಲ, ಬರೀ ಇವೆಲ್ಲ ಸಂಸಾರ ಇಲ್ಲಾಂದ್ರೆ ಬರೀ ಓದ್ಬೇಕು, ಕೆಲಸ ಸೇರ್ಬೇಕು, ದುಡಿಮೆ ಮಾಡ್ಬೇಕು, ಮನೆ ಕಟ್ಟಬೇಕು, ನಾವು ಚೆನ್ನಾಗಿರ್ಬೇಕು ಅನ್ನೋದೊಂದೇ ಮನೋಭಾವನೆ ಅವರಿಗೆ ಜಾಸ್ತಿ. ಹಿಂದೆ ಎಲ್ಲ ಒಂದ್ ಸ್ವಲ್ಪ ಪ್ರೀತಿ ವಿಶ್ವಾಸದಿಂದ ಜೀವನ ಸಾಕ್ತಾ ಇದ್ರು, ಅವ್ರಿಗೂ ಯಾವ್ದು ಆಸೆ ಇರ್ಲಿಲ್ಲ ಅವಾಗೆಲ್ಲ. ಅದೊಂದು ಅವಾಗ ಸಂಸಾರ ಚೆನ್ನಾಗಿ ನಡೀತಾ ಇತ್ತು, ಈಗಿನ ತಕ್ಕನಾಗಿ ನಡೀತಾ ಇದೆ ಸರ್. ಈಗ
1: ಧನ್ಯವಾದ ಸರ್. ಯಾವ ಹಾಡು ನೆನ್ಪು ಮಾಡ್ಕೋತೀರಿ?
2: ನಾವು ಯಾವ್ದಾರು ಹೇಳ್ಬೋದು.

0: ಗೊತ್ತಿಲ್ಲ
1: ಹೇಳಿ. ಸಂಬಂಧಕ್ಕೆ ಸಂಬಂಧಪಟ್ಟಂತೆ
0: ಹೋಗದಿರಿ ಸೋದರರೇ, ಹೋಗದಿರಿ ಬಂಧುಗಳೇ.
1: ಥ್ಯಾಂಕ್ ಯು ಸರ್, ಧನ್ಯವಾದ ಕರೆ ಮಾಡೋದಕ್ಕೆ. ಹಲೋ ಹಲೋ
2: ಹಲೋ
1: ಹೇಳಿ.
2: ಓ ನಾನು ಸರ್ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಕುಂಬ್ಳೂರು.
1: ಹಾ
2: ಚಲೋರಾಜ್,
1: ಚಲೋರಾಜ್ ಅವರೇ, ಕಾರ್ಯಕ್ರಮ ಕೇಳ್ತಾ ಇದ್ದೀರಾ? ಮಾತಾಡಿ.
2: ಅದೇ ಸಂಬಂಧ ಈಗೆಲ್ಲ ದೂರ ಸರ್, ಈಗ ಹತ್ರ ಬರಂಗಿಲ್ಲ, ನಾವು ಹೋಗಲ್ಲ, ಪ್ರೀತಿ ವಿಶ್ವಾಸ ಇಲ್ಲ. ಹಂಗಾಗಿ ಅವರೊಟ್ಟಿಗೆ ಅವ್ರ ನಂಚನ ಮಾಡ್ಕೊಂಡು ಹೋಗೋದು. ಈಗ ಅವ್ರ ಹೆಂಡ್ರು, ಅವ್ರ ಮಕ್ಳು, ಮೊಮ್ಮಕ್ಳು ಅಷ್ಟೇ
1: ಅಷ್ಟೇ ಸಂಬಂಧ.
2: ಹೌದು, ಅಲ್ಲಿಗೆ ಸೀಮಿತ.
1: ಆಯ್ತು ಸರ್, ಈಗ ಯಾವ್ದು ಹಾಡು ನೆನ್ಪು ಮಾಡ್ಕೋತೀರಾ?
2: ಯಾವ್ದು ನಾನು ಹಾಡಿಲ್ಲ ಸೇನು ಬಾ. ಅಮ್ಮ ನಿನ್ನ ತೋಳಿನ ಬಿಕ್ಕಂದ ನಾನು ಅಷ್ಟೇ.
1: ಅಲ್ಲ ಯಾವತ್ತು ಹಾಡಿಲ್ಲ ಅಂತೀರಿ, ಎಷ್ಟು ಚೆನ್ನಾಗಿ ಹೇಳಿದ್ರಿ ಒಂದ್ ಲೈನು.
2: ಹಾಡಿಲ್ಲ ಸರ್, ಕೇಳ್ತಾ ಇರ್ತೀನಿ.
1: ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕೆ ಸರ್.
2: ಆಯ್ತು.
1: ಸ್ನೇಹಿತರೆ ಕರೆ ಮಾಡಿ, ದೂರವಾಣಿ ಸಂಖ್ಯೆ ನೆನಪಿಸ್ತಾ ಇದ್ದೀನಿ, 08282820074. ಚಿಕ್ಕಪ್ಪ ಸ್ವಲ್ಪ ತಡೀರಿ, ಫೋನ್ ನಂಬರ್ ಹೇಳ್ತಾ ಇದ್ದೀನಿ.
3: ಹೇಳ್ರಿ ಹೇಳ್ರಿ ಸರ್, ಪರವಾಗಿಲ್ಲ.
1: ಹ್ಮ್, ಆಯ್ತು
3: ಆಯ್ತು ಸರ್.
1: ಹಾ ಮಾತಾಡಿ
3: ಸರ್. ನಮಸ್ಕಾರ.
1: ನಮಸ್ಕಾರ
3: ಸರ್, ಹೇಗಿದ್ದೀರಾ? ನನ್ನ ಹೆಸರು ಚಿಕ್ಕಪ್ಪ, ಶಿವಮೊಗ್ಗದಿಂದ ಮಾತಾಡ್ತಿರೋದು ಸರ್.
1: ಗೊತ್ತಾಯ್ತು ಸರ್, ಸಂಬಂಧದ ಬಗ್ಗೆ ಹೇಳಿ.
3: ಹೌದು ಸರ್, ಅವಾಗಿನ ಸಂಬಂಧಕ್ಕೂ ಈಗಿನ ಸಂಬಂಧಕ್ಕೂ ತುಂಬಾನೇ ವ್ಯತ್ಯಾಸ ಇದೆ ಸರ್. ಅವಾಗ ಕೂಡು ಕುಟುಂಬದಲ್ಲಿ ಇದ್ದಾಗ ಎಂತ ಬಾಂಧವ್ಯ ಇರೋದು ಅಂದ್ರೆ ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಮಾತಾಡೋದಾಗ್ಲಿ, ಒಂದು ಯಾವುದೇ ಒಂದು ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದಾಗ್ಲಿ, ಮತ್ತೆ ಊಟ ತಿಂಡಿ ಮಾಡೋದಾಗ್ಲಿ, ಮತ್ತೆ ಎಲ್ಲಿಗಾರ ಹೋಗೋಕ್ಕಾರೆ ಬರೋದಾಗ್ಲಿ, ಹೇಳೋದಾಗ್ಲಿ, ಹೋಗೋದಾಗ್ಲಿ. ಈಗ ನಾವ್ ಎಲ್ಲಾರ ಹೋದಾಗ ಮನೇಲಿ ನಮ್ಮ ನಮಗ್ ಗೊತ್ತಿರೋ ಪ್ರಕಾರ ನಾವು ಎಲ್ಲಾರ ಹೊರಗ್ ಹೋಗ್ಬೇಕಾದ್ರೆ ಹೋಗ್ ಬರ್ತೇವೆ ಅಂತ ಹೇಳಿ ನಮ್ಮ ತಂದೆ ತಾಯಿಗೆ ಕಾಲಿಗೆ ಬಿದ್ದೆ ನಾವ್ ಹೊರಗ್ ಹೋಗ್ತಾ ಇದ್ದ ಸರ್. ಈಗ ಕಾಲಿಗೆ ಬೀಳದಿರ್ಲಿ, ಅದು ಹೋಗ್ತವಿ ಅಂತಾನೆ ಹೇಳ್ತಾರ, ಇಲ್ಲ ಹಂಗೆ ಹೋಗ್ತಾ ಇರ್ತಾರೆ ಸರ್. ಈಗ
1: ಹೌದಲ್ಲ,
3: ಆಮೇಲೆ ಅವಾಗಿನ ಕಾಲದಲ್ಲಿ ಎಲ್ಲರಿಗೂ ಒಂದು ಬಾಂಧವ್ಯತೆ ಇತ್ತು, ಎಲ್ಲ ಚಿಕ್ಕಪ್ಪ ಅಂದರೆ ಆಗ್ಲಿ, ದೊಡ್ಡಪ್ಪ ಆಗಿರ್ಲಿ, ಅಜ್ಜ ಆಗಿರ್ಲಿ, ಅಜ್ಜಿ ಆಗಿರ್ಲಿ, ಅವ್ರ ನನ್ ಎಷ್ಟು ಪ್ರೀತಿಯಿಂದ ಕಾಣೋದು, ಅವ್ರ ಹತ್ರ ಎಷ್ಟು ಚೆನ್ನಾಗಿ ಮಾತಾಡೋರು. ಈಗೆಲ್ಲ ಬಂದಿದೆ ಸರ್, ಪಪ್ಪ ಪಪ್ಪ, ಅಮ್ಮಮ್ಮ, ಈ ಮಮ್ಮಿ ಡ್ಯಾಡಿ ಇವೆಲ್ಲ ಬಂದ್ಬಿಟ್ಟಿದೆ ಸರ್.
1: ಧನ್ಯವಾದಗಳು ಸರ್. ಹಾಡಿ ಯಾವ್ದು ನೆನ್ಪು ಮಾಡ್ಕೋತೀರಿ
3: ಸರ್? ಹಾಡ ಅಮ್ಮ ಊರೇನೇ ಅಂದರು, ನೀ ನನ್ನ ದೇವರು, ಜಗಕ್ಕೆ ಮುಕ್ಕೋಟಿ ದೇವರು, ನೀ ನನ್ನ ದೇವರು. ಧನ್ಯವಾದಗಳು ಸರ್.
1: ಧನ್ಯವಾದಗಳು. ಸ್ನೇಹಿತರೆ, ನನಗನ್ಸುತ್ತೆ ಈಗ ನಮ್ಮ ಮಾಧ್ಯಮಗಳು ಕೂಡ ನಮ್ಮ ಸಂಬಂಧಕ್ಕೆ ಕೊಡಲಿ ಪೆಟ್ಟು ಕೊಡ್ತಾ ಇದ್ದಾವೆ ಅಂತೇಳಿ, ಅದು ಮೊಬೈಲ್ ಆಗಿರಬಹುದು ಅಥವಾ ಟಿವಿ ಕೂಡ ಆಗಿರಬಹುದು. ಹಲೋ,
4: ನಮಸ್ತೆ ಸರ್, ಚನ್ನಗಿರಿ ತಾಲೂಕು ಗಾಣಕಟ್ಟೆ ಜ್ಯೋತಿ.
1: ಜ್ಯೋತಿ ಮೇಡಮ್, ಕಾರ್ಯಕ್ರಮ ಕೇಳ್ತಾ ಇದ್ದೀರಿ ಅಲ್ಲ?
4: ಓ ಸರ್,
1: ಸಂಬಂಧದ ಬಗ್ಗೆ ಮಾತಾಡಿ.
4: ಸಂಬಂಧದ ಬಗ್ಗೆ ಮಾತಾಡೋದು ಅಂದ್ರೆ ಸರ್, ನಮ್ಮ ಇದ್ರಲ್ಲಿ ಕುಟುಂಬದಲ್ಲಿ ಏನು ಸಮಸ್ಯೆ ಇಲ್ಲ ಸರ್, ಚೆನ್ನಾಗಿದ್ದೀವಿ. ದೊಡ್ಡ ಕುಟುಂಬ, ಹಬ್ಬಗಳಿಗೆಲ್ಲ ಎಲ್ಲರೂ ಜೊತೆ ಆಗ್ತೀವಿ, ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ತೀವಿ.
1: ದೊಡ್ಡ ಕುಟುಂಬ ಅಂದ್ರೆ ಎಷ್ಟು ಜನ ಇದ್ದೀರಿ?
4: ಸುಮಾರು ಒಂದ 50-70 ಜನ ಇದೀವಿ ಸರ್, ಅಂದ್ರೆ ಒಂದೇ ಕುಟುಂಬದಲ್ಲ, ಮನೆಗಳೆಲ್ಲ ಸಾಲಿಗಿದಾವ ಸರ್. ಹಬ್ಬ ಹರಿದಿನ ಸಂಬಂಧ ಏನಾದ್ರು ಫಂಕ್ಷನ್ ಇದ್ದಾಗ ಎಲ್ಲಾರು ಸೇರ್ಕೊಳ್ತೀವ, ಒಂಥರ ಚೆನ್ನಾಗಿದೆ ಸರ್. ಬೇರೆ ಕಡೆ ಎಲ್ಲ ಹೋಗಿ ಯಾರು ಇಲ್ಲ ಅನ್ನೋ ಸಮಸ್ಯೆ ಏನಿಲ್ಲ, ಚೆನ್ನಾಗಿದೆ. ಹಬ್ಬ ಹರಿದಿನದಲ್ಲಿ ಕೂರ್ಕೊಂತೀವಿ, ಇಲ್ಲ ಅಂದ್ರೆ ನಾವು ನಮ್ಮ ಮನೆಗಳಲ್ಲಿ ನಾವು ದುಡ್ಕೊಳ್ಳೋದು, ಕೆಲಸ ಮಾಡ್ಕೊಳ್ಳೋದು ಇದೆ ಸರ್ ಮಾಮೂಲಿ.
1: ಸರಿ, ಬಹಳ ಸಂತೋಷ ಆಯ್ತು, 60-70 ಜನ ಸೇರ್ಕೊಳ್ಳೋದು. ಹಾಡಿ ಯಾವ್ದು ನೆನ್ಪು ಮಾಡ್ಕೊಂಡ್ರಿ?
4: ಜೇನಿನ ಗೋಪುರ ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ.

0: ಜೇನಿಲ್ಲ ಈ ತರ ಸರ್ ನಮ್ಮ ಮನೆಗೆ ಅತ್ತೆ ಮಾವರು ಇವರು ದೊಡ್ಡವರೆಲ್ಲ ಇದಾರಲ್ಲ ಸರ್, ದೀಪ ಹಬ್ಬಗಳಲ್ಲೆಲ್ಲ ಸೇರ್ಕಂತೀವ, ಚೆನ್ನಾಗಿದೆ ಸರ್ ಅವ್ರ ಹತ್ರ ಆಶೀರ್ವಾದ ತಗೊಳ್ಳೋದಾಗಿರ್ಬೋದು, ಅವರೆಲ್ಲ ಸೇರಿ ಒಂದೇ ಹತ್ರ ಅಡಿಗೆ ಮಾಡ್ಕೊಂಡು ಊಟ ಮಾಡೋದು.
1: ಥ್ಯಾಂಕ್ಸ್ ಅಮ್ಮ, ತುಂಬಾ ಧನ್ಯವಾದಗಳು ಕರೆ ಮಾಡಿ ಮಾತಾಡಿದ್ದಕ್ಕೆ. ಓಕೆ, ಹಲೋ ಹಲೋ,
2: ನಮಸ್ಕಾರ
1: ಸರ್. ಯಾರೋ ತಗೊಳ್ರಿ ಅಂದ್ರಲ್ಲ.
2: ನಮ್ಮ ಮನೆಯವರು ಸರ್.
1: ನಿಮ್ಮ ಮನೆಯವರು ಡಯಲ್ ಮಾಡಿ ನಿಮಗೆ ಕೊಡ್ತಾರೆ, ನೀವು ತಗೊಂತೀರಿ. ಹೇಳಿ ಸರ್, ಸಂಬಂಧದ ಬಗ್ಗೆ ಮಾತಾಡಿ.
2: ನಮ್ಮ ತಂದೆಗೆ ನಾವು 9 ಜನ ಮಕ್ಕಳು.
1: 9 ಜನ? ವಾವ್.
2: ಅಂದ್ರೆ ಈಗ ಪಾಪ ಎಷ್ಟು 3-4 ಜನ ಹೋಗ್ಬಿಟ್ರು, ಕಾಲವಾಗ್ಬಿಟ್ರು. ಇತಿಹಾಸದಲ್ಲಿ ಪುಟದಲ್ಲಿ ಇದಾರೆ ಅಷ್ಟೇ ಅವರು. ನಮ್ಮ ಅಕ್ಕ ಏನ್ ಮದುವೆ ಮಾಡಿದ್ವಿ ದೊಡ್ಡವರು, ಅವ್ರ ಮನೇಲೂ 11 ಜನ, ನಮ್ಮ ಸೋದರತ್ತೆ ಮನೇಲಿ 9 ಜನ. ಅದು ಈಗ ಅದೆಲ್ಲ ಕೇಳಂಗಿಲ್ಲ. ಈಗ ನಮಗೆ 2 ಮಕ್ಕಳು, ನಮ್ಮ ಮಗಳಿಗೆ 2 ಮಕ್ಕಳು. ನಮ್ಮಲ್ಲಿ ಎಷ್ಟೋ ಸತಿ ಹಬ್ಬಕ್ಕೂ ಬರಲ್ಲ ಅಂತಾರೆ, ಬೇಜಾರಾಗ್ಬಿಡುತ್ತೆ.
1: ಖಂಡಿತ ಖಂಡಿತ. ಧನ್ಯವಾದಗಳು ಸರ್. ಈಗ ಹಾಡು ಯಾವ್ದು ಹೇಳ್ತೀರಿ?
2: ಹಾಡು ಹೇಳ್ಬೇಕಾ? ಹಾಡು ಯಾವ್ದು ಹೇಳ್ಬೇಕ್ ಸರ್? ಅಪ್ಪ ಅಮ್ಮ ಜಗಳದಲ್ಲಿ ಕೂಸು ಬಡವಾಯ್ತು ಸರ್, ಇದೊಂದೇ ಸಾಲ್ ಬರೋದು.
1: ಧನ್ಯವಾದ ಸರ್ ಕರೆ ಮಾಡೋದಕ್ಕೆ.
2: ಧನ್ಯವಾದ.
1: ಓಕೆ, ಹಲೋ
3: ಹಲೋ
1: ಹಲೋ ಹಲೋ. ಯಾರು?
3: ತರುಣ್ ಮಲಗೊಪ್ಪದಿಂದ.
1: ಹೇಳಿ ತರುಣ್.
3: ಸರ್, ಇವಾಗೆಲ್ಲ ಜಾಯಿಂಟ್ ಫ್ಯಾಮಿಲಿಗಳೆಲ್ಲ ತುಂಬಾ ಬೇರೆ ಆಗ್ತಿದೆ. ಜಾಯಿಂಟ್ ಫ್ಯಾಮಿಲಿ ಇದ್ರೆ ಅಜ್ಜಿ ತಾತ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರದು ಪ್ರೀತಿ ಸಿಗುತ್ತೆ. ಆಮೇಲೆ ಅಣ್ಣ ತಂಗಿ ಅಕ್ಕ ತಮ್ಮ ಎಲ್ಲ ಇರ್ಬೇಕು. ಅವಾಗ ನಮಗೆ ಯಾವಾಗ್ಲೇ ಟೈಮ್ ಸಿಕ್ಕರು ಅವಾಗ ಏನೋ ಬೇಜಾರಾಗಲ್ಲ.
1: ಆಯ್ತು ಸರ್, ಕರೆ ಮಾಡಿದಕ್ಕೆ ಧನ್ಯವಾದ. ಒಳ್ಳೆ ಮಾಹಿತಿ ಕೊಡ್ತಾ ಇದ್ದೀರಿ. ತಾವೇನ್ ಮಾಡ್ತಿದ್ದೀರಿ?
3: ಸರ್, 7th ಸ್ಟ್ಯಾಂಡರ್ಡ್.
1: ಓಕೆ, ಫೈನ್ ಸರ್, ಚೆನ್ನಾಗಿ ಓದಿ.
3: ಹಾ ಸರ್.
1: ಮತ್ತೆ ಹಾಡು ಯಾವ್ದು ಹೇಳ್ತೀರಿ ಈಗ? ಹಲೋ ಹಲೋ ಹಲೋ.

ಆತ್ಮೀಯ ಕೇಳಿದರೆ, ವಿದ್ಯುತ್ ಪೂರೈಕೆ ಅಭಾವದಿಂದಾಗಿ ಕಾರ್ಯಕ್ರಮದಲ್ಲಿ ಅಡಚಣೆ ಉಂಟಾಗಿದೆ, ಅದಕ್ಕಾಗಿ ವಿಷಾದಿಸುತ್ತೇವೆ.

0: हेलो
1: सर नमस्ते सर, सतीश विजयनगर शिवमोग्ग।
0: सतीश नमस्कार।
1: नमस्ते सर।
0: हाँ नमस्कार, ಅದು ಕರೆಂಟ್ ಹೋಗ್ಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ವ್ಯತ್ಯಯ ಆಯಿತು।
1: ಹೌದಾ ಸರ್?
0: ಹೌದು ಹೇಳಿ, ಸಂಬಂಧದ ಬಗ್ಗೆ ಮಾತಾಡ್ತಾ ಇದ್ವಿ ನಾವಾಗ್ಲೇ
1: ಸರ್। ಸಂಬಂಧಕ್ಕೆ ಜಾಸ್ತಿ ಬೆಲೆನೆ ಕೊಡ್ತಿಲ್ಲ ಸರ್ ಈಗ ಸರಿಯಾಗಿ। ಸಂಬಂಧಕ್ಕೆ ಬೆಲೆನೆ ಕೊಡ್ತಾ ಇಲ್ಲ, ಮುಂಚೆ ಹಂಗೆ ಒಂದು ಪ್ರೀತಿ ವಿಶ್ವಾಸ ಅನ್ನೋದೇ ಇಲ್ಲೇ ಇಲ್ಲ ಸರ್। ದೂರ ದೂರ ಆಗ್ತಾರೆ, ಸ್ವಲ್ಪ ದುಡ್ಡು ಬಂದ್ಬಿಟ್ರೆ ಅಲ್ಲಿ ಅವ್ರ ತಲೆ ನಿಲ್ವಲ್ಲ ಸರ್। ಆಕ್ಟಿವಿಟಿ ಚೇಂಜ್ ಆಗ್ಬಿಡುತ್ತೆ ಸಂಬಂಧ। ಅದೇ ಸರ್, ಅವಾಗ ಹೇಳಿದ್ರು ಸರ್, ಜಯಮ್ಮ ಹೇಳಿದ್ರು ಸರ್, ದುಡ್ಡಿದ್ರೆ ಅಷ್ಟೇ ಅದಕ್ಕೆ ಸಂಬಂಧದ ಬೆಲೆ, ಅವ್ರಿಗೆ ನಾನು ದುಡ್ಡಿಲ್ಲ ಅಂದ್ರೆ ಸಂಬಂಧನೇ ಸಂಬಂಧಕ್ಕೆ ಬೆಲೆ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ರು ಸರ್, ಕರೆಕ್ಟ್ ಇದೆ ಸರ್।
0: ಸರಿ ಸರ್, ಹಾಡು ಯಾವ್ದು ನೆನ್ಪು ಮಾಡ್ಕೊಂತೀರಿ
1: ಸರ್? ಹಾಡು ಇದು ಹಾಡ್ತೀವಿ ಸರ್, ಈ ಸಂಭಾಷಣೆ ಹಾಡಲ ಸರ್?
0: ಹಾಡಿ ಹಾಡಿ।
1: ಈ ಸಂಭಾಷಣೆ ನಮ್ಮ ಈ ಪ್ರೇಮ ತುಂಬಾ ಅತಿ ನೌಮ್ಯ ರಸಕಾವ್ಯ ಮಧುರ ಮಧುರ ಮಧುರ ಪ್ರೇಮದ ರಸಕಾವ್ಯ ದುಂಗಾರ
0: ಧನ್ಯವಾದಗಳು ಸರ್, ಸಕ್ಸ್ ಆಗಿ ಹಾಡಿದ್ರಿ। ಆಯ್ತು ಆಯ್ತು, ಬಸ್ ಇಂದನೇ ಹೇಳ್ತಾ ಇದ್ದೀರಾ? ಓಕೆ ಓಕೆ, ಧನ್ಯವಾದ। ಆಯ್ತು ಆಯ್ತು, ಹ್ಯಾಪಿ ಜರ್ನಿ। ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ ಕಣ್ರಿ, ಆಕಾಶವಾಣಿ ಮೇಲೆ ನಿಮಗೆ ಎಷ್ಟು ಅಭಿಮಾನ ಅಲ್ಲ? ಬಸ್ಸಲ್ಲಿದ್ದರೂ ಕಾಲ್ ಮಾಡ್ತೀರಿ, ಊರಲ್ಲಿದ್ದರೂ ಕಾಲ್ ಮಾಡ್ತೀರಿ, ಜರ್ನಿ ಮಾಡ್ತಿದ್ರೂ ಕಾಲ್ ಮಾಡ್ತೀರಿ, ಇಷ್ಟೋ ಜನ ಕಾರಲ್ಲಿದ್ದೀನಿ ಸರ್, ಊರಿಗೆ ಹೋಗ್ತಾ ಇದ್ದೀನಿ ಅಂತೀರಿ, ಕಾಲ್ ಮಾಡ್ತೀರಿ, ರಿಯಲಿ ಗ್ರೇಟ್, ಹ್ಯಾಟ್ಸ್ ಆಫ್ ಟು ಯು। ಹಲೋ
2: ಹಲೋ
0: ಹೇಳಿ।
2: ಹಲೋ, ನಾನು ಕಾಲ್ ಆಗಿದ್ದ ಆಶಾ ಪ್ರಕಾಶ್ ಮಾತಾಡ್ತಾ ಇರೋದು।
0: ಎಲ್ಲಿಂದ ಮಾತಾಡ್ತಿದ್ದೀರಮ್ಮ?
2: ಕೋಲಾರದಿಂದ ಆಶಾ ಪ್ರಕಾಶ್ ಮಾತಾಡ್ತಾ ಇರೋದು।
0: ಹೇಳಿ, ಸಂಬಂಧದ ಬಗ್ಗೆ ಮಾತಾಡಿ।
2: ಸಂಬಂಧದ ಬಗ್ಗೆ ಹೇಳ್ತಾ ಇದ್ರೆ ತುಂಬಾ ಸಂತೋಷ ಆಗತ್ತೆ, ಖುಷಿ ಆಗತ್ತೆ, ಆನಂದ ಆಗತ್ತೆ। ಅವಾಗ ನಾವ್ ಒಬ್ರೆ ಅಂತದಿಲ್ಲ, ಎಲ್ಲಾರು ಒಂಥರ ಭೇದ ಭಾವ ಮತ್ತು ಎಲ್ಲಾರು ನಾವೆಲ್ಲ ಒಂದೇ ಪದ ಬರುತ್ತೆ, ತುಂಬಾ ಸಂತೋಷ ಆಗತ್ತೆ ಸರ್। ಈಗ ಅದೆಲ್ಲಾನು ಮರೀಚಿಕೆ ಆಗ್ಬಿಟ್ಟಿದೆ, ನೆನ್ಸ್ಕೊಂಡ್ರೆ ತುಂಬಾ ನೋವಾಗತ್ತೆ, ಅನುಭವಿಸ್ಬೇಕು ಅಷ್ಟೇನೆ। ಯಾವತ್ತು ಕೂಡಿ ಬಾಡಿದರೆ ಸ್ವರ್ಗ ಸುಖ ಅಂತಾರಲ್ಲ, ಹಾಗೆ ಎಲ್ಲಾ ಸಂಬಂಧದವರು ಇದ್ರು ತುಂಬಾ ಚೆನ್ನಾಗಿರುತ್ತೆ। ಅವಾಗ 10 ಜನ ಮಕ್ಳು ಅಂತಾರೆ, 8 ಜನ ಮಕ್ಳು ಅಂತಾರೆ, ಅಥವಾ 8 ಜನ ಇದ್ವಿ ಅಂತಾರೆ, 10 ಜನ ಅಂತಾರೆ। ಅವಾಗ ಒಂದು ಮಾತಾಡಿ ಒಂದ್ ಮಾತಾಡಿ ಅಲ್ಲಿಗಲ್ಲಿ ಮಾಫ್ ಮಾಡ್ಕೊಡು, ಎಲ್ಲರೂ ಒಂದೇ ಸಮ ಅಂತಾರಲ್ಲ, ಅವಾಗ ಎಷ್ಟು ಅನ್ಯೋನ್ಯತೆ ಇರುತ್ತೆ, ಎಷ್ಟು ಅಶಾಭಾವನೆ ಇರುತ್ತೆ।
0: ಮಾಡ್ಕೋತೀರಿ
2: ನಮ್ಮ ಮನೆ, ನಮ್ಮ ಮನೆ ನಂದ ಗೋಕುಲ, ನಮ್ಮ ಮನೆ ಆದರ ಸೇವಿಯ ಮಾದರಿ ಅರಮನೆ, ನಂದು ನೆಮ್ಮದಿ ತುಂಬಿದ ನಮ್ಮ ಮನೆ, ನಮ್ಮ ಮನೆ, ನಮ್ಮ ಮನೆ ಹಿರಿಯರ ನುಡಿಯಲ್ಲಿ

0: वो नमद तुम बिदबालो सिहिये उंटू कहिल्ला सविबिल्ला नम्म मने ನಂದ ಗೋಕುಲ ನಮ್ಮ ಮನೆ.
1: ಧನ್ಯವಾದಗಳಮ್ಮ, ತುಂಬಾ ಸೊಗಸಾಗಿ ಹಾಡಿದ್ರಿ. ಧನ್ಯವಾದ ಕರೆ ಮಾಡಿ ಹಾಡಿದಕ್ಕೆ.

0: ತುಂಬಿದ ನಮ್ಮ ಮನೆ.
1: ಕೇಳಿದ್ರಿ ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಕರೆ ಮಾಡಿ ಹಾಡಿ ಮಾತಾಡಿ. ಹಲೋ,
2: ನಮಸ್ಕಾರ ಸರ್. ದೀನಾ ವಸಂತರ ಬೆಂಗಳೂರಿಂದ.
1: ಓಕೆ ಮೇಡಮ್, ಕಾರ್ಯಕ್ರಮ ಕೇಳ್ತಾ ಇದ್ದೀರಿ?
2: ಹಾ ಕೇಳ್ತಾ ಇದ್ದೀನಿ ಸರ್. ಅದು ಸಂಬಂಧಗಳ ಬಗ್ಗೆ ಹೇಳ್ತಾ ಇದ್ದೀರಾ?
1: ಮಾತಾಡಿ.
2: ಸಂಬಂಧಗಳು ಅಂದ್ರೆ ಈಗ ಸ್ವಲ್ಪ ಕಡಿಮೆನೇ ಆಗುತ್ತಿದೆ ಸರ್. ಬರೀ ವಿಭಕ್ತ ಕುಟುಂಬಗಳು

0: ಆ ವಿಚಾರದಿಂದ ಏನಾದ್ರೂ ಆಗುತ್ತೋ ಗೊತ್ತಿಲ್ಲ. ಈಗ ಚಿತ್ರದುರ್ಗದಲ್ಲಿ ಆದ್ರೆ ನಾವು ಚಿತ್ರದುರ್ಗ ಅಲ್ಲಿದ್ದಾಗ ನಮ್ಮ ಸಂಬಂಧಿಕರು ಎಲ್ಲರೂ ಬರ್ತಾ ಇದ್ರು ಅಲ್ಲಿಗೆ, ಹತ್ರ ಆಗೋದಲ್ಲ ಸ್ವಲ್ಪ ಊರು, ಊರುಗಳಿಂದ ಏನಾದ್ರು ಬರೋರು. ಈಗ ಬೆಂಗಳೂರು ಸೇರ್ಕೊಂಡ ಮೇಲೆ ಅಂತೂ ಒಬ್ಬರ ಮನೆಗೆ ಒಬ್ರು ಮನೆಗೆ ಹೋಗೋದೇ ಕಷ್ಟ ಈಗ ಇಲ್ಲಿ ದೂರ ಆಗ್ಬಿಡುತ್ತಲ್ವಾ. ಹಂಗಾಗಿ ಮಗನ್ ಮಗ ಕೂಡ ಬೇರೆ ಕಡೆ ಇದ್ದಾನೆ, ನಾವು ಕೂಡ ಈಗ ಬೇರೆ ಕಡೆ ಇದೀವಿ.
1: ಆಯ್ತು, ಹಾಡು ಯಾವ್ದು ನೆನ್ಪು ಮಾಡ್ಕೋತೀರಿ?
0: ಭಾಗ್ಯವಂತರು ನಾವೇ ಭಾಗ್ಯವಂತರು, ತಾಯಿ ಮಮತೆಯ ತಂದೆ ಪ್ರೀತಿಯ ಪಡೆದ ನಾವುಗಳೇ ಪುಣ್ಯವಂತರು, ಇಂದು ನಾವುಗಳೇ ಭಾಗ್ಯವಂತರು. ಆಯ್ತು ಸರ್,
1: ಥ್ಯಾಂಕ್ ಯು, ಥ್ಯಾಂಕ್ ಯು. ಸ್ನೇಹಿತರಿ, ಕಾರ್ಯಕ್ರಮ ಕೇಳ್ತಾ ಇದ್ದೀರಿ, ಸೊಗಸಾಗಿ ಭಾಗವಹಿಸ್ತಾ ಇದ್ದೀರಿ. ಹಲೋ, ನಮಸ್ಕಾರ. ಹೇಳಿ ಚಿತ್ರ ಶಿವಕುಮಾರ್ ಅವರೇ, ಸಂಬಂಧದ ಬಗ್ಗೆ ಮಾತಾಡಿ ಎರಡು ನಿಮಿಷ.
2: ಸರ್, ಈಗೇನಂದ್ರೆ ಸಂಬಂಧಗಳು ಅಂದ್ರೆ ಈಗ ಮಕ್ಕಳು ಅಂದ್ರೆ ಸರ್ ಈಗ ದೊಡ್ಡವ್ರಿಗೆ ಅದ್ರದ್ದು ವ್ಯಾಲ್ಯೂ ಗೊತ್ತಿರುತ್ತೆ, ಸೊ ಹಂಗಾಗಿ ಅವ್ರ ಅದನ್ನ ಕಂಟಿನ್ಯೂ ಮಾಡ್ತಾರೆ. ಈಗಿನ ಮಕ್ಳಿಗೆ ಏನಂದ್ರೆ ಯಾವ್ದಾರ ಒಂದ್ ಫಂಕ್ಷನ್ಸ್ ಗೆ ಕರೆದ್ರೆ ಸರ್ ಮಕ್ಳಿಗೆ ಅದ್ರಲ್ಲಿ ಅಟೆಂಡ್ ಮಾಡಕ್ಕೆ ಆಸಕ್ತಿನೇ ಇರಲ್ಲ. ಬಂದ್ರು ಅವ್ರೊಂದ್ ಮೂಲಲ್ಲಿ ಕುತ್ಕೊಂಡು ಮೊಬೈಲ್ ನೋಡ್ತಾರೆ ಹೊರತು ಯಾವ್ದ್ರಲ್ಲೂ ಮಕ್ಕಳಿಗೆ ಸಂಬಂಧಗಳ ಜೊತೆ ಬೆರೆಯೋದು ಇಂಟ್ರೆಸ್ಟ್ ಇಲ್ಲ ಸರ್. ಯಾಕಂದ್ರೆ ಅದು ಬಂದ್ರೇನೆ ಗೊತ್ತಾಗೋದು ಅವ್ರು ಯಾರು ಆ ಸಂಬಂಧ ಏನು ಅಂತ. ಯಾಕಂದ್ರೆ ಅವ್ರಿಗೆ ಕರಿಬೇಕಾದ್ರೂ ಅವ್ರನ್ನ ಏನ್ ಕರಿಬೇಕು ಅಂತ ಗೊತ್ತಿರಲ್ಲ. ಈಗೆಲ್ಲಾದ್ರು ಕಾಮನ್ ಆಗಿದೆ ಆಂಟಿ ಅಂಕಲ್ ಅಂತ ಕರೆಯೋದು. ಆ ಸಂಬಂಧಗಳಿಗೆ ಅರ್ಥನೇ ಇಲ್ದಂಗ ಆಗ್ಬಿಟ್ಟಿದೆ ಸರ್ ಈಗ.
1: ಓಕೆ ಓಕೆ, ಹಾಡಿ ಯಾವ್ದು ನೆನ್ಪು ಮಾಡ್ಕೋತೀರಿ?
2: ಸರಿ, ಕರ್ಪೂರ ತಗೊಂಬೇದು. ಓ ಮಲ್ಲಿಗೆ ಅರಸಿ ಹಾಡುವೆ ನಿನಗೆ ನಾನು, ಓ ಸಂಪಿಗೆ ವರವ ಬೇಡುವೆ ನಿನಗೆ ನಾನು, ಮಧುರವಾಗಲಿ ಎಲ್ಲ ಸುಖದಿ ತೇಲಲಿ ಎಲ್ಲ, ಇದೇ ಹಾಡುವೆ ಸದಾ ನಾಯಿದೇ ಬೇಡುವೆ ಸದಾ.
0: ಧನ್ಯವಾದ ಸರ್.
1: ಧನ್ಯವಾದಗಳು, ಸೊಗಸಾಗಿ ಹಾಡಿದ್ರಿ.
2: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
1: ಕೇಳಿದ್ರೆ ಕರೆ ಮಾಡಿ ಸಂಬಂಧದ ಬಗ್ಗೆ ಮಾತಾಡಿ, ಯಾಕೆ ಇತ್ತೀಚಿನ ಸಂಬಂಧಗಳು ಹಳಸ್ತಾ ಇದೆ ಅಂತ. ಹಲೋ
3: ಸರ್,
1: ಹೇಳಿ ಗೋರ್ಪಡೆಯವರೇ.
3: ಸರ್, ಸಂಬಂಧ ಅಂತಂದ್ರೆ ವಿಶಾಲ ಹೇಳಿದ್ರೆ ಎಲ್ಲ ಕೌಟುಂಬಿಕ ಸಂಬಂಧದ ಬಗ್ಗೆನೆ ಮಾತಾಡಿದ್ರು. ಸಮಾಜ ಅನೇಕ ಸಂಬಂಧಗಳ ಮೇಲೆ ನಿಂತಿದೆ ಇವತ್ತು. ರಾಷ್ಟ್ರಗಳ ನಡುವಿನ ಸಂಬಂಧ, ಗ್ರಾಹಕರು ಮಾಲೀಕರ ನಡುವಿನ ಸಂಬಂಧ, ಗುರು ಶಿಷ್ಯರ ಸಂಬಂಧ, ಸಂಬಂಧಕ್ಕೆ ಅಂದ್ರೆ ಹೇಳ್ತಾ ಹೋದ್ರೆ ಒಂದು ನಿಮಿಷ ಎರಡು ನಿಮಿಷ ಸಾಲದದು.
1: ಹೌದು,
3: ಇಲ್ಲಿ ಸಂಬಂಧಗಳು ಕೆಲವು ಆತ್ಮೀಯ ಸಂಬಂಧಗಳಿರುತ್ತೆ, ಕೆಲವು ಸಂಬಂಧಗಳು ಹಳಸೋಗಿರುತ್ತೆ, ಅದು ಇದ್ದಿದ್ದೇನೆ ಅದು. ನಾನು ಈಗ, ಹಲೋ ಸರ್
1: ಕೇಳ್ತಾ ಇದ್ದೆ,
3: ಈಗ ಒಂದು ಹಾಡನ್ನ ಪತಿ ಪತ್ನಿಯರ ಸಂಬಂಧದ ಬಗ್ಗೆ
1: ಹಾಡಿ.
3: ಹಾಡು ಭಾಗ್ಯವಂತರ ಚಿತ್ರದ್ದು.
1: ಓಕೆ.
3: ನಿನ್ನ ನನ್ನ
1: ಹಲೋ ಹಲೋ, ಕರಿ ಯಾಕೋ ಕಟ್ಟಾಯ್ತು, ಯಾಕೆ ಗೊತ್ತಿಲ್ಲ.

0: ಒಬ್ಬ ಗೋರ್ಪಡೆಯವರು ಚೆನ್ನಾಗಿ ಹಾಡ್ತಾ ಇದ್ರು, ಕರೆ ತುಂಡಾಗ್ಬಿಡ್ತು. ಈಗ ಹೇಳಿ ಸಂಬಂಧದ ಬಗ್ಗೆ ಮಾತಾಡಿ.
1: ಸರ್, ಇವತ್ತಿನ ಸಂಬಂಧ ಅಂತಂದ್ರೆ ಅಪ್ಪ ಅಮ್ಮ ಇರೋ ತನಕ ಸಂಬಂಧ ಸರ್, ನಂತರ ಎಲ್ಲ ಬೇರೆ ಬೇರೆ ಸಂಬಂಧಗಳೇ ಆಗೋಗಿದೆ. ಯಾಕಂದ್ರೆ ಇವತ್ತಿಂದು ವಾತಾವರಣನು ಹಂಗೆ ಇದೆ, ಈ ಟಿವಿ ಮೊಬೈಲು ಇದ್ರಿಂದ ಎಲ್ಲ ಇತ್ತೀಚಿನ ಕುಟುಂಬನೇ ಒಂಥರ ಸೆಲ್ಫ್ ಫ್ಯಾಮಿಲಿ ಆದಂಗೆ ಆಗೋದು. ಸಂಬಂಧಗಳೆಲ್ಲ ದೂರ ಆಗ್ತಾ ಇದೆ ಸರ್, ಅವರಿಗೆ ಸಂಬಂಧದ ಬಗ್ಗೆ ಏನು ಅನ್ನೋದೇ ಅರಿವಿಲ್ಲ. ಆದ್ರೆ ಅಪ್ಪ ಅಮ್ಮ ಆಗಿ ನಾವು ಅರಿವು ಮಾಡ್ಕೊಡ್ಬೇಕು. ಅಂದ್ರೆ ಮುಂಚೆ ಇದ್ದಿದ್ದು ಅಷ್ಟಕ್ಕೊಂದು ಜನರಲ್ಲಿ ಒಟ್ಟಿಗೆ ಇದ್ವಿ, ಆದ್ರೆ ಇವತ್ತು ಎಲ್ಲ ಆತರ ಈ ದುನಿಯಾ ಹಿಂಗಾಗಿರೋದ್ರಿಂದ ಎಲ್ಲರೂ ಚೇಂಜಸ್ ಆಗ್ಬಿಟ್ಟಿದ್ದಾರೆ.
0: ಓಕೆ, ಹಾಡು ಯಾವ್ದು ಹೇಳ್ತೀರಿ
1: ಸರ್? ಹಾಡು ಜೋ ಜೋ ಲಾಲಿ ನಾ ಹಾಡುವೆ, ಚಿನ್ನ ನಿನ್ನ ಮುದ್ದಾಡುವೆ, ಹೂವಂತ ಮನಸ್ಸು ತಾ ಮೂಡಿ ಬರಲಿ, ನಗುವ ಅಳುವ ಕಣ್ಣಲ್ಲಿ ಇಂದು ಜೋ ಜೋ ಲಾಲಿ ನಾ ಹಾಡುವೆ. ಧನ್ಯವಾದ ಸರ್.
0: ಧನ್ಯವಾದಗಳು. ಕೇಳಿದ್ರೆ ಇನ್ನು 2-3 ನಿಮಿಷ ಇದೆ. ಹಲೋ,
2: ನಮಸ್ತೆ ಸರ್.
0: ನಮಸ್ಕಾರ, ಯಾರು ಮಾತಾಡೋದು?
2: ನಾವು ಸಾವಿತ್ರಮ್ಮ ಸೌತ ಕಾಲೋನಿಯಿಂದ.
0: ಸಾವಿತ್ರಕ್ಕ ಹೇಳಿ ಸಂಬಂಧದ ಬಗ್ಗೆ.
2: ಆಗಿನ ಸಂಬಂಧ ಈಗ ಇಲ್ಲ ಸರ್. ನಾವು 7 ಜನ ಮಕ್ಕಳು. ಬರಸ್ತಾನ ಇದ್ರೂ ಪ್ರೀತಿ ಇತ್ತು ಸರ್. ಈ ಕೈ ತುಂಬಾ ಎಲ್ಲ ಕೊಟ್ಟು ನೆಮ್ಮದಿ ಇಲ್ಲ.
0: ಯಾಕೆ ನಂಬ್ಕೋತೀರಿ?
2: ಒಂದೊಂದ್ಸರಿ ಬೇಜಾರಾಗುತ್ತೆ ಸರ್, ಆಗಿನ ಪ್ರೀತಿ ಈಗಿಲ್ವಲ್ಲ ಅಂತ.
0: ಹೌದು, ಹಾಗೆ ಅನ್ಕೋಬೇಡಿ. ಏನ್ ಮಾಡುದು, ಕಾಲ ಹಂಗೆ ಇದೆ.
2: ಹೌದು, ಕಾಲ ಹಂಗೆ ಬದಲಾಗುತ್ತಿದೆ ಸರ್.
0: ಸಂಬಂಧ ಅಂದ್ರೆ ಬರೀ ನಾವು ಹೊಡಹುಟ್ಟಿದವರು ರಕ್ತ ಸಂಬಂಧಿಗಳಂದ್ರೇನೆ ಸಂಬಂಧ ಅಲ್ಲ. ಯಾರು
2: ಇವ್ರು ಬದಲಾವಣೆ ಮಾಡ್ಕೊಂಡಿದಾರೆ, ಜನಗಳು ಆ ರೀತಿ ಬದಲಾವಣೆ ಮಾಡ್ಕೊಂಡು ಕಾಲ ಅದೇ ತರ ಇದೆ. ಇವರು ಬದಲಾವಣೆ ಮಾಡ್ಕೊಂಡು ನಾವು ಇದ್ ಮಾಡ್ಬೇಕು, ನಾವು ತಿನ್ಬೇಕು, ನಾವು ಉಣ್ಬೇಕು ಅನ್ನೋ ಒಂದು ಇದು
0: ಸ್ವಾರ್ಥಿಗಳಾಗ್ತಿದ್ದಾರೆ ಅಂತೀರಾ?
2: ಊಟಕ್ಕೂ ಇರ್ಲಿಲ್ಲ, ಆದ್ರೂ ಎಲ್ಲರೂ ಬರ್ರಿ, ನೀವು ಬರ್ರಿ, ನೀವು ಬರ್ರಿ ಅಂತ ಮನೆ ತುಂಬಾ ಜನ ಇದ್ರು, ಇರೋದ್ನ ಹಂಚ್ಕೊಂಡು ತಿಂತಿದ್ರು. ಈಗ ಇದು ಇಲ್ಲ ಸರ್. ಈಗ
0: ಆಯ್ತು ಸಾವಿತ್ರಕ್ಕ, ಬೇಜಾರಾಗ್ಬೇಡಿ. ಯಾವ ಹಾಡು ಹೇಳ್ತೀರಿ?
2: ನಾವು ಜೇನ್ಗೂಡು ಸರ್, ಒಂದಾಗಿ ಬಾಳು. ಅದು
0: ಹೇಳಿ ಹೇಳಿ ಹೇಳಿ.
2: ಒಂದಾಗಿ ಬಾಳುವ ಒಲವಿಂದ ಸೇರುವ ಸಹಜೀವನ ಕವಿ ಜೇನಿನ ಕದನ, ಒಂದಾಗಿ ಬಾಳುವ ಬೆರೆತಾಗ ಜೇನುಗೂಡು ತೆರೆದಾಗ ಮನಗೇಡು, ಇದಕ್ಕೆಂಬರು ಮತಿವಂತರು ಬಾಳೊಂದು ನಂದನ, ಅನುರಾಗ ಬಂಧನ. ಥ್ಯಾಂಕ್ ಯು ಸರ್.
0: ಧನ್ಯವಾದಗಳು, ತುಂಬಾ ಭಾವುಕರಾಗ್ಬಿಟ್ರಿ. ಹಾಗಾಗ್ಬೇಡಿ, ಸಮಾಧಾನವಾಗಿರಿ. ಧನ್ಯವಾದ ಕರೆ ಮಾಡಿದಕ್ಕೆ. ಕೊನೆ ಈ ಕರೆ ಅನ್ಸತ್ತೆ ನೋಡೋಣ, ಯಾರು ಮಾಡ್ತಾರೆ ನಮ್ ಕೇಳುಗರು. ಇನ್ನು ಒಂದೇ ಒಂದು ನಿಮಿಷ ಇದೆ. ಹಲೋ.
3: ಹಲೋ, ನಮಸ್ತೆ.
0: ನಮಸ್ಕಾರ, ಯಾರು ಮಾತಾಡೋದು? ಹೇಳಿ ಸಂಬಂಧದ ಬಗ್ಗೆ.
3: ಸಂಬಂಧಗಳ ಬಗ್ಗೆ ಕೇಳ್ತಾ ಇದ್ರಾ? ಇವತ್ತು ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳ ಇದ್ರು, ಒಬ್ರಿಗೊಬ್ರು ಸಂಬಂಧ ಇಲ್ದಿರಂಗೆ ಫೋನು ಟಿವಿ ಕೆಲ್ಸ ಅನ್ನ ಹೊರಟೈತಾರೆ. ಹಿಂದೆ ನಾವು ಹೇಳ್ಬೇಕು ಅಂದ್ರೆ ದೊಡ್ಡಪ್ಪ ಚಿಕ್ಕಪ್ಪ ಅತ್ತೆ ಅವ್ರ ಮನೆಗೆಲ್ಲ ಹೋಯ್ತಿದ್ವಿ, ಇವತ್ ಯಾರು ಹೋಗಲ್ಲ. ಹಂಗೆ ಸಮ್ಮರ್ ಕ್ಯಾಂಪ್ ಅಲ್ಲಿ ಸಮ್ಮರ್ ಕ್ಯಾಂಪ್ ಹಾಕೋದು, ಮಕ್ಕಳಿಗೆ ಸಂಗೀತ ಹಾಕೋದು ಎಲ್ಲ ಮಾಡ್ತಾರೆ ಈಗ.
0: ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಒಂದೇ ಒಂದು ಲೈನ್ ಹಾಡು ಹೇಳ್ಬಹುದು, ಹೇಳ್ತೀರಿ?
3: ನಮ್ಮ ಮನೆಯಲ್ಲಿ ದಿನವೂ ಮಿನಗು ಚೈತ್ರವಿ ಸಾಕು ಸರ್, ಸಮಯ ಆಯ್ತು ನಿಮ್ಗೂ.
0: ಧನ್ಯವಾದ ಕರೆ ಮಾಡಿದ್ದಕ್ಕೆ. ಆತ್ಮೀಯ ಕೇಳಿದ್ರೆ ಇಷ್ಟೊತ್ತು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದು ನಾನು ಮಂಗೋಟೆ ಕೆ ಶಿವಕುಮಾರ್. ಯಾರಿಗೆ ಕರೆ ಸಿಕ್ಕಿಲ್ಲ ಮತ್ತೆ ಮಧ್ಯಾಹ್ನ 3 ಗಂಟೆಗೆ ಭೇಟಿ ಮಾಡೋಣ. ಈಗ ಕರೆ ಮಾಡಿದವರು ಮತ್ತೆ ಮಧ್ಯಾಹ್ನ 3 ಗಂಟೆಗೆ ಕರೆ ಮಾಡೋದು ಬೇಡ. ಕರೆ ಮಾಡಿದವರು ಇದೇ ವಿಷಯನ ಇಟ್ಕೊಂಡು ಮುಂದುವರ್ಸೋಣಂತೆ. ಸಮಯ 2 ಗಂಟೆ ಆಗ್ತಾ ಇದೆ. ದೆಹಲಿ ಕೇಂದ್ರದ ಸಹ ಪ್ರಸಾರ.

0: हेलो
1: सर, गुड आफ्टरनून सर।
0: गुड आफ्टरनून सर।
1: ಮೈಯರ್ಕೋಟೆ ಜನಪುರ
0: ಓಕೆ ಮೈಯರ್ಕೋಟೆ ಅವರೇ, ಯಾಕೋ ಕರೆಕ್ಟ್ ಕಟ್ ಆಗ್ಬಿಡ್ತು ಆಗ್ಲೇ, ಕರೆಂಟ್ ಹೋಯ್ತು ಏನೋ ಗೊತ್ತಿಲ್ಲ.
1: ತಾಂತ್ರಿಕ ಪ್ರಾಬ್ಲಮ್ ಇರ್ಬೇಕು
0: ಇರ್ಬೇಕು

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ರಾಜ್ಯ ಪೊಲೀಸ್ ಇಲಾಖೆಗೆ ಅತ್ಯಾಧುನಿಕ ವಾಹನಗಳನ್ನು ಹಸ್ತಾಂತರಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಪಂಚಾಯಿತಿ ಚುನಾವಣೆ, ಸಚಿವ ಈಶ್ವರ್ ಖಂಡ್ರೆ. ಮಳೆ ಅಭಾವ ಹಿನ್ನೆಲೆ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಅಗತ್ಯಕ್ಕೆ ಮೊದಲ ಆದ್ಯತೆ, ಸಚಿವ ಎಂಬಿ ಪಾಟೀಲ್. ರಾಜ್ಯದ ಎಲ್ಲಾ ಉಪನೋಂದಣಿ ಕಚೇರಿಗಳು ನಾಳೆಯೂ ಎಂದಿನಂತೆ ಕಾರ್ಯನಿರ್ವಹಣೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ವತಿಯಿಂದ ಇಂದು ವಿಧಾನಸೌಧದ ಎದುರು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯದ ಎಲ್ಲಾ ಘಟಕಗಳಿಗೆ 32 ಅತ್ಯಾಧುನಿಕ ಮೊಬೈಲ್ ಫೋರೆನ್ಸಿಕ್ ವ್ಯಾನ್ಗಳು ಮತ್ತು 75 ಬೊಲೋರೋ ವಾಹನಗಳನ್ನು ಲೋಕಾರ್ಪಣೆ ಮಾಡಿದರು. ಈ ವೇಳೆ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾ ಎಂಎ ಸಲೀಂ ಇನ್ನಿತರ ಗಣ್ಯರು ಪಾಲ್ಗೊಂಡಿದ್ದರು. ಇದಕ್ಕೂ ಮುನ್ನ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರು ಬೆಂಗಳೂರು ಪೊಲೀಸರು ವಶಪಡಿಸಿಕೊಂಡಿರುವ ಮಾದಕ ವಸ್ತುಗಳು ಮತ್ತು ಫೊರೆನ್ಸಿಕ್ ಪ್ರಾತ್ಯಕ್ಷಿಕೆಯನ್ನು ವೀಕ್ಷಿಸಿ ಮಾಹಿತಿ ಪಡೆದರು. ರಾಜ್ಯದ ಬಹುತೇಕ ಪಂಚಾಯಿತಿಗಳ ಆಡಳಿತಾವಧಿ ಮುಗಿದಿದ್ದು ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಚುನಾವಣೆ ನಡೆಯಲಿದೆ ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ವಿಕಾಸಸೌಧದ ತಮ್ಮ ಕಚೇರಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಸಚಿವರು ಕೆಲವು ಪಂಚಾಯಿತಿಗಳ ಮೇಲ್ದರ್ಜೆಯಿಂದಾಗಿ ಕ್ಷೇತ್ರ ಪುನರ್ ವಿಂಗಡಣೆ ಮಾಡಬೇಕಾಗಿ ಬಂದಿದೆ. ಈ ತಿಂಗಳ ಅಂತ್ಯ ಅಥವಾ ಮುಂದಿನ ತಿಂಗಳಲ್ಲಿ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಮೀಸಲಾತಿ ನಿರ್ಧರಿಸಿ ರಾಜ್ಯ ಚುನಾವಣಾ ಆಯೋಗಕ್ಕೆ ಸಲ್ಲಿಸಲಾಗುವುದು. ಆಯೋಗ 45 ದಿನಗಳಲ್ಲಿ ಚುನಾವಣೆ ನಡೆಸಲಿದೆ ಎಂದರು. ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ವಿಳಂಬದ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು, ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಎಲ್ಲಾ ಸರ್ಕಾರಿ ಸಿಬ್ಬಂದಿ ಆ ಕಾರ್ಯದಲ್ಲಿ ನಿರತರಾಗಿದ್ದಾರೆ, ಹೀಗಾಗಿ ಕಾಲಾವಕಾಶ ಕೇಳಲಾಗಿದೆ ಎಂದು ತಿಳಿಸಿದರು. ರಾಜ್ಯದ ಗ್ರಾಮೀಣ ಭಾಗದ ಜನರಿಗೆ ಕುಡಿಯುವ ನೀರು ಪೂರೈಕೆ ಮಾಡಲು ಹಣಕಾಸಿನ ಕೊರತೆ ಇಲ್ಲ. ಈಗಾಗಲೇ 117 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಲಾಗಿದೆ. ಮಿಗಿಲಾಗಿ ಬೆಳಗಾವಿ ಪ್ರಾದೇಶಿಕ ಮಟ್ಟದ ಸಭೆ ನಡೆಸಿದ ಮುಖ್ಯಮಂತ್ರಿಯವರು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ನೀಡುವುದಾಗಿ ಘೋಷಿಸಿದ್ದಾರೆ. ಹೀಗಾಗಿ ಬರ ಪರಿಸ್ಥಿತಿ ನಡುವೆಯೂ ನೀರು ಪೂರೈಕೆಗೆ ಆರ್ಥಿಕ ಸಮಸ್ಯೆ ಎದುರಾಗುವುದಿಲ್ಲ ಎಂದು ಸಚಿವ ಈಶ್ವರ್ ಖಂಡ್ರೆ ಹೇಳಿದರು. ಮಳೆ ಅಭಾವದ ಹಿನ್ನೆಲೆಯಲ್ಲಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಕೊರತೆ ತಪ್ಪಿಸಲು ಮುನ್ನೆಚ್ಚರಿಕೆ ಕ್ರಮವಾಗಿ ತುಬಚಿ ಬಬಲೇಶ್ವರ ಯೋಜನೆಯಡಿ ತಿಕೋಟಾ ತಾಲೂಕಿನ ಕಾಲುವೆಗಳಿಗೆ ಇಂದಿನಿಂದ ನೀರನ್ನು ಹರಿಸಲಾಗುತ್ತಿದೆ ಎಂದು ಕೈಗಾರಿಕೆ ಮೂಲಸೌಲಭ್ಯ ಅಭಿವೃದ್ದಿ ಹಾಗೂ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಈ ಕುರಿತು ಪ್ರಕಟಣೆ ನೀಡಿರುವ ಸಚಿವರು, ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಅಗತ್ಯಕ್ಕೆ ಮೊದಲ ಆದ್ಯತೆ ನೀಡುವ ಉದ್ದೇಶದಿಂದ ನೀರನ್ನು ಹರಿಸಲಾಗುತ್ತಿದ್ದು ಕೃಷಿ ಚಟುವಟಿಕೆಗಳಿಗೆ ಈ ನೀರನ್ನು ಬಳಸಬಾರದು ಎಂದು ರೈತರಲ್ಲಿ ಮನವಿ ಮಾಡಿದ್ದಾರೆ. ಬೆಂಗಳೂರು, ಕೋಲಾರ ಸೇರಿದಂತೆ ರಾಜ್ಯದ ಎಲ್ಲಾ ಉಪನೋಂದಣಿ ಕಚೇರಿಗಳು ನಾಳೆ ಸಾರ್ವಜನಿಕ ರಜಾ ದಿನವಾಗಿದ್ದರೂ ಸಹ ಸಾರ್ವಜನಿಕರ ಅನುಕೂಲಕ್ಕಾಗಿ ಮತ್ತು ಇಲಾಖೆಯ ಕಾರ್ಯದೊತ್ತಡ ನಿವಾರಣೆಗಾಗಿ ಎಂದಿನಂತೆ ತೆರೆದಿದ್ದು ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸಲಿವೆ. ಈ ದಿನದಂದು ಎಂದಿನಂತೆ ಆಸ್ತಿ ನೋಂದಣಿ, ಮುದ್ರಾಂಕ ಖರೀದಿ ಹಾಗೂ ಇಲಾಖೆಗೆ ಸಂಬಂಧಿಸಿದ ಇತರ ಸೇವೆಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಸಾರ್ವಜನಿಕರು ಈ ವಿಶೇಷ ಅವಕಾಶದ ಸದುಪಯೋಗ ಪಡೆದುಕೊಳ್ಳಬಹುದು ಎಂದು ನೋಂದಣಿ ಮತ್ತು ಮುದ್ರಾಂಕಗಳ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ. ರಾಜ್ಯದಲ್ಲಿ ಕಳೆದ 3 ವರ್ಷಗಳಲ್ಲಿ 12,204 ಎಕರೆ ಅರಣ್ಯ ಪ್ರದೇಶದ ಒತ್ತುವರಿ ತೆರವುಗೊಳಿಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ದಿ ಹಾಗೂ ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ವಿಕಾಸಸೌಧದ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ತಾವು ಅರಣ್ಯ ಸಚಿವರಾಗಿದ್ದಾಗ ಬೆಂಗಳೂರಿನಲ್ಲಿ 10,000 ಕೋಟಿ ರೂಪಾಯಿ ಬೆಲೆ ಬಾಳುವ 252 ಎಕರೆ ಅರಣ್ಯ ಒತ್ತುವರಿ ತೆರವು ಮಾಡಲಾಗಿದ್ದು ಗಿಡಗಳನ್ನು ನೆಡಲಾಗಿದೆ. ಇದರಲ್ಲಿ ಒಂದೇ ಒಂದು ಇಂಚು ಕೂಡ ಮಾರಾಟ ಮಾಡದೆ ಹಸಿರು ಹೊದಿಕೆಯನ್ನು ಹೆಚ್ಚಿಸಲಾಗಿದೆ. ಇದರ ಜೊತೆಗೆ 15,000 ಎಕರೆ ಭೂಮಿಯನ್ನು ಕರ್ನಾಟಕ ಅರಣ್ಯ ಕಾಯ್ದೆಯಡಿ ಹೊಸದಾಗಿ ಅರಣ್ಯವೆಂದು ಘೋಷಿಸಲಾಗಿದೆ. ಬೆಂಗಳೂರು ಹೊರವಲಯದ ಹೆಸರಘಟ್ಟ ಕೆರೆಯ ಸುತ್ತಲಿನ 5,678 ಎಕರೆ ಪ್ರದೇಶವನ್ನು ಗ್ರೇಟರ್ ಹೆಸರಘಟ್ಟ ಸಂರಕ್ಷಿತ ಹುಲ್ಲುಗಾವಲೆಂದು ಘೋಷಿಸಿ ರಕ್ಷಿಸಲಾಗಿದೆ ಎಂದು ಹೇಳಿದರು. ಅರಣ್ಯೇತರ ಉದ್ದೇಶಕ್ಕೆ ಭೂ ಪರಿವರ್ತನೆಯಾಗದ ಎಚ್ಎಂಟಿ ಭೂಮಿಯು ಅರಣ್ಯವಾಗಿದ್ದು ಅದು ಅರಣ್ಯ ಭೂಮಿಯೆಂದೇ ಉಳಿಯಲಿದೆ. ಇದರ ಮೇಲೆ ರಾಜ್ಯ ಸರ್ಕಾರಕ್ಕೆ ಹಕ್ಕಿದೆಯೇ ಹೊರತು ಎಚ್ಎಂಟಿಗಲ್ಲ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಆರೋಪಕ್ಕೆ ಪ್ರತ್ಯುತ್ತರ ನೀಡಿದರು. ಭಾರತೀಯ ಚುನಾವಣಾ ಆಯೋಗದ ನಿರ್ದೇಶನದಂತೆ ದಾವಣಗೆರೆ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆಯ ಮನೆ ಮನೆ ಸಮೀಕ್ಷೆ ಪ್ರಕ್ರಿಯೆ ನಡೆಯುತ್ತಿದೆ. ಇದುವರೆಗೆ ಒಟ್ಟು 5

0: 1910 ಅನರ್ಹ ಮತದಾರರನ್ನು ಗುರುತಿಸಲಾಗಿದೆ. ಇದರಲ್ಲಿ ಮರಣ ಹೊಂದಿದವರು, ಸ್ಥಳಾಂತರಗೊಂಡವರು ಹಾಗೂ ದ್ವಿಪ್ರತಿ ಹೆಸರು ಹೊಂದಿರುವವರೇ ಹೆಚ್ಚಾಗಿದ್ದು, ಇವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ಕೈಬಿಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಜೂನ್ 30ರಿಂದ ಬೂತ್ ಮಟ್ಟದ ಅಧಿಕಾರಿಗಳು ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸುತ್ತಿದ್ದು, ಜುಲೈ 1ರವರೆಗಿನ ವರದಿ ಅನ್ವಯ ಜಿಲ್ಲಾದ್ಯಂತ 2766 ಮರಣ ಪ್ರಕರಣಗಳು ಹಾಗೂ 980 ದ್ವಿಪ್ರತಿ ನಮೂನೆಗಳನ್ನು ಪತ್ತೆಹಚ್ಚಲಾಗಿದೆ. ಇದರೊಂದಿಗೆ 2042 ಶಾಶ್ವತ ವಲಸೆ ಪ್ರಕರಣಗಳೂ ಸೇರಿದಂತೆ ಒಟ್ಟು 5910 ಮತದಾರರನ್ನು ಕೈಬಿಡಲು ಗುರುತಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಕೈಬಿಡಬೇಕಾದ ಮತದಾರರ ಪಟ್ಟಿಯಲ್ಲಿ ಚನ್ನಗಿರಿ ಕ್ಷೇತ್ರವು ಜಿಲ್ಲೆಯಲ್ಲಿ ಅತಿ ಹೆಚ್ಚು, ಅಂದರೆ 1142 ಪ್ರಕರಣಗಳೊಂದಿಗೆ ಮೊದಲ ಸ್ಥಾನದಲ್ಲಿದೆ. ಚನ್ನಗಿರಿಯಲ್ಲಿ ಅತಿ ಹೆಚ್ಚು ದ್ವಿಪ್ರತಿ, ಒಟ್ಟು 203 ಪ್ರಕರಣಗಳು ಪತ್ತೆಯಾಗಿವೆ. ಇನ್ನುಳಿದಂತೆ ಹರಿಹರ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಗರಿಷ್ಠ ಸಂಖ್ಯೆಯ 573 ಮರಣ ಪ್ರಕರಣಗಳು ದಾಖಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಶ್ವ ಕೌಶಲ್ಯ ದಿನದ ಅಂಗವಾಗಿ ಜುಲೈ 16ರಂದು ಚಿತ್ರದುರ್ಗ ನಗರದ ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದ ಕಚೇರಿ ಆವರಣದಲ್ಲಿ ವಿಶೇಷ ಮಿನಿ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ಮೇಳದಲ್ಲಿ 8ಕ್ಕೂ ಹೆಚ್ಚು ಪ್ರತಿಷ್ಠಿತ ಖಾಸಗಿ ಕಂಪನಿಗಳು ಭಾಗವಹಿಸಲಿದ್ದು, ತಮ್ಮ ಸಂಸ್ಥೆಗಳಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ಅರ್ಹ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದ್ದಾರೆ. 18ರಿಂದ 30 ವರ್ಷದೊಳಗಿನ ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮಾ ಮತ್ತು ಯಾವುದೇ ಪದವಿ ಪಾಸಾಗಿರುವ ಅಭ್ಯರ್ಥಿಗಳು ಭಾಗವಹಿಸಲಿದ್ದಾರೆ. ಬೆಳಿಗ್ಗೆ 10:30ರಿಂದ 3:00 ಸಂದರ್ಶನ ಜರುಗಲಿದೆ. ಆಸಕ್ತ ಅಭ್ಯರ್ಥಿಗಳು ತಮ್ಮ ವಿದ್ಯಾರ್ಹತೆಯ ಮೂಲ ದಾಖಲಾತಿಗಳೊಂದಿಗೆ 5 ಪ್ರತಿ ಬಯೋಡೇಟಾ ತರುವುದು ಕಡ್ಡಾಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕಚೇರಿಯ ದೂರವಾಣಿ ಸಂಖ್ಯೆಗಳಾದ 7024 5905 8902 9905 9905 8706 ಸಂಪರ್ಕಿಸಬಹುದು. ದೇಶಾದ್ಯಂತ ನಡೆಯುತ್ತಿರುವ ಬೃಹತ್ ರಾಷ್ಟೀಯ ಲೋಕ ಅದಾಲತ್ ಅಂಗವಾಗಿ ಕೋಲಾರ ಜಿಲ್ಲೆಯಲ್ಲೂ ಲೋಕ ಅದಾಲತ್ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ನ್ಯಾಯಾಲಯದಲ್ಲಿ ವರ್ಷಾನುಗಟ್ಟಲೆ ಬಾಕಿ ಉಳಿದಿದ್ದ ಅನೇಕ ಸಿವಿಲ್, ಕ್ರಿಮಿನಲ್ ಹಾಗೂ ಕೌಟುಂಬಿಕ ಪ್ರಕರಣಗಳನ್ನು ಉಭಯ ಪಕ್ಷಕಾರರ ಸಮ್ಮತಿಯೊಂದಿಗೆ ರಾಜಿ ಸಂಧಾನದ ಮೂಲಕ ಸುಖಾಂತ್ಯಗೊಳಿಸಲಾಯಿತು. ಸಣ್ಣಪುಟ್ಟ ಕಾರಣಗಳಿಗೆ ವಿಚ್ಛೇದನದ ಹಾದಿ ಹಿಡಿದಿದ್ದ ದಂಪತಿಗಳು ಪರಸ್ಪರ ಹೂವಿನ ಹಾರ ಬದಲಾಯಿಸಿಕೊಂಡು ತಮ್ಮ ಹಳೆಯ ಕಹಿ ಘಟನೆಗಳನ್ನು ಮರೆತು ಹೊಸ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದು ಈ ಬಾರಿಯ ಲೋಕ ಅದಾಲತ್ನ ಪ್ರಮುಖ ಆಕರ್ಷಣೆಯಾಗಿತ್ತು. ಈ ವೇಳೆ ಮಾತನಾಡಿದ ಹಿರಿಯ ನ್ಯಾಯಾಧೀಶರಾದ ಬಿಎಸ್ ಜಯಶ್ರೀ, ಲೋಕ ಅದಾಲತ್ ಪ್ರಕ್ರಿಯೆಯನ್ನು ರಾಷ್ಟೀಯ ಹಬ್ಬ ಎಂದು ಬಣ್ಣಿಸಿದರು. ವಕೀಲರ ಸಂಘದ ಅಧ್ಯಕ್ಷ ಎಲ್ ಶ್ರೀನಿವಾಸ್ ಮಾತನಾಡಿ, ಸಹೋದರ ಸಹೋದರಿಯರ ನಡುವಿನ ಆಸ್ತಿ ವಿವಾದಗಳನ್ನು ರಾಜಿ ಮೂಲಕ ಬಗೆಹರಿಸಿಕೊಳ್ಳುವುದರಿಂದ ಭವಿಷ್ಯದಲ್ಲಿ ಕುಟುಂಬದಲ್ಲಿನ ದ್ವೇಷ, ಅಸೂಯೆ ಮತ್ತು ಜಗಳಗಳು ದೂರವಾಗುತ್ತವೆ ಎಂದರು. ಚಿತ್ರದುರ್ಗ ಜಿಲ್ಲೆಯ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 2027-28ನೇ ಶೈಕ್ಷಣಿಕ ಸಾಲಿನ 6ನೇ ತರಗತಿ ಪ್ರವೇಶಕ್ಕಾಗಿ ಅರ್ಹ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಜವಾಹರ್ ನವೋದಯ ವಿದ್ಯಾಲಯ ಆಯ್ಕೆ ಪರೀಕ್ಷೆ 2027ರ ನೋಂದಣಿಗಾಗಿ ಅಧಿಕೃತ ಪೋರ್ಟಲ್ ಆರಂಭವಾಗಿದ್ದು, ಆಸಕ್ತ ವಿದ್ಯಾರ್ಥಿಗಳು ನವೋದಯ ವಿದ್ಯಾಲಯ ಸಮಿತಿಯ ಅಧಿಕೃತ ವೆಬ್ಸೈಟ್ navodaya.gov.in ಮೂಲಕ ಜುಲೈ 31ರ ಒಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ಪ್ರವೇಶಾತಿಗೆ ಸಂಬಂಧಿಸಿದ ಸಂಪೂರ್ಣ ಅರ್ಹತಾ ನಿಯಮಾವಳಿಗಳು ಹಾಗೂ ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ನ ಅಡ್ಮಿಷನ್ ನೋಟಿಫಿಕೇಷನ್ಸ್ ಪುಟವನ್ನು ವೀಕ್ಷಿಸಬಹುದು ಎಂದು ನವೋದಯ ವಿದ್ಯಾಲಯದ ಪ್ರಾಂಶುಪಾಲರು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಪ್ರಸಿದ್ಧ ಶೃಂಗೇರಿ ಶಾರದಾ ಪೀಠವು ಭಕ್ತಿ, ಸಂಸ್ಕೃತಿ, ಧಾರ್ಮಿಕ ವಿಚಾರಗಳ ಪ್ರಚಾರದ ಜೊತೆಗೆ ಸಾಮಾಜಿಕ ಕಾರ್ಯದಲ್ಲಿ ಕೊಪ್ಪ ತಾಲೂಕಿನ ಗ್ರಾಮೀಣ ಭಾಗದ ದರೆಕೊಪ್ಪ ಸರ್ಕಾರಿ ಶಾಲೆಗೆ ಕಂಪ್ಯೂಟರ್ಗಳನ್ನು ವಿತರಣೆ ಮಾಡಲಾಗಿದ್ದು, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ವ್ಯಾಸಂಗಕ್ಕೆ ಇದು ಅನುಕೂಲವಾಗಿದೆ. ಹಾಗೆಯೇ ಆರ್ಥಿಕವಾಗಿ ಹಿಂದುಳಿದವರ ಜೀವನೋಪಾಯಕ್ಕಾಗಿ ಎನ್ಆರ್ಪುರ ತಾಲೂಕಿನಲ್ಲಿ ರೋಟರಿ ಕ್ಲಬ್ ಮೂಲಕ 10 ಹೊಲಿಗೆ ಯಂತ್ರಗಳನ್ನು ನೀಡಲಾಗಿದೆ ಎಂದು ಮಠದ ಪ್ರಕಟಣೆ ತಿಳಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಪೊಲೀಸ್ ಇಲಾಖೆಗೆ ಅತ್ಯಾಧುನಿಕ ವಾಹನಗಳನ್ನು ಹಸ್ತಾಂತರಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಪಂಚಾಯಿತಿ ಚುನಾವಣೆ, ಸಚಿವ ಈಶ್ವರ್ ಖಂಡ್ರೆ.

0: ಮಳೆ ಅಭಾವ ಹಿನ್ನೆಲೆ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಅಗತ್ಯಕ್ಕೆ ಮೊದಲ ಆದ್ಯತೆ, ಸಚಿವ ಎಂಬಿ ಪಾಟೀಲ್. ರಾಜ್ಯದ ಎಲ್ಲಾ ಉಪನೋಂದಣಿ ಕಚೇರಿಗಳು ನಾಳೆಯೂ ಎಂದಿನಂತೆ ಕಾರ್ಯನಿರ್ವಹಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ,
2: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳಿದರೆ ಈಗ ಭಾವಗೀತೆಗಳ ಕಾರ್ಯಕ್ರಮ. ಜಿಎಸ್ ಶಿವರುದ್ರಪ್ಪ ಅವರ ರಚನೆಯನ್ನು ಕೇಳಿ ಹಾಡಿದ್ದಾರೆ ಧನ್ಯಶ್ರೀ.

ಇದುವರೆಗೆ ಭಾವಗೀತೆಗಳನ್ನು ಕೇಳುತ್ತಿದ್ದೀರಿ. ಆತ್ಮೀಯ ಕೇಳುಗರೆ, ಗಮನಿಸಿ, ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಕಾರ್ಯಕ್ರಮಗಳನ್ನು ಇನ್ನು ಮುಂದೆ ಎಫ್ಎಂ 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಮಾತ್ರ ತಾವು ಕೇಳಬಹುದು. ಸಂಜೆ 5:30 ಎಫ್ಎಂ 103.5 ಮತ್ತು ಎಫ್ಎಂ 101.4 ಮೆಗಾಹರ್ಟ್ಸ್ ಹಾಗೂ ಮೀಡಿಯಂ ಎತ್ತರ ನಂತರ 675 ಕಿಲೋಹರ್ಟ್ಸ್ಗಳಲ್ಲಿ ಪುನಃ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಕಾರ್ಯಕ್ರಮಗಳನ್ನು ತಾವು ಆಲಿಸಬಹುದು. ಆತ್ಮೀಯ ಕೇಳುಗರೆ,

0: ನೇರ ಫೋನಿನ ಕಾರ್ಯಕ್ರಮ. ನಿಮಗೆ ಈಗಾಗಲೇ ಹೇಳಿದೆ, ನಾನು 1:20 to 2 ತನಕ ಸಂಬಂಧದ ವಿಷಯ ಕುರಿತು ನಾವು ಮಾತಾಡ್ತಾ ಇದ್ವಿ. ಕರೆ ಮಾಡಿ 1 ನಿಮಿಷ ಮಾತಾಡಿ ನಿಮ್ಮಿಷ್ಟದ ಹಾಡನ್ನು ಹಾಡಲಿಕ್ಕೆ ಅವಕಾಶ ಇತ್ತು. ಅದೇ ಕಾರ್ಯಕ್ರಮವನ್ನು ಮತ್ತೆ ಈಗ 1.5 ಗಂಟೆ ತನಕ ಮುಂದುವರಿಸೋಣ. ಈಗ ಮಧ್ಯಾಹ್ನ ಯಾರಿಗೆ 1:20 to 2 ತನಕ ಕಾಲ್ ಸಿಕ್ಕಿಲ್ಲ ಅವರು ಮಾತ್ರ ಕರೆ ಮಾಡಲಿ, ಮಿಕ್ಕವರು 1:30 ಕರೆ ಮಾಡಿ ತಮ್ಮಿಷ್ಟದ ಹಾಡನ್ನ ಕೇಳಬಹುದು. ಹಲೋ, ಬಹುಶಃ ಬೆಳಿಗ್ಗೆ ಮಾಡಿದವರು ಅನ್ಸುತ್ತೆ, ಮತ್ತೆ ಕರೆ ಸಿಕ್ಕಿದೆ ಹಾಗಾಗಿ ಕಟ್ ಮಾಡಿದ್ದಾರೆ. ಅಂದ್ರೆ ಮಧ್ಯಾಹ್ನ ಯಾರು 1:20 to 2 ತನಕ ಕರೆ ಮಾಡಿದ್ರಿ ಅವರು ಮತ್ತೆ ಕರೆ ಮಾಡೋದು ಬೇಡ. ಹಲೋ, ನಮಸ್ಕಾರ, ಹೇಳಿ. ಹೇಳಿ ಗೀತಾ ಅವ್ರೆ.
1: ಸಂಬಂಧಗಳ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ವಿ.
0: ಹೌದು
1: ಸರ್, ಹಿಂದಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಸಂಬಂಧಗಳಲ್ಲಿ ತುಂಬಾ ವ್ಯತ್ಯಾಸ ಇದೆ ಸರ್.
0: ಹಿಂದಿನ ಕಾಲದಲ್ಲಿ
1: ಸಂಬಂಧಗಳಲ್ಲಿ ತುಂಬಾ ತಾಳ್ಮೆ ಇರ್ತಿತ್ತು, ಅಂದ್ರೆ ಸಮೃದ್ಧಿ ಇರ್ತಿತ್ತು ಸರ್, ಸ್ನೇಹ ಸಂಬಂಧ ಆಗ್ಲಿ ರಕ್ತ ಸಂಬಂಧ ಆಗ್ಲಿ. ಈಗಿನ ಸಂಬಂಧಗಳೆಲ್ಲ ಈ ಗಾಜಿನ ತರ ಸರ್, ಏನೇ ಒಂದು ಕೋಪ ಬಂತು ಅಂದ್ರೆ ಅದನ್ನ ನಾವು ಕೋಪದಲ್ಲಿ ಗಾಜಿ ಎತ್ತಾಕಂದ್ರೆ ಒಡೆದೋಗುತ್ತೆ, ಹಾಗೆ ನಮ್ಮ ಸಂಬಂಧಗಳು ಒಡೆದು ಹೋಗ್ತಾ ಇದೆ. ಸರ್, ತಾಳ್ಮೆನೆ ಬಹಳ ಮುಖ್ಯ. ಆಮೇಲೆ ಇನ್ನೂ ಇತ್ತೀಚೆಗೆ ಅಂದ್ರೆ ಸರ್, ಸಂಬಂಧಗಳು ಹೇಗಾಗಿದೆ ಅಂದ್ರೆ ಯೂಸ್ ಅಂಡ್ ತ್ರೋ ಅನ್ನಂಗೆ ಆಗಿದೆ ಸರ್. ಬೇಕಾದಾಗ ಸಂಬಂಧ ಬಯಸೋದು, ಬೇಡವಾದಾಗ ಅವನ್ನ ದೂರ ಮಾಡ್ಕೊಳ್ಳೋದು, ಆ ರೀತಿನೂ ಆಗ್ತಾ ಇದೆ ಸರ್.
0: ಓಕೆ ಓಕೆ, ತುಂಬಾ ಒಳ್ಳೆ ಮಾತು ಹೇಳಿದ್ರಿ. ಹಾಡು ಯಾವ್ದು ನೆನಪು ಮಾಡ್ಕೊಂಡ್ರಿ?
1: ಸರ್, ಪುಣ್ಯಕೋಟೆ ಫಿಲ್ಮ್ ಇಂದ ಸ್ನೇಹ ಅತಿ ಮಧುರ.
0: ಹೇಳಿ.
1: ಸ್ನೇಹ ಅದು ಅಮರ. ಧನ್ಯವಾದ.
0: ಹೇಳಿ, ಹಾಡು ಹೇಳಿ. ಹಲೋ
1: ಸರ್, ಏನ್ ಹೇಳಿದ್ರಿ ಸರ್? ಹೇಳಿ, ಏನ್ ಹೇಳಿದ್ರಿ?
0: ಹಾಡು ಹೇಳಿ, ನಿಮ್ಮಿಷ್ಟದ್ದು.
1: ಸರ್, ಸ್ನೇಹ ಅತಿ ಮಧುರ, ಸ್ನೇಹ ಅದು ಅಮರ, ಸ್ನೇಹಕ್ಕೆ ಪಿರಿತನ ಬಡತನವಿಲ್ಲ, ಸ್ನೇಹಕ್ಕೆ ವಯಸ್ಸಿನ ಅಂತರವಿಲ್ಲ. ಧನ್ಯವಾದಗಳು.
0: ಧನ್ಯವಾದಗಳು. ಮುಂದಿನ ಕರೆ ಹೋಗೋಣ. ಕೇಳಿದ್ರಿ ಸಂಬಂಧದ ಬಗ್ಗೆ 1 ನಿಮಿಷ ಮಾತಾಡಿ, ಮತ್ತೆ ನಿಮ್ಮಿಷ್ಟದ ಹಾಡು 1 ಪಲ್ಲವಿಯನ್ನು ಹಾಡಿ. ಬೆಳಿಗ್ಗೆ 1:20 ಯಾರಿಗೆ ಕರೆ ಸಿಕ್ಕಿಲ್ಲ ಅವ್ರು ಮಾತ್ರ ಕರೆ ಮಾಡಿ. ಹಲೋ,
2: ನಮಸ್ಕಾರ ಸರ್.
0: ನಮಸ್ಕಾರ, ಯಾರು ಮಾತಾಡೋದು?
2: ಕೊಪ್ಪಳ ಜಿಲ್ಲೆ ಕುಶಿ ತಾಲೂಕು ಚಳಿಗೆಯಿಂದ ಮಲ್ಲಪ್ಪ ಶೆಟ್ಟಿ ಸರ್ ಮಾತಾಡೋಣ.
0: ಮಲ್ಲಪ್ಪ ಶೆಟ್ಟಿ, ಯಾವ ಹಾಡು ಹೇಳ್ತೀರಿ ತಾವು ಸಂಬಂಧದ ಬಗ್ಗೆ? ಸಂಬಂಧದ ಬಗ್ಗೆ ಮಾತಾಡಬೇಕು, ಆಮೇಲೆ 1 ಪಲ್ಲವಿ ಹಾಡು ಹಾಡಬೇಕು. ಮಾತಾಡಲಿಲ್ರಿ? ಏನ್ ಮಾತಾಡ್ಬೇಕಂತ ತಿಳಿವಲ್ದಾಗೇನು?
2: ಇಲ್ರಿ ಸರ್, ನಾವು ಹಾಡಿಗೆ ಹಾಡಿಗೋಸ್ಕರ ಟ್ರೈ ಮಾಡಿದ್ವಿ ಸರ್.
0: ಹೌದ್ರಿ? ಓಕೆ, ಧನ್ಯವಾದ ಕರೆ ಮಾಡಿದಕ್ಕೆ.
2: ನಮಸ್ಕಾರ ಸರ್.
0: ಕೇಳಿದ್ರೆ ಕನ್ಫ್ಯೂಸ್ ಮಾಡ್ಕೋಬೇಡಿ. 1:20 to 2 ತನಕ ಏನು ಕಾರ್ಯಕ್ರಮ ನಡೀತು, ಆ ಕಾರ್ಯಕ್ರಮದಲ್ಲಿ ಸಂಬಂಧದ ಬಗ್ಗೆ 1 ನಿಮಿಷ ಮಾತಾಡೋದು, ಜೊತೆಗೆ 1 ಪಲ್ಲವಿಯನ್ನು ಹಾಡೋದು, ಅದನ್ನು ಮಾಡ್ಕೊಂಡು ಬಂದ್ವಿ. ಆವಾಗ ಯಾರಿಗೆ 1:20 to 2 ಎರಡು ಗಂಟೆ ತನಕ ಕರೆ ಸಿಕ್ಕಿಲ್ಲ ಅವರು ಕರೆ ಮಾಡಿ ಮಾತಾಡಿ ಹಾಡಿ. ಹಲೋ,
3: ನಮಸ್ತೆ ಸರ್.
0: ನಮಸ್ಕಾರ.
3: ಶ್ಯಾಮ್ ಸುರೇಶ್ ಆರಪ್ಪ ಸರ್ಕಲ್.
0: ಹೇಳಿ.
3: ಸಂಬಂಧಗಳ ಬಗ್ಗೆ ಕೇಳಿದ್ರಿ?
0: ಹೌದು.
3: ಸಂಬಂಧದಲ್ಲಿ ಅಂದ್ರೆ ನಾವೇ ಪುಣ್ಯವಂತರು ಸರ್, ಯಾಕಂದ್ರೆ ನನಗೆ 4 ಜನ ಚಿಕ್ಕಪ್ಪ, 3 ಜನ ಸೋದರತ್ತೆ, 4 ಜನ ಅಕ್ಕಂದ್ರು, 3 ಜನ ಅಣ್ಣಂದ್ರು ಸರ್. ಎಲ್ಲಾರು ಚೆನ್ನಾಗಿ ನೋಡ್ಕೊಂಡ್ರು ಇದ ತನಕ ನಮ್ಮನ್ನ. ಈಗಲೂ ಕೆಲವ್ರು ಇಲ್ಲ, ಕೆಲವ್ರು ಇದಾರೆ. ಆ ವಿಷಯದಲ್ಲಿ ನಾವು ನಿಜವಾಗ್ಲು ಭಾಗ್ಯವಂತರ. ಇವತ್ತಿಗೂ ಸಂಬಂಧ ಹಾಗೆ ಇದೆ.
0: ಒಳ್ಳೇದು, ತುಂಬಾ ಒಳ್ಳೆ ಮಾತು ಹೇಳಿದ್ರಿ. ಹಾಡು ಯಾವ್ದು ನೆನ್ಪು ಮಾಡ್ಕೋತೀರಿ?
3: ಹಾಡು ಅತ್ತಿಗೆ ಬಗ್ಗೆ ಹೇಳ್ಬೋದಾ ಸರ್?
0: ಹೇಳಿ.
3: ನಿಲ್ಲು ನಿಲ್ಲು ಅತ್ತಿಗೆ, ಹೊರಟಿಗೆ ನೀನು ಎತ್ತಗೆ, ಇನ್ನು ನಿನ್ನ ಕುತ್ತಿಗೆ ಅಣ್ಣನು ಕಟ್ಟುವ ತಾಳಿಗೆ.
0: ಥ್ಯಾಂಕ್ ಯು. ಮುಂದಿನ ಕರೆ ಹೋಗೋಣ. ಕೇಳಿದ್ರೆ ಕರೆ ಮಾಡಿ 1:20 to 2 ತನಕ ಯಾರಿಗೆ ಕರೆ ಸಿಕ್ಕಿಲ್ಲ ಅವ್ರು ಮಾತ್ರ. ಹಲೋ.
4: ಹಲೋ,
0: ಹೇಳಿ.
4: ಭದ್ರಾವತಿ.

0: ಹೇಳಿ ಮೇಡಮ್.
1: ಸಂಬಂಧದ ಬಗ್ಗೆ?
0: ಹೌದು.
1: ಸಂಬಂಧ ಅಂದ್ರೆ ಮೊದ್ಲು ಅರ್ಥ ಮಾಡ್ಕೊಂಡ್ರೆ ಸಂಬಂಧ ಚೆನ್ನಾಗಿರತ್ತೆ ಅಂತ ಹೇಳ್ಬೋದು. ಮುಂಚೆ ಎಲ್ಲ ಸಂಬಂಧಗಳು ಚೆನ್ನಾಗಿರ್ತಿತ್ತು, ಈಗೀಗ ಸ್ವಲ್ಪ ಸಂಬಂಧ ಸ್ವಲ್ಪ ದೂರ ಆಗ್ತಾ ಇದೆ. ಎಲ್ಲ ಸ್ನೇಹ ಆಗ್ಲಿ, ರಕ್ತ ಸಂಬಂಧ ಆಗ್ಲಿ, ಯಾವುದೇ ಆಗ್ಲಿ,
0: ಏನ್ ಕಾರಣ ಅಂತೀರಿ? ಕಾರಣ ಏನಿರ್ಬೋದು ಅಂತೀರಿ?
1: ಕಾರಣ ಅದೇ, ಸ್ವಲ್ಪ ದ್ವೇಷ ಅಸೂಯೆ ಎಲ್ಲ ಇರುತ್ತಲ್ಲ,
0: ಅದು ಜಾಸ್ತಿ ಆಗಿದೆ ಇತ್ತೀಚೆಗೆ ಅಂತಾನ?
1: ಹೌದು.
0: ಓಕೆ, ಧನ್ಯವಾದ. ಹಾಡಿ ಯಾವ್ದು ನೆನ್ಪ್ ಮಾಡ್ಕೋತೀರಿ?
1: ದುಡ್ಡಿದ್ರೆ ಸಂಬಂಧ, ದುಡ್ಡು ಇಲ್ದಿದ್ರೆ ಸಂಬಂಧ ಇಲ್ಲ ಅನ್ಸುತ್ತೆ ಈಗಿನ ಕಾಲದಲ್ಲಿ.
0: ಓಕೆ ಓಕೆ, ಎಲ್ಲರೂ ಕೂಡ ಹಣಕ್ಕೆ ಮಹತ್ವ ಕೊಡ್ತಿದ್ದಾರೆ ಅಂತ.
1: ಹೌದು ಸರ್.
0: ಹೇಳಿ ಮೇಡಮ್, ಹಾಡಿ ಯಾವ್ದು ನೆನ್ಪ್ ಮಾಡ್ಕೋತೀರಿ?
1: ಹಾಡು ಲವ್ ಮಕ್ತೇಲಿಂದ.
0: ಓಕೆ.

0: ಧನ್ಯವಾದಗಳು ಮೇಡಮ್, ಸುಖ ಸಾಕು ಹಾಡಿದ್ರಿ.
1: ಥ್ಯಾಂಕ್ ಯು ಸರ್.
0: ಕಿಡುಗ್ರೆ ಮತ್ತೆ ಯಾರಿಗೆ ಕರೆ ಸಿಕ್ಕಿಲ್ಲ, ಮಧ್ಯಾಹ್ನ 1:20 ಕರೆ ಮಾಡಿ. ಹಲೋ ಹಲೋ
2: ಹಲೋ
0: ಹೇಳಿ.
2: ನಮಸ್ತೆ ಸರ್.
0: ನಮಸ್ಕಾರ.
2: ಸಕಾಲನಿಂದ ಎಲ್ಲಗಡೆ ಸರ್.
0: ಇಲ್ಲೇಗೌಡ ಅವರೇ, ಸಂಬಂಧದ ಬಗ್ಗೆ ಮಾತಾಡ್ಲಿಲ್ವಾ ಮಧ್ಯಾಹ್ನ 1:20?
2: ಸಿಗ್ಲಿಲ್ಲ ಸರ್, ಲೈನ್ ಮಾಡಿದೆ.
0: ಈಗ ಮಾತಾಡಿ.
2: ನಾವು 7 ಜನ ಮಕ್ಕಳು ಸರ್.
0: ಹ್ಞೂ ಹ್ಞೂ ಹಾಂ.
2: 2 ಹೆಣ್ಣು 5 ಗಂಡು.
0: ಓಕೆ.
2: ಎಲ್ಲ ದೂರ ದೂರ ಆಗ್ಬಿಟ್ಟಿದೆ ಸರ್.
0: ಯಾಕೆ?
2: ಅಡ್ಜಸ್ಟ್ಮೆಂಟ್ ಇಲ್ಲಲ್ಲ ಸರ್.
0: ಹೊಂದಾಣಿಕೆ ಕೊರತೆ.
2: ಹೊಂದಾಣಿಕೆ ಇಲ್ಲ, ಅದಕ್ಕೆ ಎಲ್ಲ ದೂರ ದೂರ.
0: ಏನ್ ಕಾರಣ ಅಂತೀರಿ? ಅದೇ ಹೊಂದಾಣಿಕೆನೆ ಕಾರಣನ?
2: ಹೊಂದಾಣಿಕೆನೆ ಕಾರಣ ಸರ್.
0: ಆಯ್ತು.
2: ಹೊಂದಾಣಿಕೆನೆ ಇಲ್ಲ, ಹಂಗಾಗಿ ದೂರ ದೂರ ಎಲ್ಲ.
0: ಹಾಡು ಯಾವ್ದು ನೆನ್ಪು ಮಾಡ್ಕೋತೀರಿ?
2: ಹಾಡು ಇದು ಸರ್. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂದಾರ. ನಮ್ಮ ಸಂಸಾರ ಆನಂದ ಸಾಗರ.
0: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
2: ಧನ್ಯವಾದಗಳು ಸರ್.
0: ಹಲೋ
3: ಹಲೋ
0: ಹೇಳಿ.
3: ನಾನು ಪದ್ಮಾ ಮಾತಾಡ್ತಿರೋದು ಸಾಯಿಬಾಬಾ ಸ್ಕೂಲಿಂದ ಸರ್.
0: ಪದ್ಮಕ್ಕ ಹೇಗಿದ್ದೀರಿ?
3: ಸರ್, ನಮ್ಮ ಅಕ್ಕ ತಂಗಿಯರೇ ಅಣ್ಣನೇ ಉಳಿಗೆ ಗಂಡ ಇಲ್ಲ ಹೇಳ್ದಂಗೆ ಕೇಳ್ಬೋದು ಅಂತ ಅವರು ಮಗನ್ಗೆ, ನನ್ನ ಮಗನ್ಗೆ ಅಲ್ಲೇ ಇದ್ಬಿಡು ಮಾವನ ಮನೇಲಿ ಅಂತ ಹೇಳ್ಕೊಟ್ರು. ಹಂಗಾಗಿ ನನ್ಗೆ ಯಾರು ಇಲ್ಲ ಹೇಳಂತ. ಅವ್ನು ನನ್ನ ಗಂಡ ಸತ್ತಾಗ 5ನೇ ಕ್ಲಾಸ್ ಸರ್, ಒಂದು ಬಟ್ಟೆನೂ ಹೊಲ್ಸಿದ ಅವರು. ಈಗ ನಿಮ್ ಕೆಲ್ಸಕ್ಕೆ ಸೇರಿದ್ಮೇಲೆ ನೀನ್ ಅಲ್ಲೋಗ್ ಸೇರ್ಕೊಂಡ್ಬಿಡು, ಇವಳು ಇನ್ ಬದುಕ್ ಬಿಡ್ತಾಳೆ ಅಂತ ಅಂದ್ಬಿಟ್ಟು ಎಲ್ಲ ಕಳ್ಸ್ಬಿಟ್ರು. ಅದ್ರಿಂದ ನಾನು ಅವಾಗ ನಿನ್ನೆ ನನ್ನ ತಮ್ಮ ಬಂದಿದ್ದ ನಮ್ಮ ಮನೆ ಹತ್ರ ಬರ್ಬೇಡ ಅಂದೆ. ಎಲ್ಲ ಹಾಳು ಮಾಡ್ಬಿಟ್ವಿ, ಒಂದು ಗುಡ್ ಸದ್ಬಿಟ್ಟು ನೀವು ನನ್ಗೆ ಗಡ್ಡ ಇಲ್ಲ ಅಂದ್ಬಿಟ್ಟು ಎಲ್ಲ ನನ್ಗೆ ಅಕ್ಕ ತೆಗಿರೋ ಅಣ್ಣ ತಮ್ದಿರೆಲ್ಲ ಹಾಳು ಮಾಡಿದ್ರಿ. ನಮ್ಮ ಮನೆಗೆ ಯಾರು ಬರ್ಬೇಡ್ರಿ, ನಾನು ಸತ್ತ ಯಾರು ಎಲ್ಲ ಕದ್ ಬಿಡು ಒಂದೇ.
0: ಆಯ್ತು ಅಮ್ಮ, ನಿಮಗೆ ಹಿಂದೆ ಒಂದ್ಸರಿ ಮಾತಾಡ್ಬೇಕಾದ್ರೆ ನಾನು ಹೇಳಿದ್ದೆ ಅಲ್ವಾ, ಎಸ್ ಪಿ ಆಫೀಸ್ ಅಲ್ಲಿ ಶಿವಮೊಗ್ಗದಲ್ಲಿ ಹಿರಿಯರ ಸಹಾಯವಾಣಿ ಅಂತ ಇರುತ್ತೆ, ಅಲ್ಲಿ
3: ನಂಬರ್ ಹೇಳ್ರಿ ಸರ್, ಒಂಚೂರು ಬರ್ಕತ್ತೀನಿ.
0: ಎಸ್ ಪಿ ಆಫೀಸ್ ಅಮ್ಮ ಶಿವಮೊಗ್ಗದಲ್ಲಿ.

0: ಶಿವಮೊಗ್ಗದಲ್ಲಿ ಎಸ್ ಪಿ ಆಫೀಸ್ ಇದೆ, ಎಸ್ ಪಿ ಸೂಪರಿಂಟೆಂಡ್ ಆಫ್ ಪೊಲೀಸ್ ಆಫೀಸ್ ಇದೆ, ಅಲ್ಲಿ ಹಿರಿಯರ ಸಹಾಯವಾಣಿ ಅಂತ ಒಂದು ವಿಭಾಗ ಇರುತ್ತೆ. ನೀವು ಅಲ್ಲಿ ಹೋಗಿ ಈ ತರ ನನ್ನ ಮಗ ಸ್ವಾಮಿ ಅವನು ಸರಿಯಾಗಿ ನೋಡ್ಕೋತಿಲ್ಲ, ನನಗೆ ಬೀದಿ ಪಾಲ್ ಮಾಡಿದ್ದಾನೆ ಅಂತ ಹೇಳಿದ್ರೆ ಅವರು ಕಾನೂನು ಪ್ರಕಾರ ಕ್ರಮ ತಗೋತಾರೆ. ಮತ್ತೆ ಇತ್ತೀಚೆಗೆ ಕೋರ್ಟ್ ಕೂಡ ಹೇಳಿದಾವೆ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋದು ಮಕ್ಕಳ ಜವಾಬ್ದಾರಿ ಅಂತ ಹೇಳಿ.
1: ಇಲ್ಲಿ ಲಾಯರ್ ಹತ್ರ ಮಾತಾಡಿದೆ ಸರ್.
0: ಲಾಯರ್ ಬಿಡಿ, ಲಾಯರ್ ಬಿಡಿ, ನೀವು ಎಸ್ ಪಿ ಆಫೀಸ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಹಿರಿಯರ ಸಹಾಯವಾಣಿ ಅಂತ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಬಹುಶಃ ನಿಮಗೆ ಸಮಸ್ಯೆ ಪರಿಹಾರ ಆಗ್ಬಹುದು ಅಂತ ಆಶಿಸ್ತೀನಿ. ಹಾಡು ಹೇಳಿ ಅಂದ್ರೆ ಯಾವ್ದು ಹೇಳ್ತೀರಿ?
1: ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿಯಿಂದ ದೇವವೇ ನಮಗಾದರ.
0: ಆ ದೈವ ತಂದ ವರದಿಂದ ಬಾಳೆ ಬಂಗಾರ, ನಮ್ಮ ಸಂಸಾರ ಆನಂದ ಸಾಗರ. ಧನ್ಯವಾದಗಳಮ್ಮ, ಬೇಜಾರು ಮಾಡ್ಕೋಬೇಡಿ, ಖುಷಿ ಖುಷಿಯಾಗಿರಿ. ಇಂಥ ಪರಿಸ್ಥಿತಿ ಅಲ್ವಾ ಸ್ನೇಹಿತರೆ? ನೀವು ಕಾರ್ಯಕ್ರಮ ಕೇಳ್ತಾ ಇದ್ದೀರಿ, ಇಂಥ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಬೇಕಾದ್ರೆ, ಈ ಥರದ ಮಾತುಗಳನ್ನು ಕೇಳ್ತಾ ಇರಬೇಕಾದ್ರೆ ಯಾತಕ್ಕಪ್ಪ ಮಕ್ಕಳು ಅಂತ ಅನಿಸೋದು ಬಹಳ ಸಹಜ ಅಂತ ಅನಿಸ್ಬಿಡುತ್ತೆ. ಆದರೆ ಒಂದು, ಎಲ್ಲರೂ ಆ ಥರ ಇರೋದಿಲ್ಲ, ಎಲ್ಲೋ ಈ ಥರದೊಂದಷ್ಟು ಎಕ್ಸೆಪ್ಷನಲ್ ಕೇಸ್ ಇದ್ದೇ ಇರುತ್ತೆ, ಅವರಿಗೆ ಕಾನೂನು ಪ್ರಕಾರನೇ ನಾವು ರುಚಿ ತೋರಿಸ್ಬೇಕಾಗತ್ತೆ ಅನಿಸುತ್ತೆ. ಹಲೋ, ಹಲೋ,
2: ನಮಸ್ಕಾರ.
0: ನಮಸ್ಕಾರ, ಯಾರು ಮಾತಾಡೋದ್ರಿ?
2: ನಾ ಮಂಜುನಾಥ್ ಅಂತ ಹೇಳ್ಬಿಟ್ಟು.
0: ಎಲ್ಲಿಂದ ಮಾತಾಡ್ತೀರಿ?
2: ಹೊಸಹಳ್ಳಿಯಿಂದ ಸರ್, ಭದ್ರಾವತಿ ತಾಲೂಕು.
0: ಭದ್ರಾವತಿ ತಾಲೂಕು ಹೊಸಹಳ್ಳಿ. ಇವತ್ತು ಫಸ್ಟ್ ಕರೆ ಮಾಡಿದ ನೀವು?
2: ಇವತ್ತೊಂದು ಅವತ್ತೊಂದು ಯಾವುದೋ ಬೇರೆ ಇದಕ್ಕೆ ಮಾಡಿದ್ವಿ ಸರ್.
0: ಓಕೆ, ಸಂಬಂಧದ ಬಗ್ಗೆ ಮಾತಾಡ್ತಾ ಇದ್ವಿ ಸರ್, ಮಾತಾಡಿ.
2: ಸಂಬಂಧ ಅಂದ್ರೆ ಸರ್, ನಾವು ಹೇಗೆ ಉಳಿಸ್ಕೊಂಡು ಹೋಗ್ತಾ ಆ ರೀತಿ ಆಗ್ತಾ ಇರ್ತಾರ. ಅದು ಸಂಬಂಧದಲ್ಲಿ ನಾವು ಎಷ್ಟು ಒಬ್ರಿಗೊಬ್ರು ಅನ್ಸರ್ಸ್ಕೊಂತ ಹೋದ್ರೆ ತಾಳ್ಮೆಯಿಂದ ಎಲ್ಲಾದ್ರು ಜೊತೆಗೆ ಗೂಡಿ ಹೋಗ್ತಾ ಇರ್ತೀವಿ.
0: ಓಕೆ,
2: ಇಲ್ಲ ಅಂದ್ರೆ ಒಬ್ರಿಗೊಬ್ರು ದೂರ ಆಗ್ತಾನೆ ಇರ್ತೀವಿ. ಈಗಿದೆ ಸರ್ ಸಂಬಂಧದಲ್ಲಿ, ನಾವು ಒಟ್ಟು 7 ಜನ ಮಕ್ಕಳು ನಮ್ ತಂದೆಗೆ, ನಾವು 4 ಜನ ಗಂಡ್ ಮಕ್ಕಳು, 3 ಜನ ಹೆಣ್ಮಕ್ಳು, ಎಲ್ಲರೂ ಒಬ್ರಿಗೊಬ್ರು ಅನ್ಯೋನ್ಯಾಗಿ ಇದೀವಿ ಸರ್ ಅಷ್ಟೇ.
0: ಧನ್ಯವಾದ ಸರ್. ಹಾಡು ಯಾವ್ದು ನೆನ್ಪು ಮಾಡ್ಕೊಂತೀರಿ?
2: ಹಾಡು ಯಾವ್ದು ಸಂಗ್ ಹಾಡ್ಲಿಕ್ಕೆ ಬರಲ್ಲ ಸರ್.
0: ಓಕೆ, ಮುಂದಿನ ಕರೆಗೆ ಹೋಗ್ಬೋದು ಹಾಗಿದ್ರೆ? ಮಧ್ಯಾಹ್ನ 1:20 ಯಾರಿಗೆ ಕರೆ ಸಿಕ್ಕಿಲ್ಲ ಅವ್ರು ಮಾತ್ರ ಕರೆ ಮಾಡಿ. ಹಲೋ,
3: ಹಲೋ,
0: ಹೇಳಿ.
3: ಹಲೋ,
0: ಹೇಳಿಮ್ಮ, ಯಾರು ಮಾತಾಡೋದು?
3: ಸಂತೇಕಡದಿಂದ ರಾಜೇಶ್ವರಿ ಸರ್.
0: ರಾಜೇಶ್ವರಿ ಮೇಡಮ್, ಹೇಳಿ, ಕಾರ್ಯಕ್ರಮ ಕೇಳ್ತಾ ಇದ್ದೀರಾ?
3: ಕೇಳ್ತಾ ಇದ್ದೀವಿ ಸರ್.
0: ಹೇಳಿ ಅಮ್ಮ, ಸಂಬಂಧದ ಬಗ್ಗೆ ಮಾತಾಡಿ.
3: ಸಂಬಂಧ ಅಂತ ಅಂದ್ರೆ ನಾವು ಉಳಿಸ್ಕೊಂಡು ಹೋದಂಗೆ ಇರುತ್ತೆ ಸರ್. ಅದು ಸಂಬಂಧ ಅಂದ್ರೆ ನಾವ್ ಯಾವ ತರ ಇರ್ತೀವಿ ಅದೇ ತರ ಅವ್ರದ್ದು. ಫೋನು, ಈ ಫೋನ್ ತಗೊಳ್ರಿ ಸರ್, ನಾವು ಈಗ ಫೋನ್ ಅಲ್ಲಿ ಮಾತಾಡ್ತಿರ್ತೀವಿ ಅಂದ್ರೆ ಅದ್ ಕಾಂಟ್ಯಾಕ್ಟ್ ಬೆಳೆಯುತ್ತೆ. ಇಲ್ಲ ಅಂದ್ರೆ ಇಲ್ಲ. ಆತರ ಈಗ ನಮ್ಮ ಅಣ್ಣನೇ ತಗೊಳ್ರಿ, ನಮ್ಮ ಅಪ್ಪ ತೀರೋದ್ ಮೇಲೆ ನಮ್ಮನ್ ಮಾತಾಡ್ಸಲ್ಲ. ಹಂಗೆ ಚೆನ್ನಾಗಿದ್ದಾಗ ಚೆನ್ನಾಗಿದ್ರು, ಈಗ ನೋಡಿದ್ರೆ ಎದ್ರಿ ಕಂಡ್ರು ಮಾತಾಡಲ್ಲ ಸರ್. ನಾವು 3 ಜನ ಮಕ್ಕಳು ನಮ್ಮ ಅಪ್ಪ ಅಮ್ಮಂಗೆ. ಅಮ್ಮನ ನಾನೇ ಇಟ್ಕೊಂಡಿದ್ದೆ ಸರ್. ಈಗ ನಮ್ಮ ಅಪ್ಪ ತೀರೋದ್ಮೇಲೆ ಮೊನ್ನೆ ಈಗ ರೀಸೆಂಟ್ ಆಗಿ ಬಂದು ಯಾವ್ದೋ ವಿಚಾರ ಕರ್ಕೊಂಡು ಹೋದ. ಕರ್ಕೊಂಡು ಹೋದ್ಮೇಲೆ ನಮ್ಮ ತಾಯಿಯರದ್ದು ಕಾಂಟ್ಯಾಕ್ಟ್ ಇಲ್ಲ, ನಮ್ಮ ಅಣ್ಣಂದು ಕಾಂಟ್ಯಾಕ್ಟ್ ಇಲ್ಲ ಸರ್. ನಮಗೆ ಇವಾಗ
0: ಏನು ಕಾರಣಕ್ಕೆ ಈ ತರ ಆಯ್ತು ಅಂತೀರಿ?
3: ಅದೇನು ಅಂತ ನಾವ್ ಎಂದೂ ಏನು ಅವನಿಗೆ ಆ ತರದ್ದು ಏನು ಕೇಳಲ್ಲ ಸರ್. ಅಕ್ಕ ತಂಗಿ ಇದೀವಿ, ಎಂದು ಏನು ಕೇಳಲ್ಲ, ಯಾವ್ದನ್ನು ಮಾತಾಡೋದಿಲ್ಲ, ಒಳ್ಳೇದನ್ನು ಮಾತಾಡಲ್ಲ, ಕೆಟ್ಟದನ್ನು ಮಾತಾಡಲ್ಲ ಸರ್.
0: ಮೌನ ವ್ರತ
3: ಬೇಕು ನಮ್ಗೆ, ಇದ್ ಬೇಕು ಅಂತ ನಾ ಯಾವ ತರ ಏನು ಎಂದು ಅವನಿಗೆ ಟಾರ್ಚರ್ ಮಾಡಿಲ್ಲ. ಅವನು ಏನಂತಾನು ಹೇಳಲ್ಲ.
0: ಅಮ್ಮ, ಯಾವ್ದು ಹಾಡು ನೆನ್ಪ್ ಮಾಡ್ಕೋತೀರಿ?
3: ಹಾಡು ಯಾವ್ದು ಹೇಳಿ?
0: ಯಾವುದಾದ್ರೂ ಹೇಳಿ. ಗೊತ್ತಾಗ್ತಿಲ್ವಾ? ಹಾಗಿದ್ರೆ ಮುಂದಿನ ಕರೆಗೆ ಹೋಗ್ಬೋದಾ? ಥ್ಯಾಂಕ್ ಯು. ಹಲೋ
4: ಸರ್, ನಮಸ್ಕಾರ.
0: ನಮಸ್ಕಾರ ಸರ್, ರಮೇಶ್ ಅವರು.

0: ಏನ್ ಮಾಡಿಲ್ರಿ?
1: ಮಾಡ್ಲಿಲ್ರಿ ಸರ್, ನಾನು ಒಂದ್ ಸಂಬಂಧನಾಗ ಒಬ್ಬರ ಜೊತೆ ಮಾತಾಡ್ಕೊತ ಕಾಕಾರ ಮನೆಗೆ ಹೋಗಿ ಕೂತಿದ್ದೇನ್ರಿ ಸರ. ನಿಧಾನಕ್ಕೆ ಹಚ್ಕೊಂಡ್ ಕಾರ್ಯಕ್ರಮ ಕೇಳ್ದೆ. ಇದು ಸಂಬಂಧ ಉಳಿಸ್ಕೊಳ್ಳೋದ್ರ ಬಗ್ಗೆ ಮಾತಾಡ್ಬೇಕಾಗಿತ್ತು, ಅಲ್ಲಿ ಸಂಬಂಧ ಉಳಿಸ್ಕೊಂಡ್ ಅಲ್ಲೂ ಮಾತಾಡ್ಬೇಕಾಗಿತ್ರಿ ಸರ್. ನಾನ ಬಾಳ ಕಾರ್ಯಕ್ರಮ ಇಟ್ಟಿರ್ಲ, ಅದಕ್ಕೆ ನಿಮಗೆ 1,000 ಕೋಟಿ ಧನ್ಯವಾದ ಸರ್.
0: ಓಹೋಹೋ, ತಮಗೂ ಕೂಡ ವಾಪಸ್. ಅದೇ
1: 2 ಗಂಟೆ ತನಕ ಅಲ್ಲಿ ಮಾತಾಡ್ಕೊತನ ಕೇಳಿನಿ ಸರ್, ಕರೆ ಮಾಡೋ ಅವಕಾಶ ಇರ್ಲಿಲ್ರಿ ಸರ್. ಅಲ್ಲಿ ಮಾತಾಡ್ಕೊತ ಕೂತಾಗ ಎಲ್ಲಿ ಒಂದ್ ಸ್ವಲ್ಪ ಆಚೆ ಹೋಗಿ ಮಾತಾಡ್ಬಿಟ್ಟಂದ ಬಾಳಿ ಮಾಡಿದ್ರೆ ಚಲೋ ಆಕಿತ್ತ. ಬರೇ ಮನಸ್ನಾಗ ಅನ್ಕೊಂಡಿದ್ದೀನಿ ಸರ್, ನನ್ನ ಆಸೆ ಈಡೇರಿಸ್ಬಿಟ್ರಿ ಸರ್.
0: ಹೇಳಿ, ಈಗ
1: ಆಕಾಶವಾಣಿಗೂ ನಿಮಗೂ ದೊಡ್ಡ ನಮಸ್ಕಾರ ಸರ್.
0: ನಮಸ್ಕಾರ, ಹೇಳಿ ಸಂಬಂಧದ ಬಗ್ಗೆ.
1: ಸಂಬಂಧ ಸರ್ ಈ ತಾನೇ ಅಕ್ಕವ್ರು ಹೇಳಿದ್ರಲ್ಲ ಹಂಗ, ನಾವು ಉಳಿಸ್ಕೊಂಡಂಗ ಇರ್ತೈತ್ರಿ ಸರ್. ಅಣ್ಣ ತಮ್ಮರೆಲ್ಲ ಕೂಡೇ ಬೆಳೆದಿರ್ತೇವ್ರಿ ಸರ್. ಬೇರೆ ಬೇರೆ ಮನಿ ಹೆಣ್ಣು ಮಕ್ಳು ಬಂದ್ ಸೇರ್ಕೋತಾರಲ್ರಿ, ಅಲ್ಲೇ ನಮ್ದ್ ಭೇದ ಭಾವ ಶುರು ಆಕ್ಕವ್ರಿ ಸರ್. ಅವ್ರು ಬರ್ಲಾರ್ದನೂ ಗತಿ ಇಲ್ಲ, ಈ ಕಡೆ ಉಳಿಸ್ಕೊಳಕ್ನು ಆಗಂಗಿಲ್ಲ, ಬಿಡಾಕು ಆಗಂಗಿಲ್ರಿ ಸರ್. ಹೊಂದಾಣಿಕೆ ಕಡಿಮೆ ಆಕ್ಕವ್ರಿ ಸರ್ ಆಮೇಲೆ ಆಮೇಲಿಂದ. ಅಂತಂದ್ರೆಲ್ಲ ಒಟ್ಟಿಗೆ ಇರ್ತೇವ್ರಿ, ಬೇರೆ ಬೇರೆ ಬೇರೆ ಬೇರೆ ಮನೆಯಿಂದ ಬರ್ತಾರಲ್ರಿ, ಅವ್ರದೊಂಥರ ಬೇರೆ ಶೈಲಿ ಇರ್ತೈತ್ರಿ, ಅವ್ರದೊಂದು ರೂಟೇಷನ್ ಬೇರೆ ಇರ್ತೈತ್ರಿ, ಪದ್ಧತಿ ಚೇಂಜ್ ಆಕ್ಕವ್ರಿ ಸರ್. ಇಲ್ಲಿ ಏನ್ ಕೂಡ್ ಕುಟುಂಬದಾಗಿರ್ನು ಕಡೆಯಾಕಿರ್ನು ಅಂತೇಳಿ ಏನ್ರ ನಮಗ್ ತಲೆಗೆ ಹುಳ ಬಿಡಾನರಿ ಸರ. ಬಿಡ್ಲೇಬೇಕಾಕತ್ರಿ ಸರ್, ಬಿಡ್ಲಿಕ್ಕಂದ್ರ ಅವ್ರ ಇರಂಗ್ಲ, ಕೂಡ್ ಹೊಂಟ್ರ ನಡಿಯಂಗಿಲ್ರಿ ಸರ್. ಹಂಗಾಗಿ 2 ಮಕ್ಳು 2 ಗಂಡ ಹೆಂಡತಿ ಅನ್ನೋದೊಂದು ಅದೇ ಒಂದ್ ಕುಟುಂಬ ಆಗೈತ್ರಿ ಸರ್. ಮತ್ತ ಹಿರಿಯರ್ ಏನದ ಅವ್ರ ಬಲ್ಲಿರು ಇವ್ರ ಬಲ್ಲಿರು ಅಂದ್ ಕೇಸಿ ಅದ ಏನೋ ಅಂತಾರಲ್ರಿ, ಗಂಡ ಹೆಂಡ್ರ ಜಗಳದೊಳಗ ಕೂಸ್ ಬಡವ ಆಯ್ತಾನಂಗ ಈಗ ತಂದೆ ತಾಯಿನೇ ಬಡವ ಆಗ್ಬಿಡಾಕತ್ತಾರಿ ಸರ್. ಅವ್ರ ಹೊಳಿ ಮಕ್ಳು ಇದ್ದಂಗೆ ಅವ್ರಿಗೆಲ್ಲ ವಯಸ್ಸ ಕಡಿಮೆ ಆಗಿರ್ತೈತಿ, ಏನು ತಿಳಿಯಲ್ ಸರ. ನಾವೇ ನೋಡೋಣ ಇನ್ನೊಬ್ಬ ಅಣ್ಣ ಅಣ್ಣನ ಹೆಂತಂತಾರಿ, ನಾವೇ ನೋಡೋಣ ಅಂತ ನಾವ್ ಅಂತೇವ್. ನಮ್ ತಂದೆ ತಾಯಿಗ ನಾವ್ 10 ಜನ ಮಕ್ಳ್ರಿ ಸರ್. ಒಬ್ರು ದೊಡ್ಡ ಅಣ್ಣಾರ ನೌಕರಿ ಅದಾರ, ಸಣ್ಣ ತಮ್ಮರ ನೌಕರಿ ಅದಾರ, ನಾವ್ ಎಲ್ಲಿ ಬಿಡಂಗ್ರಿ. ತಾಯಿಯರಂತ್ರು ತೀರ್ಕೊಂಡ್ರ ಸರ್, ತಂದೆಯರ್ ನೋಟ್ ಬಿಡಂಗ್ಲ, ಅವ್ರದ್ ಇವ್ರದ್ ಯಾರ್ದು ಏನು ನಾವು ವಿಚಾರ ಮಾಡಂಗ್ರಿ ಸರ್. ನಮ್ಮ ಹತ್ರ ಇಟ್ಕೊಂಡೇವ್ರಿ, ಚಲೋ ನೋಡ್ಕೋತೇವಿ. ಇದಕ್ ಮಾರ್ಗದರ್ಶನ ನಮ್ಮ ಆಕಾಶವಾಣಿ ಸರ್. ಹಿರಿಯರ್ ಕಾರ್ಯಕ್ರಮ ಇರ್ತಾವು, ಆಮೇಲೆ ಅವ್ರನ್ನ ಹೆಂಗ್ ನೋಡ್ಕೋಬೇಕು ಅನ್ನೋದ್ ಇರ್ತಾವ್ರಿ ಸರ್. ಅವ್ರೊಂದ್ ಸ್ವಲ್ಪ ನಮ್ ಮಾತ್ ಕೇಳಂಗ್ಲ, ಆಪ್ತ ಸಮಾಲೋಚಕರು ಅವಾಗ ಶನಿವಾರಕ್ಕೊಮ್ಮೆ ರಾಜ್ಯವ್ಯಾಪ್ತಿ ಬರ್ತಿತ್ರಿ ಸರ್. ಅವ್ರು ಹೇಳಿದ್ನ ಕೇಳಿಸ್ಕೊಂಡೇನ್ರಿ ಸರ್, ಅದನ್ನ ಹಿಡ್ಕೊಂಡ್ ಉಳಿಸ್ಕೊಂಡ್ ಪಾಲಿಸ್ಕೊಂಡ್ ಹೊಂಟೇವ್ರಿ ಸರ್.
0: ಥ್ಯಾಂಕ್ಸ್ ರೀ ಸರ್. ಹಾಡಿ ಅದ್ ಹೇಳ್ತೀರಿ ಈಗ.
1: 10 ಮಕ್ಳು ತಂದೆ ತಾಯಿಗೆ ವಾಜ್ಯ ಅಲ್ಲ, ತಂದೆ ತಾಯಿ 10 ಮಕ್ಳಿಗೆ ವಾಜ್ಯ ಅಕ್ಕಾರ ಅನ್ನೋದಕ್ಕೆ ಉದಾಹರಣೆ ಸರ್. ಇದು ಇಲ್ಲಿ ನೋಡ್ತೇವಲ್ರಿ ಸರ್.
0: ಹೌದೌದು,
1: ಆ ತರ ಆಗ್ಬಾರ್ದ್ರಿ ಸರ್. ಅವರಿಂದಾನೇ ನಾವೆಲ್ಲ
0: ಖಂಡಿತ
1: ಇರುವಷ್ಟು ದಿನ ಚಂದ ನೋಡ್ಕೊಳ್ಳುದ್ರಿ ಸರ್.
0: ಒಳ್ಳೆ ಮಾತು ಹೇಳಿದ್ರಿ. ಹಾಡು ಯಾವ್ದು ನಿಂತು ಮಾಡ್ಕೊಂತೀರಿ?
1: ಹಾಡೊಂದು ಕರುಳಿನ ಕೂಗ್ದೊಂದು 2 ಸಾಲು ಅಂತೀನ್ರಿ ಸರ್.
0: ಅನ್ರಿ,
1: ನಾನು ಬಡವ ನಾನು ಬಡವ, ನಮ್ಮ ಪ್ರೀತಿಗೆ ಬಡತನವಿಲ್ಲ, ಪ್ರೀತಿಗೆ ಬಡತನವಿಲ್ಲ. ನಗಕತ್ತಾಳ್ರಿ ಸರ್ ನಮ್ ಶ್ರೀಮತಿ.
0: ಅಂದ್ರೆ ನೀವು ಬಡವರೆಲ್ಲ ಸುಳ್ಳು ಹೇಳಕತ್ತೀರಿ ಅಂತ ನಗಕತ್ತೀರೇನ್ರಿ?
1: ಇಲ್ರಿ ಸರ್, ಅದೇ ಹಿಂಗ ಖುಷಿಯಾಗಿರಕ ದೊಡ್ಡ ಮನಿನೇ ಬೇಕಾಗಿಲ್ಲ ಅನ್ನೋದೇ ನನ್ನ ಆಶೆ ಸರ್.
0: ಧನ್ಯವಾದ ರಮೇಶ್ ಅವರೇ ಕರೆ ಮಾಡಿದಕ್ಕೆ.
1: ನಮಸ್ಕಾರ ಸರ್.
0: ನಮಸ್ಕಾರ. ಇತ್ತೀಚೆಗೆ ಇದೊಂದು ಶುರುವಾಗ್ಬಿಟ್ಟಿದೆ, ಅಣ್ಣ ತಮ್ಮ ಅಕ್ಕ ತಂಗಿ ಇದ್ರೆ ತಂದೆ ತಾಯಿನ ಹಂಚಿಕೊಳ್ಳೋದು. ಏ ನೀನ್ 4 ದಿವಸ ನೋಡ್ಕೊಳ್ಳಿ, ನಾನ್ 4 ದಿವಸ ನೋಡ್ಕೋತೀನಿ ಅಂತ ಹೆಣ್ಮಕ್ಳು ಹೇಳೋದು. ಏ ನೀನ್ ಒಂದ್ ಸ್ವಲ್ಪ ನೋಡ್ಕೊಳ್ಳೋ, ನಾನು ಸ್ವಲ್ಪ ನೋಡ್ಕೋತೀನಿ ಅಂತ ಗಂಡು ಮಕ್ಳು ಹೇಳೋದು. ಈ ರೀತಿ ತಂದೆ ತಾಯಿಯನ್ನು ಕೂಡ ಹಂಚಿಕೊಳ್ಳೋ ಪರಿಸ್ಥಿತಿಗೆ ಬಂದು ಮುಟ್ಬಿಟ್ಟಿದ್ದೀವಿ. ಬಹಳ ಬೇಸರದ ಸಂಗತಿ. ಇದರ ನಡುವೆ ನಮ್ಮಲ್ಲಿ ಈಗ ವೃದ್ಧಾಶ್ರಮಗಳು ಬಹಳಷ್ಟು ತಲೆ ಎತ್ತಾ ಇದ್ದಾವೆ. ಇವೆಲ್ಲ ನಮ್ಮ ಸಮಾಜದ ಅಧೋಗತಿಯ ಸಂಕೇತ ಅಂತ ಹೇಳಿ ನನಗಾದ್ರೂ ಕೂಡ ಅನ್ಸುತ್ತೆ. ಹಲೋ,
2: ಹಲೋ
0: ಹೇಳಿ.
2: ನಮಸ್ತೆ ಸರ್,
0: ಯಾರು ಮಾತಾಡ್ತಿರೋದು?
2: ಪಣೀಂದ್ರ ಅಂತ ಶಿವಮೊಗ್ಗದಿಂದ ಮಾತಾಡ್ತೀನಿ ಸರ್.
0: ಹೇಳಿ ಸರ್.
2: ಪಣೀಂದ್ರ,
0: ಹಾ,
2: ಅದೇ ಸಂಬಂಧಗಳ ಬಗ್ಗೆ ಎಲ್ಲ.
0: ಹೌದು ಹೌದು ಹೌದು,
2: ಎಲ್ಲ ಜನ ಹೇಳಿದ್ರು ಹಿಂಗೆಲ್ಲ ಕೂಡು ಕುಟುಂಬ ಅಂತ ಇತ್ತು ಸರ್.
0: 40 ಜನ 50 ಜನ
2: ಮಕ್ಕಳುಗಳಿಗೆ ಸಂಬಂಧಗಳು ಗೊತ್ತಾಗಿತ್ತು. ಚಿಕ್ಕಪ್ಪ ಯಾರು, ಮಾವ ಯಾರು, ಮಕ್ಕಳಿಗೆ ವ್ಯತ್ಯಾಸನೇ ಗೊತ್ತಿಲ್ಲ. ಚಿಕ್ಕಪ್ಪ ಒಂದ ಮಗು, ಈಗ 90ನೇ ಹಿಂದೆ ಇಟ್ಟಗಂತೂ 1-2 ಆಯ್ತು. ಒಂದು ಮಗು ಇವಾಗ, ಅದನ್ನು 5 ವರ್ಷ 6 ವರ್ಷ ಮಾಡ್ಕೊಳ್ತಾರೆ ಈಗ.

0: ನಮ್ಮ ಮಗಳೇ ಸರ್, ನನ್ ಮಗ ಒಬ್ಳೆ ಮಗಳು ನನ್ಗೆ, ಅವಳಿಗೆ ಚಿಕ್ಕಪ್ಪ ಅವಳಿಗೆ ಕಸಿನ್ಸ್ ಕಂಡ ಕಟ್ಕೊಳ್ಳು, ಅಣ್ಣ ತಮ್ಮ ಅಕ್ಕ ತಂಗಿ ಇಲ್ವೇ ಇಲ್ಲ ಸರ್, ಕಸಿನ್ ಸರ್ ನೋಡ್ಕೊಳ್ಳಿ ಅಕ್ಕನ ತಮ್ಮ ಹೊರಹುಟ್ಟಿದವ್ರದ್ದು ಆ ಒಂದು ಪ್ರೀತಿ ಅವ್ರಿಗೆ ಬರಲ್ಲ ಇರ್ತಾರೆ, ಹೊಂದ್ಕೊಂಡಿರ್ತಾರೆ ಇದು ಇಲ್ಲ ಅಂತಲ್ಲ, ಆದ್ರೂ ನಮ್ಮವರು ಅನ್ನೋ ಭಾವನೆ ಬರೋದಿಲ್ಲ ಸರ್. ಇದು ಕೂಡು ಕುಟುಂಬ ಕಾನ್ಸೆಪ್ಟ್ ಕೊಟ್ಟೈತೆ. ಇನ್ನೊಂದು ಸಣ್ಣ ಸಂಗತಿ ಮುಖ, ನಮ್ಮ ತಾತ ಅವರು ತೀರ್ಕೊಂಡಾಗ ತಂದೆ ತಂದೆ ಮೈಸೂರಲ್ಲಿ ಸರ್, ನಾವೆಲ್ಲ ಒಟ್ಟು ದೊಡ್ಡವರು ಒಂದು 50 ಜನ, ಚಿಕ್ಕಮ್ಮ ಮಾವಂದ್ರು ಎಲ್ಲ ಮೊಮ್ಮಕ್ಕಳುಗಳು ಒಂದು 50 ಜನ, ಒಂದು 30 ಜನ ಇದ್ವಿ ಸರ್. ಕೆಲಸಗಳನ್ನ ಹಂಚ್ಕೊಂಡು ಮಾಡೋರು, ನಂದು ನಿಮ್ಮಂತ ಭೇದ ಭಾವ ಇಲ್ಲ, ಒಬ್ರು ಬಚ್ಚೋಗಿರೋ, ಒಬ್ರು ಪಾತ್ರ ಕೊಳ್ಳೋರು, ಒಬ್ರು ಅಡಿಗೆ ಮಾಡೋರು, ಈ ತರ ಮಾಡಿ ಕೆಲಸವನ್ನು ಮುಗಿಸ್ಬಿಡ್ತಿದ್ರು. ಇವತ್ತಿಗೂ ಕೂಡ ಸೇರ್ಕೊಂಡವಾಗ ತುಂಬಾ ಚೆನ್ನಾಗಿ ಒಬ್ರು ಒಬ್ರು ಒಂದು ವಿಷಯದಲ್ಲಿ ಬಹಳ ಸಂತೋಷ ಪಡ್ತಾರೆ ಅಂದ್ರೆ, ನನ್ನ ಮಗಳನ್ನ ಕುಟ್ಟಿರೋದು ಅಂತ ಕುಟುಂಬ ಕೊಟ್ಟಿದ್ದೀವಿ ಆತನ ಜಿಲ್ಲೆ ಸರ್. ಅವ್ರು ಕಸಿನ್ಸ್ ಅಂದ್ರೆ ಹೆಚ್ಚು ಕಡಿಮೆ 50-60 ಜನ ಸೇರ್ಕೊತಾರೆ ಒಂದೊಂದು ಕಾರ್ಯಕ್ರಮ ಆತರ ಇದಾರೆ. ಅದೊಂದು ಅವಳಿಗೆ ಅದಾರು ಒಂದು ಸಿಗಲಿ ಪ್ರೀತಿ ವರ್ತಲ್ಲಿ ಅಂತ ಆ ಮನೆ ಕೊಟ್ಟಿ. ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ ಒಬ್ರೆ ಅವ್ರಿಗೆ ಯಾರು ಇರಲ್ಲ ಸರ್, ಆಮೇಲೆ ಇದ್ದವ್ರು ಒಂದಿಬ್ರು ಎಲ್ಲ ಫಾರಿನ್ ಅಲ್ಲಿ ಇರ್ತಾರೆ, ಅಪ್ಪ ಅಮ್ಮ ಪಾಪ ಇಲ್ಲಿರ್ತಾರೆ, ಈ ತರ ಪರಿಸ್ಥಿತಿ ಬಂದಿದೆ. ಕೂಡು ಕುಟುಂಬ ಒಳ್ಳೇದು ಅಂತ ನಮ್ಗೆ
1: ಸರ್. ಹಾಡು ಯಾವ್ದು ಹೇಳ್ತೀರಿ?
0: ಇದು ಬಂದಿತ್ತಲ್ಲ ಸರ್ ನಮ್ಮ ಯಜಮಾನ ಚಿತ್ರದ್ದು, ನಮ್ಮ ಮನೆಯಲ್ಲಿ ಬೆಳದಿಂದಲೂ ಇದು ಪ್ರೀತಿಯ ಪರಮಾನ ಪ್ರೀತಿಯ ಯಜಮಾನ.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದಗಳು. ಕೇಳಿದ್ರೆ ಸಂಬಂಧದ ಬಗ್ಗೆ ಮಾತಾಡಿ. ಹಲೋ ಹಲೋ
2: ಹಲೋ
1: ಹೇಳಿ.
2: ಹಲೋ ಹಲೋ, ಮರಿಯಾ ಸರ್ ಭದ್ರಾವತಿಯಿಂದ
1: ಹೇಳಿ. ಮರಿಯಾ ಅವ್ರೆ,
2: ಸಂಬಂಧಗಳ ಬಗ್ಗೆ ಮಾತಾಡ್ತಿದ್ದೀರಾ, ತುಂಬಾ ಖುಷಿ ಆಯ್ತು. ಸಂಬಂಧಗಳು, ನಾವು 3 ಜನ ಅಕ್ಕ ತಂಗಿಯರು, ಒಬ್ಬ ತಮ್ಮ, ಎಲ್ಲ ಚೆನ್ನಾಗಿದ್ವಿ ನಾವು ಮದ್ವೆ ಆಗೋವರೆಗೂ ಎಲ್ಲ ಚೆನ್ನಾಗಿದ್ವಿ. ಮದ್ವೆ ಆದ್ಮೇಲೆ ಎಲ್ಲ ಅವ್ರವ್ರ ಫ್ಯಾಮಿಲಿ ಎಲ್ಲ ಆಯ್ತಾ, ಸ್ವಲ್ಪ ಮಾಮೂಲಿ ಹಣಕಾಸಿಂದಾಗ್ಲಿ ಯಾವ್ದೇ ಆದ್ರೂ ಆಗ್ಲಿ ಸಮಯದಲ್ಲಿ ಅವಾಗ ಸ್ವಲ್ಪ ಬಿರುಕ್ ಬಂದ್ಬಿಡುತ್ತೆ, ಬಂತು. ಆದ್ರೂ ಬಿರುಕ್ ಬಂದಿದ್ದನ್ನ ಸರಿ ಮಾಡ್ಬೇಕು, ಅದು ಸರಿ ಮಾಡ್ಕೊಳ್ಳಲ್ಲ, ಬರೀ ಹಣದಿಂದಾನೇ ಲೆಕ್ಕಾಚಾರ ಮಾಡ್ತಾರೆ, ಸಂಬಂಧಕ್ಕೆ ಬೆಲೆ ಇಲ್ಲ. ಸ್ವಲ್ಪ ಜನ ಹಂಗ್ ಮಾಡ್ತಾರೆ, ಎಲ್ಲರು ಹಂಗ್ ಮಾಡೋದಿಲ್ಲ, ಆದ್ರೆ ನಾವು ಸಂಬಂಧಕ್ಕೆಲ್ಲ ಜಾಸ್ತಿ ಬೆಲೆ ಕೊಡ್ತೀವಿ. ತುಂಬಾ ಚೆನ್ನಾಗಿದೆ ಇವತ್ತಿನ ಟಾಪಿಕ್ ಸರ್.
1: ಥ್ಯಾಂಕ್ ಯು ಮೇಡಮ್. ಹಾಡು ಯಾವ್ದು ನೆನಪು ಮಾಡ್ಕೋತೀರಿ?
2: ಹೇಳ್ತೀನಿ ಸರ್, ಒಂದ್ ಲೈನ್ ಬರತ್ತೆ ಅಷ್ಟೇ, ಜಾಸ್ತಿ ಹೇಳಲ್ಲ. ನನ್ನವರು ಯಾರು ಇಲ್ಲ, ಯಾರಿಗೆ ಯಾರು ಇಲ್ಲ, ಅಷ್ಟು
1: ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ. ಯಾಕ್ರಿ?
2: ಧನ್ಯವಾದಗಳು
1: ಸರ್. ಯಾಕೆ ಇಷ್ಟೊಂದು ಎಮೋಷನಲ್ ಆಗ್ಬಿಟ್ರಿ?
2: ಸಂಬಂಧ ಬಗ್ಗೆ ಮಾತಾಡ್ದಾಗ ತುಂಬಾ ನೋವಾಗತ್ತೆ.
1: ತುಂಬಾ ತುಂಬಾ ಧನ್ಯವಾದಗಳಮ್ಮ, ಸಮಾಧಾನ ಮಾಡ್ಕೊಳ್ಳಿ. ಆಕಾಶವಾಣಿ ಇದೆ ನಿಮ್ ಜೊತೆ. ಧನ್ಯವಾದ. ಹಲೋ
3: ಹಲೋ
1: ಹೇಳಿ, ಯಾರು ಮಾತಾಡೋದು?
3: ಮಂಜುಳಾ ಸುರೇಶ್.
1: ಮಂಜುಳಾ ಅವ್ರೆ, ಹೇಳಿ, ಕಾರ್ಯಕ್ರಮ ಕೇಳ್ತಾ ಇದೀರಲ್ಲ. ಹೌದು,
3: ಸಂಬಂಧಗಳು ಹಳೆ ಅದು ಹಿಂದಿನ ಇದರಲ್ಲಿ ತುಂಬಾ ಚೆನ್ನಾಗಿತ್ತು ಸರ್. ಒಂದು ಅತ್ತೆಯವರು ಎಲ್ಲ ಮನೆಗೆಲ್ಲ ಬಂದ್ರೆ ಎಷ್ಟು ಖುಷಿ ಇರ್ತಿತ್ತು, ಒಂಥರ ಸಂಭ್ರಮ ಅನ್ಸ್ತಿತ್ತು. ನಮ್ಗೆಲ್ಲ ಬಂದು 5 ಪೈಸ 10 ಪೈಸ ಕೊಟ್ಟೋದ್ರೆ ನಮ್ಗೆ ಏನೋ ನಮ್ಗೆ ತಂದ್ಕೊಟ್ರು ಅನ್ನೋ ತರ ಒಂದ್ ಇದಿರ್ತಿತ್ತು. ಅದೆಲ್ಲ ನೆನೆಸ್ಕೊಂಡ್ರೆ ತುಂಬಾ ಖುಷಿ ಆಗುತ್ತೆ ಸರ್ ಹಳೇದು.
1: ಹೌದು,
3: ಆದ್ರೆ ಈಗಿನ ಇದ್ರಲ್ಲಿ ಆತರ ಎಲ್ಲ ಇಲ್ಲ. ಏನಂದ್ರೆ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅನ್ನೋ ತರ. ಇವಾಗ ಏನ್ ಮಾಡ್ಬೇಕು, ನಮ್ ಮಕ್ಳಿಗೆ ಏನಿರುತ್ತೋ ಯಾರಿದಾರ ಪ್ರೀತಿಯಿಂದ ಅವ್ರಿಗೇನೆ ನಾವು ಅವ್ರ ಬಗ್ಗೆನೆ ಒಳ್ಳೊಳ್ಳೆ ಸ್ವಲ್ಪ ಹೇಳ್ತಾ ಇರ್ಬೇಕು. ಇರೋದೇ ಇವಾಗ ಸ್ವಲ್ಪ ಜನ ಇರ್ತೀವಿ, ಅದ್ರಲ್ಲಿನ ಬೇರೆ ಬೇರೆ ತರ ಎಲ್ಲ ಭಾವನೆ ಮಕ್ಕಳಲ್ಲಿ ತುಂಬಾರ್ದು. ಒಂದು ಇದಾರಪ್ಪ ಇವ್ರು ಇದಾರೆ ಹಿಂಗಿದಾರೆ ಹಿಂಗಿದಾರೆ ಅಂತ ಒಂಚೂರು ಹೇಳ್ಕೊಟ್ಟು ಮಕ್ಳಿಗೆ ಮನ್ಸಲ್ಲಿ ಇದು ಬರ್ದಿಲ್ದಂಗೆ, ದ್ವೇಷ ಈ ತರ ಎಲ್ಲ ಬರ್ದಿಲ್ದಂಗ್ ನೋಡ್ಕೊಂಡು ಮಕ್ಳಿಗೆ ಒಂದು ಚೆನ್ನಾಗಿ ಒಂದು, ಯಾಕಂದ್ರೆ ಯಾರೂ ಶಾಶ್ವತ ಅಲ್ಲ, ಇರೋದ್ರಲ್ಲಿ ಮುಂದೆ ಇದಾರೆ ಅನ್ನೋದು ತೋರ್ಸ್ಕೊಟ್ಟು ಒಂದ್ ಒಳ್ಳೇದು ನಡ್ಸ್ಕೊಂಡು ಹೋಗ್ಬೇಕು ಅಂತ.
1: ಹಾಡಿ ಯಾವ್ದು ನೆನ್ಪ್ ಮಾಡ್ಕೋತೀರಿ?
3: ಹೇಳ್ತೀನಿ ಸರ್. ಮಂಗಳದ

0: ಸುದಿನ ಮಧುರವಾಗಲಿ ನಿಮ್ಮೊಲುಮೆ ಮನೆಯ ನಂದಾದೀಪವಾಗಲಿ ಅನುರಾಗದ ರಾಗಮಾಲೆ ಮದಾಗಲಿ ಅಪಸ್ವರದ ಛಾಯೆಯೆಂದು ಕಾಣದಾಗಲಿ ಶ್ರುತಿಯೊಡನೆ ಸ್ವರಗಾನ ಲೀನವಾಗಲಿ ಶುಭಗೀತ ನಿಡಿಯಲಿ ಮಂಗಳದಾಯಿ ಸುದಿನ ಮಧುರವಾಗಲಿ.
1: ಧನ್ಯವಾದಗಳು ಮೇಡಮ್.
0: ಥ್ಯಾಂಕ್ ಯು ಸರ್.
1: ಸ್ನೇಹಿತರೆ ಕರೆ ಮಾಡಿ ನಿಮ್ಮ ಅನಿಸಿಕೆನ ಹಂಚ್ಕೊಳ್ಳಿ. ಹಲೋ
2: ನಮಸ್ತೆ ಸರ್.
1: ನಮಸ್ಕಾರ, ಯಾರು ಮಾತಾಡೋದು?
2: ನಾನು ಶಿವಮೊಗ್ಗದಿಂದ ಲೀಲಾ ಮಾತಾಡ್ತಿರೋದು.
1: ಹೇಳಿ ಲೀಲಾ ಅವರೇ.
2: ಸಂಬಂಧದ ಬಗ್ಗೆ ಅಂದ್ರೆ ಸರ್, ಇವಾಗಿನ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಮೊದ್ಲೆಲ್ಲ ಒಂದು ಹಳ್ಳಿ ಮನೆಗೆ ತುಂಬಾ ದೊಡ್ಡ ಮನೆಗಳು, ಒಂದ್ 25-30 ಜನ ಇರ್ತಿದ್ರು. ಎಲ್ಲ ಒಬ್ರಿಗೊಬ್ರು ಹೊಂದ್ಕೊಂಡು, ಏನೇ ಭಿನ್ನಾಭಿಪ್ರಾಯ ಇರ್ತಿತ್ತು ಆದ್ರೂ ಹೊಂದ್ಕೊಂಡು ಮಕ್ಕಳೆಲ್ಲ ಒಬ್ರಿಗೊಬ್ರು, ಅಲ್ಲಿ ಯಾರು ಮಕ್ಳು ಯಾರು ಅನ್ನಂಗೆ ಇರ್ತಿರ್ಲಿಲ್ಲ, ಎಲ್ಲರೂ ನೋಡ್ಕೊಳೋರು ಇರ್ತಿದ್ರು. ಒಬ್ರಲ್ಲ ಒಬ್ರು ಆ ರೀತಿ ಇರ್ತಿದ್ರು, ನಾವು ನೋಡಿದ್ದು ಕೂಡ ಆ ರೀತಿ ಇತ್ತು. ಆದ್ರೆ ಈಗ ಆತರ ಏನು ಇಲ್ಲ, ಮೊಬೈಲ್ ಕೊಟ್ಟು ಕೂರಿಸ್ಬಿಡ್ತಾರೆ, ಒಂದು ಊಟ ಮಾಡಕ್ಕೆ ತಿಂಡಿಗೆ ಏನಕ್ಕೂ. ಆ ಮೊಬೈಲ್ ಇಂದ ಮುಳುಗೋಗ್ಬಿಡ್ತಾರೆ ಮಕ್ಳು. ಅದೇ ಸಂಬಂಧ ಇನ್ನೇನು ಇಲ್ಲ, ಯಾವ್ದೇ ಒಂದು ಸಂಬಂಧಿಕರು ಮನೆ ಆಗ್ಲಿ ಬೇರೆ ಏನು ಅವ್ರಿಗೆ ಪರಿಚಯ ಮಾಡ್ಕೊಡಲ್ಲ. ಕೊನೆ ಪಕ್ಷ ಒಂದು ಹಕ್ಕಿ ಪಕ್ಷಿ ಪರಿಚಯನು ಮಾಡ್ಕೊಡೋದು ಅವ್ರಿಗೆ ಇದಾಗುತ್ತೆ, ಕಷ್ಟ ಆಗುತ್ತೆ. ಇಲ್ಲ ಅಂದ್ರೆ ಯಾರ್ದಾರ ಜೊತೆಗ್ ಬಿಟ್ಟು ಹೋಗೋದು, ಇಲ್ಲ ಅಂದ್ರೆ ಬೇಬಿ ಕೇರಲ್ ಹಾಕೋದು. ಆ ರೀತಿ ಹಂಗ್ ಮಕ್ಳು ಬೆಳೀತಾ ಇದಾರೆ. ಸಂಬಂಧಗಳನ್ನ ತಿಳ್ಸ್ಕೊಡ್ಬೇಕು, ಅವಾಗ ಅವಾಗ ಸಂಬಂಧಿಕರು ಮನೆಗಳಿಗೆ ಕರ್ಕೊಂಡು ಹೋಗ್ಬೇಕು. ಈಗ ಅನಿವಾರ್ಯ ಕಾರಣದಿಂದ ಕೆಲವು ಕಡೆ ಎಲ್ಲ ಅವರು ಅನಿವಾರ್ಯವಾಗಿ ನಗರದ ಕಡೆ ಹೋಗ್ಬೇಕಾಗತ್ತೆ, ಎಲ್ಲ ಒಂದೇ ಕಡೆ ಇರಕ್ಕೂ ಕಷ್ಟ ಆಗುತ್ತೆ ಕೆಲವು ಸಂದರ್ಭದಲ್ಲಿ. ಅಂತ ಸಂದರ್ಭದಲ್ಲಿ ಕೆಲವು ಸಂದರ್ಭದಲ್ಲಾದ್ರೂ ಮಕ್ಕಳನ್ನ ಸಂಬಂಧಿಕರ ಮನೆಗೆ, ನೆಂಟರ ಮನೆಗೆ, ದೊಡ್ಡಪ್ಪ ಚಿಕ್ಕಪ್ಪ ಅನ್ನೋ ಯಾರಿರ್ತಾರೋ ಆ ಥರದವ್ರು ಅವ್ರಿಗೆಲ್ಲ ಮನೆಗೆ ಕರ್ಕೊಂಡು ಹೋಗಿ ಒಂದ್ ಸಂಬಂಧನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು ಅಂತ ನನ್ನ ಆಸೆ.
1: ಹಾಡು ಯಾವ್ದು ಹೇಳ್ತೀರಿ ಮೇಡಮ್?

0: ತಿರಲಿ ಈ ಚಂದನ ಮನೆಯಲ್ಲಿ.
1: ಧನ್ಯವಾದಗಳು ಮೇಡಮ್.
0: ನಂದನ ನಿದಾಡಲಿ ಸಿರಿ ದೇವತೆಯು ಕೊಣಿ ಕೊಣಿದಾಡಲಿ.
1: ಕೇಳುಗರಿ, ಬಹಳಷ್ಟು ಜನ ಕರೆ ಮಾಡ್ತಾ ಇದ್ದೀರಿ, ಭಾಗವಹಿಸ್ತಾ ಇದ್ದೀರಿ, ನಿಮ್ಮ ಅನಿಸಿಕೆಗಳನ್ನ ಹೇಳ್ಕೊಳ್ತಾ ಇದ್ದೀರಿ. ಕೆಲವೊಬ್ಬರಂತೂ ತುಂಬಾ ಎಮೋಷನಲ್ ಆಗಿ ಹೋಗ್ಬಿಟ್ರು. ಹಲೋ
2: ಹಲೋ
1: ಹೇಳಿ.
2: ನಮಸ್ಕಾರ ಸರ್.
1: ನಮಸ್ಕಾರ.
2: ಹಲೋ
1: ಹಲೋ.
2: ಹಾ, ಶಾಂತ, ಶಿವಮೊಗ್ಗದಿಂದ ಶಾಂತಾ ದಾವಸ್ಕರ್ ಅಂತ.
1: ಹೇಳಿ ಮೇಡಮ್.
2: ಅದೇ ಸ್ನೇಹ ಮತ್ತೆ ಸ್ನೇಹ ಸೌಹಾರ್ದತೆ ಪ್ರೀತಿ ಇಲ್ಲಿ ಮನೆಗಳು ಸರಿ ಇರೋದಿಲ್ಲ ಸರ್. ಸ್ವಾರ್ಥ ವಂಚನೆ ಇದ್ರಿಂದ ಎಲ್ಲ ಹಾಳಾಗ್ತಿದ್ದಾವೆ. ಹಲೋ
1: ಕೇಳ್ತಾ ಇದ್ದಮ್ಮ, ಕೇಳ್ತಾ ಇದೆ.
2: ನಮ್ಮ ಮನೆ ಎಲ್ಲ ಹೋಗಲ, ನಮ್ಮ ಮನೆ ಆ ಸಾಗರದ ಸೀಮೆಯ ಮಾದರಿ, ನೆಮ್ಮದಿ ತುಂಬಿದ ನಮ್ಮ ಮನೆ.
1: ಧನ್ಯವಾದಗಳಮ್ಮ, ಸಕ್ಸಾಗಿ ಹಾಡಿದ್ರಿ. ಪತ್ನಿ ಕೆಳಗರೆ ಇಷ್ಟೊತ್ತು ಸಂಬಂಧದ ಬಗ್ಗೆ ಬಹಳಷ್ಟು ಅನಿಸಿಕೆಗಳನ್ನು ಹಂಚಿಕೊಂಡ್ರಿ. ನಿಜವಾಗ್ಲೂ ಬಹಳ ಬೇಸರದ ಸಂಗತಿ. ಯಾವ ಥರ ಆಗಿದೆ ಪರಿಸ್ಥಿತಿ ಅಂದರೆ, ನಮಗೆ ಸಂಬಂಧ ಬೇಕು ಅಂತ ಹೇಳಿ ನಾವು ಯಾರ್ದಾದರೂ ಮನೆಗೆ ಹೋಗಬೇಕಾದ್ರೂ ಕೂಡ ಯೋಚನೆ ಮಾಡಿ ಹೋಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಏಕೆಂದರೆ ನಾವು ಹೋದರೆ ಅವರು ಸರಿಯಾಗಿ ರೆಸ್ಪಾನ್ಸನ್ನು ಕೂಡ ಮಾಡೋದಿಲ್ಲ, ಸರಿಯಾಗಿ ಮಾತಾಡಿಸೋದಿಲ್ಲ. ನಾವು ಹೋದಾಗ ಪಾಪ ಅವರು ಟಿ ವಿನಲ್ಲಿ ಯಾವುದೋ ಧಾರಾವಾಹಿಗೆ ಒಂದು ಅಡಿಕ್ಟ್ ಆಗಿಬಿಟ್ಟಿರ್ತಾರೆ, ಅದನ್ನು ನೋಡಬೇಕವರು. ಈ ಆ ಟೈಮಲ್ಲಿ ನಾವು ಹೋದಾಗ ನಮಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ಈ ಥರದ್ದು ಬಹಳಷ್ಟು ಅವಾಂತರಗಳಿದೆ. ಇಷ್ಟೆಲ್ಲದರ ಮಧ್ಯೆ ಕೂಡ ಸಂಬಂಧ ಅನ್ನುವಂಥದ್ದು ಬಹಳ ಪವಿತ್ರವಾದ್ದು. ಅದನ್ನು ನಾವಾದರೂ ನಾವೆಲ್ಲರೂ ಕೂಡ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಪ್ರಯತ್ನ ಮಾಡಬೇಕು. ಬೇರೆ

0: ದಾರಿ ಇಲ್ಲ, ಬೇರೆ ವಿಧಿ ಇಲ್ಲ. ಸೊ ಸಮಯ 3:30 ಆಗೋಯ್ತು. ಇನ್ನು ಕರೆ ಮಾಡಿ ಚಿತ್ರಗೀತೆಗಳನ್ನ ಕೇಳಿ. ಹಲೋ
1: ಹಲೋ
0: ಹೇಳಿ.
1: ಹಲೋ, ನಾನು ಗಿರಿಧರ್ ಅಂತ ಮಂಗಳೂರಿಂದ.
0: ಹೇಳಿ ಗಿರಿಧರ್ ಅವರೇ.
1: ಸರ್, ಮಂಗಳೂರಿಂದ ಮಾತಾಡ್ತಾ ಇದ್ದೀನಿ.
0: ಓಕೆ.
1: ನಾನು ಸಂಬಂಧದ ಬಗ್ಗೆ ಟಾಪಿಕ್ ಕೊಟ್ಟಿ, ತುಂಬಾ ಚೆನ್ನಾಗಿದೆ.
0: ಓಕೆ.
1: ನಾನು ಪ್ರಸ್ತುತ PhD ಇಂಗ್ಲಿಷ್ ವಿಷಯದಲ್ಲಿ PhD ಮಾಡ್ತಾ ಇದ್ದೀನಿ ಸರ್. ಡಿಸಬಿಲಿಟಿ ಬಗ್ಗೆನೇ ಒಂದು ಥೀಸಿಸ್ ಬರಿತಾ ಇದ್ದೀನಿ.
0: ಓಕೆ,
1: ಮಾಡಬೇಕು.
0: ಆಲ್ ದಿ ಬೆಸ್ಟ್, ಒಳ್ಳೆದಾಗ್ಲಿ.
1: ಸಂಬಂಧದ ಬಗ್ಗೆ ಏನು ಅಂತ ಹೇಳಿದ್ರೆ, ಒಂದು ಸಂಬಂಧ ಹೇಗಿರಬೇಕು ಅಂತ ಹೇಳಿದ್ರೆ, ತುಂಬಾ ಜಗಳ ಮಾಡೋದು, ಕೋಪದ ಹಣೆ ಪಟ್ಟಿ ಇರೋದು, ಅದೆಲ್ಲ ಇರಬಾರ್ದು. ಅದು ಸಂಬಂಧದಲ್ಲಿ ಒಳ್ಳೇದಿರೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ.
0: ಓಕೆ.
1: ಆಮೇಲೆ ಅದು ನಮ್ಮಲ್ಲಿಲ್ಲ, ಬಟ್ ಅದು ಹೇಗೆ ಅಂತ ಹೇಳಿದ್ರೆ, ಇವತ್ತಿನ ಸಂಶೋಧನೆಗಳಲ್ಲಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಯಾರ ಜೊತೆನೂ ಅದು ಹೇಗಾಗಿದೆ ಅಂತ ಹೇಳಿದ್ರೆ, ಕೋಪದ ಹಣೆ ಪಟ್ಟಿ ಅನ್ನೋಕ್ಕಿಂತ ಯಾರ ಜೊತೆನೂ ಮಾತಾಡದೆ ಒಬ್ಬರೇ ಕೂತು ಸಂಶೋಧನೆ ಮಾಡುವ ಪರಿಸ್ಥಿತಿ. ಯಾಕಂದ್ರೆ ಐಸೋಲೇಟ್ ಆಗಿ ಲಾಕ್ ಮಾಡಿ ಒಬ್ಬರೊಬ್ಬರೇ ಕೂತು ಬರೆಯೋದು, ಅದು ಒಂದು ಅವಾಗ ಗೊತ್ತಾಗತ್ತೆ. ಆಮೇಲೆ ಕೆಲವೊಂದು ಪ್ರಾಧ್ಯಾಪಕರಿಗೆ ಸಂಪರ್ಕ ಮಾಡುವಾಗ ಅವರ ಸಮಯ ನೋಡಿ ಸಂಪರ್ಕ ಮಾಡಬೇಕು. ಇದೆಲ್ಲ ಒಂದು ಸಂಶೋಧಕರಿಗೆ ಈ ಪರಿಸ್ಥಿತಿ ಇರುತ್ತೆ. ಸಂಬಂಧ ಮತ್ತು ಸಂಶೋಧನೆ ಎರಡು ವಿಷಯವಾಗಿ ಮಾತಾಡಿದ್ದೀನಿ ಸರ್.
0: ಓಕೆ ಓಕೆ.
1: ಅದೆಲ್ಲ ನೋಡಿ, ಯಾಕಂದ್ರೆ ಕೆಲವು ಪ್ರಾಧ್ಯಾಪಕರು ಅವರ ಫ್ರೀ ಆದ ಸಮಯದಲ್ಲಿ ನಾವು ಗೈಡ್ ಜೊತೆ ಡಿಸ್ಕಸ್ ಮಾಡುವಾಗ ಅವರು ಫ್ರೀ ಇರ್ತಾರ, ಅದೆಲ್ಲ ನೋಡಿ ಮಾಡಬೇಕು. ತುಂಬಾ ಅದಕ್ಕೆ ನಾನು ಅದಕ್ಕೆ ಹೇಳೋದು, ಕಾಂಟ್ಯಾಕ್ಟ್ ಮಾಡುವಾಗ ತುಂಬಾ ಜಾಗ್ರತೆಯಿಂದ ಇರ್ಬೇಕಂತ ಇವತ್ತೆಲ್ಲ. ಹಾಗಾಗಿ ಇದು ಸಂಬಂಧ ಮತ್ತು ಸಂಶೋಧನೆ ಎರಡು ನಡುವಿನ ನಾನು ಮಾತಾಡಿದ್ದು. ಒಂದು ಹಾಡು ಹೇಳ್ಬೋದಾ?
0: ಹೇಳಿ.
1: ನಾವಾಡುವ ನುಡಿಯೇ ಕನ್ನಡ ನುಡಿ, ಸಿರಿ ಗಂಧದ ನುಡಿ, ನಾವಿರುವ ತಾಣಕ್ಕೆ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ. ಗಂಧದ ಗುಡಿ ಚಿತ್ರದ್ದು ಗೀತೆ.
0: ಧನ್ಯವಾದಗಳು, ಸೊಗಸಾಗಿ ಮಾತಾಡಿದ್ರಿ, ಸೊಗಸಾಗಿ ಹಾಡು ಹೇಳಿದ್ರಿ. ಆಕಾಶವಾಣಿಗೆ ಯಾವಾಗಲಾದ್ರೂ ಕರೆ ಮಾಡಿದ್ರೆ ಭದ್ರಾವತಿಗೆ?
1: ಹೌದು, ಮುಂಚೆ ಮಾಡಿದ್ದೆ, ನಳಿನ ಮೋಹನ್ ಮೇಡಮ್ ನಡೆಸಿದಾಗ ಅದ್ರ ಮುಂಚೆ ಎಲ್ಲ ಮಾಡಿ ನಾನು ಭಾಗವಹಿಸ್ತಾ ಇರ್ತೀನಿ. ಮೈಸೂರು, ಭದ್ರಾವತಿ, ಬೆಂಗಳೂರು.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.
1: ಸಕ್ರಿಯವಾಗಿ ಭಾಗವಹಿಸ್ತೀನಿ, ನಂಗೇನು ಎಮೋಷನ್ ದುಃಖ ಇಲ್ಲ.
0: ಓಕೆ, ಥ್ಯಾಂಕ್ ಯು.
1: ತುಂಬ ಯಶಸ್ವಿಯ ಹುಡುಗ.
0: ಆಯ್ತು ಸ್ನೇಹಿತರೆ, ಕರೆ ಮಾಡಿ ಈಗ ನಿಮ್ಮ ಇಷ್ಟದ ಹಾಡನ್ನ ಕೇಳಿ. ಹಲೋ,
2: ನಮಸ್ತೆ ಸರ್.
0: ನಮಸ್ಕಾರ.
2: ರಾಧಾ
0: ಹೇಳಿ. ರಾಧಾ ಅವ್ರೆ, ಏನಿದು ನಿಮ್ಗೆ ಕರೆ ಸಿಕ್ಬಿಡ್ತಲ್ಲ
2: ನೋಡ್ರಿ ಸರ್, ಹೆಂಗ್ ಸಿಕ್ಬಿಡ್ತ.
0: ಸಂಬಂಧದ ಬಗ್ಗೆ ಬೆಳಿಗ್ಗೆ ಮಾತಾಡಿದ್ರಿ
2: ಸರ್. ಶ್ರಾವಣ ಬಂತು ಸಿನಿಮಾದಿಂದ ಬಾನಿನ ಅಂಚಿಂದ ಬಂದೆ ಈ ಹಾಡಕ.
0: ಶ್ರಾವಣ ಬಂತು. ಓಕೆ, ಧನ್ಯವಾದಗಳು ಮೇಡಮ್, ನಿಮ್ಮ ಹಾಡು ಕೇಳೋಣ. ಕರೆ ಮಾಡೋದಕ್ಕೆ ಧನ್ಯವಾದ.
2: ಥ್ಯಾಂಕ್ ಯು ಸರ್.

நாட்டு தேம் தானே நிறைய.

0: ಅಂಚಿಂದ ಬಂದೆ ಬಳೆ ನಿಂದೆ ಬೆಳಕನ್ನು ಚೆಲ್ಲುತ್ತ ಹಾಡುತ್ತಿರುವೆ ಬಾಣಿನ ಅಂಚಿಂದ ಬಂದೆ
1: ಹಲೋ
2: ಹಲೋ ನಮಸ್ತೆ
1: ನಮಸ್ಕಾರ
2: ಕೇಶವ ಲವರಿತ ಭದ್ರಾವತಿಯಿಂದ ಸರ್
1: ಹೇಳಿ
2: ಕದಂಬ ಮೂವಿಯಿಂದ ಚಿಕ್ಕಿ ಚಿಕ್ಕಿ ಚಿಕ್ಕಿ ತಾರೆಗಳ ತೋಟ ಅಂತ ಒಂದು ಸಾಂಗ್ ಇದೆ ನೋಡಿ ಸರ್
1: ಕದಂಬ ಓಕೆ ಓಕೆ ಆಯ್ತು ನಿಮ್ಮಿಷ್ಟದ ಹಾಡು ಪ್ರಸಾರ ಮಾಡ್ತಾ ಇದ್ದೀನಿ ಕೇಳೋಣ
2: ಥ್ಯಾಂಕ್ ಯು ಸರ್

0: हेलो हेलो,
1: ஹலோ, நமஸ்தே சார்.
0: ನಮಸ್ಕಾರ. ಯಾರು ಮಾತಾಡೋದು
1: ಚಿತ್ರದುರ್ಗದಿಂದ ಸರ್, ರೂಪಾ ಪಾಂಡುರಂಗಾರ
0: ಹೇಳಿ ಮೇಡಮ್, ಯಾವ ಹಾಡು ಬೇಕು ತಮಗೆ?
1: ಸರ್, ಕೋಟಿಗೊಬ್ಬ ಫಿಲಂ ಅಲ್ಲಿ
0: ಹಾಂ,
1: ತಿಂಗಳ ಬೆಳಕಿನ ಅಂತ ಹಾಡಿದೆ ನೋಡಿ,
0: ಹ್ಮ್,
1: ಆ ಹಾಡು ಬೇಕಾಗಿತ್ತು.
0: ಕೋಟಿಗೊಬ್ಬ ಮೊನ್ನೆ ತಾನೇ ಕೇಳಿದ್ರಿ ನೀವು, ಇಲ್ಲ ಅಂತ ಹೇಳಿದ್ಯಲ್ಲ.
1: ಇಲ್ಲ ಸರ್, ನಾನು ಕೇಳಿಲ್ಲ, ಇವತ್ತಿಗೆ ಕೇಳ್ತಾ ಇರೋದು.
0: ಹೌದಾ, ಕೋಟಿಗೊಬ್ಬ ಇಲ್ಲಲ್ಲ ಮೇಡಮ್ ನಿಮ್ಮ ಹತ್ರ?
1: ಹಳೇದು ಸರ್, ವಿಷ್ಣುವರ್ಧನ್ ನಟನೆ ಅದು.
0: ಇಲ್ಲ.
1: ಇಲ್ವಾ ಸರ್?
0: ಹಾಂ,
1: ರಣರಂಗ ಅದು.
0: ರಣರಂಗದಲ್ಲಿ ಯಾವುದು?
1: ಇವ ಯಾವ ಸೀಮೆ ಗಂಡು ಕಾಣಮಂತ ಒಂದಿದ್ದೀನಿ.
0: ಓಕೆ, ಧನ್ಯವಾದ ಕರೆ ಮಾಡೋದಕ್ಕೆ. ನಿಮ್ಮ ಹಾಡು ಕೇಳೋಣ.
1: ಧನ್ಯವಾದ.

0: ಹಲೋ.
1: ಹಾಂ ನಮಸ್ತೆ ಸರ್.
0: ನಮಸ್ಕಾರ
1: ಸರ್. ನಮಗೆ ಮಧುರ ಮೈತ್ರಿ ಚಿತ್ರದ ಗೀತೆ ಬೇಕು ಸರ್. ಬೆಳ್ಳಿ ಬಾನಿನಲ್ಲಿ ಬಂಗಾರ ನಾಚಲ್ಲಿ ಅಂತ ಸರ್, ಇದೆಯಾ ಸರ್?
0: ನೋಡ್ತಾ ಇದ್ದೀನಿ
1: ಸರ್. ಅದೇ ಅದೇ ರೀತಿ ಸಂಬಂಧ ಅಂತ ಅದನ್ನ ಮಧ್ಯೆ ಒಂದು 10 ನಿಮಿಷ ಮಾತಾಡ್ತೇನೆ ಸರ್.
0: ಮಧುರ ಮೈತ್ರಿ, ಹಾಂ, ಯಾವ ಹಾಡದ್ರಲ್ಲಿ?
1: ಬೆಳ್ಳಿ ಬಾನಿನಲ್ಲಿ ಬಂಗಾರ ನಾಚಲ್ಲಿ ಅಂತ ಸರ್.
0: ಓಕೆ.
1: ಕೊನೆಗೆ ನನ್ನ ಹೆಸರು ಸಾಧ್ವಾರಿ, ನೀವೇ ಹೇಳ್ಬೋದು ಸರ್. ಇಲ್ಲಿ ಏನಂದ್ರೆ ಸರ್, ಇಷ್ಟೇ, ಈ ನೋಡಿ ನಾವು ಬುದ್ಧಿವಂತರಾದ ಮನುಷ್ಯರು. ಬೆಳ್ಳಿ ಬಾನು, ಭೂಮಿ, ಆಕಾಶ, ಸೂರ್ಯ, ಈ ಪ್ರಕೃತಿ, ನಮ್ಮ ಹಣ್ಣು ಹಂಪಲು ತರಕಾರಿ ಎಲ್ಲ ದೇವರು ನಮಗಾಗಿ ಗಿಫ್ಟ್ ಕೊಟ್ಟಿದ್ದಾನೆ. ಬುದ್ಧಿವಂತರಾದ್ರೆ ನಾವು ಶಾಸ್ತ್ರದಿಂದ ಬೆಳೆಸ್ಕೊಂಡು ಒಬ್ರಿಗೊಬ್ರು ಆಗದೇ ಇರುತ್ತೆ. ಏನ್ ಸಂಬಂಧ ಸರ್ ಇದು? ನಮ್ಮ ಮಾನವೀಯತೆ ಸರ್, ಇದಕ್ಕೆ ಸಾಥ್ ಕೊಡಿ ನೀವು.
0: ಹೇಳಿ ಹೇಳಿ ಹೇಳಿ.
1: ಅಲ್ಲ ಸರ್ ನೋಡಿ, ಅದು ಪ್ರಕೃತಿ ನಮ್ಮಿಂದ, ನಾವು ನಮ್ಮಿಂದ ಏನು ಬಯಸ್ತದೆ ನಮಗಾಗಿ ಎಲ್ಲ ಇದು ಮಾಡಿದೆ. ಇದ್ರಲ್ಲಿ ಬುದ್ಧಿವಂತ ಆಗಿದೆ, ಇಷ್ಟೆಲ್ಲ ನಮಗೆ ಬದುಕೋಕೆ ಅವಕಾಶ ನೀಡಿದೆ.
0: ಹೌದು,
1: ನಾವು ಏನು ಮಾಡಕ್ ಆಗ್ತಿಲ್ಲ. ಇದ್ದಿದ್ರಲ್ಲೇ ನಮ್ಮಲ್ಲೇ ಒಂಥರ ಜಲಸಿ, ಅಸಹ್ಯ, ಹಿಂಗೆ ಅಳಿಸೋದು, ಸಿಟ್ಟು, ಕೋಪ, ತಾಪ, ಕೊಲೆ, ಏನೇನು ಆಗ್ತಿದೆ ಸರ್.
0: ಹೌದು ಹೌದು
1: ಸರ್. ಈಗ ಹೋಗ್ಲಿ, ಅಟ್ಲೀಸ್ಟ್ ಮಾತಾಡಿದ್ರೆ ಯಾರು ಗೊತ್ತಾ ಸರ್?
0: ಇಲ್ಲ ಗೊತ್ತಾಗ್ತಿಲ್ಲ. ನಿಮ್ಮ ಇಷ್ಟದ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದಕ್ಕೆ
1: ಸರ್. ಯಾಕೆ ಸರ್
0: ಹೇಳಿ
1: ಸರ್? ಉಮೇಶ್ ಸಿರಿಗೆರೆ, ದಾವಣಗೆರೆ.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ.

0: ಹಲೋ
1: ಸರ್, ನಮಸ್ತೆ ಸರ್.
0: ನಮಸ್ಕಾರ, ಹೇಳಿ, ಯಾರು ಮಾತಾಡುದು?
1: ಕೃಷ್ಣಪ್ಪ, ಜನಪುರ.
0: ಕೃಷ್ಣಪ್ಪ ಸರ್, ಹೇಳಿ, ಯಾವ ಹಾಡ್ಬೇಕು ತಮ್ಗೆ?
1: ನಮ್ಗೆ ಇದು ಸರ್, ನೀ ನನ್ನ ಗೆಲ್ಲಲ್ಲ ರೇ, ನೀ ನನ್ನ ಗೆಲ್ಲಲ್ಲ ರೇ, ತಿಳಿದು ತಿಳಿದು ಹೇಳು,
0: ನೀ ನನ್ನ ಗೆಲ್ಲಲ್ಲ ರೇ. ಧನ್ಯವಾದ ಸರ್, ನಿಮ್ಮ ಹಾಡು ಕೇಳೋಣ?
1: ಆಯ್ತು, ಒಳ್ಳೇದು ಸರ್, ಕಾರ್ಯಕ್ರಮ ಸ್ವಾಗತ.
0: ಥ್ಯಾಂಕ್ ಯು.

0: شاد تبدو كانك تكل حق تر تر جوكي
1: إيشاشا ¿Qué hace? ¿Y en

ಕೊನೆಗೆ ನೇರ ಫೋನಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆತ್ಮೀಯ ಕೇಳಿದರೆ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದು ನಾನು ಮಂಗೋಟೆ ಕೆ ಶಿವಕುಮಾರ್. ಸಮಯ 4:55 ಆಗಿದೆ. ಇನ್ನು ಮುಂದೆ ಹಿಂದಿ ಮತ್ತು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಿಕ್ಸ್ಡ್ ಮೆಲೋಡಿ. ಆರಂಭದಲ್ಲಿ ಕೇಳಿ ಕಮಲ್ ಖಾನ್ ಮತ್ತು ಅಲ್ಕಾ ಯಾಜ್ಞಿಕ್ ಹಾಡಿರುವ ಮೈನೆ ಪ್ಯಾರ್ಕಿಯಾ ಚಿತ್ರದ ಗೀತೆ.

ಇದೀಗ ಕೇಳೋಣ ಆರಾಧನೆಯ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಕಿಶೋರ್ ಕುಮಾರ್.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 5 ಗಂಟೆ. ಕೇಳ್ತಾ ಇದ್ದೀರಾ ಎಫ್ಎಂ 101.4 ಮೆಗಾಹೆರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗ್ತಾ ಇರುವಂತಹ ಕಾರ್ಯಕ್ರಮಗಳನ್ನು. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಸೂರಪ್ಪ ಚಿತ್ರದ ಗೀತೆಯನ್ನ. ಈ ಗೀತೆಯನ್ನ ಹಾಡಿದ್ದಾರೆ ರಾಜೇಶ್ ಕೃಷ್ಣನ್.

ಸಮಯವಾಗಿದೆ 5:11. ನೀವು ಕೇಳ್ತಾ ಇದ್ದೀರಾ ಎಫ್ಎಂ 101.4 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗ್ತಾ ಇರುವಂತಹ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಇದೀಗ ಕೇಳೋಣ ಆತ್ಮೀಯ ಚಿತ್ರದ ಗೀತೆಯನ್ನ. ಈ ಗೀತೆಯನ್ನ ಹಾಡಿದ್ದಾರೆ ಶಂಕರ್ ಮಹದೇವ.

44 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗ್ತಾ ಇರುವಂತಹ ಚಿತ್ರಗೀತೆಗಳನ್ನ ಇದೀಗ ಕೇಳೋಣ. ಯುವರಾಜ ಚಿತ್ರದ ಗೀತೆಯನ್ನ ಈ ಗೀತೆಯನ್ನ ಹಾಡಿದ್ದಾರೆ ರಾಮನ ಗೋಗುಲ ಹಾಗೂ ನಂದಿತಾ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇದುವರೆಗೆ ಎಫ್ಎಂ 101.4 ಮೆಗಾಹೆಡ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದೀರಿ. ಇನ್ನು ಮುಂದೆ ಕಾರ್ಯಕ್ರಮಗಳನ್ನು ಎಫ್ಎಂ 103.5 ಮೆಗಾಹೆಡ್ಸ್ ಮತ್ತು 101.4 ಮೆಗಾಹೆಡ್ಸ್ ಹಾಗೂ ಮೀಡಿಯಂ ವೇವ್ಸ್ 675 ಕಿಲೋಹೆಡ್ಸ್ಗಳಲ್ಲಿ ಕೇಳುವಿರಿ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 5:30. ನೀವು ಕೇಳ್ತಾ ಇದ್ದೀರಾ ಎಫ್ಎಂ 101.4 ಮೆಗಾಹರ್ಟ್ಸ್ ಹಾಗೂ 103.5 ಮೆಗಾಹರ್ಟ್ಸ್ ಹಾಗೂ ಮೀಡಿಯಂ ವೇವ್ಸ್ 675 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗ್ತಾ ಇರುವಂತಹ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು

ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನ ಕೇಳೋಣ. ನೆನಪಿರಲಿ ಚಿತ್ರದ ಗೀತೆಯನ್ನ. ಈ ಗೀತೆಯನ್ನ ಹಾಡಿದ್ದಾರೆ ಚಿತ್ರ, ರವಿಶಂಕರ್ ಹಾಗೂ ಚೇತನ್.

ಸಮಯವಾಗಿದೆ 5:37 ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.5 ಮೆಗಾಹರ್ಟ್ಸ್ ಮತ್ತು 101.4 ಮೆಗಾಹರ್ಟ್ಸ್ ಹಾಗೂ ಮೀಡಿಯಂ ವೇವ್ಸ್ 675 ಕಿಲೋಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗ್ತಾ ಇರುವಂತಹ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ನಮ್ಮ ಕೇಳುಗರ ಸಂದೇಶ ಬಂದಿದೆ. ಸಂಜೆಯ ಸಂದೇಶಗಳು ಸಂದೇಶಗಳನ್ನು ಓದೋಣ. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ನಮಸ್ತೆ ಮೇಡಮ್. ಇಂದಿನ ಸಂಜೆ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಆತ್ಮೀಯವಾಗಿ ಮತ್ತು ಮನಮುಟ್ಟುವ ರೀತಿಯಲ್ಲಿ ನಿರೂಪಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಪ್ರಸಾರವಾದ ಸುಮಧುರ ಕನ್ನಡ ಹಾಗೂ ಹಿಂದಿ ಮಿಕ್ಸ್ ಮೆಲೋಡಿ ಹಾಡುಗಳು ಮನಸ್ಸಿಗೆ ಸಂತೋಷ ನೆಮ್ಮದಿ ಮತ್ತು ಹಳೆಯ ಮಧುರ ನೆನಪುಗಳನ್ನು ಮೂಡಿಸಿದವು. ಇಂತಹ ಉತ್ತಮ ಕಾರ್ಯಕ್ರಮದ ಮೂಲಕ ಶ್ರೋತೃಗಳಿಗೆ ಮನರಂಜನೆಯ ಜೊತೆಗೆ ಸೊಗಸಾದ ಸಂಗೀತದ ಸವಿಯನ್ನ ಉಣಬಡಿಸಿದ್ದಕ್ಕಾಗಿ ನಿಮಗೂ ಹಾಗೂ ಇಡೀ ತಂಡಕ್ಕೂ ಹೃದಯಪೂರ್ವಕ ಅಭಿನಂದನೆಗಳು ಮತ್ತು ಧನ್ಯವಾದಗಳು ಅಂತ ಸಂದೇಶವನ್ನು ಕಳಿಸಿದ್ರೆ ಸಂಜೆಯ ನಮಸ್ತೆ ಶ್ರೀ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಜಯಪುಟ್ಟಸ್ವಾಮಿ ಕನ್ನಡ ನಮಸ್ತೆ ಮೇಡಮ್ ಶುಭ ಸಂಜೆ ಸ್ವಾಗತ. ಕನ್ನಡ ಚಿತ್ರಗೀತೆಗಳು ಮಧುರವಾಗಿ ಮೂಡಿ ಬರ್ತಾ ಇದೆ ಧನ್ಯವಾದಗಳು. ಶುಭ ಸಂಜೆ ಅರ್ಪಿತಾ ಸಹೋದರಿ, ಕಾಫಿ ಆಯ್ತಾ? ನಮ್ದಾಯ್ತು, ನಿಮ್ದು ಕೂಡ ಆಯ್ತು ಅಂತ ಭಾವಿಸ್ತಾ ಇದ್ದೀನಿ. ಸಂಜೆಯ ಕಾರ್ಯಕ್ರಮದ ಕನ್ನಡ ಹಾಡುಗಳು ಹಾಗೆಯೇ ಎಲ್ಲಾ ಕಾರ್ಯಕ್ರಮಗಳು ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಆಕಾಶವಾಣಿಗೆ ಧನ್ಯವಾದಗಳು. ಮಯೂರ್ಕೋಟಿ ಜನಾಪುರ ಭದ್ರಾವತಿಯಿಂದ ಸಂದೇಶವನ್ನ ಕಳಿಸಿದ್ರೆ ಹೆಚ್ಬಿ ಗುರುಮೂರ್ತಿ ಎನ್ಆರ್ಪುರದಿಂದ ಗುಡ್ ಈವ್ನಿಂಗ್ ಮೇಡಮ್, ಎಲ್ಲಾ ಹಾಡುಗಳು ತುಂಬಾ ಸುಂದರವಾಗಿ ಅದ್ಭುತವಾಗಿದೆ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆಯೇ ದಿವ್ಯಾ ಶಿವಮೊಗ್ಗದಿಂದ ಹಾಯ್ ಅಂತ ಕಳಿಸಿದ್ದಾರೆ, ನಿಮಗೂ ಕೂಡ ಹಾಯ್ ಅಂತ ಹೇಳ್ತಾ ಕೇಳಿದರೆ ಹೀಗೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರವಾಗುವ ಎಲ್ಲಾ ಕಾರ್ಯಕ್ರಮಗಳನ್ನ ಆಲಿಸಿ ನಿಮ್ಮ ಜೊತೆಯಲ್ಲಿರುವ ಎಲ್ಲಾ ಮಿತ್ರರಿಗೂ ಕೇಳಿಸಿ ಅಂತ ಹೇಳ್ತಾ ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಬಚ್ಚನ್ ಚಿತ್ರದ ಗೀತೆ ನಿಮಗಾಗಿ ನಿಮ್ಮ ನೆಚ್ಚಿನ ಆಕಾಶವಾಣಿಯಲ್ಲಿ.

ನಮ್ಮ ಕೇಳುಗರ ಸಂದೇಶ ಬಂದಿದೆ. ಕೇಳುಗರ ಸಂದೇಶವನ್ನ ಓದೋಣ. ಮಹೇಶ್ವರಿ ಕಾಗೆಹಳ್ಳದಿಂದ ಶುಭ ಸಂಜೆ ಅರ್ಪಿತಾ ಮೇಡಮ್, ಸಂಜೆಯ ಚಿತ್ರಗೀತೆಗಳು ಅದ್ಭುತವಾಗಿ ಪ್ರಸಾರ ಆಗ್ತಾ ಇದೆ, ಧನ್ಯವಾದಗಳು ಅಂತ ಕಳಿಸಿದ್ರಿ. ಗುಡ್ ಈವ್ನಿಂಗ್ ಮೇಡಮ್, ಸಲ್ಮಾ ಟೀಚರ್ ತರೀಕೆರೆಯಿಂದ, ಮಧ್ಯಾಹ್ನ ಲೈನ್ ಸಿಕ್ಕಿಲ್ಲ, ತುಂಬಾ ಬೇಜಾರಾಗಿದೆ, ಪ್ರೋಗ್ರಾಮ್ ಸೂಪರ್ ಸಾಂಗ್ಸ್ ಅಂತ ಕಳಿಸಿದ್ದಾರೆ. ಬೇಜಾರು ಮಾಡ್ಕೊಳ್ಬೇಡಿ, ಇಂದು ರಾತ್ರಿ 8 ಗಂಟೆಗೂ ಕೂಡ ನೇರ ಫೋನ್ ಇನ್ ಕಾರ್ಯಕ್ರಮ ಇದೆ. ಅದರಲ್ಲಿ ನಾವು ಕೊಡುವಂತಹ ಒಂದು ವಿಷಯದ ಕುರಿತು ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಬಹುದು ಅಂತ ಹೇಳ್ತಾ, ಯಾರ್ಯಾರಿಗೆ ಕರೆ ಸಿಕ್ಕಿಲ್ಲ ಅವರೆಲ್ಲರೂ ಕೂಡ ಕರೆಯನ್ನ ಮಾಡಿ ನಮ್ಮೊಟ್ಟಿಗೆ ಭಾಗವಹಿಸಿ ನಮ್ಮೊಟ್ಟಿಗೆ ಮಾತನಾಡೋಣ ಅಂತ ಹೇಳ್ತಾ, ಮುಸ್ಸಂಜೆಯ ಶುಭಾಶಯಗಳು ಅರ್ಪಿತಾ ಮೇಡಮ್. ಕಾರ್ಯಕ್ರಮ ಸೂಪರ್ ಆಗಿ ಮೂಡಿ ಬರ್ತಾ ಇದೆ. ನಾವು ಹುತ್ತಾ ಕಾಲೋನಿ ಭದ್ರಾವತಿಯಿಂದ ಎಲ್ಲೇ ಗೌಡ ಅವರ ಸಂದೇಶವನ್ನು ಕಳಿಸಿದ್ರೆ, ಹಾಯ್ ಮೇಡಮ್ ಕಾಫಿ ಆಯ್ತಾ ಅಂತ ಕಳಿಸಿದೀರಾ, ನಮ್ದು ಆಯ್ತು, ನಿಮ್ದು ಕೂಡ ಆಯ್ತು ಅಂತ ಭಾವಿಸ್ತಾ ಇದ್ದೀನಿ. ದಿವ್ಯಾ ಶಿವಮೊಗ್ಗದಿಂದ, ಕಲಬುರಗಿ ಜಿಲ್ಲೆ ಮಾದನ ಹಿಪ್ಪರಗದಿಂದ ಶಿವಲಿಂಗಪ್ಪ, ಭದ್ರೆ ಭಾಗ್ಯಜ್ಯೋತಿ ಹಾಗೂ ಭದ್ರೆ ಬಂಧುಗಳು, ಪ್ರೀತಿಯ ನೆಚ್ಚಿನ ನಿರೂಪಕರಿಗೆ ಶುಭ ಸಂಜೆ, ನಮಸ್ಕಾರಗಳು, ಇಂದಿನ ಎಲ್ಲಾ ಹಾಡುಗಳು ಕೇಳಿ ಖುಷಿ ಆಯ್ತು, ವಂದನೆಗಳು ಅಂತ ಕಳಿಸಿದ್ರೆ, ಉಮಾದೇವಿ ಪಿಡಬ್ಲ್ಯೂಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್ನಿಂದ, ಶುಭ ಸಂಜೆ ಮೇಡಮ್, ಹಾಡುಗಳು ಎಲ್ಲವೂ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು. ಬಿಎಚ್ ಆಂಜನೇಯ ಓಲ್ಡ್ ಟೌನ್ ಹನುಮಂತನಗರ ಭದ್ರಾವತಿಯಿಂದ, ಸಂಜೆಯ ಎಲ್ಲಾ ಕಾರ್ಯಕ್ರಮದ ಹಾಡುಗಳು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಎಲ್ಲಾ ಎವರ್ ಗ್ರೀನ್ ಸಾಂಗ್ಸ್ ಅಂತ ಕಳಿಸಿದ್ರೆ. ಶುಭ ಸಂಜೆ ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯಿಂದ, ವೆಲ್ಕಮ್ ಅರ್ಪಿತಾ ಮೇಡಮ್ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ನಮ್ಮ ಕೇಳುಗರಿಗೂ ಕೂಡ ಸ್ವಾಗತ ಅಂತ ಮತ್ತೊಮ್ಮೆ ಹೇಳ್ತಾ, ಕೇಳಿದ್ರೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಲ್ಲಿ ಇಂದು ರಾತ್ರಿ 8 ಗಂಟೆಗೆ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನಾವು ಕೊಡುವಂತಹ ಒಂದು ವಿಷಯದ ಕುರಿತು ನೀವು ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ನಮ್ಮೊಟ್ಟಿಗೆ ಕರೆ ಮಾಡುವುದರ ಮೂಲಕ ಹಂಚಿಕೊಳ್ಬಹುದು ಅಂತ ಹೇಳ್ತಾ, ತಪ್ಪದೆ ಕರೆ ಮಾಡಿ, ಹಾಗೆಯೇ ಎಲ್ಲರೂ ಕೂಡ ಕಾಯ್ತಾ ಇರಿ. ಇಂದು ರಾತ್ರಿ 8 ಗಂಟೆಗೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ ನೇರ ಫೋನ್ ಇನ್ ಕಾರ್ಯಕ್ರಮ. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನ ಕೇಳೋಣ. ಗಂಗೆ ಬಾರೆ ತುಂಗೆ ಬಾರೆ ಚಿತ್ರದ ಗೀತೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಲ್ಲಿ.

ಸಮಯವಾಗಿದೆ 5:50. ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.5 ಮೆಗಾಹರ್ಟ್ಸ್ ಮತ್ತು 101.4 ಮೆಗಾಹರ್ಟ್ಸ್ ಹಾಗೂ ಮೀಡಿಯಂ ವೇವ್ಸ್ 675 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗ್ತಿರುವಂತಹ ಚಿತ್ರಗೀತೆಗಳನ್ನು ನಮ್ಮ ಕೇಳುಗರ ಸಂದೇಶವನ್ನು ಓದೋಣ. ರೂಪಾ ಹೆಚ್ ಕೆಎಸ್ಆರ್ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ಶುಭ ಸಂಜೆ ಅರ್ಪಿತಾ ಮೇಡಮ್, ಚಿತ್ರಗೀತೆಗಳು ಸೊಗಸಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತ ಕಳಿಸಿದ್ರೆ ನಿಮ್ಮ ನಿರೂಪಣೆ ನಿಮ್ಮ ಧ್ವನಿ ತುಂಬಾ ಚೆನ್ನಾಗಿದೆ, ಧನ್ಯವಾದಗಳು ಅಂತ ಹೇಳ್ತಾ ನಿಮ್ಮ ಆಯ್ಕೆ ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್, ಕೇಳಲು ತುಂಬಾ ಇಂಪಾಗಿದೆ. ಶ್ರೀ ಹೋಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನ ಕಳಿಸಿದ್ರೆ ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿಗ್ರಾಮ ಬೇರು ಕೊಡುಗೆಯಿಂದ ಶುಭ ಸಂಜೆ ಅಂತ ಕಳಿಸಿದ್ದಾರೆ. ಶುಭ ಸಂಜೆ ಮೇಡಮ್, ಕಾಫಿ ಆಯ್ತಾ? ನಮ್ದಾಯ್ತು. ನಮ್ಮೆಲ್ಲ ಕೇಳುಗರದ್ದು ಕೂಡ

ಕಾಫಿ ಟೀ ಎಲ್ಲ ಆಯ್ತು ಅಂತ ಭಾವಿಸ್ತಾ ಇದ್ದೀನಿ. ಕನ್ನಡ ಹಾಡುಗಳು ಸೊಗಸಾಗಿ ಮೂಡಿ ಬರ್ತಾ ಇದೆ. ಧನ್ಯವಾದಗಳು ರೇಖಾ ಕೋಟಿ, ಶ್ರೇಯಾ ಗುಜ್ಜರ್, ಎನ್ಟಿಬಿ ಲೇಔಟ್, ಹೊಸ ಸಿದ್ದಾಪುರ, ಭದ್ರಾವತಿಯಿಂದ ಸಂದೇಶವನ್ನ ಕಳಿಸಿದ್ರೆ ನಮಸ್ತೆ ಸಂಜೆಯ ಬಾನಿನಲ್ಲಿ ಸುಮಧುರವಾದ ಮಾಹಿತಿ ಹಾಡುಗಳು ಅದ್ಭುತ, ಧನ್ಯವಾದಗಳು. ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಪುರದ ಶ್ರೀಧರ್ ಪನ್ನಗಾಟಿ ಅನಂತಕುಮಾರ್ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆಯೇ ಕೇಳುವರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಲ್ಲಿ ಇಂದು ರಾತ್ರಿ 8 ಗಂಟೆಗೆ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ನಾನು ಕೊಡುವಂತಹ ವಿಷಯದ ಕುರಿತು ನಿಮ್ಮ

ಹಾಗೆ ನಮ್ಮ ಕೇಳುಗರ ಸಂದೇಶ ಬಂದಿದೆ. ಕೇಳುಗರ ಸಂದೇಶವನ್ನು ಓದೋಣ. ಶುಭ ಸಂಜೆ ಮೇಡಮ್, ಸಂಜೆಯ ಪ್ರಸಾರವಾದ ಗೀತೆಗಳು ಸೊಗಸಾಗಿವೆ. ದಾವಣಗೆರೆಯಿಂದ ಚಂಡಿಕಾ ನೇರಳಗುಂಡಿ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಗಿಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಹೊಕ್ಕರದು ನಿಮ್ಮ ಬಾನಲಿ ಗೆಳತಿ ಅರ್ಪಿತಾ ನಾಯರ್. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 6 ಗಂಟೆ.
1: ಎಲ್ಲರಿಗೂ ನಮಸ್ಕಾರ, ನಾನು ಶ್ರೀ ಸಂತೋಷ್ MS, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಮಾತನಾಡ್ತಾ ಇರೋದು. ದಿನಾಂಕ 18 ಜುಲೈ 2026 ನಮ್ಮ ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ಗೌರವಾನ್ವಿತ ನ್ಯಾಯಾಲಯದಲ್ಲಿ ವಿಶೇಷವಾದ ಲೋಕ ಅದಾಲತ್ತನ್ನ ಚೆಕ್ ಬೌನ್ಸ್ ಪ್ರಕರಣಗಳ ಸಂಬಂಧಿಸಿದಂತೆ ಆಯೋಜಿಸಲಾಗಿದೆ. ಎಲ್ಲಾ ಪಕ್ಷಗಾರರು ಅಂದ್ರೆ ಚೆಕ್ ಬೌನ್ಸ್ ಪ್ರಕರಣದಲ್ಲಿನ ದೂರುದಾರರು ಅಥವಾ ಆರೋಪಿತರು ಅಥವಾ ಅಂತ ಪ್ರಕರಣದಲ್ಲಿ ಅಂತಿಮ ಆದೇಶವಾಗಿದ್ರೆ ಮೇಲ್ಮನವಿ ಸಲ್ಲಿಸಿದರೆ ಅಂತ ಮೇಲ್ಮನವಿಯ ಪಕ್ಷಗಾರರು ಈ ಒಂದು ಅವಕಾಶದ ಸದ್ಬಳಕೆ ಮಾಡಿಕೊಂಡು ಇರುವಂತ ವಿವಾದವನ್ನ ಸಂಪೂರ್ಣವಾಗಿ ನಿಶುಲ್ಕವಾಗಿ ತ್ವರಿತಗತಿಯಲ್ಲಿ ಬಗೆಹರಿಸಿಕೊಂಡು ತಮಗೆ ಬರಬೇಕಾದ ಹಣವನ್ನ ಸಮಯವನ್ನ ನಿಗದಿ ಮಾಡಿಕೊಂಡು ಅಲ್ಲಿ ರಾಜಸಂಧಾನದ ಮೂಲಕ ತಮ್ಮ ಪ್ರಕರಣವನ್ನ ಬಗೆಹರಿಸಿಕೊಳ್ಳಿಕ್ಕೆ ಭಾಜನರಾಗಬೇಕು ಅಂತ ನಾನು ಕೋರ್ತಾ ಇದ್ದೀನಿ. ಧನ್ಯವಾದಗಳು.
2: ನೋಡು, ಇದೇ ನಮ್ಮ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ SIR 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ECI ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
4: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುವರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ, ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ

ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಜುಲೈ 11 ವಿಶ್ವ ಜನಸಂಖ್ಯಾ ದಿನ. ಸುಖಿ ಕುಟುಂಬ ಹೊಂದಲು 18 ವರ್ಷದ ನಂತರವೇ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕು. 20 ವರ್ಷದ ನಂತರವೇ ಮೊದಲ ಗರ್ಭಧಾರಣೆಗೆ ಹೆಣ್ಣು ಮಕ್ಕಳು ಮಾನಸಿಕವಾಗಿ ದೈಹಿಕವಾಗಿ ಸಿದ್ಧರಾಗಿರುತ್ತಾರೆ. ತಾಯಿ ಮತ್ತು ಮಗುವಿನ ಯೋಗಕ್ಷೇಮಕ್ಕಾಗಿ ಮಕ್ಕಳ ನಡುವೆ ಅಂತರ ಇಡುವ ಬಗ್ಗೆಯೂ ಹೆಣ್ಣು ಮಕ್ಕಳಲ್ಲಿ ಜಾಗೃತಿ ಮೂಡಿಸಬೇಕು. ಆಗಲೇ ಸದೃಢ ಸಮಾಜದ ಪರಿಕಲ್ಪನೆ ಸಾಕಾರವಾಗುತ್ತದೆ. ಆರೋಗ್ಯವಂತ ತಾಯಿ, ಯೋಜಿತ ಕುಟುಂಬ, ಸುಖಿ ಕುಟುಂಬ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಸೇವಾ ಮಾಹಿತಿ. ಭದ್ರಾವತಿ ಆಕಾಶವಾಣಿ ಕೇಂದ್ರದ ಅಗತ್ಯಕ್ಕನುಗುಣವಾಗಿ ಟ್ಯಾಕ್ಸಿ ವಾಹನಗಳ ಸೇವೆಯನ್ನು ಸಾಂದರ್ಭಿಕ ಒಪ್ಪಂದದ ಆಧಾರದ ಮೇಲೆ ಒದಗಿಸಲು ಸೀಲ್ ಮಾಡಿದ ಲಕೋಟೆಯಲ್ಲಿ ಟೆಂಡರ್ ಕರೆಯಲಾಗಿದೆ. 2026-27 ಸಾಲಿಗೆ ಈ ಒಪ್ಪಂದ ಜಾರಿಯಲ್ಲಿರುತ್ತದೆ. ಭದ್ರಾವತಿಯಲ್ಲಿರುವ ಅಧಿಕೃತ ಹಾಗೂ ನೋಂದಾಯಿತ ಸ್ಥಳೀಯ ಟ್ಯಾಕ್ಸಿ ವಾಹನ ಮಾಲೀಕರು ಮಾತ್ರ ನಿಗದಿಪಡಿಸಿದ ಅರ್ಜಿ ನಮೂನೆಯಲ್ಲಿ ಸಂಪೂರ್ಣವಾಗಿ ಭರ್ತಿ ಮಾಡಿದ ಟೆಂಡರ್ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಕಡೆಯ ದಿನಾಂಕ 13-7-2026 ಅಂದರೆ ಜುಲೈ ತಿಂಗಳ 13ನೇ ತಾರೀಕು ಆಗಿದ್ದು, ಟೆಂಡರ್ ಅರ್ಜಿ ನಮೂನೆ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಿಲಯ ನಿರ್ದೇಶಕರು, ಸಾರಿಗೆ ವಿಭಾಗ, ಆಕಾಶವಾಣಿ, ಜೆಪಿಎಸ್ ಕಾಲೋನಿ, ಕಾಗದನಗರ, ಭದ್ರಾವತಿ ಇವರನ್ನ ಕಚೇರಿ ಸಮಯದಲ್ಲಿ ಸಂಪರ್ಕಿಸಬಹುದು.

ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ ಹೀಗಿವೆ. ಇಂದು ಸಂಜೆ 6:30 ವಿಜ್ಞಾನದ ಮುನ್ನಡೆ, 6:51 ಕಿಸಾನ್ವಾಣಿ. ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಯೂರಿಯಾ ಮತ್ತು ನ್ಯಾನೋ ಗೊಬ್ಬರಗಳ ಬಳಕೆ, ಈ ಕುರಿತು ಚಿಕ್ಕಮಗಳೂರು ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಎಚ್ಎಲ್ ಸುಜಿತ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ನಂತರ ಬೆಂಗಳೂರಿನಲ್ಲಿ ಹಮ್ಮಿಕೊಂಡ ನಾಡಪ್ರಭು ಕೆಂಪೇಗೌಡ ಅವರ 517ನೇ ಜಯಂತ್ಯುತ್ಸವದ ಬಾನುಲಿ ವರದಿಯನ್ನು ಕೇಳುವಿರಿ. ಪ್ರಸ್ತುತಿ ಡಾ ಎಸ್ಎಂ ಸುಧಾಕರ್. ಇಂದು ಸಂಜೆ 7:45 ಸಮಾಚಾರ ದರ್ಶನ, ವಾರದ ವಾರ್ತಾ ಚಿತ್ರ. 8:00 ನಮ್ಮ ನಿಲಯದಿಂದ ನೇರ ಫೋನಿಂಗ್ ಕಾರ್ಯಕ್ರಮ. 9:15 ಭಾವಗೀತೆಗಳ ಕಾರ್ಯಕ್ರಮ. 9:30 ಯುವವಾಣಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇಂದು ರಾತ್ರಿ 10:00 ರಾಷ್ಟೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಬೆಳಗ್ಗೆ 6:10 ಗೀತಾರಾಧನ, 6:30 ಚಿಂತನ, 6:35 ಕರುಣಾಳುಬಾ ಬಳಕೆ. ಡಾಕ್ಟರ್ ಗುರುರಾಜ ಕಜ್ಜಗಿ ಅವರಿಂದ ಕರುಣಾಳುಬಾ ಬಳಕೆ ಕಥನಗಳು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕಜ್ಜಗಿ.

ನಾಳೆ ಬೆಳಿಗ್ಗೆ 6:40 ನೇಗಿಲ ಮಿಡಿತ ಕಾರ್ಯಕ್ರಮ. ನೇಗಿಲ ಮಿಡಿತ ಕಾರ್ಯಕ್ರಮದಲ್ಲಿ ಸಾವಯವ ಗೊಬ್ಬರದ ಉತ್ಪಾದನಾ ತಾಂತ್ರಿಕತೆ, ಈ ಕುರಿತು ರುದ್ರಮುನಿ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವಕ್ಕಿ ಇವರಿಂದ ಮಾಹಿತಿಯನ್ನು ಕೇಳುವಿರಿ. ನಾಳೆ ಬೆಳಿಗ್ಗೆ 6:45 ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಕಣ್ಣಿನ ದೃಷ್ಟಿ, ಈ ಕುರಿತು ಡಾ ಹೆಚ್ ವಿ ಶ್ರೀನಿವಾಸ್ ಅವರಿಂದ ಮಾಹಿತಿ.

ನಾಳೆ ಬೆಳಗ್ಗೆ 6:50 ಸುದ್ದಿ ಮಿಂಚು, 7:15 ಭಾವಗೀತೆಗಳ ಕಾರ್ಯಕ್ರಮ, 7:45 ಹಾಗಿನಿ, 8:30 ಪುನಃ ಚಿತ್ರಗೀತೆಗಳನ್ನು ಕೇಳುವಿರಿ, 9:05 ಮಿಕ್ಸ್ ಮೆಲೋಡಿ, 9:35 ಭಾವಗೀತೆಗಳ ಕಾರ್ಯಕ್ರಮ, ನಾಳೆ ಬೆಳಗ್ಗೆ 10:00 ಹಾಡು ಮಾತಾಡು, 11:00 ಚಿಣ್ಣರ ಬಳಗ. ಚಿಣ್ಣರ ಬಳಗ ಕಾರ್ಯಕ್ರಮದಲ್ಲಿ ನರಸಿಂಹರಾಜಪುರದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. 11:30 ಸೇವಾ ಮಾಹಿತಿ. ನಾಳೆ ಬೆಳಿಗ್ಗೆ 11:45 ಜನಪದ ಸಂಗೀತ ಕಾರ್ಯಕ್ರಮ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತರೀಕೆರೆ ತಾಲೂಕು ಎಸ್ಜಿ ಗಂಗಾಧರಪ್ಪ ಮತ್ತು ತಂಡದವರಿಂದ ಭಜನೆ ಪದವನ್ನು ಕೇಳುವಿರಿ.

ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ. ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕಾಡು ಕ್ಯಾಮರಾ ಮತ್ತು ಕಾಳಜಿ, ಈ ಕುರಿತು ಛಾಯಾಗ್ರಾಹಕಿ ಸುಗಂಧಿ ಅವರ ಅನುಭವ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮ. ಆರೋಗ್ಯ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಕಾಯಿಲೆ ಪತ್ತೆ ಹಚ್ಚುವ ವಿಧಾನಗಳು, ಈ ಕುರಿತು ಡಾ ಮಾಲತಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ನಾಳೆ ಮಧ್ಯಾಹ್ನ 1:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ದಿ ಯೋಜನೆಗಳಲ್ಲಿ ಒಂದಾದ ಪಿಎಂ ಧನ ಧ್ಯಾನ ಯೋಜನೆ ಕುರಿತು ಮಾಹಿತಿಯನ್ನು ಕೇಳುವಿರಿ. 1:20 ನಮ್ಮ ನಿಲಯದಿಂದ ಚಿತ್ರಗೀತೆಗಳು. 2:40 ಭಾವಗೀತೆಗಳ ಕಾರ್ಯಕ್ರಮ. ನಾಳೆ ಮಧ್ಯಾಹ್ನ 3:00 ಚಲನಚಿತ್ರ ಧ್ವನಿವಾಹಿನಿ, ಚಲನಚಿತ್ರ ಬಾನನ್ನ ಪ್ರೀತಿಸು. 4:00 ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 4:45 ಮನಮಿಡಿದಿಹ ಕ್ಷಣಗಳು, ಕತೆ ಹುಳಿಯಾದ ಶರಬತ್ತು, ರಚನೆ ಮತ್ತು ಪ್ರಸ್ತುತಿ ಎಂಕೆ ಶಿವಕುಮಾರ್.

ನಾಳೆ ಸಂಜೆ 5 ಗಂಟೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ, 6 ಗಂಟೆಗೆ ಸೇವಾ ಮಾಹಿತಿ, 6:30ಕ್ಕೆ ವಿಜ್ಞಾನದ ಮುನ್ನಡೆ, 6:51ಕ್ಕೆ ಕೃಷಿರಂಗ ಕಾರ್ಯಕ್ರಮ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಪಾರಂಪರಿಕ ಕೃಷಿ ವಿಕಾಸ ಯೋಜನೆ ಈ ಕುರಿತು ಮಾಹಿತಿಯನ್ನು ಕೇಳುವಿರಿ. ನಂತರ ಬೆಂಗಳೂರಿನಲ್ಲಿ ಹಮ್ಮಿಕೊಂಡ ನಾಡಪ್ರಭು ಕೆಂಪೇಗೌಡ ಅವರ 517ನೇ ಜಯಂತಿಯ ಬಾನುಲಿ ವರದಿಯ ಮುಂದುವರಿದ ಭಾಗವನ್ನು ಕೇಳುವಿರಿ. ಪ್ರಸ್ತುತಿ ಡಾ ಎಸ್ಎಂ ಸುಧಾಕರ್. ನಂತರ ಪರಿಸರ ಗೀತೆ ಮೂಡಿಬರುವುದು. ನಾಳೆ ಸಂಜೆ 7:45ಕ್ಕೆ ಕನ್ನಡ ಭಾಷಣ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಈ ಕಾರ್ಯಕ್ರಮದಲ್ಲಿ ಭದ್ರಾವತಿಯ ಕ್ರೀಡಾಪಟು ಅಥ್ಲೀಟ್ ಸಿಂಧುಶ್ರೀ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸಿದ್ದಾರೆ ಎಂಕೆ ಶಿವಕುಮಾರ್. 8:30 ಚಿತ್ರಗೀತೆಗಳ ಕಾರ್ಯಕ್ರಮ. ನಾಳೆ ರಾತ್ರಿ 10:00 ರವಿ ವಸರಿಯ ಅಖಿಲ ಭಾರತ ಸಂಗೀತ ಸಭಾ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇದುವರೆಗೆ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆಯನ್ನು ಕೇಳಿದಿರಿ.

ಕೇಳುವರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರವಾಗುವ ಎಲ್ಲಾ ಕಾರ್ಯಕ್ರಮಗಳನ್ನು ನೀವು ಮೀಡಿಯಂ ವೇವ್ಸ್ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ 103.5 ಮೆಗಾಹರ್ಟ್ಸ್ ಮತ್ತು 101.4 ಮೆಗಾಹರ್ಟ್ಸ್ ರೇಡಿಯೋ ತರಂಗಾಂತರದಲ್ಲಿ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ ಅಥವಾ ಇಂಟರ್ನೆಟ್ನಲ್ಲಿಯೂ ಕೂಡ ಕೇಳಬಹುದು. ಹಾಗೆಯೇ ಕಾರ್ಯಕ್ರಮದ ವಿವರವನ್ನು ಆಕಾಶವಾಣಿ ಭದ್ರಾವತಿಯ ಫೇಸ್ಬುಕ್ ಅಕೌಂಟ್ನಲ್ಲಿಯೂ ತಿಳಿಯಬಹುದು. ಜೊತೆಯಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಕಾರ್ಯಕ್ರಮಗಳು ನಿಮಗೆ ಆಕಾಶವಾಣಿ ಭದ್ರಾವತಿಯ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ. ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೊತೆಯಲ್ಲಿ ಕೇಳುಗರೆ, ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಸಂದೇಶದ ಮೂಲಕ ಹಂಚಿಕೊಳ್ಳಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481527200. ಇಲ್ಲಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾರ್ಯಕ್ರಮದ ಕುರಿತು ಸಂದೇಶದ ಮೂಲಕ ನಮ್ಮೊಟ್ಟಿಗೆ ಹಂಚಿಕೊಳ್ಳಬಹುದು.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ ಆಗ್ತಾರೆ ಇದೆ 6:20. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: प्रचलितम् यत् प्रौद्योगिकी पारंपरिक सैन्य बलम् च परस्परम् पूरकौ स्तः सहैव भारतम् आत्मनिर्भर भारत संकल्पस्य अंतर्गतम् द्वयोः अपि क्षेत्रयोः उत्कृष्टम् प्रदर्शनम् विधातुम् कटिबद्धम् वर्तते श्री राजनाथ सिंह अद्य विशाखापत्तनम नगरे स्वदेशीयायाः प्रोजेक्ट 17A प्रणाल्याः षष्ठस्य INS महेन्द्रगिरी नामकस्य स्टेल्थ फ्रिगेट युद्धपोतस्य नौसेनायाः पूर्वीय पोतदले सम्मेलनम समारोहम संबोधयन् आसीत् केन्द्रीय मार्ग परिवहन अथ राजमार्ग मंत्री नितिन गडकरी अद्य महाराष्ट्रस्य नागपुरे तृतीय ब्रिक्स परिवहन मंत्रिणां परिषदः अध्यक्षतां विहितवान् सम्मेलनस्यास्य समाप्त्यन्तरं वार्ताहरैः सह भाषमाणः असौ अब्रवीत् यद् बहुभ्यः देशेभ्यः समागतैः प्रतिनिधिभिः वैकल्पिक जैव इन्धनानां अथ प्रदूषण मुक्त प्रौद्योगिकीनाम् उपयोगेन भूमार्ग रेलमार्ग विमानयान जलमार्गेषु च कार्बन तटस्थ परिवहनम् विकासयितुं कृतानां प्रयासानां विस्तरेण समीक्षा कृता असौ प्रत्यपादयत् यत् ब्रिक्स सदस्य देशानां मध्ये संकट प्रतिरोधकाय सुस्थिराय च परिवहन क्षेत्राय परस्पर सहयोगं सुदृढं विधातुं आधुनिक प्रौद्योगिकीनां नूतन अन्वेषणानां च आदान प्रदानं क्रियते अद्य गावी चक्रवातः पूर्ण चीन सागरे प्रचंड वेगेन प्रवर्धमानः सन् जापानस्य दक्षिणेषु द्वीपेषु तीव्र वायुना सह अतिवृष्टिम् अजनयत् अनेन सहैव तैवान देशः पूर्वीय चीन देशश्च चक्रवातस्य तट संघटनाय पूर्णतः सज्जो वर्तेते ऋतु विभागस्य पूर्वानुमानानुगुणम् एषः चक्रवातः तैवान देशस्य उत्तर भागात् प्रातः एव चीन देशस्य झेंजियांग प्रांते तटं प्रवेक्ष्यति जापान देशस्य ओकिनावा प्रांते समुद्र तरंगाणां समाह्वानानन्तरं 200-तोप्यधिकाः विमानयानानि निरस्तीकृतानि अद्य भारत इंग्लैंड क्रिकेट दलयोर्मध्ये प्रचलन्त्याः श्रृंखलायाः पञ्चमान्तिमश्च T20 अन्ताराष्ट्रिय स्पर्धा साउथैम्पटन नगरस्य यूटिलिटा बाउल क्रीडांगणे भविता क्रीडेयं भारतीय समयानुसारं सायंकाले 7 वादने समारप्स्यते इति वार्ताः
1: ಸಮಯ 6:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ ಆಕಾಶವಾಣಿ ಈಗ ವಿಜ್ಞಾನದ ಮುನ್ನಡೆ ವಿಜಯ್ ನಿಶಾಂತ್ ಅವರಿಂದ
2: ವಿಜ್ಞಾನದ ಮುನ್ನಡೆ ಹೊಸತನವ ಪ್ರತಿಫಲಿಸುವ ಕಡೆಗೆ
3: ನಾವು ವರ್ಷಕ್ಕೆ ಇಷ್ಟೇ ಕ್ಲೋತ್ ತಗೊಂತೀವಿ ಅಥವಾ ನಾವು ಇಷ್ಟೇ ದವಸ ಧಾನ್ಯಗಳನ್ನ ಯೂಸ್ ಮಾಡ್ತೀವಿ ನಾವು ಬೇಡದೇ ಇರೋ ಎಲೆಕ್ಟ್ರಿಸಿನ ನಾವು ಮುಟ್ಟೋದಿಲ್ಲ ನಾವು ಬೇಡದೇ ಇರೋ ನೀರನ್ನ ನಾವು ಮುಟ್ಟೋದಿಲ್ಲ ಆಮೇಲೆ ಗಿಡ ನೆಡೋದು ಮರ ನೆಡೋದು ಅಥವಾ ಎಲ್ಲಾದ್ರೂ ಒಂದು ಇಶ್ಯೂಸ್ ಆಗ್ತಾ ಇದ್ರೆ ಅಥವಾ ರೋಡ್ ಮಾಡ್ಬೇಕಾದ್ರೆ ಮರ ಕಟ್ ಮಾಡ್ತಾ ಇದಾರೆ ಅಂತ ಹೇಳಿದಾಗ ಅಥವಾ ಕೆರೆನ ಎನ್ಕ್ರೋಚ್ ಮಾಡ್ತಾ ಇದಾರೆ ಇದೆಲ್ಲಾನು ಅರ್ತ್ ಡೇದ ಭಾಗ ಆಗುತ್ತೆ ಆಕ್ಚುಲಿ ಇದ್ರದ್ದು ಎಲ್ಲಾದ್ರಲ್ಲೂ ನೀವೇನ್ ಮಾಡೋದು ಇನ್ವಾಲ್ವ್ ಮಾಡ್ಬೋದು ದೆನ್ ಇಟ್ ಬಿಕಮ್ಸ್ ನಿಮ್ದು ಅರ್ತ್ ಡೇ ಆಗತ್ತೆ ಆಕ್ಚುಲಿ ಏನಕ್ಕೆ ಭೂತಾಯಿನ ನಾವು ರಕ್ಷಣೆ ಮಾಡ್ಬೇಕಂದ್ರೆ ಕನ್ಸರ್ವೇಟಿವ್ ನೇಚರ್ ನಮ್ಮ ವ್ಯವಸಾಯ ನಮ್ಮ ಕಾಡುಗಳು ಅಥವಾ ನಮ್ಮ ಪ್ರಾಣಿ ಪಕ್ಷಿ ಸಂಕುಲ ನದಿ ನೀರು ಇದರದೆಲ್ಲ ಮೂಲ ಅದೇ ಆಕ್ಚುಲಿ ವಿ ಆರ್ ಅ ಪಾರ್ಟ್ ಆಫ್ ಇಟ್ ಬಟ್ ಟುಡೇ ವಾಟ್ ಈಸ್ ಹ್ಯಾಪನಿಂಗ್ ವಿ ಆರ್ ಬಿಹೇವಿಂಗ್ ಆಸ್ ಎ ಬಟ್ ನಾಟ್ ಅ ಪಾರ್ಟ್ ಆಫ್ ಇಟ್ ವಿ ಆರ್ ಅ ಮಾಸ್ಟರ್ ಆಫ್ ಇಟ್ ಅಂಡ್ ದಟ್ ಈಸ್ ಅ ಪ್ರಾಬ್ಲಮ್ ಬೆಂಗಳೂರಲ್ಲಿ ಇವತ್ತು ಟೆಂಪರೇಚರ್ ಆಗ್ತಿರೋದ್ರಿಂದ ಎಲ್ಲ ಓ ಏನ್ ಬಿಸಿ ಗಾಳಿ ಬೆಂಗಳೂರು ಹಾಳಾಗೋಯ್ತು ಈ ತರ ಅಂತ ಮಾತಾಡ್ತಾ ಇದಾರೆ ಒಂದು ರೇನ್ ಆಗಿದ ತಕ್ಷಣ ಎಲ್ಲ ಸೈಲೆಂಟ್ ಆಗ್ಬಿಡ್ತಾರೆ ಅದಕ್ಕೆ ಏನ್ ಮಾಡ್ಬೇಕು ಒಂದು 33% ಗ್ರೀನ್ ಇದೆಯಾ ನಮ್ಗೆ ಅನ್ನೋದಕ್ಕೆ ಈ ಅರ್ತ್ ಡೇ ಅಲ್ಲಿ ತುಂಬಾ ಮೀನಿಂಗ್ಫುಲ್ ಆಗಿ ಇಂಡಿವಿಜುವಲ್ ಪಾರ್ಟಿಸಿಪೇಷನ್ ಅಂತ ಹೇಳ್ತಾರೆ ಇಂಡಿವಿಜುವಲ್ ಆಗಿ ನೀವ್ ಏನ್ ಮಾಡಬಹುದು ಅನ್ನೋದಕ್ಕೆ ಸಣ್ಣ ಸಣ್ಣ ಒಂದು ಪ್ರಾಕ್ಟೀಸ್ ಕೊಡ್ತಾ ಇದಾರೆ ಆ ಪ್ರಾಕ್ಟೀಸ್ ಅಲ್ಲಿ ಹೇಳ್ದಲ್ಲ ಪ್ಲಾಂಟಿಂಗ್ ಟ್ರೀ ಆಗ್ಲಿ ಅಥವಾ ನೀವು ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತಾ ಇರೋದು ಪ್ಲಾಸ್ಟಿಕ್ ಯೂಸ್ ಮಾಡಿ ಇದನ್ನೆಲ್ಲ ಹೇಳ್ಬೇಕಾರೆ ಇಟ್ ಈಸ್ ಟು ಮೀನ್ಸ್ ಟು ಎಂಡ್ ಇಟ್ಸ್ ನಾಟ್ ಮೀನಿಂಗ್ ಇಟ್ ಸೆಲ್ಫ್ ಆ ಸಣ್ಣ ಸಣ್ಣದನ್ನ ಪಿಕ್ ಮಾಡಿ ನೀವು ದೊಡ್ಡ ಇಶ್ಯೂಸ್ ನ ಕ್ಲೈಮೇಟ್ ಕ್ರೈಸಿಸ್ ಅಥವಾ ಎಲ್ಲಾದ್ರೂ ಆಯಿಲ್ ಜಾಸ್ತಿ ಹೋಗ್ತಾ ಇದೆಯಾ ಅಲ್ಲ ಕಾಡ್ ಕಡಿತಾ ಇದಾರ ಇಲ್ಲ ಬಯೋಡೈವರ್ಸಿಟಿ ಕಿಲ್ ಆಗ್ತಾ ಇದೆಯಾ ಅದನ್ನ ಡಿಸ್ಟ್ರಾಯ್ ಮಾಡ್ತಾ ಇದಾರ ಅದು ಹೋಲಿಸ್ಟಿಕಲಿ ನಮ್ಮ ಲೋಕಲಿ ಅಥವಾ ಗ್ಲೋಬಲಿ ಹೆಂಗ್ ಇಂಪ್ಯಾಕ್ಟ್ ಆಗತ್ತೆ ಅಂತ ತಿಳ್ಕೊಂಡು ಕುವೆಂಪು ಅವರು ವಿಶ್ವ ಮಾನವ ಅಂತ ಹೇಳ್ಬೇಕಾದ್ರೆ ಇವತ್ತು ಇವ್ರು ಹೇಳ್ತಾ ಇದಾರೆ ಅಂದ್ರೆ ಯು ಹ್ಯಾವ್ ಟು ಪಾರ್ಟಿಸಿಪೇಟ್ ಆಸ್ ಎ ವರ್ಲ್ಡ್ ಸಿಟಿಸನ್ ಅದನ್ನ ನಮ್ಗೆ ಕುವೆಂಪು ಅವರು ಆಗ್ಲೇ ಹೇಳ್ಕೊಟ್ಟಿದ್ದಾರೆ ಆಮೇಲೆ ನಮ್ಮಲ್ಲಿ ವಸುದೈವಕ ಕುಟುಂಬಕಂ ಅಂತ ಹೇಳಿ ನಮ್ಮ ಪದ ಇದೆ ನಮ್ಮ ಇದರಲ್ಲಿ ಎಲ್ಲಾನು ನಮ್ಮ ಟ್ರೆಡಿಷನ್ ಕಲ್ಚರ್ ಅಲ್ಲಿ ಎಲ್ಲಾನು ಇನ್ಕ್ಲೂಡ್ ಮಾಡ್ಬೇಕು ಅಂತ ಹೇಳ್ತಾರೆ ನೀವು ಗ್ರಾಸ್ ಇಂದ ಹಿಡಿದು ಹಸು ಹಾಲಿಂದ ಹಿಡಿದು

0: ಅಥವಾ ಹುಲಿ ಸಿಂಹ ಎಲ್ಲ ನಮ್ಮ ಏನ್ ಹೇಳ್ತಾರೆ ಟ್ರೆಡಿಷನ್ ಕಲ್ಚರ್ ಅಲ್ಲಿ ಅಥವಾ ಟ್ರೈಬಲ್ ಕಮ್ಯುನಿಟೀಸ್ ಅಲ್ಲಿ ಯಾಕೆ ಇದು ಇನ್ವಾಲ್ವ್ ಮಾಡಿದಾರೆ ಅಂದ್ರೆ ಇಟ್ ಇಸ್ ಟು ಟೇಕ್ ಕೇರ್ ಆಫ್ ದ ಅರ್ತ್. ಡಿಫೈನ್ ಮಾಡಿದ್ದಾರೆ ಅರ್ಬನ್ ಸ್ಪೇಸಸ್ ಅಲ್ಲಿ, ಸ್ಟೇಟ್ ಅಲ್ಲಿ, ನ್ಯಾಷನಲ್ ವೈಡ್ ಅಲ್ಲಿ 33% ನಮ್ಗೆ ಇರಬೇಕು ಅಂತೇಳಿ ಡಿಫೈನ್ ಮಾಡಿದಾಗ ಏನು ಅಂತ, ನಾನು ಅವತ್ತು ಸ್ಟಾರ್ಟ್ ಮಾಡ್ಬೇಕಾದ್ರೆ ಬೆಂಗಳೂರಲ್ಲಿ ಅವತ್ತು ನಮ್ಗೆ ಅರ್ಬನೈಸೇಷನ್ ಇಂದ ಮರಗಳನ್ನ ಕಟ್ ಮಾಡಕ್ ಸ್ಟಾರ್ಟ್ ಆಗಿದ್ರು. ನನ್ನ ಸಿಟಿ, ನನ್ನ ಜಾಗ, ನಾನು ಏನಾದ್ರೂ ಮಾಡ್ಬೇಕಲ್ಲ ಅಂತ ಹೇಳಿ ನಾನು ಯೋಚನೆ ಮಾಡಬೇಕಾದ್ರೆ ಹೌದು ಹ್ಯಾವ್ ಟು ಏನಿದೆ ಅಂತ ಗೊತ್ತಾಗುತ್ತೆ ಏನ್ ಮಾಡ್ಬೇಕು ಅಂತ ಹೇಳಿ ನಾನು ಅವಾಗ ಕನ್ಸೆಪ್ಷನ್ ಅಲ್ಲಿ ನೋಡೋ ಇದಾಗೋದಿಲ್ಲ ತುಂಬಾ ಕಷ್ಟ ಆಗುತ್ತೆ ಹಿಂಗೆ ಅಂತ ಹೇಳ್ತಾ ಇದ್ರು. ಬಟ್ ಟುಡೇ ಐ ಆಮ್ ಸೋ ಹ್ಯಾಪಿ. ಬೆಂಗಳೂರಲ್ಲಿ 10-10-10 ಅಂದ್ರೆ ಒಂದು 15-20 ವರ್ಷದ ಮುಂಚೆ ಅದನ್ನ ಮಾಡಿದಾಗ ಚೀಫ್ ಜಸ್ಟಿಸ್ ಎಂ ಎನ್ ವೆಂಕಟಾಚಲಯ್ಯ ಅವರು ಅವತ್ತಿನ ಕಾಲಕ್ಕೆ ಬಂದು ನಂದು ಆ ವೆಬ್ಸೈಟ್ ಮಾಡಿ ಎಷ್ಟು ಒಳ್ಳೆ ಐಡಿಯಾ, ಒಬ್ರು ಯಾರೋ ಟೆಕ್ನಾಲಜಿನ ಯೂಸ್ ಮಾಡಿ ಒಂದು ಸಿಟಿನ ಟೆಂಪರೇಚರು, ಅಲ್ಲಿಂದ ಎಸ್ಥೆಟಿಕು, ಅಲ್ಲಿ ಇಂಪಾರ್ಟೆನ್ಸ್, ಅಲ್ಲಿ ಕಲ್ಚರು, ಆ ಹಿಸ್ಟೋರಿ ಎಲ್ಲಾನು ಒಂದ್ ಕಡೆ ತಂದು ಇಟ್ಕೊಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದ. ಇಟ್ಸ್ ಅ ವೆರಿ ಗುಡ್ ಥಾಟ್ ಅಂತ ಹೇಳಿ. ಇವತ್ತು ಮೈಸೂರಲ್ಲೂ ಒಂದು ವಾರ್ಡ್ ಕಂಪ್ಲೀಟ್ ಸೆನ್ಸಸ್ ಆಗಿದೆ. ಮೈಸೂರು ಮಹಾರಾಣಿ ಅವರೇ ಬಂದು ಒಂದೇ ಒಂದು ಮರದ ಕೆಳಗಡೆ ನಿಂತ್ಕೊಂಡು, ನಾವು ಒಂದು ಚೇರ್ ಕೂಡ ಹಾಕಿರ್ಲಿಲ್ಲ, ಒಂದು ಬಾಟಲ್ ನೀರು ಕೂಡ ಕೊಟ್ಟಿಲ್ಲ, ಸೆನ್ಸಸ್ ಟ್ರೀ ಇಂಪಾರ್ಟೆನ್ಸ್ ಎಂದು ಅಮ್ಮ ಬಂದು, ಪ್ರಮೋದಾದೇವಿ ಅಮ್ಮ ಬಂದು ಮರದ ಕೆಳಗಡೆ ನಿಂತು ಅದನ್ನ ಇನಿಶಿಯೇಟ್ ಮಾಡಿಕೊಟ್ರು. ಆ ಫಸ್ಟ್ ಡಿಜಿಟಲೈಸ್ ಡೇಟಾ ಏನ್ ಮಾಡಿದ್ರು, ಮೈಸೂರು ಮಹಾರಾಜ ಯದುವೀರ್ ಸರ್ ಬಂದು ಲಾಂಚ್ ಮಾಡಿಕೊಟ್ರು. ಆಕ್ಚುಲಿ ಅದು ತೋರಿಸುತ್ತೆ ಎಷ್ಟು ಇಂಪಾರ್ಟೆನ್ಸ್. ಅಂಡ್ ನಾವು ಆಲ್ ದ ಅದರ್ ಸಿಟಿ ಇನ್ ಮಂಗಳೂರಲ್ಲಿ ಯಾರೋ ಮಾಡಿದ್ದಾರೆ, ಮತ್ತೆ ಮೈಸೂರಲ್ಲಿ ಇವತ್ತು ಯಾರು ಇನಿಶಿಯೇಟ್ ಮಾಡಿದ್ದಾರೆ. ಆಕ್ಚುಲಿ ಇವಾಗ ವಡೋದರ, ಬೇರೆ ಕಡೆ ಎಲ್ಲ ಕಡೆ ನಾನು ಕೇಳ್ತಾ ಇದಾರೆ ಆಕ್ಚುಲಿ. ಸೊ ಏನಕ್ಕೆ ಇದು ಹೇಳಿದೆ ಅಂದ್ರೆ, ನೋಡಿ ಇವತ್ತು ನಿಮ್ಗೆ ಏನಕ್ಕೆ ಏನಕ್ಕೆ ಟ್ರೀ ಸೆನ್ಸಸ್ ಮಾಡ್ಬೇಕಂದ್ರೆ, ಹೈಕೋರ್ಟ್ ಕೂಡ ಹೇಳಿದೆ ದುಡ್ಡು ಕೊಟ್ಟು ಇವತ್ತು ಟ್ರೀ ಸೆನ್ಸಸ್ ಮಾಡ್ಬೇಕು ಅಂತೇಳಿ. ಯಾಕಂದ್ರೆ ಒಂದು ರೆಫರೆನ್ಸ್ ಪಾಯಿಂಟ್ ಸಿಗುತ್ತೆ, ಒಂದು ಪರ್ಸನ್ಗೆ 7-8 ಮರ ಇರುತ್ತೆ ಬಿಕಾಸ್ ಕಂಫರ್ಟಬಲ್ ಲಿವಿಂಗ್ ಅಂತ ಹೇಳಿ ಆ 33% ಡಿಫೈನ್ ಮಾಡಕ್ಕಾಗತ್ತೆ. ಸೊ ಅರ್ಬನ್ ಲಿವಿಂಗ್ ಯಾಕೆ ಬರ್ತೀರಾ ನೀವು? ಆಕ್ಚುಲಿ ಒಳ್ಳೆ ಗಾಳಿ ಬೆಳಕು ನೀರಿಗೆ ಬರ್ತೀರಾ. ಸೊ ಈ ಸಿಟಿಲೇ ಕನ್ಸಂಪ್ಷನ್ಸ್ ಇದೆಲ್ಲ ಆಗ್ತಾ ಇರೋದ್ರಿಂದ ಇಲ್ಲಿ ಡಿಫೈನ್ ಮಾಡಿಲ್ಲ ಅಂದ್ರೆ ಕಾಡ್ ಹೆಂಗ್ ಉಳಿಸ್ತಾರೆ? ಆಮೇಲೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ನಾನು ಯಾವುದೇ ಸ್ಕೂಲು ಕಾಲೇಜಸ್ಗೆ ಹೋದ್ರೆ ಮಕ್ಕಳಿಗೆ ಬೆಂಗಳೂರಲ್ಲಿ 10 ಮರಾನ ಹೆಸರು ಮಾಡಕ್ಕಾಗತ್ತೆ ಅಂದ್ರೆ ಒಬ್ರು ಹೇಳಕ್ಕಾಗ್ತಾ ಇಲ್ಲ. ದಟ್ ಈಸ್ ದ ಡಿಸ್ಕನೆಕ್ಟ್ ಇನ್ ದ ಅರ್ಬನ್ ಸ್ಪೇಸ್ ವಿ ಆರ್ ಫೇಸಿಂಗ್.
1: ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ. ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ. ವಿಜ್ಞಾನದ ಮುನ್ನಡೆ ಮಾನವನ

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸಮಯ 6:35
1: ನೋಡು ಇದೇನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
2: ಜುಲೈ 11 ವಿಶ್ವ ಜನಸಂಖ್ಯಾ ದಿನ ಸುಖಿ ಕುಟುಂಬ ಹೊಂದಲು 18 ವರ್ಷದ ನಂತರವೇ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕು 20 ವರ್ಷದ ನಂತರವೇ ಮೊದಲ ಗರ್ಭಧಾರಣೆಗೆ ಹೆಣ್ಣು ಮಕ್ಕಳು ಮಾನಸಿಕವಾಗಿ ದೈಹಿಕವಾಗಿ ಸಿದ್ಧರಾಗಿರುತ್ತಾರೆ ತಾಯಿ ಮತ್ತು ಮಗುವಿನ ಯೋಗಕ್ಷೇಮಕ್ಕಾಗಿ ಮಕ್ಕಳ ನಡುವೆ ಅಂತರ ಇಡುವ ಬಗ್ಗೆಯೂ ಹೆಣ್ಣು ಮಕ್ಕಳಲ್ಲಿ ಜಾಗೃತಿ ಮೂಡಿಸಬೇಕು ಆಗಲೇ ಸದೃಢ ಸಮಾಜದ ಪರಿಕಲ್ಪನೆ ಸಾಕಾರವಾಗುತ್ತದೆ ಆರೋಗ್ಯವಂತ ತಾಯಿ ಯೋಜಿತ ಕುಟುಂಬ ಸುಖಿ ಕುಟುಂಬ ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ
0: ಕೇಳಿದರೆ ಇಂದು ರಾತ್ರಿ 8 ಗಂಟೆಗೆ ನಮ್ಮ ನಿಲಯದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನಾವು ಕೊಡುವಂತಹ ವಿಷಯದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕರೆ ಮಾಡುವುದರ ಮೂಲಕ ನೀವು ಹಂಚಿಕೊಳ್ಳಬಹುದು ಅಂತ ಹೇಳ್ತಾ ಇಂದು ರಾತ್ರಿ 8 ಗಂಟೆಗೆ ಪ್ರಸಾರ ಆಗ್ತಾ ಇದೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ ತಪ್ಪದೇ ಎಲ್ಲರೂ ಕೂಡ ಭಾಗವಹಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಟ್ಟಿಗೂ ಹಂಚಿಕೊಳ್ಳಿ ಹಾಗೆಯೇ ನಮ್ಮ ಕೇಳುಗರೊಟ್ಟಿಗೂ ಹಂಚಿಕೊಳ್ಳಿ ಅಂತ ಹೇಳ್ತಾ ತಪ್ಪದೇ ಭಾಗವಹಿಸ್ತಿರಲ್ಲ ಇಂದು ರಾತ್ರಿ 8 ಗಂಟೆಗೆ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸಮಯ ಆಗ್ತದೆ 6:37 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು ನಂತರ 6:40 ಪ್ರದೇಶ ಸಮಾಚಾರ

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಯಾಕೆ?
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ.

0: ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ. ನಮ್ಮ ಆಹಾರದ ಒಂದಂಶ, ನಮ್ಮ ಸಮಯದ ಒಂದಂಶ, ನಮ್ಮ ಆದಾಯದ ಒಂದಂಶ, ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ. ಆಗ ನಮ್ಮ ಬದುಕು ಪಾವನವಾಗುವುದು. ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ. ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬೆಳೆಸೋಣ.
1: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
2: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಗಡಿಯಲ್ಲಿ ಸೈನಿಕ, ಗಡಿಯೊಳಗೆ ಆರಕ್ಷಕ, ಈ ಇಬ್ಬರಿಂದ ದೇಶಕ್ಕೆ ನೆಮ್ಮದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದ ಅಭಿವೃದ್ದಿ ಮತ್ತು ಜನಸೇವೆಯಲ್ಲಿ ಸರ್ಕಾರಿ ನೌಕರರ ಪಾತ್ರ ಮಹತ್ವದಾಗಿದೆ, ಮುಖ್ಯಮಂತ್ರಿ ಶ್ಲಾಘನೆ. ವಿಶ್ವ ಜನಸಂಖ್ಯಾ ದಿನವು ಪ್ರತಿಯೊಬ್ಬ ನಾಗರಿಕನ ಅಗತ್ಯ ಮತ್ತು ಆಕಾಂಕ್ಷೆಗಳ ಅಭಿವೃದ್ದಿ ವೇಗವನ್ನು ನೆನಪಿಸುವ ದಿನ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಗ್ರಾಮ ಆಡಳಿತಾಧಿಕಾರಿ ನೇಮಕಾತಿ, ಕಲ್ಯಾಣ ಕರ್ನಾಟಕ ವೃಂದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆ. ಗಡಿಯಲ್ಲಿ ಸೈನಿಕ, ಗಡಿಯೊಳಗೆ ಆರಕ್ಷಕ, ಈ ಇಬ್ಬರಿಂದ ನಮ್ಮ ರಾಜ್ಯ ಹಾಗೂ ದೇಶ ನೆಮ್ಮದಿಯಾಗಿರಲು ಅನುಕೂಲಕರವಾಗುತ್ತಿದೆ. ಪೊಲೀಸ್ ಇಲಾಖೆಗೆ ವಾಹನಗಳನ್ನು ನೀಡುತ್ತಿರುವುದು ಹೊಸ ಶಕ್ತಿ ತುಂಬಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ವಿಧಾನಸೌಧದ ಭವ್ಯ ಮೆಟ್ಟಲುಗಳ ಮುಂಭಾಗದಲ್ಲಿ ಇಂದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಜಿಲ್ಲಾ ಘಟಕಗಳಿಗೆ 32 ಅತ್ಯಾಧುನಿಕ ಮೊಬೈಲ್ ಫೋರೆನ್ಸಿಕ್ ವಾಹನಗಳು ಹಾಗೂ 75 ಬೊಲೆರೋ ವಾಹನಗಳನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿದರು. ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡು ಪೊಲೀಸ್ ಅಧಿಕಾರಿಗಳು ಸಾಧನೆ ಮಾಡಿದ್ದಾರೆ. ಅವರಿಗೆ ಸರ್ಕಾರದ ಪರವಾಗಿ, ರಾಜ್ಯದ ಜನತೆಯ ಪರವಾಗಿ ಅಭಿನಂದನೆ ಸಲ್ಲಿಸಿದರು. ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಸಾವಿರಾರು ಡ್ರಗ್ ಪೆಡ್ಲರ್ಗಳನ್ನು ಬಂಧಿಸಿದ್ದಾರೆ. ಇದೊಂದು ದೊಡ್ಡ ದಾಖಲೆಯಾಗಿದೆ. ಕರ್ನಾಟಕ ಪೊಲೀಸ್ ಇಲಾಖೆ ಅಧಿಕಾರಿಗಳ ಸಾಮರ್ಥ್ಯವನ್ನು ಇಡೀ ದೇಶವೇ ಕೊಂಡಾಡುತ್ತಿದೆ. ನಿಮ್ಮ ದಕ್ಷತೆ, ಕಾರ್ಯಪಡೆ, ನಿಷ್ಠತೆಯಿಂದ ರಾಜ್ಯಕ್ಕೆ ಹೆಸರನ್ನು ತಂದಿದ್ದೀರಿ. ಹಗಲು ರಾತ್ರಿ ಕೆಲಸ ಮಾಡುವ ನಿಮ್ಮ ಪರವಾಗಿ ಸರ್ಕಾರ ನಿಲ್ಲಲಿದೆ. ಜನರಿಗೆ ನಿಮ್ಮ ಮೇಲೆ ವಿಶ್ವಾಸ ಮೂಡುವ ರೀತಿಯಲ್ಲಿ ಕೆಲಸ ಮಾಡಿ. ಇಂದು ಎಲ್ಲಾ ಜಿಲ್ಲಾ ಘಟಕಗಳಿಗೆ ಬೊಲೆರೋ ವಾಹನಗಳನ್ನು ನೀಡುತ್ತಿದ್ದು, ಇವುಗಳಿಂದ ಅಪರಾಧಿಗಳನ್ನು ಕಂಡುಹಿಡಿಯಲು ಅನುಕೂಲವಾಗಲಿ ಎಂದು ಶುಭ ಹಾರೈಸಿದರು. ರಾಜ್ಯದ ಅಭಿವೃದ್ದಿ ಮತ್ತು ಜನಸೇವೆಯಲ್ಲಿ ಸರ್ಕಾರಿ ನೌಕರರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಅವರ ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಸೇವಾ ಮನೋಭಾವ ಶ್ಲಾಘನೀಯ.

0: ಉತ್ತಮ ಆಡಳಿತಕ್ಕಾಗಿ ಸರ್ಕಾರ ಸದಾ ಅವರೊಂದಿಗೆ ಕೈಜೋಡಿಸಿ ಕೆಲಸ ಮಾಡಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಅರಮನೆ ಮೈದಾನದಲ್ಲಿ ಇಂದು ನಡೆದ ನಮ್ಮಭಿಮಾನದ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧಿಪತಿಗಳಾದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ, ಸಿದ್ದಗಂಗಾ ಮಠದ ಸಿದ್ದಲಿಂಗ ಸ್ವಾಮೀಜಿ, ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿಎಸ್ ಷಡಾಕ್ಷರಿ, ಎಲ್ ಭೈರಪ್ಪ, ರಮೇಶ್ ಸಂಗ, ಅಮೃತ್ ರಾಜ್, ಬಸವರಾಜು ಮತ್ತಿತರರು ಉಪಸ್ಥಿತರಿದ್ದರು. ಇಂದು ವಿಶ್ವ ಜನಸಂಖ್ಯಾ ದಿನ. ಪ್ರತಿ ವರ್ಷ ಜುಲೈ 11ರಂದು ಆಚರಿಸಲಾಗುವ ಈ ದಿನ ಹೆಚ್ಚುತ್ತಿರುವ ಜನಸಂಖ್ಯೆಯಿಂದ ಉಂಟಾಗುವ ಸವಾಲುಗಳು ಮತ್ತು ಅವಕಾಶಗಳ ಬಗ್ಗೆ ಬೆಳಕು ಚೆಲ್ಲುತ್ತದೆ. ಅಲ್ಲದೆ ಜನಸಂಖ್ಯೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಸುಸ್ಥಿರ ಭವಿಷ್ಯದತ್ತ ಕೆಲಸ ಮಾಡುವುದನ್ನು ನೆನಪಿಸುತ್ತದೆ. ಇಂದು ಮತ್ತು ಭವಿಷ್ಯಕ್ಕಾಗಿ ಯುವಜನರ ನಿರೀಕ್ಷೆ ಮತ್ತು ಆಕಾಂಕ್ಷೆಗಳನ್ನು ಅರಿತುಕೊಳ್ಳುವುದು ಈ ವರ್ಷದ ವಿಶ್ವ ಜನಸಂಖ್ಯಾ ದಿನದ ಘೋಷವಾಕ್ಯವಾಗಿದೆ. ವಿಶ್ವ ಜನಸಂಖ್ಯಾ ದಿನವು ಪ್ರತಿಯೊಬ್ಬ ನಾಗರಿಕನ ಅಗತ್ಯತೆಗಳು ಮತ್ತು ಆಕಾಂಕ್ಷೆಗಳಿಗೆ ಅನುಗುಣವಾಗಿ ಅಭಿವೃದ್ದಿಯು ವೇಗವನ್ನು ಪಡೆದುಕೊಳ್ಳಬೇಕು ಎಂಬುದನ್ನು ನೆನಪಿಸುವ ದಿನವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಆರೋಗ್ಯ ರಕ್ಷಣೆ, ಶಿಕ್ಷಣ, ಲಿಂಗ ಸಮಾನತೆ, ಮಾಹಿತಿ ಆಧಾರಿತ ಆಯ್ಕೆಗಳು ಮತ್ತು ಸುಸ್ಥಿರ ಬೆಳವಣಿಗೆಯನ್ನು ಬಲಪಡಿಸುವ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಯು ಘನತೆ, ಭದ್ರತೆ ಮತ್ತು ಭರವಸೆಯೊಂದಿಗೆ ಬದುಕಲು ಅವಕಾಶವಿರುವಂತಹ ಕರ್ನಾಟಕವನ್ನು ನಾವು ನಿರ್ಮಿಸಬಹುದು ಎಂದು ಹೇಳಿದ್ದಾರೆ. ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ವಿವಿಧ ಜಿಲ್ಲೆಗಳಲ್ಲಿನ ಗ್ರೂಪ್ ಸಿ ವೃಂದದ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳನ್ನು ಭರ್ತಿ ಮಾಡಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಅಧಿಸೂಚನೆ ಹೊರಡಿಸಿದೆ. ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಧಿಸೂಚನೆಯ ಪ್ರಕಾರ ಕಲಬುರಗಿ ಜಿಲ್ಲೆಯಲ್ಲಿ 40 ಹುದ್ದೆಗಳು, ಬೀದರ್ನಲ್ಲಿ 17 ಹುದ್ದೆಗಳು ಮತ್ತು ರಾಯಚೂರಿನಲ್ಲಿ 10 ಹುದ್ದೆಗಳು ಖಾಲಿ ಇದ್ದು ಒಟ್ಟು 67 ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಭರ್ತಿ ಮಾಡಲಾಗುತ್ತದೆ. ಅಭ್ಯರ್ಥಿಗಳು ಪಿಯುಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು. ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಜುಲೈ 11ರಿಂದ ಆರಂಭವಾಗಿ ಜುಲೈ 30ರವರೆಗೆ ನಡೆಯಲಿದ್ದು ಶುಲ್ಕ ಪಾವತಿಗೆ ಕೊನೆಯ ದಿನಾಂಕ ಜುಲೈ 31 ಎಂದು ನಿಗದಿಯಾಗಿದೆ. ಅಭ್ಯರ್ಥಿಗಳ ಕನಿಷ್ಠ ವಯಸ್ಸು 18 ವರ್ಷ ಮತ್ತು ಗರಿಷ್ಠ ವಯಸ್ಸು 35 ವರ್ಷವಾಗಿರಬೇಕು. ಮೀಸಲಾತಿ ವರ್ಗದ ಅಭ್ಯರ್ಥಿಗಳಿಗೆ ಸರ್ಕಾರದ ನಿಯಮಾನುಸಾರ ವಯೋಮಿತಿ ಸಡಿಲಿಕೆ ನೀಡಲಾಗುತ್ತದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿ 2026-27 ಸಾಲಿನ ಮುಂಗಾರು ಹಂಗಾಮಿನ ತೋಟಗಾರಿಕೆ ಬೆಳೆಗಳ ಬೆಳೆ ವಿಮಾ ನೋಂದಣಿ ಆರಂಭವಾಗಿದೆ. ಚಿತ್ರದುರ್ಗ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಮಳೆಯಾಶ್ರಿತ ಹಾಗೂ ನೀರಾವರಿ ಈರುಳ್ಳಿ, ಮಳೆಯಾಶ್ರಿತ ಟೊಮ್ಯಾಟೊ ಮತ್ತು ಕೆಂಪು ಮೆಣಸಿನಕಾಯಿ ಬೆಳೆಗಳನ್ನು ವಿಮೆಗೆ ಅಧಿಸೂಚಿಸಲಾಗಿದೆ. ಇಫ್ಕೋ ಟೋಕಿಯಾ ಜನರಲ್ ಇನ್ಶೂರೆನ್ಸ್ ಕಂಪನಿ ಯೋಜನೆಯನ್ನು ಜಾರಿಗೊಳಿಸಲಿದೆ. ನೀರಾವರಿ ಈರುಳ್ಳಿ ಬೆಳೆಗೆ ವಿಮೆ ನೋಂದಣಿಯ ಕೊನೆಯ ದಿನಾಂಕ ಜುಲೈ 15, ಉಳಿದ ಬೆಳೆಗಳಿಗೆ ಜುಲೈ 31ರವರೆಗೆ ಅವಕಾಶವಿದೆ. ಅರ್ಹ ರೈತರು ಹತ್ತಿರದ ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ ಅಥವಾ ಗ್ರಾಮ ಒನ್ ಕೇಂದ್ರಗಳಲ್ಲಿ ನೋಂದಾಯಿಸಿಕೊಳ್ಳಬಹುದಾಗಿದೆ. ಹೆಚ್ಚಿನ ಮಾಹಿತಿಗೆ ತೋಟಗಾರಿಕೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸುವಂತೆ ಇಲಾಖೆ ತಿಳಿಸಿದೆ. ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾಯರ 146ನೇ ಜನ್ಮದಿನಾಚರಣೆ ನಾಳೆ ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಜರುಗಲಿದೆ. ಹಿರಿಯ ಸಾಹಿತಿ ಡಾ ಸಿದ್ದಲಿಂಗ ಪಟ್ಟಣಶೆಟ್ಟಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಕರ್ನಾಟಕ ಏಕೀಕರಣ ಹೋರಾಟಗಾರರ ವ್ಯಕ್ತಿಚಿತ್ರ ಮಾಲೆಯಡಿ ಮರುಮುದ್ರಿತ ಡೆಪ್ಯೂಟಿ ಚನ್ನಬಸಪ್ಪ ಹಾಗೂ ಆಲೂರು ವೆಂಕಟರಾಯರ ಪುಸ್ತಕಗಳನ್ನು ಬಿಡುಗಡೆ ಮಾಡಲಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಸಂದರ್ಭದಲ್ಲಿ ಕಂಬಳವನ್ನು ಆಯೋಜಿಸಲು ಮುಂದಾಗಿರುವ ರಾಜ್ಯ ಸರ್ಕಾರದ ನಡೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಮೈಸೂರಿನಲ್ಲಿ ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ದಸರಾ ವೇಳೆ ಕಂಬಳ ಆಯೋಜಿಸುವುದು ಸೂಕ್ತವಲ್ಲ. ಸರ್ಕಾರ ಹಠ

0: ಮಾರಿ ಧೋರಣೆ ಬಿಟ್ಟು ಮೈಸೂರಿನ ಜನರ ಸಾಂಸ್ಕೃತಿಕ ಭಾವನೆಗಳಿಗೆ ಗೌರವ ನೀಡಬೇಕು ಎಂದು ಒತ್ತಾಯಿಸಿದರು. ಕರಾವಳಿ ಭಾಗದ ವಿಶಿಷ್ಟ ಪರಂಪರೆಯಾದ ಕಂಬಳಕ್ಕೆ ತನ್ನದೇ ಆದ ಶ್ರೀಮಂತ ಇತಿಹಾಸವಿದೆ. ಅದನ್ನು ಕರಾವಳಿ ಜಿಲ್ಲೆಗಳಲ್ಲೇ ಅತ್ಯಂತ ಅದ್ದೂರಿಯಾಗಿ ಆಯೋಜಿಸಲಿ, ಅದಕ್ಕೆ ನಮ್ಮ ಸಂಪೂರ್ಣ ಸಹಕಾರವಿರಲಿದೆ. ಆದರೆ ಕರಾವಳಿಯ ಪರಂಪರೆಯನ್ನ ಮೈಸೂರಿನ ದಸರಾ ಸಂಸ್ಕೃತಿಯೊಂದಿಗೆ ಬೆರೆಸುವುದು ಬೇಡ ಎಂದು ವಿಜಯೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದ್ದು, ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಅವರು ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರದ ಮತಗಟ್ಟೆಗಳಿಗೆ ಭೇಟಿ ನೀಡಿ ಎಸ್ಐಆರ್ ಪ್ರಕ್ರಿಯೆಗಳನ್ನು ಪರಿಶೀಲನೆ ನಡೆಸಿದರು. ಜಿಲ್ಲೆಯಲ್ಲಿ ಈಗಾಗಲೇ ಮತದಾರರ ಪಟ್ಟಿಯಲ್ಲಿ 912,913 ಮತದಾರರಿದ್ದು, ಈ ಪೈಕಿ 876,556 ಅಂದರೆ ಶೇಕಡಾ 96% ಗಣತಿ ನಮೂನೆಯನ್ನು ವಿತರಿಸಲಾಗಿದೆ. ಸಂಗ್ರಹಿಸಲಾದ ಮಾಹಿತಿ ಪ್ರಕಾರ 968 ಮೃತಪಟ್ಟರುವ ಮತದಾರರು, 388 ಶಾಶ್ವತವಾಗಿ ಸ್ಥಳಾಂತರಗೊಂಡ ಮತದಾರರು ಹಾಗೂ 264 ಈಗಾಗಲೇ ನೋಂದಣಿಯಾಗಿರುವ ಮತದಾರರನ್ನು ಗುರುತಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ರಾಜ್ಯದಲ್ಲಿ ತಲೆದೋರಿರುವ ಭೀಕರ ಬರಗಾಲದ ಸಂದರ್ಭದಲ್ಲಿ ರೈತರ ಕೈ ಹಿಡಿಯಬೇಕಾದ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದೆ. ಮುಖ್ಯಮಂತ್ರಿಗಳು ಸಭೆ ಸಮಾರಂಭ ಬಿಟ್ಟು ಬರ ತಾಲೂಕುಗಳ ಕಡೆ ಗಮನ ಕೊಡಲಿ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ. ಗದಗದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ, ಮುಂಬೈ ಕರ್ನಾಟಕದ ಬಹುತೇಕ ಬಯಲುಸೀಮೆ ಪ್ರದೇಶಗಳು ಭೀಕರ ಬರಗಾಲಕ್ಕೆ ತುತ್ತಾಗಿವೆ. ಕರಾವಳಿ ಮತ್ತು ಮಲೆನಾಡಿನ ಕೆಲವು ತಾಲೂಕುಗಳಲ್ಲಿ ಮಾತ್ರ ಮಳೆಯಾಗಿದೆ. ಅದನ್ನು ನೆಪವಾಗಿಟ್ಟುಕೊಂಡು ಮುಖ್ಯಮಂತ್ರಿಗಳು ನೋಡಿಕೊಂಡು ಬರ ಘೋಷಣೆ ಮಾಡುತ್ತಿವೆ ಎಂದು ಗಾಂಭೀರ್ಯವಲ್ಲದ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಎಂದು ಟೀಕಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗಡಿಯಲ್ಲಿ ಸೈನಿಕ, ಗಡಿಯೊಳಗೆ ಆರಕ್ಷಕ, ಈ ಇಬ್ಬರಿಂದ ದೇಶಕ್ಕೆ ನೆಮ್ಮದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದ ಅಭಿವೃದ್ದಿ ಮತ್ತು ಜನಸೇವೆಯಲ್ಲಿ ಸರ್ಕಾರಿ ನೌಕರರ ಪಾತ್ರ ಮಹತ್ವದಾಗಿದೆ, ಮುಖ್ಯಮಂತ್ರಿ ಶ್ಲಾಘನೆ. ವಿಶ್ವ ಜನಸಂಖ್ಯಾ ದಿನವು ಪ್ರತಿಯೊಬ್ಬ ನಾಗರಿಕನ ಅಗತ್ಯ ಮತ್ತು ಆಕಾಂಕ್ಷೆಗಳ ಅಭಿವೃದ್ದಿ ವೇಗವನ್ನು ನೆನಪಿಸುವ ದಿನ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಗ್ರಾಮ ಆಡಳಿತಾಧಿಕಾರಿ ನೇಮಕಾತಿ, ಕಲ್ಯಾಣ ಕರ್ನಾಟಕ ವೃಂದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಸರ್ವ ಜೀವಿಗಳ ಪ್ರಾಣ ಸ್ವರೂಪ ಗಾಳಿ. ಶರೀರಂ ಹಿ ವಿನಾ ವಾಯುಂ ಸಮತಾಂ ಯಾತಿ ದಾರುಭಿ. ವಾಯುವಿನ ಸಂಚಾರವಿಲ್ಲದ ದೇಹ ಕಟ್ಟಿಗೆಗೆ ಸಮಾನ ಎಂದಿದೆ ವಾಲ್ಮೀಕಿ ರಾಮಾಯಣ. ಮಲಿನ ಮತ್ತು ವಿಷಯುಕ್ತ ಗಾಳಿಯಿಂದ ಉಂಟಾಗುವ ದುಷ್ಪರಿಣಾಮಗಳು ಹಲವು. ವಾಹನಗಳು ಮತ್ತು ಕಾರ್ಖಾನೆಗಳು ಹೊರಸೂಸುವ ಹೊಗೆಯಿಂದ ಜೀವಿಗಳ ಶ್ವಾಸಕೋಶ ಮತ್ತು ಉಸಿರಾಟದ ಮೇಲೆ ತೀವ್ರತರದ ಪರಿಣಾಮಗಳುಂಟಾಗುತ್ತವೆ. ವಾಯುಮಾಲಿನ್ಯ ತಡೆಯಿರಿ, ಪರಿಸರ ಉಳಿಸಿರಿ, ಇದು ವಿಶ್ವಸಂಸ್ಥೆಯ ಘೋಷಣೆ. ಮರಗಿಡ ಬೆಳೆಸಿ, ಜೀವಸಂಕುಲ ಉಳಿಸಿ, ಅಂತರ್ಜಲ ಹೆಚ್ಚಿಸಿ, ಪರಿಸರ ಉಳಿಸಿ.

0: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಆತ್ಮೀಯ ಕೇಳುಗರೇ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ

0: ಸಂಧ್ಯಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5:00 ಮನಮಿಡಿತಿಹ ಕ್ಷಣಗಳು ಪ್ರಸಾರವಾಗಲಿದೆ.
1: ತೋಟಗಾರಿಕೆ ಇಲಾಖೆಯ 2026-2027 ಸಾಲಿಗೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ತೋಟಗಾರಿಕೆ ಬೆಳೆಗಳಿಗೆ ಹನಿ ಇಲ್ಲವೇ ತುಂತುರು ನೀರಾವರಿ ಘಟಕ ಅಳವಡಿಸಿಕೊಂಡಲ್ಲಿ ಮೊದಲ 2 ಹೆಕ್ಟೇರ್ ಪ್ರದೇಶಕ್ಕೆ ಶೇಕಡ 90% ಸಹಾಯಧನವನ್ನು ಹಾಗೂ 2-5 ಹೆಕ್ಟೇರ್ಗೆ ಶೇಕಡ 45% ಸಹಾಯಧನವನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಸಾಮಾನ್ಯ ವರ್ಗದ ಫಲಾನುಭವಿಗಳಿಗೆ ನೀಡಲಾಗುವುದು. ಅಲ್ಪಸಂಖ್ಯಾತ ವರ್ಗದ ರೈತರಿಗೆ ಶೇಕಡ 15% ಮೀಸಲಾತಿ ಇರುತ್ತದೆ. ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಲು ಹತ್ತಿರದ ತೋಟಗಾರಿಕೆ ಇಲಾಖೆಯನ್ನ ಸಂಪರ್ಕಿಸಿ.
2: ನೋಡು, ಇದೇನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಜುಲೈ 11 ವಿಶ್ವ ಜನಸಂಖ್ಯಾ ದಿನ. ಸುಖಿ ಕುಟುಂಬ ಹೊಂದಲು 18 ವರ್ಷದ ನಂತರವೇ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕು. 20 ವರ್ಷದ ನಂತರವೇ ಮೊದಲ ಗರ್ಭಧಾರಣೆಗೆ ಹೆಣ್ಣು ಮಕ್ಕಳು ಮಾನಸಿಕವಾಗಿ ದೈಹಿಕವಾಗಿ ಸಿದ್ಧರಾಗಿರುತ್ತಾರೆ. ತಾಯಿ ಮತ್ತು ಮಗುವಿನ ಯೋಗಕ್ಷೇಮಕ್ಕಾಗಿ ಮಕ್ಕಳ ನಡುವೆ ಅಂತರ ಇಡುವ ಬಗ್ಗೆಯೂ ಹೆಣ್ಣು ಮಕ್ಕಳಲ್ಲಿ ಜಾಗೃತಿ ಮೂಡಿಸಬೇಕು. ಆಗಲೇ ಸದೃಢ ಸಮಾಜದ ಪರಿಕಲ್ಪನೆ ಸಾಕಾರವಾಗುತ್ತದೆ. ಆರೋಗ್ಯವಂತ ತಾಯಿ, ಯೋಜಿತ ಕುಟುಂಬ, ಸುಖಿ ಕುಟುಂಬ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ರೈತ ಬಾಂಧವರೇ, ಇಂದಿನ ಕಿಸಾನ್ ಮಿನಿ ಕಾರ್ಯಕ್ರಮದಲ್ಲಿ ಕೇಳಿ ಯೂರಿಯಾ ಮತ್ತು ನ್ಯಾನೋ ಗೊಬ್ಬರಗಳ ಬಳಕೆ. ಈ ಕುರಿತು ಚಿಕ್ಕಮಗಳೂರು ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಹೆಚ್ಎಲ್ ಸುಜಿತ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ.
1: ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುವರೇ, ಇವತ್ತು ನನ್ನ ಜೊತೆ ಡಾಕ್ಟರ್ ಸುಜಾತ ಎಚ್ಎಲ್ ಅವರಿದ್ದಾರೆ. ಇವರು ಜಂಟಿ ಕೃಷಿ ನಿರ್ದೇಶಕರಾಗಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ಇಲಾಖೆಯಿಂದ ಏನೋ ಒಂದು ಕಾರ್ಯಕ್ರಮಗಳು ಇದ್ದಾವೆ, ಅದರಲ್ಲಿ ಕೆಲವೊಂದು ಕಾರ್ಯಕ್ರಮಗಳ ಕುರಿತು ನಮ್ಮ ರೈತ ಬಾಂಧವರಿಗೆ ಮಾಹಿತಿ ಮಾಡಿಕೊಳ್ಳಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಇವರಿಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ಮೇಡಮ್.
4: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಜಾತ, ನಾನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜಂಟಿ ಕೃಷಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇದರಲ್ಲಿ ನನಗೆ ಈಗ ಪ್ರಸ್ತುತವಾಗಿ ಏನು ಕ್ಷೇತ್ರದಲ್ಲಿ ಸಮಸ್ಯೆಗಳಿದಾವೋ ಅದನ್ನ ಒಂದೆರಡು ವಿಷಯ ನಿಮ್ ಜೊತೆ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ. ಏನಂತ ಹೇಳಿದ್ರೆ, ನೀವೆಲ್ಲ ನೋಡ್ತಿರ್ಬೋದು, ಎಲ್ಲಾ ಕಡೆ ಯೂರಿಯಾ ರಸಗೊಬ್ಬರದ್ದು ಕೊರತೆ ಇದೆ ಅಥವಾ ಸಿಗ್ತಾ ಇಲ್ಲ ಅಂತನೋ ಆ ರೀತಿಯಾದಂತಹ ಒಂದು ಸಂದರ್ಭ ಕ್ರಿಯೇಟ್ ಆಗಿದೆ. ಆದ್ರೆ ನಮ್ಮ ಇಲಾಖೆಯ ಅಂಕಿ ಅಂಶಗಳ ಪ್ರಕಾರ ನಮಗೆ ಯಾವುದೇ ರೀತಿಯಾದಂತಹ ಯೂರಿಯಾ ಗೊಬ್ಬರ ಕೊರತೆ ಆಗಿಲ್ಲ. ಯಾಕೆಂದ್ರೆ ನಮಗೆ ಆಗಸ್ಟ್ ಅಂತ್ಯದವರೆಗೂ ನಮ್ ಜಿಲ್ಲೆಗೆ 27,653 ಮೆಟ್ರಿಕ್ ಟನ್ ಯೂರಿಯಾ ಗೊಬ್ಬರ ಬರಬೇಕಿತ್ತು. ಅದ್ರಲ್ಲಿ ಈಗಾಗಲೇ 26,864 ಮೆಟ್ರಿಕ್ ಟನ್ ಯೂರಿಯಾ ಆಲ್ರೆಡಿ ಬಂದಿದೆ. ಸೊ ಹಾಗಾಗಿ ಯಾವುದೇ ರೀತಿಯಾದಂತಹ ಕೊರತೆ ಇಲ್ಲ. ಇನ್ನೊಂದೇನಂದ್ರೆ, ನನ್ಗೆ ನಾನು ಕೆಲವು ರೈತ ಬಾಂಧವರ ಹತ್ರ ಕ್ಷೇತ್ರ ಭೇಟಿ ನೀಡಿದಾಗ ಅವ್ರ ಹತ್ರ ಮಾತಾಡಿದಾಗ ಕಂಡು ಬಂದಿದ್ದೇನು ಅಂತ ಹೇಳಿದ್ರೆ, ನಮ್ಗೆ ಮುಂದೆ ಸಿಗುತ್ತೋ ಇಲ್ವೋ ಅಂತ ಹೇಳಿ ಕೆಲವರು ದಾಸ್ತಾನು ಮಾಡ್ಕೊಂತ ಇದ್ದಾರೆ. ಅದರ ಅವಶ್ಯಕತೆನೂ ಇಲ್ಲ, ಯಾಕಂದ್ರೆ ಸೆಪ್ಟೆಂಬರ್ ತಿಂಗಳಿಗೆ ಏನ್ ನಮಗೆ ಸರಬರಾಜು ಆಗ್ಬೇಕು ಅದು ಖಂಡಿತ ಬಂದೇ ಬರುತ್ತೆ. ಆಯಾ ತಿಂಗಳಿಗೆ ಎಷ್ಟೆಷ್ಟು ನಮಗೆ ರಸಗೊಬ್ಬರಗಳು ಅಲಾಟ್ಮೆಂಟ್ ಅಂತ ಹೇಳ್ತೀವಿ, ಅದನ್ನ ಹಂಚಿಕೆ ಆಗಿರುತ್ತೋ ಅದು ಅಷ್ಟು ಬಂದೇ ಬರುತ್ತೆ. ಈಗ ನನಗೆ ಸೆಪ್ಟೆಂಬರ್ ಅಲ್ಲಿ ಹಾಕಕ್ಕೆ ಬೇಕಿರೋ ರಸಗೊಬ್ಬರನ ನಾನು ಆಗಸ್ಟ್ ಅಲ್ಲೇ ಸ್ಟಾಕ್ ಮಾಡ್ಕೊಂತೀನಿ ಅಂದ್ರೆ ಅವಾಗ ಖಂಡಿತವಾಗ್ಲು ಸಮಸ್ಯೆ ಶುರುವಾಗುತ್ತೆ. ಯಾವಾಗ ರಸಗೊಬ್ಬರ ಬೇಕೋ ಅವಾಗ ಖಂಡಿತ ಸಿಗುತ್ತೆ. ಹಾಗಾಗಿ ನೀವು ಅಡ್ವಾನ್ಸ್ ಆಗಿ ತಗೊಳ್ಳುವಂತಹ ಅವಶ್ಯಕತೆ ಇಲ್ಲ. ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಾವು ಅಡ್ವಾನ್ಸ್ ಅಂತ ಹೋಗಿ ಏನು ಮುಂದಿನ ತಿಂಗ್ಳಿಗೆ ಬೇಕಾಗಿರೋದನ್ನ ಈ ತಿಂಗ್ಳಿಗೆ ಮಾಡಿದಾಗ ಕೆಲವು ಮಾರಾಟಗಾರರು ಈ ಒಂದು ಸಿಚುವೇಶನ್ ನ ಏನು ದುರುಪಯೋಗ ಪಡಿಸ್ಕೋತಾರೆ ಅಲ್ವಾ. ಅಂದ್ರೆ ಇದ್ರೂ ಇಲ್ಲ ಅಂತ ಹೇಳೋದು ಅಥವಾ ಜಾಸ್ತಿ ರೇಟ್ಗೆ ಮಾರೋದು ಅಥವಾ ಇನ್ನೊಂದು ಯಾವ್ದೋ ಒಂದು ಪ್ರಾಡಕ್ಟ್ ನ ಲಿಂಕ್ ಮಾಡಿಕೊಂಡು ಇದನ್ನ ತಗೊಂಡ್ರೆ ಯೂರಿಯಾ ಕೊಡ್ತೀನಿ ಅನ್ನೋದು, ಈ ರೀತಿಯಾದಂತಹ ಏನು ಕೆಲವು ಸಂದರ್ಭಗಳು ಕ್ರಿಯೇಟ್ ಆಗ್ತವೆ. ಹಾಗಾಗಿ ನಾನು ಹೇಳೋದೇನಂದ್ರೆ, ಖಂಡಿತ ನಿಮ್ಗೆ ಅವಶ್ಯಕತೆ ಇತ್ತು ಅಂದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ನಿಮ್ಗೆ ಯಾವಾಗ ಬೇಕೋ ಅವಾಗ ಯೂರಿಯಾ ಖಂಡಿತವಾಗ್ಲೂ ಲಭ್ಯತೆ ಇದೆ. ಮತ್ತೆ ಇನ್ ಕೆಲವು ರೈತರ ಹತ್ರ ನಾನು ಇಲ್ಲಿ ಕಡೂರು ಭಾಗದಲ್ಲಿ ಮಾತಾಡ್ತಾ ಇದ್ದೆ, ಅವ್ರ ಹತ್ರ ನನಗೆ ಗೊತ್ತಾಗಿದ್ದೇನು ಅಂತ ಹೇಳಿದ್ರೆ, ಬಿತ್ತಬೇಕಾದ್ರೆ ಯೂರಿಯಾ ರಾಗಿ ಬಿತ್ತಾ ಇದಾರೆ, ಯೂರಿಯಾ ಹಾಕ್ತಿದೀವಿ ಅಂದ್ರು. ನನಗೆ ಅರ್ಥ ಆಗ್ಲಿಲ್ಲ, ಬಿತ್ತುವಾಗ ಯೂಶಲಿ ಕಾಂಪ್ಲೆಕ್ಸ್ ಹಾಕ್ತಾರೆ ಅಥವಾ ಯಾವ್ದು ಇಲ್ಲ ಅಂದ್ರೆ DAP ಅಥವಾ 20-20-0-13 ಇಂತ ಗೊಬ್ಬರಗಳನ್ನ ಹಾಕ್ತಾರೆ. ಆದ್ರೆ ಯೂರಿಯಾ ಯಾಕೆ ಹಾಕ್ತಿದ್ದೀರಾ ಅಂತ ಹೇಳಿದಾಗ ಕೆಲವ್ರು ನಮ್ಗೆ ಹೇಳಿದ್ದೇನು ಅಂದ್ರೆ, ರೇಟ್ ಕಡಿಮೆ ಅಂತ ಹೇಳಿ ಅಂತ ಹಾಕ್ತಿದ್ವಿ. ಅಂದ್ರೆ ನಮಗೆ ಸಮಾಧಾನ, ನಾನು ಗೊಬ್ಬರ ಹಾಕಿದೀನಿ ಅಂತ, ಆದ್ರೆ ಅದೇನು ಉಪಯೋಗಕ್ಕೆ ಬರಲ್ಲ. ಪೈರು ಮೇಲ್ ಬರೋ ಅಷ್ಟೊತ್ತಿಗೆ ಯೂರಿಯಾ ಕೆಳಗಡೆ ಹೋಗಿರುತ್ತೆ. ಹಾಗಾಗಿ ಯಾವತ್ತೂ ಅಷ್ಟೇ ಬೇಸಲ್ ಡೋಸ್ ಅಂತೀವಿ ಅಂದ್ರೆ ಬಿತ್ತನೆ ಮಾಡುವಾಗ ಹಾಕೋ ಗೊಬ್ಬರದಲ್ಲಿ ಯೂರಿಯಾವನ್ನ ಬಳಸ್ಬೇಡಿ. ಯೂರಿಯಾ ಅಲೋನ್

ಬರೀ ಯೂರಿಯಾವನ್ನ ಬಳಸುವ ಹಾಗಿಲ್ಲ. ಯೂರಿಯಾದಿಂದ ಮತ್ತೆ ನಮಗೆ ತುಂಬಾ ಹೆಚ್ಚಿನ ಇವಾಗ ಮೆಕ್ಕೆಜೋಳ ಬೆಳೆ ತಗೊಳ್ಳಿ, ಅಲ್ಲಿ ರೈತರದೊಂದು ಟ್ರೆಂಡ್ ಏನು ಅಂತ ಹೇಳಿದ್ರೆ, ಒಂದು ಮಳೆ ಬಂದು ಒಂದ್ ಸ್ವಲ್ಪ ಅದು ಏನು ಹಳದಿ ಬಣ್ಣಕ್ಕೆ ಸ್ವಲ್ಪ ಸ್ವಲ್ಪ ತಿರುಗ್ತಿದ್ದಂಗೆ ಒಂದ್ ಚೀಲ ಯೂರಿಯಾನ ಹೋಗಿ ತಗೊಂಡೋಗಿ ಉಗ್ಗೋದು. ಆಯ್ತಾ, ಆದ್ರೆ ನಾವು ಆತರ ಮಾಡೋದ್ರಿಂದ ಬಹಳಷ್ಟು ದುಷ್ಪರಿಣಾಮ ಆಗ್ತಾ ಇದೆ. ನಮ್ಮ ಮಣ್ಣು ಯಾವಾಗ್ಲೂ ಏನ್ ಹೇಳ್ತೀರಿ, ಈ ಮಣ್ಣಲ್ಲಿ ಕೆಲವು ಆಮ್ಲೀಯತೆ ಮತ್ತೆ ಏನು ಕ್ಷಾರತೆ ಅಂತ ಇರುತ್ತದೆ. ನ್ಯೂಟ್ರಲ್ ಇರ್ಬೇಕು ಯಾವಾಗ್ಲೂ ಮಣ್ಣು, ಅವಾಗ್ಲೇನೆ ಬೆಳೆ ಅದು ನಾವು ಕೊಟ್ಟಂತಹ ಪೋಷಕಾಂಶನ ಬೆಳೆ ಚೆನ್ನಾಗಿ ತಗೊಳುತ್ತೆ. ನಾವು ಹೆಚ್ಚಿನ ಹೆಚ್ಚು ಏನು ಯೂರಿಯಾ ಹಾಕೋದ್ರಿಂದ ಮಣ್ಣು ಆಮ್ಲದ ಕಡೆಗೆ ಆಸಿಡಿಕ್ ಆಗ್ತಾ ಹೋಗುತ್ತೆ. ಸೊ ಇದು ನಾವೇ ನಮ್ಮ ಮಣ್ಣನ್ನ ಹಾಳ್ ಮಾಡ್ಲಿಕ್ಕೆ ಕಾರಣ ಆಗುತ್ತೆ. ಆಮೇಲೆ ನಾನು ಹೇಳ್ದಂಗೆ ಈ ಏನು ಲೀಚ್ ಹಾಕಿರುವಂತಹ ಗೊಬ್ಬರ ಇಳಿದು ನೀರಲ್ಲೋ ಅಥವಾ ಕೆಳಗಡೆನ ಹೋಗಿ ಸೇರ್ಕೊಂಡ್ಬಿಡುತ್ತೆ ನೀರಿಗೆ, ಅವಾಗ ಭೂಗರ್ಭ ನೀರು ಎಲ್ಲ ಕಲುಷಿತ ಆಗುತ್ತೆ. ಆಯ್ತಾ, ಮತ್ತೆ ಈ ಈ ಆಮ್ಲೀಯತೆ ಜಾಸ್ತಿ ಆದಾಗ ನಾವು ಕೊಟ್ಟಂತಹ ಬೇರೆ ಪೋಷಕಾಂಶ ಅಂದ್ರೆ ಕಾಂಪ್ಲೆಕ್ಸ್ ಆದ್ರೂ ಕೊಡ್ಬೋದು ಅಥವಾ ಕೊಟ್ಟಿಗೆ ಗೊಬ್ಬರ ಕೊಡ್ಬೋದು, ಅದು ಇತರ ಯಾವುದೇ ನೀವು ಲಘು ಪೋಷಕಾಂಶಗಳು ಜಿಂಕು ಬೋರಾನ್ ಇವನ್ನೆಲ್ಲ ನೀವು ಹಾಕ್ತೀರಾ ಅಂತ ಇಟ್ಕೊಳ್ಳಿ, ಅದನ್ನ ಆ ಬೆಳೆ ಏನು ಹೀರ್ಕೊಳ್ಳಿಕ್ಕೆ ಅದಕ್ಕೆ ಅವಕಾಶನೇ ಇರಲ್ಲ. ಯಾಕಂದ್ರೆ ಮಣ್ಣು ಆಮ್ಲೀಯತೆ ಆಗೋಗ್ಬಿಟ್ಟಿದೆ, ಅಸಿಡಿಕ್ ಆಗೋಗಿದೆ. ಹಾಗಾಗಿ ಏನಾಗತ್ತೆ ಅಂತ ಹೇಳಿದ್ರೆ ಪೋಷಕಾಂಶಗಳ ಅಸಮತೋಲನ ಆಗಿ ನಮಗೆ ಆ ಬೆಳೆ ಚೆನ್ನಾಗಿ ಬರ್ದೆ, ನೀವೇ ಅನ್ಕೊಂತಿರ್ತೀರಾ ನಾನು ಗೊಬ್ಬರ ಹಾಕದೆ ಮೈಕ್ರೋನ್ಯೂಟ್ರಿಯಂಟ್ ಅಂದ್ರೆ ಲಘು ಪೋಷಕಾಂಶಗಳನ್ನೂ ಹಾಕದೆ ಆದ್ರೂ ಸಹ ಬೆಳೆ ಚೆನ್ನಾಗಿ ಬರಲಿಲ್ಲ ಅಂತ. ಅದಕ್ಕೆ ಬೇರೆ ಕಾರಣ, ಈ ನಾವು ಯೂರಿಯಾವನ್ನ ಜಾಸ್ತಿ ಹೆಚ್ಚೆಚ್ಚು ಬಳಸೋದ್ರಿಂದ ನಮಗೆ ಈ ರೀತಿಯಾದಂತಹ ಸಮಸ್ಯೆಗಳಾಗುತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಯೂರಿಯಾ ಬಳಕೆನೆ ಸ್ವಲ್ಪ ಕಡಿಮೆ ಮಾಡಬೇಕಾಗಿದೆ. ಸೊ ಇದಕ್ಕೆ ನಮಗಿರುವಂತಹ ಪರ್ಯಾಯ ವ್ಯವಸ್ಥೆ ಅಂತ ಹೇಳಿದ್ರೆ ಈಗ ನಾವು ನ್ಯಾನೋ ಯೂರಿಯಾನ ಬಳಸ್ಬೋದು. ಯಾಕೆ ನ್ಯಾನೋ ಯೂರಿಯಾ ಅಂತ ಹೇಳಿದ್ರೆ ಇದ್ರದ್ದು ಏನು ಪರಿಣಾಮ ತುಂಬಾ ಚೆನ್ನಾಗಿದೆ. ಅಂದ್ರೆ ಈಗ ನೀವು 100 kg ಯೂರಿಯಾನ ಹಾಕ್ತೀರಾ ಅಂತ ಇಟ್ಕೊಳ್ಳಿ ಭೂಮಿಗೆ, ಅದರಲ್ಲಿ ಬೆಳೆ ಅದು ಎಲ್ಲ ತೇವಾಂಶ ಕರೆಕ್ಟ್ ಆಗಿದ್ದು ಎಲ್ಲ ಸರಿಯಾಗಿರುವಂತ ಪರಿಸ್ಥಿತಿಯಲ್ಲಿ ಆ ಬೆಳೆ ತಗೊಳ್ಳೋದು ಬರೀ 30-35% ಅಷ್ಟೇ. ಅಂದ್ರೆ 30-35 kg ಸಾರಜನಕವನ್ನ ಮಾತ್ರ ತಗೊಳ್ಳುತ್ತೆ. ಆದ್ರೆ ನಮ್ಮ ನ್ಯಾನೋ ಯೂರಿಯಾದಲ್ಲಿ ಏನು ನಮಗೆ ಒಂದು ಲಾಭ ಅಂತ ಹೇಳಿದ್ರೆ, ಒಂದು ಸುಮಾರು 65-70% ಅದು ನಾವೇನ್ ಸ್ಪ್ರೇ ಮಾಡ್ತೀವಲ್ಲ ಅದಷ್ಟು ಎಲೆಯ ಮುಖಾಂತರ ಹೋಗೋದ್ರಿಂದ ನೇರವಾಗಿ ಬೆಳೆಗೆ ಸಿಗುತ್ತೆ. ಆಮೇಲೆ ಇದನ್ನ ಸಿಂಪರಣೆ ಮುಖಾಂತರನೂ ಮಾಡಬಹುದು. ಆಮೇಲೆ ಇವಾಗ ಕೆಲವರು ಕೇಳ್ತಾ ಇದ್ರು ನಮ್ಗೆ, ರೈತರು ಮಳೆಯಾಶ್ರಿತ ಬೆಳೆಗಳನ್ನ ಬೆಳಿತೀವಿ, ನಮಗೆ ಔಷಧಿ ಹೊಡೆಯಕ್ಕೆನೆ ನೀರಿರಲ್ಲ, ನಾವೆಲ್ಲಿ ಈ ಇದನ್ನ ಸ್ಪ್ರೇ ಮಾಡೋಣ ಅಂತ ಹೇಳ್ತಾ ಇದ್ರು. ಸೊ ಅಂತ ಸಮಯದಲ್ಲಿ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ, ಬಿತ್ತನೆ ಸಮಯದಲ್ಲಿ ನಾವು ಸೀ ಟ್ರೀಟ್ಮೆಂಟ್ ಅಂದ್ರೆ ಬೀಜೋಪಚಾರ ಮಾಡಬಹುದು. 5 ml ನ್ಯಾನೋ ಯೂರಿಯಾ ಅಥವಾ ನ್ಯಾನೋ DAP ಯಾವ್ದನ್ನಾದ್ರೂ ನೀರಲ್ಲಿ ಹಾಕಿ ಅದಕ್ಕೆ ನಾವು ಈ ಸೀಡ್ಲಿಂಗ್ಸ್ ಅಥವಾ ಸೀಡ್ಸ್, ಈಗ ಭತ್ತದ ಪೈರನ್ನ ನಾಟಿ ಮಾಡ್ತಿದ್ದೀರಾ ಅಂದ್ರೆ ಅದನ್ನೊಂದು 5 ನಿಮಿಷ ಅಥವಾ 10 ನಿಮಿಷ ಅದ್ರಲ್ಲಿ ನೆನೆಸಿ ನಾಟಿ ಮಾಡುವಂತದ್ದು, ಅಥವಾ ಬೀಜ ಬಿತ್ತಿದ್ದೀರಾ ರಾಗಿ ಅಂದ್ರೆ ಅದನ್ನ ಒಂದು 10-15 ನಿಮಿಷ ನೆನೆಸ್ಬಿಟ್ಟು ಅದನ್ನ ಬಿತ್ತುವಂತದ್ದು. ಈ ರೀತಿ ಮಾಡೋದ್ರಿಂದ ನಾವು ಗೊಬ್ಬರ ಕೊಡ್ಬೇಕಾ ಅದರಲ್ಲಿ 50% ಗೊಬ್ಬರವನ್ನ ಕಡಿಮೆ ಮಾಡಬಹುದು. ಇದು ಜಾಸ್ತಿ ಉಪಯೋಗಿಸ್ಬೇಡಿ ಅಂತ ನಾವೇ ಹೇಳುವಂತ ಪರಿಸ್ಥಿತಿಗೆ ಬಂದಿದೀವಿ. ಸೊ ಖಂಡಿತವಾಗ್ಲೂ ಈ ನ್ಯಾನೋದು ಹೇಗಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ, ಇನ್ನೊಂದು 10 ವರ್ಷದಲ್ಲಿ ಕಂಪ್ಲೀಟ್ ಇವಾಗ ಏನ್ ನಮ್ದು ಇದೆಯಲ್ಲ ಗೊಬ್ಬರ ಅದು ಪೂರ್ತಿ ನ್ಯಾನೋಗೆ ಕನ್ವರ್ಟ್ ಬದಲಾವಣೆ ಆಗುತ್ತೆ. ಸೊ ಹಾಗಾಗಿ ನಾವು ಇವಾಗ್ಲೇ ಎಚ್ಚೆತ್ಕೊಂಡು ಅಟ್ಲೀಸ್ಟ್ ನಾವು ಬಳಸ್ತಾ ಇರೋಂತಹ ಗೊಬ್ಬರದಲ್ಲಿ 50% ನಾವು ಒಂದೇ ಸರಿ ನೀವು ಕಂಪ್ಲೀಟ್ 100% ನ್ಯಾನೋ ಮಾಡಿ ಅಂತ ಹೇಳಲ್ಲ. ಸ್ಟಾರ್ಟಿಂಗ್ 25%, 30%, 40% ಮಾಡಿ, 50% ಮಾಡಿ ಹಾಗೆ ನಾವು ಈ ನ್ಯಾನೋಗೆ ಬದಲಾವಣೆ ಆದ್ರೆ, ಒಂದು ಪರಿಸರನೂ ಚೆನ್ನಾಗಿರುತ್ತೆ, ಎರಡನೇದು ಆ ರಸಗೊಬ್ಬರದ್ದು ಎಫಿಷಿಯನ್ಸಿ ಅಥವಾ ಸಾಮರ್ಥ್ಯನೂ ಜಾಸ್ತಿ ಇರುತ್ತೆ, ಮೂರನೇದು ನಮ್ಮ ಖರ್ಚು ಕೂಡ ಕಡಿಮೆ ಆಗುತ್ತೆ. ಬೋತ್ ಲೇಬರ್ ಖರ್ಚು ಕಡಿಮೆ ಆಗುತ್ತೆ, ಆಮೇಲೆ ಬೆಳೆ ಬೆಳೆಯುವ ಖರ್ಚು ಕಡಿಮೆ ಆಗುತ್ತೆ, ಟೈಮ್ ಉಳಿಯುತ್ತೆ ಮೇನ್ ಆಗಿ. ಇದರಿಂದೆಲ್ಲ ನಾವು ನಮ್ಮ ಪ್ರೊಡಕ್ಷನ್ ಕಾಸ್ಟ್ ಅಥವಾ ಬೆಳೆಯನ್ನು ಬೆಳೆಯುವ ಖರ್ಚನ್ನ ಕಡಿಮೆ ಮಾಡಿಕೊಂಡು ನಮ್ಗೆ ಆದಾಯ ಜಾಸ್ತಿ ಬರಬೇಕು ಅಂತ ಹೇಳಿದ್ರೆ, ಬರೀ ಮಾರ್ಕೆಟ್ ರೇಟ್ ಅಲ್ಲ, ನಮ್ಮ ಖರ್ಚನ್ನು ಕಡಿಮೆ ಮಾಡಿಕೊಂಡ್ರು ಅದರಿಂದನೂ ನಾವು ಆದಾಯ ಜಾಸ್ತಿ ಮಾಡಬಹುದು. ಸೊ ಈ ತರ ಇವಾಗ ರೈಟ್ ಟೈಮ್, ನಮಗೆ ಎಲ್ಲಾ ರೈತರಿಗೆ ಇದು ರೈಟ್ ಟೈಮ್. ಯಾಕೆ ಅಂತ ಹೇಳಿದ್ರೆ, ನಮ್ಗೆ ಯೂರಿಯಾ ಎಲ್ಲ ಕಡೆ ಕಡಿಮೆ ಆಗ್ತಿದೆ ಅಂತ ಹೇಳಿ ಅದರದ್ದು ಎಲ್ಲ ತುಂಬಾ ಈ ತರ ಕಾರ್ಯಕ್ರಮಗಳು ಮಾಡಿ ಅಥವಾ ಪ್ಯಾಂಪ್ಲೆಟ್ಸ್ ಮುಖಾಂತರ ಅಥವಾ ದೂರವಾಣಿ ಮುಖಾಂತರ ಎಲ್ಲ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಗೆಲ್ಲರಿಗೂ ಯೂರಿಯಾದ ದುಷ್ಪರಿಣಾಮಗಳನ್ನು ಹೇಳ್ತಾ ಇದ್ದಾರೆ. ಯೂರಿಯಾ ಹೆಂಗ್ ಕಡಿಮೆ ಮಾಡಬಹುದು ಅಂತ ಹೇಳ್ತಿದ್ದಾರೆ, ಅದಕ್ಕೆ ಪರ್ಯಾಯ ವ್ಯವಸ್ಥೆ ಏನು ಅಂತ ಹೇಳ್ತಿದ್ದಾರೆ, ಅದನ್ನ ತಾವೆಲ್ಲ ಅಳವಡಿಸಿಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ನಾವು ಬೆಳೆಯನ್ನ ಬೆಳೆಯೋಣ ಅಂತ ಹೇಳಿ. ನಿಮ್ಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ, ನೀವು ನಮ್ಮ ಕಚೇರಿಯನ್ನ ಸಂಪರ್ಕ ಮಾಡಬಹುದು. ಇವ್ರ ಹೆಸರು ವೆಂಕಟೇಶ್ ಚವ್ಹಾಣ್ ಅಂತ. 9484

0: 4004 ನೀವು ಇವ್ರಿಗೆ ಫೋನ್ ಮಾಡಿ ಯಾವ ವಿಷಯ ಹೇಳ್ತಿರೋ ಅವರು ಕೆಲವೊಂದು ಅವರೇ ಹ್ಯಾಂಡಲ್ ಮಾಡ್ತಾರೆ, ಇನ್ ಕೆಲವೊಂದು ಅವರು ಯಾರು ಕೊಡ್ಬೋದು ಅವ್ರ ನಂಬರ್ನ ನಿಮಗೆ ಕೊಟ್ಟು ನಮ್ಮ ಇಲಾಖೆ ಕಡೆಯಿಂದ ನಿಮಗೆ ಏನೆಲ್ಲ ಸಹಕಾರ ಬೇಕು ನಾವು ಕೊಡ್ಲಿಕ್ಕೆ ಬದ್ಧರಾಗಿದ್ದೇವೆ.
1: ಇದುವರೆಗೆ ಯೂರಿಯಾ ಮತ್ತು ನ್ಯಾನೋ ಗೊಬ್ಬರಗಳ ಬಳಕೆ ಈ ಕುರಿತು ಚಿಕ್ಕಮಗಳೂರು ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಎಚ್ಎಲ್ ಸುಜಾತ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾ ಎಸ್ಎಂ ಸುಧಾಕರ್. ಇದೀಗ ಕೇಳಿ ಬೆಂಗಳೂರಿನಲ್ಲಿ ಹಮ್ಮಿಕೊಂಡ ನಾಡಪ್ರಭು ಕೆಂಪೇಗೌಡ ಅವರ 517ನೇ ಜಯಂತ್ಯೋತ್ಸವದ ಬಾನುಲಿ ವರದಿ.
2: ಆತ್ಮೀಯ ಕೇಳುಗರೆ, ಬೆಂಗಳೂರಿನಲ್ಲಿ ಹಮ್ಮಿಕೊಂಡ ನಾಡಪ್ರಭು ಕೆಂಪೇಗೌಡ ಅವರ 517ನೇ ಜಯಂತಿಯ ಪ್ರಯುಕ್ತ ಕಾರ್ಯಕ್ರಮದ ಬಾನುಲಿ ವರದಿಯ ಭಾಗವೊಂದು ಕೇಳುವಿರಿ.
3: ಈ ಭಾಗದ ನಮ್ಮ ನೆಚ್ಚಿನ ಲೋಕಸಭಾ ಸದಸ್ಯರಾದಂತಹ ಸುಧಾಕರ್ ಅವರೇ, ಬಿಜೆಪಿಯಲ್ಲಿ ಇರ್ತಕ್ಕಂತಹ ಮಾಜಿ ಶಾಸಕ ಚಿಕ್ಕಪ್ಪ ಅವರೇ, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯ ಚಿಕ್ಕಪ್ಪ ಅವರೇ, ಇದು ಎಲ್ಲ ಬಿಜೆಪಿಯಲ್ಲಿರ್ತಕ್ಕಂಥ ಮುಖಂಡರೇ, ಇವತ್ತು ಯಥಾರ್ಥದಲ್ಲಿ ಎಂದೂ ಅರಿಯದ ಎಂದೂ ಕಾಣದಂತಹ ಭವ್ಯ ಸ್ವಾಗತ. ನಾವು ಕೆಂಪೇಗೌಡ ದಿನಾಚರಣೆಯನ್ನ ಸರ್ಕಾರದ ಪಕ್ಷದಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಏನಪ್ಪ ಇವತ್ತು ಬಹಳ ಅದ್ಭುತ ಮಾಡ್ತೀವಿ ಅಂತ ಹೇಳಿದ್ರೆ, ಈ ಭಾರತದ ಲೋಕಸಭಾ ಸದಸ್ಯರು ನಮ್ಮ ಮುಂಬೈನ ಹೆಚ್ಚಿನ ನಾಯಕರಾದಂತಹ ಸನ್ಮಾನ್ಯ ಸುಧಾಕರ್ ಅವರು, ಯಾವುದೇ ಪಕ್ಷಕ್ಕಾಗಲಿ ಯಾವುದೇ ಜಾತಿಗಾಗಲಿ ಯಾವುದೇ ಸೇರ್ತಿ, ಆದರೆ ಪಕ್ಷದ ಸಂಘದ ಅಧ್ಯಕ್ಷರಾಗಿ ಈ ಸಂಘದಲ್ಲಿ ಅನೇಕ ಕಾರ್ಯಕ್ರಮ ಆಗಬೇಕಾಗಿರೋದ್ರಿಂದ ಈ ಕಾರ್ಯಕ್ರಮವನ್ನು ನಾವು ಅದ್ದೂರಿಯಾಗಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಎಲ್ಲ ಪಕ್ಷದ ಮುಖಂಡರುಗಳಿಗೂ ಎಲ್ಲ ಪಕ್ಷದ ನಾಯಕರನ್ನು ಕರೆದು ಸರ್ವಾಧಿಕವಾಗಿ ಸುಧಾಕರ್ ಹೇಳ್ತಾ ಇದ್ದೇವೆ. ಯಾವ ಪಕ್ಷ ಯಾವ ಪಾರ್ಟಿಗೂ ಸೇರಿದವರಲ್ಲ, ಅವರು ಈ ಬೆಂಗಳೂರು ನಗರವನ್ನ ಯಾವ ಉದ್ದೇಶಕ್ಕೋಸ್ಕರ ಯಾವ ದೃಷ್ಟಿಯಿಂದ ಯಾವ ಒಂದು ದೃಷ್ಟಿಯಿಂದ ಬೇಕು ಅನ್ನೋ ಅಭಿಪ್ರಾಯವನ್ನು ಹಾಕಿದವರು, ಆ ಅಭಿಪ್ರಾಯ ಹಾಕಿ 520 ವರ್ಷಗಳಾಗಿ ಇವತ್ತು ಅವರ ಇರುವಂತ ಬಹಳ ವಿಜೃಂಭಣೆಯನ್ನು ಆಚರಿಸ್ತಾ ಇದ್ದೀವಿ. ಬೆಂಗಳೂರಿನ ಇತಿಹಾಸ ಉಳಿಬೇಕಾಗಿದ್ದರೆ ನಮ್ಮ ಜನಾಂಗದ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಹನುಮಂತರಿಂದವರು ಅವರಿಗೆ ಬೆಂಗಳೂರಿನ ಅಧಿಕಾರ ಹಾಕಿ ವಿಧಾನಸೌಧವನ್ನು ಕರೆದೇ ಹೋಗಿದ್ದರೆ ಈ ಬೆಂಗಳೂರಿಗೆ ಮಟ್ಟಕ್ಕೆ ಕೊಟ್ಟಿರಲಿಲ್ಲ, ಕೆಂಪೇಗೌಡ ಜನಾಜೆ ಆಗ್ತದೇನೋ ಮಾಡ್ತಿರಲಿಲ್ಲ. ಅವರ ಒಂದು ಫೌಂಡೇಶನ್ ಹಾಕಿ ಈ ಭಾಗದಲ್ಲಿ ವಿಧಾನಸೌಧ ಕಟ್ಟಿದ್ರಿಂದ ಇವತ್ತು ರಾಜ್ಯದ ರಾಜಧಾನಿ ಬೆಂಗಳೂರು ಆಗಿರುವುದು ಇಡೀ ಪ್ರಪಂಚದಲ್ಲೇ ಬಹಳ ವೇಗವಾಗಿ ಎತ್ತ ನಡೀತಕ್ಕಂತ ಒಂದು ನಗರ ಅಂದ್ರೆ ಬೆಂಗಳೂರು. ಈ ನಗರವನ್ನು ಮಾಡಿದ್ರೆ ನಾವು ಬೆಂಗಳೂರಿನ ಹನುಮಂತರನ್ನು ನಾವು ನೆನೆಸ್ಕೋಬೇಕಾಗಿದೆ. ಈ ಭಾಗದ ಎಲ್ಲ ನಮ್ಮ ಜನ ಜನ ಉತ್ತರ ದಕ್ಷಿಣ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ. ಎರಡನೇದಾಗಿ ಸನ್ಮಾನ್ಯ ಎಸ್ಎಂ ಕೃಷ್ಣ ಅವರು, ನಾಲ್ಕು ಶಾಸಕರಾಗಿದ್ದೆ, ನಾಲ್ಕು ವರ್ಷದಲ್ಲಿ ವಿಕಾಸಸೌಧ ಕಟ್ಟಿದರು, ಕೆರಣಕ್ಕೆ ಐಟಿ ಎಲ್ಲ ಬೆಂಗಳೂರಿಗೆ ಐಟಿ ಬಿಟಿ ತಂದರು, ಅನೇಕ ಮಕ್ಕಳಿಗೆ ಯುವಕರಿಗೆ ಉದ್ಯೋಗ ಮಾಡಿಕೊಟ್ಟರು. ಈ ಬೆಂಗಳೂರು ನಗರದಲ್ಲಿ ಶಾಶ್ವತವಾಗಿರುವಂತಹ ಒಂದು ವಿಶಾಲವಾಗಿ ಬೆಳೆಯೋದಕ್ಕೆ ದಾರಿ ಮಾಡಿಕೊಟ್ರು. ಅವನ್ನೂ ಕೂಡ ಅದೆಲ್ಲದರಲ್ಲಿ ಕೂಡ ಸನ್ಮಾನ್ಯ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಸನ್ಮಾನ್ಯ ದೇವೇಗೌಡರು, ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ಕರ್ನಾಟಕದ ಇತಿಹಾಸದಲ್ಲೇ ಸುವರ್ಣ ಅಕ್ಷರಗಳಿಂದ ಬರೆಯಬೇಕಾದಂತಹ ದಿನ. ಅವರು ಈ ದೇಶದ ಪ್ರಧಾನಿಗಳಾಗಿ ಈ ಕನ್ನಡದ ಬಾವುಟವನ್ನ ದೇಶದ ಕೆಂಪೇಗೌಡರಲ್ಲಿ ಶಾಶ್ವತವಾಗಿ ಉಳಿಯುವಂತೆ ಮಾಡಿದರು. ಇದಕ್ಕೆ ಉಳಿದಿರ್ತಕ್ಕಂಥ ಸದಾನಂದಗೌಡರು ಕೆಲವೇ ದಿನಗಳಲ್ಲಿ ಮುಖ್ಯಮಂತ್ರಿ ಆಗಿದ್ರು ಕೂಡ ನಮ್ಮ ರಾಜ್ಯಕ್ಕೆ ಉತ್ತಮವಾದಂತಹ ಕೆಲಸವನ್ನ ಬಹಳ ನಿಷ್ಠೆಯಿಂದ ಪ್ರಾಮಾಣಿಕೆಯಿಂದ ಕೆಲಸ ಮಾಡಿದರು. ಇದೆಲ್ಲಕ್ಕಿಂತ ಮುಂಚೆ ನಾವು ನೆನೆಸ್ಕೋಬೇಕಾಗಿದ್ದರೆ ಈ ಭಾಗದಲ್ಲಿ ಬಹಳ ಇಂದಿನ ನೆನಪು ನಮ್ಮ ಇಬ್ಬರು ಗೊತ್ತಿಲ್ಲ, ಇದೇ ಭಾಗದಲ್ಲಿ ಗೊತ್ತಿರ್ಬೋದು. ಸನ್ಮಾನ್ಯ ಎಂ ವಿ ಕೃಷ್ಣಪ್ಪ ಅವರು ರೆವಿನ್ಯೂ ಮಂತ್ರಿಗಳಾಗಿದ್ದರು, ಅವರು ನಮ್ಮ ರಾಜ್ಯಕ್ಕೆ ಈ ಕರ್ನಾಟಕಕ್ಕೆ ಅದರಲ್ಲೂ ಬೆಂಗಳೂರು ಭಾಗದ ಹಳೆ ಮೈಸೂರು ಜನಕ್ಕೆ ಕೊಡುಗೆ ಎಂದರೆ ಬೆಂಗಳೂರು ಡೈರಿ ಡೆನ್ಮಾರ್ಕ್ನಿಂದ ದೆಹಲಿ ತಂದು ಇವತ್ತು ಸಾವಿರಾರು ಕುಟುಂಬಗಳಿಗೆ ನೆರೆಯಾಗಿ ಅವರು ಈ ಅನ್ನದಾತರು ಅಂತ ಹೇಳಿದ್ರೆ ಇವತ್ತು ಸಾವಿರಾರು ಕುಟುಂಬಗಳು ಅವರೇ ಸೇರಿ ಜೀವನ ಮಾಡ್ತಾರೆ. ಅಂತ ಒಂದು ವಿಶೇಷವಾದಂತಹ

0: ಈ ಸಾಧನದಲ್ಲಿ ಒಂದು ದಿವಸ ನಾವು ಇವರೆಲ್ಲರನ್ನು ನಡೆಸಬೇಕಾಗಿದೆ. ಈಗ ಕಡೆಯದಾಗಿ ನಮ್ಮ ಮುಖ್ಯಮಂತ್ರಿಗಳು ಹೊಸದಾಗಿ ನಮ್ಮ ಮುಖ್ಯಮಂತ್ರಿಗಳಾಗಿದ್ದಾರೆ, ಇತಿಹಾಸವನ್ನು ಮಾಡಿದರು. ಅವರು ಹೊಸದಾಗಿ ಒಂದು ಫೌಂಡೇಶನ್ ಹಾಕಿದ್ರು. ಸನ್ಮಾನ ನಮ್ಮ ಸದಾನಂದ ಅವರು ಹೇಳಿದರು, ಯಾವ ಮುಖ್ಯಮಂತ್ರಿ ಇವು ಮಾಡದೇ ಇರ್ತಕ್ಕಂಥ ಉತ್ತಮವಾದಂತಹ ಕೆಲಸ ಅಂದ್ರೆ ಅವರು ಶಾಂತ ಕೊಟ್ಟಾಗ ಹಿಂದೆ ಯಾರೂ ಮಾಡಿರಲಿಲ್ಲ. ಏನು 24-25 ಮುಖ್ಯಮಂತ್ರಿಗಳಂತ ಅವ್ರು ಯಾರನ್ನು ಮಾಡದೇ ಇರತಕ್ಕಂಥ ಕೆಲಸ ಮಾಡಿದ್ರು. ಏನಪ್ಪ ಅದು ಅಂದ್ರೆ ಹಿರಿಯರು, ಅನುಭವಸ್ಥರು, ಮಾಜಿ ಮುಖ್ಯಮಂತ್ರಿಗಳು ಪ್ರತಿಯೊಬ್ಬರ ಮನೆಗೂ ಹೋಗಿ ಅವರ ಆಶೀರ್ವಾದ ಪಡೆದು ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಿಮ್ಮೆಲ್ಲರ ಆಶೀರ್ವಾದ ಅಂತ ಭಗವಂತನ ದಯದಿಂದ ದೈವಭಕ್ತರು ಯಾವಾಗಲೂ ಅವರು ದೈವದೇ ಈ ಶಾಸಕರು ಜನರಿಗಿನ್ನ ಅವ್ರ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿಯಾಗಿ 3 ವರ್ಷಗಳಲ್ಲಿ ಬರುವ ದೇವರು ಮುಖ್ಯಮಂತ್ರಿ ಮಾಡ್ತಾರಂದ್ರೆ ದೇವರು ಇಚ್ಛೆ, ದೇವರು ಇಚ್ಛೆ ಅಂತ ನನಗೆ ದೇವರ ಹೆಸರು ಹೇಳಿ ಇವತ್ತು ದಿವಸ ಒಂದು ಅಡಿಪಾಯ ಹಾಕಿ ಒಂದು ಮುಖ್ಯಮಂತ್ರಿ ಹಾಕಿದ್ದಾರೆ. ಅವರು ಈ ಪ್ರಪ್ರಥಮವಾಗಿ ಈ ಅನಾಥ ನಗರಕ್ಕೆ ಬಂದು ನಮ್ಮ ನಿಮ್ಮ ಎಲ್ಲರ ಪ್ರೀತಿ ವಿಶ್ವಾಸ ಪಾತ್ರರಾಗಿ ಈ ಭಾಗದ ಅಲ್ಲಿ ಉತ್ತಮ ಆದಂತಹ ಕೆಲಸ ನಮ್ಮ ಯುವಕರು ಸನ್ಮಾನ್ಯ ಸತೀಶ್ ಅವರು ಸನ್ಮಾನ್ಯ ಇವರೆಲ್ಲರೂ ಸೇರಿ ಈ ಭಾಗದ ನಿರೂಪಣೆಯಿಂದ ಕೆಲಸ ಮಾಡುತ್ತಿದ್ದಾರೆ. ಅವೆಲ್ಲ ಆಗಮಿಸಿ ಈ ಬಿಸಿಲಿನಲ್ಲಿ ಅವೆಲ್ಲ ದಯವಿಟ್ಟು ಕ್ಷಮಿಸಬೇಕು. ಈ ಬೆಂಕಿ ಬಿಸಿಲು ಇವತ್ತು ನಮ್ಮ ಎಂಪಿಗಳು ಇಲ್ಲ ಕ್ಲೀನ್ ಆಗಿದೆ ಅಂದ್ರೆ ಇಲ್ಲ ಇಲ್ಲಿ ಕ್ಲೀನ್ ಕ್ಲೀನ್ ಆಗ್ತದೆ ಅಂತ ಹಾಗೆ ಮುಖ್ಯಮಂತ್ರಿಗಳ ದಯನಿಮಿಷ ಸಾವಿರಬೇಕು. ಅವರು ಮಾತಾಡ್ತ ಮತ್ತು ವ್ಯಕ್ತಿಯವರು ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳ ಭಾಷಣ ಕೇಳಿ ಸರ್ ಅವ್ರಿಗೆ ಒದಿಸಿ ನಮ್ಮ ಮಾತನ್ನು.
1: ಇವತ್ತು ಬೆಂಗಳೂರು ವಿಶ್ವದ ನಗರವಾಗಿ ಬೆಳಿಗ್ಗೆ ಬಂದಿದೆ. ನಾಡಿನಲ್ಲಿ ಕೆಂಡೂರು ಹಾಕುವುದರ ಅಡಿಪಾಯ ಕಾರಣ ಅಂತ ಹೇಳಿ ನಾಡಿಗೆ ಬೆಳಿಗ್ಗೆ ಬಂದ ಸ್ಪರ್ಶಿಸುತ್ತಾ ಮಾತಾಡುವಂತಹ ಶ್ರೀ ಬಿ ಕೃಷ್ಣಪ್ಪ ಕಂಡಿಗಾನಿಗೆ ಚೌಪಾಲ ಬಗ್ಗೆ ಧನ್ಯವಾದಗಳ ಸಂತೋಷ ಬಂದಿದೆ.
2: ಹಾಗೆ ಮತ್ತೊಬ್ಬ ಗಣ್ಯರು ನಮ್ಮೊಟ್ಟಿಗಿದ್ದಾರೆ, ಇ ಕೃಷ್ಣಪ್ಪನವರು, ನಿರ್ಮಾಪಕರು ಹಾಗೂ ಮಾಜಿ ಎಂಎಲ್ಸಿ ಅವರು. ಸುಸಾಕರ ದಯಮಾಡಿ ನಮ್ಮೆಲ್ಲರನ್ನು ಉದ್ದೇಶಿಸಿ ತಾವು ಒಂದು ಮಾತನಾಡಬೇಕು ಅಂತ ಹೇಳಿದ್ರಿ. ಥ್ಯಾಂಕ್ ಯು.
3: 511 ಕಂಡೇಗಳು ಗ್ರಂಥೋತ್ಸವ ಈ ನಿಲ್ಲ ಆಶೀರ್ವಾದಕ್ಕಂತ ಈ ಮಾತಾಡಿದಂತ ಮಾಜಿ ಶಾಸಕರು, ಬೆಂಗಳೂರು ಉತ್ತರ ತಾಲೂಕಿನ ಕಾಂಗ್ರೆಸ್ ಅಧ್ಯಕ್ಷರು ಆದ ಹಿರಿಯರಾದ ವಿ ಕೃಷ್ಣಪ್ಪ ಅವರೇ, ನಮ್ಮ ಲೋಕಸಭಾ ಕ್ಷೇತ್ರದ ಸದಸ್ಯರಾದ ಸುಧಾಕರ್ ಅವರೇ, ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ನಿಮ್ಮದಿಯಾದ ಅಚ್ಚುಮೆಚ್ಚಿನ ಆಯ್ಕೆಯಾದ ಸವಣಿಗೌಡರು, ಮಾಜಿ ಶಾಸಕರಾದ ವಿ ನಾರಾಯಣಸ್ವಾಮಿ ಅವರೇ, ಉದಯ ನಾರಾಯಣಸ್ವಾಮಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ರಾಜಣ್ಣ ಅವರೇ, ಚಂದ್ರಪ್ಪ ಅವರೇ, ಸಂತೇಶ್ ಅವರೇ, ಕೃಷ್ಣಪ್ಪ ಅವರೇ, ವೇಂಕಪ್ಪ ಅವರೇ, ಶ್ರೀನಣ್ಣ ಅವರೇ, ದೊಡ್ಡಪ್ಪನ ಅವರೇ, ವೇದಿಕೆಯಲ್ಲಿ ಇರತಕ್ಕಂತಹ ಎಲ್ಲ ಕೆಪ್ಪೇಗೌಡ ಬಹುಮಾನಿಗಳೇ, ಈ ವೇದಿಕೆ ಮುಂಭಾಗದಲ್ಲಿ ಈ ಒಂದು ಜಯಂತ್ಯೋತ್ಸವಕ್ಕೆ ಸಾಕ್ಷಿ ಬಂದ ಎಲ್ಲ ನನ್ನ ಅಣ್ಣ ತಮ್ಮಂದಿದೆ ಅಕ್ಕ ತಂಗಿದೆ. ಈ ಜಯಂತ್ಯೋತ್ಸವ ಕೆಪ್ಪೇಗೌಡರ ಆಳ್ವಿಕೆ ಪ್ರದೇಶವಾದ ಯಲಂಕ ವಾರ್ಡ್ ನಂಬರ್ 1 ಸಹ ಯಲಂಕದಲ್ಲಿ ಚಾಲನೆ ಆಗ್ತಾ ಇದೆ. ಇವತ್ತು ನಮ್ಮ ಬೆಂಗಳೂರು ಉತ್ತರ ತಾಲೂಕಿನ ಒಕ್ಕಲಿಗರ ಸಂಘದ ವತಿಯಿಂದ ತುಂಬಾ ಚೆನ್ನಾಗಿ ಆಯೋಜಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಬೃಹದಾಕಾರಿಯಾಗಿ ಬೆಳಿಬೇಕು ಅನ್ನೋ ಒಂದು ಅಭಿಲಾಷೆಯನ್ನ ನಮ್ಮ ವಿಜಿ ಸಂಘವರು ಅಂದ್ಕೊಂಡಿದ್ದಾರೆ. ಅದಕ್ಕೆ ಸಾಕ್ಷಿಗಳಿಗೆ ನಮ್ಮ ಸುಧಾಕರ್ ಅವರು, ಸವಣಿಗೌಡರು ಎಲ್ಲರೂ ಬಂದಿದ್ದಾರೆ. ಮುಂದಿನ ದಿವಸದಲ್ಲಿ ಇದು ಕೇಂದ್ರ ಸ್ಥಳವಾಗಿ ಈ ಒಂದು ಕೆಂಪೇಗೌಡರ ಜಯಂತ್ಯೋತ್ಸವನ್ನ ಅದ್ದೂರಿಯಾಗಿ ಇದೇ ಒಂದು ಸ್ಥಳದಲ್ಲಿ ನಡೀಬೇಕು ಅನ್ನೋದು ಎಲ್ಲ ಆಸೆ. ಇದು ಮೊದಲನೇ ಬಾರಿಗೆ ಮಾಡೋದ್ರಿಂದ ಸ್ವಲ್ಪ ಸಣ್ಣ ಪುಟ್ಟ ಎದುರುಗಳಾಗಿದೆ. ಇನ್ನೊಂದು ಖುಷಿಯಾದ ವಿಚಾರ ಏನಂದ್ರೆ, ಈ ಒಂದು ಮೊದಲನೇ ಜಯಂತ್ಯೋತ್ಸವಕ್ಕೆ ಸಾಕ್ಷಿಗೆ ಕೆಂಪೇಗೌಡರ ಮಗ ಕೆಂಪೇಗೌಡ ಜಯಂತಿ ದಿವಸ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಈ ಒಂದು ವೇದಿಕೆಗೆ ಬರ್ತಾ ಇದ್ದಾರೆ. ಅದು ಒಂದು ಖುಷಿ ತರುವ ವಿಷಯ ಅಂತ ಹೇಳ್ಬೋದು. ಇದು ಇವತ್ತು ಮಾಡಿದ್ವಿ ಅಂತೇಳಿ ಕೊನೆಗೊಳಿಸೋದಲ್ಲ. ಕೆಂಪೇಗೌಡರ ಒಂದು ಆಳ್ವಿಕೆಯಲ್ಲಿ ಎಲ್ಲ ಸಮಾಜದ ಏನು ಒಗ್ಗೂಡಿಸ್ಕೊಂಡು ಹೋಗ್ತಾ ಇದ್ರು. ಈಗಾಗಲೇ ವೀಕ್ಷಣೆ ಹೇಳಿದ್ರು, ಈ ಜನಾಂಗ ಎಲ್ಲ ಜನಾಂಗವನ್ನ ಕೈ ಹಿಡಿದು ನಡೆಸಬಲ್ಲಂತ ಒಂದು ಜನಾಂಗ ಅಂತ ಹೇಳಿ. ಈಗಾಗಲೇ ಕೆಂಗಲ್ ಹನುಮಂತೇನವರು, ಕೆಂಪೇಗೌಡರು ಮಾಡಿದಂತಹ ಕೆಲಸವನ್ನ ಎಸ್ ಎಂ ಕೃಷ್ಣ ಅವರು

0: ದೇವೇಗೌಡರು ಎಲ್ಲರೂ ಸಹ ಮಾಡಿದ್ದಾರೆ. ಈಗ ನಮ್ಮ ಈ ಜನಾಂಗದ ಪ್ರತಿನಿಧಿಯಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಸಹ ಬರ್ತಾ ಇದ್ದಾರೆ. ಈ ಒಂದು ಕೆಂಪೇಗೌಡ ಜಯಂತ್ಯೋತ್ಸವವನ್ನ ಯಾವ ಥರ ಆಚರಿಸಿದ್ರು ಅವರು ಖಂಡಿತವಾಗ್ಲು ನಮ್ಮನ್ನ ಬೈತಾರೆ ಅಂತಾದ್ರೂ ನಾನು ಅನ್ಕೊಳ್ತೀನಿ. ಯಾಕೆ ಅಂದ್ರೆ ಅವರ ಕರ್ಪುರ ಕ್ಷೇತ್ರಗಳಲ್ಲಿ ಮಾಡೋ ಪ್ರೋಗ್ರಾಮ್ ಇದೆ. ಇದು ಟೌನ್ ಅಲ್ಲ, ಹಳ್ಳಿ ಅಲ್ಲ, ಎರಡು ಅಂತ ನಗರ ಪ್ರದೇಶ. ಆದ್ದರಿಂದ ಜನಸಂಖ್ಯೆ ಕಡಿಮೆ ಇದೆ. ಅವರು ಮುಂದಿನ ದಿವಸಗಳಲ್ಲಿ ಅವ್ರನ್ನೇ ಕರೆದು ಮತ್ತೊಂದು ಜಯಂತ್ಯೋತ್ಸವವನ್ನು ಮಾಡಿಸೋಣ. ಅವರ ಫ್ರೆಂಡ್ಸ್ ಎಲ್ಲ ನಿಮ್ಮ ಸಂಬಂಧಿಕರು ಸ್ನೇಹಿತರು ಅಕ್ಕಪಕ್ಕದವ್ರನ್ನ ಕರೆದು ಈ ಜನಸಂಖ್ಯೆಯನ್ನ ನಾಲ್ಕು ಜಾಸ್ತಿ ಮಾಡಿ ವಿಜಯೋತ್ಸವವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಈ ಒಂದು ಸಮಾರಂಭಕ್ಕೆ ತಯಾರು ಬಂದಿದ್ದೀರಿ. ತಮಗೆಲ್ಲ ವಂದಿಸಿ ನನ್ನ ಮಾತನಾಡುತ್ತೀನಿ. ಜಯ ಜಯ ಕರ್ನಾಟಕ.
1: ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದಂತ ಈ ಕೃಷ್ಣಪ್ಪನವರಿಗೆ ಧನ್ಯವಾದಗಳನ್ನು ಹೇಳ್ತಾ
2: ಇದೀಗ ಹಿರಿಯ ಮುಖಂಡರಾದಂತಹ ಶ್ರೀಯುತ ಚಂದ್ರಪ್ಪ ಸರ್ ನಮ್ಮ ಜೊತೆಗಿದ್ದಾರೆ. ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ.
3: ಉತ್ತರಪ್ಪ ಮತ್ತು ಕೆಲಂಕ ವಿಧಾನಸಭಾ ಕ್ಷೇತ್ರದ ವಕೀಲರ ವೇದಿಕೆಯಿಂದ ಇವತ್ತು ಕೆಂಪೇಗೌಡ ಜಯಂತ್ಯೋತ್ಸವನ ಪ್ರಾರಂಭ ಮಾಡಬೇಕು ಅಂತೇಳಿ ಸನ್ಮಾನ್ಯ ಅಧ್ಯಕ್ಷರಾದಂತಹ ಕೃಷ್ಣಪ್ಪ ನೇತೃತ್ವದಲ್ಲಿ ಹಾಗೂ ಅನೇಕ ಮುಖಂಡರ ನೇತೃತ್ವದಲ್ಲಿ ಸಭೆಯನ್ನು ಕರೆದು ಈ ಕೆಂಪೇಗೌಡ ಜಯಂತ್ಯೋತ್ಸವವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತೇಳಿ ಈ ಭಾಗದ ಸಿಬ್ಬಂದಿಗಳು ಸಂಸದರು ಆದಂತಹ ಡಾಕ್ಟರ್ ಸುಧಾಕರ್ ಅವರು ಹಾಗೂ ನಮ್ಮನ್ನ ನೆಚ್ಚಿನ ನಾಯಕರು ಹಿರಿಯರು ಮಾಜಿ ಮುಖ್ಯಮಂತ್ರಿಗಳಾದ ಸದಾನಂದಗೌಡ ಅವರ ನೇತೃತ್ವದಲ್ಲಿ ಹಾಗೆ ಈ ಭಾಗದ ಮುಖಂಡರು ವೈಎನ್ ನಾರಾಯಣ ಸ್ವಾಮಿಯವರ ಸಹ ಅವರ ನೇತೃತ್ವದಲ್ಲಿ ಈ ವೇದಿಕೆ ಮೇಲೆ ಆಸೀನರ ಆಗಿರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡರುಗಳು ಈ ವೇದಿಕೆ ಮೇಲೆ ಆಸೀನತೆ ಆಗಿದ್ದ ಎಲ್ಲ ಗೌರವಾನ್ವಿತರು ಮತ್ತು ಇಲ್ಲಿ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಕುಲ ಬಾಂಧವರು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಬಂಧು ಮಿತ್ರರು ಹಾಗೂ ಎಲ್ಲರ ನಾಯಕರು ಕೂಡ ಇವತ್ತು ಈ ಒಂದು ನಿರ್ಧಾರವನ್ನು ತಗೊಂಡು ಅತಿ ಹೆಚ್ಚಿನದಾಗಿ ವಿಜೃಂಭಣೆ ಮಾಡಬೇಕು ಅಂತೇಳಿ ಏನೊಂದು ತೀರ್ಮಾನವನ್ನು ತಗೊಂಡು ಕಂಡುಕೊಳ್ಳಲಿಕ್ಕೆ ಇಷ್ಟಪಟ್ಟರು. ಇಲ್ಲಿವರೆಗೂ 18 ವರ್ಷದಿಂದ ಯಾರ್ಯಾವ ಅಡಚಣೆಗಳು ಬಂದಿದ್ದ ಈ ಒಂದು ಮಕ್ಕಳಿಗೆ ಸಿಗುತ್ತೆ ಏನು ಈ ಸಮಾಜವನ್ನು ಕಟ್ಟಕ್ಕ ಕೆಂಪೇಗೌಡರು ನಾಡಿನಲ್ಲಿ ಕೆಂಪೇಗೌಡರ ನಾಡಿನಲ್ಲಿ ಈ ಒಂದು ಭಾಗದಲ್ಲಿ ಕೆಂಪೇಗೌಡರು ನೆಲೆಸಿ ಈ ಒಂದು ಎಂಟನ್ನ ಹೆಚ್ಚು ಸಿದ್ಧವಾಗಿ ತಗೊಂಡು ಇವತ್ತು ಇಡೀ ರಾಜ್ಯ ರಾಷ್ಟ್ರ ಉದ್ದಗಲಕ್ಕೂ ಕೂಡ ಪ್ರಪಂಚದ ಉದ್ದಗಲಕ್ಕೂ ಕೂಡ ಕೆಂಪೇಗೌಡರ ನಿಲ್ದಾಣವನ್ನ ಪ್ರಾರಂಭ ಮಾಡಿ ಅಲ್ಲಿಂದ ಈ ಒಂದು ಭಾಗದಲ್ಲಿ ಎಲಂಕದಲ್ಲಿ ವಿಶೇಷವಾಗಿ 18 ವರ್ಷದಿಂದ ಏನು ಕಾರ್ಯಕ್ರಮ ಮಾಡಿರಲಿಲ್ಲ ಇವತ್ತು ಇಂಥ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಕೆಂಪೇಗೌಡ ಜಯಂತ್ಯೋತ್ಸವವನ್ನು ಮಾಡಬೇಕು ಅಂತ ಎಲ್ಲ ಪ್ರತಿಜ್ಞೆ ಮಾಡಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನ ಬೆಳಿಗ್ಗೆ 7 ಗಂಟೆಯಿಂದ ತಾವೆಲ್ಲ ನೋಡಿದ್ದೀರಾ. ಈಗೇನು ಕೇಂದ್ರ ಸೆಕ್ರೆಟರಿ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ನಮ್ಮ ಅಹವಾಲುಗಳನ್ನ ಮುಖ್ಯಮಂತ್ರಿಯವರ ಸಮ್ಮುಖದಲ್ಲಿ ಏನೇನು ಈ ಒಂದು ಯಲಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗರಿಗೆ ಮೀಸಲಾಗಿರ್ತಕ್ಕಂಥ ಜಾಗವನ್ನು ಕೊಡ್ತಕ್ಕಂಥದ್ದಾಗ್ಬೋದು ಹಾಗೆ ಒಕ್ಕಲಿಗರ ಸಮುದಾಯಕ್ಕೆ ಬೆಳವಣಿಗೆ ಕೊಡ್ತಕ್ಕಂಥ ಕೊಡುಗೆ ಆಗ್ಬೋದು ಮತ್ತೆ ಈ ಒಂದು ಆ ಭಾಗದಲ್ಲಿ ಒಕ್ಕಲಿಗರು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಇತರ ಜನಾಂಗದವ್ರನ್ನ ಏನು ಬೆಳೆಪೇಟೆ ಅಕ್ಕಿಪೇಟೆ ಈಗ ಅನೇಕ ಹೆಸರುಗಳಲ್ಲಿ ಕುಂಬಾರಪೇಟೆ ಹೆಸರನ್ನು ಇಟ್ಟು ಅನೇಕ ಕಾರ್ಯಕ್ರಮವನ್ನು ಪಟ್ಟಂತಹ ಸನ್ಮಾನ್ಯ ನಮ್ಮ ನಿಮ್ಮೆಲ್ಲರ ನಾಡಿನ ಕೆಂಪೇಗೌಡರ ಜಯಂತ್ಯೋತ್ಸವನ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಹಾಗಾಗಿ ತಾವೆಲ್ಲರೂ ಸಹಕಾರ ಕೊಡ್ತಾ ಇದ್ದೀರಾ. ಇನ್ನು ಮುಂದೆ ಕೂಡ ಈ ಒಕ್ಕಲಿಗರ ವೇದಿಕೆಯಿಂದ ತಮ್ಮನ್ನೆಲ್ಲರೂ ಅನುಮಾನ ಮಾಡಿ ಇಡೀ ಒಂದು ಯಲಂಕ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಜನಾಂಗದವರಿಗೆ ಕಷ್ಟ ಸುಖಕ್ಕೆ ಭಾಗಿಯಾಗುತ್ತೆ ಅವಕಾಶ ಮಾಡಿಕೊಡ್ತಾರೆ ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿಗಳು ಅಂತ ಹೇಳ್ತಾ ನನಗೊಂದು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಹಿರಿಯರಿಗೆ ನಮಸ್ಕರಿಸಿ ತಮ್ಮೆಲ್ಲರಿಗೆ ನಮಸ್ಕರಿಸಿ ವಂದನೆಯನ್ನು ಕಾಣಿಸುತ್ತೆ.
1: ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದಂತ ಚಂದ್ರಪ್ಪ ಸರ್ಗೆ ಧನ್ಯವಾದಗಳನ್ನ ಹೇಳ್ತಾ
2: ಇದೀಗ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು ಸಕಾಲದ ರೂವಾರಿಗಳಾದ ಶ್ರೀ ಡಿ ವಿ ಸದಾನಂದಗೌಡರು ಚಪ್ಪಾಯ ಮೂಲಕ ಸ್ವಾಗತಿಸಿ.
4: ಎಲ್ಲರಿಗೂ ನಮಸ್ಕಾರ. ಯಶವಂತಪುರ ತಾಲೂಕು ಒಕ್ಕಲಿಗ ಸಂಘದ ವತಿಯಿಂದ ನಡೆಯುತ್ತಾ ಇರುವಂತಹ 14ನೇ ಕೆಂಪೇಗೌಡ ಜಯಂತ್ಯೋತ್ಸವದ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಈ ಭಾಗದ ನಮ್ಮ ಸಮಾಜದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಗಂಟಿಗಾನಹಳ್ಳಿ ಕೃಷ್ಣಪ್ಪನವರೇ, ಲೋಕಸಭಾ ಸದಸ್ಯರಾದಂತಹ ಸುಧಾಕರ್, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ನಮ್ಮ ಹಿರಿಯರೇ ಸೇರಿದಂತಹ ಶ್ರದ್ಧೆಯ ತಾಯಂದಿರ ಆತ್ಮೀಯ ಅಣ್ಣ ತಮ್ಮ ಬಹುಶಃ ಒಂದು ಒಳ್ಳೆ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಿದ್ದೇವೆ.

ನಿಜ ಇಷ್ಟು ಬಿಸಿಲಿನ ಆ ಜಳಕು ಕೂಡ ಇಲ್ಲ, ನಾವೆಲ್ಲ ಕೆಂಪೇಗೌಡರ ವಂಶಸ್ಥರು, ನಾವೆಲ್ಲ ಕೆಂಪೇಗೌಡ ಆದರ್ಶವನ್ನು ಪಾಲನೆ ಮಾಡುವರು. ಯಾವುದೇ ಬಿಸಿಲು ಮಳೆ ಗಾಳಿ ಬಂದರೂ ಲೆಕ್ಕಿಸದೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತೇವೆ ಅಂತ ನೀವು ಕೂತಿದ್ದೀರಲ್ಲ, ನಿಮಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರ. ನಾನು ಭಾರಿ ಸಮಯ ತಗೊಳ್ಳಿಕ್ಕೆ ಇಚ್ಛಪಡುತ್ತೇನೆ. ಎರಡು ವಿಚಾರಗಳ ಬಗ್ಗೆ ಮಾತ್ರ ಪ್ರಸ್ತಾಪ ಮಾಡ್ತೇನೆ, ಒಂದು ಕೆಂಪೇಗೌಡರ ಬಗ್ಗೆ, ಇನ್ನೊಂದು ಕೊಕ್ಕರಿಗ ಸಮಾಜದ ಬಗ್ಗೆ. ಪ್ರಾಯಶಃ ಸನ್ಮಾನ್ಯ ಕೆಂಪೇಗೌಡರು ಸುಮಾರು 500 ವರ್ಷಗಳ ಹಿಂದೆ ಕೊಟ್ಟಂತ ಆಡಳಿತ ಪ್ರಾಯಶಃ ಕೇವಲ ಬೆಂಗಳೂರಿಗೆಲ್ಲ, ಕೇವಲ ನಮ್ಮ ರಾಜ್ಯಕ್ಕೆಲ್ಲ, ನಮ್ಮ ದೇಶಕ್ಕೆಲ್ಲ ಜಗತ್ತಿಗೆ ಆಡಳಿತ ಸೂತ್ರವನ್ನು ಕೊಟ್ಟಂತ ಒಂದು ಕಾರ್ಯವನ್ನ ಸನ್ಮಾನ್ಯ ಕೆಂಪೇಗೌಡರು ಮಾಡಿದ್ದಾರೆ. ಅದಕ್ಕಾಗಿ ಅವರ ಜಯಂತ್ಯೋತ್ಸವವನ್ನು ಆಚರಿಸುವುದರ ಮುಖಾಂತರ ಆ ಆಡಳಿತ ಸೂತ್ರವನ್ನ ನಮ್ಮ ಬೆಂಗಳೂರಿನಲ್ಲಿ ಮತ್ತೆ ಅಳವಡಿಸಿಕೊಂಡಿರುವಂತಹ ಪರಿಕಲ್ಪನೆ. ಇವತ್ತು ರಾಜಕಾರಣ ನಾವು ನೋಡ್ತಾ ಇದ್ದೇವೆ, ಸಾಮಾಜಿಕ ನ್ಯಾಯದ ಬಗ್ಗೆ ಗಂಟೆಗಟ್ಟಲೆ ಮಾತಾಡ್ತಾರೆ, ನ್ಯಾಯದ ಅನುಷ್ಠಾನ ಆಗಲ್ಲ. ಪರಿಸರದ ಬಗ್ಗೆ ದಿನಗಟ್ಟಲೆ ಮಾತಾಡ್ತಾರೆ, ಪರಿಸರದ ಬಗ್ಗೆ ಚಿಂತೆ ಮಾಡಲ್ಲ. ಕುಡಿಯುವ ಶುದ್ಧ ಕುಡಿಯುವ ನೀರಿನ ಬಗ್ಗೆ ಭಾರಿ ಭಾರಿ ನಾವು ಮಾತಾಡ್ತೀವಿ, ಅದರ ಬಗ್ಗೆ ನಾವು ಆಲೋಚನೆ ಮಾಡಲ್ಲ. ಉದ್ಯೋಗ ಕೊಡ್ತೇವೆ, ಕೈಗೆ ಉದ್ಯೋಗ ಕೊಡ್ತೇವೆ ಅಂತ ಯುವಕರಿಗೆ ಹೇಳುವಂತ ಮಾತನ್ನು ಹೇಳ್ತಾರೆ, ಆದ್ರೆ ಉದ್ಯೋಗಗಳು ಯುವಕರಿಗೆ ಲಭ್ಯ ಆಗ್ತಾ ಇಲ್ಲ. ನಮ್ಗೆ ಗೊತ್ತಿದ್ದ ಪ್ರಕಾರ ಆ 500 ವರ್ಷಗಳ ಹಿಂದೆ ನಮ್ಮ ಕೆಂಪೇಗೌಡರು ಆಲೋಚನೆ ಮಾಡಿದ್ರು, ಈ ರಾಜ್ಯದಲ್ಲಿರುವಂತ ಎಲ್ಲ ಸಮುದಾಯದವರಿಗೆ ಉದ್ಯೋಗ ಕೊಡ್ಲಿಕ್ಕೆ ಬೇಕಾಗಿ ಅವರಿಗೆ ಪ್ರತ್ಯೇಕವಾದ ಅವರ ಕುಲ ಕಸುಬಿನ ಬಗ್ಗೆ ಮತ್ತೊಂದರ ಬಗ್ಗೆ ಕೊಡಬೇಕು ಅಂತ ಹೇಳಿ 60ಕ್ಕೂ ಹೆಚ್ಚು ಸಮುದಾಯಕ್ಕೆ ಉದ್ಯೋಗ ಕೊಡ್ಲಿಕ್ಕೆ ಬೇಕಾದಂತ ಕೆಲಸ ಮಾಡಿದಂತ ಕೀರ್ತಿ ಅದು ಸನ್ಮಾನ್ಯ ಕೆಂಪೇಗೌಡರಿಗೆ ಮಾತ್ರ ಕರ್ನಾಟಕದಲ್ಲಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅಂದಿನ ಕಾಲದಲ್ಲಿ ಕೆಂಪೇಗೌಡರು ಆಲೋಚನೆ ಮಾಡಿದ್ರು, ಹಲವು ಕೆರೆಗಳನ್ನ ನಾವು ಇವತ್ತು ಶುದ್ಧ ಕುಡಿಯುವ ನೀರಿನ ಜೊತೆ ರೈತರಿಗೆ ಬೇಕಾಗಿ ಉಳಿಸಬೇಕು ಅಂತ ಹೇಳುವಂತ ಮಾತನ್ನು ಮಾಡಿ ಅದನ್ನು ಅಕ್ಷರಶಃ ಅನುಷ್ಠಾನ ಮಾಡಿದ ಕೀರ್ತಿ ನಮ್ಮ ಹಿರಿಯರಾದಂತ ಕೆಂಪೇಗೌಡರಿಗೆ ಸಲ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ನೀವು ನೋಡಿರ್ಬೋದು ಇವತ್ತಿನ ದಿನದಲ್ಲಿ ಪರಿಸರ ಮಾಲಿನ್ಯ ಎಷ್ಟು ಮಟ್ಟಿಗೆ ನಡೀತದೆ ಅಂತ ನೀವು ನೋಡಿದಿರಿ. ಉದ್ಯಾನವನಗಳ ಅದನ್ನು ಸುಸ್ಥಿತಿಗೆ ತರಲಿಕ್ಕೆ ಆಗದೆ ಉದ್ಯಾನವನಗಳ ಪರಿಸ್ಥಿತಿ ದಯನೀಯವಾದನ್ನು ಇಡೀ ರಾಜ್ಯದಲ್ಲಿ ಕಂಡಿದ್ದೀರಿ, ಬೆಂಗಳೂರಿನಲ್ಲಿ ಕಂಡಿದ್ದೀರಿ. ಸುಮಾರು 10-20-30 ಲಕ್ಷ ಇದ್ದಂತ ಜನಸಂಖ್ಯೆ 140 ಲಕ್ಷಕ್ಕೆ ಬಂದಾಗ ಕೂಡ ಇದ್ದದಲ್ಲೇ ಸಂತೋಷ ಪಡುವಂಥದ್ದು, ಒಂದು ಯಾಂತ್ರೀಕೃತ ಬದುಕಿಗೆ ತಮ್ಮೆಲ್ಲವನ್ನ ಕೊಟ್ಟು ಒಂದು ಮೊಬೈಲ್ ಇದ್ರೆ ಸಾಕು ನಾನು ಜಗತ್ತನ್ನೇ ಆಳ್ತೇವೆ ಹೇಳುವಂತ ಅಹಂಕಾರದಿಂದ ಮೆರೆಯುವಂತ ಈ ಜನಸಮೂಹಕ್ಕೆ ಪ್ರಾಯಶಃ ಪರಿಸರ, ಪ್ರಾಯಶಃ ನೀರು, ಪ್ರಾಯಶಃ ಉದ್ಯೋಗ, ಸಮಾನತೆ, ಇದು 4 ಇಲ್ಲದಿದ್ರೆ ಯಾವ ರಾಜ್ಯನೂ ಯಾವ ದೇಶನೂ ಉದ್ಧಾರ ಆಗಲ್ಲ. ಅದನ್ನು ಕೊಟ್ಟವ ಒಬ್ಬನೇ ಒಬ್ಬ ಆ ನಮ್ಮ ಕೆಂಪೇಗೌಡರು ಅಂತ ಹೇಳುವಂತ ನಾವೆಲ್ಲ ತಿಳ್ಕೊಳ್ಬೇಕು. ಇದಕ್ಕಾಗಿ ಕೆಂಪೇಗೌಡರು ಆಚರಣೆ ಮಾಡಬೇಕು. ಇದು ಹಲವಾರು ಜನರಿಗೆ ತಮ್ಮ ತಮ್ಮ ಸ್ವಉದ್ಯೋಗದ ಬಗ್ಗೆ ಕಲ್ಪನೆ ಕೊಡ್ತದೆ. ಹಲವಾರು ನನ್ನಂತ ರಾಜಕೀಯ ನಾಯಕರುಗಳಿಗೆ ಉದ್ಯೋಗ ಕೊಡುವ ಹುಡುಗರಿಗೆ ಅವರೇ ಹಿಂಗೆ ಮಾಡ್ತಾ ಇದ್ರು, ನೀವು ಮಾಡಿ ಅಂತ ತೋರಿಸ್ಕೊಟ್ಟ ಹಾಗೆ ಆಗುತ್ತೆ. ಪರಿಸರ ಮಾಲಿನ್ಯ ನಾವು ಹೇಳ್ತೇವೆ, ಸ್ವಚ್ಛತೆ ಸ್ವಚ್ಛತೆ ಅದರ ಬಗ್ಗೆ ಘೋಷಣೆ ಮಾಡ್ತೀವಿ, ಒಂದಷ್ಟು ಭಾಷಣ ಮಾಡ್ತೀವಿ, ಒಂದು 4 ಕಸ ಹೆಕ್ಕಿ ಶಾಶ್ವತ ಸ್ವಚ್ಛತೆ ಮಾಡಿದ್ದವರು ಅಂತ ಹೇಳುವಂತ ತೋರಿಸಿಕೊಳ್ಳುವಂತ ಇವತ್ತಿನ ದಿನಗಳಿಗೆ ಅಂದಿನ ಆ ಕೆಂಪೇಗೌಡರು ಕೊಟ್ಟಂತ ಉತ್ತರ ನಾವೆಲ್ಲ ಆಚರಣೆ ಮಾಡಬೇಕಾಗಿ. ಇದಕ್ಕಾಗಿ ಕೆಂಪೇಗೌಡರು ಆಚರಣೆ ನಾವು ಮಾಡ್ತಾ ಇರುವಂಥದ್ದು, ಕೆಂಪೇಗೌಡರು ಕೇವಲ ಯಾವುದೋ ಒಂದು ಜಾತಿಗೆ ಸಮುದಾಯಕ್ಕೆ ಸೀಮಿತ ಆಗಿಲ್ಲ, ಆದರೆ ಒಬ್ಬ ಒಕ್ಕಲಿಗನಾಗಿ ಹೆಮ್ಮೆಯಿಂದ ಹೇಳಬಲ್ಲೆ ಆ ಕೆಂಪೇಗೌಡರ ವಂಶದಿಂದ ಬಂದವ ನಾನು. ಆದ ಕಾರಣ ನಾನೊಬ್ಬ ಒಕ್ಕಲಿಗ ಅಂತ ಹೇಳಿ ಗೌರವದಿಂದ ಹೆಮ್ಮೆಯಿಂದ ಹೇಳುವಂತಕ್ಕಂಥ ಕಾರ್ಯಗಳನ್ನು ಮಾಡಬೇಕು, ನಾವೆಲ್ಲರೂ ಮಾಡಬೇಕಿದೆ. ಆದ ಕಾರಣ ನಾನು ಹೇಳುವಂಥದ್ದು ಇವತ್ತಿನ ಈ ಒಂದು ಕೆಲಸ, ಇವತ್ತು ಇಲ್ಲಿ ಬಂದಂತ ಎಲ್ಲ ವ್ಯಕ್ತಿಗಳು ಒಂದು ರೀತಿ ಕೆಂಪೇಗೌಡರ ವಿಚಾರದ ಬಗ್ಗೆ ತಾವು ಅದಕ್ಕೆ ಒಂದಷ್ಟು ಅನುಷ್ಠಾನದ ಕಡೆ ಒತ್ತು ಕೊಡುವಂತ ಕೆಲಸ ಮಾಡಿ. ಇನ್ನೊಂದು ಮಾತು ನಾವು ಕೇಳಿದ್ದೇವೆ, ತುಂಬಾ ಸಂಗತಿಗಳನ್ನು ಕೇಳಿದ್ದೇವೆ, ಯಾಕೋ ಏನೋ ಗೊತ್ತಿಲ್ಲ ಒಕ್ಕಲಿಗರಲ್ಲಿ ಒಂದು ಕೀಳರಿಮೆ ಇದೆ. ಜಗತ್ತಿಗೆ ಎಲ್ಲವನ್ನು ಕೊಟ್ಟಂತ ಒಕ್ಕಲಿಗರಿಗೆ ಇವತ್ತಿನವರು ನಾವೊಂದು ನಾಟಕೀಯವಾದಂತ ಆ ಜಗತ್ತಿನಲ್ಲಿರುವವರು, ನಾವೆಲ್ಲ ನಮ್ಮ ಆ ನಿಜವಾದ ಶಕ್ತಿ ನಾವು ಯಾರು ಹೇಳ್ತಾ ಇಲ್ಲ. ಈ ದೇಶಕ್ಕೆ ಪ್ರಧಾನಮಂತ್ರಿಯನ್ನು ಕರ್ನಾಟಕದಲ್ಲಿ ಕೊಟ್ಟಿದ್ರೆ ಅದು ನಿಮ್ಮ ಒಕ್ಕಲಿಗ ಸಮಾಜ ಅಂತ ಹೇಳುವಂಥದ್ದು ನೀವೆಲ್ಲ ತಿಳ್ಕೊಳ್ಬೇಕಾದ ಗೌರವದಿಂದ ನಾವು ಸ್ವೀಕಾರ ಮಾಡುವಂಥದ್ದು ಮಾಡಬೇಕು. ಈ ದೇಶದಲ್ಲಿ 100 ಜನರಿಗೆ ಕಣ್ಣಿಲ್ಲದವರಿಗೆ ಕಣ್ಣು, ಬಾಯಿ ಇಲ್ಲದವರಿಗೆ ಬಾಯಿ, ಅವರಿಗೆ ಎಲ್ಲವನ್ನು ಕೊಡುವಂತ ಕೆಲಸ ಮಾಡಿ ಸುಮಾರು 400-500ಕ್ಕಿಂತಲೂ ಹೆಚ್ಚು ವಿದ್ಯಾಸಂಸ್ಥೆಗಳನ್ನು ಲೋಕಾರ್ಪಣೆ ಮಾಡಿ ಸಮಾನತೆಯಿಂದ ನೋಡಿದಂತ ಕೀರ್ತಿ ಅದು ಆದಿಶಿ ಚೆನ್ನಾಗಿರಿ ಮತ ಅದು ಒಕ್ಕಲಿಗರದ್ದು ಮಾತ್ರ ಅಲ್ಲ, ಎಲ್ಲರ ಮತ ಅಂತ ನಾವು ತಿಳ್ಕೊಳ್ಳೋದು. ಇವತ್ತು ರಿಸರ್ವೇಷನ್ ಎಲ್ಲವನ್ನು ಮಾತಾಡ್ತೀವಲ್ಲ ನಾವು, ಆ ರಿಸರ್ವೇಷನ್ ನ ಬಗ್ಗೆ ಪರಿಕಲ್ಪನೆ ಏನು, ಆ ರಿಸರ್ವೇಷನ್ ಹೇಗಿರಬೇಕು? ಪ್ರಾಯಶ ರಾಷ್ಟ್ರಕವಿ ಕುವೆಂಪು ಇಡೀ ಜಗತ್ತಿಗೆ ವಿಶ್ವಮಾನವನ್ನ ಸಂದೇಶ ಕೊಟ್ಟಿದ್ದವರು ಅವರು ನಮ್ಮ ಒಕ್ಕಲಿಗರು ಅಂತ ಹೇಳುವಂತ ನಾವು

0: ಅಂತ ತಿಳ್ಕೊಳ್ಬೇಕು. ಈ ರೀತಿ ಎಲ್ಲವನ್ನು ಕೊಡೋದಕ್ಕಿಂತ ಹೆಚ್ಚಾಗಿ 500 ವರ್ಷದ ಹಿಂದೆ ಈ ಒಕ್ಕಲಿಗರ ಆ ಕೆಂಪೇಗೌಡರು ದೇಶದಲ್ಲಿ ಎಲ್ಲವನ್ನು ಕೊಟ್ಟಿದ್ದಾರೆ. ಇವತ್ತು ನಮ್ಮಂತ ರಾಜಕಾರಣಿಗಳು, ನಾನು ಸ್ಮಾರ್ಟ್ ಸಿಟಿ ತಂದಿದ್ದೀನಿ, ನಾನು ಸ್ಮಾರ್ಟ್ ಸಿಟಿ ತಂದಿದ್ದೇನೆ ಅಂತ ಅಲ್ಲಲ್ಲಿ ಬೋರ್ಡ್. ಇವತ್ತು ಕೇವಲ ನಾವು ನೋಡ್ತಾ ಇರುವಂತ ಆಡಳಿತ ವ್ಯವಸ್ಥೆ ಯಾವುದೋ ರೀತಿಯ ನಾಮಫಲಕಗಳಲ್ಲಿ ವಾಲ್ ಪೋಸ್ಟ್ ಮತ್ತೊಂದು ಇಂಥದ್ರಲ್ಲಿ ನಡೆಯುವಂತ ರಾಜಕಾರಣ ನಡೀತದೆ. ಯಾವುದು ಇರಬಾರ್ದು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ಬೆಂಗಳೂರಿನಲ್ಲಿ ಅತ್ಯಂತ ವಿಶ್ವಾಸಯುತವಾದಂತಹ ರಾಜಕಾರಣ ನಡೆಯುವಂತಹ ಅವಶ್ಯಕತೆ ಇವತ್ತಿದೆ ಅಂತ ನಾನು ಭಾವಿಸ್ತೇನೆ. ಮಾತಿಂದ ಆಗುವಂತಹ ಕೃತಿಯಿಂದ ಆಗುವಂತಹ ಕೆಲಸ ಆಗಬೇಕು. ಅದನ್ನು ಮಾಡಬೇಕಾದ್ರೆ ಆ ಕೆಂಪೇಗೌಡರು ಕೊಟ್ಟ ಆಡಳಿತ ಸೂಕ್ತ ಮತ್ತೆ ಇಲ್ಲಿ ಮರುಕಳಿಸಬೇಕು, ಮತ್ತೆ ಇಲ್ಲಿ ಜನರನ್ನು ತಲುಪುವಂತ ಕೆಲಸ ಆಗಬೇಕು. ಆ ಮೂಲಕ ಸಾಮಾಜಿಕ ಪರಿವರ್ತನೆ ಆಗಬೇಕು. ಈ ದೇಶದಲ್ಲಿ ಆದರ್ಶಗಳಿಗೆ ಏನು ಕೊರತೆ ಇಲ್ಲ. ಈ ಭಾರತ ದೇಶ ಜಗತ್ತಿಗೆ 1000 ವರ್ಷದ ಹಿಂದೆ ಎಲ್ಲವನ್ನು ಕೊಟ್ಟಂತ ಒಂದು ರಾಷ್ಟ್ರ, ಎಲ್ಲವನ್ನು ಕೊಟ್ಟಂತ ಒಂದು ರಾಷ್ಟ್ರ. ಪರಭರತ ಸ್ವಾತಂತ್ರ್ಯದ ನಂತರ ನಮ್ಮ ಅಸ್ತಿತ್ವವನ್ನೇ ಕಲ್ಕೊಳ್ಳುವಂತ ವ್ಯವಸ್ಥೆ. ನಾವು ಆ ಗುಲಾಮರಿಗೆ ಇದ್ದೇನು, ಗುಲಾಮಗಿರಿಂದ ಬಿಟ್ಟು ಹೊರಗೆ ಬರುವಂತ ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇದಕ್ಕೆ ಪರಿಹಾರ ಒಂದೇ, ಇದಕ್ಕೆ ಬೇರೆ ಯಾವುದೇ ಪರಿಹಾರ ಇಲ್ಲ. ಇದಕ್ಕಿರುವಂತ ಪರಿಹಾರ ಕೆಂಪೇಗೌಡರು ಕೊಟ್ಟಂತ ಆ ಆಡಳಿತ ಸೂತ್ರವನ್ನು ಈ ದೇಶದಲ್ಲಿ ಅಳವಡಿಸುವುದು, ಕೀಳರಿಮೆಯನ್ನು ಬಿಟ್ಟು ಒಕ್ಕಲಿಗರು ನಾವೆಲ್ಲ ಒಂದು ಅಂತ ಹೇಳುವಂತ ಆ ದೊಡ್ಡ ಹೆಜ್ಜೆಯ ಕಡೆ ನಾವು ಹೋಗುವಂಥದ್ದು ಇದೆಲ್ಲದಕ್ಕೂ ಪರಿಹಾರ. ಜಾತಿ ಆಧಾರದಲ್ಲಿ ಅಲ್ಲ, ನೀತಿ ಆಧಾರದಲ್ಲಿ ಸಾಮಾಜಿಕ ಕೆಲಸಗಳಾಗಲಿ, ವ್ಯಾವಹಾರಿಕ ವ್ಯವಸ್ಥೆಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಲಾಭದ ದೃಷ್ಟಿಕೋನ ಮಾತ್ರ ಅಲ್ಲ, ಎಲ್ಲ ಸಮಾಜದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಆ ಸಮಾನವಾದಂತಹ ಹಕ್ಕುಗಳನ್ನು ಕೊಡುವಂತಹ ಕೆಲಸ ಕಾರ್ಯಗಳನ್ನು ಮಾಡಬೇಕು. ನಾನು ತಿಳ್ಕೊಂಡಾಗೆ ನಾನಂತೂ ನಿಶ್ಚಯ ಮಾಡಿದ್ದೇನೆ, ಈ ರಾಜ್ಯದಲ್ಲಿ ಯಾವ ಮೂಲೆಯಲ್ಲಿ ಕೆಂಪೇಗೌಡರ ಜಯಂತಿಯನ್ನು ಯಾವೇ ಆಚರಣೆ ಮಾಡಲಿ, ನನಗೆ ಆಹ್ವಾನ ಬಂದರೆ ಅದನ್ನು ಖಂಡಿತ ಸ್ವೀಕಾರ ಮಾಡ್ತೇನೆ. ಎಲ್ಲಿ ಬೇಕಾದರೂ ಹೋಗುವಂತಹ ಕೆಲಸ ಕಾರ್ಯಗಳನ್ನು ಮಾಡ್ತೇನೆ. ಅದಕ್ಕೆ ಯಾವುದೇ ಪಕ್ಷದ ಬ್ರ್ಯಾಂಡ್ ಹಾಕಿದ್ರು ನಮಗೇನು ಅಭ್ಯಂತರಗಳಿಲ್ಲ, ಅದಕ್ಕೆ ಯಾವುದೇ ಒಂದು ಸಂಘಟನೆಯ ಬ್ರ್ಯಾಂಡ್ ಹಾಕಿದ್ರು ನಮಗೇನು ಅಭ್ಯಂತರಗಳಿಲ್ಲ. ಆದ್ರೆ ಒಬ್ಬ ವಿಶ್ವ ಮಾನವ ಜಗತ್ತಿಗೂ ಕೊಟ್ಟಂತ ಸಂದೇಶವನ್ನ ಮತ್ತೆ ಪುನರುತ್ಥಾನ ಮಾಡುವಂತ ಕಾರ್ಯಕ್ರಮ, ಈ ರೀತಿಯ ಸಾಮಾಜಿಕ ಕಾರ್ಯಕ್ರಮದಲ್ಲಿ ನಾವೆಲ್ಲ ತಪ್ಪದೆ ಭಾಗವಹಿಸಬೇಕು. ನಮ್ಮ ಸಮಾಜದಲ್ಲಿ ಇವತ್ತು ಆಗುವಂತ ತೊಂದರೆಗಳಿಗೆ ಒಂದೇ ಒಂದು ಉತ್ತರ ಕೆಂಪೇಗೌಡರು ಕೊಟ್ಟಂತ ಆದರ್ಶಗಳು, ಕೆಂಪೇಗೌಡರು ಕೊಟ್ಟಂತ ವಿಚಾರಗಳು. ಅದಕ್ಕಾಗಿ ಅವರನ್ನ ಮತ್ತೆ ಮತ್ತೆ ಜ್ಞಾಪಿಸಿಕೊಳ್ಳೋಣ, ಮತ್ತೆ ಮತ್ತೆ ಅವರ ಕೆಲಸಗಳಲ್ಲಿ ಸ್ವಲ್ಪ ಭಾಗವನ್ನು ನಾವು ಮಾಡೋಣ, ಮತ್ತೆ ಮತ್ತೆ ನಮ್ಮ ಸಮಾಜದ ಸಂಘಟನೆಯನ್ನು ಬಲಪಡಿಸುವಂತಹ ಕೆಲಸ ಕಾರ್ಯಗಳನ್ನು ಮಾಡೋಣ. ಎಲ್ರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.
1: ಕೆಂಪೇಗೌಡರು ಜಾತಿ ಆಧಾರಿತ ಆಡಳಿತ ಯಾವತ್ತು ಮಾಡಲಿಲ್ಲ, ನೀತಿ ಆಧಾರಿತ ಆಡಳಿತ ಮಾಡಿದ್ರು. ನಾವೆಲ್ಲರೂ ನಾಡಿನ ಅಭಿವೃದ್ಧಿಕ್ಕಾಗಿ ಸಂಸ್ಕೃತ ನಾಡಬಹುದು ಕೆಂಪೇಗೌಡರ ಜಯಂತಿಯಲ್ಲಿ ಸಂತೋಷದ ಭಾಗವಹಿಸಲು ಅಂತ ಹೇಳಿ ಮಾತನಾಡಿದಂತಹ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀಯುತ ಡಿವಿ ಸದಾನಂದಗೌಡರಿಗೆ ಧನ್ಯವಾದಗಳು.
2: ಇದುವರೆಗೆ ಬೆಂಗಳೂರಿನಲ್ಲಿ ಹಮ್ಮಿಕೊಂಡ ನಾಡಪ್ರಭು ಕೆಂಪೇಗೌಡ ಅವರ 517ನೇ ಜಯಂತಿ ಕಾರ್ಯಕ್ರಮದ ಬಾನುಲಿ ವರದಿಯ ಭಾಗ 1 ಕೇಳಿದಿರಿ. ಹೊರಾಂಗಣ ಧ್ವನಿ ಮುದ್ರಣಕ್ಕೆ ತೆರಳಿ ಪ್ರಸಾರಕ್ಕೆ ಅಳವಡಿಸಿ ಕಾರ್ಯಕ್ರಮ ನಿರ್ಮಾಣ ಮಾಡಿದವರು ಡಾಕ್ಟರ್ SM ಸುಧಾಕರ್, ನಿರ್ಮಾಣ ಸಹಾಯ ಶಬಾನಾ ಬಾನು.
3: ಇದೀಗ ಕೇಳಿ ಬರೆಯ ಚಿತ್ರದ ಗೀತೆಯನ್ನು.

0: ಇದುವರೆಗೆ ದೊರೆ ಚಿತ್ರದ ಗೀತೆಯನ್ನು ಕೇಳಿದಿರಿ. ಆತ್ಮೀಯ ಕೇಳುವರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
1: ನಿಮ್ಮ ಆಕಾಶವಾಣಿ ಎಫ್ಎಂ 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
0: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದ ಕ್ಷಣಗಳು ಪ್ರಸಾರವಾಗಲಿದೆ.
2: ಆಕಾಶವಾಣಿ ಶ್ರೋತೃಗಳಿಗೆ ನಮಸ್ಕಾರ. ನಾನು ರವಿಕುಮಾರ್ ರವಿ, ಭದ್ರಾವತಿ ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಮಾತನಾಡುತ್ತಿದ್ದೇನೆ. ಭದ್ರಾವತಿಯ ವಿವಿಧ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ನಿಮ್ಮ ಪ್ರಕರಣಗಳಿಗೆ ಸುಲಭ ಮತ್ತು ಶಾಶ್ವತ ಪರಿಹಾರ ಬೇಕೇ? ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ. ಬರುವ ಜುಲೈ 11 ಎರಡನೇ ಶನಿವಾರ ರಾಷ್ಟ್ರೀಯ ಲೋಕಾದಾಲತ್ ಕಾರ್ಯಕ್ರಮ ಭದ್ರಾವತಿಯ ಎಲ್ಲಾ ನ್ಯಾಯಾಲಯಗಳಲ್ಲಿ ನಡೆಯಲಿದ್ದು, ಇಲ್ಲಿ ನಿಮ್ಮ ಸಿವಿಲ್, ರಾಜಿಯಾಗಬಲ್ಲ ಕ್ರಿಮಿನಲ್ ಪ್ರಕರಣಗಳು, ಬ್ಯಾಂಕ್ ಸಾಲ, ಆಸ್ತಿ ಪಾಲು ವಿಭಾಗ, ಕೌಟುಂಬಿಕ ಕಲಹ ಮತ್ತಿತರ ಪ್ರಕರಣಗಳನ್ನು ಪರಸ್ಪರ ಮಾತುಕತೆ ಮೂಲಕ ಉಚಿತವಾಗಿ ಬಗೆಹರಿಸಿಕೊಳ್ಳಬಹುದು. ಅಷ್ಟೇ ಅಲ್ಲ, ಇದೇ ಜುಲೈ 18 ಮೂರನೇ ಶನಿವಾರದಂದು ಚೆಕ್ ಬೌನ್ಸ್ ಪ್ರಕರಣಗಳನ್ನು ರಾಜಿ ಮೂಲಕ ಸುಲಭವಾಗಿ ವಿತ್ಯರ್ಥಪಡಿಸಿಕೊಳ್ಳಲು ವಿಶೇಷ ಲೋಕಾದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ದೀರ್ಘಕಾಲದ ಚೆಕ್ ಬೌನ್ಸ್ ವಿವಾದಗಳನ್ನು ನ್ಯಾಯಾಲಯದ ಶುಲ್ಕವಿಲ್ಲದೆ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳಲು ಅತ್ಯುತ್ತಮ ಅವಕಾಶವಿರುತ್ತದೆ. ಈ ಎರಡೂ ಲೋಕಾದಾಲತ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭದ್ರಾವತಿಯ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಅರ್ಹ ಪ್ರಕರಣಗಳನ್ನು ರಾಜಿ ಮೂಲಕ ಬಗೆಹರಿಸಿಕೊಂಡು ನಿಮ್ಮ ಅಮೂಲ್ಯ ಸಮಯ ಹಾಗೂ ಹಣ ಉಳಿತಾಯ ಮಾಡಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ವಕೀಲರು ಅಥವಾ ಭದ್ರಾವತಿ ನ್ಯಾಯಾಲಯದ ಆವರಣದಲ್ಲಿರುವ ತಾಲೂಕು ಕಾನೂನು ಸೇವಾ ಸಮಿತಿಯ ಕಚೇರಿಗೆ ಹಿಂದೆ ಸಂಪರ್ಕಿಸಿ.
3: ನೋಡು, ಇದೇನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಜುಲೈ 11 ವಿಶ್ವ ಜನಸಂಖ್ಯಾ ದಿನ. ಸುಖಿ ಕುಟುಂಬ ಹೊಂದಲು 18 ನಂತರವೇ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕು. 20 ನಂತರವೇ ಮೊದಲ ಗರ್ಭಧಾರಣೆಗೆ ಹೆಣ್ಣು ಮಕ್ಕಳು ಮಾನಸಿಕವಾಗಿ ದೈಹಿಕವಾಗಿ ಸಿದ್ಧರಾಗಿರುತ್ತಾರೆ. ತಾಯಿ ಮತ್ತು ಮಗುವಿನ ಯೋಗಕ್ಷೇಮಕ್ಕಾಗಿ ಮಕ್ಕಳ ನಡುವೆ ಅಂತರ ಇಡುವ ಬಗ್ಗೆಯೂ ಹೆಣ್ಣು ಮಕ್ಕಳಲ್ಲಿ ಜಾಗೃತಿ ಮೂಡಿಸಬೇಕು. ಆಗಲೇ ಸದೃಢ ಸಮಾಜದ ಪರಿಕಲ್ಪನೆ ಸಾಕಾರವಾಗುತ್ತದೆ. ಆರೋಗ್ಯವಂತ ತಾಯಿ, ಯೋಜಿತ ಕುಟುಂಬ, ಸುಖಿ ಕುಟುಂಬ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ರೈತ ಬಾಂಧವರೇ, ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ.

ಇದುವರೆಗೆ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಮೂಡಿಬಂತು.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ ಆಗ್ತಿದೆ 7:34. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.

0: ಸಲ್ಲಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರು ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲುಗೆ ಸಿರಿಗನ್ನಡ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನ್ಯೂಜಿಲೆಂಡ್ ಭೇಟಿ ಸಂಪನ್ನ. ಉಭಯ ದೇಶಗಳ ನಡುವೆ 5 ಒಪ್ಪಂದಗಳಿಗೆ ಸಹಿ. ಬೆಂಗಳೂರು ಹೈದರಾಬಾದ್ ನಡುವೆ ಬುಲೆಟ್ ರೈಲು ಯೋಜನೆಗೆ ಚಿಂತನೆ, ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್. ವಿಯೆಟ್ನಾಂನಲ್ಲಿ ಸ್ಪೀಡ್ ಬೋಟ್ ಮುಗಚಿ 15 ಮಂದಿ ಭಾರತೀಯರ ಸಾವು. ಫಿಫಾ ವಿಶ್ವಕಪ್ ಫುಟ್ಬಾಲ್ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ಇಂಗ್ಲೆಂಡ್ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ 2 ದಿನಗಳ ನ್ಯೂಜಿಲೆಂಡ್ ಭೇಟಿಯನ್ನು ಪೂರ್ಣಗೊಳಿಸಿ ಭಾರತಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. 4 ದಶಕಗಳಲ್ಲಿ ಭಾರತೀಯ ಪ್ರಧಾನಿಯೊಬ್ಬರು ನ್ಯೂಜಿಲೆಂಡ್ಗೆ ನೀಡಿದ ಮೊದಲ ಭೇಟಿ ಇದಾಗಿದ್ದು ದ್ವಿಪಕ್ಷೀಯ ಸಂಬಂಧಗಳಿಗೆ ಪ್ರಮುಖ ಉತ್ತೇಜನ ನೀಡಿದೆ. ಭೇಟಿಯ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರೊಂದಿಗೆ ಮಾತುಕತೆ ನಡೆಸಿದರು. ರಕ್ಷಣೆ, ಪ್ರವಾಸೋದ್ಯಮ, ಕ್ರೀಡೆ, ವಿಪತ್ತು ನಿರ್ವಹಣೆ, ಹೈನುಗಾರಿಕೆ ಮತ್ತು ಪಶುಸಂಗೋಪನೆ ಕ್ಷೇತ್ರಗಳು ಸೇರಿದಂತೆ 5 ತಿಳುವಳಿಕೆ ಒಪ್ಪಂದಗಳ ವಿನಿಮಯಕ್ಕೆ ಉಭಯ ನಾಯಕರು ಸಾಕ್ಷಿಯಾದರು. ಇದೇ ವೇಳೆ ಆಕ್ಲೆಂಡ್ನ ಸ್ಪಾರ್ಕ್ ಅರೇನಾದಲ್ಲಿ ನಡೆದ ಸಮುದಾಯ ಕಾರ್ಯಕ್ರಮದಲ್ಲಿ 10,000ಕ್ಕೂ ಹೆಚ್ಚು ಭಾರತೀಯ ಸಮುದಾಯದವರು ಭಾಗವಹಿಸಿದ್ದರು. ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಭಾರತವನ್ನು ವಿಶ್ವಾಸಾರ್ಹ ಸ್ನೇಹಿತ ಎಂದು ಬಣ್ಣಿಸಿದರು. ನ್ಯೂಜಿಲೆಂಡ್ನ ಪ್ರಗತಿಗೆ ಭಾರತೀಯ ಸಮುದಾಯದ ಕೊಡುಗೆಯನ್ನು ಶ್ಲಾಘಿಸಿದರು. ಈ ಭೇಟಿಯು ಭಾರತ ನ್ಯೂಜಿಲೆಂಡ್ ಸಂಬಂಧಗಳಲ್ಲಿ ಹೊಸ ಅಧ್ಯಾಯವನ್ನು ಬರೆದಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನ್ಯೂಜಿಲೆಂಡ್ನಲ್ಲಿರುವ ಭಾರತೀಯ ಸಮುದಾಯವು ಉಭಯ ದೇಶಗಳ ನಡುವಿನ ಬೆಳೆಯುತ್ತಿರುವ ಪಾಲುದಾರಿಕೆಗೆ ಪ್ರಮುಖ ಆಧಾರಸ್ತಂಭವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಆಕ್ಲೆಂಡ್ನಲ್ಲಿ ನಡೆದ ಸಮುದಾಯ ಕಾರ್ಯಕ್ರಮದಲ್ಲಿ ಭಾರತೀಯ ವಲಸಿಗರನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ ನ್ಯೂಜಿಲೆಂಡ್ ಸಂಬಂಧಗಳು, ಹಂಚಿಕೆಯ ನೆನಪುಗಳು, ನಿರಂತರ ಸ್ನೇಹ, ಸಾಮಾನ್ಯ ಮೌಲ್ಯಗಳು ಮತ್ತು ಉಜ್ವಲ ಭವಿಷ್ಯದ ಬದ್ದತೆಯ ಮೇಲೆ ನಿರ್ಮಿಸಲಾಗಿದೆ ಎಂದರು. ಹೊಸ ದಿಗಂತಗಳ ಕಡೆಗೆ ನೋಡುವ ನ್ಯೂಜಿಲೆಂಡ್ನ ಸಂಪ್ರದಾಯದಂತೆ ಎರಡೂ ದೇಶಗಳು ತಮ್ಮ ಮುಂದೆ ಅವಕಾಶಗಳ ಮುಕ್ತ ಸಮುದ್ರವನ್ನು ಹೊಂದಿವೆ ಮತ್ತು ಪಾಲುದಾರಿಕೆಯನ್ನು ಹೆಚ್ಚಿನ ಎತ್ತರಕ್ಕೆ ಕೊಂಡೊಯ್ಯಲು ಬದ್ದವಾಗಿದೆ ಎಂದು ತಿಳಿಸಿದರು. ಆಕ್ಲೆಂಡ್ನಿಂದ ವೆಲ್ಲಿಂಗ್ಟನ್ವರೆಗೆ ಮತ್ತು ಕ್ರೈಸ್ಟ್ ಚರ್ಚ್ನಿಂದ ಕ್ವೀನ್ಸ್ಟೌನ್ವರೆಗೆ ಭಾರತೀಯ ಸಮುದಾಯವು ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸಲು ಅಪಾರ ಕೊಡುಗೆ ನೀಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್, ಎರಡೂ ರಾಷ್ಟಗಳ ನಡುವೆ ಬೆಳೆಯುತ್ತಿರುವ ಕಾರ್ಯತಂತ್ರ ಮತ್ತು ಆರ್ಥಿಕ ಪಾಲುದಾರಿಕೆಯನ್ನು ಎತ್ತಿ ತೋರಿಸಿದರು. ಪ್ರಜಾಪ್ರಭುತ್ವದಲ್ಲಿ ಭಿನ್ನಾಭಿಪ್ರಾಯಗಳು ಸಹಜ, ಆದರೆ ಸಂವಿಧಾನ ಮತ್ತು ಸಾರ್ವಜನಿಕ ಕಲ್ಯಾಣಕ್ಕೆ ಬದ್ದತೆ ಇರಬೇಕು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಗಯಾದ ಬಿಹಾರ ಸಾರ್ವಜನಿಕ ಆಡಳಿತ ಮತ್ತು

0: ಗ್ರಾಮೀಣಾಭಿವೃದ್ದಿ ಸಂಸ್ಥೆಯಲ್ಲಿ 18ನೇ ಬಿಹಾರ ವಿಧಾನಸಭೆಯ ಸದಸ್ಯರಿಗೆ 2 ದಿನಗಳ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಶಾಸಕರು ತಮ್ಮ ಸಾಂವಿಧಾನಿಕ ಜವಾಬ್ದಾರಿಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಜ್ಜುಗೊಳಿಸುವ ಮೂಲಕ ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನು ಬಲಪಡಿಸುತ್ತಾರೆ ಎಂದರು. ಪ್ರಶ್ನೋತ್ತರ ಅವಧಿ, ಶೂನ್ಯವೇಳೆ ಮತ್ತು ವ್ಯವಹಾರ ಸಲಹಾ ಸಮಿತಿಯ ಮಹತ್ವವನ್ನು ಎತ್ತಿ ತೋರಿಸಿದ ಉಪರಾಷ್ಟಪತಿ, ಶಾಸಕಾಂಗ ಕಾರ್ಯವನ್ನು ಹೆಚ್ಚು ಪರಿಣಾಮಕಾರಿ, ಪಾರದರ್ಶಕ ಮತ್ತು ನಾಗರಿಕ ಕೇಂದ್ರವಾಗಿಸಲು ಕೃತಕ ಬುದ್ದಿಮತ್ತೆ, ನೈಸರ್ಗಿಕ ಭಾಷಾ ಸಂಸ್ಕರಣೆ ಮತ್ತು ನೇವಾನಂತಹ ಡಿಜಿಟಲ್ ಶಾಸಕಾಂಗ ಉಪಕ್ರಮಗಳಂತಹ ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವಂತೆ ಕರೆ ನೀಡಿದರು. ಬೆಂಗಳೂರು, ಪುಣೆ ಮತ್ತು ಚೆನ್ನೈಗೆ ಸಂಪರ್ಕಿಸುವ ಪ್ರಸ್ತಾವಿತ ಬುಲೆಟ್ ರೈಲು ಕಾರಿಡಾರ್ಗಳೊಂದಿಗೆ ಹೈದರಾಬಾದ್ ಅನ್ನು ಪ್ರಮುಖ ಹೈಸ್ಪೀಡ್ ರೈಲು ಕೇಂದ್ರವಾಗಿ ಅಭಿವೃದ್ದಿಪಡಿಸುವ ಯೋಜನೆಗಳನ್ನು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಪ್ರಕಟಿಸಿದ್ದಾರೆ. ಹೈದರಾಬಾದ್ನಲ್ಲಿ ಇಂದು ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಹೈಸ್ಪೀಡ್ ರೈಲು ಜಾಲವು ಪ್ರಯಾಣದ ಸಮಯವನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ ಮತ್ತು ದಕ್ಷಿಣ ಭಾರತದ ಪ್ರಮುಖ ಆರ್ಥಿಕ ಕೇಂದ್ರಗಳ ನಡುವಿನ ಸಂಪರ್ಕವನ್ನು ಬಲಪಡಿಸುತ್ತದೆ ಎಂದು ಹೇಳಿದರು. ಬಲವಾದ ದೇಶೀಯ ಚಿಪ್ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸಲು 315 ವಿಶ್ವವಿದ್ಯಾಲಯಗಳಲ್ಲಿ ಸೆಮಿಕಂಡಕ್ಟರ್ ವಿನ್ಯಾಸ ಪರಿಕರಗಳನ್ನು ಪರಿಚಯಿಸಲಾಗಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಜಿ ಕಿಶನ್ ರೆಡ್ಡಿ, ಕೇಂದ್ರ ಸರ್ಕಾರ ಬುಲೆಟ್ ರೈಲು ಯೋಜನೆಗಳಿಗಾಗಿ 5 ಟ್ರಿಲಿಯನ್ ರೂಪಾಯಿಗಳನ್ನು ಮೀಸಲಿಟ್ಟಿದೆ. ಸಿಕಂದರಾಬಾದ್ ಮತ್ತು ನಾಂಪಲ್ಲಿ ಸೇರಿದಂತೆ ತೆಲಂಗಾಣದ 42 ರೈಲು ನಿಲ್ದಾಣಗಳನ್ನು ಆಧುನೀಕರಿಸಲಾಗುತ್ತಿದೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪುಸ್ತಕಗಳು ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಯುವ ಪೀಳಿಗೆ ಗ್ರಂಥಾಲಯಗಳೊಂದಿಗೆ ಸಂಪರ್ಕ ಸಾಧಿಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮನವಿ ಮಾಡಿದ್ದಾರೆ. ನವದೆಹಲಿಯಲ್ಲಿ ಇಂದು ಜಯಪ್ರಕಾಶ್ ನಾರಾಯಣ್ ಸಾರ್ವಜನಿಕ ಗ್ರಂಥಾಲಯ ಉದ್ಘಾಟಿಸಿ ಮಾತನಾಡಿದ ಅವರು, ಲೋಕನಾಯಕ್ ಜಯಪ್ರಕಾಶ್ ನಾರಾಯಣ್ ಅವರು ದೇಶಕ್ಕೆ ಗಮನಾರ್ಹ ಕೊಡುಗೆ ನೀಡಿದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ, ಚಿಂತಕ ಮತ್ತು ರಾಷ್ಟೀಯ ನಾಯಕ ಎಂದು ಹೇಳಿದರು. ಆಧುನಿಕ ಶಿಕ್ಷಣದ ಜೊತೆಗೆ ಜನಸಾಮಾನ್ಯರಲ್ಲಿ ದೇಶದ ಸಂಸ್ಕೃತಿ ಮತ್ತು ಜ್ಞಾನವನ್ನು ಹರಡಲು ಪುಸ್ತಕಗಳು ಪ್ರಬಲ ಮಾಧ್ಯಮವಾಗಿದೆ ಎಂದರು. ರಾಷ್ಟ ನಿರ್ಮಾಣಕ್ಕೆ ಕೊಡುಗೆ ನೀಡುವ ಮತ್ತು ದೇಶಕ್ಕೆ ವೈಭವ ತರುವ ಎಲ್ಲಾ ಚಟುವಟಿಕೆಗಳು ಜ್ಞಾನದಲ್ಲಿ ಬೇರೂರಿವೆ. ಇದು ಆಚರಣೆಯಲ್ಲಿ ಅನುಷ್ಠಾನಕ್ಕೆ ಬಂದಾಗ ಬುದ್ದಿವಂತಿಕೆ ಮತ್ತು ವಿವೇಕವಾಗಿ ರೂಪಾಂತರಗೊಳ್ಳುತ್ತದೆ ಎಂದು ಸಚಿವ ಅಮಿತ್ ಶಾ ಹೇಳಿದರು. ಪ್ರಧಾನಮಂತ್ರಿ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ಯಮಗಳ ಯೋಜನೆಯಡಿ ದೇಶಾದ್ಯಂತ 2 ಲಕ್ಷಕ್ಕೂ ಹೆಚ್ಚು ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ಯಮಗಳಿಗೆ ಸಾಲ ಮಂಜೂರು ಮಾಡಲಾಗಿದೆ. ಈ ಯೋಜನೆಯು 20,300 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಯೋಜನಾ ಹೂಡಿಕೆಗಳನ್ನು ಬಳಸಿಕೊಳ್ಳುವ ಮೂಲಕ ಸುಮಾರು 11 ಲಕ್ಷ ನೇರ ಮತ್ತು ಪರೋಕ್ಷ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಿದೆ. ನವದೆಹಲಿಯಲ್ಲಿ ಇಂದು ನಡೆದ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವ ಚಿರಾಗ್ ಪಾಸ್ವಾನ್, ಈ ಸಾಧನೆಯು ದೇಶಾದ್ಯಂತ ಅಳೆಯಬಹುದಾದ ಫಲಿತಾಂಶಗಳಾಗಿ ರೂಪಾಂತರಗೊಳ್ಳುತ್ತಿದೆ ಎಂಬುದನ್ನು ತೋರಿಸುತ್ತಿದೆ ಎಂದು ಹೇಳಿದರು. ಎಲ್ಲಾ ಫಲಾನುಭವಿಗಳಲ್ಲಿ ಸುಮಾರು 44% ಮಹಿಳಾ ಉದ್ಯಮಿಗಳ ಭಾಗವಹಿಸುವಿಕೆಯು ವಿಕಸಿತ ಭಾರತದ ಮೂಲಾಧಾರವಾದ ಮಹಿಳಾ ನೇತೃತ್ವದ ಅಭಿವೃದ್ದಿಯ ನಿಜವಾದ ಮನೋಭಾವವನ್ನು ಪ್ರತಿಬಿಂಬಿಸುತ್ತದೆ ಎಂದು ಅವರು ತಿಳಿಸಿದ್ದಾರೆ. ವಿಯೆಟ್ನಾಂನ ಪುಕ್ವಾಕ್ ದ್ವೀಪದ ಬಳಿ ಇಂದು ಭಾರತೀಯ ಪ್ರವಾಸಿಗರನ್ನು ಕರೆದೊಯ್ಯುತ್ತಿದ್ದ ಸ್ಪೀಡ್ ಬೋಟ್ ಮಗುಚಿಬಿದ್ದಿದೆ. ಸ್ಥಳೀಯ ಮಾಧ್ಯಮ ವರದಿಗಳ ಪ್ರಕಾರ 15 ಮಂದಿ ಭಾರತೀಯರು ಸಾವನ್ನಪ್ಪಿರುವ ಶಂಕೆಯಿದ್ದು 21 ಜನರನ್ನು ರಕ್ಷಿಸಲಾಗಿದೆ. 32 ಭಾರತೀಯ ಪ್ರವಾಸಿಗರು ಮತ್ತು 4 ಸಿಬ್ಬಂದಿಯನ್ನ ಹೊತ್ತೊಯ್ಯುತ್ತಿದ್ದ ದೋಣಿ ಹಾನ್ ಮೇರಿ ರೋಟ್ ನೊಯ್ಗಿ ದ್ವೀಪದಿಂದ ಸುಮಾರು 400 ಮೀಟರ್ ದೂರದಲ್ಲಿ ಉರುಳಿಬಿದ್ದಿದ್ದು ರಕ್ಷಣಾ ಕಾರ್ಯಾಚರಣೆ ಆರಂಭವಾಗಿದೆ. ಪೀಡಿತ ಕುಟುಂಬಗಳಿಗೆ ಮಾಹಿತಿ ಮತ್ತು ಸಹಾಯವನ್ನು ಒದಗಿಸಲು ಹೋಚಿಮೆನ್ ನಗರದಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ನಿಯಂತ್ರಣ ಕೊಠಡಿಯಲ್ಲಿ ಸ್ಥಾಪಿಸಲಾಗಿದೆ. 8436281790 ಮತ್ತು 8433452014 ಸಂಪರ್ಕಿಸಬಹುದಾಗಿದೆ. ದುರಂತಕ್ಕೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ಗಾಯಾಳುಗಳು ಶೀಘ್ರವಾಗಿ ಮತ್ತು ಸಂಪೂರ್ಣವಾಗಿ ಚೇತರಿಸಿಕೊಳ್ಳಲಿ ಎಂದು ಹಾರೈಸಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಮೂರನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ತಂಡ

0: ಇಂಗ್ಲೆಂಡ್ ವಿರುದ್ದ ಸೆಣಸಲಿದೆ. ಮಿಯಾಮಿ ಕ್ರೀಡಾಂಗಣದಲ್ಲಿ ಪಂದ್ಯ ನಡೆಯಲಿದ್ದು ಭಾರತೀಯ ಕಾಲಮಾನ ಮಧ್ಯರಾತ್ರಿ 2:30 ಆರಂಭವಾಗಲಿದೆ. ಅರ್ಜೆಂಟೀನಾ ಸ್ವಿಟ್ಜರ್ಲ್ಯಾಂಡ್ ನಡುವಿನ ಮತ್ತೊಂದು ಕ್ವಾರ್ಟರ್ ಫೈನಲ್ ಪಂದ್ಯ ಭಾರತೀಯ ಕಾಲಮಾನ ನಾಳೆ ಬೆಳಗ್ಗೆ 6:30 ಕಾನ್ಸಸ್ ಸಿಟಿ ಕ್ರೀಡಾಂಗಣದಲ್ಲಿ ಆರಂಭವಾಗಲಿದೆ. ಸ್ಪೇನ್ ಮತ್ತು ಫ್ರಾನ್ಸ್ ತಂಡಗಳು ಸೆಮಿಫೈನಲ್ನಲ್ಲಿ ಈಗಾಗಲೇ ತಮ್ಮ ಸ್ಥಾನಗಳನ್ನು ಕಾಯ್ದಿರಿಸಿವೆ. ಬೆಲ್ಜಿಯಂ ವಿರುದ್ದ ಸ್ಪೇನ್ 2-1 ರೋಮಾಂಚಕ ಜಯ ಸಾಧಿಸಿ ಮುನ್ನಡೆ ಸಾಧಿಸಿದರೆ ಮೊರಾಕೊ ವಿರುದ್ದ ಫ್ರಾನ್ಸ್ 2-0 ಅಂತರದ ಗೆಲುವು ಸಾಧಿಸಿ ಮುನ್ನಡೆ ಸಾಧಿಸಿದೆ. ಇಂಗ್ಲೆಂಡ್ನ ಸೌತಂಪ್ಟನ್ ರೋಸ್ ಬೌಲ್ ಕ್ರೀಡಾಂಗಣದಲ್ಲಿ ಇಂದು ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ ಕೊನೆಯ ಪಂದ್ಯ ನಡೆಯುತ್ತಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಇಂಗ್ಲೆಂಡ್ 1.4 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 8 ರನ್ ಮಾಡಿ ಆಡುತ್ತಿದೆ. ಈಗಾಗಲೇ 3-0 ಅಂತರದಿಂದ ಸರಣಿಯನ್ನ ಇಂಗ್ಲೆಂಡ್ ವಶಪಡಿಸಿಕೊಂಡಿದೆ. ಒಂದು ಪಂದ್ಯ ಮಳೆಯಿಂದಾಗಿ ರದ್ದಾಗಿತ್ತು. ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಮಹಿಳಾ ಟೆಸ್ಟ್ ಕ್ರಿಕೆಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತ 285 ರನ್ ಗಳಿಸಿದೆ. ಮೊದಲ ಇನ್ನಿಂಗ್ಸ್ನಲ್ಲಿ ಇಂಗ್ಲೆಂಡ್ ಮಹಿಳಾ ತಂಡ 120 ರನ್ ಗಳಿಸಿದೆ. ಈ ಮೂಲಕ ಇಂಗ್ಲೆಂಡ್ 115 ರನ್ಗಳ ಹಿನ್ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನ್ಯೂಜಿಲೆಂಡ್ ಭೇಟಿ ಸಂಪನ್ನ. ಉಭಯ ದೇಶಗಳ ನಡುವೆ 5 ಒಪ್ಪಂದಗಳಿಗೆ ಸಹಿ. ಬೆಂಗಳೂರು ಹೈದರಾಬಾದ್ ನಡುವೆ ಬುಲೆಟ್ ರೈಲು ಯೋಜನೆಗೆ ಚಿಂತನೆ, ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್. ವಿಯೆಟ್ನಾಂನಲ್ಲಿ ಸ್ಪೀಡ್ ಬೋಟ್ ಮಗಚಿ 15 ಮಂದಿ ಭಾರತೀಯರ ಸಾವು. ಫಿಫಾ ವಿಶ್ವಕಪ್ ಫುಟ್ಬಾಲ್ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ನಾರ್ವೆ ಇಂಗ್ಲೆಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಈಗ ಸಮಾಚಾರ ದರ್ಶನ.
2: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ನಾಡಹಬ್ಬ ದಸರಾ ಆಚರಣೆಯ ಸಂಬಂಧ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಭೆ, ವ್ಯವಸ್ಥಿತ ರೂಪುರೇಷೆ ಸಿದ್ಧಪಡಿಸಲು ಅಧಿಕಾರಿಗಳಿಗೆ ಸೂಚನೆ. ಲೋಕಭವನದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ವತಿಯಿಂದ ವಿದ್ಯಾರ್ಥಿಗಳಿಗೆ ರಾಜ್ಯ ಪುರಸ್ಕಾರ ಪ್ರದಾನ. ಕೆಜಿಎಫ್ ನಗರದಲ್ಲಿ ನಾಳೆ ಅಲ್ಟ್ರಾ ಮ್ಯಾರಥಾನ್ ಆಯೋಜನೆ. ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಕುರಿತಂತೆ ಉನ್ನತ ಅಧಿಕಾರಿಗಳಿಂದ ಪರಾಮರ್ಶೆ. ನಾಡಹಬ್ಬ ದಸರಾ 2026 ಆಚರಣೆಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ವಿಧಾನಸೌಧದಲ್ಲಿ ಉನ್ನತ ಮಟ್ಟದ ಪೂರ್ವಭಾವಿ ಸಭೆ ಜರುಗಿತು. ದಸರಾ ಮಹೋತ್ಸವವನ್ನು ಯಶಸ್ವಿಯಾಗಿ ಮತ್ತು ವ್ಯವಸ್ಥಿತವಾಗಿ ಆಚರಿಸುವ ಬಗ್ಗೆ ರೂಪುರೇಷೆಗಳನ್ನು ಸಿದ್ದಪಡಿಸಲು ಸಭೆಯಲ್ಲಿ ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ರಾಜ್ಯದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಜಗತ್ತಿಗೆ ಪರಿಚಯಿಸುವ ಮಹೋತ್ಸವ ಇದಾಗಿದ್ದು, ಸಂಪ್ರದಾಯಗಳಿಗೆ ಅನುಗುಣವಾಗಿ ಅಂತಾರಾಷ್ಟೀಯ ಗುಣಮಟ್ಟದಲ್ಲಿ ಕಾರ್ಯಕ್ರಮ ರೂಪಿಸಬೇಕು ಮತ್ತು ಶಕ್ತಿ ಯೋಜನೆ ಜಾರಿ ಬಳಿಕ ಪ್ರವಾಸಿಗರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆಯಾಗಿದ್ದು, ಈ ಹಿನ್ನೆಲೆಯಲ್ಲಿ ಅಗತ್ಯ ಮೂಲಸೌಕರ್ಯ ಬಲಪಡಿಸಬೇಕು ಎಂದು ಮುಖ್ಯಮಂತ್ರಿ ನಿರ್ದೇಶನ ನೀಡಿದರು. ಬೆಂಗಳೂರಿನ ಲೋಕಭವನದ ಗಾಜಿನ ಮನೆಯ ಆವರಣದಲ್ಲಿ ಏರ್ಪಡಿಸಲಾಗಿದ್ದಂತಹ ಸಮಾರಂಭದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಪುರಸ್ಕಾರಗಳನ್ನು ಪ್ರದಾನ ಮಾಡಲಾಯಿತು. 2024ನೇ ಸಾಲಿಗಾಗಿ 10,106 ವಿದ್ಯಾರ್ಥಿಗಳಿಗೆ ಚತುರ್ಥ ಚರಣ್ ಕಬ್ಸ್, ಹಿರಕ್, ಪಂಕ್, ಬುಲ್ಬುಲ್ಸ್ ರಾಜ್ಯ ಪುರಸ್ಕಾರಗಳನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್, ಭಾರತದ ಭವಿಷ್ಯ ನಿರ್ಮಿಸುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ದೊಡ್ಡದು. ವಿದ್ಯಾರ್ಥಿಗಳು ಶಕ್ತಿಯುತರಾದಾಗ ಮಾತ್ರ ದೇಶ ಬಲಿಷ್ಠವಾಗುತ್ತದೆ. ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳಿಗೆ ಜೀವನ ರೂಪಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದು ಹೇಳಿದರು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಮುಖ್ಯ ಆಯುಕ್ತ ಡಾ ಪಿಜಿಆರ್ ಸಿಂಧ್ಯಾ ಮಾತನಾಡಿ, ಪ್ರತಿ ವರ್ಷ ವಾರ್ಷಿಕ ಪುರಸ್ಕಾರ ಪ್ರದಾನ ಸಮಾರಂಭವನ್ನು ಲೋಕಭವನದಲ್ಲಿ ನಡೆಸುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದರು. ಸಮಾರಂಭದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಉಪಾಧ್ಯಕ್ಷ ಕೊಂಡಜ್ಜಿ ಷಣ್ಮುಖಪ್ಪ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕೆಜಿಎಫ್ ನಗರದಲ್ಲಿ ಜಿಲ್ಲಾಡಳಿತ ಮತ್ತು ಬೆಸ್ಟ್ ಸಂಸ್ಥೆಯ ಜಂಟಿ ಆಶ್ರಯದಲ್ಲಿ ನಾಳೆ ಕೆಜಿಎಫ್ ಅಲ್ಟ್ರಾ ಮ್ಯಾರಥಾನ್ ಹಮ್ಮಿಕೊಳ್ಳಲಾಗಿದೆ. ಈ ಕ್ರೀಡಾಕೂಟದಲ್ಲಿ ರಾಜ್ಯ ಹಾಗೂ ರಾಷ್ಟಮಟ್ಟದ ಖ್ಯಾತ ಕ್ರೀಡಾಪಟುಗಳು ಪಾಲ್ಗೊಳ್ಳಲಿದ್ದಾರೆ ಎಂದು ಮ್ಯಾರಥಾನ್ ಸಂಘಟಕ ಕಮಲನಾಥನ್ ತಿಳಿಸಿದ್ದಾರೆ. ಸುಮಾರು 1,500ಕ್ಕೂ ಹೆಚ್ಚು ಮಂದಿ ಈ ಓಟದಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದ್ದು, ಸ್ಥಳೀಯ ಯುವಕರು ಮುಂಬರುವ ದಿನಗಳಲ್ಲಿ ಇಂತಹ ಕ್ರೀಡೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲು ಇದು ಪ್ರೇರಣೆಯಾಗಲಿದೆ ಎಂದು ಅವರು ಹೇಳಿದ್ದಾರೆ. ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಸುಗಮವಾಗಿ ಸಾಗುತ್ತಿದ್ದು, ಯೋಜನೆಗಳ ಪರಿಣಾಮಕಾರಿ ಜಾರಿಗಾಗಿ ರಾಜ್ಯ ಸರ್ಕಾರದೊಂದಿಗೆ ನಿರಂತರ ಸಹಕಾರ ಮುಂದುವರಿಸಲಾಗುವುದು ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಉನ್ನತ ಮಟ್ಟದ

0: ಅಧಿಕಾರಿಗಳ ತಂಡ ತಿಳಿಸಿದೆ. ಕೇಂದ್ರ ಗ್ರಾಮೀಣಾಭಿವೃದ್ದಿ ಸಚಿವಾಲಯದ ಉಪಮಹಾನಿರ್ದೇಶಕರು ಹಾಗೂ ಸಂಖ್ಯಾಶಾಸ್ತ್ರ ಸಲಹೆಗಾರರಾದಂತಹ ಅಲ್ತಾಫ್ ಹುಸೇನ್ ಹಾಜಿ ನೇತೃತ್ವದ ತಂಡ ರಾಜ್ಯಕ್ಕೆ ಭೇಟಿ ನೀಡಿದ್ದು ಹಿರಿಯ ಅಧಿಕಾರಿಗಳೊಂದಿಗೆ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಯೋಜನೆಯ ಅನುಷ್ಠಾನದ ಪ್ರಗತಿ ಪರಿಶೀಲಿಸಿತು. ಸಭೆಯಲ್ಲಿ ರಾಜ್ಯದಲ್ಲಿ ಯೋಜನೆಯ ಅನುಷ್ಠಾನ ನಿಗದಿತ ವೇಳಾಪಟ್ಟಿಯಂತೆ ಪ್ರಗತಿಯಲ್ಲಿದ್ದು ಯಾವುದೇ ಪ್ರಮುಖ ಅಡಚಣೆಗಳಿಲ್ಲ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಬಳಿಕ ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಗ್ರಾಮೀಣ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ, ರಾಷ್ಟೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಹಾಗೂ ರಾಷ್ಟೀಯ ಸಾಮಾಜಿಕ ಸಹಾಯ ಕಾರ್ಯಕ್ರಮ ಸೇರಿದಂತೆ ವಿವಿಧ ಕೇಂದ್ರ ಪುರಸ್ಕೃತ ಯೋಜನೆಗಳ ಅನುಷ್ಠಾನ ಕುರಿತು ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸಮಗ್ರ ಪರಿಶೀಲನಾ ಸಭೆ ನಡೆಸಲಾಯಿತು. ಮುಂಬರುವ ದಿನಗಳಲ್ಲಿ ನಮ್ಮದೇ ಬಾಹ್ಯಾಕಾಶ ನೌಕೆ ಭಾರತದ ಮಣ್ಣಿನಿಂದಲೇ ಮಿಷನ್ ಗಗನಯಾನ ಆರಂಭವಾಗಲಿದೆ ಎಂದು ಗಗನಯಾತ್ರಿ ಶುಭಾಂಶು ಶುಕ್ಲಾ ತಿಳಿಸಿದ್ದಾರೆ. ಬೆಂಗಳೂರಿನ ನೆಹರು ತಾರಾಲಯದಲ್ಲಿ ತಮ್ಮ ದ ಸೆಕೆಂಡ್ ಆರ್ಬಿಟ್ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಪ್ರತಿಯೊಬ್ಬ ವ್ಯಕ್ತಿಯ ಸಾಧನೆ ತರಗತಿಯ ಕೋಣೆಯಿಂದಲೇ ಆರಂಭವಾಗುವುದು ಎಂದು ಹೇಳಿದ್ದಾರೆ. ತಮ್ಮ ಈ ಸಾಧನೆಗೆ ಕಾರಣವಾದ ಇಸ್ರೋ ಹಾಗೂ ಭಾರತೀಯ ವಾಯುಪಡೆಗೆ ಅವರು ಧನ್ಯವಾದ ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ತಾವು ಪ್ರೇಕ್ಷಕರ ಸಾಲಿನಲ್ಲಿ ಕುಳಿತು ಬಾಹ್ಯಾಕಾಶದ ಅನುಭವವನ್ನು ಕೇಳುವಂತಾಗಲಿ ಎಂದು ತಿಳಿಸಿದ್ದಾರೆ. ಈ ಪುಸ್ತಕ ಕೇವಲ ಬಾಹ್ಯಾಕಾಶ ಮಿಷನ್ಗೆ ಮಾತ್ರ ಸೀಮಿತವಾಗಿಲ್ಲ, ಇದು ತರಗತಿಯ ಕೋಣೆಯಿಂದ ಬಾಹ್ಯಾಕಾಶ ಹೊರಗಿನ ಪ್ರಯಾಣದ ಬಗ್ಗೆ ಮಾತನಾಡುವ ಪುಸ್ತಕವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: ಐ ವುಡ್ ಆಲ್ಸೋ ಲೈಕ್ ಟು ಥ್ಯಾಂಕ್ ಇಸ್ರೋ ಅಂಡ್ ಆಲ್ ದಿ ಪೀಪಲ್ ಹೂ ಆರ್ ರೆಪ್ರೆಸೆಂಟಿಂಗ್ ಇಸ್ರೋ. ಐ ಆಮ್ ಆಲ್ಸೋ ರೆಪ್ರೆಸೆಂಟಿಂಗ್ ಇಸ್ರೋ ಸ್ಟ್ಯಾಂಡಿಂಗ್ ಹಿಯರ್ ಇನ್ ಫ್ರಂಟ್ ಆಫ್ ಯು. ಇಸ್ರೋ ಹ್ಯಾಸ್ ಆಲ್ವೇಸ್ ಬೀನ್ ಅ ಶೈನಿಂಗ್ ಸ್ಟಾರ್ ಫಾರ್ ಅವರ್ ನೇಷನ್. ಮಿಷನ್ ಆಫ್ಟರ್ ಮಿಷನ್, ಇಟ್ ಇಸ್ ನಾಟ್ ಜಸ್ಟ್ ಡಿಮಾನ್ಸ್ಟ್ರೇಟೆಡ್ ಟೆಕ್ನಿಕಲ್ ಅಚೀವ್ಮೆಂಟ್ಸ್, ಇಟ್ ಹ್ಯಾಸ್ ಬೀನ್ ಅ ಸಿಂಬಲ್ ಆಫ್ ಹೋಪ್, ಸಿಂಬಲ್ ಆಫ್ aspiration for the entire nation repeatedly. And whatever you see, the my mission, me going to space, all of that, none of that was possible without the huge team working in the background to make it possible.
0: ಇದೇ ವೇಳೆ ಅಂತರಿಕ್ಷದ ಬಗ್ಗೆ ತಮ್ಮ ಅನುಭವವನ್ನು ಹಂಚಿಕೊಂಡ ಗಗನಯಾತ್ರಿ ಪ್ರಶಾಂತ್ ಬಿ ನಾಯರ್, ಇಂದಿನ ಮಕ್ಕಳು ಕೃತಕ ಬುದ್ದಿಮತ್ತೆಯಿಂದ ತಾಯಿ ಮಾಡುವ ಅಡುಗೆಯ ರುಚಿಯನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟರು. ಶುಭಾಂಶು ಶುಕ್ಲಾ ಅವರು ಈ ಪುಸ್ತಕದಲ್ಲಿ ಇಡೀ ಭೂಮಿಯನ್ನು ಪ್ರತಿನಿಧಿಸಿರುವ ಬಗ್ಗೆ ಉಲ್ಲೇಖಿಸಿದ್ದಾರೆ. ಇಡೀ ಭೂಮಿ ಇಂದು ಸೂರ್ಯನ ಸುತ್ತ 31 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದ್ದು ವಾಸ್ತವವಾಗಿ ನಾವೆಲ್ಲರೂ ಈಗಾಗಲೇ ಗಗನಯಾತ್ರಿಗಳೇ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: Okay, that I've joined the wrong degree, I've joined this thing, oh, I wish I was there. You're perfectly where you are. 1.8 billion people, out of that, 1.4 billion, that is, you're born in this great country. Out of that, you are in this great city of Bangalore. And out of that, imagine you are the chosen you to be sitting in front of this galaxy of stars out here. How lucky are you? You are already ahead of the curve.
0: ದೇಶದಲ್ಲಿ ಸ್ವಚ್ಛ ಭಾರತ ಎನ್ನುವುದು ಇಂದು ಸಾರ್ವಜನಿಕರ ಅಭಿಯಾನವಾಗಿ ಬದಲಾಗಿದೆ ಎಂದು ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ ಮತ್ತು ಪ್ರವಾಸೋದ್ಯಮ ಖಾತೆ ರಾಜ್ಯ ಸಚಿವ ಸುರೇಶ್ ಗೋಪಿ ಅಭಿಪ್ರಾಯಪಟ್ಟಿದ್ದಾರೆ. ಮಂಗಳೂರಿನ ಎಂಆರ್ಪಿಎಲ್ ಮತ್ತು ರಾಮಕೃಷ್ಣ ಮಠದ ನೇತೃತ್ವದಲ್ಲಿ ಸ್ವಚ್ಛತಾ ಅಭಿಯಾನದ ಅಂಗವಾಗಿ ಕದ್ರಿ ಉದ್ಯಾನವನದ ಪರಿಸರದಲ್ಲಿ ವಿಶೇಷ ಸ್ವಚ್ಛತಾ ಶ್ರಮದಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ವಿಶ್ವಕ್ಕೆ ಸ್ವಚ್ಛ ಸುಂದರ ಭಾರತವನ್ನು ನೀಡುವುದು ಪ್ರಧಾನಿ ನರೇಂದ್ರ ಮೋದಿಯವರ ಉದ್ದೇಶವಾಗಿದೆ ಎಂದು ತಿಳಿಸಿದ್ದಾರೆ. ಸಾರ್ವಜನಿಕರ ಪಾಲುದಾರಿಕೆ ಇಲ್ಲದಿದ್ದರೆ ಸ್ವಚ್ಛತೆ ಸಾಧ್ಯವಿಲ್ಲ, ಹೀಗಾಗಿ ಸ್ವಚ್ಛತೆ ಕಾಪಾಡುವುದು ಸಾರ್ವಜನಿಕರ ಕರ್ತವ್ಯ ಮತ್ತು ಜವಾಬ್ದಾರಿ ಎಂದು ಅವರು ಹೇಳಿದ್ದಾರೆ. ಗೃಹಜ್ಯೋತಿ ಫಲಾನುಭವಿಗಳ ಮನೆ ಮನೆ ಪರಿಶೀಲನೆ ಕಾರ್ಯಕ್ಕೆ ಬೆಸ್ಕಾಂ ಮೀಟರ್ ರೀಡರ್ಗಳು ನಿಯೋಜನೆಗೊಂಡಿರುವುದರಿಂದ ಜುಲೈ ತಿಂಗಳ ನಿಯಮಿತ ಮೀಟರ್ ರೀಡಿಂಗ್ ಇರುವುದಿಲ್ಲ ಎಂದು ಬೆಸ್ಕಾಂ ಪ್ರಕಟಣೆ ಸ್ಪಷ್ಟಪಡಿಸಿದೆ. ಜುಲೈ ತಿಂಗಳ ಬಿಲ್ಲಿಂಗ್ ಅವಧಿಯಲ್ಲಿ ಗ್ರಾಹಕರಿಗೆ ಕಳೆದ 3 ತಿಂಗಳ ಸರಾಸರಿ ವಿದ್ಯುತ್ ಬಳಕೆ ಆಧಾರದ ಮೇಲೆ ಸರಾಸರಿ ಬಿಲ್ ನೀಡಲಾಗುವುದು ಎಂದು ತಿಳಿಸಿದೆ. ಆದರೆ ಎಚ್ಟಿ ಗ್ರಾಹಕರು 40 HP ಮತ್ತು ಅದಕ್ಕಿಂತ ಹೆಚ್ಚಿನ ಮಂಜೂರಾದ ಲೋಡ್ ಹೊಂದಿರುವ ಲೋ ಟೆನ್ಷನ್ ಗ್ರಾಹಕರು, ಸೋಲಾರ್ ರೂಫ್ಟಾಪ್ ಗ್ರಾಹಕರು ಮತ್ತು ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಪಡೆದಿರುವ ಗ್ರಾಹಕರಿಗೆ ನೈಜ ಮೀಟರ್ ರೀಡಿಂಗ್ ಆಧಾರದ ಮೇಲೆ ಬಿಲ್ ನೀಡಲಾಗುವುದು ಎಂದು ಬೆಸ್ಕಾಂ ಸ್ಪಷ್ಟಪಡಿಸಿದೆ. ಕರ್ನಾಟಕ ವಿಶ್ವಬ್ಯಾಂಕ್ನ ಮೇಲ್ಮಧ್ಯಮ ಆದಾಯದ ಮಿತಿಯನ್ನು ದಾಟಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇದು ರಾಜ್ಯದ ಉದ್ಯಮಿಗಳು, ರೈತರು, ಕಾರ್ಮಿಕರು, ಮಹಿಳೆಯರು ಮತ್ತು ಯುವಕರ ಸಾಮೂಹಿಕ ಪ್ರಯತ್ನಗಳನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಈ ಐತಿಹಾಸಿಕ ಸಾಧನೆಗೆ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಕಾರಣವಾಗಿದ್ದು, ಗ್ಯಾರಂಟಿ ಯೋಜನೆಗಳಿಂದ ಗೃಹ ಆದಾಯ ಹೆಚ್ಚಳವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಜನರು ಅಭಿವೃದ್ದಿ ಹೊಂದಿದಾಗ ಆರ್ಥಿಕತೆಯು ಅಭಿವೃದ್ದಿ ಹೊಂದಲು ಸಾಧ್ಯ ಎಂಬುದನ್ನು ಕರ್ನಾಟಕ ತೋರಿಸಿಕೊಟ್ಟಿದೆ ಎಂದು ತಿಳಿಸಿದ್ದಾರೆ. ಅಧಿಕಾರಿಗಳು ಪ್ರಕೃತಿ ವಿಕೋಪವನ್ನು ಸಮರ್ಥವಾಗಿ ನಿಭಾಯಿಸುವಂತೆ

ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚಿಸಿದ್ದಾರೆ. ಕಲಬುರಗಿಯಲ್ಲಿ ನಡೆದ ಕಂದಾಯ ವಿಭಾಗದ ವಿವಿಧ ಇಲಾಖೆಗಳ ಹಾಗೂ ಪ್ರಕೃತಿ ವಿಕೋಪಗಳ ನಿರ್ವಹಣೆ ಕುರಿತ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು, ಬರಗಾಲ ಎದುರಾಗುವ ಹಿನ್ನೆಲೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಜನರು ಉದ್ಯೋಗಕ್ಕಾಗಿ ಮಹಾನಗರಗಳಿಗೆ ಗುಳೆ ಹೋಗುವ ಪ್ರಮಾಣ ಹೆಚ್ಚಿದೆ. ಲಭ್ಯ ಅನುದಾನ ಮತ್ತು ಯೋಜನೆಗಳನ್ನು ಬಳಸಿಕೊಂಡು ಜನರಿಗೆ

ಕಡಿಮೆ ಮಳೆಯಾಗಿದೆ. ಈವರೆಗೆ ಶೇಕಡ 38% ಪ್ರದೇಶಗಳಲ್ಲಿ ಮಾತ್ರ ಬೀಜ ಬಿತ್ತನೆಯಾಗಿದೆ. ಅಧಿಕಾರಿಗಳು ಈ ಕುರಿತು ಗಂಭೀರ ಚಿಂತನೆ ನಡೆಸಿ ಯೋಜನೆ ರೂಪಿಸಬೇಕು ಎಂದು ತಿಳಿಸಿದ್ದಾರೆ. ರಾಜ್ಯದ ಪ್ರತಿ ತಾಲೂಕಿಗೆ ಒಬ್ಬರಂತೆ ಹಿರಿಯ ಕೆಎಸ್ ಅಧಿಕಾರಿಗಳನ್ನು ತಾಲೂಕು ಉಸ್ತುವಾರಿ ಅಧಿಕಾರಿಗಳೆಂದು ನೇಮಕ ಮಾಡಲಾಗಿದೆ. ಬರ ನಿರ್ವಹಣೆಗೆ ಅವರ ಸೇವೆಯನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಇದೇ ವೇಳೆ ಕಲಬುರಗಿ ಕಂದಾಯ ವಿಭಾಗದಲ್ಲಿ ಬಾಕಿ ಉಳಿದಿರುವ 223,190 ಈ ಪೌತಿ ಪ್ರಕರಣಗಳನ್ನು ಕಾಲಮಿತಿಯ ಒಳಗೆ ಇತ್ಯರ್ಥಗೊಳಿಸುವಂತೆ ಪರಮೇಶ್ವರ್ ಸೂಚಿಸಿದ್ದಾರೆ. ವಿಜಯನಗರ, ಕಲಬುರಗಿ, ಬೀದರ್ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಈ ಪೌತಿ ಪ್ರಕರಣಗಳು ಬಾಕಿ ಉಳಿದಿದ್ದು ಆದ್ಯತೆಯ ಮೇರೆಗೆ 2 ತಿಂಗಳ ಒಳಗಾಗಿ ಪೂರ್ಣಗೊಳಿಸಬೇಕು ಎಂದು ತಿಳಿಸಿದ್ದಾರೆ. ಬೆಂಗಳೂರಿನ ಆಚೆಗೂ ಬೆಂಗಳೂರಿನಂತಹ ನಗರಗಳನ್ನು ನಿರ್ಮಿಸಲು ಸರ್ಕಾರ ಮುಂದಾಗಿದೆ. 2 ಹಾಗೂ 3ನೇ ಹಂತದ ನಗರಗಳಿಗೆ ಎಲ್ಲಾ ರೀತಿಯ ಮೂಲ ಸೌಕರ್ಯಗಳನ್ನು ಒದಗಿಸಲು ಸರ್ಕಾರ ಬದ್ದವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಟಾರ್ಗೆಟ್ ಇಂಡಿಯಾ ಕಾರ್ಯಕ್ರಮದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರಿನ ಮೂಲ ಸೌಕರ್ಯ ಅಭಿವೃದ್ದಿಗೆ 1.5 ಲಕ್ಷ ಕೋಟಿ ವೆಚ್ಚ ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪ್ರತಿಭಾನ್ವಿತ ಮಾನವ ಸಂಪನ್ಮೂಲಗಳು ಇದ್ದು ಪ್ರತಿ ವರ್ಷ 1,50,000 ಎಂಜಿನಿಯರ್ಗಳು ಹೊರಬರುತ್ತಿದ್ದಾರೆ. ಹಾಗಾಗಿ ರಾಜ್ಯಕ್ಕೆ ಬಂದಿರುವ ಕಂಪನಿಗಳು ಇಲ್ಲಿನ ಸಾಮರ್ಥ್ಯ ಮತ್ತು ಪ್ರತಿಭೆ ಬಗ್ಗೆ ಅರಿತಿರುವುದಾಗಿ ಹೇಳಿದ್ದಾರೆ. 2029ರ ಒಳಗೆ 500 GCCಗಳನ್ನು ಆಕರ್ಷಿಸುವ, 3,05,000 ಗುಣಮಟ್ಟ ಉದ್ಯೋಗ ಸೃಷ್ಟಿಸುವ ಹಾಗೂ 4.76 ಲಕ್ಷ ಕೋಟಿ ಮೊತ್ತದ ಆರ್ಥಿಕ ಉತ್ಪಾದನೆಯ ಗುರಿ ಸಾಧಿಸಲು ಸರ್ಕಾರ ಬದ್ದವಾಗಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸಂವಾದದಲ್ಲಿ ಪಾಲ್ಗೊಂಡು ಮಾತನಾಡಿದ ಗೃಹ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ, ಜಿಸಿಸಿಗಳು ಕೇವಲ ಸೇವಾ ವಿತರಣಾ ಕೇಂದ್ರಗಳಷ್ಟೇ ಅಲ್ಲದೆ ಕೃತಕ ಬುದ್ದಿಮತ್ತೆ, ಸಂಶೋಧನೆ ಮತ್ತು ಅಭಿವೃದ್ದಿ ಹಾಗೂ ಉತ್ಪನ್ನ ನಾವೀನ್ಯತೆಯ ಜಾಗತಿಕ ಕೇಂದ್ರಗಳಾಗಿ ಬೆಳೆಯುತ್ತಿವೆ ಎಂದು ಶ್ಲಾಘಿಸಿದ್ದಾರೆ. ರಾಜ್ಯದಲ್ಲಿ ಮತಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಯುತ್ತಿದ್ದು 80.85% ಅರ್ಜಿ ವಿತರಣೆ ಆಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಎಲ್ಒಗಳು ಗುಂಪು ಗುಂಪಾಗಿ ಎಸ್ಐಆರ್ ನಡೆಸದಂತೆ ಸೂಚನೆ ನೀಡಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ 92% ಮ್ಯಾಪಿಂಗ್ ಕಾರ್ಯ ಪೂರ್ಣಗೊಂಡಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರತಿಪಕ್ಷಗಳು ಆರೋಪ ಮಾಡಿರುವ ಎಸ್ಐಆರ್ ಪ್ರಕ್ರಿಯೆ ಕುರಿತಂತೆ ಆಯಾ ಜಿಲ್ಲಾಧಿಕಾರಿಗಳಿಂದ ವರದಿ ಕೇಳಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ 100%ರಷ್ಟು ಗಣತಿ ನಮೂನೆ ವಿತರಣೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ 2002ರ ಮಾಹಿತಿ ಇಲ್ಲವಾದರೂ ಮತದಾರರು ಗಣತಿ ನಮೂನೆಗಳನ್ನು ಭರ್ತಿ ಮಾಡಿ ಸಹಿ ಹಾಕಿ ಬಿಎಲ್ಒಗಳಿಗೆ ನೀಡುವಂತೆ ಚುನಾವಣಾ ಆಯುಕ್ತರು ಜನತೆಯಲ್ಲಿ ಮನವಿ ಮಾಡಿದ್ದಾರೆ. ಆಷಾಢ ಮಾಸದ ಹಿನ್ನೆಲೆಯಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟವನ್ನು ಪ್ಲಾಸ್ಟಿಕ್ ಮುಕ್ತಗೊಳಿಸುವ ನಿಟ್ಟನಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸಿ ಕೃಷ್ಣ ನೇತೃತ್ವದಲ್ಲಿ ಸ್ವಚ್ಛತಾ ಕಾರ್ಯ ಜರುಗಿತು. ಬೆಟ್ಟದ ಪಾದದಿಂದ ದೇವಾಲಯದವರೆಗೂ ಮೆಟ್ಟಿಲುಗಳನ್ನು ಗುಡಿಸಿ ಮುಳಿನ ಗಿಡ ತೆರವುಗೊಳಿಸಿ ಮಾರ್ಗ ಮಧ್ಯೆಯಲ್ಲಿ ಬಿಸಾಡಿದ್ದ ಪ್ಲಾಸ್ಟಿಕ್ ಪೇಪರ್, ನೀರಿನ ಬಾಟಲ್ ಸೇರಿದಂತೆ ಇನ್ನಿತರ ಪರಿಸರಕ್ಕೆ ಹಾನಿಕಾರಕವಾದಂತಹ ತ್ಯಾಜ್ಯವನ್ನು ಸಂಗ್ರಹಿಸಿ ವಿಲೇವಾರಿ ಮಾಡಲಾಯಿತು. ಭಾರತದ ಶುದ್ದ ಇಂಧನ ಪರಿವರ್ತನೆ ವೇಗ ಪಡೆದುಕೊಳ್ಳುತ್ತಿದ್ದು ಒಂದೇ ವರ್ಷದಲ್ಲಿ ಪಳೆಯುಳಿಕೆಯೇತರ ಇಂಧನ ಸಾಮರ್ಥ್ಯ 297 GW ಏರಿಕೆಯಾಗಿದೆ ಎಂದು ಕೇಂದ್ರ ನವೀಕರಿಸಬಹುದಾದಂತಹ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ನವೀಕರಿಸಬಹುದಾದ ಇಂಧನದಲ್ಲಿ ಭಾರತ ಜಾಗತಿಕವಾಗಿ ಅಗ್ರ ಪಂಕ್ತಿಯಲ್ಲಿದ್ದು ಇದೀಗ ಪಳೆಯುಳಿಕೆಯೇತರ ಇಂಧನ ಸಾಮರ್ಥ್ಯವನ್ನು 297.36 GW ಹೆಚ್ಚಿಸಿಕೊಂಡಿದೆ. ಕಳೆದ ವರ್ಷ ಜೂನ್ನಲ್ಲಿ 242.78 GW ಇದ್ದದ್ದು 2026ರ ಜೂನ್ ವೇಳೆಗೆ 55 GW ಉತ್ಪಾದನಾ ಸಾಮರ್ಥ್ಯ ವೃದ್ಧಿಸಿದೆ ಎಂದು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಸ್ಥಾಪಿತ ಸೌರಶಕ್ತಿ ಸಾಮರ್ಥ್ಯದಲ್ಲೂ ಭಾರತ ಮಹತ್ವದ ಸಾಧನೆ ಮಾಡುತ್ತಿದೆ. ಒಂದೇ ವರ್ಷದಲ್ಲಿ 162.15 GW ದಾಖಲಿಸಿದೆ. ಪಿಎಂ ಸೂರ್ಯಘರ್, ಪಿಎಂ ಕುಸುಮ್ ಯೋಜನೆ ಸೇರಿದಂತೆ ಸೌರಶಕ್ತಿ ಉತ್ಪಾದನೆಯಲ್ಲಿ ಮಹತ್ವದ ಮೈಲಿಗಲ್ಲಿರಿಸಿದೆ. 2025-26ರ ಜೂನ್ ನಡುವಿನ ಒಂದೇ ವರ್ಷದಲ್ಲಿ 56 GW ಅಧಿಕ ಹೆಚ್ಚಳ ಕಂಡಿದೆ ಎಂದಿದ್ದಾರೆ. 2025ರ ಜೂನ್ ವೇಳೆಗೆ 116.25 GW ಇದ್ದ ಸೌರಶಕ್ತಿ ಸಾಮರ್ಥ್ಯ ಇದೀಗ 162 GW ದಾಟಿದೆ. ಅಂತೆಯೇ ಪವನ ವಿದ್ಯುತ್ ಸಾಮರ್ಥ್ಯವು ಅಧಿಕಗೊಂಡಿದೆ, 57.44 GW ಹೆಚ್ಚಳವಾಗಿದೆ. ಈ ಎಲ್ಲಾ ಮೂಲಗಳಿಂದ ಭಾರತದ ಶುದ್ದ ಇಂಧನ ಪರಿವರ್ತನೆಯು ಅಭೂತಪೂರ್ವ ವೇಗ ಪಡೆಯುತ್ತಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಮುಂದಿನ ವರ್ಷದ ಮೇ ಅಂತ್ಯದವರೆಗೆ ರಾಜ್ಯದಲ್ಲಿ ಸಮರ್ಪಕ ವಿದ್ಯುತ್ ಪೂರೈಸಲು ಅಗತ್ಯ ಸಿದ್ದತೆಗಳನ್ನು ಈಗಲಿನಿಂದಲೇ ಮಾಡಿಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಜನರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ.

ಮಧ್ಯೆ ವಿದ್ಯುತ್ ಖರೀದಿ ಒಪ್ಪಂದಗಳನ್ನು ಮಾಡಿಕೊಂಡು ಆರ್ಥಿಕ ಹೊರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಎಲ್ನಿನೋ ಪ್ರಭಾವದಿಂದ ಉಂಟಾಗಿರುವ ಹವಾಮಾನ ವೈಪರೀತ್ಯದಿಂದಾಗಿ ವಿದ್ಯುತ್ ಪೂರೈಕೆಯಲ್ಲಿ ಯಾವುದೇ ಅಡಚಣೆಯಾಗದಂತೆ ಕಾರ್ಯತಂತ್ರ ರೂಪಿಸುವಂತೆ ಇಂಧನ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಹಿರಿಯ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಜನರ ಬಳಿ ತೆರಳಿ ಅವರ ಸಮಸ್ಯೆಗಳನ್ನು ಆಲಿಸಿ ಸ್ಥಳದಲ್ಲಿ ಪರಿಹಾರ ಸಿಗುವಂತೆ ನೋಡಿಕೊಳ್ಳಬೇಕೆಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚಿಸಿದ್ದಾರೆ. ಜನರು ಸಣ್ಣಪುಟ್ಟ ಸಮಸ್ಯೆಗಳ ಪರಿಹಾರಕ್ಕಾಗಿ ದೂರದ ಊರುಗಳಿಂದ ಮುಖ್ಯಮಂತ್ರಿ ಹಾಗೂ ಸಚಿವರುಗಳನ್ನು ಭೇಟಿಯಾಗಲು ಬೆಂಗಳೂರಿಗೆ ಬರುತ್ತಾರೆ. ಇನ್ನು ಮುಂದೆ ಹಾಗೆ ಆಗಬಾರದು. ಸ್ಥಳೀಯ ಸಮಸ್ಯೆಗಳಿಗೆ ತಕ್ಷಣವೇ ಅಥವಾ ಕಾಲಮಿತಿಯ ಒಳಗೆ ಪರಿಹಾರ ಸಿಗಲೇಬೇಕು. ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠರು ಹಾಗೂ ಇತರೆ ಅಧಿಕಾರಿಗಳು ಅಭಿವೃದ್ದಿಯ ಜೊತೆಗೆ ಕಾನೂನು ಸುವ್ಯವಸ್ಥೆ ಕಾಪಾಡುವುದಕ್ಕೆ ಮುಂದಾಗಬೇಕು ಎಂದು ಉಪಮುಖ್ಯಮಂತ್ರಿ ಆದೇಶಿಸಿದ್ದಾರೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸಮಯ 8 ಗಂಟೆ.
1: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

0: ಕೇಳ್ತಾ ಇದ್ದೀರಾ ಎಫ್ಎಂ 103.5 ಮೆಗಾಹರ್ಟ್ಸ್ ಮತ್ತು 101.4 ಮೆಗಾಹರ್ಟ್ಸ್ ಹಾಗೂ ಮೀಡಿಯಂ ವೇವ್ಸ್ 675 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗ್ತಾ ಇರುವಂತಹ ಕಾರ್ಯಕ್ರಮಗಳನ್ನು ಕೇಳಿದರೆ ಇದೀಗ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ನೇರ ಫೋನ್ ಇನ್ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಸಾರ ಆಗಲಿದೆ ಅಂತ ಹೇಳ್ತಾ ಇಂದು ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯವನ್ನ ಇದೀಗ ಹೇಳ್ತಾ ಇದ್ದೀನಿ. ಇಂದಿನ ವಿಷಯ ಏನಪ್ಪಾ ಅಂತಂದ್ರೆ ಇಂದಿನ ವಿಷಯ ವೃದ್ಧರ ಆರೈಕೆ, ಹಿರಿಯರ ಆರೈಕೆ ನಾವು ಹೇಗೆ ಮಾಡಬೇಕು ಅನ್ನುವಂತಹ ವಿಷಯವನ್ನ ಕೊಡ್ತಾ ಇದ್ದೀನಿ. ಕೇಳಿದರೆ ನೀವು ಕರೆ ಮಾಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ಬಹುದು ಅಂತ ಹೇಳ್ತಾ ಕರೆ ಮಾಡೋದಕ್ಕೆ ದೂರವಾಣಿ ಸಂಖ್ಯೆ 08282200074 ಮತ್ತೊಮ್ಮೆ 08282200074 ಇಲ್ಲಿಗೆ ಕರೆ ಮಾಡುವುದರ ಮೂಲಕ ವೃದ್ಧರ ಆರೈಕೆ ಅಂದ್ರೆ ಹಿರಿಯರ ಆರೈಕೆ ಹೇಗೆ ಮಾಡುವುದು ಅನ್ನುವಂತಹ ವಿಷಯದ ಕುರಿತು ನೀವು ನಿಮ್ಮ ಅನಿಸಿಕೆಗಳನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ಳಿ. ನಮಗೆ ಜನ್ಮ ನೀಡಿ ಪ್ರೀತಿ ಮಮತೆ ಹಾಗೆಯೇ ಸಂಸ್ಕಾರಗಳನ್ನ ನೀಡಿದವರು ನಮ್ಮ ಹಿರಿಯರು. ವಯಸ್ಸಾದಂತೆ ಅವರಿಗೆ ನಮ್ಮ ಸಮಯ, ಕಾಳಜಿ, ಪ್ರೀತಿ ಹಾಗೆಯೇ ಬೆಂಬಲದ ಅಗತ್ಯ ಹೆಚ್ಚಾಗ್ತಾ ಹೋಗುತ್ತೆ. ವೃದ್ಧರ ಆರೈಕೆ ಅಂದ್ರೆ ನಮ್ಮ ಹಿರಿಯರ ಆರೈಕೆ ಕೇವಲ ಕುಟುಂಬದ ಕರ್ತವ್ಯ ಅಲ್ಲ, ಅದು ನಮ್ಮ ಸಾಮಾಜಿಕ ಜವಾಬ್ದಾರಿಯೂ ಕೂಡ ಹೌದು ಅಂತ ಹೇಳ್ತಾ ಮೊದಲನೇ ಕರೆ ಬರ್ತಾ ಇದೆ, ಸ್ವೀಕರಿಸೋಣ. ಕರೆ ಕಟ್ಟಾಯಿತು. ಕೇಳಿದರೆ ನೀವು ಕೂಡ ಕರೆ ಮಾಡಿ ವೃದ್ಧರ ಆರೈಕೆ ಅಂದ್ರೆ ನಮ್ಮ ಹಿರಿಯರ ಆರೈಕೆಯನ್ನ ನಾವು ಹೇಗೆ ಮಾಡಬೇಕು ಅನ್ನುವಂತಹ ವಿಷಯವನ್ನ ನೀವು ನಮ್ಮೊಟ್ಟಿಗೆ, ನಮ್ಮ ಕೇಳುವರೊಟ್ಟಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ. ಹಲೋ ಆಕಾಶವಾಣಿ.
1: ನಮಸ್ತೆ
0: ಮಂಜುನಾಥ್ ಅವರು. ಹಲೋ
1: ಮಂಜುನಾಥ್ ಅಲ್ಲ, ಕೇಶವ್ ಲೋಹಿತ ಭದ್ರಾವತಿ.
0: ಕೇಶವ್ ಅವರು, ಕೇಶವ್ ಅವರೇ ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ.
0: ನಾನು ಚೆನ್ನಾಗಿದ್ದೀನಿ. ನಿನ್ನ ವಿಷಯ ಗೊತ್ತಾಯ್ತು ಅಲ್ವಾ ಕೇಶವ್ ಅವರೇ?
1: ಹಿರಿಯರ ಆರೈಕೆ ಮತ್ತು ಹಾರೈಕೆ ಬಂದು
0: ಹೌದು ಹಿರಿಯರ ಹಿರಿಯರ

0: ಆರೈಕೆ, ಹಿರಿಯರನ್ನ ಹೇಗ್ ನೋಡ್ಕೊಳ್ಬೇಕು ನಾವು ಅಂತ.
1: ಹೌದು ಮೇಡಮ್, ಬ್ಲೈಂಡ್ ಈಗ ಒಂದ್ ವಿಚಾರ ಹೇಳ್ತೀನಿ. ಆರೈಕೆ ಏನಾದ್ರು ಬಗ್ಗೆ ಮಕ್ಕಳು ಕಲಿಬೇಕು ಕಾಲದಲ್ಲಿ. ಆಮೇಲೆ ಇನ್ನೊಂದು, ಇವತ್ತಿಗೆ ಸಾರ್ವಜನಿಕರ ಇದರಲ್ಲಿ ಸೀನಿಯರ್ ಸಿಟಿಜನ್ ಅಂತ ಲೆಕ್ಕದಲ್ಲಿ ಬರುತ್ತಲ್ವ ಮ್ಯಾಮ್?
0: ಹೌದು ಹೌದು.
1: ಅದರಲ್ಲಿ ಎಷ್ಟೋ ಜನ ಯುವಕರು, ಈ 17-25 ಇದೆಯಲ್ಲ ಆಯ್ದಿನ ಮಕ್ಕಳು. ನಾನು ಒಂದ್ ಇನ್ಸಿಡೆಂಟ್, ಬೆಂಗಳೂರು ಟು ಭದ್ರಾವತಿ ಜರ್ನಿ ನಡೆಯಬೇಕಾದ್ರೆ, ನಾನು ನಡೆದ ಪ್ರಕಾರ ಇದು ತುಮಕೂರು ಟು ಚಿಪ್ಲೂರ್ ನಡೆದಿದ್ದು ವಿಚಾರ. ಸೀನಿಯರ್ ಹೆಚ್ಚು ಕಮ್ಮಿ ಒಂದ್ 70-75 ವರ್ಷ ಆಗಿದೆ ಅವ್ರಿಗೆ. ಅವ್ರಿಗೆ ಸೀಟ್ ಬಿಟ್ಕೊಳ್ಳಿಲ್ಲ, ಯಾಕೆಂದ್ರೆ ಯುವಕರು. ಹಂಗಾಗಿ ಈ ವಿಚಾರ ಹೇಳ್ತಾ ಇದೀನಿ. ಮಕ್ಕಳ ಬಗ್ಗೆನೆ ಅಂತಾರೆ ಇರ್ತಕ್ಕಂತ ಯೂತ್ಗಳು, ಅವರಿಗೆ ಇನ್ನು ಏಜ್ ಇದೆ, ಇದಿರುತ್ತೆ. ಸೀನಿಯರ್ ಸಿಟಿಸನ್ಗೆ ಸೀಟ್ ಬಿಟ್ಕೊಡೋದೇ ಆಗ್ಲಿ, ಗೌರವ ಕೊಡೋದೇ ಆಗ್ಲಿ ನಡ್ಕೋಬೇಕು ಮೇಡಮ್.
0: ಖಂಡಿತ,
1: ಎಷ್ಟೋ ಕಡೆ ನೋಡ್ತಾ ಇದೀವಿ ಇದು ಮುಂದೆ ಬದ್ಲಾಗುತ್ತೋ. ಈಗ ವಿದ್ಯೆ ಸಿಗ್ತಾ ಇದೆ,
0: ಹೌದು,
1: ವಿನಯ ಸಿಗ್ತಾ ಇಲ್ಲ.
0: ಇದು 100-100 ಸತ್ಯವಾದಂತಹ ಮಾತು ಕೇಶವ್ ಅವರೇ.
1: ವಿದ್ಯೆ ಎಷ್ಟು ದುಡ್ಡು ಕೊಟ್ಟರು ಬಿಟ್ಟರು ಸಿಗ್ತಾ ಇದೆ, ಆದ್ರೆ ವಿನಯ ಅನ್ನೋದು ಸಿಗೋದು ದುಡ್ಡು ಕೊಟ್ಟರೆ ಅಲ್ಲ. ಅದು ಈಗಿನ ಜನರೇಷನ್ ಆಗ್ಲಿ, ಮಕ್ಕಳೇ ಆಗ್ಲಿ, ಅದನ್ನ ಅವರು ಅಳವಡಿಸ್ಕೋಬೇಕು.
0: ಹೌದು, ಖಂಡಿತ
1: ನೋಡೋಣ.
0: ಧನ್ಯವಾದಗಳು ಕೇಶವ್ ಅವರೇ, ಒಳ್ಳೆಯ ವಿಚಾರವನ್ನ ನಮ್ಮೊಟ್ಟಿಗೆ ಹಂಚಿಕೊಂಡ್ರಿ. ನಮಸ್ಕಾರ.
1: ಥ್ಯಾಂಕ್ ಯು ಮೇಡಮ್.
0: ಕೇಳಿದ್ರೆ ನಮ್ಮ ಮೊದಲ ಕಾಲರ್ ಕೇಶವ್ ಅವರು ಕರೆ ಮಾಡಿ ಯುವ ಜನತೆಯ ಕುರಿತು, ಅಂದ್ರೆ ಅವರೊಂದು ಇನ್ಸಿಡೆಂಟ್ ನ ನಮ್ಮೊಟ್ಟಿಗೆ ಶೇರ್ ಮಾಡಿಕೊಂಡ್ರು. ವಿದ್ಯೆ ಎಲ್ಲಾ ಕಡೆ ಸಿಗ್ತಾ ಇದೆ, ಆದ್ರೆ ವಿನಯ ಸಿಗ್ತಾ ಇಲ್ಲ. ಇಂತಹ ಅದ್ಭುತವಾದಂತಹ ಮಾತಲ್ವಾ ಇದು? ಹೌದು, ಖಂಡಿತ ಇದು 100-100 ಸತ್ಯವಾದಂತಹ ಮಾತು. ಮತ್ತೊಂದು ಕರೆ ಬರ್ತಾ ಇದೆ, ಸ್ವೀಕರಿಸೋಣ. ಹಲೋ, ಆಕಾಶವಾಣಿ. ಹಲೋ,
2: ನಮಸ್ತೆ.
0: ಯಾರು ಮಾತಾಡ್ತಿರೋದು?
2: ಕೃಷ್ಣಪ್ಪ ಅಂತ ಮೇಡಮ್.
0: ಕೃಷ್ಣಪ್ಪ ಅವರು, ಕೃಷ್ಣಪ್ಪ ಅವರಿಂದ ವಿಷಯ ಗೊತ್ತಾಯ್ತು ಅಲ್ವಾ?
2: ಮೇಡಮ್ ಕೇಳ್ತಾ ಇದ್ದೆ, ರೆಡಿ ಹಾಕೊಂಡು ವಿಷಯ ಕೇಳಿ ಖುಷಿ ಆಯ್ತು ನನಗೆ. ಹಿರಿಯರ ಬಗ್ಗೆ ನೆನ್ಕೊಂಡ್ರೆ ನಮಗೀಗ್ಲೂ ಕಣ್ಣೀರ್ ಬರ್ತವೆ. ಅವರು ಒಂಥರ ಮನ್ದೇವ್ರ ಇದ್ದಂಗೆ ಮೇಡಮ್. ಮನೆಯಲ್ಲಿ ಗರ್ಭದ ಗುಡಿಲಿ ಹೇಗೆ ದೇವ್ರಿರ್ತಾರ ಆತರ ಸೇವೆ ಮಾಡಿದ್ರೆ ಮಕ್ಳಿಗೆ ದಾರಿ ಮಾರ್ಗಕ್ಕೆ ಒಂದು ಒಳ್ಳೇದೇ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ. ಮತ್ತವರು ನಮ್ಮನ್ನ ಭೂಲೋಕ ಕರ್ಕೊಂಡ್ಬಂದು ಬಿಟ್ಟಿದ್ದಾರೆ, ಗೊತ್ತಿರ್ಲಿಲ್ಲ. ದೇವ್ರು ಇಲ್ಲಿ ಜಾಗ ಎಲ್ಲಿ ಅಂತ ಅವರೇ ದೇವ್ರು ನಮ್ಗೆ ಇಲ್ಲಿ ಮನೆಗೆ ಮೂಲ ಸ್ಥಾನ ಇದ್ದಂಗ ಅವರು. ಅವ್ರು ನಮ್ಮನ್ನ ಹೇಗೆ ಸಾಕಿರ್ತಾರೆ ಅವ್ರು ನಾವ್ ಹಾಗೆ ನೋಡ್ಕೊಂಡ್ರೆ ಭಗವಂತ ನಮ್ಗೆ ಸದಾ ಆಶೀರ್ವಾದ ಮಾಡ್ತಾ ಇರ್ತಾನೆ. ನನಗಿಂತ ಮುಂಚೆ ಅವ್ರು ಸೇವೆ ಮಾಡ್ತಾನೆ, ಒಳ್ಳೆ ಮಕ್ಳು ಚೆನ್ನಾಗಿ ಬೆಳೆಯಲಿ ಅಂತ ಅವ್ರಿಗೆ ಆಶೀರ್ವಾದ ಮಾಡಿದ್ರೆ ಆ ಗುರಿಯರ ಆಶೀರ್ವಾದನೇ ನಮಗೆ ದೊಡ್ಡ ಆಶೀರ್ವಾದ ಮೇಡಮ್.
0: ಖಂಡಿತ ಖಂಡಿತ.
2: ಅವರು ಸಣ್ಣದ್ರಿಂದ ತನ್ನ ಕಷ್ಟ ಸುಖ ಎಲ್ಲ ತೇದು ನಮಗೆ ದಾರಿ ಮಾರ್ಗಕ್ಕೆ ತಂದು ಬಿಡ್ತಾರೆ. ನಮ್ಗೆ ಬದುಕ್ಲಿ ಮಕ್ಳು, ಚೆನ್ನಾಗಿರ್ಲಿ, ಚೆನ್ನಾಗಿ ಓದ್ಲಿ, ನಮ್ ಮುಂದೆ ನಮ್ಮಂಗ ಆಗ್ಬಾರ್ದು ಇವ್ರು ಅಂದ್ಬಿಟ್ಟು ಸೇವೆ ಮಾಡಕ್ ನಮ್ಮನಿಗೆ ಒಂದು ಉದ್ಯೋಗ ತೋರಿಸ್ತಾರೆ. ಇನ್ಸ್ವಲ್ ಹಿಂಗ್ ಬದುಕ್ಬೇಕು, ಹೇಳ್ಬಾರ್ದು, ಮೋಸ ಮಾಡ್ಬಾರ್ದು, ಈ ಗುರಿ ಹಿರಿಯರಿಗೆ ಮರ್ಯಾದೆ ಕೊಡ್ಬೇಕು, ಗೌರವ ಕೊಡ್ಬೇಕು, ಅಕ್ಕ ಪಕ್ಕದ ಚೆನ್ನಾಗಿ ಮಾತಾಡ್ಬೇಕು, ಇಂಥದ್ದೆಲ್ಲ ತಿಳಿಸ್ಕೊಡ್ತಾರೆ. ದಾನ ಧರ್ಮ ಮಾಡ್ಬೇಕು, ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಬೇಕು, ಮನೆಯಲ್ಲಿ ಇದಕ್ಕೆ ನಮಸ್ಕಾರ ಮಾಡ್ಬೇಕು, ಅಸಹ್ಯ ಕಾಣಬಾರ್ದು, ಮೋಸ ಮಾಡಬಾರ್ದು, ಸುಳ್ಳು ಹೇಳ್ಬಾರ್ದು, ಎಲ್ಲ ತಿಳಿಸ್ಕೊಡ್ತಾರೆ. ಅದನ್ನ ನಾವು ಅರ್ತ್ಕೋಬೇಕು. ಹಂಗಾಗಿ ಅವ್ರಿಗೆ ನಾವು ದಿವಸ ಎಷ್ಟು ನಮಸ್ಕಾರ ಹಾಕಿದ್ರು ಸಾಕಲ್ಲ ಮೇಡಮ್.
0: ಹೌದು,
2: ಅವ್ರು ಒಂಥರ ಮಂದಿಯವ್ರಿಗೆ ಇದ್ದಂಗೆ, ಮಂದಿಯವ್ರು ಹೇಗ ಅಂತ ಪೂಜೆ ಮಾಡ್ಸ್ಕೊಂಡ್ ಬರ್ತೀವಲ್ಲ, ಎಲ್ಲರಿಗೆ ನಮಸ್ಕಾರ ಹಾಕೋದು, ಒಳ್ಳೆ ರೀತಿಲಿ ಮಾತಾಡೋದು, ನಾವೆಲ್ಲಾರು ವಯಸ್ಸಾದಾಗ ನಾವೆಲ್ಲೂ ಹೋದ್ರು ಕರ್ಕೊಂಡು ಹೋಗ್ಬೇಕು ಅವ್ರಿಗೆ. ಅವ್ರಿಗೆ ಅವ್ರಿಗೊಂಥರ ಮಕ್ಳೆತ್ತಿದ್ಕು ಸಾರ್ಥಕ ಆಗತ್ತೆ ಮೇಡಮ್ ಅವ್ರಿಗೆ.
0: ಖಂಡಿತ ಖಂಡಿತ.
2: ಅವ್ರಿಗೆ ನಮ್ ಮಕ್ಳೆತ್ತಿದ್ಕು ಸಾರ್ಥಕ ಆಯ್ತು ನಮ್ ಜೀವನ ಅಂತ ಅವ್ರು ಏನ್ ಸಂತೋಷ ಪಡ್ತಾರೋ, ಈಗಲೂ ನಾವ್ ಇಷ್ಟು ಇದು ಬರ್ಬೇಕು ನಮ್ ತಂದೆ ತಾಯಿ ಆಶೀರ್ವಾದನೇ ನಮ್ಗೆ ಮೇಡಮ್. ಕಷ್ಟಪಟ್ಟು ಇಲ್ಲಿ ತಕ್ಕ ಬಂದಿದೀವಿ ಅವ್ರ, ನಾನು ಹೇಳೋದು ನಮ್ಮ ಮನೆಯಲ್ಲಿ ಅಷ್ಟೇ, ನಮ್ಮ ಅಪ್ಪ ಅಮ್ಮನ ಆಶೀರ್ವಾದ ಇಲ್ಲಿ ಬಂದಿದೀವಿ, ಹಿಂಗೆ ಇದ್ರೆ ಸಾಕು ಅಂತ ನಾವ್ ನಮ್ಮಂದ್ರಿಗೆ ಹೇಳ್ತಾ ಇರ್ತೀವಿ ಮೇಡಮ್.
0: ಖಂಡಿತ, ಒಳ್ಳೆಯ ಮಾತನ್ನ.
2: ಇಂತ ಕಾರ್ಯಕ್ರಮ ಚೆನ್ನಾಗ್ ಕೊಡಿ ಮೇಡಮ್.
0: ಖಂಡಿತ ಖಂಡಿತ, ಎಲ್ಲ ನಿಮಗೋಸ್ಕರನೇ ಕೃಷ್ಣಪ್ಪ ಅವರೇ.
2: ಜನಗಳು ಚೆನ್ನಾಗಿ ತಿಳ್ಕತ್ತೆ, ಆಕಾಶವಾಣಿಗೆ ಅಷ್ಟು ಗ್ರೇಡ್ ಇದೆ ಮೇಡಮ್ ಈಗ.
0: ಹೌದೌದು,
2: ನೋಡಿ ಆಕಾಶವಾಣಿ ಭಾರಿ ಇಂಪ್ರೂವ್ಮೆಂಟ್ ಆಗಿದೆ ಅಂದ್ರೆ ಫೋನ್ ಕಾರ್ಯಕ್ರಮದಿಂದನೇ ನಿಮ್ಗೆ ಅಷ್ಟು ಇದಾಗಿ ಬಂದಿದೆ. ಮೂಡ್ ಬರ್ತ ಕಾರ್ಯಕ್ರಮ ಎಲ್ಲ ನಾವು ಕೇಳ್ತಾ ಇರ್ತೀವಿ.
0: ಖಂಡಿತ ಖಂಡಿತ.
2: ಸಾಯಂಕಾಲ 11 ಗಂಟೆಗೆ ಮೇಡಮ್ ನಾವು ಕ್ಲೋಸ್ ಮಾಡೋದು.

0: ಮಧ್ಯದಲ್ಲಿ ಆಫ್ ಮಾಡಕ್ಕೆ ಹೋಗ್ಬಾರ್ದು ನೀವು. ಹೌದು ಹೌದಲ್ವಾ?
1: ಮೂರ್ ರೇಡಿಯೋ ಕಾಣದಿನಿ ಮೇಡಮ್.
0: ನಾನು
1: ಹೋಟ್ಲಲ್ಲಿ ಒಂದ್ ಇಟ್ಕೊಂಡಿದ್ದೀನಿ, ಅಂಗಡಿಲ್ ಒಂದು, ಇಲ್ಲಿ ಒಳಗಡೆ ಒಂದ್ ಇಟ್ಕೊಂಡಿದ್ದೀನಿ.
0: ಖುಷಿ ಆಯ್ತು ಕೃಷ್ಣಪ್ಪ ಅವರೇ ಕೇಳಿ.
1: ಓಕೆ ಮೇಡಮ್, ಒಳ್ಳೆ ಶುಭವಾಗಲಿ.
0: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಮಸ್ಕಾರ.
1: ಒಳ್ಳೆ ಮೇಡಮ್.
0: ಕೇಳಿದ್ರೆ ಕೃಷ್ಣಪ್ಪ ಅವರು ಕರೆ ಮಾಡಿದ್ರು. ನಮ್ಮ ತಂದೆ ತಾಯಿಯವರು, ನಮ್ಮ ಹಿರಿಯರು ಹೇಗೆ ನಮ್ಮನ್ನ ಸಾಕಿರ್ತಾರೋ ಅದೇ ರೀತಿ ಆಗ್ಲಿಲ್ಲ ಅಂದ್ರು ಕೂಡ ಅದೇ ತರಹದ ಅಥವಾ ಅದಕ್ಕೆ ಹೋಲಿಕೆ ಆಗುವಂತಹ ತರಹ ನಮ್ಮ ಹಿರಿಯರನ್ನ ನಾವು ನೋಡ್ಕೊಳ್ಬೇಕು ಅನ್ನುವಂತಹ ಮಾಹಿತಿಯನ್ನ ಸಲಹೆಯನ್ನ ಕೊಟ್ಟು ಧನ್ಯವಾದಗಳು ಅಂತ ಹೇಳ್ತಾ ಮತ್ತೊಂದು ಕರೆ ಬರ್ತಾ ಇದೆ. ಹಲೋ ಆಕಾಶವಾಣಿ.
2: ಹಲೋ
0: ಹಲೋ, ನಮಸ್ಕಾರ. ಯಾರು ಮಾತಾಡ್ತಿರೋದು? ಮೇಘಾನಂದ ಅವರೇ. ಇಂದಿನ ವಿಷಯ ಗೊತ್ತಾಯ್ತು ಅಲ್ವಾ ಮೇಘಾನಂದ ಅವರೇ?
2: ವಯಸ್ಸಾದವರಿಗೆ ಹೇಗ್ ನೋಡ್ಕೋಬೇಕು?
0: ಹೌದು ಹೌದು,
2: ನಿಜವಾಗ್ಲೂ ಮೇಡಮ್ ಒಳ್ಳೆ ಟಾಪಿಕ್ ಇಟ್ಟಿದ್ದೀರಾ.
0: ಧನ್ಯವಾದಗಳು.
2: ಮೇಡಮ್, ಹೇಗ್ ನೋಡ್ಕೋಬೇಕು ಅಂದ್ರೆ, ನಮಗೆ ಮಕ್ಕಳಿದ್ದಾಗ ಸಾಕ್ತಿದ್ರಲ್ಲ ತಂದೆ ತಾಯಿಗಳು, ಆ ತರ ನೋಡ್ಕೋಬೇಕು. ಯಾಕಪ್ಪ ಅಂತಂದ್ರೆ, ಇವತ್ತು ಎಸ್ಪೆಷಲಿ 100 ಜನ ಇದ್ರೆ ವೃದ್ಧಾಪ್ಯರು, ಅದರಲ್ಲಿ 10 ಜನ ಮನೆಯಲ್ಲಿ ಇಟ್ಕೊಳ್ಳೋದು ಬಹಳ ರೇರ್ ಇವಾಗ.
0: ಹೌದು,
2: ಎಲ್ಲ ಅನಾಥಾಶ್ರಮ ವೃದ್ಧಾಪ್ಯಾಶ್ರಮ ಅಲ್ಲಿ ಇಲ್ಲಿ ಕಳಿಸ್ತಾರೆ. ಆಮೇಲೆ ಮನೆಯಲ್ಲೇ ಇದ್ರು ಕೂಡ ಅವ್ರನ್ನ, ಈಗ BP ಇರುತ್ತೆ ಒಬ್ಬರಿಗೆ, ಅವ್ರಿಗೆ ಯಾವ ರೀತಿ ಆಹಾರ ಕೊಡ್ಬೇಕು, ಶುಗರ್ ಇದ್ದರಿಗೆ ಯಾವ ರೀತಿ ಆಹಾರ ಕೊಡ್ಬೇಕು ಅಂತ ಹೇಳಿ, ಈಗ ನಾನು ಹೇಳೋದು ಅನ್ಯತಾ ಭಾವಿಸ್ಬಾರ್ದು ಮೇಡಮ್. ಹೆಣ್ಮಕ್ಳಿಗೆ ಮೇನ್ ಇದು ಟಾಪಿಕ್. ಈಗ ಗಂಡ್ಮಕ್ಳು ನಾವೇನ್ ಮಾಡ್ತೇವೆ ಮೇಡಮ್, ಹೊರಗಡೆ ಹೋಗ್ತೀವಿ ಬರ್ತೀವಿ, ಈಗ ಆಗಿಂದ ಅಗಲೆಲ್ಲ ಬೆಳಿಗ್ಗೆಯಿಂದ ಸಂಜೆವರೆಗೂ ದುಡಿದಿಕ್ ಹೋಗ್ತಾರೆ. ಆಮೇಲೆ ಅವ್ರನ್ನ ಯಾಗ್ ನೋಡ್ಕೋಬೇಕು ಅಂತ ಹೇಳಿ ಮನೇಲಿ ಹೆಣ್ಮಕ್ಳಿಗೆ ಇದು ಸೀಮಿತ ಅಂತ ನಾನ್ ಹೇಳೋದು ಮೇಡಮ್. ಯಾಗ್ ನೋಡ್ಕೋಬೇಕಪ್ಪ ಅಂದ್ರೆ, ಅವ್ರಿಗೆ ಒಂದು ಚೂರು ನೋವಾಗ್ಬಾರ್ದು ಮೇಡಮ್. ಮಗು ಒಂದು ಬಿದ್ರೆ, ಅವ್ರಿಗೇನಾದ್ರು ಗಾಯ ಆದ್ರೆ, ಸಣ್ಣವ್ರಿದ್ದಾಗ ಯಾವ ಟ್ರೀಟ್ಮೆಂಟ್ ಕೊಡ್ತಾರೆ ಮೇಡಮ್, ತಂದೆ ತಂದೆ ತಾಯಿಗಳು ಯಾವ ತರ ಟ್ರೀಟ್ಮೆಂಟ್ ಕೊಡ್ತಾರೆ, ಆ ತರ ಇವತ್ತಿನ ಒಂದು ಪೀಳಿಗೆಯಲ್ಲಿ ನೋಡ್ಕೋಬೇಕು ಅಂತ ನನ್ನ ಒಂದು ಅನಿಸಿಕೆ ಮೇಡಮ್. ಇಷ್ಟೇ, ಮುಂದಿನ ಅವರಿಗೆ ಅವಕಾಶ ಕೊಡೋಣ, ಚೆನ್ನಾಗಿ ನೋಡ್ಕೋಬೇಕು. ನಮಗೆ ದೇವ್ರು ಒಳ್ಳೇದು ಮಾಡ್ತಾನೆ ಅಷ್ಟೇ, ಇನ್ನೇನಲ್ಲ.
0: ಖಂಡಿತ ಖಂಡಿತ ಮೇಘಾನಂದ ಅವರೇ.
2: ಹೌದು, ಅಷ್ಟೇ ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮೇಡಮ್. ಅಷ್ಟೇ, ಬೇರೆಯವರಿಗೆ ಕಾಲ್ ಮಾಡ್ಲಿಕ್ಕೆ ಅವಕಾಶ ಕೊಡೋಣ.
0: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಮಸ್ಕಾರ.
2: ಓಕೆ, ಥ್ಯಾಂಕ್ ಯು ಮೇಡಮ್.
0: ಕೇಳಿದ್ರೆ ಮೇಘಾನಂದ ಅವರು ಕರೆ ಮಾಡಿದ್ರು, ಒಳ್ಳೆಯ ವಿಷಯವನ್ನ ನಮ್ಮೊಟ್ಟಿಗೆ ಹಂಚಿಕೊಂಡ್ರು. ಹೌದಲ್ವಾ, ಹಿರಿಯರನ್ನ ನಾವು ಗೌರವದಿಂದ ಹಾಗೇನೆ ಪ್ರೀತಿಯಿಂದ ನೋಡ್ಕೊಳ್ಬೇಕು, ಅವರ ಆರೋಗ್ಯದ ಬಗ್ಗೆ ಕೂಡ ನಾವು ಕಾಳಜಿಯನ್ನ ವಹಿಸಬೇಕು. ಹೌದಲ್ವಾ, ಸಮಯ ತೆಗೆದುಕೊಂಡು ಅವರೊಟ್ಟಿಗೆ ಸ್ವಲ್ಪನಾದ್ರೂ, ನಾವು ಕೆಲಸದಲ್ಲಿ ಬ್ಯುಸಿ ಇರ್ಬೋದು ಅಥವಾ ಎಲ್ಲೋ ಒಂದ್ ಕಡೆ ಹೋಗಿರ್ಬೋದು, ಆದ್ರೂ ಕೂಡ ದಿನದಲ್ಲಿ ಒಂದಷ್ಟು ಸಮಯ ಅವರಿಗೋಸ್ಕರ ಮೀಸಲಿಡೋಣ, ಅವ್ರ ಜೊತೆಗೆ ಖುಷಿ ಖುಷಿಯಿಂದ ಮಾತನಾಡೋಣ, ಹಾಗೇನೆ ಅವರ ಭಾವನೆಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ. ಮತ್ತೊಂದು ಕರೆ ಬರ್ತಾ ಇದೆ. ಹಲೋ ಆಕಾಶವಾಣಿ.
3: ಹಲೋ,
0: ನಮಸ್ಕಾರ. ಯಾರು ಮಾತಾಡ್ತಿರೋದು? ಎಲ್ಲೇಗೌಡ ಅವರು. ಎಲ್ಲೇಗೌಡ ಅವರ, ಇಂದಿನ ವಿಷಯ ಗೊತ್ತಾಯ್ತು ಅಲ್ವಾ, ಹಿರಿಯರನ್ನ ಹೇಗೆ ಆರೈಕೆ ಮಾಡ್ಬೇಕು ಅನ್ನುವಂತಹ ವಿಷಯ. ಹೇಳಿ ಎಲ್ಲೇಗೌಡ ಅವರೇ.
3: ಅವ್ರ ನಮ್ಮ ತಂದೆ ತಾಯಿ ಹೆಂಗ್ ನೋಡ್ಕೊಂಡಿದ್ರೆ ನಮ್ಮ ಮಕ್ಕಳು ಆ ತರ ನೋಡ್ಕೋಬೇಕು ಮೇಡಮ್. ನಮ್ಮ ಮಕ್ಕಳು ಹಂಗೆ ನೋಡ್ಕೊತಾ ಇದ್ದಾನೆ ಮೇಡಮ್ ನನಗೆ.
0: ಎಷ್ಟೊಂದು ಸಂತೋಷ ಆಗುತ್ತೆ ಅಲ್ವಾ.
3: ಅವನು ಹೋದಾಗ ಬಂದಾಗೆಲ್ಲ ನಮಸ್ಕಾರ ಮಾಡ್ಕೊಂಡೆ ಹೋಗ್ತಾನೆ ನಾನು.
0: ಒಳ್ಳೆಯ ಸಂಸ್ಕಾರವನ್ನ ಹೇಳ್ಕೊಟ್ಟಿದ್ದೀರಾ ಮಕ್ಕಳಿಗೆ.
3: ಹೌದು ಮೇಡಮ್, ಅವನು ಡ್ಯೂಟಿ ಹೋಗ್ತಾನಲ್ಲ, ಅವಾಗ ಬಂದಾಗ್ಲೂ ಹೋದಾಗ್ಲೂ ನಮಸ್ಕಾರ ಮಾಡ್ಕೊಳ್ದಲ್ಲೇ ಹೋಗಲ್ಲ ಅವನು.
0: ಮತ್ತೇನಾದ್ರೂ ಹೇಳ್ತೀರಾ?
3: ತಂದೆ ತಾಯಿಗಳು ನಡ್ಕೊಳ್ತೀವಿ ಮೇಡಮ್, ಹಂಗೆ ನಡ್ಕೊಂಡು ಹೋದ್ರೆ ಒಳ್ಳೇದು
0: ಮೇಡಮ್. ಖಂಡಿತ ಖಂಡಿತ ಎಲ್ಲೇಗೌಡ ಅವರೇ, ಒಳ್ಳೆಯ ಮಾತನ್ನ ಹೇಳಿದ್ರಿ.
3: ತಂದೆ ತಾಯಿಗಳು ಹೆಂಗ್ ಹೇಳ್ತಾರೆ ಅವ್ರು ಕೇಳ್ಕೊಂಡು ಹೋದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ
0: ಮೇಡಮ್. ಹೌದು ಹೌದು, ನಿಜ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಎಲ್ಲೇಗೌಡ ಅವರೇ, ಒಳ್ಳೆಯ ವಿಷಯವನ್ನ ಹೇಳಿದ್ರಿ. ನಮಸ್ಕಾರ.
3: ನಮಸ್ಕಾರ ಮೇಡಮ್.
0: ಕೇಳಿದ್ರಿ ಎಲ್ಲೇಗೌಡ ಅವರು ಕರೆ ಮಾಡಿದ್ರು, ಅವರ ಮಗ ಅವರನ್ನ ಹೇಗ್ ನೋಡ್ಕೊಂತಾ ಇದ್ದಾರೆ ಅನ್ನುವಂತಹ ಖುಷಿಯ ಭಾವನೆಯನ್ನ ಅವರು ನಮ್ಮೊಟ್ಟಿಗೆ ಹಂಚಿಕೊಂಡ್ರು. ಹೀಗೆ ನಿಮ್ಮ ಜೀವನದಲ್ಲಿ ನಿಮಗೆ ಯಾರು ಹೆಚ್ಚು ಪ್ರೇರಣೆಯನ್ನ ನೀಡಿದ ಹಿರಿಯರು ಅಂತ ಕೂಡ ನಮ್ಮೊಟ್ಟಿಗೆ ಹಂಚ್ಕೊಳ್ಳಿ. ಅವರ ಹೆಸರನ್ನ ಕೂಡ ಹೇಳಿ, ಅವರ ಹೆಸರನ್ನ ನಾವು ಕೂಡ ಕೇಳೋಣ, ಅವರಿಗೂ ಒಂದು ಕೃತಜ್ಞತೆಯನ್ನ ಸಲ್ಲಿಸೋಣ ಅಂತ ಹೇಳ್ತಾ ಮತ್ತೊಂದು ಕರೆ ಬರ್ತಾ ಇದೆ. ಹಲೋ ಆಕಾಶವಾಣಿ.
4: ಹಲೋ ನಮಸ್ತೆ ಅರ್ಚಿತಾ.
0: ಅರ್ಪಿತಾ
4: ಮೇಡಮ್ ನಮಸ್ಕಾರ.
0: ನಮಸ್ಕಾರ.
4: ಖುಷಿ ಆಯ್ತು, ನಮ್ಮ ಹೆಸರು ಕಂಡಿದ್ದಾಯ್ತು.
0: ಇರ್ಲಿ ಇರ್ಲಿ, ಪರವಾಗಿಲ್ಲ. ಮರಿಯಾ ಅವರ

0: ಮರಿಯಾ
1: ಮರಿಯಾ ಭದ್ರಾವತಿ.
0: ಮರಿಯಾ ಅವರ ಇಂದಿನ ವಿಷಯ ಗೊತ್ತಾಯ್ತು ಅಲ್ವಾ?
1: ಗೊತ್ತಾಯ್ತು ಮೇಡಮ್, ಹಿರಿಯರನ್ನ ಯಾವ ರೀತಿ ಆರೈಕೆ ಮಾಡ್ಬೇಕು ಅನ್ನೋದು.
0: ಹೌದು ಹೌದು.
1: ಆಕ್ಚುಲಿ ನಾನು ಹೋಮ್ ನರ್ಸ್ ಆಗಿ ಮಾಡ್ತಿದ್ದು, ಓಲ್ಡ್ ಏಜ್ ಪೇಷಂಟ್ ಗಳಿಗೆ ನೋಡ್ಕೊಳ್ತಾ ಇದ್ದಿದ್ದು, ಬೆಡ್ರಿಡನ್ ಪೇಷಂಟ್ಸ್ ನ. ಅವ್ರು ನಾವು ಏಜೆನ್ಸಿಯಿಂದ ಕೆಲಸ ಮಾಡ್ತಾ ಇದ್ವಾ, ಹಾಗಾಗಿ ಪೇಷಂಟ್ ನ ನೋಡ್ಕೊಂತಾ ಇದ್ವಾ. ಅವ್ರಿಗೆ ಏನು, ಅವ್ರಿಗೆ ಒಂದು ಪ್ರೀತಿ ಬೇಕಾಗುತ್ತಷ್ಟೇ. ಅವ್ರಿಗೆ ಅವ್ರ ಮಕ್ಳಂತೂ ಹತ್ರ ಇರೋಲ್ಲ, ನಮಗೆ ಬಿಟ್ಟಿರ್ತಾರೆ ನೋಡ್ಕೊಳಕ್ಕೆ. ಹಾಗಾಗ ಅವ್ರ ಪ್ರೀತಿ ಒಂದ್ ಬಯಸ್ತಾರೆ, ಆರೈಕೆ ಒಂದ್ ಬಯಸ್ತಾರೆ. ಆದ್ರೆ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ಮಕ್ಳು ಮೇನ್.
0: ಅವ್ರಮ್ಮನ್
1: ಚಿಕ್ಕವ್ರು ಇರ್ಬೇಕಾದ್ರೆ ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ನಾವು ಅವ್ರನ್ನ ಅವ್ರಿಗೆ ಏಜ್ ಆದಾಗ ನಾವು ಬಿಟ್ಬಿಟ್ಟೆ ತುಂಬಾ ನೋವಾಗತ್ತೆ ಅಪ್ಪ ಅಮ್ಮಂಗೆ. ಹಂಗಾಗಿ ಅದೊಂದು ನಾನು ಆಕಾಶವಾಣಿ ಮುಖಾಂತರ ಎಲ್ಲಾ ಮಕ್ಳಿಗೂ ಹೇಳಕ್ ಒಂದ್ ಇಷ್ಟ ಪಡ್ತೀನಿ ಮೇಡಮ್, ಆದಷ್ಟು ತಂದೆ ತಾಯಿನ ಯಾರು ಬಿಡ್ಬೇಡ್ರಿ. ಎಷ್ಟೇ ಕೆಟ್ಟವ್ರು ಇರ್ಲಿ ತಂದೆ ತಾಯಿ, ಆದ್ರೂ ಅವ್ರನ್ನ ನೋಡ್ಕೋಬೇಕು ಕಡೆಗಾಲದಲ್ಲಿ ಅಂತ ಒಂದು ಹೇಳ್ತೀನಿ ಮೇಡಮ್.
0: ಒಳ್ಳೆಯ ಸಲಹೆಯನ್ನ ಕೊಟ್ರಿ ಮರಿಯಾ ಅವರೇ. ಧನ್ಯವಾದಗಳು. ಹೀಗೆ ನಿಮ್ಮ ಪ್ರೀತಿ ಇರ್ಲಿ
1: ಮಾಡ್ತಾ
0: ಇದ್ದೀನಿ. ಹಾಗೆ ನೋಡಿ ನಮ್ಮೆಲ್ಲ ಕೇಳುವರು ಹೇಳಿ ಹೇಳಿ.
1: ತುಂಬಾ ಥ್ಯಾಂಕ್ಸ್, ಧನ್ಯವಾದಗಳು ಮಾತಾಡಿದಕ್ಕೆ.
0: ನಮಗೂ ಖುಷಿ ಆಯ್ತು. ಖಂಡಿತ ಖಂಡಿತ ಮರಿಯಾ ಅವರೇ, ಖುಷಿ ಆಯ್ತು ಕರೆ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ ಮೇಡಮ್.
0: ಕೇಳಿದ್ರೆ ಮರಿಯಾ ಅವರು ಕರೆ ಮಾಡಿದ್ರು. ಹಿರಿಯರನ್ನ ಅಂದ್ರೆ ನಮ್ಮ ತಂದೆ ತಾಯಿ ಆಗಿರ್ಲಿ, ಅಜ್ಜ ಅಜ್ಜಿ ಆಗಿರ್ಲಿ, ಅವರಿಗೆ ಹಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಗೌರವ ಹಾಗೇನೆ ಸಮಯ ಅನ್ನೋದು ತುಂಬಾನೇ ಬೇಕಾಗಿರುತ್ತೆ. ನಮ್ಮ ಕಡೆಯಿಂದ ಆದಷ್ಟು ಅವರಿಗೆ ಸಮಯವನ್ನ ಕೊಡೋಣ, ಪ್ರೀತಿಯನ್ನ ತೋರಿಸೋಣ, ಗೌರವವನ್ನ ತೋರಿಸೋಣ ಅಂತ ಹೇಳ್ತಾ ಮತ್ತೊಂದು ಕರೆ ಬರ್ತಾ ಇದೆ. ಹಲೋ ಆಕಾಶವಾಣಿ.
2: ಹಲೋ ನಮಸ್ಕಾರ.
0: ನಮಸ್ಕಾರ.
2: ರಾಜು ಶಂಕರ ಘಟ್ಟ.
0: ರಾಜು ಶಂಕರ ಘಟ್ಟದಿಂದ. ರಾಜು ಸರ್ ಹೇಗಿದ್ದೀರಾ?
2: ನಾವು ಆರಾಮಾಗಿದ್ದೀವಿ, ನೀವ್ ಹೇಗಿದ್ದೀರಾ?
0: ನಾವು ಚೆನ್ನಾಗಿದ್ದೀವಿ. ನಿನ್ನ ವಿಷಯ ಗೊತ್ತಾಯ್ತು ಅಲ್ವಾ?
2: ಗೊತ್ತಾಯ್ತು. ನಮಗೆ ಎಲ್ಲದಕ್ಕೂ ಪ್ರೇರಣೆ ನಮ್ಮ ತಂದೆ ತಾಯಿಗಳು. ನಮ್ಮನ್ನ ಭೂಮಿಗೆ ತಂದು ವಿದ್ಯಾ ಬುದ್ಧಿ ಕೊಟ್ಟು ನಮಗೆ ಒಂದು ದಾರಿ ತೋರಿಸೋ ತನಕ ಅವರು ನಮ್ಮ ಜೊತೆಯಲ್ಲೇ ಇರ್ತಾರೆ.
0: ಖಂಡಿತ. ಹೌದು.
2: ಅವ್ರು ಸಾಮಾನ್ಯ 60-70 ವರ್ಷದ ನಂತರ ಅವರು ನಮ್ಮ ಒಂದು ಸಲಹೆಗೆ ಬರ್ತಾರೆ ಹೊರತು ಅಲ್ಲಿವರೆಗೂ ಅವ್ರದೇ ಆದ ಒಂದು ಕಾಲ್ ಮೇಲೆ ನಿಂತ್ಕೊಂಡು ಅವರ ಒಂದು ದುಡಿಮೆಯಲ್ಲೇ ಅವ್ರು ಹೋಗ್ತಿರ್ತಾರೆ ಹೊರತು ಯಾರೇ ಮಕ್ಕಳನ್ನ ಆಶ್ರಯ ಪಡೆಯೋದಿಲ್ಲ. ಆ ನಂತರ ಅವರಿಗೆ ತಂದೆ ತಾಯಿಗಳಿಗೆ ಮಕ್ಕಳು ನಮಗೆ ಆಶ್ರಯ ಬೇಕು ಅಂದಾಗ ನಾವು ಅವ್ರನ್ನ ಕೈ ಬಿಡಬಾರ್ದು ಮೇಡಮ್.
0: ಯಾಕೆಂದ್ರೆ
2: ನಮಗೆ 40-50 ವರ್ಷದ ತನಕ ನಮಗೆ ದಾರಿ ತೋರಿಸಿರ್ತಾರೆ.
0: ಹೌದು.
2: ಅವ್ರನ್ನ ದಾರಿಯಲ್ಲಿ ಕರ್ಕೊಂಡು ಹೋಗೋದು ಖಾಲಿ ನಾವು ಅಮ್ಮ ಅಂದ್ರೆ 25-30 ವರ್ಷನೋ ಅಷ್ಟೇ. ಆ ಒಂದ್ ಸಮಯನ ಅವ್ರಿಗೆ ನಾವು ಮೀಸಲಿಡ್ಬೇಕು ಯಾವಾಗ್ಲೂ ಅಷ್ಟೇನೆ. ಹಾಗೆ ನನ್ನ ಎರಡು ಹೆಣ್ಣು ಮಕ್ಕಳು ನಮಗೆ ಏನೇ ಆದ್ರೇನು ಏನೇ ಇದ್ರೂ ತುಂಬಾ ಆಸಕ್ತಿಯಿಂದ ಬಂದು ಪ್ರೀತಿಯಿಂದ ನೋಡ್ಕೊಂಡು ತುಂಬಾ ಚೆನ್ನಾಗಿ ಮಾಡ್ತಾರೆ. ಇಬ್ರು ಬೆಂಗಳೂರಿನಲ್ಲೇ ಇದ್ದಾರೆ ಕೆಲಸ ಮಾಡ್ಕೊಂಡು. ನನಗೇನೇ ಒಂದ್ ತೊಂದ್ರೆ ಆದ್ರೂ ಸಡಕ್ಕಂತ ಬಂದು ಆಸ್ಪತ್ರೆ ಕರ್ಕೊಂಡು ಹೋಗೋದು ಇನ್ನೊಂದ್ ಮಾಡೋದು ಪ್ರತಿಯೊಂದನ್ನು ತುಂಬಾ ಆಸಕ್ತಿ ತಂದೆ ತಾಯಿ ಅಂದ್ರೆ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಅಷ್ಟೇ ಚೆನ್ನಾಗಿದ್ದಾರೆ. ಆಮೇಲೆ ನನಗೆ ಇನ್ನೊಂದು ನನಗೊಂದು ಕೈ ಹಿಡಿದವರು ಅಂದ್ರೆ ರಾಜಶೇಖರಣ್ಣ ಅಂತೇಳಿ ಮೇಡಮ್. ನಾನು ಇನ್ನು ನನ್ ದುಡಿಮೆ ಅಷ್ಟು ಇದಿರ್ಲಿಲ್ಲ, ತುಂಬ ಸ್ವಲ್ಪ ಕಷ್ಟದಲ್ಲಿದ್ದೆ. ಆ ಟೈಮ್ನಲ್ಲಿ ಒಂದು ಅಂಗಡಿ ಮಳಿಗೆ ಮಾಡ್ಕೊಂಡ್ರೆ ಸಾಕು ಅನ್ಕೊಂಡಿದ್ದಾಗ ಅವರು ಬ್ಯಾಂಕಿಗೆ ಕರ್ಕೊಂಡೋಗಿ 3.5 ಲಕ್ಷ ರೂಪಾಯಿ ಲೋನ್ ಕೊಡ್ತೀನಿ ನನಗೆ ಆ ಮನೆ ಒಂದು ಶೂರ್ ಮಾಡ್ಕೊಳಕೊಂಡು ಅವಕಾಶ ಮಾಡಿಕೊಟ್ರು. ಅವ್ರನ್ನ ನಮ್ಮ ಜೀವಮಾನದಲ್ಲಿ ನಾವು ನಮ್ಮ ಕುಟುಂಬ ಯಾವತ್ತೂ ಮರೆಯೋದಿಲ್ಲ.
0: ಕೇಳಿ ಖುಷಿ ಆಯ್ತು ರಾಜು ಅವರೇ. ರಾಜಶೇಖರಣ್ಣ ಅವರಿಗೂ ನಮ್ಮ ಕಡೆಯಿಂದ ಕೂಡ ಒಂದು ಧನ್ಯವಾದಗಳು, ನಮಸ್ಕಾರಗಳನ್ನ ಇಲ್ಲಿಂದನೇ ತಿಳಿಸ್ತಾ ಇದ್ದೀನಿ.
2: ನಮ್ಮ ಪ್ರೀತಿಯ ಸಹೋದರಿ ಇಂದ ಒಂದು ವಿಷಯ ತಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಧನ್ಯವಾದ.
0: ಧನ್ಯವಾದಗಳು. ನಮಸ್ಕಾರ.
2: ನಮಸ್ಕಾರ.
0: ಕೇಳಿದರೆ ರಾಜು ಅವರು ಕರೆ ಮಾಡಿದ್ರು. ಅವರ ಎಲ್ಲಾ ಮಾಹಿತಿಗಳನ್ನ ಹಾಗೇನೆ ಅವರಿಗೆ ಸಹಾಯ ಮಾಡಿದಂತಹ ಅವರ ಹಿರಿಯರನ್ನ ಅವರು ನೆನಪು ಮಾಡಿಕೊಂಡು ಹೀಗೆ ನೀವು ಕೂಡ ನಿಮ್ಮ ಜೀವನದಲ್ಲಿ ನಿಮಗೋಸ್ಕರ ಸಹಾಯ ಮಾಡಿದಂತಹ ಹಿರಿಯರನ್ನ ನಿಮ್ಮ ಹಿರಿಯರನ್ನ ನೆನಪು ಮಾಡ್ಕೊಳ್ಳಿ. ಅವರ ಹೆಸರನ್ನ ಹೇಳಿ ನಾವು ಕೂಡ ಅವರಿಗೆ ಒಂದು ಕೃತಜ್ಞತೆಯನ್ನ ಸಲ್ಲಿಸೋಣ ಅಂತ ಹೇಳ್ತಾ ಮತ್ತೊಂದು ಕರೆ ಬರ್ತಾ ಇದೆ. ಹಲೋ ಆಕಾಶವಾಣಿ.
3: ಹಲೋ.
0: ಹಲೋ ನಮಸ್ಕಾರ, ಯಾರು ಮಾತಾಡ್ತಿರೋದು?
3: ನಮಸ್ತೆ ಮೇಡಮ್, ಕೆಂಚನಹಳ್ಳಿಯಿಂದ ಚಂದ್ರಶೇಖರ್.
0: ಚಂದ್ರಶೇಖರ್ ಕೆಂಚನಹಳ್ಳಿಯಿಂದ ಇಂದಿನ ವಿಷಯ ಗೊತ್ತಾಯ್ತು ಅಲ್ವಾ ಚಂದ್ರಶೇಖರ್?

0: ಶೇಖರ್ ಅವರೇ.
1: ಗೊತ್ತಾಯ್ತು ಮೇಡಮ್ ಅವರೇ.
0: ಹೇಳಿ.
1: ನಾವು ತಂದೆ ತಾಯಿಗೆ ಗೌರವ ಕೊಡಬೇಕು, ಆದ್ರೆ ಹೆಣ್ಣಿಗೆ ಮತ್ತೆ ಗೌರವ ಕೊಡ್ಬೇಕು. ನಾವು ಹೆಣ್ಣನ್ನ ಪ್ರೀತಿಯಿಂದ ಕಾಣ್ಬೇಕು. ಅಂದ್ರೆ ತಂದೆ ತಾಯಿನೇ ಇರ್ತಲ್ಲ, ಈಗ ಅಕಸ್ಮಾತ್ ತಂದೆ ತಾಯಿ ಇರ್ತಾರೆ, ಮಕ್ಕಳೆಲ್ಲೋ ದೂರದಲ್ಲಿ ಇರ್ತಾರೆ, ಅವರು ಆಗಿರಲ್ಲ ಅಂತವರಿಗೆ ನಾವು ಸ್ವಲ್ಪ ಆದಷ್ಟು ನಮ್ ಕೈಲಿ ಎಷ್ಟಾಗುತ್ತೆ ಅಷ್ಟರಲ್ಲಿ ಸ್ವಲ್ಪ ಅವರಿಗೆ ವೃದ್ಧ ವಯಸ್ಸಾದಾಗ ಸ್ವಲ್ಪ ನೋಡ್ಕೊಬೇಕು. ನಮ್ ತಾಯಿ ಹೇಳ್ತಾ ಇದ್ರು, ಮನೆ ತವರ ಬಡಿಯ ನೆರವನ ಕಬ್ಬನ ಬಡಿಯಕ್ ಹೋಗ್ತಾರೆ ಅಂತ. ಅದು ನನಗೆ ತುಂಬಾ ಪ್ರೇರಣೆ ಆಗಿದೆ. ಹಂಗಾಗಿ ನಾನು ರೈತಾಪಿ ಕೆಲಸನೇ ಮಾಡ್ಕೊಂಡಿದ್ದೀನಿ, ನಾನು ಹೊರಗಡೆ ಎಲ್ಲೂ ಹೋಗಿಲ್ಲ ಕೆಲ್ಸಕ್ಕೆ.
0: ನಮ್ಮ ರೈತರ ನೀವು ಇಲ್ಲ ಇಲ್ಲ, ಖುಷಿಯಾಗಿ ಖುಷಿಯಿಂದ ಕೇಳ್ತಾ ಇರೋದು ಚಂದ್ರಶೇಖರ್ ಅವರೇ ನಮ್ಮ ರೈತರು ಅಂತ. ಅದಕ್ಕೆ ನಾನು ಹೇಳಿದ್ದು ನಮ್ಮ ರೈತರು ಅಂತ.
1: ಅಂದ್ರೆ ನಾನ್ ಸ್ಟಾರ್ಟಿಂಗ್ ಅಂತ ಜಮೀನು ಮಾಡೋಕೆ ನನ್ನ ಕೈ ಬಂಡವಾಳ ಇರಲಿಲ್ಲ. ಅವಾಗ ನಾನು ಒಂದು ಮೂರ್ ಜನ ತವ ಎರಡ್ ಸಾವಿರ ರೂಪಾಯಿ ಅವತ್ತಿಗೆ ಸಾಲ ಮಾಡಿದ್ದೆ. ಹೇಳ್ತೀನಿ, ನಮ್ಮ ಮನೆ ಹಿಂದ್ಗಡೆ ಲಕ್ಷ
0: ಹೇಳಿ ಹೇಳಿ. ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ ಚಂದ್ರಶೇಖರ್ ಅವರೇ.
1: ಒಬ್ರು ಲಕ್ಷ್ಮಜ್ಜಿ ಅಂತ ಇದ್ರು.
0: ಲಕ್ಷ್ಮಜ್ಜಿ
1: ಅವ್ರು ಇವತ್ತಿಲ್ಲ.
0: ಓಕೆ.
1: ಅವರು ನನಗೆ ಹೆಲ್ಪ್ ಮಾಡಿದ್ರು. ಆಮೇಲೆ ಇನ್ನೊಬ್ರು
0: ಅವರ ಹೆಸರು ಕೇಳಿಸ್ತಾ ಇಲ್ಲ, ನೆಟ್ವರ್ಕ್ ಇರೋ ಕಡೆ ಬರ್ತೀರಾ
1: ಅಂತ. ಅವರು
0: ಹೇಳಿ, ಅವರ ಹೆಸರೇನು?
1: ಬಸವರಾಜಣ್ಣ ಅಂತ.
0: ಬಸವರಾಜಣ್ಣ. ಓಕೆ.
1: ಅವರು ಎಂ ಪಿ ಎಂ ಅಲ್ಲಿ ಕೆಲಸ ಇದ್ರು, ಅವರು ನನಗೆ ಹೆಲ್ಪ್ ಮಾಡಿದ್ರು. ಆಮೇಲೆ ನಮ್ಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ರು ಎಸ್ ಕುಮಾರ್ ಅಂತ, ಅವರು ನನಗೆ ಹೆಲ್ಪ್ ಮಾಡಿದ್ರು ಅವತ್ತಿನ ಕಾಲದಲ್ಲಿ. ನಾನು ಅವ್ರ ಮೂರು ಜನ ಮರೆಯಲ್ಲ. ಅವ್ರ ಪ್ರೇರಣೆ ಮತ್ತೆ ನನ್ನ ಸಂಗಾತಿಯ ಒಂದು ಸಾಥ್.
0: ನಿಮ್ಮ ಸಂಗಾತಿಯ ಹೆಸರನ್ನು ಹೇಳ್ಬಿಡಿಯಲ್ಲ.
1: ಜಯಶೀಲ ಅಂತ, ಎನ್ ಜಯಶೀಲ ಅಂತ.
0: ಜಯಶೀಲ
1: ಅವರು ಟೀಚರ್, ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾರೆ. ಅವ್ರ ಮಾರ್ಗದರ್ಶನದಲ್ಲೇ ನಾನು ಎಲ್ಲಾ ಕೆಲಸ ಮಾಡ್ತಾ ಇರೋದು. ದನಗಳು ಕಟ್ಕೊಂಡು ನಾನು ಇನ್ನೊಬ್ರು ಕೈ ಕೆಳ ಕೆಲಸ ಮಾಡ್ದಂಗೆ ನಾನು ಸ್ವಯರ್ಜಿತವಾಗಿ ವರ್ಕ್ ಮಾಡ್ಕೊಂಡು ನನ್ನ ತೋಟ ಆಯ್ತು, ನನ್ನ ಜಮೀನ್ ಆಯ್ತು ಅನ್ಕೊಂಡು ನಾನು ಇದ್ ಮಾಡ್ಕೊಂಡು ಇದ್ ಮಾಡ್ತಾ ಇದೀನಿ. ಬಿಡದೆ ಆಕಾಶವಾಣಿ ಕೇಳ್ತಾ
0: ಕೇಳ್ಬೇಕು ನೀವು ಚಂದ್ರಶೇಖರ್ ಅವರೇ. ಹಲೋ, ಕರೆ ಕಟ್ಟಾಯ್ತು. ಚಂದ್ರಶೇಖರ್ ಅವರಿಗೆ ಧನ್ಯವಾದಗಳು ಅಂತ ಹೇಳ್ತಾ ಚಂದ್ರಶೇಖರ್ ಅವರು ಕರೆ ಮಾಡಿದ್ರು. ಕರೆ ಮಾಡಿ ಅವರ ಜೀವನದಲ್ಲಿ ಅವರಿಗೆ ಸಹಾಯ ಮಾಡಿದಂತಹ ಲಕ್ಷ್ಮಜ್ಜಿ, ಬಸವರಾಜಣ್ಣ, ಎಸ್ ಕುಮಾರ್, ಹಾಗೆಯೇ ಸಂಗಾತಿ ಜಯಶೀಲ ಅವರ ಹೆಸರನ್ನ ಅವರು ನೆನ್ಪು ಮಾಡಿಕೊಂಡು ಅವ್ರನ್ನ ಯಾವುದೇ ಕಾರಣಕ್ಕೂ ನಾನು ಮರೆಯೋಲ್ಲ ಅಂತ ಹೇಳಿದ್ರು. ಚಂದ್ರಶೇಖರ್ ಅವರಿಗೆ ಧನ್ಯವಾದಗಳು. ನಮ್ಮ ರೈತರಾದಂತಹ ಚಂದ್ರಶೇಖರ್ ಅವರಿಗೆ ನಮ್ಮ ಧನ್ಯವಾದಗಳು ಅಂತ ತಿಳಿಸ್ತಾ ಮತ್ತೊಂದು ಕರೆ ಬರ್ತಾ ಇದೆ. ಹಲೋ ಆಕಾಶವಾಣಿ.
2: ಹಲೋ,
0: ನಮಸ್ಕಾರ. ಯಾರು ಮಾತಾಡ್ತಿರೋದು?
2: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿರೋದು?
2: ನಾನು ಭದ್ರಾವತಿ, ಇಲ್ಲಿ ಜನಪದಿಂದ ರತ್ನಮ್ಮ ಅಂತ.
0: ರತ್ನಮ್ಮ ಅವರು? ರತ್ನಮ್ಮ ಅವರೇ, ನಿನ್ನ ವಿಷಯ ಗೊತ್ತಾಯ್ತು ಅಲ್ವಾ?
2: ವಿಷಯ ಗೊತ್ತಾಯ್ತು. ತಂದೆ ತಾಯಿ ಹೆಂಗಿರ್ಬೇಕು, ತಂದೆ ತಾಯಿನ ನಮ್ಮನ್ನ ಅವ್ರು ಸಾಕಿರ್ತಾರೆ ಅಂದಾಗ ನಾವು ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕಲ್ವಾ ಮೇಡಮ್?
0: ಹೌದು ಹೌದು, ಖಂಡಿತ.
2: ಅವರು ಅಷ್ಟು ಕಷ್ಟಪಟ್ಟು ನಮ್ಗೆ ಸಾಕಿರ್ತಾರೆ, ಅದಕ್ಕೆ ಯಾರೇ ನೋಡ್ಕೊಂಡಿದ್ರು ಹೆಣ್ಮಕ್ಳು ನೋಡ್ಕೊಂತಾರೆ ಅಂತಾರಲ್ವಾ, ಹೆಣ್ಮಕ್ಳು ಅವ್ರು ತುಂಬಾ ಕಷ್ಟಪಟ್ಟು ಸಾಕಿರುವಾಗ ನಾವು ನೋಡ್ಕೊಂಡ್ರೆ ನಮಗೆ ಒಳ್ಳೇದಾಗುತ್ತೆ.
0: ಹೌದು ಹೌದು, ನಿಜ, ನಿಜವಾದಂತಹ ಮಾತನ್ನ ಹೇಳಿದ್ರಿ. ನಿಮ್ಮ ಜೀವನದಲ್ಲಿ ರತ್ನಮ್ಮ ಅವರೇ ನಿಮಗೆ ಹಿರಿಯರು ಅಂತ ಅಂದ ತಕ್ಷಣ ಯಾರು ನೆನಪಾಗ್ತಾರೆ? ನಿಮ್ಮ ಅಜ್ಜಿ, ತಾತ, ಯಾರೇ ಆಗಿರಬಹುದು?
2: ತುಂಬಾ ಕಷ್ಟಪಟ್ಟಿದ್ರು ತಂದೆ ತಾಯಿ, ತುಂಬಾ ಕಷ್ಟಪಟ್ಟು ಸಾಕಿದ್ದಾರೆ ನಮ್ಮನ್ನ.
0: ನಮ್
2: ತಂದೆ ಹಿಂದೆ ಇದ್ರು ನಮ್ಮ ಅಮ್ಮ ಅವರು ತುಂಬಾ ಕಷ್ಟಪಟ್ಟು ಸಾಕಿದ್ದಾರೆ, ಅದಕ್ಕೋಸ್ಕರ ನಮ್ಮ ಅಮ್ಮ ಅವರನ್ನ ಜಾಸ್ತಿ ನಿಲ್ಸ್ಕೊಂತೀವಿ ಮೇಡಮ್. ನಾವು ನಮ್ಮ ಅತ್ತೆ ನಮ್ಮ ಮಾವನ ಅಷ್ಟೇ, ತುಂಬಾ ಒಳ್ಳೆಯವರು. ಇಲ್ಲ, ಅವರು ತುಂಬಾ ಒಳ್ಳೆಯವರು, ಅವರು ನಮ್ಮ ಅತ್ತೆ ಮಾವರು. ಹಾಗಾಗಿ ಎಲ್ಲರಿಗೂ ಹಿರಿಯರಿಗೆ ಗೌರವ ಕೊಟ್ರೆ ನಮಗೂ ದೇವರು ಯಾವತ್ತಿಗೂ ಒಳ್ಳೇದು ಮಾಡ್ತಾನೆ.
0: ಖಂಡಿತ ಖಂಡಿತ ರತ್ನಮ್ಮ ಅವರೇ, ಒಳ್ಳೆಯ ವಿಷಯವನ್ನ ಹೇಳಿದ್ರಿ.
2: ನಮಸ್ತೆ ಮೇಡಮ್,
0: ಕರೆ ಮಾಡಿದ್ದಕ್ಕೆ ನಮಸ್ಕಾರ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಕೆಳಗರೆ ರತ್ನಮ್ಮ ಅವರು ಕರೆ ಮಾಡಿದ್ರು, ಅವರ ತಾಯಿಯನ್ನ, ಅವರ ಅತ್ತೆ ಮಾವರನ್ನ ನೆನೆಸ್ಕೊಂಡ್ರು. ಎಲ್ಲರೂ ಕೂಡ ಚೆನ್ನಾಗಿ ನೋಡ್ಕೊಳ್ಬೇಕು ಹಿರಿಯರನ್ನ ಅನ್ನುವಂತಹ ಮಾಹಿತಿಯನ್ನ, ಸಲಹೆಯನ್ನ, ಅವರ ಅಭಿಪ್ರಾಯವನ್ನ ನಮ್ಮೊಟ್ಟಿಗೆ ಹಂಚಿಕೊಂಡ್ರು. ಮತ್ತೊಂದು ಕರೆ ಬರ್ತಾ ಇದೆ. ಹಲೋ ಆಕಾಶವಾಣಿ. ಕರೆ ಕಟ್ಟಾಯ್ತು. ಕೇಳುವರೆ, ನೀವು ಕರೆ ಮಾಡ್ಬೇಕಾರೆ ದಯವಿಟ್ಟು ರೇಡಿಯೋ ಸೌಂಡ್ ಅನ್ನ ಕಮ್ಮಿ ಮಾಡಿ ಅಥವಾ ಫುಲ್ ಕಮ್ಮಿ ಮಾಡಿ, ಇಲ್ಲ ಅಂತ

0: ನೆಟ್ವರ್ಕ್ ಸಮಸ್ಯೆ ಉಂಟಾಗಿ ನಮ್ಮ ಧ್ವನಿ ನಿಮ್ಮ ಧ್ವನಿ ಎರಡು ಕೇಳಿಸೋದಿಲ್ಲ. ಹಾಗೇನೆ ನೆಟ್ವರ್ಕ್ ಇರೋ ಜಾಗಕ್ಕೆ ನೀವು ದಯಮಾಡಿ ಬಂದು ಕರೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಲೋ ಆಕಾಶವಾಣಿ.
1: ಹಲೋ ಅರ್ಪಿತಾ ಮೇಡಮ್ ಅವರಿಗೆ ನಮಸ್ಕಾರ, ಹೇಗಿದ್ದೀರಾ?
0: ನಾವು ಚೆನ್ನಾಗಿದ್ದೀವಿ ಚಿಕ್ಕಪ್ಪ ಅವರು.
1: ಹೌದು ಮೇಡಮ್ ಅವರೇ,
0: ಇನ್ನಿನ ವಿಷಯ ಗೊತ್ತಾಯ್ತು ಅಲ್ವಾ ಚಿಕ್ಕಪ್ಪ ಅವರೇ?
1: ಹೌದು ಮೇಡಮ್ ಅವರೇ ಗೊತ್ತಾಯ್ತು.
0: ಹೇಳಿ.
1: ಹಿರಿಯರ ಒಂದು ಆರೈಕೆ ಹೇಗಿರ್ಬೇಕು ಅಂತ.
0: ಹೌದು
1: ಹೌದು ಮೇಡಮ್ ಅವರೇ, ಯಾಕೆಂದ್ರೆ ಹಿರಿಯರು ತಂದೆ ತಾಯಿಗಳು ಆದರೂ ಮಕ್ಕಳಿಗೋಸ್ಕರ ಇಡೀ ಒಂದು ಜೀವನನೇ ತ್ಯಾಗ ಇಟ್ಟು ಕಷ್ಟಪಟ್ಟು ಮಕ್ಕಳನ್ನ ಸಾಕ್ತಾರೆ. ಅವ್ರಿಗೆ ಓದಕ್ಕೆ ಹೆಲ್ಪ್ ಮಾಡ್ತಾರೆ, ಆಮೇಲೆ ಅವರು ಓದಿದ ಮೇಲೆ ಅವ್ರಿಗೆ ಮದುವೆ ಮಾಡ್ತಾರೆ. ಅವ್ರು ಮದುವೆ ಮಾಡಿ ಅವರಿಗೆ ಮತ್ತೆ ಓದಿಸಿ ಆದ್ಮೇಲೆ ನೌಕರಿ ಸಿಕ್ಕಂಗಿದ್ರೆ ನೌಕರಿ ಕೂಡ ಕೊಡಿಸ್ತಾರೆ. ಕಷ್ಟಪಟ್ಟು ಸಾಲನ ಮೂಲನ ಮಾಡಿ ನೌಕರಿ ಕೊಡಿಸ್ತಾರೆ, ಆಮೇಲೆ ಅವ್ರಿಗೆ ಮನೆ ಕಟ್ಟಿಸ್ಕೊಡ್ತಾರೆ. ಆಮೇಲೆ ನೋಡ್ರಿ, ನಾವು ಕೂಡು ಕುಟುಂಬದಲ್ಲಿ ಇದ್ದಾಗ ಒಂದ್ ಬೆಡ್ರೂಮ್ ಒಂದ್ ಹಾಲ್ ನಲ್ಲಿ ಇದ್ವಿ. ಪರಿಸ್ಥಿತಿ ನಮ್ ಮಕ್ಳಿಗ್ ಬರ್ಬಾರ್ದು ಅಂತ ಅವ್ರು ಎಲ್ಲಾ ಮಕ್ಳಿಗೂ ಒಂದೊಂದ್ ಬೆಡ್ರೂಮ್ ಇರೋ ಅಂತ ಮನೆ ಕಟ್ಟಿಸ್ಕೊಡ್ತಾರೆ. ಅಷ್ಟೆಲ್ಲ ಮಾಡಿದ್ಮೇಲೆ ನಾವ್ ಅವ್ರಿಗೆ ನಾವ್ ಏನ್ ಕೊಡ್ತೇವಿ? ಅವ್ರಿಗೆ ನಾವು ನೋವು ಕೊಡ್ತೇವಿ. ಅಷ್ಟೆಲ್ಲ ಮಾಡಿದ ತಂದೆ ತಾಯಿಗಳಿಗೆ ನಾವು ಕೊಡೋದು ನೋವು. ಯಾಕೆಂದ್ರೆ ಅವರು ನಮ್ಮಿಂದ ಬೇರೆ ಏನು ಬಯಸಲ್ಲ, ನಮ್ಮ ಮಕ್ಳು ಚೆನ್ನಾಗಿರ್ಲಿ, ನಾವ್ ದಡ್ರಾದ್ರೂ ಪರವಾಗಿಲ್ಲ, ನಮ್ಮ ಮಕ್ಳು ಓದ್ಲಿ, ನಮ್ಮ ಮಕ್ಳು ಬುದ್ಧಿವಂತರಾಗ್ಲಿ, ನಮ್ಮ ಮಕ್ಳು ನಾಲ್ಕ್ ಜನ ಹೆಮ್ಮೆ ಪಡೋ ತರ ಆಗ್ಲಿ ಅಂತ ಅವ್ರು ಕಷ್ಟಪಟ್ಟು ದುಡ್ದು ಓದ್ಸೋದು ಎಲ್ಲ ಮಾಡ್ತಾರೆ. ಅವ್ರು ಮಕ್ಳಿಂದ ಏನು ಬಯಸಕ್ ಇಷ್ಟ ಪಡೋದಿಲ್ಲ, ಅವ್ರು ಏನು ಪ್ರೀತಿ ಬಯಸ್ತಾರೆ ಅಷ್ಟೇ. ಅವ್ರು ಅವರಿಂದ ಒಂದ್ ಪ್ರೀತಿ ಅಷ್ಟೇ ಬಯಸೋದು. ಅವ್ರು ಒಂದು ಬಂಗಾರ ಮಾಡಿಸ್ಕೊಡ್ರಿ, ನನ್ನ ಇಷ್ಟೆಲ್ಲ ಮಾಡಿದೀವಿ, ನಮಗೆ ಮನೆ ಕಟ್ಸ್ಕೊಡ್ರಿ, ಕಾರ್ ತಂದು ಕೊಡ್ರಿ, ಬಂಗ್ಲೆ ಕಟ್ಸ್, ಯಾವ್ದನ್ನು ಯಾವ ತಂದೆ ತಾಯಿಗಳು ಅದನ್ನು ಬಯಸೋದಿಲ್ಲ.
0: ಖಂಡಿತ ಖಂಡಿತ.
1: ಹಾಗಾಗಿ ಮಕ್ಕಳಾದವರು ಅವ್ರ ಎಷ್ಟು ಕಷ್ಟಪಟ್ಟು ನಮ್ಮನ್ನ ಓದ್ತಿರ್ತಾರೆ, ನಮ್ಮನ್ನ ಒಂದು ಯಾವ ಹಂತಕ್ಕೆ ತಂದಿದ್ದಾರೆ ಅನ್ನೋದನ್ನ ಒಂದು ಸ್ವಲ್ಪ ಅವರು ಯೋಚನೆ ಮಾಡಿ ನೋಡ್ಬೇಕು. ಯೋಚನೆ ಮಾಡಿ ನೋಡಿದಾಗ ಅವ್ರ ಕಷ್ಟ ಏನು ಅಂತ ಅವಾಗ ಅರ್ಥ ಆಗುತ್ತೆ. ನಾಳೆ ದಿನ ಅವ್ರ ಪರಿಸ್ಥಿತಿಯಲ್ಲಿ ನಾವಿದ್ದಾಗ ನಮ್ಮ ಪರಿಸ್ಥಿತಿ ಯಾವ ತರ ಆಗ್ಬೋದು ಅನ್ನೋದನ್ನು ಕೂಡ ಅವ್ರು ಯೋಚನೆ ಮಾಡ್ಬೇಕು.
0: ಯೋಚನೆ ಮಾಡ್ಬೇಕು. ಹೌದು.
1: ಯಾಕೆಂದ್ರೆ ಅವ್ರ ಲಿಸ್ಟ್ ಅಲ್ಲಿ ನಾವು ಇವತ್ತಲ್ಲ ನಾಳೆ ಇರ್ತವೆ ಅಲ್ವಾ? ಹಾಗಾಗಿ ನಾವು ಕೂಡ ಅದನ್ನ ಯೋಚನೆ ಮಾಡ್ಬೇಕು. ನಮ್ಮ ತಂದೆ ತಾಯಿಗಳು ನಾವು ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಮ ಮಕ್ಕಳು ನಮ್ಮನ್ ಚೆನ್ನಾಗಿ ನೋಡ್ಕೋಬಹುದು ಅನ್ನೋ ಭಾವನೆ ಬರ್ಬೇಕು ಫಸ್ಟ್.
0: ಖಂಡಿತ.
1: ನಮ್ ತಂದೆ ತಾಯಿಗಳನ್ನೇ ನಾವ್ ಒಂದು ಕಡೆಗಣಿಸಿದನ್ನ ನೋಡಿದ್ರೆ ನಮ್ ಮಕ್ಳು ನಮ್ಮನ್ನ ನಾಳೆ ದಿನ ಕಡೆಗಣಿಸೋದು ಯಾವ್ದು ಇದೆ ಸಂದೇಹನೇ ಇಲ್ಲ. ಹಾಗಾಗಿ ಅವರನ್ನ ನಾವು ಅವ್ರು ಬೇರೆ ಏನು ಬಯಸೋದಿಲ್ಲ, ಅವ್ರ ಪ್ರೀತಿ ಬಯಸೋದು. ಒಂದು ಒಂದ್ ಹೊತ್ತಿನ ಊಟನೋ ತಿಂಡಿನೋ ಅವ್ರ ಮಕ್ಳು ಮೊಮ್ಮಕ್ಳು ಆಡಿಸ್ಕೊಂಡ್ ಇರ್ತಾರೆ, ಆರಾಮಾಗಿರ್ತಾರೆ, ಅವ್ರು ಏನ್ ಇದ್ ಮಾಡಲ್ಲ. ಅವ್ರ ಏನಪ್ಪ ಅವ್ರಿಗೆ ಪ್ರೀತಿಯಿಂದ ನೋಡ್ಕೊಂಡ್ರೆ ಸಾಕು. ನಾವ್ ಹೆಂಗ ನಮ್ಮ ದಡ ಸೇರ್ಸಿದಾರೆ ಅಂತಂದೇಳಿ ನಾವು ಏನೇ ಹತ್ತಿದ ಏನೇನೆ ಕಾಲಾಗ ಹೋದ್ರೆ ಏನಾಗತ್ತೆ ಹೇಳ್ರಿ? ಆ ಪರಿಸ್ಥಿತಿ ಆಗ್ಬಾರ್ದು. ನಾವು ಏಣಿ ಹತ್ತಿದ್ಮೇಲೆ ಅದನ್ ಕಾಲಾಗ ಒದಿಯೋದು ನಮ್ಮನ್ನ ತಂದೆ ತಾಯಿಗಳನ್ನೇ ಅದನ್ ಕಾಲಾಗ ಒದ್ದಂಗ. ಹಾಗಾಗಿ ಅವೆಲ್ಲ ಮಾಡಬಾರ್ದು. ಹಿರಿಯರು ಅಂದ್ಮೇಲೆ ಅವ್ರನ್ನ ಅವ್ರು ಬೇರೆ ಏನು ಬಯಸೋದಲ್ಲ, ಅವ್ರ ಅಷ್ಟೇ ಬಯಸೋದು. ಬಯಸ್ತಾರೆ ಒಂದ್ ಹೊತ್ತಿನ ಊಟ ಕೇಳ್ತಾರೆ ಅಷ್ಟು ಬಿಟ್ರೆ ಅವ್ರನ್ನ ಅದನ್ ಬಿಡೋದು ಎಲ್ಲ ಆಶ್ರಮಕ್ಕೆ ಸೇರ್ಸೋದು ಮಾಡೋದ್ರಿಂದ ನಾಳೆ ದಿನ ನಮಗ ಆ ಪರಿಸ್ಥಿತಿ ಬರುತ್ತೆ ಅನ್ನೋದನ್ನ ಮರಿಬಾರ್ದು ಅಷ್ಟೇ ಮೇಡಮ್ ಅವರೇ. ಆಯ್ತಾ?
0: ಒಳ್ಳೆಯ ವಿಷಯವನ್ನ ಹೇಳಿದ್ರಿ ಚಿಕ್ಕಪ್ಪ ಅವರೇ.
1: ಧನ್ಯವಾದಗಳು.
0: ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ನಿಮಗೂ ಕೂಡ ಧನ್ಯವಾದಗಳು.
0: ನಮಸ್ಕಾರ. ಕೇಳಿದರೆ ಚಿಕ್ಕಪ್ಪ ಅವರು ಕರೆ ಮಾಡಿದ್ರು. ನಮ್ಮ ತಂದೆ ತಾಯಿಯರು ನಮ್ಮನ್ನ ನಾವು ಹುಟ್ಟಿದಾಗಿಂದ ನಾವು ಒಂದು ವಯಸ್ಸಾಗ ಅಂದ್ರೆ ಒಂದು ಏಜ್ಗೆ ಬರೋ ತನಕ ಹೇಗ್ ನೋಡ್ಕೊಂಡಿರ್ತಾರೆ ಅದೇ ರೀತಿ ಅವರ ವಯೋಮಾನದಲ್ಲಿ ನಾವು ಕೂಡ ಅವರನ್ನ ಅಷ್ಟೇ ಇದಾಗಿ ನೋಡ್ಕೊಂಡಿಲ್ಲ ಅಂತ ಅಂದ್ರು. ಅವರು ಏನು ಕೇಳೋದಿಲ್ಲ, ಪ್ರೀತಿ ಅಷ್ಟೇ ಕೇಳೋದು. ಅವರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ನಾಳೆ ದಿನ ನಮಗೂ ವಯಸ್ಸಾಗ್ತಾ ಹೋಗುತ್ತೆ, ನಾವು ಅದೇ ವಯಸ್ಸಿಗೆ ಹೋಗ್ತೀವಿ. ಆಗ ನಮ್ಮ ಮಕ್ಕಳು ನಮಗೆ ಹೇಗ್ ನೋಡ್ಕೊಳ್ತಾರೆ ಅದನ್ನ ನಾವು ಯೋಚನೆ ಮಾಡಲೇಬೇಕು. ನಾವು ನಮ್ಮ ತಂದೆ ತಾಯಿಯರಿಗೆ ಹೇಗ್ ನೋಡ್ಕೊಂತೀವೋ ಹಾಗೆ ಮುಂದಿನ ಪೀಳಿಗೆಯ ನಮ್ಮ ಮಕ್ಕಳು ನಮ್ಮನ್ನ ಹಾಗೆ ನೋಡ್ಕೊಂತಾರೆ ನಾವು ವಯಸ್ಸಾದಾಗ ಅನ್ನುವಂತಹ ಮಾಹಿತಿಯನ್ನ ಚಿಕ್ಕಪ್ಪ ಅವರು ಹೇಳಿದ್ರು. ನಮಸ್ಕಾರ, ಧನ್ಯವಾದಗಳು ಅಂತ ಹೇಳ್ತಾ ಮತ್ತೊಂದು ಕರೆ ಬರ್ತಾ ಇದೆ. ಹಲೋ ಆಕಾಶವಾಣಿ. ಹಲೋ, ನಮಸ್ಕಾರ, ಯಾರು ಮಾತಾಡ್ತಿರೋದು? ರತ್ನಾವತಿ ಅವರು, ಎನ್ ಆರ್ ಪುರದಿಂದ. ರತ್ನಾವತಿ ಅವರು, ಇಂದಿನ ವಿಷಯ ಗೊತ್ತಾಯ್ತು ಅಲ್ವಾ?
2: ವಿಷಯ ಗೊತ್ತಾಯ್ತು.
0: ಹೇಳಿ.

0: ನಾವು ಇಲ್ಲಿ ಎನ್ಎಸ್ ಮಠದ ಮದುವೆಯಾಗಿ ಬಂದಿದ್ದು ನಮ್ಮ ಅಮ್ಮನ ಮನೆ ಕುಂದಾಪುರ. ನಮ್ಮ ಅಪ್ಪನ್ ಮಾತ್ರ ಚೆನ್ನಾಗಿ ನೋಡ್ಕೊಳಕ್ಕೆ ಆಗಿಲ್ಲ, ಅವ್ರು ಸಡನ್ನೇ ಒಂದು ವಾರ ತೀರೋದ್ರು. ಅದು ಇನ್ನೊಂದು ನೋವಿದೆ ನನ್ಗೆ. ನಮ್ಮ ಅಮ್ಮ ಹಂಗಾದ್ರೆ ಹುಷಾರಿಲ್ಲ ಅಂತ ಫೋನ್ ಮಾಡಿದ ತಕ್ಷಣ ಅವಾಗ ಅವಾಗ 4 ದಿನ ಹೋಗಿ ಬಂದು ನೋಡ್ಕೊಂತ ಇದ್ದೆ. ನಮ್ಮ ಅಮ್ಮ ಇಲ್ಲ ಹೋದಷ್ಟ ತೀರೋದು 93 ವರ್ಷ ಆಗಿತ್ತು. ತುಂಬಾ ಒಂದು 6 ತಿಂಗಳಿಂದ ಮಲ್ಕೊಂಡಿದ್ರು. 2 ಸಲ ಹೋಗಿ ಹೋಗಿ ನೋಡ್ಕೊಂಡ್ ಬಂದೆ. ನಾನು ಸಾಯೋತ್ತಿಗಲ್ಲೇ ಇದ್ದೆ. ನನಗೆ ಮತ್ತೆ ಚೆನ್ನಾಗಿ ನೋಡ್ಕೊಳ್ತಿಲ್ಲ, ಅದನ್ನೇ ತೀರೋದು ಅಂತ ಬೇಜಿದೆ.
1: ರತ್ನಾವತಿ ಅವರೇ, ಇದೀಗ ನಿಮ್ಮ ತಂದೆ ಅವರು ಎಲ್ಲೋ ನಿಂತ್ಕೊಂಡು ನಿಮ್ಮ ಮಾತನ್ನ ಕೇಳಿಸ್ಕೊಂತಾ ಇರ್ತಾರೆ. ಅವ್ರಿಗೇನಾದ್ರೂ ಒಂದು ಒಂದು ಪುಟ್ಟ ಸೆಂಟೆನ್ಸ್ ಅಲ್ಲಿ ಏನಾದ್ರೂ ಹೇಳ್ಬೇಕು ಅಂತಂದ್ರೆ ಹೇಳ್ಬಿಡಿ. ಅವ್ರಿಗೇನಾದ್ರೂ ಕ್ಷಮೆ ಕೇಳ್ಬೇಕಾ, ಅಥವಾ ನಿಮ್ ಮನ್ಸಲ್ಲಿ ಏನಾದ್ರೂ ಅವ್ರಿಗೆ ಹೇಳ್ಬೇಕು ಅಂತ ಇತ್ತು, ನಾನ್ ಹೇಳಕ್ ಆಗಿಲ್ಲ ಅಂತ ಏನಾದ್ರೂ ಇದ್ರೆ ನೀವ್ ಹೇಳ್ಬೋದು ಇವಾಗ ಪುಟ್ಟದಾಗಿ.
0: ಸಡನ್ಲಿ ತೀರೋದಲ್ಲ, ಅವಾಗ ಚೆನ್ನಾಗಿದ್ರು, ಬಂದಾಗ ಚೆನ್ಗಿದ್ರು. ನಾ ಬಂದ್ ವಾರದೊಳಗೆ ಅವ್ರಿಗೆ ಸರಿ ಇಲ್ಲ ಆಯ್ತು ತೀರೋದು. ನಂಗೆ ಆಶೀರ್ವಾದ ಅವರು ಸಿಕ್ಲಿ, ನಂದ ಕ್ಷಮೆ ಕೇಳ್ತಿಲ್ಲ ಇದೀನಿ.
1: ಖಂಡಿತ ಅವರ ಆಶೀರ್ವಾದ ಸಿಗತ್ತೆ. ನಿಮ್ದು ತಂದೆಯವರ ಹೆಸರೇನು ರತ್ನಾವತಿ ಅವರೇ?
0: ಹೆಸರಾ?
1: ಸೀತಾರಾಮ್ ಭಟ್ ಅವರು. ಖಂಡಿತ ನಿಮ್ ಅವರ ಆಶೀರ್ವಾದ ನಿಮ್ ಮೇಲೆ ಸದಾ ಇರತ್ತೆ. ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೊಳ್ಬೇಡಿ, ಅವರಿಗೂ ಬೇಜಾರಾಗತ್ತೆ ಅಂತ ಹೇಳ್ತಿದ್ದೀನಿ.
0: ನಮ್ಮ ಅಪ್ಪಂಗೆ ಹೆಣ್ಮಕ್ಳಂದ್ರೆ ತುಂಬಾ ಆಸೆ. ಮದುವೆಗೆ ಬರೋತಿಗೆ ಹತ್ತು ಅಲ್ಲೇ ಮಲ್ಕೊಂಡಿದ್ದೀನಿ ಅಂತೆ. ಅಪ್ಪಂಗೆ ನಮಸ್ಕಾರ ಮಾಡೋತಿಗೆ ತಂದೆ ಅಂದ್ರೆ ತುಂಬಾ ಆಸೆ ಇತ್ತು, ಅವರಿಗೆ ಹೆಣ್ಮಕ್ಳಂದ್ರೆ ತುಂಬಾ ಆಸೆ ಇತ್ತು. ಅದ ಒಂದ್ ನೋವು ಇತ್ತು ನನಗೆ. ಆಮೇಲೆ ತಿಂಗಳ ತಿಂಗಳ ಎಲ್ಲ ನಾನು ಅದು ಅವ್ರದ್ದು ಪೂಜೆ ಇತ್ತಲ್ಲ ಅದಕ್ಕೆಲ್ಲ ಮಾಡ್ಕೊಂತ ಇದ್ ಬಂದಿದ್ದೆ. ಋಣ ತೀರ್ಸ್ಕೊಬೇಕು ಅಂತ ನನ್ ಮನ್ಸಾಯ್ತು.
1: ಹೀಗೆ ನಿಮ್ಮ ತಂದೆ ಅವ್ರನ್ನ ನೆನಪು ಮಾಡ್ಕೊಳ್ತಾ ಇರಿ ರತ್ನಾವತಿ ಅವರೇ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ಆಯ್ತು ಮೇಡಮ್, ಧನ್ಯವಾದಗಳು.
1: ಕಿಳುಗರೆ ರತ್ನಾವತಿ ಅವರು ಕರೆ ಮಾಡಿದ್ರು, ಅವರ ತಂದೆಯನ್ನ ನೆನಪು ಮಾಡಿಕೊಂಡ್ರು. ಹೀಗೆ ನಿಮ್ಮ ಹಿರಿಯರನ್ನ, ನಿಮಗೆ ಮುಖ್ಯವಾದಂತಹ, ನಿಮ್ಮ ಜೀವನದಲ್ಲಿ ಮುಖ್ಯವಾದಂತಹ ಹಿರಿಯರನ್ನ ನೀವು ನೆನಪು ಮಾಡಿಕೊಂಡು ನಮ್ಮೊಟ್ಟಿಗೆ ಅವರ ಕುರಿತು ಅಥವಾ ಹೇಗೆ ನಾವು ಹಿರಿಯರನ್ನ ನೋಡ್ಕೊಳ್ಬೇಕು ಅನ್ನುವಂತಹ ಸಲಹೆಗಳನ್ನ ಕೊಡೋದಕ್ಕೆ ನೀವು ಕರೆ ಮಾಡಿ ನಮ್ಮೊಟ್ಟಿಗೆ ಮಾತನಾಡಬಹುದು ಅಂತ ಹೇಳ್ತಾ ಇದೀಗ ಮತ್ತೊಂದು ಕರೆ ಬರ್ತಿದೆ. ಹಲೋ ಆಕಾಶವಾಣಿ.
2: ನಮಸ್ಕಾರ ಮೇಡಮ್.
1: ನಮಸ್ಕಾರ. ಹಂಪಣ್ಣ ಅವರು ನ್ಯಾಮತಿಯಿಂದ. ಇಂದಿನ ವಿಷಯ ಗೊತ್ತಾಯ್ತು ಅಲ್ವಾ ಹಂಪಣ್ಣ ಅವರೇ? ಹೇಳಿ ಹೇಳಿ.
2: ನಮ್ ತಂದೆ ನಾ ಚಿಕ್ಕರಿದ್ದಾಗ ತೀರಿಕೆ ಅಂದ್ರು, ನಮ್ ತಾಯಿನೇ ಎಲ್ಲ ನೋಡ್ಕೊಂಡಿದ್ರು. ನಾವ್ 5 ಜನ ಅಣ್ಣ ತಮ್ಮಗಳು, ಅಕ್ಕ ಒಬ್ಬಳು, ಒಟ್ಟ 6 ಜನ.
1: 6 ಜನ.
2: ನಾನೇ ಇಟ್ಕೊಂಡಿದ್ದೆ ಅಮ್ಮನ ಪಕ್ಕ. ಅಮ್ಮನ್ನ ನಮ್ಮ ಮನೆಯಲ್ಲೇ ಇದ್ರು, ನಾವೆಲ್ಲ ಬೇರೆ ಬೇರೆ ಇದ್ವಿ. ಚೆನ್ನಾಗಿ ನೋಡ್ಕೊಂಡ್ವಿ ನಾವು ಸಾಧ್ಯವಾದಷ್ಟು. ಆದ್ರೆ 2-3 ಸ್ಟ್ರೋಕ್ ಆಗಿತ್ತು, ಅದ ಟ್ರೀಟ್ಮೆಂಟ್ ಕೊಡ್ತಿದ್ ಮಾಡಿದ್ವಿ, ಚೆನ್ನಾಗಿತ್ತು. ಅದ್ ಮತ್ತೆ 7ನೇ ಟೈಮ್ ಆದಾಗ ಬದುಕ್ಲಿಲ್ಲ. 2017 ತಿರ್ಕೆಂತು. ಅದನ್ನ ನಾವು ಮರೆಯಂಗಿಲ್ಲ, ಯಾಕೆಂದ್ರೆ ನಾನು ಚಿಕ್ಕವನಿದ್ದಾಗ ನನಗೆ ಮೈ ತುಂಬಾ ಗಾಯ ಅಂತೆ, ಗಾಯ. ಅದೇ ಯಾರು ಮುಟ್ಟದಿಲ್ಲ ಅಂತ, ಅದೇ ನನ್ನ ತಾಯಿನೇ ನನ್ನ ಮುಟ್ಟೆ ಇದು ಮಾಡ್ತಿತ್ತಂತೆ.
1: ಹೌದು. ಹಾಗೆ ನೀವು ಕೂಡ ನಿಮ್ಮ ತಾಯಿಯವರನ್ನ ಕೊನೆಯ ಕ್ಷಣದವರೆಗೂ ನೋಡ್ಕೊಂಡಿದ್ದೀರಾ ಅಲ್ವಾ? ತಾಯಿಯ ಹೃದಯಕ್ಕೆ ತುಂಬಾ ಸಮಾಧಾನ ಆಗಿರತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಹಂಪಣ್ಣ ಅವರೇ. ನಮಸ್ಕಾರ. ನಮಸ್ಕಾರ. ಕೆಳಗರೆ ಹಂಪಣ್ಣ ಅವರು ಕರೆ ಮಾಡಿದ್ರು, ಅವರ ತಾಯಿಯನ್ನ ನೆನಪು ಮಾಡಿಕೊಂಡ್ರು. ಹೀಗೆ ನೀವು ಕೂಡ ಕರೆ ಮಾಡಿ ನಿಮ್ಮ ಹಿರಿಯರನ್ನ ನೆನಪು ಮಾಡಿಕೊಂಡು ನಮ್ಮೊಟ್ಟಿಗೆ ಮಾತಾಡಿ ಅಂತ ಹೇಳ್ತಾ. ಹಲೋ ಆಕಾಶವಾಣಿ.
3: ನಮಸ್ತೆ ಮೇಡಮ್, ನಾನು ಸುಮಿತ್ರಾ ಮಾಂಡ್ರೆ.
1: ಸುಮಿತ್ರಾ ಮಾಂಡ್ರೆ. ಸುಮಿತ್ರಾ ಅವರೇ, ಇಂದಿನ ವಿಷಯ ಗೊತ್ತಾಯ್ತು ಅಲ್ವಾ?
3: ಖಂಡಿತ ಅಂದಿರೋ ದೇವರು ಅಂತಾರೆ, ದೇವ್ರ ಕಾಣಲ್ಲ, ಅದ್ರ ಬದ್ಲಿ ಅಮ್ಮರಿಗೆ ಕೊಟ್ಟಿರ್ತಾರೆ ಮೇಡಮ್ ಪ್ರಪಂಚಕ್ಕೆ. ಬಿಟ್ಟ ತಕ್ಷಣ ನೋಡೋದೇ ಮಗು ತಾಯಿಗೆ, ತಾಯಿ ತಂದೇನೆ ದೇವ್ರು ಅಂತ ಇಡೀ ಪ್ರಪಂಚನೇ ತಿಳ್ಕೊಂಡಿದೆ ಮೇಡಮ್. ಅದೇ ತರ ಎಲ್ಲರೂ ತಂದೆ ತಾಯಿ ಚೆನ್ನಾಗಿ ನೋಡ್ಕೋಬೇಕು. ನಮ್ಗೆ ಅವರು ಸಣ್ಣರಿರುವಾಗ ಎಷ್ಟ್ ಕಷ್ಟಪಟ್ಟು ಸಾಕಿರ್ತಾರೆ, ಬೆಳೆಸಿರ್ತಾರೆ. ಸ್ವಲ್ಪ ಏನಾದ್ರೂ ನೋವು ಆದ್ರೆ ಅವ್ರಿಗೆ ನೋವು ಆಗಿದೆ ಅನ್ನೋ ರೀತಿಯಲ್ಲಿ ನೋಡ್ಕೊಂಡಿರ್ತಾರೆ. ನಮಗೆ ಮಕ್ಕಳು ಚೆನ್ನಾಗಿರ್ಲಿ, ಒಳ್ಳೆ ವಿದ್ಯಾ

0: ಕೆಲಸ ಮಾಡ್ಲಿ, ಒಳ್ಳೊಳ್ಳೆ ಮನೆಗಳಿಗೆ ಸೇರ್ಲಿ, ಕೆಲಸ ಸೇರ್ಲಿ ಗಂಡ ಮಕ್ಕಳಿಗೆ ಎಲ್ಲ ಹೇಳಿ ಅವ್ರಿಗೆ ಏನೇ ಆಗ್ತಾ ಇದ್ರು ಅವ್ರು ಬಂದಿಗೆ ಇಟ್ಕೊಂಡು ಅವ್ರ ಮಕ್ಕಳು ಚೆನ್ನಾಗಾಗ್ಲಿ ಉದ್ಧಾರ ಆಗ್ಲಿ ಅಂತ ಬೆಳೆಸಿರ್ತಾರೆ. ಅದಕ್ಕೋಸ್ಕರ ತಂದೆ ತಾಯಿಗೆ ಏಜ್ ಆದ್ಮೇಲಾಗ್ಲಿ ಅಥವಾ ಏನಾದ್ರೂ ಇಟ್ಕೊಂಡ್ಮೇಲೆ ಮಾತಾಡಿರ್ಲಿ, ಯಾವ್ದೇ ಆದ್ರೂ ಮಕ್ಕಳಾದವರೆಲ್ಲ ತಂದು ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳೋದು ಒಳ್ಳೇದು ಮೇಡಮ್. ಏನು ಅಲ್ಲಿ ಇಲ್ಲಿ ಇದ್ದಾನೆ ದೇವಸ್ಥಾನಗಳಿಗಿಂತ ಮನೆಯಲ್ಲಿ ಇರೋದ್ರಲ್ಲಿ ನಾವು ಮೇಡಮ್ ನಮಗೆ ದೇವ್ರು ಯಾವ ದೇವಸ್ಥಾನ ಕಾಣಲ್ಲ, ಮೇನ್ ಕಾಣದೇ ತಂದೆ ತಾಯಿ ಮೇಡಮ್. ಹಾಗೆ ತಂದೆ ತಾಯಿ ಚೆನ್ನಾಗಿ ನೋಡ್ಕೋಬೇಕು, ಗೌರವ ಕೊಡ್ಬೇಕು ಅವರಿಗೆ. ಹೇಳೋದಕ್ಕೆ ಧನ್ಯವಾದ.
1: ಖಂಡಿತ ಒಳ್ಳೆಯ ವಿಷಯವನ್ನ ಹೇಳಿದ್ರಿ ಸುಮಿತ್ರಾ ಅವರೇ. ನಿಮಗೂ ಕೂಡ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಕಿಡುಕಲೇ ಸುಮಿತ್ರಾ ಅವರು ಕರೆ ಮಾಡಿದ್ರು. ತಂದೆ ತಾಯಿನೇ ದೇವ್ರು ನಮಗೆ, ನಾವು ದೇವರನ್ನ ನೋಡೋದಕ್ಕೆ ಆಗೋದಿಲ್ಲ, ಆದ್ರೆ ನಾವು ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಕೈ ಮುಗಿತೀವಿ. ಆದ್ರೆ ಮನೆಯಲ್ಲೇ ಇರುವಂತಹ ನಮ್ಮ ದೇವರಿಗೆ ನಾವು ಕೈ ಮುಗಿದ್ರೆ ಎಷ್ಟೊಂದು ಸಹಾಯ, ಎಷ್ಟೊಂದು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅನ್ನುವಂತಹ ವಿಷಯದ ಕುರಿತು ಸುಮಿತ್ರಾ ಅವರು ನಮ್ಮೊಟ್ಟಿಗೆ ಮಾತನಾಡಿದ್ರು. ಮತ್ತೊಂದು ಕರೆ ಬರ್ತಾ ಇದೆ. ಹಲೋ ಆಕಾಶವಾಣಿ.
2: ಹಲೋ.
1: ಹಲೋ ನಮಸ್ಕಾರ.
2: ಭದ್ರಾವತಿಯಿಂದ ನರೇಂದ್ರ ಗೋರ್ಪಡೆ.
1: ನರೇಂದ್ರ ಗೋರ್ಪಡೆ ಅವರು ಹೇಳಿ. ನರೇಂದ್ರ ಗೋರ್ಪಡೆ ಅವರೇ, ನಿನ್ನ ವಿಷಯ ಗೊತ್ತಾಯ್ತು ಅಲ್ವಾ?
2: ಇಲ್ಲ ಇಲ್ಲ ಮೇಡಮ್, ವಿಷಯ ಏನಂತ ಹೇಳಿ.
1: ಹಿರಿಯರನ್ನ ಹೇಗೆ ಆರೈಕೆ ಮಾಡಬೇಕು ಅಂತ.
2: ಹಿರಿಯರು ಮೀನ್ಸ್ ಅಲ್ಲಿ ಎಲ್ಲ ಎಲ್ಲರೂ ಬಂದ್ಬಿಡ್ತಾರೆ ಈಗ ಸೀನಿಯರ್ ಸಿಟಿಸನ್ಸ್ ಅಂತ ಹೇಳಿ.
1: ಹೌದು ಹೌದು.
2: ಈಗ ನಾನು ಮಾತಾಡೋಕ್ಕಿಂತ ಬದಲು ನಾನು ಒಂದು ಕವನ ಇದೆ ಅದನ್ನ ಓದ್ಬಿಡ್ತೇನೆ.
1: ಖಂಡಿತ ಖಂಡಿತ ಹೇಳಿ.
2: ಹೀಯಾಳಿಸದಿರಿ ಹಿರಿಯರನ್ನ, ವಯಸ್ಸಾಯಿತೆಂದು ಅಯ್ಯೋ ಪಾಪ, ಅವರೇ ಅಲ್ಲವೇ ಕಿರಿಯರ ಜೀವನದ ದಾರಿ ದೀಪ. ಹಿರಿಯರೆಂದರೆ ಅಗಾಧ ಅಪಾರ ಅನುಭವಗಳ ಸಮೃದ್ಧ ಗಣಿ, ಕಿರಿಯರ ಬಾಳಿಗವರು ಎತ್ತರಕ್ಕೇರಿಸುವ ಭದ್ರವಾದ ಏಣಿ. ಒದೆಯಬಾರದಿ ಏಣಿಯನ್ನ ಎಂದೆಂದಿಗೂ ಕಿರಿಯರು, ಇಳಿಯಲಿಕ್ಕೂ ಈ ಏಣಿ ಬೇಕೆಂಬ ಸತ್ಯವನ್ನ ಅವರು ಅರಿಯರು. ಇದ್ದಾಗ ಮಾತ್ರ ಹಿರಿಯರು ಅದೊಂದು ಖುಷಿಯಾದ ಕೂಡು ಕುಟುಂಬ. ಇದ ಅರಿಯದವನೇ ಈ ಸಮಾಜದ ಅತಿ ದೊಡ್ಡ ಹುಂಬ. ಬದುಕಲ್ಲಿ ನೊಂದು ಬೆಂದ ಹಿರಿ ಜೀವಗಳಿಗೆ ಬೇಕು ನೆಮ್ಮದಿ. ತೋರದಿರಿ ಕಡೆಗಾಲದಲ್ಲಿ ಇವರಿಗೆ ವೃದ್ಧಾಶ್ರಮದ ಹಾದಿ. ಕಿರಿಯರೆಂದರೆ ಬಾಳೆಂಬ ಮರದ ಚಿಗುರು, ಹಿರಿಯರೆಂದರೆ ಈ ಚಿಗುರ ಬೆಳೆಸುವ ಬೇರು. ಚಿಗುರು ಬೇರುಗಳ ಮಧುರ ಸಮ್ಮಿಲನ ಆದೀತು ಈ ಒಂದು ಬದುಕು ಸ್ವರ್ಗ ಸಮಾನ. ಹಿರಿಯರೆಂದರೆ ಕಿರಿಯರ ಪಾಲಿಗೆ ಅಮ್ಮನ ಮಡಿಲು ಅಪ್ಪನ ಹೆಗಲು. ಆಗ ಬರಬೇಕೆ ಈ ಕಿರಿಯರು ಹಿರಿಯರ ಬಾಳಿನಾಸರೆಯ ಊರುಗೋಲು. ಇರಬಾರದು ಅಹಂಕಾರ ಕಿರಿಯರಲ್ಲಿ, ಇದೆ ಎಂದು ತಮ್ಮಲ್ಲಿ ಯೌವನ. ಬಂದೇ ಬರುವುದು ಅವರಿಗೂ ಮುಂದೊಂದು ದಿನ ಮುದಿತನ. ಧನ್ಯವಾದಗಳು.
1: ತುಂಬಾ ಅದ್ಭುತವಾದಂತಹ ಕವನವನ್ನ ಹೇಳಿದ್ರಿ ನರೇಂದ್ರ ಗೋರ್ಪಡೆ ಅವರೇ. ಒಂದೊಂದು
2: ಧನ್ಯವಾದಗಳು ಮೇಡಮ್.
1: ನಮಸ್ಕಾರ, ಕರೆ ಮಾಡಿದ್ದಕ್ಕೆ ನಮಸ್ಕಾರ. ಧನ್ಯವಾದ.
2: ನಂದು ಅಪ್ಪ ಅಮ್ಮನ ಅಚ್ಚುಮೆಚ್ಚಿನ ಮಗ ನಾನು. ಸತ್ತ ಹೋದಂತ ಅವ್ರೇನ್ ಏನೋ ತ್ಯಜಿಸಿದ್ರು ಆ ಮಂಚದ ಮೇಲೆ ಕೂತ್ಕೊಂಡೆ ನಾನು ಫೋನ್ ಮಾಡ್ತಾ ಇದ್ದೀನಿ.
1: ನಿಮ್ಮ ತಂದೆ ತಾಯಿಯ ಹೆಸರನ್ನ ಹೇಳ್ಬಿಡಿ ನರೇಂದ್ರ ಗೋರ್ಪಡೆ ಅವರೇ.
2: ಹೇಳಿ.
1: ನಿಮ್ಮ ತಂದೆ ತಾಯಿಯ ಹೆಸರನ್ನ ಹೇಳಿ.
2: ನನ್ನ ತಂದೆ ಹೆಸರು ಮಾರುತಿರಾವ್ ಗೋರ್ಪಡೆ, ನನ್ನ ತಾಯಿ ಹೆಸರು ಸುಂದರಬಾಯಿ ಗೋರ್ಪಡೆ. ಮಗ ನಾನು, ಆದಷ್ಟು ಶಕ್ತಿ ನೀಡಿ ಅದಕ್ಕೋಸ್ಕರ ನನ್ನ ತಾಯಿಗೋಸ್ಕರ ಅವಿವಾಹಿತನಾಗಿ ಇವತ್ತಿಗೂ ಇದ್ದೇನೆ. ಅದು ಆಮೇಲೆ ಅವರು ಏನೋಕ ತ್ಯಜಿಸಿ ಒಂದು 5 ವರ್ಷ ಆಯ್ತು. 8 ವರ್ಷ ಹಾಸಿಗೆನಲ್ಲೇ ಇದ್ರು. ಅಷ್ಟು ಫ್ರಾಕ್ಚರ್ ಆಗಿತ್ತು, ಸ್ಟ್ರೋಕ್ ಆಗಿತ್ತು, ನಾನು ಒಬ್ಬನೇ ನೋಡ್ಕೊಂಡೆ. ಇದಕ್ಕೋಸ್ಕರ ಕೆಲವರು ಹೇಳ್ತಾರೆ ಇಲ್ಲಿ ತಿಳಿದವರು, ಸರ್ ನೀವು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಗಿಂತ ನೀವು ನರೇಂದ್ರ ಗೋರ್ಪಡೆ ಭಾರಿ ಸೂಪರ್ ಸರ್ ಹೇಳ್ತಾರೆ. ನನಗೆ ಹೆಮ್ಮೆ ಆಗುತ್ತೆ ನನಗೆ ಈ ಒಂದು ವಿಷಯದಲ್ಲಿ ಅವರಿಗಿಂತ ನೀವು ಸೂಪರ್ ಸರ್ ಅಂತ ಹೇಳಿ.
1: ಖಂಡಿತ ತಂದೆ ತಾಯಿಯನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ ನೀವು.
2: ಶಕ್ತಿ ಮೀರಿ ಅದಕ್ಕೋಸ್ಕರ ಸಾಲಗಾರನಾದ್ರೂ ಸಹ ಸ್ವಾಭಿಮಾನ ಬಿಟ್ಟು ಸಾಲ ಬೇಡಿದ್ದೀನಿ ನಾನು. ತಾಯಿಗೋಸ್ಕರ ಸಾಲ ಮಾಡಿ ಸಾಕಿದ್ದೀನಿ ಅಮ್ಮನ್ನ. ಇವತ್ತು ಪಶ್ಚಾತ್ತಾಪ ಇಲ್ಲ, ಯಾಕಂದ್ರೆ ಅಮ್ಮನ್ನ ಶಕ್ತಿ ಮೀರಿ ಅಮ್ಮನೇ ಬಾಯಿ ಬಿಟ್ಟು ಹೇಳ್ಬಿಟ್ರು. ಮಗನೇ ಅಮ್ಮನ ಋಣ ತೀರ್ಸ್ಕೊಳಕ್ ಆಗಲ್ಲ, ಆದ್ರೆ ಆ ಮಾಯಿನೇ ಹೇಳ್ಬಿಡ್ತು ಮಗನೇ ನೀನು ತಾಯಿ ಋಣ ಎಂದ್ರು ತೀರ್ಸ್ಕೊಂಬೇಕು ಅಂತ ಹೇಳಿ ಇಷ್ಟೇ ಸಾಕು.

0: ನದಿಗೆ.
1: ಹೌದು ಹೌದು, ಖಂಡಿತ.
0: ಧನ್ಯವಾದಗಳು.
1: ಧನ್ಯವಾದಗಳು ನರೇಂದ್ರ ಘೋರ್ಪಡೆ ಅವರೇ, ಕರೆ ಮಾಡಿದ್ದಕ್ಕೆ ನಮಸ್ಕಾರ. ಕೇಳಿದ್ರೆ ಕೇಳಿದ್ರಿ ಅಲ್ವಾ, ನರೇಂದ್ರ ಘೋರ್ಪಡೆ ಅವರು ಅವರ ತಾಯಿಯ ಕುರಿತು, ಅವರ ತಂದೆಯ ಕುರಿತು ಎಷ್ಟೆಲ್ಲ ಅದ್ಭುತವಾದಂತಹ ವಿಷಯವನ್ನು ನಮ್ಮೊಟ್ಟಿಗೆ ಹಂಚಿಕೊಂಡ್ರು. ಹಾಗೆಯೇ ಸುಂದರವಾದಂತಹ ಅರ್ಥ ಗರ್ಭಿತವಾದಂತಹ ಕವನವನ್ನು ಕೂಡ ನಮಗೆ ಹೇಳಿದ್ರು. ಕೇಳಿ ತುಂಬಾ ಖುಷಿಯಾಯಿತು. ಹೀಗೆ ನಿಮ್ಮ ನೆಚ್ಚಿನ ಆಕಾಶವಾಣಿಯನ್ನು ಕೇಳ್ತಾ ಇರಿ. ಇಂತಹ ಒಳ್ಳೆ ಒಳ್ಳೆಯ ಕಾರ್ಯಕ್ರಮಕ್ಕೆ ಇಂತಹ ನಮ್ಮ ಎಲ್ಲ ಸುಂದರವಾದಂತಹ ಕೇಳುಗರು ಅವರ ಜೀವನದ ಅನುಭವಗಳನ್ನು, ಅಭಿಪ್ರಾಯಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ತಾ ಇರಬೇಕಾದ್ರೆ ನಾವು ಕೂಡ ಅವರಿಂದ ಒಂದೊಂದು ಮಾಹಿತಿಯನ್ನು, ಒಂದೊಂದು ಸಲಹೆಗಳನ್ನು ತಗೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ ಮತ್ತೊಂದು ಕರೆ ಬರ್ತಾ ಇದೆ. ಹಲೋ ಆಕಾಶವಾಣಿ.
2: ನಮಸ್ತೆ ಮೇಡಮ್.
1: ನಮಸ್ತೆ, ಯಾರು ಮಾತಾಡ್ತಿರೋದು?
2: ಶ್ಯಾಮ್ ಸುರೇಶ್, ಭಾರತ ಸರ್ಕಾರ.
1: ಶ್ಯಾಮ್ ಸುರೇಶ್ ಅವರು, ಇಂದಿನ ವಿಷಯ ಗೊತ್ತಾಯ್ತು ಅಲ್ವಾ ಶ್ಯಾಮ್ ಅವರೇ?
2: ಗೊತ್ತು ಮೇಡಮ್, ಹಿರಿಯರ ಆರೋಗ್ಯ ಬಗ್ಗೆ ಕೇಳಿದ್ರಿ.
1: ಹೌದು,
2: ನಮ್ಮ ತಂದೆಯವರು ಮುಂಚೆ ಒಂದು 3 ತಿಂಗಳ ಮುಂಚೆ ಸ್ಟ್ರೋಕ್ ಆಗಿತ್ತು. ಸ್ಟ್ರೋಕ್ ಆಗಿತ್ತು ಅಂದ್ರೆ ಪ್ಯಾರಾಲಿಸಿಸ್.
1: ಗೊತ್ತಾಯ್ತು, ಹೇಳಿ.
2: ಅವಾಗ ಅವ್ರಿಗೆ ಒಂದು 3 ತಿಂಗಳಿಗೆ ಅವ್ರಿಗೆ ಕಣ್ಬೇರೆ ಹೋಗ್ಬಿಡ್ತಲ್ಲ, ಅವ್ರಿಗೆ ಒಂದ್ ಏನ್ 3 ತಿಂಗಳು ನಾವು ಪ್ರತಿಯೊಂದು ಆರೈಕೆ ಮಾಡಿದ್ವ, ಅದು ನಮಗೆ ಒಂದು ನೆನಪಿದೆ. ಯಾಕಂದ್ರೆ ನಮ್ ತಂದೆ ತಾಯಿ ನಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿದ್ರು ಸರ್ ಮೇಡಮ್. ಯಾಕಂದ್ರೆ ನನ್ನ 6ನೇ ವಯಸ್ಸಲ್ಲಿ ನಮ್ಮ ಅಂಗಡಿ ಮುಂದೆ ನಂಗೆ ಆಕ್ಸಿಡೆಂಟ್ ಆದಾಗ ಒಬ್ಬ ಬೈಕ್ ನ ಡಿಕ್ಕಿ ಹೊಡೆದ ಆ ಕಾಲದಲ್ಲಿ, ನಮ್ಮ ತಂದೆ ಅಲ್ಲಿರೋ ವಜ್ರ ಕ್ಲಿನಿಕ್ ಅಲ್ಲಿ ನನಗೆ ಟ್ರೀಟ್ಮೆಂಟ್ ಕೊಡಿಸಿ ಅಗಳೂರು ಆಸ್ಪತ್ರೆಗೆ ಹಾಕಿದ್ದಾರೆ ಅವರು. ಅದು ನಾವು ದೊಡ್ಡವ್ರಿಗೆ ಎಷ್ಟು ಸೇವೆ ಮಾಡ್ತೀವೋ ಅದು ನಮ್ಗೆ ಒಂದು ಇಡೀ ತಲೆಮಾರೇ ಕಾಯುತ್ತೆ ಮೇಡಮ್ ನಮ್ಗೆ.
1: ಹೌದು ಹೌದು, ಖಂಡಿತ, ನಿಜ ನಿಜ.
2: ಯಾಕಂದ್ರೆ ಅವ್ರು ನಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿರ್ತಾರಲ್ಲ, ಅದ್ರಲ್ಲಿ ನಾವು ಮಾಡೋದು ಬರೀ ಕಿಂಚಿತ್ತು ಸಾಸೆ ಅಷ್ಟೇ.
1: ಹೌದು,
2: ಅವ್ರನ್ನ ನಾವು ಮನ್ಸಾರ ನಾವ್ ಎಷ್ಟು ಚೆನ್ನಾಗಿ ನೋಡ್ಕೊಂತೀವೋ ಅವರು ಅಷ್ಟೇ ಒಂದು ನೆಮ್ಮದಿಯಾಗಿ ನಮ್ಮನ್ನ ಆಶೀರ್ವಾದ ಮಾಡ್ತಾರೆ.
1: ಹೌದು,
2: ಆ ಲೆಕ್ಕದಲ್ಲಿ ನಮ್ಮಮ್ಮ ಒಂಥರ ಲಕ್ಕಿ ಇರ್ತಲ್ಲ, ಅವ್ರು ಏನು ಅವರು ಒಂದಿನ ನಲ್ಲಡಿಲ್ಲ ಏನಿಲ್ಲ, ಆರಾಮಾಗಿ 96ನೇ ವ್ಯಕ್ತಿ ತೀರ್ಕೊಂಡವರು. ಅವ್ರದ್ದು ಸೇವೆ ಮಾಡೋ ಭಾಗ್ಯ ಸಿಗಲಿಲ್ಲ ನಮಗೆ. ಅದ್ ಬಿಟ್ರೆ ನಮ್ಮ ಅಕ್ಕ ಒಬ್ರು, ಅವ್ರಿಗೆ ಅವ್ರಿಗೂ ಅಷ್ಟೇ ಪ್ರಾಬ್ಲಮ್ ಆಗಿತ್ತು ಸ್ವಲ್ಪ, 1 ವರ್ಷ ನೋಡ್ಕೊಂಡೆ ಊರಲ್ಲಿ ಇದ್ದಾರೆ ಬೆಂಗಳೂರಲ್ಲಿ. ಇದು ನಮ್ಮನ್ನ ಯಾವ್ದೋ ಒಂದ್ ಕಾಲಕ್ಕೆ ನಿಮ್ಗೆ ಒಳ್ಳೇದಾಗುತ್ತೆ ಮೇಡಮ್ ಅವ.
1: ಹೌದು ಹೌದು, ನಿಜವಾಗ್ಲೂ ಶ್ಯಾಮ್ ಅವರೇ, ನಾವೆಷ್ಟು ಹಿರಿಯರನ್ನ ಗೌರವಿಸ್ತೀವಿ, ಪ್ರೀತಿ ಮಾಡ್ತೀವಿ, ಅವರನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂತೀವೋ, ನಮಗೆ ಅದು ಎಲ್ಲೋ ಒಂದ್ ಕಡೆ ದೇವ್ರು ಅದನ್ನ ಫಲವಾಗಿ ಕೊಡ್ತಾನೆ.
2: ಖಂಡಿತ, ಅದಕ್ಕೆ ವರ ಅನ್ನೋದಕ್ಕೊಂದು ಸಾಕ್ಷಿ ನಿಮಗೆ ಈ ಕಾಲಕ್ಕೆ ನನ್ನ ಮಗನಿಗೆ 1 ರೂಪಾಯಿ ಖರ್ಚಿಲ್ಲದಲ್ಲೇ ಗವರ್ಮೆಂಟ್ ಅಪಾಯಿಂಟ್ಮೆಂಟ್ ಸಿಕ್ತು ಅಂದ್ರೆ ಅಲ್ವಾ ಮೇಡಮ್.
1: ಹೌದು ಹೌದು ನೋಡಿ, ಅಲ್ಲೇ ಉತ್ತರ ಸಿಕ್ತು ನಿಮಗೆ.
2: ಹ್ಞೂ ಮೇಡಮ್, ಫೈನ್ ಇಂಜಿನ್ ಆಫೀಸ್ ಅಲ್ಲಿ ಇದ್ದಾನೆ, ಡಿಪಾರ್ಟ್ಮೆಂಟ್ ಇರತ್ಪೇಟೆ. 4 ವರ್ಷ ಆಯ್ತು ಅಪಾಯಿಂಟ್ಮೆಂಟ್ ಆಗಿ, ನನಗೆ ನಂಬಕ್ಕಾಗಿಲ್ಲ ಮೊದ್ಲದು. ಆಮೇಲೆ ಇಬ್ಬರು ಹೇಳಿದ್ರು ನೀವು ದೊಡ್ಡವ್ರ ಸೇವೆ ಏನ್ ಮಾಡಿದ್ರು ಅದು ನಿಮ್ಮನ್ನ ಕಾಪಾಡೋದು ಅಂದ್ರು.
1: ಖಂಡಿತ ಖಂಡಿತ, ಕರೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ, ನಿಮ್ಮ ಅನಿಸಿಕೆಗಳನ್ನ ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳು ಶ್ಯಾಮ್ ಅವರೇ, ನಮಸ್ಕಾರ. ಕೇಳಿದ್ರೆ ಶ್ಯಾಮ್ ಸುರೇಶ್ ಅವರು ಕರೆ ಮಾಡಿದ್ರು. ಹಿರಿಯರನ್ನ ನಾವು ಎಷ್ಟು ಚೆನ್ನಾಗಿ, ಎಷ್ಟು ಗೌರವದಿಂದ ನೋಡ್ಕೊಳ್ತೀವೋ ಅದರ ವರ ನಮಗೆ ಯಾವುದೋ ಒಂದು ರೂಪದಲ್ಲಿ ಕಾಣಿಸತ್ತೆ ಅನ್ನುವಂತಹ ಒಂದು ಉದಾಹರಣೆಗೆ ಅವರ ಮಗನೇ ಸಾಕ್ಷಿ ಅಂತ ಕೂಡ ಅವರು ನಮ್ಮೊಟ್ಟಿಗೆ ಹಂಚಿಕೊಂಡು ಎಷ್ಟೊಂದು ಖುಷಿಯಾಗುತ್ತೆ ಈ ತರ ಎಲ್ಲ ಕೇಳ್ತಾ ಇದ್ರೆ. ಮತ್ತೊಂದು ಕರೆ ಬರ್ತಾ ಇದ್ದೀನಿ. ನೀನು ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಕೂಡ ಬಂದಾಯ್ತು, ಬೇಗ ಕರೆಯನ್ನು ಸ್ವೀಕರಿಸೋಣ. ಹಲೋ ಆಕಾಶವಾಣಿ. ನೀವು ದಯವಿಟ್ಟು ರೇಡಿಯೋಯಿಂದ ದೂರ ಬರಬೇಕು. ಹಲೋ, ಯಾರು ಮಾತಾಡ್ತಿರೋದು? ಸೆಲ್ವರಾಜ್ ಅಂತನಾ? ಸೆಲ್ವರಾಜ್ ಅವರೇ, ಇಂದಿನ ವಿಷಯ ಗೊತ್ತಾಯ್ತು ಅಲ್ವಾ?
3: ತಂದೆ ತಾಯಿ ನೋಡ್ತೀವಿ.
1: ಹೌದು,
3: ಅವರು ನಮ್ಮ ತಂದೆ ನಮ್ಮ ತಾಯಿ ಇಬ್ರು ತೀರ್ಕೊಂಡ್ರು ಸರ್ ಮೊನ್ನೆ. ನಮ್ಮ ತಾಯಿಗೆ 95, ನಮ್ಮ ತಂದೆಯರಿಗೆ 80. ಚೆನ್ನಾಗಿ ನೋಡ್ತೀನಿ, 4 ಮಕ್ಕಳು
1: ಅವರ ಹೆಸರೇನು? ಅವರ ಹೆಸರು ಹೇಳಿ.
3: ಶಾರದಮ್ಮ. ನಮ್ಮ ತಾಯಿ ಹೆಸರು, ನಮ್ಮ ತಂದೆ ಹೆಸರು ವನಮಾಲಯ್ಯ.
1: ವನಮಾಲಯ್ಯನ ವರಮಾಲಯ್ಯನ?
3: ವನಮಾಲಯ್ಯ

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 9:15. ಇದೀಗ ಭಾವಗೀತೆಗಳ ಕಾರ್ಯಕ್ರಮ. ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಜಿಎಸ್ ಶಿವರುದ್ರಪ್ಪನವರು ರಚಿಸಿರುವಂತಹ ನಗರ ಶ್ರೀನಿವಾಸ ಉಡುಪಾರವರ ದನಿಯಲ್ಲಿ ಕಂಗಳ ತೊಳೆ ಈ ಕೆಂಪಿನಲ್ಲಿ ಎನ್ನುವಂತಹ ಭಾವಗೀತೆಯನ್ನು.

ಸಮಯ ಆಗಿದೆ 9:19 ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.5 ಮೆಗಾಹೆಡ್ಸ್ ಮತ್ತು 101.4 ಮೆಗಾಹೆಡ್ಸ್ ಹಾಗೂ ಮೀಡಿಯಂ ವೇವ್ಸ್ 675 ಕಿಲೋಹೆಡ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗ್ತಾ ಇರುವಂತಹ ಭಾವಗೀತೆಗಳನ್ನು ಇದೀಗ ಕೇಳೋಣ. ಕೆಎಸ್ ನರಸಿಂಹಸ್ವಾಮಿರವರು ರಚಿಸಿರುವಂತಹ ಜಿವಿ ಅತ್ರಿರವರ ದನಿಯಲ್ಲಿ ನವಿಲೂರಿನೊಳಗಿಲ್ಲ.

ಸಮಯ ಆಗಿದೆ 9:24. ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.5 ಮೆಗಾಹರ್ಟ್ಸ್ ಮತ್ತು 101.4 ಮೆಗಾಹರ್ಟ್ಸ್ ಹಾಗೂ ಮೀಡಿಯಂ ವೇವ್ಸ್ 675 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗ್ತಿರುವಂತಹ ಭಾವಗೀತೆಗಳನ್ನು ಇದೀಗ ವೃಂದಗಾನದಲ್ಲಿ ಕೇಳೋಣ. ಕುವೆಂಪುರವರು ರಚಿಸಿರುವಂತಹ ನನ್ನ ಕೈಯಲ್ಲಿರುವ ಎನ್ನುವಂತಹ ಭಾವಗೀತೆಯನ್ನು

ಇದುವರೆಗೆ ಭಾವಗೀತೆಗಳನ್ನು ಕೇಳುತ್ತೀರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ ಆಗ್ತಾ ಇದೆ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: യുവവാണി. ಸ್ನೇಹಿತರೆ, ಇಂದು ಸಾಹಿತ್ಯ ಲಹರಿ ಇದರಲ್ಲಿ ಅತಿಥಿಯಾಗಿ ಆಗಮಿಸಿದ್ದಾರೆ ಕೊಡಗಿನ ಮಡಿಕೇರಿಯ ಗಾಳಿಬೀಡಿನ ನಿವಾಸಿ ಚಂದನ್ ನಂದರಬೆಟ್ಟು. ಬನ್ನಿ ಮಾತನಾಡಿಸೋಣ. ನಮಸ್ಕಾರ.
1: ನಮಸ್ತೆ ಮೇಡಮ್.
0: ನಿಮ್ಮ ಊರು?
1: ಮೇಡಮ್, ನನ್ನ ಸ್ವಂತ ಊರು ಪುತ್ತೂರು ತಾಲೂಕಿನ ವಿಟ್ಲ. ವಿಟ್ಲದಲ್ಲಿ ಕನ್ಯಾನ ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ನಂದರಬೆಟ್ಟು ನನ್ನ ಸ್ವಂತ ಊರು. ಅಲ್ಲಿಂದ ನನ್ನ ಮನೆಯವರು ಈಗ ಕೊಡಗಿನ ಮಡಿಕೇರಿಯ ಗಾಳಿಬೀಡಲ್ಲಿ ನೆಲೆಸಿದ್ದಾರೆ.
0: ಮನೆಯವರು
1: ಅಪ್ಪ ನಿವೃತ್ತ ಎಎಸ್ಐ ಅವರು,
0: ಹೆಸರು
1: ಕೃಷ್ಣ ಎನ್ ಎಂ ಅಂತ, ಅಮ್ಮ ಜಯಲಕ್ಷ್ಮಿ ಎನ್ ಕೆ ಅವರು ಗೃಹಿಣಿ, ಅಕ್ಕನವರು ಇಬ್ರು ಇದ್ದಾರೆ. ಅಕ್ಕನವರು ಇಬ್ರು ಮದುವೆ ಆಗಿದೆ.
0: ಬಹುಶಃ ಪೊಲೀಸ್ ಇಲಾಖೆಯಲ್ಲಿ ಇದ್ದಿದ್ರಿಂದ ನಿಮ್ಮ ತಂದೆ ವರ್ಗಾವಣೆಗೊಂಡು ಇಲ್ಲಿಗೆ ಬಂದಿರಬಹುದು ಅಂತ ಹೇಳಬಹುದಾ?
1: ಇಲ್ಲ ಮೇಡಮ್, ಅವರು ಇಲ್ಲೇ ಡ್ಯೂಟಿ ಜಾಯ್ನ್ ಆಗಿರುವಂತದ್ದು. ಕೊಡಗಿಗೆ ಬಂದ್ಮೇಲೆ ಇಲ್ಲೇ
0: ವಾಸ್ತವ್ಯ.
1: ಹೌದು, ವಾಸ್ತವ್ಯ ಅಲ್ಲ ಇಲ್ಲೇ.
0: ನಿಮ್ಮ ವಿದ್ಯಾಭ್ಯಾಸ?
1: ಮೇಡಮ್, ನನ್ನ ಡಿಗ್ರಿ ಬಿಕಾಂ
0: ಎಲ್ಲಿ?
1: ಮಡಿಕೇರಿ ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪ ಕಾಲೇಜ್.
0: ವೆರಿ ಗುಡ್, ನಿಮಗೆ ಅಭಿನಂದನೆಗಳು ಮತ್ತೊಮ್ಮೆ. ಯಾಕೆ ಅಂತ ಹೇಳಿದ್ರೆ, ಈಗ ಪ್ರಶಸ್ತಿ ಬಂದಿದೆ ಅಂತ ನಾವು ಪತ್ರಿಕೆಯಲ್ಲಿ ಓದಿದ್ವಿ. ಏನು ಪ್ರಶಸ್ತಿ ಅಂತ ನೀವೇ ಹೇಳಬಹುದಲ್ವಾ?
1: ಮೇಡಮ್, ಅದು ಕನ್ನಡ ಪಯಸ್ವಿನಿ ಪ್ರಶಸ್ತಿ ಅಂತ. ಕಾಸರಗೋಡಿನಲ್ಲಿ ಕನ್ನಡ ಭವನ ಅಂತ ಒಂದು ಸಂಘಟನೆ ಇದೆ. ದೇಶಾದ್ಯಂತ ಅವರು ಕನ್ನಡವನ್ನ ಬಹಳಷ್ಟು ಹೊರಗಡೆ ಪ್ರಚಾರಗೊಳಿಸಬೇಕು ಅನ್ನೋ ಕಾರಣಕ್ಕಾಗಿ ಅವರು ಒಂದು ಸಂಘಟನೆ ಮಾಡ್ಕೊಂಡಿದ್ದಾರೆ. ಡಾಕ್ಟರ್ ವಾಮನ್ ರಾವ್ ಬೇಕಲ್ ಅಂತ ಅದರ ಅಧ್ಯಕ್ಷರು ಇದ್ದಾರೆ. ಅವರು ಪ್ರತಿ ಜಿಲ್ಲೆಗಳಲ್ಲಿ ಅಥವಾ ಪ್ರತಿ ರಾಜ್ಯಗಳಲ್ಲಿ ಕನ್ನಡವನ್ನ ಪ್ರಚಾರಗೊಳಿಸುವ ನಿಟ್ಟಿನಲ್ಲಿ ಹೊಸದಾಗಿ ಅದರ ಘಟಕಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಕೊಡಗಿನಲ್ಲೂ ಅದರ ಒಂದು ಘಟಕವನ್ನ ಸ್ಥಾಪನೆ ಮಾಡಿದ್ದಾರೆ, ಕೊಡಗು ಕನ್ನಡ ಭವನ ಅಂತ. ಜೊತೆಗೆ ಕೊಡಗು ಚುಟುಕು ಸಾಹಿತ್ಯ ಪರಿಷತ್ ಅಂತ ಎರಡು ಘಟಕಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ. ಅದರಲ್ಲಿ ಒಂದು ಕೊಡಗು ಕನ್ನಡ ಭವನ, ಅದರದ್ದು ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೀನಿ. ಹಾಗಾಗಿ ಅವರು ಒಂದಷ್ಟು ಜನರನ್ನ ಆಯ್ಕೆ ಮಾಡ್ತಾರೆ ಕೊಡಗಿಂದ, ಇಂತಷ್ಟು ಜನರು ಅಂತ ಪ್ರಶಸ್ತಿಗೆ ಅಂತ. ಕೆಲವೊಂದು ಸಮಾಜ ಸೇವೆ ಇರಬಹುದು, ಸಾಹಿತ್ಯದ ನಿಟ್ಟಿನಲ್ಲಿ ಅಥವಾ ಕನ್ನಡಕ್ಕೆ.
0: ಯಾವ ಪ್ರಶಸ್ತಿ ಅಂದ್ರೆ ಕನ್ನಡ ಪಯಸ್ವಿನಿ?
1: ಹೌದು ಹೌದು
0: ಅಲ್ವಾ?
1: ಹೌದು.
0: ಏನು ನಿಮ್ಮ ಬರವಣಿಗೆಯ ಮೊತ್ತ?
1: ಮೇಡಮ್, ಬರವಣಿಗೆ ನಾನು ತುಂಬಾ ಚಿಕ್ಕದ್ರಿಂದ ತುಂಬಾ ಓದ್ತಾ ಇದ್ದೆ. ಅಂದ್ರೆ ಈ ನಾವೆಲ್ಸ್ ಆಗಿರ್ಬೋದು ಅಥವಾ 90s ಕಿಡ್ ಆಗಿರೋದ್ರಿಂದ ಬಾಲಮಂಗಳ, ತುಂತೂರು, ಚಂಪಕ ಈ ರೀತಿ ಪುಸ್ತಕಗಳನ್ನ ತಂದು ಓದುವ.
0: ಪ್ರೇರಣೆ ಚಂದನ್?
1: ಪ್ರೇರಣೆ ಅಂತ ನಮ್ಮ ಸ್ಕೂಲ್ನ ಟೀಚರ್, ಪ್ರೈಮರಿ ಸ್ಕೂಲ್. ಹೌದು, ಸುಕನ್ಯಾ ಅಂತ ಟೀಚರ್ ಇದ್ರು. ಅವರು ನಮಗೆ ಪುಸ್ತಕಗಳನ್ನ ಓದಿ ಓದಿ ಅಂತ ಬಹಳಷ್ಟು ಪ್ರೇರಣೆ ನೀಡುವರು. ಆ ಪುಸ್ತಕಗಳನ್ನ ಓದಿ ಮುಂದೆ ನಿಮಗೆ ಯೂಸ್ ಆಗುತ್ತೆ ಅಂತ. ಸೊ ಹಾಗಾಗಿ ಆ ಸ್ಕೂಲಲ್ಲಿ, ನಮ್ಮ ಗಾಳಿಬೀಡು ಪ್ರಾಥಮಿಕ ಶಾಲೆಯಲ್ಲಿ ನಾನು ಓದಿರುವಂತದ್ದು, ಆ ಶಾಲೆಯಲ್ಲಿ ಒಂದು ಚಿಕ್ಕ ಲೈಬ್ರರಿ ಇತ್ತು. ಆ ಲೈಬ್ರರಿಯಿಂದ ಪ್ರತಿ ಸರ್ತಿ ನಾನು ಪುಸ್ತಕಗಳನ್ನ ತಗೊಂಡು ಹೋಗೋದು, ಓದೋದು ಮಾಡ್ತಾ ಇದ್ದೆ. ಮೊದಲನೇ ಬಾರಿಗೆ ಆ ಸ್ಕೂಲಿಂದ ಆ ಚಿಕ್ಕ ಏಜ್ ಅಲ್ಲೇ ನನಗೆ ಅಂದ್ರೆ ದುರ್ಗಾಸ್ತಮಾನ ಅಂತ ಒಂದು ಪುಸ್ತಕವನ್ನ ಕೊಟ್ಟಿದ್ರು. ತಾರಾ ಸುಬ್ಬರಾವ್ ಸರ್ ಬರೆದಿರುವಂತದ್ದು. ಸೊ ಆ ಪುಸ್ತಕ ನಾನು ಓದಿದ ಬಳಿಕ, ಆ ಪುಸ್ತಕ ನನಗೆ ಎಷ್ಟು ಇನ್ಸ್ಪಿರೇಷನ್ ಕೊಡ್ತು ಅಂತ ಹೇಳಿದ್ರೆ, ಒಂದು ನಾವೆಲ್ ಈ ತರ ಇರುತ್ತೆ, ಈ ಬುಕ್ ಗಳನ್ನ ಓದ್ತಾ ಬಂದ್ರೆ ನಮಗೆ ನಾಲೆಡ್ಜ್ ಇನ್ನಷ್ಟು ಇಂಪ್ರೂವ್ ಆಗುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಗೆ ಬಂದೆ ನಾನು. ಸೊ ಹಾಗಾಗಿ ಪುಸ್ತಕಗಳನ್ನ ಕಂಟಿನ್ಯೂ ಓದ್ಲಿಕ್ಕೆ ಶುರು ಮಾಡಿದೆ. ಹೈಸ್ಕೂಲ್ ಅಲ್ಲಿ ಇರ್ಬೋದು, ಹಾಗೆ ಕಂಟಿನ್ಯೂ ಓದ್ತಾ ಬಂದೆ. ಹಾಗೆ ಹೈಸ್ಕೂಲ್ ಅಲ್ಲಿ ಕೂಡ ನಮ್ಮ ಶೈಲಾ ಅಂತ ಹೆಚ್ಎಂ ಇದ್ರು, ಅವ್ರೀಗ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದಾರೆ. ಸೊ ಅವರು ನಮಗೆ ಇನ್ನಷ್ಟು ಪ್ರೇರಣೆ ಕೊಟ್ಟವರು.
0: ಸುಕನ್ಯಾ ಅನ್ನೋರು?
1: ಸುಕನ್ಯಾ ಅವರು ಪ್ರಾಥಮಿಕ ಶಾಲೆಯಲ್ಲಿ ಇದ್ದವರು, ಅಲ್ಲಿ ಟೀಚರ್ ಆಗಿದ್ದವರು. ಅವರು ಇವಾಗ ಪ್ರಸ್ತುತ ಇಲ್ಲ, ಅವರು ತೀರ್ಕೊಂಡಿದ್ದಾರೆ.
0: ಅವರು ಬರೆಸ್ತೀರಾ?
1: ಹೌದು, ಖಂಡಿತ.
0: ಅವರೇ ಕಾರಣ?
1: ಹೌದು
0: ಅಲ್ವಾ?
1: ಹೌದು.
0: ಇನ್ನು ಚಂದನ್, ನೀವು ಬರವಣಿಗೆಯಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಕಾರಣ ಪ್ರಾಥಮಿಕ ಶಾಲೆಯಲ್ಲಿ ಓದುವಾಗ ಗುರುಗಳು ನೀಡಿದಂತಹ ಮಾರ್ಗದರ್ಶನದಿಂದ ನೀವು ಮೇಲೆ ಬಂದ್ರಿ, ಬರವಣಿಗೆಗೆ ನಿಮ್ಮನ್ನ ನೀವು ತೊಡಗಿಸ್ಕೊಂಡ್ರಿ ಅಂತ ಹೇಳಿ.

0: ಏನು ಬರವಣಿಗೆಯನ್ನ ಬರ್ತಿದ್ದೀರಿ
1: ಮೇಡಮ್? ಚಿಕ್ಕದ್ರಿಂದ ಮೊದಲನೇ ಬಾರಿಗೆ ನಾನು ಬರೆದಿರೋದು ಅಂದ್ರೆ ನಮ್ಮ ಇಲ್ಲಿನ ಸ್ಥಳೀಯ ಪತ್ರಿಕೆ ಇದೆ ಶಕ್ತಿ, ಬಹಳ ಫೇಮಸ್ ಕೊಡಗಲ್ಲಿ. ಶಕ್ತಿ ಪತ್ರಿಕೆ ಎಲ್ಲರ ನಾಡಿ ಮಿಡಿತ ಅಂತಾನೆ ಹೇಳ್ಬೋದು. ಶಕ್ತಿ ಪತ್ರಿಕೆಯನ್ನ ಪ್ರತಿದಿನ ಬೆಳಿಗ್ಗೆ ಆದ್ರೆ ಶಕ್ತಿ ಪೇಪರ್ ಅಂತ ಒಂದು ಇದ್ರೆ ಅದು ಅವರ ದಿನದ ಆರಂಭ. ಒಂದು ಕಾಫಿ, ಕೊಡಗಿನಲ್ಲಿ ಕಾಫಿ ಫೇಮಸ್ ಇರೋದ್ರಿಂದ ಒಂದು ಕಾಫಿ ಶಕ್ತಿ ಪತ್ರಿಕೆ. ಈ ಶಕ್ತಿ ಪತ್ರಿಕೆ ನನಗೆ ಮೊದಲನೇ ಬಾರಿಗೆ ಅವಕಾಶ ಕೊಟ್ಟಿತ್ತು ನನ್ನ ಬರವಣಿಗೆಗೆ. ಆ ಮಾದಕ ದ್ರವ್ಯದಿಂದ ಯುವಕರ ಬದುಕು ಮೂರ ಬಟ್ಟೆ ಅನ್ನೋ ಒಂದು ಟೈಟಲ್ ಅಲ್ಲಿ ನಾನೊಂದು ಆರ್ಟಿಕಲ್ ಬರೆದಿದ್ದೆ. ಅದನ್ನು ನಮ್ಮ ರಾಜೇಂದ್ರ ಸರ್ ಅದರ ಚೀಫ್ ಎಡಿಟರ್ ಪ್ರಕಟಣೆ ಮಾಡಿದ್ರು. ಸೊ ಅಲ್ಲಿಂದ ಶುರು ಆಯ್ತು. ಅಲ್ಲಿಂದ ಬಹಳಷ್ಟು ಪ್ರೋತ್ಸಾಹ ಕೊಟ್ರು ಅದೇ ಶಕ್ತಿ ಪತ್ರಿಕೆಯವರು. ಪ್ರತಿ ಸರ್ತಿ ಲೇಖನಗಳನ್ನ ಕೊಡುವಾಗ್ಲೂ ಕೂಡ ಇನ್ನಷ್ಟು ಬರೀರಿ ಅನ್ನೋ ಪ್ರೋತ್ಸಾಹ ಬಹಳಷ್ಟು ಕೊಟ್ರು. ಅಲ್ಲಿಂದ ಶುರು ಆಗಿದ್ದು ಮತ್ತೆ ಪುಸ್ತಕಗಳ ಓದುವಿಕೆಯ ಜೊತೆಗೆ ಒಂದು ಹೊಸ ಪುಸ್ತಕವನ್ನು ಬರೆಯುವಷ್ಟರವರೆಗೆ.
0: ಹೊಸ ಪುಸ್ತಕವನ್ನ ಕೂಡ ನೀವು ರಚನೆ ಮಾಡಿದ್ದು?
1: ಹೌದು.
0: ಯಾವ ಪುಸ್ತಕ?
1: ಪುಸ್ತಕ ನೆತ್ತರು ಅಂತ ಮೇಡಮ್, ಅಂದ್ರೆ ರಕ್ತದ ಬಗ್ಗೆ ವಿಸ್ತೃತವಾಗಿ ವಿವರಣೆಗಳುಳ್ಳ ಅಂತಹ ಒಂದು ಪುಸ್ತಕ.
0: ಯಾಕೆ ನೆತ್ತರು ಅನ್ನೋದ್ರ ಬಗ್ಗೆನೆ ಬರದ್ರಿ ನೀವು?
1: ಅಂದ್ರೆ ಮೇಡಮ್, ಇವಾಗಿನ ಜನರೇಷನ್ ಅಲ್ಲಿ ಬಹಳಷ್ಟು ಅಪಘಾತಗಳಾಗಿರ್ಬೋದು ಅಥವಾ ರಕ್ತದ ಅನಿವಾರ್ಯತೆ ಬಹಳಷ್ಟಿದೆ ಜನತೆಗೆ. ರಕ್ತಕ್ಕೆ ಪರ್ಯಾಯವೇ ಇಲ್ಲ. ರಕ್ತಕ್ಕೆ ಅದನ್ನ ಆರ್ಟಿಫಿಷಿಯಲ್ ಆಗಿ ಜನರೇಟ್ ಮಾಡೋದು ಬಹಳಷ್ಟು ಕಷ್ಟ ಇರೋದ್ರಿಂದ ರಕ್ತವನ್ನ ಇನ್ನೊಬ್ರು ದಾನ ಮಾಡಲೇಬೇಕಾಗುತ್ತೆ.
0: ಒಂದು ಮಗು ಜನಿಸಿದಾಗ,
1: ಹೌದು,
0: ಆಕಸ್ಮಿಕವಾಗಿ ತಾಯಿ ಅಗಲಿದಾಳೆ ಎಂದಾಗ ಪರ್ಯಾಯವಾಗಿ ಹಾಲನ್ನು ಒದಗಿಸ್ತಾರೆ.
1: ಹೌದು.
0: ಆದ್ರೆ ನಿಮ್ಮ ಚಿಂತನೆ ಹೇಗೆ ಅಂದ್ರೆ, ಅಪಘಾತವಾಗ್ಲಿ ಇನ್ನೊಂದು ವಿಚಾರದಲ್ಲಾಗ್ಲಿ ರಕ್ತದ ಅಗತ್ಯತೆ ಬಂದಾಗ ನಾವು ರಕ್ತವನ್ನೇ ಕೊಡಬೇಕು.
1: ಹೌದು, ಹೌದು
0: ಅಲ್ವಾ?
1: ಹೌದು.
0: ಹಾಗಾಗಿ ಆ ಸಂಗತಿಯನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಿ. ಇದಕ್ಕೆ ಮೂಲ ಕಾರಣ ಮತ್ತೆ ಸಂದರ್ಭ ಏನು ಅಂತ ನಮ್ಮ ಯುವ ಸ್ನೇಹಿತರಿಗೆ ತಿಳಿಸಬಹುದಾ ಚಂದನ್?
1: ಅಂದ್ರೆ ಮೇಡಮ್, ನಾನು ಪಿ ಯು ಸಿ ಅಲ್ಲಿ ಇದ್ದಾಗ ನನ್ನ ಒಬ್ಬ ಸ್ನೇಹಿತ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಳ್ತಾನೆ. ಅವನಿಗೆ ರಕ್ತದ ಅಗತ್ಯ ಬಹಳಷ್ಟಿತ್ತು. ಅಂದ್ರೆ ಆ ಸಮಯಕ್ಕೆ ತುರ್ತು ಸಂದರ್ಭದಲ್ಲಿ ರಕ್ತವನ್ನು ಪಡೆಯೋದು ಬಹಳ ಕಷ್ಟ ಆಗಿತ್ತು ನಮಗೆ. ಆ ಟೈಮಲ್ಲಿ ಓ ಪಾಸಿಟಿವ್ ಏನೋ ಅವರ ಬ್ಲಡ್ ಗ್ರೂಪ್ ಇತ್ತು.
0: ಅಂದ್ರೆ ರಕ್ತ ಸಿಗದೆ ಮೃತನಾಗಿದ್ದ?
1: ಸಿಗದೆ ಮೃತನಾಗಿದ್ದಲ್ಲ, ಆ ಟೈಮಿಗೆ ನಾವು ರಕ್ತಕ್ಕೆ ಅಷ್ಟು ಪಟ್ಟಂತ ಕಷ್ಟ ಫೀಲ್ ಬಂತು ನನಗೆ. ಸಿಕ್ತು ಮೇಡಮ್, ರಕ್ತ ಸಿಕ್ತು. ಬಟ್ ಅವರು ಅಂದ್ರೆ ಬಹಳ ಸ್ಟೇಟ್ ಆಗಿದ್ರಿಂದ
0: ಬದುಕಲಿಲ್ಲ.
1: ಇಲ್ಲ, ಹೌದು.
0: ಈಗ ಅಪಘಾತ ಅಂತ ಅಂದಾಗ, ಯುವಕ ಅಂತ ಅಂದಾಗ ಅವನಿಗೆ ಬೈಕ್ ಓಡಿಸ್ಬೇಕು ಅನ್ನೋ ಒಂದು ಮಹದಾಶೆ.
1: ಹೌದು.
0: ಇದರಿಂದ ಏನ್ ಬೇಕಾದ್ರೂ ಆಗ್ಲಿ,
1: ಹೌದು,
0: ಆದ್ರೆ ನಾನ್ ರೈಡ್ ಮಾಡ್ಬೇಕು. ಎಲ್ಲರೂ ಕೂಡ ನೋಡ್ಬೇಕು, ಫಾಸ್ಟ್ ಆಗಿ ಹೋಗ್ಬೇಕು, ಹೆಲ್ಮೆಟ್ ಇಲ್ಲ ಅಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅವನ ಆಸೆ. ನಾಳೆ ದಿನ ಇನ್ನೊಂದು ಕ್ಷಣದಲ್ಲಿ ನಾನಿರೋದಿಲ್ಲ, ಸಂಚಾರಿ ನಿಯಮವನ್ನ ಪಾಲನೆ ಮಾಡ್ತಾ ಇಲ್ಲ, ಹಾಗಾಗಿ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋ ಒಂದು ವಿವೇಕ ಇದ್ರೂ ಕೂಡ ಅವನು ಆ ಕ್ರೇಜ್ ಅನ್ನ ಬಿಟ್ಕೊಡಲ್ಲ. ಅಂತಹವರಿಗೆ ನೀವೇನು ಹೇಳ್ತೀರಿ? ಯಾಕೆ ಅಂದ್ರೆ ಹತ್ತಿರದಿಂದ ನಿಮ್ಮ ಸ್ನೇಹಿತನನ್ನ ಕಳ್ಕೊಂಡಿದ್ದೀರಿ ಅಪಘಾತದಲ್ಲಿ, ರಕ್ತಕ್ಕಾಗಿ ಹುಡುಕಾಡಿದ್ದೀರಿ, ಏನ್ ಹೇಳ್ತೀರಿ ನೀವು ಯುವಕರಿಗೆ?
1: ಅಂದ್ರೆ ಮೇಡಮ್, ಜವಾಬ್ದಾರಿ ಬಂದ್ರೆ ಫ್ಯಾಮಿಲಿಗೆ ವ್ಯವಸ್ಥೆ ಮಾಡ್ಬೇಕು. ಫ್ಯಾಮಿಲಿಯಲ್ಲಿ ನಾನೊಬ್ಬ ವ್ಯಕ್ತಿ, ಅಂದ್ರೆ ಫ್ಯಾಮಿಲಿನ ನಾನು ನೋಡ್ಕೋಬೇಕು. ಅಪ್ಪ ಅಮ್ಮ ಇದ್ದಾರೆ, ಅವ್ರನ್ನೂ ನೋಡ್ಕೋಬೇಕು. ಇಲ್ಲಿವರೆಗೆ ನಮ್ಮನ್ನ ನೋಡ್ಕೊಂಡಿದ್ದಾರೆ ಅವರು ಅಂತ ಬಂದಾಗ ಅವ್ರ ಒಂದು ಜವಾಬ್ದಾರಿಯನ್ನ ಇಟ್ಕೋಬೇಕಾಗುತ್ತೆ. ನನ್ನ ಲಿಮಿಟ್ ಏನಿದೆ ಅದನ್ನ ನಾನು ಕ್ರಾಸ್ ಮಾಡಬಾರ್ದು. ಆ ವಾಹನಗಳಲ್ಲಿ ಸ್ಪೀಡೋಮೀಟರ್ ತೋರಿಸುತ್ತೆ ಮೇಡಮ್, ಆಕ್ಸಿಲೇಟರ್ ರೈಸ್ ಮಾಡಿದ್ರೆ ಸ್ಪೀಡೋಮೀಟರ್ ಜಾಸ್ತಿ ಆಗುತ್ತೆ, ಸ್ಪೀಡ್ ಹೋಗುತ್ತೆ. ಆದ್ರೆ ಜವಾಬ್ದಾರಿ ಅನ್ನೋದು ನಮ್ಮಲ್ಲಿ ನೆನಪಿರಬೇಕು. ನಾನು ನನ್ನ ಮನೆಯವ್ರನ್ನ ನೋಡ್ಬೇಕು, ಅವರು ಮುಂದೆ ಇನ್ನು ವಯಸ್ಸಾದಂತಹ ಸಂದರ್ಭದಲ್ಲಿ ಅವ್ರನ್ನ ನಾನು ನೋಡ್ಕೋಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಇರಬೇಕಾಗುತ್ತೆ. ಹಾಗಾಗಿ ತಾನು ಸೇಫ್ ಆಗಿರೋದನ್ನ ತುಂಬಾ
0: ಸಂಚಾರಿ ನಿಯಮಗಳನ್ನ ಪಾಲಿಸಬೇಕು.
1: ಖಂಡಿತ
0: ಅಲ್ವಾ?
1: ಹೌದು ಮೇಡಮ್.
0: ಇನ್ನು ನಿಮ್ಮ ವಿಚಾರಕ್ಕೆ ಅಂತ ಬಂದಾಗ ಚಂದನ್, ನೀವು ಬರವಣಿಗೆಯಲ್ಲಿ ನೆತ್ತರು ಅನ್ನುವಂತಹ ಶೀರ್ಷಿಕೆಯಲ್ಲಿ ಒಂದು ಪುಸ್ತಕವನ್ನ ಬರೆದ್ರಿ.
1: ಹೌದು ಮೇಡಮ್.
0: ಯಾವ ವರ್ಷದಲ್ಲಿ ಬರೆದ್ರಿ?
1: 2022-23
0: ಇಷ್ಟು ಅವಧಿ ತೆಕ್ಕೊಳ್ತು ಬರೀ
1: 6 ತಿಂಗಳ?
0: ಏನೆಲ್ಲ ನೀವು ರಿಸೋರ್ಸ್ ಆಗಿ ತೆಕ್ಕೊಂಡ್ರಿ?
1: ರಿಸೋರ್ಸ್ ಅಂದ್ರೆ ಮೇಡಮ್, ಪ್ರತಿ ಎಲ್ಲ ಮೆಡಿಕಲ್ ಕಾಲೇಜ್ಗಳಲ್ಲಿ ಇರುವ ಡೀನ್ಗಳನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು, ಈ ರಕ್ತ ನಿಧಿ ಘಟಕಗಳಲ್ಲಿ ಕೆಲಸ ಮಾಡೋರು ಅಂದ್ರೆ ವರ್ಕ್ ಮಾಡ್ತಿರೋರ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಒಂದಷ್ಟು ಇನ್ಫಾರ್ಮೇಶನ್ ತಕೊಂಡು, ಬೇಸಿಕ್ ಇನ್ಫಾರ್ಮೇಶನ್ ಗಳೆಲ್ಲ ಗೂಗಲ್ ಅಲ್ಲಿ ಕೂಡ ಸಿಗುತ್ತೆ ಇವಾಗ. ಸೊ ಎಲ್ಲವನ್ನೂ ನೋಡಿ ಆ ಒಂದು ರಾ ಫೈಲ್ ಮಾಡ್ಕೊಂಡು ಮತ್ತೆ ಅದನ್ನ ವೈದ್ಯಾಧಿಕಾರಿಗಳ ಜೊತೆ ಹೋಗಿ ಅವ್ರ ಜೊತೆ ಕೂತ್ಕೊಂಡು ಅದನ್ನ ಕ್ರಾಸ್ ಚೆಕ್ ಮಾಡಿ ಪ್ರತಿಯೊಂದು ಹಂತಗಳು ಸರಿ ಇದೆಯಾ ಅಥವಾ ಇನ್ಫಾರ್ಮೇಶನ್ ಗಳು ಸರಿಯಾ, ಜನರಿಗೆ ನಾವು ಕರೆಕ್ಟ್ ಆಗಿ ತಲುಪಿಸ್ತಾ ಇದೆಯೋ ಇನ್ಫಾರ್ಮೇಶನ್ ಗಳನ್ನ ಅಂತ ನೋಡ್ಬಿಟ್ಟು ಈ ನೆತ್ತರು ಪುಸ್ತಕವನ್ನ ರೆಡಿ ಮಾಡಿದೆ ಮೇಡಮ್.
0: ಆನಂತರ
1: ಆನಂತರ ಮಾಹಿತಿಗಳನ್ನೆಲ್ಲ ಒಟ್ಟು ಮಾಡಿ, ಅದೇ ನಮ್ಮ ಮಡಿಕೇರಿಯ ಡಾಕ್ಟರ್ ಕರುಂಬಯ್ಯ ಸರ್ ಇದ್ದಾರೆ, ಅವರು ನಮ್ಮ ವೈದ್ಯಕೀಯ ಕಾಲೇಜ್ ರಕ್ತನಿಧಿ ಘಟಕದ ಮುಖ್ಯಸ್ಥರು, ಅವರ ಬಳಿ ತಗೊಂಡೋಗಿ

0: ಪ್ರತಿಯೊಂದನ್ನ ಕ್ರಾಸ್ ಚೆಕ್ ಮಾಡಿ ಎಲ್ಲ ಇನ್ಫಾರ್ಮೇಶನ್ ಸರಿ ಇದೆ ಅನ್ನೋ ಕನ್ಫರ್ಮ್ ಆದ್ಮೇಲೆ ನಾನು ಅದನ್ನ ಲಾಂಚ್ ಮಾಡಿದೆ. ಅಂದ್ರೆ ಒಂದು ರಕ್ತದಾನ ಶಿಬಿರದಲ್ಲಿ ಆ ಪುಸ್ತಕನ ರಿಲೀಸ್
1: ಮಾಡಿದ್ರೆ ಒಂದು ಚಿಂತನೆಯನ್ನ ಮಾಡಿದ್ರಿ, ಪುಸ್ತಕವನ್ನ ಬರೆದ್ರಿ, ಅದಕ್ಕೆ ಬೇಕಾದಂತಹ ವಾಸ್ತವ ಸಂಗತಿಗಳನ್ನ ಸಂಗ್ರಹಿಸ್ತ್ರಿ, ಪುಸ್ತಕವನ್ನ ಬರೆದ್ರಿ, ಅದು ಸರಿ ಇದೆಯಾ ಅಂತ ನೀವು ಸರ್ಕಾರಿ ವೈದ್ಯಾಧಿಕಾರಿಗಳ ಹತ್ರ ಅದನ್ನ ಪರಿಶೀಲನೆ ಮಾಡಿ ನಂತರ ಬಿಡುಗಡೆ ಮಾಡಿದ್ರಿ. ಬಿಡುಗಡೆಯ ಸಂದರ್ಭ ಹೇಗಿತ್ತು ಅಂತ ಹೇಳ್ಬೋದಾ?
0: ಮಡಿಕೇರಿಯ ಬಾಲಭವನದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಮೇಡಮ್, ರಕ್ತದಾನ ಶಿಬಿರ. ಆ ಶಿಬಿರದಲ್ಲಿ ಈ ಪುಸ್ತಕವನ್ನ ಕರಂಬಯ್ಯ ಸರ್ ರಿಲೀಸ್ ಮಾಡಿದ್ರು.
1: ಹೇಗೆ ಪ್ರತಿಕ್ರಿಯೆ ಬಂತು ಓದುಗರಿಂದ?
0: ಓದುಗರಿಂದ ಅಂದ್ರೆ ಇದು ಇನ್ಫಾರ್ಮೇಟಿವ್ ಆಗಿರೋದ್ರಿಂದ ಮೇಡಮ್, ಯಾರಿಗೆ ಇನ್ಫಾರ್ಮೇಶನ್ ಬೇಕು ಅಂತವ್ರು ಮಾತ್ರ ಈ ಪುಸ್ತಕಗಳನ್ನ ಪರ್ಚೇಸ್ ಮಾಡ್ತಾರೆ. ಅಂದ್ರೆ ಈಗ ಕಾದಂಬರಿ ಆದ್ರೆ ಕಾದಂಬರಿ ಓದುವ ಹವ್ಯಾಸ ಇದ್ದವರು ಪುಸ್ತಕಗಳನ್ನ
1: ಖರೀದಿಸಬಹುದು.
0: ಹೌದು ಹೌದು.
1: ಆದ್ರೆ ಹಿಂದಿನ ಯುವ ಸಮೂಹ ಅಂತಂದ್ರೆ ಯುವ ಸಮೂಹದ ಪ್ರತಿನಿಧಿ ಚಂದನ್, ನೀವು ಜವಾಬ್ದಾರಿಯಿಂದ ರಕ್ತದ ಅಗತ್ಯತೆ, ಮನುಷ್ಯನಿಗೆ ಸಹಜವಾಗಿ ರಕ್ತಕ್ಕೆ ಪರ್ಯಾಯವಾಗಿ ಏನನ್ನೂ ಕೊಡಲಾಗದು, ರಕ್ತವನ್ನೇ ಕೊಡಬೇಕು ಅನ್ನುವಂತಹ ಒಂದು ಸತ್ಯಾಂಶ ಇಟ್ಕೊಂಡು ನೀವು ಪುಸ್ತಕವನ್ನ ಬರೆದಿರೋದ್ರಿಂದ ಇದನ್ನ ಪ್ರತಿಯೊಬ್ಬರು ಕೂಡ ಓದಲೇಬೇಕು. ರಕ್ತ ನಿಧಿ ಕೇಂದ್ರಗಳಲ್ಲಿ ರಕ್ತವನ್ನ ನಾವು ಅಗತ್ಯ ಅಂತ ಹೇಳಿದಾಗ ಅವ್ರು ಕೇಳ್ತಾರೆ, ಇದು ತುರ್ತು ಗಾಯಾಳುವಿಗೆ ಕೊಡುವಂತಹದ್ದು, ಒಂದು ಬಾಟ್ಲ್ ರಕ್ತವನ್ನ ಕೊಡ್ಬೇಕಾಗತ್ತೆ ಅಂತ ಹೇಳ್ತಾರೆ. ಆಗ ನಾವು ಹಣವನ್ನ ಕೊಟ್ಟು ರಕ್ತವನ್ನ ಪಡೀತೀವಿ. ಆದ್ರೆ ನಿಮ್ಮ ಮಾತುಗಳನ್ನ ಕೇಳಿದಾಗ ನಮ್ಮ ಹೃದಯಂಗಳದಲ್ಲಿ ನಿಜಕ್ಕೂ ಕೂಡ ನಾವು ರಕ್ತವನ್ನ ದಾನ ಮಾಡಬೇಕು ಅಂತ ನಮಗೆ ಅನ್ನಿಸದೇ ಇರೋದು. ತುಂಬಾ ಒಳ್ಳೆಯ ವಿಚಾರವನ್ನ ಪ್ರಸ್ತುತ ಪಡಿಸ್ತೀರಿ ಚಂದ, ನಿಮಗೆ ವಿಶೇಷವಾಗಿ ಅಭಿನಂದನೆಗಳು ನಮ್ಮ ಆಕಾಶವಾಣಿಯ ಪರವಾಗಿ. ಇನ್ನು ನಿಮ್ಮ ಹವ್ಯಾಸಗಳು ಏನು? ನೀವು ಸರ್ಕಾರಿ ಹುದ್ದೆಗೆ ಪ್ರಯತ್ನ ಮಾಡ್ಲಿಲ್ವಾ? ತಂದೆ ಪೊಲೀಸ್ ಅಧಿಕಾರಿ, ನಿಮ್ಮ ಗುರಿ ಏನಿತ್ತು ಪದವಿ ಮುಗಿಸಿದ ನಂತರ?
0: ಪದವಿ ಮುಗಿದ ಬಳಿಕ ಮೇಡಮ್, ನಾನು ಕೂರ್ಗ್ ಎಕ್ಸ್ಪ್ರೆಸ್ ಅನ್ನು ವೀಕ್ಲಿ ಪೇಪರ್ ಅಲ್ಲಿ ವರದಿಗಾರನಾಗಿ ಸೇರ್ಕೊಂಡೆ. ಅಲ್ಲಿ ನಾನು ಶ್ರೀಧರ್ ನೆಲ್ಲಿತಾಯ ಅಂತ ಪತ್ರಿಕೆಯ ಎಡಿಟರ್ ಇದ್ರು. ಚಾನೆಲ್ ಕೂರ್ಗ್ ಹಾಗೂ ಕೂರ್ಗ್ ಎಕ್ಸ್ಪ್ರೆಸ್ ಒಂದೇ ಸಂಸ್ಥೆ. ಆ ಸಂಸ್ಥೆಯಲ್ಲಿ ವರದಿಗಾರನಾಗಿ ನಾನು ಸೇರ್ಕೊಂಡೆ. ವರದಿಗಾರನಾಗಿ ಸೇರ್ಕೊಂಡಾದ್ಮೇಲೆ ಅಲ್ಲೇ 2 ವರ್ಷಗಳ ಕಾಲ ಕೆಲಸವನ್ನ ನಿರ್ವಹಿಸಿದೆ, ಕೂರ್ಗ್ ಎಕ್ಸ್ಪ್ರೆಸ್ ವೀಕ್ಲಿ ಅನ್ನೋ ಪೇಪರ್ಗೆ. ಅದಾದ ಬಳಿಕ ಅಲ್ಲೇ ಉಪ ಸಂಪಾದಕನಾಗಿ ಪ್ರಮೋಟ್ ಮಾಡಿದ್ರು. ಅದಾದ್ಮೇಲೆ 1 ವರ್ಷ ಮತ್ತೆ ಅಲ್ಲೇ ವರ್ಕ್ ಮಾಡಿದೆ. ಅದಾದ ಬಳಿಕ ಆಂದೋಲನ ಪತ್ರಿಕೆಗೆ ವರ್ಕ್ ಮಾಡಿದೆ. ಹೀಗೆ ಪತ್ರಿಕೆಯಲ್ಲೇ ಹೌದು ವರದಿಗಾರನಾಗಿ ಹೀಗೆ 1-5 ವರ್ಷಗಳ ಕಾಲ ಪತ್ರಿಕೆಯಲ್ಲಿ ಪೂರ್ಣವಾದಿ ಕೆಲಸಗಾರನಾಗಿ ಕೆಲಸ ಮಾಡಿದೆ. ಅದಾದ ಬಳಿಕ ನಾನೇ ಸ್ವಂತವಾಗಿ ಏನಾದ್ರು ಮಾಡ್ಬೇಕು ಸಮಾಜದಲ್ಲಿ, ಅಂದ್ರೆ ಕಷ್ಟದಲ್ಲಿ ಇರುವವರಿಗೆ ನೆರವಾಗುವ ಸಲುವಾಗಿ ನನ್ನದೇ ಅಂತ ಏನಾದ್ರು ಒಂದು ಹೊಸದಾಗಿ ಮಾಡ್ಕೊಂಡು ನಾನು ಅವರಿಗೆ ನೆರವಾಗುವ ರೀತಿಯಾಗಿ ಏನಾದ್ರು ಮಾಡ್ಕೋಬೇಕು ಅಂತ ನನಗೆ ಅನ್ನಿಸ್ತು. ಹಾಗಾಗಿ ನನ್ನದೇ ಒಂದು ಸಿವಿಲ್ ವರ್ಕ್ ಮಾಡ್ತಾ ಇದ್ದೇನೆ.
1: ಕಾರಣ ಬೇಕಲ್ವಾ ಸಮಾಜ ಸೇವೆ ಅಂತ ಮಾಡ್ಬೇಕಾದ್ರೆ? ಬಹುಶಃ ನೀವು ಹೇಳ್ತಾ ಇರ್ತಕ್ಕಂಥದ್ದು ಸಮಾಜಮುಖಿ ಕೆಲಸ. ಯುವಕನಾಗಿ ಉದ್ಯೋಗವನ್ನ ಅರಸುತ್ತಾ ವಿದೇಶಕ್ಕೆ ಹೋಗುವಂತಹ ಸಂದರ್ಭ ಇಂದಿನ ದಿನ. ಇಂತಹ ಪ್ರಸ್ತುತ ದಿನದಲ್ಲಿ ನೀವು ಬೆಳೆದ ಊರಿನಲ್ಲೇ ಇದ್ದು ನಾನು ಕಷ್ಟದಲ್ಲಿರುವವರಿಗೆ ಸಹಾಯವನ್ನ ಮಾಡಿ ಆ ಮೂಲಕ ನನ್ನ ಒಂದು ಜನ್ಮವನ್ನ ಸಾರ್ಥಕಗೊಳಿಸ್ಕೊಳ್ಬೇಕು ಅಂತ ನೀವು ಹೆಜ್ಜೆಯನ್ನ ಇಟ್ರಿ. ಇದಕ್ಕೆ ಒಂದು ಕಾರಣ ಬೇಕಲ್ವಾ? ಕಷ್ಟ ಅಂದ್ರೆ ಏನು ಅಂತ ಗೊತ್ತಾಗ್ಬೇಕಾದ್ರೆ ನಮಗೆ ಕಷ್ಟ ಇರಬೇಕು. ನಿಮ್ಮ ಹಾದಿ ಹೇಗಿತ್ತು?
0: ಮೇಡಮ್, ಒಂದು ತಂದೆ ತಾಯಿನ ಬಿಟ್ಟು ಈ ಊರಿಂದ ಇನ್ನೊಂದು ಊರಿಗೆ ಹೋಗೋದು ಸ್ವಲ್ಪ ಕಷ್ಟದ ವಿಚಾರ. ಯಾಕಂದ್ರೆ ಚಿಕ್ಕದ್ರಿಂದ ಇಲ್ಲಿವರೆಗೆ ನಮ್ಮನ್ನ ಅವ್ರು ನೋಡ್ಕೊಂಡಿದ್ದಾರೆ, ಮುಂದೆ ಅವ್ರನ್ನ ನೋಡ್ಕೊಳ್ಳುವಂತ ಜವಾಬ್ದಾರಿ ನಮ್ಮದು. ಅದು ಅಲ್ಲದೆ ಇನ್ನೊಂದು, ನಾನು ಕಾಲೇಜ್ ದಿನಗಳಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ NSS ಅಲ್ಲಿ ಬಹಳಷ್ಟು ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದವನು. ಹಾಗಾಗಿ ರಾಷ್ಟ್ರೀಯ ಸೇವಾ ಯೋಜನೆ ಅನ್ನೋದು ನನಗೆ ಈ ಸಮಾಜ ಸೇವೆ ಅಥವಾ ನಾನು ಇಲ್ಲೇ ಇದ್ದು ನಮ್ಮ ಜನರಿಗಾಗಿ ಕೆಲಸ ಮಾಡ್ಬೇಕನ್ನೋದಕ್ಕೆ ಪ್ರೇರಣೆ. ತುಂಬಾ ದೊಡ್ಡ ಪ್ರೇರಣೆ ಅಂದ್ರೆ ರಾಷ್ಟ್ರೀಯ ಸೇವಾ ಯೋಜನೆ. ಕಾಲೇಜ್ ದಿನಗಳಲ್ಲೇ ನಾನು ಬಹಳಷ್ಟು ಶಿಬಿರಗಳಿಗೆ ಹೋಗಿ ಬರ್ತಾ ಇದ್ದೆ. ಈ ರಾಷ್ಟ್ರೀಯ ಸೇವಾ ಯೋಜನೆಯೇ ಮುಂದೆ ನಾನೀಗ ಆಶ್ರಮಗಳಿಗೆ ವಿಸಿಟ್ ಮಾಡ್ತೀನಿ, ಆಶ್ರಮದಲ್ಲಿದ್ದವರ ಕಷ್ಟ ಅದಿದು ಕೇಳ್ತೀನಿ, ಆಲಿಸ್ತೀನಿ. ಹೌದು, ಅಲ್ಲಿ ಹೋಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ.
1: ಒಂದು ಸಣ್ಣ ಅನುಭವವನ್ನ ವಿವರಿಸಬಹುದಾ ಸಂಕ್ಷಿಪ್ತವಾಗಿ? ಆಶ್ರಮ ಅಂದಾಗ್ಲೇನೆ ಸ್ವಲ್ಪ ಸೀರಿಯಸ್ ಆಗುತ್ತೆ ಮನಸ್ಸು.
0: ಹೌದು,
1: ಹಿರಿಯ ನಾಗರಿಕರು ಇರುವಂತಹ ಅಥವಾ ಪುಟ್ಟ ಮಕ್ಕಳು ಇರುವಂತ ಆಶ್ರಮಗಳು ಕೂಡ ಇದಾವೆ.
0: ಹೌದು,
1: ನೀವು ಹಿರಿಯ ನಾಗರಿಕರ ಆಶ್ರಮಕ್ಕೆ ಭೇಟಿ ಕೊಟ್ಟಿದ್ದೀರಾ?
0: ಹೌದು, ಮಡಿಕೇರಿಯಲ್ಲಿ ಶ್ರೀಶಕ್ತಿ ಹಿರಿಯ ನಾಗರಿಕರ ವಸತಿ ನಿಲಯ ಅಂತ ಒಂದು ಆಶ್ರಮ ಇದೆ ಮೇಡಮ್, ಹಾಗೂ ತನಲ್ ಅಂತ ಇನ್ನೊಂದು ಇದೆ. ಸೊ 2 ಆಶ್ರಮಗಳಿಗೂ ತಿಂಗಳಿಗೆ 2 ಸರ್ತಿ ಅಥವಾ 3 ಸರ್ತಿ ವಿಸಿಟ್ ಮಾಡ್ತೇವೆ. ಈ ಆಶ್ರಮಗಳಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಯಾರಿಗೆ ತಮ್ಮ ಹೆತ್ತವ್ರನ್ನ ನೋಡ್ಕೊಳ್ಳಿಕ್ಕೆ ಆಗಲ್ಲ ಅಂತವ್ರು ಅವ್ರನ್ನ ಮನೆಯಿಂದ ಹೊರಗಡೆ ಹಾಕ್ತಾರೆ. ಈ ಯಾವಾಗ ಹೊರಗಡೆ ಹಾಕ್ತಾರೆ ಅವ್ರಿಗೆ ಡಿಪ್ರೆಸ್ ಆಗ್ಬಿಡ್ತಾರೆ ಅವರು. ಸೊ ನಾನೇ ಹೇಗ್ ಬದುಕಲಿ?

0: ಮುಂದೆ ಹೇಗೆ ಅಂತ. ಹಾಗಾಗಿ ಮಾನಸಿಕವಾಗಿ ಒಂದಷ್ಟು ಅವರು ಕುಗ್ಗಿ ಹೋಗ್ತಾರೆ. ಕುಗ್ಗಿ ಹೋದಾಗ ಬೀದಿಗೆ ಬರ್ತಾರೆ. ಬೀದಿಯಲ್ಲಿ ಅವರಿಗೆ ಎಲ್ಲೆಂದ್ರಲ್ಲಿ ಅವರು ಭಿಕ್ಷಾಟನೆ ಮಾಡ್ಲೇಬೇಕಾಗುತ್ತೆ. ಅವರಿಗೆ ಭಿಕ್ಷಾಟನೆ ಅನ್ನೋದು ಅನಿವಾರ್ಯವಾಗಿರುತ್ತೆ. ಸೊ ಹಾಗಾಗಿ ಹೊರಗಡೆ ಬಂದಾಗ ಮಾನಸಿಕವಾಗಿ ನೊಂದಿರೋದ್ರಿಂದ ತಮ್ಮ ಮೇಲಿನ ಕಾಳಜಿ ತಾವು ಕಳ್ಕೊಳ್ತಾರೆ. ಇಂತ ಸಂದರ್ಭದಲ್ಲಿ ಜನ ಅವ್ರನ್ನ ಈ ಪದಗಳನ್ನ ಬಳಕೆ ಮಾಡಬಾರ್ದು. ಹೌದು, ಹುಚ್ಚ ಅಂತ ಕನ್ವರ್ಟ್ ಮಾಡ್ತಾರೆ ಜನರು. ಅವ್ರು ಮಾನಸಿಕವಾಗಿ ಹೌದು ಆ ಪದಗಳಿಂದ ಅವ್ರು ಕರೀತಾರೆ.
1: ಆದ್ರೆ ಅವರು ನಿಜವಾಗಿ ಹುಚ್ಚರಲ್ಲ.
0: ಅಲ್ಲ, ತಮ್ಮ ಮನೆಯ ವಾತಾವರಣದಿಂದ, ಮನೆಯಿಂದ ತಾವು ಹೊರಗೆ ಎಸೆಯಲ್ಪಟ್ಟ ಕಾರಣದಿಂದ ಅವರು ನೊಂದು ಆ ಪರಿಸ್ಥಿತಿಗೆ ತಲುಪಿರ್ತಾರೆ. ಅಂತವ್ರಿಗೆ ಬೇರೆ ಆಪ್ಷನ್ ಇಲ್ಲದಿದ್ದಾಗ ಈ ತರ ಸಮಾಜದಲ್ಲಿ ಯಾರಾದ್ರೂ ಅವ್ರನ್ನ ಗುರುತಿಸಿ ಅವ್ರನ್ನ ಕರ್ಕೊಂಡೋಗಿ ಆಶ್ರಮಕ್ಕೆ ಸೇರಿಸ್ತಾರೆ. ಹಾಗೆ ಬಹಳಷ್ಟು ಸಂಘ ಸಂಸ್ಥೆಗಳ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಆಶ್ರಮಕ್ಕೆ ಕರ್ಕೊಂಡೋಗಿ ಬಿಡ್ತಾರೆ.
1: ತಾನು ಬಾಳಿ ಬದುಕಿದ ಮನೆಯಿಂದ,
0: ಹೌದು,
1: ತಾನು ಹೆತ್ತ ಮಕ್ಕಳಿಂದ ಆಚೆ ಬಂದಾಗ, ಅಂದ್ರೆ ಬಲವಂತವಾಗಿ ಹೊರಗೆ ಹಾಕಿದಾಗ ಮಾನಸಿಕವಾಗಿ ಕುಗ್ಗಿ ಹೋಗ್ತಾರೆ ಹಿರಿಯರು. ವಯಸ್ಸು ಕೂಡ ಆಗಿರುತ್ತೆ, ಹಿರಿಯ ವಯಸ್ಕರು ಅಂತ ಹೇಳ್ಬೋದು, ಹಿರಿಯ ವಯಸ್ಸಿನವರು. ಅವರು ಅವರ ಮಾನಸಿಕ ವೇದನೆಯ ಜೊತೆಗೆ ಅವರ ಹಸಿವು ಕೂಡ ಕಾಟವನ್ನ ಕೊಡುತ್ತೆ.
0: ಹೌದು ಹೌದು. ಇದರಲ್ಲಿ ಗಮನಿಸಬೇಕಾದ ಇನ್ನೊಂದು ವಿಷಯ ಏನಂದ್ರೆ ಮೇಡಮ್, ಅವರ ಪ್ರತಿಯೊಂದು ಆಸ್ತಿಗಳನ್ನ ತಮ್ಮ ಹೆಸರಿಗೆ ಮಾಡ್ಕೊಂಡು ಬಳಿಕ ಹೊರಗಡೆ
1: ಆಸ್ತಿ ಇರೋ ತನಕ ನೋಡ್ಕೊಳ್ತಾರೆ.
0: ಹೌದು ಹೌದು, ಬಳಿಕ ಇವ್ರನ್ನ ಮನೆಯಿಂದ ಹೊರಗಡೆ
1: ಆ ಸಂಗತಿಯನ್ನ ಅವ್ರು ವ್ಯಕ್ತಪಡಿಸಿದ್ದಾರೆ.
0: ಹೌದು ಹೌದು, ಖಂಡಿತ.
1: ಯುವಕನಾಗಿ ನಿಮ್ಗೆ ಏನ್ ಅನ್ನಿಸ್ತು ಅವಾಗ? ಯಾಕೆಂದ್ರೆ ನೀವು ವಯಸ್ಸಿನಲ್ಲಿ ತುಂಬಾ ಚಿಕ್ಕವರಿದ್ದೀರಿ. ಅವರ ಮೊಮ್ಮಕ್ಕಳ ವಯಸ್ಸು ನಿಮ್ಗೆ
0: ಖಂಡಿತ.
1: ನಿಮ್ಗೆ ಏನ್ ಅನ್ನಿಸ್ತು ಆ ಸಂದರ್ಭದಲ್ಲಿ?
0: ಇವಾಗ ಕೂಡ ನಾನು ಆಶ್ರಮಕ್ಕೆ ಹೋದಾಗ ಅಮ್ಮ ನಮಸ್ತೆ, ಎಲ್ರಿಗೂ ನಮಸ್ತೆ ಅಂತ ಒಂದು ವಿಶ್ ಮಾಡಿದಾಗ ಮಗನೇ ಅಂತ ಕರೀತಾರೆ ಮೇಡಮ್. ಆ ಫೀಲ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಅವರು ಪಟ್ಟಿರೋ ಕಷ್ಟನ ಅವ್ರು ಯಾರಿಗೂ ಹಂಚ್ಕೊಳಕ್ ಆಗಲ್ಲ. ಅಲ್ಲಿನ ವ್ಯವಸ್ಥಾಪಕರು ಅವ್ರ ಜೊತೆ
1: ಮಾತಾಡೋಟಕ್ಕೆ ಈ ರೀತಿ ಅಂತ ಹೇಳಬಹುದು.
0: ಹೌದು ಹೌದು.
1: ಆದ್ರೆ ಅವರ ಅಂತರಂಗದಲ್ಲಿ ಬೇರೆಯ ಒಂದು ನೋವಿನ ಕೊಠಡಿ ಇದೆ ಅಂತ ಹೇಳಿ.
0: ಖಂಡಿತ ಖಂಡಿತ, ಬಹಳಷ್ಟು ನೋವು ಇರುತ್ತೆ. ಅದನ್ನ ಅವ್ರಿಗೆ ಯಾರ ಜೊತೆನೂ ಹಂಚ್ಕೊಳಕ್ ಆಗದೆ ಇರುವಂತ ಪರಿಸ್ಥಿತಿ
1: ಒಂದ್ ಕಡೆ ಇಟ್ಟಿರ್ತಾರೆ ಅಂತ ಹೇಳ್ಬೋದು.
0: ಹೌದು, ಈ ರೀತಿ ಅವ್ರನ್ನ ಕ್ಲೋಸ್ ಆಗಿ ಮಾತಾಡಿಸ್ಲಿಕ್ಕೆ ಹೋದಾಗ ಅವ್ರು ಅದನ್ನ ಸ್ವಲ್ಪ ಸ್ವಲ್ಪ ಎಕ್ಸ್ಪ್ರೆಸ್ ಮಾಡ್ತಾರೆ. ಈ ತರ
1: ಹೆಚ್ಚಾದಾಗ ಅವರು ವ್ಯಕ್ತಪಡಿಸ್ತಾರೆ. ಹಾಗಾಗಿ ನಿಮ್ಗೆ ಸಮಾಜ ಸೇವೆಯತ್ತ ಮತ್ತಷ್ಟು ಸೇವೆಯನ್ನ ಮಾಡಬೇಕು, ಸಮಾಜಮುಖಿ ಕೆಲಸಗಳನ್ನ ಮಾಡಬೇಕು ಅಂತ ಪ್ರೇರಣೆ ನೀಡ್ತು ಅಂತ ಹೇಳಬಹುದು. ಇಂದಿನ ಯುವ ಸಮೂಹ ಯಾವ ರೀತಿ ಯೋಚನೆ ಮಾಡುತ್ತೆ ಸಮಾಜದ ಬಗ್ಗೆ ಅಂತ ಗೊತ್ತಾ?
0: ಸಮಾಜದ ಬಗ್ಗೆ ಯಾವ ರೀತಿ ಯೋಚನೆ ಅನ್ನೋದಕ್ಕಿಂತ ತಮ್ಮನ್ನ ತಾವು ಹೇಗೆ, ಇವಾಗ ಪ್ರೆಸೆಂಟ್ ಬಹಳಷ್ಟು ಸ್ಪರ್ಧಾತ್ಮಕ ಜಗತ್ತಾಗಿರೋದ್ರಿಂದ ಅವ್ರಿಗೆ ಅವ್ರನ್ನ ನೋಡ್ಕೊಳ್ಳೋದೇ ಕಷ್ಟ ಆಗಿದೆ ಮೇಡಮ್. ಅಂತ ಸಂದರ್ಭದಲ್ಲಿ ಈ ವಯಸ್ಸಾದವ್ರನ್ನ ಕೇರ್ ಮಾಡೋದು ಬಹಳಷ್ಟು ಕಡಿಮೆ ಆಗ್ತಾ ಇದೆ. ಹಾಗಾಗಿ ತಮ್ಮನ್ನ ಯಾರು ನೋಡ್ಕೊಂಡಿದ್ದಾರೆ,
1: ಪ್ರತಿಯೊಬ್ಬರಿಗೂ ಎದುರಾಗುತ್ತೆ ಅಂತೀರಾ? ತಮ್ಮನ್ನ ತಾವು ನೋಡ್ಕೊಳ್ಳೋದು ಅಸಾಧ್ಯ ಅನ್ನೋ ಪರಿಸ್ಥಿತಿಗೆ ತಲುಪಿದ್ದಾರೆ ಅಂತ ಹೇಳ್ತೀರಾ ಯುವಕರು?
0: ಅಂದ್ರೆ ಮೇಡಮ್, ಈಗ ಉದ್ಯೋಗ ಬಹಳಷ್ಟು ಕಡಿಮೆ ಆಗಿದೆ, ಎಲ್ಲ ಯಾಂತ್ರೀಕೃತ ವ್ಯವಸ್ಥೆಗಳಾಗಿರೋದ್ರಿಂದ ಉದ್ಯೋಗ ಬಹಳಷ್ಟು ಕಷ್ಟ ಯುವಕರಿಗೆ.
1: ಸಂಪಾದನೆ ಇಲ್ಲ.
0: ಹೌದು, ಪದವಿ ಮಾಡಿ ಅಥವಾ ಉನ್ನತ ವ್ಯಾಸಂಗ ಮಾಡಿ ಹೊರಗೆ ಹೋಗುವವರ ಸಂಖ್ಯೆ ಬಹಳಷ್ಟು ಇದೆ, ತುಂಬಾ ಜಾಸ್ತಿ ಆಗಿದೆ. ಆದ್ರೆ ಅವರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಉದ್ಯೋಗ ಯಾವಾಗ ಸಿಗಲ್ಲ, ಅವ್ರಿಗೆ ಅವ್ರನ್ನ ನೋಡ್ಕೊಳ್ಳುವಂತದ್ದೇ ಕಷ್ಟ ಆಗುತ್ತೆ. ಅಂತ ಸಂದರ್ಭದಲ್ಲಿ ಈ ಸಮಸ್ಯೆಗಳೆಲ್ಲ ಆಗ್ತಾ ಇದೆ ಅಂತ. ಸರ್ಕಾರ ಈ ನಿಟ್ಟಿನಲ್ಲಿ ಯುವಕರಿಗೆ ಉದ್ಯೋಗವನ್ನ ಜಾಸ್ತಿ ಸೃಷ್ಟಿ ಮಾಡುವಲ್ಲಿ,
1: ಅಂದ್ರೆ ನಿರುದ್ಯೋಗ ಸಮಸ್ಯೆಯಿಂದ ಇವೆಲ್ಲ ಬೇರೆ ಸಮಸ್ಯೆಗಳು ಹುಟ್ಟುಕೊಳ್ಳುತ್ತೆ ಅಂತ ಹೇಳಬಹುದಲ್ಲ? ಒಂದು ಸಂಕ್ಷಿಪ್ತವಾಗಿ ನೀವು ಒಂದು ಗಂಭೀರವಾದ ಸಂಗತಿಯನ್ನ ನೀವು ಆಕಾಶವಾಣಿಯ ಮುಖಾಂತರ ಇತರ ಸ್ನೇಹಿತರಿಗೆ, ಸಮಾಜಕ್ಕೆ ನೀವು ಹಂಚಿಕೊಂಡಿದ್ದೀರಿ. ಇನ್ನು ಬರವಣಿಗೆಯನ್ನ ಈಗಲೂ ಕೂಡ ನೀವು ಮುಂದುವರಿಸಿದ್ದೀರಾ?
0: ಹೌದು ಮೇಡಮ್.
1: ಮುಂದಿನ ಬರವಣಿಗೆಯ ಹಾದಿ ಏನು?
0: ಮುಂದಿನ ಬರವಣಿಗೆ ಅಂದ್ರೆ ಒಂದು ಕಾದಂಬರಿಯ ಕೆಲಸಗಳನ್ನ ಮಾಡ್ತಾ ಇದ್ದೀನಿ. ಅದರ ಇನ್ನು ಟೈಟಲ್ ಏನು ಫೈನಲ್ ಆಗಿಲ್ಲ, ಪೂರ್ಣ ಆಗಿಲ್ಲ.
1: ಹೌದು, ಶೀರ್ಷಿಕೆ.
0: ಹೌದು ಹೌದು, ಅದು ಯಾವ್ದು ಕಂಪ್ಲೀಟ್ ಆಗ್ಲಿಲ್ಲ. ಸೊ ಅದರ ಕೆಲಸಗಳು ನಡೀತಾ ಇದೆ.
1: ಕಥಾವಸ್ತು?
0: ಕಥಾವಸ್ತು ಒಂದು ಫ್ಯಾಮಿಲಿ ಮೇಡಮ್. ಈಗಿನ ಜನರೇಷನ್ ಆ ಫ್ಯಾಮಿಲಿ ಹೇಗೆ ತನ್ನ ಸಂಸಾರವನ್ನ ನಿಭಾಯಿಸುತ್ತೆ,
1: ಗುಟ್ಟು ಬಿಟ್ಟು ಕೊಡಬಹುದಾ ಚಂದನ್ನ?
0: ಹಾಗಂತ ಏನಿಲ್ಲ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಬದುಕು ಕಷ್ಟ ಆಗುತ್ತೆ, ಹಿಂದೆ ಹೇಗಿದೆ, ಈ ಹಿಂದೆ ಹೇಗಿತ್ತು,
1: ಎಚ್ಚರಿಕೆ.
0: ಹೌದು, ಮುಂದೆ ಹೇಗೆ ಆಗಬಹುದು, ಅದಕ್ಕೆ ಇವಾಗ್ಲೇ ಹೇಗೆ ನಾವು
1: ಒಂದು ಒಳ್ಳೆಯ ಪ್ರಯತ್ನವನ್ನ ಮಾಡಿದ್ದೀರಿ, ನಿಮಗೆ ಶುಭವಾಗ್ಲಿ.
0: ಥ್ಯಾಂಕ್ ಯು.
1: ಇನ್ನು ಪ್ರಶಸ್ತಿ ಬಂದಾಗ ನಿಮ್ಗೆ ಏನ್ ಅನ್ನಿಸ್ತು?
0: ಮೇಡಮ್, ಪ್ರಶಸ್ತಿ ಬಂದಾಗ ನಾನು ಈ ಪ್ರಶಸ್ತಿಗೆ ಅರ್ಹನೋ ಅಲ್ವಾ ಅನ್ನೋ ಕನ್ಫ್ಯೂಷನ್ಸ್ ನನಗಿತ್ತು.
1: ಅವನೇ ಹುಟ್ಟಿತು
0: ಖಂಡಿತ.
1: ಯಾರು ಹೇಳಿದ್ದು, ಯಾವಾಗ ಹೇಳಿದ್ರು?
0: ಕಾರ್ಯಕ್ರಮಕ್ಕೆ ಒಂದು 15 ದಿನಗಳ ಮುಂಚೆ ವಿಷಯ ಗೊತ್ತಾಯ್ತು, ಈ ರೀತಿ ಒಂದು ಪ್ರಶಸ್ತಿಗೆ ಆಯ್ಕೆ ಆಗಿದೆ ಅಂತ. ಪ್ರಶಸ್ತಿಗೆ ಆಯ್ಕೆ

0: ಇದ್ದ ವಿಚಾರ ನನಗೆ ಗೊತ್ತಾದ ಮರುದಿನ ನನ್ನ ಸ್ನೇಹಿತರು ಯಾರೋ ಒಬ್ರು ನನ್ನ ಕುರಿತ ಒಂದು ಆರ್ಟಿಕಲ್ ಬರೆದು ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಆ ಸೋಷಿಯಲ್ ಮೀಡಿಯಾದಲ್ಲಿ ಅದು ವೈರಲ್ ಆಯ್ತು. ವೈರಲ್ ಆದ ಕೂಡಲೇ ಎಲ್ಲಾ ಕಡೆಯಿಂದ ನನಗೆ ಪ್ರಶಂಸೆಗಳು ಬರ್ಲಿಕ್ಕೆ ಶುರು ಆಯ್ತು. ನಾನು ಅನ್ಕೊಂಡೆ ನಾನು ಈ ಪ್ರಶಸ್ತಿಗೆ ಅರ್ಹನೋ ಅಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ಜನ ನನ್ನ ಗುರುತಿಸ್ತಾ ಇದ್ದಾರೆ ಅನ್ನೋದು ಖುಷಿ ಅನ್ನಿಸ್ತು.
1: ಅಂದ್ರೆ ಜನರು ನಿಮ್ಮ ಭಾವನೆಗಳನ್ನ ಸ್ಪಂದಿಸಿ ಗೌರವಿಸಿದ್ದಾರೆ.
0: ಖಂಡಿತ.
1: ಆದ್ರೆ ನಿಮಗೆ ಇದೊಂದು ಸಣ್ಣ ಸಾಧನೆ ಅಂತ ಅನ್ನಿಸಿದೆ. ಯಾಕೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಚಿಂತನೆಗಳು ನಿಮ್ಮಲ್ಲಿ ಹುಟ್ಟಿದೆ, ಚಿಗುರು ಒಡೆದಿದೆ. ಚಿಗುರು ಒಡೆದಿರೋದ್ರಿಂದ ಅದು ಗಿಡವಾಗಿ ಮರವಾಗಿ ಮುಂದೆ ಅದು ಬೆಳೀಬೇಕು ಅನ್ನೋ ಒಂದು ಕಾರಣಕ್ಕಾಗಿ ನೀವು ನಿಮ್ಮ ಸಂಪೂರ್ಣ ಖುಷಿಯನ್ನ ವ್ಯಕ್ತಪಡಿಸಿಲ್ಲ ಅಂತ ಹೇಳ್ಬಹುದು.
0: ಸಮಾಜಕ್ಕಾಗಿ ಇನ್ನಷ್ಟು ಕೆಲಸ ಮಾಡೋದಿದೆ ಮೇಡಮ್, ಅದು ಸಮಾಜ ಸೇವೆ ಅಂತ ನಾನು ಹೇಳ್ಕೊಳ್ಳಲ್ಲ.
1: ಒಂದು ದಿನದ ಬದುಕಲ್ಲ ನಡೀತಾ ಇರಬೇಕು ಅನ್ನೋದು ನಿಮ್ಮ ನಿಲುವು.
0: ಹೌದು, ಅಂದ್ರೆ ನಾನು ಅದನ್ನು ಸಮಾಜ ಸೇವೆ ಅಂತ ಹೇಳಲ್ಲ, ಅದು ನಮ್ಮ ಜವಾಬ್ದಾರಿ, ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿ. ಸಾರ್ವಜನಿಕವಾಗಿ ಏನೇ ಸಮಸ್ಯೆಗಳಿದ್ರು ಕೂಡ ಅದಕ್ಕೆ ಸ್ಪಂದಿಸುವಂತದ್ದು ನಾಗರಿಕರ ಕರ್ತವ್ಯ.
1: ನೀವೇ ಬರೆದಂತಹ ಬರವಣಿಗೆಗಳಲ್ಲಿ
0: ಹೌದು
1: ಯಾವುದು ಹೆಚ್ಚು ನಿಮಗೆ ಆಕರ್ಷಣೆ ಆಯ್ತು, ಇದನ್ನ ನಾನ್ ಬರೆದ್ನ ಅಂತ?
0: ಆಕರ್ಷಣೆ ಅನ್ನೋದಕ್ಕಿಂತ ಕೆಲವೊಂದು ವರದಿಗಳು ಬರೆದಾಗ ಮೇಡಮ್ ಅದಕ್ಕೆ ರೆಸ್ಪಾನ್ಸ್ ಅಂದ್ರೆ ಸರ್ಕಾರದ ಮಟ್ಟದಲ್ಲಿ ಅದನ್ನ ಸರಿಪಡಿಸುವಂತ ಕೆಲಸಗಳಾಗಿದೆ, ಅದು ನನಗೆ ಖುಷಿ ತರಿಸುತ್ತೆ.
1: ಯಾವ ಸುದ್ದಿ ಅಂತ ಹೇಳ್ಬೋದಾ?
0: ಈಗ ಮಡಿಕೇರಿಯಲ್ಲಿ ಚೌಕಿ ಸರ್ಕಲ್ ಇದೆ ಮೇಡಮ್, ಆ ಚೌಕಿ ಸರ್ಕಲ್ ಅಲ್ಲಿ ಸಂಚಾರಿ ಪೊಲೀಸರಿಗೆ ಒಂದು ನಿಲ್ಲಿಕ್ಕೆ ಅಂತ ಒಂದು ಪ್ಲೇಸ್ ಇರಲಿಲ್ಲ, ಹಾಗಾಗಿ ಅದನ್ನ ವರದಿ ಮಾಡಿದ್ದೆ. ಅದಾದ ಒಂದು 15 ದಿನಗಳಲ್ಲಿ ಸಂಚಾರಿ ಪೊಲೀಸರಿಗೆ ಅಂತ ಒಂದು ಪೋಸ್ಟ್ ಮಾಡಿದ್ರು. ಅದೊಂದು ಖುಷಿ.
1: ಶ್ರಮಕ್ಕೆ ತಕ್ಕ ಫಲ.
0: ಖಂಡಿತ ಮೇಡಮ್.
1: ಯುವ ಮನಸ್ಸಿನಲ್ಲಿ ಮೂಡಿದಂತಹ ಒಂದು ಕಾಳಜಿ, ಅದನ್ನ ಗೌರವಿಸಿದಾಗ ನಿಮಗೆ ನಿಜವಾಗಿಯೂ ಕೂಡ ಖುಷಿಯಾಗಿರುತ್ತೆ.
0: ಹೌದು
1: ಅಲ್ವಾ? ಇಂತಹ ಮತ್ತಷ್ಟು ಸಮಾಜಮುಖಿ ಕೆಲಸಗಳನ್ನ ನೀವು ಮಾಡಿ ಅಂತ ನಮ್ಮ ಶ್ರೋತೃ ಬಳಗ ಖಂಡಿತವಾಗ್ಲೂ ಶುಭವನ್ನ ವ್ಯಕ್ತಪಡಿಸುತ್ತೆ. ಹಿಂದಿನ ದಿನಗಳಲ್ಲಿ ಒಲವು ಅನ್ನೋದು ಒಂದು ರೂಪ ಇತ್ತು.
0: ಹೌದು.
1: ಇತ್ತೀಚೆಗೆ ಈಗ ಮತ್ತೊಂದು ಮಗದೊಂದು ರೂಪಗಳನ್ನು ಪಡ್ಕೊಳ್ತಾ ಇದೆ. ಈ ಒಂದು ಸೂಕ್ಷ್ಮ ಸಂಗತಿಯನ್ನ ಯುವ ಮನಸ್ಸು ಹೇಗೆ ಸ್ಪಂದಿಸುತ್ತೆ, ಹೇಗೆ ಅದನ್ನ ಪರಿಭಾಷಿಸುತ್ತೆ?
0: ಒಲವು ಅಂದಾಗ ಪ್ರಸ್ತುತ ಈ ಇಂದಿನ ಯುವಜನತೆ ಏನ್ ಮಾಡಿದ್ದಾರೆ, ಪ್ರೀತಿ ಪ್ರೇಮ ಅಂದ್ರೆ ತಾನು ತನ್ನ ಗರ್ಲ್ ಫ್ರೆಂಡ್ ಇಷ್ಟಕ್ಕೆ ಸೀಮಿತಗೊಳಿಸಿದ್ದಾರೆ. ಹಳೆಯ ಕಾಲದಲ್ಲಿ ಅಮ್ಮ ಅಪ್ಪ ಬಂಧು ಬಳಗ ಇವೆಲ್ಲವನ್ನ ಸೇರಿಸಿಬಿಟ್ಟು ಒಲವಿನೊಳಗಡೆ ತರ್ತಾ ಇದ್ರು. ಸೊ ಹಾಗಾಗಿ ಒಲವು ಅನ್ನೋದು ಕೇವಲ ಒಂದು ತನ್ನ ಗರ್ಲ್ ಫ್ರೆಂಡಿಗೆ ಮಾತ್ರ ಪ್ರೀತಿಯನ್ನ ಕೊಡೋದು ಆಗಿರಲ್ಲ, ಅದು ಪೂರ್ತಿ ತನ್ನ ಬಂಧು ಬಳಗ ಯಾರಿದ್ದಾರೆ, ಸ್ನೇಹಿತರ ಯಾರಿದ್ದಾರೆ, ತನ್ನ ಪರಿಚಿತರ ಯಾರಿದ್ದಾರೆ, ಎಲ್ಲರಿಗೂ ಪ್ರೀತಿಯನ್ನ ಹಂಚೋದಿದೆಯಲ್ಲ ಅದು ಒಲವು.
1: ಮತ್ತೆ ಹೇಗೆ ಹಿಂದಿನ ಕಾಲಕ್ಕೆ ತೆಗೆದುಕೊಂಡು ಹೋಗೋದು, ಇಂದಿನ ಯುವ ಸಮೂಹಕ್ಕೆ ಅಂದಿನ ಒಲವನ್ನ ಪರಿಚಯ ಮಾಡೋದ್ರ ಬಗ್ಗೆ ನಿಮ್ಮ ಒಲವು ಹೇಗೆ?
0: ನಗರೀಕರಣ ಹೆಚ್ಚಾದ ಹಾಗೆ ಯುವಜನತೆ ಇತ್ತೀಚಿನ ದಿನಗಳಲ್ಲಿ ಹಳ್ಳಿಯಿಂದ ನಗರಕ್ಕೆ ಉದ್ಯೋಗವನ್ನ ಅರಸಿ ಹೋಗುವಂತವರ ಸಂಖ್ಯೆ ಜಾಸ್ತಿ ಆಗಿದೆ. ಹಾಗಾಗಿ ನಗರದಲ್ಲಿ ಪ್ರಸ್ತುತ ಲಿವ್ ಇನ್ ರಿಲೇಶನ್ಶಿಪ್ ಇರ್ಬೋದು ಅಥವಾ ಬೆಂಗಳೂರಿನಂತ ದೊಡ್ಡ ನಗರಗಳಲ್ಲಿ ಒಂದಷ್ಟು ಜನ ಸ್ನೇಹಿತರು ಒಟ್ಟುಗೂಡಿ ಒಂದೇ ರೂಮ್ ಅಲ್ಲಿ ಇರುವಂತದ್ದು, ಅವರ ಉದ್ಯೋಗದ ಕಾರಣಕ್ಕಾಗಿ ಅವಕ್ಕೆ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾರೆ. ಯಾಕಂದ್ರೆ ಬೆಂಗಳೂರು ಸ್ವಲ್ಪ ಕಾಸ್ಟ್ಲಿ ಸಿಟಿ, ಹಾಗಾಗಿ ಆ ರೀತಿಯ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾರೆ. ಅಂತವರು ವಾಪಸ್ ಹಳ್ಳಿಗೆ ಬಂದು ಹಳ್ಳಿಯ ಬದುಕಿಗೆ ಅವ್ರನ್ನ ಅವರು ತೊಡಗಿಸಿಕೊಂಡಾಗ ಮತ್ತೆ ಆ ಒಲವು ಅನ್ನೋದು ಇಂದಿನ ಪರಿಸ್ಥಿತಿಯಿಂದ ಹಿಂದಿನ ಪರಿಸ್ಥಿತಿಗೆ ಹೋಗ್ಬೋದು ಅಂತ. ಮೇಡಮ್,
1: ನಿಮ್ಮ ಅಭಿಪ್ರಾಯದಲ್ಲಿ ಮರಳಿ ಹಳ್ಳಿಗೆ
0: ಹೌದು
1: ಹೇಳಬಹುದು.
0: ಹೌದು,
1: ಅದು ಕ್ರಮೇಣ ಆಗ್ಲಿ ಅಂತ ನಾವೆಲ್ಲರೂ ಕೂಡ ಆಶಯವನ್ನ ವ್ಯಕ್ತಪಡಿಸೋಣ. ಈಗ ಯುವಕರ ಸಮಸ್ಯೆಗಳಲ್ಲಿ ಈ ಒಂದು ಮುಂಜಾಗ್ರತೆ ಇಲ್ಲದೆ ಯೋಚನೆ ಮಾಡದೆ ತೆಗೆದುಕೊಳ್ಳುವಂತಹ ನಿರ್ಧಾರಗಳಿಂದ ಸಮಾಜಕ್ಕೆ ಏನು ದುಷ್ಪರಿಣಾಮ ಬೀರುತ್ತೆ
0: ಅಂದ್ರೆ, ಮೇಡಮ್ ಯುವ ಜನತೆ ಹೇಗಿದ್ದಾರೆ ಅಂತ ಹೇಳಿದ್ರೆ ಮನೆಯಿಂದ ಹೊರಗಡೆ ಅವರ ಜೀವನವನ್ನ ಅವರು ನೋಡ್ಕೋಬೇಕು ಅನ್ನುವಾಗ ಅವರಿಗೆ ಉದ್ಯೋಗ ಬಹಳಷ್ಟು ಇಂಪಾರ್ಟೆಂಟ್, ಹಾಗಾಗಿ ಅವರು ಹೊರಗಡೆ ಹೋಗ್ತಾರೆ. ಹೊರಗಡೆ ಹೋದಾಗ ಅಲ್ಲಿ ಅವರ ಸಂಗಾತಿಯನ್ನ ಆಯ್ಕೆ ಮಾಡಿಕೊಂಡು ಒಂದಷ್ಟು
1: ಅಂದ್ರೆ ಹಿರಿಯರ ಮಾರ್ಗದರ್ಶನವಿಲ್ಲದೆ
0: ಹೌದು
1: ಅವರು ನಡೆದುಕೊಳ್ತಾರೆ.
0: ಹೌದು ಹೌದು ಹೌದು.
1: ಇದರಿಂದ ದುಷ್ಪರಿಣಾಮಗಳು ಎದುರಾಗುವಂತದ್ದು ಏನಿರಬಹುದು, ನಿಮ್ಮ ಆಲೋಚನೆಯಲ್ಲಿ ಏನಿದೆ ಚಂದನ್?
0: ಮುಂದಿನ ದಿನಗಳಲ್ಲಿ ಕಷ್ಟ ಆಗುತ್ತೆ ಮೇಡಮ್ ಬದುಕಿಗೆ, ಅವರ ಜೀವನವನ್ನ ಅವರೇ ನಾಶ ಮಾಡಿಕೊಳ್ಳುವಂತ ಪರಿಸ್ಥಿತಿ.
1: ಹಾಗಾದ್ರೆ ಬದುಕು ಅಂದ್ರೆ ಏನು ನಿಮ್ಮ ಪ್ರಕಾರ?
0: ಎಲ್ಲರ ಜೊತೆ ಒಟ್ಟಾಗಿ ಇದ್ದು ಒಗ್ಗಟ್ಟಿನಲ್ಲಿ, ಅಂದ್ರೆ ಈ ಹಿಂದೆ ಇದ್ದಾಗೆ ಕೂಡು ಕುಟುಂಬ ವ್ಯವಸ್ಥೆ ಅದು ಬದುಕು.
1: ಈಗೆಲ್ಲ ಪ್ರತ್ಯೇಕ ಆಗಿರೋದ್ರಿಂದ ಇವೆಲ್ಲವೂ ಕೂಡ ಪ್ರಚಾರಕ್ಕೆ ಬಂದಿದೆ.
0: ಯಾಂತ್ರೀಕೃತ ಜೀವನ ಇವಾಗ, ಕೂಡು ಕುಟುಂಬ ಇದ್ದಾಗ ಅಲ್ಲಿ ಒಂದು ಪ್ರೀತಿ ಮಮತೆ ಅದೊಂದು

0: ಮನಸ್ಸಿನಲ್ಲಿ ಮೂಡಬೇಕಲ್ವಾ ಪ್ರೀತಿ? ಈಗ ಸಾಹಿತಿಗಳು ಬರೀತಾರೆ,
1: ಹೌದು,
0: ಹೂವು ತಾನಾಗಿ ಅರಳಬೇಕು,
1: ಹೌದು,
0: ಬಲವಂತವಾಗಿ ಅರಳಿಸೋದಿಕ್ ಸಾಧ್ಯ ಇಲ್ಲ,
1: ಹೌದು,
0: ಪ್ರೀತಿನೂ ಕೂಡ ಹಾಗೆ ಅಂತ ಹಿರಿಯರು

0: ಕಳೆದೋಗಿದ್ದು ಏನು ಮಾಡಕ್ಕಾಗಲ್ಲ, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಲಿಲ್ಲ. ಗಾದೆಗಳು ಕೂಡ ನಮಗೆ ಸಹಾಯವನ್ನ ಮಾಡುತ್ತವೆ ಅನ್ನೋದನ್ನ ಸಮಾಜ ಅರ್ಥ ಮಾಡ್ಕೊಳ್ಬೇಕು. ಇನ್ನು ಚಂದನ್, ನೀವು ಬಹಳಷ್ಟು ಕನಸುಗಳನ್ನ ಇಟ್ಕೊಂಡಿದ್ದೀರಿ, ಹೇಳ್ತಾ ಹೋದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಸಾಲೋದಿಲ್ಲ. ನಿಮ್ಮ ಕನಸು ಏನು?
1: ನನ್ನಿಂದ ಸಮಾಜಕ್ಕೆ ಏನು ಸಹಾಯ ಆಗುತ್ತೆ ಅದನ್ನು ಮಾಡಿಕೊಂಡು ಹೋಗುವಂತದ್ದು ಮೇಡಮ್.
0: ಪ್ರತಿಯೊಬ್ಬ ಚಿಂತನೆ ಮಾಡ್ಬೇಕಿದ್ದನ್ನು.
1: ಹೌದು
0: ಅಲ್ವಾ?
1: ಹೌದು.
0: ಅದರಲ್ಲಿ ನಿಮ್ಮ ಅಗಾಧವಾದಂತಹ ಆಸೆ ಒಂದಿರುತ್ತೆ,
1: ನಿರಾಶ್ರಿತರಿಗೆ ಆಶ್ರಯ ಕಲ್ಪಿಸುವಂತದ್ದು. ಇದು ನನ್ನ ಬಹಳಷ್ಟು
0: ನಿರಾಶ್ರಿತ ಮಟ್ಟಕ್ಕೆ ತಂತಹ ವ್ಯಕ್ತಿಗಳನ್ನ ಬದಲಾವಣೆ ಮಾಡುವ ಯತ್ನ ಯಾಕೆ ಇಲ್ಲ ನಿಮ್ಮಲ್ಲಿ?
1: ಜಾಗೃತಿ ಕಾರ್ಯಕ್ರಮಗಳನ್ನ ಸರ್ಕಾರದ ಮಟ್ಟದಲ್ಲಿ ಹಮ್ಮಿಕೊಳ್ಬೇಕು ಮೇಡಮ್. ಈಗ ನಾನೊಬ್ಬ ಹೋಗಿ ನಿಮ್ಮ ಮನೆಯವ್ರನ್ನ ಹೊರಗಡೆ ಹಾಕ್ಬೇಡಿ, ಅವ್ರು ಹಿರಿಯರು ಅಂತ ಹೇಳಿದ್ರೆ ಕೇಳೋರು ಕಡಿಮೆ. ಸರ್ಕಾರದ ಮಟ್ಟದಲ್ಲಿ ಈಗ ಹೊರಗಡೆ ಆಗ್ತಾರೆ ಅಂದ್ರೆ ಅವ್ರಿಗೆ ಶಿಕ್ಷೆ ಕೊಡುವಂತದ್ದಾಗ್ಲಿ, ಎಕ್ಸಾಂಪಲ್ ನನ್ನನ್ನೇ ತಗೊಳ್ತೀನಿ, ಇತರರನ್ನು ತಗೊಳ್ಳೋ ಬದಲು ನನ್ನ ತಂದೆಯನ್ನ ನಾನು ಹೊರಗಡೆ ಹಾಕಿದ್ರೆ ಸರ್ಕಾರದ ಮಟ್ಟದಲ್ಲಿ ನನಗೆ ಶಿಕ್ಷೆ ಆಗ್ಬೇಕು.
0: ಈಗಾಗ್ಲೇ ಇದೆ ಕಾನೂನಿನಲ್ಲಿ ಆ ರೀತಿಯ ಶಿಕ್ಷೆಯ ಅವಕಾಶ ಇದೆ.
1: ಹೌದು.
0: ಆದರೂ ಕೂಡ ಮಾನವೀಯತೆಯ ನೆಲೆಗಟ್ಟಿನಲ್ಲಿ ನಾವೆಲ್ಲರೂ ಕೂಡಿ ಒಂದು ಕುಟುಂಬದಲ್ಲಿ ಆ ರೀತಿಯ ಒಂದು ಬೆಳಕನ್ನ ಯಾಕೆ ಚೆಲ್ಲಬಾರದು ಅಂತ ನಿಮ್ಗನ್ಸಿದ್ಯಾ? ಯುವ ಸಮೂಹ
1: ತುಂಬಾ ಸತ್ಯ ಅನ್ಸುತ್ತೆ ಮೇಡಮ್.
0: ಕೊಡಗಿನಲ್ಲಿ ಅಂತಹ ಯುವಕರು ಇದ್ದೇ ಇದ್ದೀರಿ,
1: ಬಹಳಷ್ಟಿದ್ದಾರೆ. ಹೌದು.
0: ಎಲ್ಲರನ್ನೂ ಕೂಡಿಸಿ ಚಂದದ ಒಂದು ಕಾರ್ಯಕ್ರಮವನ್ನು ಯಾಕೆ ಮಾಡಬಾರದು ಹಾಗನ್ಸಿಲ್ವಾ ನಿಮಗೆ?
1: ಈ ಬಗ್ಗೆ ಬಹಳಷ್ಟು ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಮೇಡಮ್. ನಾವು ಮಾತ್ರ ಅಲ್ಲ, ಒಂದಷ್ಟು ಸಂಘಟನೆಗಳು ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಹಾಗೂ ನಮ್ಮ ಇಲ್ಲಿನ ಸ್ಥಳೀಯ ನ್ಯಾಯಾಧೀಶರು ಅಂತ ಆಶ್ರಮಗಳಿಗೆ ಭೇಟಿ ನೀಡಿ ಅಲ್ಲಿಗೆ ಸಾರ್ವಜನಿಕರನ್ನ ಆಹ್ವಾನಿಸಿ ಅವರಿಗೆ ಇದರ ಬಗ್ಗೆ ಅರಿವನ್ನು ಮೂಡಿಸುವಂತಹ ಬಹಳಷ್ಟು ಕಾರ್ಯಕ್ರಮಗಳು ನಡೀತಾ ಇದೆ. ಅದು ಚಿಕ್ಕ ಮಟ್ಟದಲ್ಲಿ ನಡೀತಾ ಇದೆ, ಅದು ತುಂಬಾ ದೊಡ್ಡ ಮಟ್ಟದಲ್ಲಿ ನಡಿಬೇಕು.
0: ಸ್ವಾಮಿ ವಿವೇಕಾನಂದರು ಹೇಳಿರುವಂತಹದ್ದು ಯುವ ಶಕ್ತಿ ಅಂತ ಅಂದ್ರೇನೆ ಗಟ್ಟಿಯಾದಂತಹ ಒಂದು ಶಕ್ತಿ.
1: ಹೌದು.
0: ಆ ಒಂದು ಶಕ್ತಿಯನ್ನ ಬಳಸಿ ನಮ್ಮ ಸಮಾಜವನ್ನ ಒಂದು ಉತ್ತಮ ರೀತಿಯಲ್ಲಿ ಕೊಂಡೊಯ್ಯಬಹುದು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದು ಅವರು ತಮ್ಮ ವಾಕ್ಯಗಳಲ್ಲಿ ನಿರಂತರವಾಗಿ ಯುವ ಶಕ್ತಿಯನ್ನ ಕೊಂಡಾಡಿದ್ದಾರೆ, ಶ್ಲಾಘಿಸಿದ್ದಾರೆ. ಇಂದಿಗೂ ಕೂಡ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳಲ್ಲಿ ಸ್ವಾಮಿ ವಿವೇಕಾನಂದರ ಯುವ ಶಕ್ತಿಯ ಕುರಿತಾಗಿ ಒಂದು ಸಣ್ಣ ವಾಕ್ಯವೂ ಕೂಡ ಬಳಕೆಯಲ್ಲಿ ಇರುತ್ತೆ ಅಂತ.
1: ಹೌದು, ಖಂಡಿತ.
0: ಇಷ್ಟೆಲ್ಲ ಸಮಾಜ ಸೇವೆಯ ಒಂದು ಕನಸನ್ನು ಇಟ್ಕೊಂಡಿದ್ದೀರಿ, ಮತ್ತೆ ನೀವು ಸಮಾಜ ಮುಖಿಯಾಗಿ ಕೂಡ ಕೆಲಸವನ್ನ ಮಾಡ್ತಾ ಇದ್ದೀರಿ. ಸರ್ಕಾರಿ ಉದ್ಯೋಗ ಅಥವಾ ಉದ್ಯೋಗ ಅನ್ನೋದು ನನಗೆ ಬೇಡ, ನಾನು ಹೊಂದಿರುವ ಶಕ್ತಿಯಲ್ಲಿ ಅಂದ್ರೆ ಕೌಶಲ್ಯ ಅಭಿವೃದ್ಧಿ ಅಂತ ಕೂಡ ಹೇಳಬಹುದು.
1: ಖಂಡಿತ.
0: ನಮ್ಮಲ್ಲಿನ ಕೌಶಲ್ಯವನ್ನ ಬಳಸಿಕೊಂಡು ನಾವು ಸದೃಢ ಸಮಾಜವನ್ನ ಕಟ್ಟೋದಿಕ್ಕೆ ಅಂತ ನಾನು ನಿಂತಿದ್ದೀನಿ ಅಂತ ನೀವು ಹೇಳಿದ್ರಿ ಅಲ್ವಾ? ಗುರುತಿಸುವುದು ಕೂಡ ಸಮಾಜದ ಜವಾಬ್ದಾರಿ ಆಗ್ಬೇಕು ಅನ್ನೋದು ನಿಮ್ಮ ನಿಲುವು.
1: ಹೌದು. ಯಾವಾಗ ಅವ್ರನ್ನ ಗುರುತಿಸ್ತಾರೆ ಅವ್ರು ಇನ್ನಷ್ಟು ಕೆಲಸಗಳನ್ನ ಮಾಡಕ್ ಶುರು ಮಾಡ್ತಾರೆ, ಹಾಗೂ ಅದು ಅವರ ಕೆಲಸಗಳು ಇನ್ನೊಬ್ಬರಿಗೆ ಪ್ರೇರೇಪಣೆ ಆಗುತ್ತೆ, ಅವರು ಕೂಡ ಮತ್ತೆ ಅದನ್ನ ಶುರು ಮಾಡುವಂತ.
0: ಒಳ್ಳೇದು ಚಂದನ್. ಇಷ್ಟು ಹೊತ್ತು ನಮ್ಮ ಯುವವಾಣಿ ಸಾಹಿತ್ಯ ಲಹರಿಯಲ್ಲಿ ಬಂದು ವಾಸ್ತವ ಸಂಗತಿಗಳ ಬಗ್ಗೆ ನಿಮ್ಮ ನಿಲುವು ಏನು, ನಿಮ್ಮ ಕನಸು ಏನು, ನಿಮ್ಮ ವೈಯಕ್ತಿಕ ಬದುಕಿನಲ್ಲಿ ಭವಿಷ್ಯದ ಕನಸು ಏನು ಎಲ್ಲವನ್ನ ಹೇಳ್ಕೊಂಡಿದ್ದೀರಿ. ಧನ್ಯವಾದಗಳು.
1: ಧನ್ಯವಾದಗಳು.
2: ಸ್ನೇಹಿತರೆ, ಇದುವರೆಗೆ ಮಡಿಕೇರಿ ಗಾಳಿಬೀಡಿನ ಯುವ ಪ್ರತಿಭೆ ಚಂದನ್ ನಂದರಬೆಟ್ಟು ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಯುವವಾಣಿ ಪ್ರಸಾರವಾಯಿತು. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

0: ರಕ್ತದಾನ ಬಹುದೊಡ್ಡ ಸೇವೆ. 18-60 ವರ್ಷದೊಳಗಿನ ಎಲ್ಲ ಆರೋಗ್ಯವಂತ ವ್ಯಕ್ತಿಗಳು ರಕ್ತದಾನ ಮಾಡಬಹುದು.
1: ರಕ್ತದಾನ ಬಹು ಅಮೂಲ್ಯ. ರಕ್ತದಾನವೆಂದರೆ ಜೀವದಾನವೇ ಸರಿ. ಅತ್ಯುತ್ತಮ ಸಮಾಜ ಸೇವೆಗಳಲ್ಲಿ ರಕ್ತದಾನವೂ ಒಂದು.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಸಮಯ 10 ಗಂಟೆಯಾಗಲಿದೆ. ಈಗ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಆರ್ ಮಾಧುರಿದೇವಿ ಅವರಿಂದ

ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ತರಂಗಾಂತರ 444.44 ಮೀಟರ್ಗಳು, ಅಂದರೆ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್ ಮತ್ತು 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 5:55 ಪ್ರಾರಂಭವಾಗುವುದು. ಈಗ ವೇಳೆ 11:10:30 ಆತ್ಮೀಯ ಕೇಳುಗರಿಗೆಲ್ಲ ಅರ್ಪಿತಾ ನಾಯರ್ ಮಾಡುವ ನಮಸ್ಕಾರ.